ಎಫ್‌ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:30 ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಲೋಕೇಶ ಅಗಸನಕಟ್ಟೆಯವರಿಂದ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಲೋಕೇಶ್ ಅವರಿಂದ.
1: ಅನುಭಾವಿಗಳೊಬ್ಬರು ತಮ್ಮೊಂದಿಗಿನ ಅನುಸಂಧಾನಿಗಳಿಗೆ ಒಂದು ಕಿವಿಮಾತನ್ನು ಹೇಳುತ್ತಿದ್ದರು. ನಿಮ್ಮ ವಿಚಾರಗಳನ್ನು ಕನಸುಗಳನ್ನು ನೀವು ಹೇಳುವುದಿದ್ದರೆ ಯುವಕರಿಗೆ ಹೇಳಿ, ಮಧ್ಯವಯಸ್ಕರಿಗೆ ವೃದ್ಧರಿಗೆ ಹೇಳಬೇಡಿ, ಅದು ಅಪ್ರಯೋಜಕ. ಜೀವನ ಸಂಧ್ಯಾಕಾಲದಲ್ಲಿರುವ ವೃದ್ಧರು ಹರಿದ ಗೋಣಿಲವಿದ್ದಂತೆ, ಅವರಿಗೆ ಹೇಳಿದ ಒಂದೂ ಮಾತು ಉಳಿಯುವುದಿಲ್ಲ, ಎಲ್ಲ ಸೋರಿ ಹೋಗುತ್ತದೆ. ಇನ್ನು ಮಧ್ಯವಯಸ್ಕರದು ತುಂಬಿದ ಚೀಲ, ಬೇಕಾದದ್ದು ಬೇಡವಾದ್ದರಿಂದ ಅದು ತುಂಬಿ ಹೋಗಿದೆ. ನೀವು ಮತ್ತೆ ತುಂಬಲು ಯತ್ನಿಸಿದರೆ ಅದು ಹೊರಚೆಲ್ಲುತ್ತದೆ, ಇದು ಅಪ್ರಯೋಜನವೇ. ಇನ್ನುಳಿದ ಯುವಕರದ್ದು ಖಾಲಿ ಚೀಲ, ಅದರಲ್ಲಿ ನೀವು ಎಷ್ಟು ಸುವಿಚಾರ ಹೇಳಿದರೂ ತುಂಬುತ್ತದೆ. ಅವರನ್ನು ಗುರಿಯಾಗಿರಿಸಿಕೊಂಡು ನೀವು ಕಾರ್ಯಪ್ರವೃತ್ತರಾಗಿರಿ ಎನ್ನುತ್ತಿದ್ದರು. ಈ ಮಾತಿನ ಹಿಂದಿರುವ ಸೂಕ್ಷ್ಮತೆಯನ್ನು ಗಮನಿಸಿದರೆ ಇದು ಎಷ್ಟೊಂದು ಸತ್ಯ ಎಂದೆನಿಸುವುದಿಲ್ಲವೇ? ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಬೇಕಾದದ್ದನ್ನೋ ಬೇಡವಾದದ್ದನ್ನೋ ತನ್ನ ಸ್ಮೃತಿಕೋಶದಲ್ಲಿ ತುಂಬಿಕೊಳ್ಳುವ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಲೇ ಬಂದಿದ್ದಾನೆ. ಅದು ಅವನ ಅಭಿರುಚಿ ಮತ್ತು ಸಂಸ್ಕಾರದಿಂದಾಗುವ, ಅದರಿಂದ ತುಂಬಿ ಹೋಗಿರುವ ಭಂಡಾರ. ಈ ಭಂಡಾರದಲ್ಲಿ ರತ್ನವಿದೆಯೋ, ಮುತ್ತು ಹವಳ ಪಚ್ಚೆ ಏನಿದೆಯೋ ಎಂಬುದನ್ನು ತಿಳಿಯಬೇಕಾದರೆ ಅವನು ಬಾಯ್ಬಿಡಬೇಕಷ್ಟೆ. ಅವನು ಮಾತಾಡತೊಡಗಿದನೆಂದರೆ ಅವನ ವ್ಯಕ್ತಿತ್ವ ಅಭಿವ್ಯಕ್ತಗೊಳ್ಳುತ್ತಿರುತ್ತದೆ. ಬಹುತೇಕ ತನಗೆ ತನ್ನ ಸಮಾಜಕ್ಕೆ ಪೂರಕವಾಗದ ಎಷ್ಟೋ ವಿಚಾರಗಳನ್ನು ತಲೆಯ ತುಂಬ ತುಂಬಿಕೊಂಡಿರುತ್ತಾರೆ. ಸ್ಮಶಾನದಲ್ಲಿ ಹೂತು ಹಾಕಲು ಯೋಗ್ಯವಾದ ವಿಚಾರಗಳನ್ನು ಅವನು ತನ್ನ ಸ್ಮೃತಿಕೋಶದಲ್ಲಿ ಸಮಾಧಿ ಮಾಡಿಕೊಂಡಿರುತ್ತಾನೆ. ಅವು ಆಗಾಗ ಗಹಗಹಿಸುತ್ತಿರುತ್ತವೆ, ನಾರುತ್ತಿರುತ್ತವೆ, ಗಬ್ಬು ವಾಸನೆಯನ್ನು ಹೊಡೆಸುತ್ತಿರುತ್ತವೆ. ಅದನ್ನವರು ಅಮೂಲ್ಯವೆಂದೇ ಭಾವಿಸಿ ಕಾಪಾಡಿಕೊಂಡಿರುತ್ತಾರೆ. ಪಕ್ಕದ ಮನೆಯವನು ಯಾರೋ ಒಬ್ಬಳೊಂದಿಗೆ ನಕ್ಕನೆಂದು, ರಾತ್ರಿ ತಡವಾಗಿ ಬರುತ್ತಾನೆಂದು, ಅವನು ಜಾಸ್ತಿ ಗೊರಕೆ ಹೊಡೆಯುತ್ತಾನೆಂದು ಪುಂಕಾನುಪುಂಕ ವಿಚಾರಗಳು ಸ್ಪರ್ಧೆಗಳಿದು ಹೊರಬರುತ್ತಿರುತ್ತವೆ. ಇದರಿಂದ ಏನು ಪ್ರಯೋಜನ? ಇಂಥ ವಿಚಾರಗಳ ಹಳವಂಡಗಳಾಗಿ ಎಲ್ಲ ಸ್ಮೃತಿಕೋಶಗಳು ತುಂಬಿ ಹೋಗಿವೆ. ಉತ್ತಮ ವಿಚಾರ, ಉತ್ತಮ ಗುಣ ಸ್ವಭಾವಗಳಿಗೆ ಪೂರಕವಾದದ್ದು ಏನಾದರೂ ಇದೆಯೇ ಎಂದು ನಮಗೆ ನಾವೇ ಆಲೋಚಿಸಿಕೊಳ್ಳಬೇಕಾದ ಎಚ್ಚರ ಬರಬೇಕಾಗಿದೆ. ಇದು ಸಾಮಾನ್ಯರ ವಿಚಾರ ಬಿಡಿ, ಮಹಾಜ್ಞಾನಿಗಳೆನಿಸಿಕೊಂಡವರು ಹೀಗಿರುತ್ತಾರಲ್ಲ ಎಂದು ನೀವನ್ನಬಹುದು. ಮಹಾಜ್ಞಾನಿಗಳೆಂದುಕೊಂಡವರಲ್ಲಿರುವ ಮಹಾದುರಹಂಕಾರವು ಅವರ ಎರಡೂ ಕಿವಿಗಳನ್ನು ಮುಚ್ಚಿಬಿಟ್ಟಿರುತ್ತದೆ. ಈಗಾಗಲೇ ತಾವು ಯಾವ ಗಹನ ವಿಚಾರಗಳನ್ನು ತುಂಬಿಕೊಂಡಿದ್ದಾರೋ ಅದಕ್ಕಿಂತ ಘನವಾದದ್ದು ಬೇರೆ ಯಾವುದೂ ಇಲ್ಲವೆನ್ನುವ ಪೂರ್ವಗ್ರಹವು ಅವರ ವಿವೇಚನೆಯ ಬಾಗಿಲನ್ನೇ ಮುಚ್ಚಿಬಿಟ್ಟಿರುತ್ತದೆ. ಯಾರು ಏನೇ ಹೇಳಿದರೂ ಅದು ಅವರ ಸ್ಮೃತಿಕೋಶಕ್ಕೆ ಹೋಗುವುದಿಲ್ಲ. ವಿವೇಚನಾ ರಂಗಶಾಲೆಯಲ್ಲಿ ಮಂಥನವೆಂಬ ನಾಟಕವೂ ಸಂಭವಿಸುವುದಿಲ್ಲ. ಲೋಕಪ್ರಳಯವಾದರೂ ವಿಚಾರಗಳ ತೊತ್ತಿನತನವನ್ನು ಬಿಟ್ಟುಕೊಟ್ಟಿರುವುದಿಲ್ಲ. ಹಾಗೆಯೇ ವಿಚಾರ ಮಾಡೋಣ. ಎಷ್ಟೋ ವರ್ಷಗಳಿಂದ ನಮ್ಮಲ್ಲಿ ಭದ್ರವಾಗಿ ಕುಳಿತಿರುವ ವಿಚಾರಗಳ ಬುಡ ಅಲುಗದೆ ಹೇಗೆ ಮತ್ತು ಯಾಕೆ ಕುಳಿತಿದ್ದಾವೆಂದು, ಮತ್ತು ಅದರಿಂದ ನಮಗಾಗಿರುವ ಲಾಭವೇನು, ನಮಗೆ ದೊರೆತಿರುವ ಬೆಳಕೇನು, ಬೆಳಕನ್ನು ಒದಗಿಸುವಷ್ಟು ಪ್ರಬಲವಾದ ವಿಚಾರಗಳೇ ಅವು. ಕೆಎಸ್ ನರಸಿಂಹಸ್ವಾಮಿಯವರು ತಮ್ಮ ಒಂದು ಪದ್ಯದಲ್ಲಿ, ತಳವಿರದ ಗೂಡೆಗಳು, ತಿರುಪಿರದ ಲಾಂದ್ರಗಳು, ಹರಿದ ತೊಟ್ಟಿಲು, ಒನಕೆ, ಇವುಗಳದೇ ಮೆರವಣಿಗೆ, ಸರಕು ಸುಮ್ಮನೆ ಭಾರ ಎಸೆಯಬಾರದೆ ಹೇಳು ಎನ್ನುತ್ತಾರೆ. ಪ್ರಯೋಜನಕ್ಕೆ ಬಾರದ ಇಂಥ ವಿಚಾರಗಳು ಮನುಷ್ಯನ ಸಾವಿನವರೆಗೂ ಬೆಂಬಿಡದ ಭೂತದಂತೆ ಹಿಂಬಾಲಿಸುತ್ತವೆ. ಮಳೆ ಹೊಯ್ದು ಹೊಸ ನೀರು ಬಂದಂತೆ, ಪಾತ್ರದಲ್ಲಿದ್ದ ಹಳೆಯ ನೀರು ಹೊರಹರಿದು ಹೊಸ ನೀರಿಗೆ ಜಾಗ ಮಾಡಿಕೊಡುತ್ತದೆ. ಗಿಡದಲ್ಲಿ ಅರಳಿ ನಕ್ಕ ಹೂವು ಮರುಗಳಿಗೆ ತನ್ನ ಪಕ್ಕದಲ್ಲರಳೆದ ಮೊಗ್ಗಿಗೆ ದಾರಿ ಮಾಡಿಕೊಡುತ್ತದೆ. ಹೊಸದು ಬಂದಾಗ ಹಳೆಯದು ಕೊಚ್ಚಿ ಹೋಗಲೇಬೇಕೆಂಬ ಸತ್ಯವನ್ನು ಪ್ರಕೃತಿಯೇ ಸಾರಿ ಹೇಳುತ್ತಿದೆ. ಆದರೆ ಮನುಷ್ಯನ ಆಲೋಚನೆಗಳಿಗೆ ಜಡತ್ವ ಬಂದೊದಗಿದೆ. ಇದರಿಂದ ಬಂದೊದಗುವ ಆಪತ್ತೆಂದರೆ ತಲೆಮಾರುಗಳ ಮಧ್ಯೆ ಸಂಬಂಧದ ಕೊಂಡಿ ಕಳಚಿ ಬೀಳುವುದು. ದೇಶ ದೇಶಗಳ ನಡುವಣ, ಜಾತಿ ಮತ ಧರ್ಮಗಳ ನಡುವಿನ ಸಾಮರಸ್ಯ ಮತ್ತು ಸಹಬಾಳ್ವೆಯ ಕೊಂಡಿ ಕಳಚಿ ಬೀಳುವುದರಿಂದ ನಿರಂತರ ಸಂಘರ್ಷಕ್ಕೆ ಅವಕಾಶವಾಗುತ್ತದೆ. ಸದಾ ದಳ್ಳುರಿ, ತಳಮಳ, ಖಿನ್ನತೆಗಳಿಂದ ತಲೆಮಾರುಗಳು ನರಳುತ್ತವೆ. ಇನ್ನೊಬ್ಬನ ವಿಚಾರ, ಮತ್ತೊಂದು ಮತದ ನಿಲುವು, ಒಂದು ಗ್ರಂಥದ ತಿಳಿವಿನ ಮೆಟ್ಟಿಲುಗಳನ್ನು ಏರಬೇಕಾದರೆ ಅತ್ಯಂತ ಅಗತ್ಯವಾದ್ದು ವಿನಯ ಗೌರವ. ಹೇಳುವವನ ಬಗೆಗೊಂದು ಗೌರವ ಮತ್ತು ವಿನಯವನ್ನಿಟ್ಟುಕೊಂಡು ಸಂಬಂಧ ಸ್ಥಾಪಿಸಿಕೊಳ್ಳದೆ ಹೋಗುವ ದುರಹಂಕಾರದ ಸ್ಥಿತಿಯಿಂದಾಗಿಯೇ ಎಲ್ಲರ ತಲೆಗಳು ಹಳವಂಡಗಳಾಗುತ್ತಿವೆ. ಅಲ್ಲಿ ಹಂಸ ತೊರೆಗಳು ಅರಳಿ ಆಡಬೇಕೆಂದು ಬಯಸಿದರೆ ಹೇಗೆ ಸಾಧ್ಯ? ಹೆಚ್ಚೆಂದರೆ ಕಪ್ಪೆ, ಚೇಳು, ಹಾವುಗಳು ಪರಸ್ಪರ ಒಂದನ್ನೊಂದು ಹಣಿಯಲು ಯತ್ನಿಸಬಹುದು. ನಮ್ಮ ಸ್ಮೃತಿಕೋಶಗಳು ಹೀಗಾಗಬೇಕೇ? ನಲ್ಲಿ ನೀರು ಬರುತ್ತಿದೆ, ಕೊಡದಲ್ಲಿ ತುಂಬಿದ ಹಳೆಯ ನೀರನ್ನು ಚೆಲ್ಲಿ ಹೊಸ ನೀರನ್ನು ತುಂಬಿಕೊಳ್ಳೋಣ. ತುಂಬಿಕೊಳ್ಳುವ ಉತ್ಸಾಹ ಜೀವನ ಪೂರ್ತಿ ಹೀಗೇ ಇರಲೆಂದು ಆಶಿಸೋಣ.
0: ಇದುವರೆಗೂ ಡಾಕ್ಟರ್ ಲೋಕೇಶ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ವೇಳೆ ಸರಿಯಾಗಿ 6:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮೈಸೂರು ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ ಪ್ರಸ್ತುತಿ ಬಿಕೆ ಮೀನಾಕ್ಷಿ.
2: ದುರ್ಗಾಬಾಯಿ ದೇಶ್ಮುಖ್ ಭಾರತ ದೇಶದ ಸುಧಾರಣೆಗಾಗಿ ತಮ್ಮ ಜೀವಿತಾವಧಿಯನ್ನೇ ಸವಿಸಿದ ಮಹಿಳೆ, ದೇಶಕ್ಕಾಗಿ ಗಮನಾರ್ಹವಾದ ಕೆಲಸ ಮಾಡಿದ ಧೀಮಂತ ಸ್ತ್ರೀ. ತನ್ನ ಬಾಲ್ಯದಿಂದಲೂ ದುರ್ಗಾಬಾಯಿ ಭಾರತೀಯ ರಾಜಕೀಯದ ಜೊತೆಗೆ ಸಂಬಂಧ ಹೊಂದಿದ್ದರಲ್ಲದೆ ಗಾಂಧಿ ನೆಹರು ಅವರ ಸಂಪರ್ಕ ಇವರಿಗಿತ್ತು. ತಮ್ಮ 12ನೇ ವಯಸ್ಸಿನಲ್ಲಿ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣದ ಬಲವಂತದ ಹೇರಿಕೆಯನ್ನು ನಿರಾಕರಿಸಿ ಶಾಲೆಯನ್ನು ತೊರೆದು ನಂತರ ರಾಜಮಂಡ್ರಿಯಲ್ಲಿ ಬಾಲಕಿಯರಿಗಾಗಿಯೇ ಹಿಂದಿ ಪಾಠಶಾಲೆಯನ್ನು ಪ್ರಾರಂಭಿಸಿ ಹಿಂದಿ ಶಿಕ್ಷಣಕ್ಕೆ ಉತ್ತೇಜನವಿತ್ತರು. ದುರ್ಗಾಬಾಯಿ 8ನೇ ವಯಸ್ಸಿನವರಾಗಿದ್ದಾಗ ಜಮೀನ್ದಾರರ ಮಗನೊಬ್ಬನೊಂದಿಗೆ ವಿವಾಹವಾಯಿತು. ತನ್ನ 15ನೆಯ ವಯಸ್ಸಿನಲ್ಲಿ ತನ್ನ ಬಾಲ್ಯ ವಿವಾಹದ ಬಗ್ಗೆ ಅರಿತುಕೊಂಡ ದುರ್ಗಾಬಾಯಿ ಈ ವಿವಾಹದ ಬಗ್ಗೆ ತನ್ನ ಪತಿಯೊಂದಿಗೆ ಚರ್ಚಿಸಿ ಪರಸ್ಪರ ಒಪ್ಪಿಗೆಯಿಂದ ಈ ವೈವಾಹಿಕ ಜೀವನವನ್ನು ತೊರೆದರು. ದುರ್ಗಾಬಾಯಿಯವರು 1958 ಭಾರತ ಸರ್ಕಾರ ಸ್ಥಾಪಿಸಿದ ರಾಷ್ಟ್ರೀಯ ಮಹಿಳಾ ಶಿಕ್ಷಣ ಮಂಡಳಿಯ ಮೊದಲ ಅಧ್ಯಕ್ಷೆಯಾಗಿದ್ದಲ್ಲದೆ ಬಾಲಕಿಯರಿಗೆ ಉಚಿತ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸಿದರು. ವಯಸ್ಕ ಶಿಕ್ಷಣಕ್ಕಾಗಿ ವಿವಿಧ ಸೇವೆಗಳು ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರು. ಗಾಂಧೀಜಿಯವರ ಅನುಯಾಯಿಯಾಗಿದ್ದ ದುರ್ಗಾ ಎಂದಿಗೂ ಆಭರಣ ಅಥವಾ ಸೌಂದರ್ಯ ಸಾಧನಗಳನ್ನು ಬಳಸಲಿಲ್ಲ ಮತ್ತು ಸತ್ಯಾಗ್ರಹವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು. ಅಸಹಕಾರ ಚಳುವಳಿಯಲ್ಲಿ ಮಹಿಳಾ ಸತ್ಯಾಗ್ರಹಿಗಳನ್ನು ಸಂಘಟಿಸಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಲು ಪ್ರೇರೇಪಿಸಿದರು. ಇಂತಹ ಪ್ರಕ್ಷುಬ್ಧ ಸಮಯದಲ್ಲಿಯೇ 3 ಜೈಲಿಗೆ ಹೋಗಿ ಬಂದರು. ಜೈಲಿನ ಸಹಕೈದಿಗಳೊಂದಿಗಿನ ಮಾತುಕತೆಯಲ್ಲಿ ಆಕೆಗೆ ಕೆಲವು ಸತ್ಯಗಳು ಗೋಚರಿಸಿದವು. ಅವುಗಳೆಂದರೆ, ಮಹಿಳೆಯರು ಕಾನೂನು ಮತ್ತು ಹಕ್ಕುಗಳ ಬಗ್ಗೆ ಅಜ್ಞಾನಿಗಳಾಗಿರುವುದು, ತಮ್ಮನ್ನು ತಾವು ಕಾಪಾಡಿಕೊಳ್ಳುವ ಸಂಪನ್ಮೂಲಗಳಿಲ್ಲದಿರುವುದು ಮತ್ತು ಅಧಿಕಾರಿಗಳು ಈ ಕಾರಣಗಳ ಲಾಭವನ್ನು ಪಡೆದುಕೊಳ್ಳುವುದು. ಹಾಗಾಗಿ ದುರ್ಗಾಬಾಯಿ ಜೈಲಿನಿಂದ ಬಿಡುಗಡೆಗೊಂಡ ಕೂಡಲೇ ಕಾನೂನು ಅಭ್ಯಸಿಸಲು ನಿರ್ಧರಿಸಿದರು. ಅಲ್ಲದೆ ತಮ್ಮ ಅಧ್ಯಯನವನ್ನು ಮುಂದುವರೆಸಿ ಆಂಧ್ರ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿ, ರಾಜ್ಯಶಾಸ್ತ್ರದಲ್ಲಿ ಬಿಎ ಪದವಿ ಮತ್ತು ಎಂಎ ಪದವಿ ಪಡೆದರು ಮತ್ತು ಮದ್ರಾಸ್ ಹೈಕೋರ್ಟ್ನಲ್ಲಿ ವಕೀಲರಾಗಿ ಅಭ್ಯಾಸ ಮಾಡಲು ಪ್ರಾರಂಭಿಸಿದರು. ದುರ್ಗಾಬಾಯಿ ಸಾಧನೆ ಸೇವೆಗಳು ಬಹಳ ಉನ್ನತ ಮಟ್ಟದ್ದು. ಅಂಧರ ಪರಿಹಾರ ಸಂಘದ ಅಧ್ಯಕ್ಷರಾಗಿ ಅವರಿಗಾಗಿ ಶಾಲೆ, ಹಾಸ್ಟೆಲ್ ಮತ್ತು ಇಂಜಿನಿಯರಿಂಗ್ ಕಾರ್ಯಾಗಾರವನ್ನು ತೆರೆದರು. ಭಾರತದ ಸಂವಿಧಾನ ಸಭೆಯ ಅಧ್ಯಕ್ಷರ ಸಮಿತಿಯಲ್ಲಿ ಏಕೈಕ ಮಹಿಳೆ ಇವರು. ಯೋಜನಾ ಆಯೋಗದ ಸದಸ್ಯರಾಗಿ ಸಮಾಜ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸಿ ಅದರ ಮೊದಲ ಅಧ್ಯಕ್ಷರಾಗಿ ಅಂಗವಿಕಲ ಮಹಿಳೆಯರು, ಮಕ್ಕಳು ಮತ್ತು ಅಂಗವಿಕಲರಿಗಾಗಿ ಶಿಕ್ಷಣ, ತರಬೇತಿ ಮತ್ತು ಪುನರ್ವಸತಿ ಕಾರ್ಯಗಳನ್ನು ಕೈಗೊಂಡು ಸ್ವಯಂ ಸೇವಾ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಪ್ರತಿ ವರ್ಷವೂ 1,000 ಜನರಿಗೆ ಶಿಕ್ಷಣ, ಆರೋಗ್ಯ ಸೇವೆಗಳನ್ನು ಈಗಲೂ ಒದಗಿಸುತ್ತಿರುವ ಅನೇಕ ಸಂಸ್ಥೆಗಳನ್ನು ಹುಟ್ಟುಹಾಕಿದರು. ಆಂಧ್ರ ವಿಶ್ವವಿದ್ಯಾಲಯದಲ್ಲಿ ಧೈರ್ಯದಿಂದ ಮಹಿಳಾ ಹಾಸ್ಟೆಲ್ ಅನ್ನು ಸ್ಥಾಪಿಸಿದ ಮೊದಲ ಮಹಿಳೆಯಾದರು. ಅದು ದುರ್ಗಾಬಾಯಿ ಮಹಿಳಾ ಅಧ್ಯಯನ ಕೇಂದ್ರವೆಂದು ಹೆಸರು ಪಡೆದಿದೆ. ದೇಶಭಕ್ತಿ, ನಿಷ್ಠುರ ನ್ಯಾಯವಾದಿ, ಸಮಾಜ ಸೇವೆ, ಸಾಕ್ಷರತಾ ಕ್ಷೇತ್ರದಲ್ಲಿ ಕೆಲಸ, ಅಂಗವಿಕಲರಿಗಾಗಿ ಅನೇಕಾನೇಕ ಸೇವೆಗಳನ್ನು ಗುರುತಿಸಿ ದುರ್ಗಾಬಾಯಿ ಅವರಿಗೆ ನೆಹರು ಸಾಕ್ಷರತಾ ಪ್ರಶಸ್ತಿ, ಯುನೆಸ್ಕೋ ಪ್ರಶಸ್ತಿಯಲ್ಲದೆ ಇಂತಹ ಅನೇಕಾನೇಕ ಪ್ರಶಸ್ತಿಗಳ ಜೊತೆಗೆ ಇದೆಲ್ಲಕ್ಕೂ ಕಳಶಪ್ರಾಯವಾಗಿ ಭಾರತ ಸರ್ಕಾರದಿಂದ ಪದ್ಮವಿಭೂಷಣ ಪ್ರಶಸ್ತಿ ಪಡೆದುಕೊಂಡ ದುರ್ಗಾಬಾಯಿ ಅವರು ಸದಾ ಶ್ರಮಿಸುವ, ಬಡವರಿಗಾಗಿ ಬದುಕನ್ನೇ ಮುಡಿಪಿಡುವ ಜೀವನ ಪಾಠವನ್ನು ಹೇಳಿ ಆತ್ಮಕಥೆಯನ್ನು ಬರೆದು ತಮ್ಮ 72ನೇ ವಯಸ್ಸಿನಲ್ಲಿ ನಿಧನರಾದರು.
1: ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ ಕೇಳಿದಿರಿ. ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
0: ಕೇಳುಗರೆ ಗಮನಿಸಿ, ಇಂದು ಸಂಜೆ 4 ಗಂಟೆಗೆ ನಮ್ಮ ನಿಲಯದಿಂದ ಮಹಿಳಾ ರಂಗದಲ್ಲಿ ಮಹಿಳಾ ಸಾಹಿತ್ಯ ರಂಗ ಮಹಿಳೆಯರ ಪತ್ರಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳುವಿರಿ. ಪ್ರಸ್ತುತಿ ಕೀರ್ತನಾ ಸಹನ ಹಾಗೂ ನೇತ್ರ. ಸಮಯವಾಗಿದೆ 6:40:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ್. ಪದಪರಿಚಯ.
4: ಇವತ್ತು ತೋಲ ಮತ್ತು ನಿಚ್ಚಳ ಎಂಬ ಪದಗಳನ್ನು ನೋಡೋಣ. ತೋಲ ಎಂಬ ಪದ ಕಲಬುರಗಿ ಬೀದರ್ ಜಿಲ್ಲೆಗಳ ಕನ್ನಡದ ಆಡುನುಡಿಯಲ್ಲಿ ಬಳಕೆಯಲ್ಲಿದೆ. ಬಹಳಷ್ಟು ತೂಕವುಳ್ಳದ್ದು, ಭಾರವಾದದ್ದು, ಗಂಭೀರ, ದೊಡ್ಡದಾದ, ವಿಸ್ತಾರವಾದ ಎಂಬ ಅರ್ಥವನ್ನು ಪಡೆದಿದೆ. ವಿಶೇಷಾರ್ಥದಲ್ಲಿ ಸಾಂದರ್ಭಿಕವಾಗಿ ನಾವು ಸಾಮಾನ್ಯವಾಗಿ ಇಂಗ್ಲಿಷಿನ ಡೀಪ್ ಎಂಬ ಶಬ್ದವನ್ನು ಯಾವುದಾದರೂ ಚಾಣಾಕ್ಷನಾದ ಮನುಷ್ಯನಿಗೆ ವ್ಯಂಗ್ಯಾರ್ಥದಲ್ಲಿಯೂ ಬಳಸುತ್ತೇವೆಲ್ಲ. ಹಾಗೆ ಕಮ ಬಹಳ ತೋಲ್ಹನ ಅಂದರೆ ಅವನು ಬಹಳ ಭಾರವಾದ ಮನುಷ್ಯ ಅಥವಾ ಅವನು ಬಹಳ ಚಾಲಾಕು ವ್ಯಕ್ತಿ ಇದ್ದಾನೆ ಎಂಬ ಅರ್ಥದಲ್ಲಿಯೂ ಕೆಲವು ಸಲ ಈ ಪದ ಬಳಕೆಯಾಗುತ್ತದೆ. ತೋಲ ಎಂಬ ಪದವು ಸಂಸ್ಕೃತದ ಸ್ಥೂಲ ಎಂಬ ಪದದ ತದ್ಭವವಾಗಿ ಕನ್ನಡಕ್ಕೆ ಬಂದಿದೆ. ನಿಚ್ಚಳ. ನಿಚ್ಚಳ ಎಂಬ ಪದ ಉತ್ತರ ಕರ್ನಾಟಕದಲ್ಲಿ ಅತಿ ಸ್ಪಷ್ಟ ಸಂದೇಹವಿಲ್ಲದ ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತದೆ. ನಿಶ್ಚಲ ಎಂಬ ಸಂಸ್ಕೃತ ಪದದಿಂದ ತದ್ಭವವಾಗಿ ಕನ್ನಡಕ್ಕೆ ಈ ಪದ ಬಂದಿದೆಯಾದರೂ ಆ ಪದದ ಮೂಲ ಸಂಸ್ಕೃತದ ಅರ್ಥ ಇಲ್ಲಿ ಉಳಿದಿಲ್ಲ. ವಾಸ್ತವವಾಗಿ ನಿಶ್ಚಲ ಎಂದರೆ ಚಲಿಸದೆ ನಿಂತಿರುವ, ದೃಢವಾದ ಎಂಬ ಅರ್ಥವನ್ನು ಇದು ಹೊಂದಿದೆ. ಸ್ಪಷ್ಟ, ಸಂದೇಹವಲ್ಲದ ಎಂಬ ಅರ್ಥಕ್ಕೆ ಸಂಸ್ಕೃತದಲ್ಲಿ ನಿಶ್ಚಿತ ಎಂಬ ಬೇರೆಯಾದ ಪದವಿದೆ. ಅಂದರೆ ಇಲ್ಲಿ ಕನ್ನಡವು ಸಂಸ್ಕೃತದ ಒಂದು ಪದದ ರೂಪವನ್ನು ಮಾತ್ರ ತದ್ಭವವಾಗಿ ಇಟ್ಟುಕೊಂಡು ಬೇರೊಂದು ಪದದ ಅರ್ಥವನ್ನು ಆಶ್ರಯಿಸಿದೆ ಎಂದಾಯಿತು. ಇದು ತುಂಬ ಸ್ವಾರಸ್ಯಕರವಾದ ಬೆಳವಣಿಗೆ ಅನಿಸುತ್ತದೆ ಅಲ್ಲವೇ? ಆ ರಾಜಕಾರಣಿ ಮಾತಾಡಿದ ನೋಡಿದ್ರೆ ಅವ ಇನ್ಮೇಲೆ ತನ್ನ ಪಕ್ಷ ಬಿಟ್ಟು ಬೇರೆ ಪಕ್ಷ ಸೇರ್ತಾನೆಂಬುದು ನಿಚ್ಚಳಾಗಿ ಹೋತು ನೋಡ್ರಿ. ಇಂಥ ಮಾತುಗಳನ್ನು ನೀವು ಕೇಳಿರಬೇಕಲ್ವ?
3: ತಪ್ಪು ಒಪ್ಪು.
4: ಅನ್ಯ ಭಾಷಾ ಪದಗಳನ್ನು ಕನ್ನಡದಲ್ಲಿ ಬಳಸುವಾಗ ಜನರು ತಪ್ಪು ಮಾಡುತ್ತಾರೆ. ತಪ್ಪುಗಳು ಬರೆಹದಲ್ಲಿ, ಉಚ್ಚಾರದಲ್ಲಿ ಅಥವಾ ಅರ್ಥದಲ್ಲಿ, ಒಟ್ಟಿನಲ್ಲಿ ಯಾವುದಾದ್ರಲ್ಲೂ ಆಗಬಹುದು. ಅನುಚಾನ ಎಂಬ ಪದವನ್ನು ನಿರಂತರ ಎಂಬ ಅರ್ಥದಲ್ಲಿ ಸಾಮಾನ್ಯವಾಗಿ ಕನ್ನಡದಲ್ಲಿ ಬಳಸುತ್ತಾರೆ. ಪೂಜೆ ಮಾಡುವ ಪದ್ಧತಿ ಅವರಲ್ಲಿ ಅನುಚಾನವಾಗಿ ನಡೆದುಕೊಂಡು ಬಂದಿದೆ ಎಂಬಂಥ ವಾಕ್ಯಗಳನ್ನು ನೀವು ನೋಡಿರಬಹುದು. ಆದರೆ ಮೂಲತಃ ಸಂಸ್ಕೃತ ಪದವಾದ ಅನುಚಾನ ಪದಕ್ಕೆ ಇರುವ ಅರ್ಥವೇ ಬೇರೆಯಾಗಿದೆ. ಅನುಚಾನ ಎಂದರೆ ವೇದಗಳನ್ನು ಸಾಧ್ಯಂತವಾಗಿ ಅಧ್ಯಯನ ಮಾಡದ ವಿದ್ಯಾಪಾರಂಗತ ಎಂಬ ಅರ್ಥವಿದೆ. ಸಂಸ್ಕೃತದಲ್ಲಿ ಶಿಕ್ಷಾ ಎಂದರೆ ಶಿಕ್ಷಣ, ಕನ್ನಡದಲ್ಲಿ ಶಿಕ್ಷೆ ಎಂದರೆ ದಂಡನೆ ಎಂಬ ಅರ್ಥ ಪ್ರಚಲಿತವಾಗಿ ಬಿಟ್ಟಿದೆ. ಅರ್ಘ್ಯ ಎಂಬ ಸಂಸ್ಕೃತ ಪದದ ಮೂಲಾರ್ಥ ಶ್ರೇಷ್ಠ. ಈಗ ಕನ್ನಡದಲ್ಲಿ ಅಗ್ಗ ಎಂದರೆ ಬೆಲೆ ಕಡಿಮೆ ಇರುವ ಎಂಬ ಅರ್ಥವನ್ನು ಪಡೆದು ಅದು ಅಗ್ಗವಾಗಿ ಬಿಟ್ಟಿದೆ. ತಿಥಿ ಎಂಬ ಪದಕ್ಕೆ ಸಂಸ್ಕೃತದಲ್ಲಿ ಪಂಚಾಂಗದ ಪ್ರಕಾರ ಸರಿಯಾದ ದಿನ ಈ ಅರ್ಥವಲ್ಲದೆ ತಿಥಿ ಎಂದರೆ ಸತ್ತವರ ದಿನ ಎಂಬ ಅರ್ಥ ಅದು ಹೇಗೋ ಕನ್ನಡದಲ್ಲಿ ರೂಢಿಗೆ ಬಂದುಬಿಟ್ಟಿದೆ. ಹೀಗೆ ಮೂಲಾರ್ಥವನ್ನು ಕಳೆದುಕೊಂಡು ತಪ್ಪು ಅರ್ಥಗಳನ್ನು ಹೊಂದಿದ ಇನ್ನೂ ಇಂಥ ಸಾಕಷ್ಟು ಪದಗಳು ಕನ್ನಡದಲ್ಲಿ ದೊರೆಯುತ್ತವೆ. ಇವು ತಪ್ಪಾಗಿದ್ದರೂ ಕನ್ನಡಗರಲ್ಲಿ ರೂಢಿಯಾಗಿ ಬಳಕೆಗೊಳ್ಳುತ್ತಿರುವುದರಿಂದ ಅವುಗಳನ್ನು ಕನ್ನಡದ ಪದ ಸಂಗ್ರಹದ ಮಡಿಲಿಗೆ ಸೇರಿಸಿಕೊಳ್ಳಬೇಕಾಗುತ್ತದೆ. ಅನ್ಯ ಭಾಷಾ ಪದಗಳ ರೂಪವನ್ನು ಇಟ್ಟುಕೊಂಡು ತಮ್ಮದೇ ಆದ ಅರ್ಥವನ್ನು ಹೊಂದಿಸಿಕೊಂಡ ಕನ್ನಡ ಪದಗಳು ಎಂದು ಇವುಗಳಿಗೆ ಹೇಳಬಹುದು.
3: ಸುಮಧುರ.
4: ಆಶೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ. ಇದು ಆಯ್ದಕ್ಕೆ ಮಾರಾಯಣ ಸತಿ ಲಕ್ಕಮ್ಮನ ವಚನ.

0: ಆಸೆ ಎಂಬುದು ನಾಡನ್ನು ಆಳುವ ರಾಜನಿಗೆ ಇರುತ್ತದೆಯೇ ಹೊರತು ಶಿವಭಕ್ತರಿಗೆ ಇರುತ್ತದೆಯೇ? ಇಲ್ಲ. ಅರಸನಾದವನಿಗೆ ತನ್ನ ರಾಜ್ಯವನ್ನು ವಿಸ್ತರಿಸಬೇಕು, ಸಮ್ರಾಟನಾಗಬೇಕು ಎಂಬೆಲ್ಲ ಆಸೆಗಳು ಆಕಾಂಕ್ಷೆಗಳು ಇರುವುದು ಸಹಜ. ಅರಸನಿಗೆ ಸಕಲ ವೈಭವಗಳು ಇದ್ದರೂ ಇನ್ನೂ ಬೇಕು ಇನ್ನೂ ಬೇಕು ಎಂಬ ಹಪಹಪಿ ಅವನಿಗೆ ಇದ್ದೇ ಇರುತ್ತದೆ. ತನ್ನ ರಾಜ್ಯವನ್ನು ವಿಸ್ತಾರಗೊಳಿಸಬೇಕು ಎಂಬ ಬಯಕೆ, ಚಕ್ರವರ್ತಿ ಆಗಬೇಕೆಂಬ ಕನಸು, ಇಂತಹ ಆಸೆಗಳಿಂದಾಗಿಯೇ ಜಗತ್ತಿನ ಎಲ್ಲ ಕಡೆಗೆ ಘೋರ ಯುದ್ಧಗಳು ನಡೆದು ಮಾನವತೆಯ ಎಲ್ಲೆಯನ್ನು ಮೀರಿ ರಕ್ತಪಾತವಾಗಿರುವುದನ್ನು ಎಲ್ಲ ದೇಶಗಳ ಇತಿಹಾಸಗಳು ಹೇಳುತ್ತವೆ. ಆದರೆ ಆಸೆಯನ್ನು ಹೊತ್ತ ಯಾವ ಅರಸನೂ ನೆಮ್ಮದಿಯಿಂದ ಬಾಳಿಲ್ಲ. ಅನ್ಯರು ಯಾವಾಗ ತಮ್ಮ ರಾಜ್ಯವನ್ನು ಕಬಳಿಸಿ ಯಾರೋ ಎಂಬ ಚಿಂತೆ ಕಾಡುತ್ತಲೇ ಇರುತ್ತದೆ. ಸಮ್ರಾಟ್ ಅಶೋಕನು ಈ ಸತ್ಯವನ್ನು ತಿಳಿದುಕೊಂಡೇ ಸಾಮ್ರಾಜ್ಯವನ್ನು, ವೈಭವವನ್ನು, ಕುಟುಂಬವನ್ನು ಬಿಟ್ಟು ಹೊರಬಂದನು. ಅವನು ಹಾಗೆ ಬಿಟ್ಟು ಬರದೇ ಇದ್ದರೆ ಉಳಿದ ಅರಸರಂತೆ ಕಾದಾಟದಲ್ಲಿ ತೊಡಗಿ ಎಲ್ಲ ಅರಸರಂತೆ ಒಮ್ಮೆ ಸತ್ತು ಹೋಗುತ್ತಿದ್ದ. ಅವನು ಮಹಾತ್ಮನಾದದ್ದು ಆಸೆ ಎಂಬ ಬಲೆಯಿಂದ ತಪ್ಪಿಸಿಕೊಂಡದ್ದಕ್ಕಾಗಿ ಎನ್ನುವುದನ್ನು ಮರೆಯುವಂತಿಲ್ಲ. ಇನ್ನು ಶಿವಭಕ್ತರನ್ನು ನೋಡಿದರೆ ಅವರಿಗೆ ಭಕ್ತಿ ಎಂಬುದೇ ಸಾಮ್ರಾಜ್ಯ. ಅಲ್ಲಿ ಆಸೆ ಆಮಿಷವಿಲ್ಲ, ಕೋಪ ತಾಪಗಳಿಲ್ಲ, ದ್ವೇಷ ಅಸೂಯೆಗಳಿಲ್ಲ. ಶಿವಭಕ್ತರಿಗೆ ಯಾವ ಆಸೆಯೂ ಇರುವುದಿಲ್ಲ. ಇನ್ನು ಯಮಧರ್ಮರಾಯನ ಆಜ್ಞೆಯನ್ನು ಶಿರಸಾವಹಿಸಿ ಪ್ರಾಣಿಗಳ ಜೀವವನ್ನು ಎಳೆದು ಒಯ್ಯುವ ಕರುಣೆಯಿಲ್ಲದ ಯಮದೂತರಿಗೆ ರೋಷಾವೇಶ ಇರುವುದು ಸಹಜ. ಇಷ್ಟು ಹೇಳಿದ ಮೇಲೆ ಲಕ್ಕಮ್ಮ ತನ್ನ ಗಂಡನಿಗೆ ಒಂದು ಸತ್ಯವನ್ನು ಮನಗಾಣಿಸುತ್ತಾಳೆ. ಅದು ಅದ್ಭುತವಾಗಿದೆ. ನಿತ್ಯ ಕಾಯಕ ದಾಸೋಹಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನೇ ತರುತ್ತಿದ್ದ ನಿಮಗೆ ಈ ಹೊತ್ತು ಇಷ್ಟೊಂದು ಅಕ್ಕಿಯನ್ನು ತರುವ ಆಸೆ ಯಾಕೆ ಹುಟ್ಟಿತು ಮಾರಯ್ಯ ಎಂದು ಕೇಳಿ ಇದು ಶಿವನಿಗೆ ಸಲ್ಲದು ಎಂದು ನಯವಾಗಿಯೇ ಗಂಡನ ಕಾರ್ಯವನ್ನು ಟೀಕೆ ಮಾಡುತ್ತಾಳೆ. ಆಗಿನ ಕಾಲದಲ್ಲಿ ಗಂಡನನ್ನು ಪ್ರಶ್ನಿಸುವುದೇ ಸಾಧ್ಯವಿದ್ದಿಲ್ಲ. ಅಂಥದರಲ್ಲಿ ತಾತ್ವಿಕ ನೆಲೆಯಲ್ಲಿ ಪತಿಯ ಕಾರ್ಯವನ್ನೇ ಪ್ರಶ್ನಿಸುವ ಲಕ್ಕಮ್ಮ ನಿಜಕ್ಕೂ ಧೀರ ಮಹಿಳೆ. ಮುಖ್ಯವಾಗಿ ಈ ವಚನವು ಶರಣರ ಕಾಯಕ ದಾಸೋಹ ತತ್ವವನ್ನು ನಿಚ್ಚಳವಾಗಿ ಬಿಚ್ಚಿ ಇಡುವ ವಚನವಾಗಿದೆ. ಯಾರ ಹಂಗಿಗೆ ಒಳಗಾಗದೆ, ಯಾರಿಂದಲೂ ಪುಕ್ಕಟ್ಟೆಯಾಗಿ ಸ್ವೀಕರಿಸದೆ, ತಾನೇ ಪ್ರಾಮಾಣಿಕವಾಗಿ ದುಡಿದು ಸ್ವಂತಕ್ಕಷ್ಟೇ ಅಲ್ಲದೆ ಇತರರಿಗೂ ಸಹಾಯವಾಗುವಂತಹ ದುಡಿಮೆಯೇ ಕಾಯಕ. ಇದು ಸ್ವಾಭಿಮಾನದ, ಸಮಾನತೆಯ ಪ್ರತೀಕವಾಗುವಂತಹ ಸಾಮಾಜಿಕ ವ್ಯವಸ್ಥೆಯ ಅಂಗ. ಕಾಯಕದ ಮಹತ್ವವನ್ನು ನಡೆಯಲ್ಲಿ ತಪ್ಪದೇ ಆಚರಿಸುತ್ತಾ ಬಂದ ಲಕ್ಕಮ್ಮನಿಗೆ ಆ ಒಂದು ದಿನ ದಾರಿ ತಪ್ಪಿದ ಗಂಡನಿಗೆ ಎಚ್ಚರಿಸಿದ್ದಾಳೆ. ಇಲ್ಲಿ ಈಸಕ್ಕಿ ಎಂಬ ಪದ ವಿಶೇಷವಾಗಿದೆ. ಈಸು ಎಂಬ ಪದವು ಅಚ್ಚಗನ್ನಡದ ದೇಶೀಯ ಪದವಾಗಿದ್ದು ಇಷ್ಟು, ಬಹಳಷ್ಟು ಎಂಬ ಅರ್ಥವನ್ನು ಹೊಂದಿದೆ. ಇಷ್ಟು ಎಂಬರ್ಥದ ಈಸು ಎಂಬ ಪದದಂತೆ ಎಷ್ಟು ಎಂಬರ್ಥದ ಏಸು, ಒಟ್ಟು ಎಂಬರ್ಥದ ಓಸು ಎಂಬ ಪದಗಳು ಕನ್ನಡದ ದೇಶೀಯ ಪದಗಳಾಗಿ ಬಳಕೆಗೊಳ್ಳುತ್ತವೆ. ವಚನಗಳಲ್ಲಿ ಇಂತಹ ಅಚ್ಚಗನ್ನಡ ದೇಶೀಯ ಪದಗಳು ಬಳಕೆಗೊಂಡಿರುವುದು ವಿಶೇಷ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ್. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಕೇಳುಗರೆ ಗಮನಿಸಿ, ಇಂದು ಸಂಜೆ 4:30 ನಮ್ಮ ನಿಲಯದಿಂದ ವೃತ್ತಿ ಮಾರ್ಗದರ್ಶನ, ಸೌಂಡ್ ಇಂಜಿನಿಯರ್ ಕ್ಷೇತ್ರದಲ್ಲಿನ ಸಂಶೋಧನೆ ಮತ್ತು ವೃತ್ತಿಪರ ಅವಕಾಶಗಳ ಕುರಿತು ಇಂಜಿನಿಯರ್ ಮತ್ತು ಮೈಸೂರಿನ ಡಿಆರ್ಸಿ ಸಿನಿಮಾಸ್ ಮಾಲೀಕರಾದ ಹನುಮಂತು ಸಿಆರ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ್.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 6:55 ಕೇಳಿ ರೈತರಿಗೆ ಸಲಹೆ.
1: ಮುಂಗಾರಿನ ಆರಂಭಕ್ಕೆ ಮುಂಚಿತವಾಗೇನೆ ಯೂರಿಯಾ ಗೊಬ್ಬರಕ್ಕೆ ಬೇಡಿಕೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ರೈತರಲ್ಲಿ ಆತಂಕ ಮನೆ ಮಾಡ್ತಾ ಇದೆ. ಮುಂದಿನ ದಿನದಲ್ಲಿ ಈ ಗೊಬ್ಬರ ನಮಗೆ ಸಿಗದೆ ಹೋಗಬಹುದೇನೋ ಅಂತ ಒತ್ತಡಕ್ಕೆ ಒಳಗಾಗಿ ಅದನ್ನು ಕೊಳ್ಳೋ ಪ್ರಕ್ರಿಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಎಷ್ಟೋ ಜನ ಸನ್ನಿವೇಶದ ಲಾಭವನ್ನು ಪಡೆದುಕೊಂಡು ಅಕ್ರಮವಾಗಿ ಯೂರಿಯಾ ಗೊಬ್ಬರವನ್ನು ಸಂಗ್ರಹಿಸೋ ಕೆಲಸನೂ ಮಾಡ್ತಾ ಇದ್ದಾರೆ. ಆದರೆ ಕೃಷಿ ಇಲಾಖೆ ಎಚ್ಚರಿಕೆಯನ್ನು ನೀಡ್ತಾ ಇದೆ, ಅಂತಹ ಸಂಗ್ರಹಗಾರಗಳ ಮೇಲೆ ದಾಳಿ ಮಾಡಿ ಯೂರಿಯಾ ಗೊಬ್ಬರ ಏನು ದಾಸ್ತಾನಿರುತ್ತಲ್ಲ ಅದನ್ನು ನಾವು ವಶಪಡಿಸ್ಕೋತೀವಿ, ಅದನ್ನು ಅಗತ್ಯ ಇರೋರಿಗೆ ಹಂಚ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದೆ. ತಾವು ವೃತ್ತಪತ್ರಿಕೆಗಳಲ್ಲಿ ದಿನಪತ್ರಿಕೆಗಳಲ್ಲಿ ಗಮನಿಸಿರ್ಬೋದು, ಪ್ರತಿ ದಿವಸ ಈ ತರಹ ಕೃಷಿ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡಿ ಯೂರಿಯಾ ಗೊಬ್ಬರವನ್ನು ವಶಪಡಿಸ್ಕೊಂಡು ಮುಟ್ಟುಗೋಲು ಹಾಕ್ಕೊಳ್ಳೋ ಅಂತಹ ಸುದ್ದಿಗಳು ಇವತ್ತು ಸರ್ವೇ ಸಾಮಾನ್ಯ ಆಗಿದೆ. ಯಾಕೆ ಯೂರಿಯಾ ಗೊಬ್ಬರಕ್ಕೆ ಅಷ್ಟೊಂದು ಬೇಡಿಕೆ, ಯಾಕೆ ಅಷ್ಟೊಂದು ಇಷ್ಟಪಟ್ಟು ರೈತರು ಯೂರಿಯಾವನ್ನು ಖರೀದಿ ಮಾಡ್ತಾರೆ ಅಂದರೆ ಈಗ ಅದಕ್ಕಿರೋ ಒಂದೇ ಕಾರಣ, ಅದರ ಬೆಲೆ. ಬೇರೆ ಗೊಬ್ಬರಗಳಿಗೆ ಹೋಲಿಸಿದರೆ ಯೂರಿಯಾ ಗೊಬ್ಬರದ ಬೆಲೆ ಕಡಿಮೆ. ಸಾಮಾನ್ಯವಾಗಿ ಯೂರಿಯಾದಲ್ಲಿರೋದು ಸಾರಜನಕ ಪೋಷಕಾಂಶ. ಸಾರಜನಕ ಪೋಷಕಾಂಶ ಎಲೆಗಳ ಪತ್ರ ಹರಿತ್ತಿನ ಮೇಲೆ ವಿಶೇಷವಾದ ಪರಿಣಾಮವನ್ನು ಬೀರೋದ್ರಿಂದ ಈ ಗೊಬ್ಬರ ಹಾಕ್ತಿದ್ದ ಹಾಗೆ ಬೆಳೆ ಬೆಳವಣಿಗೆ ಚುರುಕಾಗುತ್ತೆ, ಎಲೆಗಳು ಹಸಿರಾಗ್ತವೆ. ರೈತರ ಭಾಷೆನಲ್ಲಿ ಹೇಳೋದೇ ಆದರೆ ಎಲೆಗಳು ಕಪ್ಪಾಗ್ತವೆ. ನೋಡಿದ್ರೆ ರೈತನಿಗೆ ಖುಷಿಯಾಗತ್ತೆ. ಆದರೆ ಯೂರಿಯಾ ಒಂದೇ ಸಾಕ ಅಂದರೆ ರೈತರಿಗೆ ಗೊತ್ತು, ಇಲ್ಲ ಸಾರ್ ರಂಜಕ ಪೊಟ್ಯಾಷು ಕೊಡಬೇಕು, ಆದರೆ ಅದರ ಬೆಲೆ ಜಾಸ್ತಿ, ಹಾಗಾಗಿ ನಾವು ಅಷ್ಟೊಂದು ಕೊಡೋಕ್ಕೆ ಹೋಗಲ್ಲ ಅಂತಾರೆ. ಈಗ ಉದಾಹರಣೆಗೆ ನೀವು ಭತ್ತದ ಬೆಳೆನೆ ತಗೊಳ್ಳಿ. ಆರಂಭದಲ್ಲಿ ಯೂರಿಯಾ ಬೇಕು ನಿಜ, ಆದರೆ ಗಿಡದ ಬೆಳವಣಿಗೆ ಅಂದರೆ ಕಾಂಡದ ಅಭಿವೃದ್ಧಿ ಆಗೋದಕ್ಕೆ, ಬೇರಿನ ಅಭಿವೃದ್ಧಿ ಆಗೋದಕ್ಕೆ ರಂಜಕ ಬೇಕು. ಬೆಳೆಗಳಲ್ಲಿ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಪೊಟ್ಯಾಷ್ ಬೇಕು. ಪೋಷಕಾಂಶಗಳ ಸಮತೋಲನ ಇರಬೇಕು. ಯೂರಿಯಾ ಬೆಲೆ ಕಡಿಮೆ, DAP ಬೆಲೆ ಸ್ವಲ್ಪ ಕಡಿಮೆ ಅಂಥೇಳಿ ಈ ಎರಡೇ ಗೊಬ್ಬರ ನೀವು ಹಾಕಿದರೆ ಸಾರಜನಕ ರಂಜಕ ಅಷ್ಟೇ ಕೊಟ್ಟಂಗಾಗತ್ತೆ. ಎಷ್ಟೋ ಜನ ನಾವು 20-20 ಕಾಂಪ್ಲೆಕ್ಸ್ ಹಾಕ್ತೀವಿ ಅಂತೀರಿ, ಅದರಲ್ಲಿ ಪೊಟ್ಯಾಷ್ ಇಲ್ಲ. ಹೀಗಾಗಿ ಬೆಳೆಗೆ ರೋಗ ನಿರೋಧಕ ಶಕ್ತಿ ಬರೋದಿಲ್ಲ, ಉತ್ಪಾದನೆಯ ಗುಣಮಟ್ಟ ಚೆನ್ನಾಗಿರಲ್ಲ. ಈ ಎಲ್ಲ ದೃಷ್ಟಿಯಿಂದ ಯೋಚನೆ ಮಾಡೋದಾದರೆ ಎಲ್ಲ ಗೊಬ್ಬರವನ್ನು ಸಮರ್ಪಕವಾಗಿ ಬಳಸಬೇಕು. ಮತ್ತು ಇತ್ತೀಚೆಗೆ ನ್ಯಾನೋ ಗೊಬ್ಬರ ಬಂದಿದೆ, ಹಾಗಾಗಿ ಆತಂಕಪಟ್ಟು ಚೀಲದ ಗೊಬ್ಬರವನ್ನು ಖರೀದಿ ಮಾಡೋ ಬದಲು ನ್ಯಾನೋ ಗೊಬ್ಬರದ ಬಳಕೆಯನ್ನು ಕೂಡ ತಾವು ಜಾಸ್ತಿ ಮಾಡ್ಕೋಬಹುದು. ಮತ್ತು ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕು, ಈ ಯೂರಿಯಾ ಗೊಬ್ಬರ ಅನ್ನೋದು ಏನಿದೆಯಲ್ಲ, ಇದರಲ್ಲಿರುವಂತಹ ಸಾರಜನಕದ ಪೋಷಕಾಂಶ ಇದು ಮಣ್ಣಿನಲ್ಲಿ ಸುಲಭವಾಗಿ ನಿಲ್ಲೋದಿಲ್ಲ. ಮೊದಲನೇದು ವಾತಾವರಣಕ್ಕೇನೆ ಇದು ಆವಿಯ ರೂಪದಲ್ಲಿ ಬಿಡುಗಡೆ ಆಗ್ಬಿಡುತ್ತೆ. ಒಂದು ಸರಿ ನೀವು ಮಣ್ಣಿಗೆ ಹಾಕಿದ ತಕ್ಷಣ ಸಾರಜನಕ ಪೋಷಕಾಂಶ ಅಮೋನಿಯಾ ರೂಪದಲ್ಲಿ ವಾತಾವರಣಕ್ಕೆ ಬಿಡುಗಡೆಯಾಗುತ್ತೆ, ವಾತಾವರಣದ ಬಿಸಿ ಏರಿಕೆಗೆ ಕಾರಣ ಆಗುತ್ತೆ. ಯಾಕೆಂದರೆ ಇದು ಒಂದು ಗ್ರೀನ್ ಹೌಸ್ ಗ್ಯಾಸ್. ಇನ್ನು ಮಣ್ಣಿಗೆ ಕೊಟ್ಟಂತಹ ಯೂರಿಯಾದಲ್ಲಿ 60%-ಷ್ಟೇ ಬಳಕೆ ಆಗೋದು. ಈ ಪೋಷಕಾಂಶ ಎಷ್ಟು ಚಲನಶೀಲವಾಗಿರುತ್ತೆ ಅಂದರೆ ಮಣ್ಣಿಗೆ ಗೊಬ್ಬರ ಹಾಕಿ ನೀರನ್ನು ಕೊಟ್ಟರೆ ನೀರಿನೊಂದಿಗೆ ಕರಗಿ ಮಣ್ಣಿನ ಆಳಕ್ಕೆ ಇಳಿಯುತ್ತೆ. ಎಷ್ಟೋ ಸಂದರ್ಭದಲ್ಲಿ ನೀವು ಕೊಡುವಂತಹ ನೀರಿನ ಮೂಲಕನೇ ಇದು ಕೆರೆ ಕಟ್ಟೆಗಳನ್ನು ಸೇರುತ್ತೆ. ಕೆರೆ ಕಟ್ಟೆಗಳನ್ನು ಸೇರಿದ ಮೇಲೆ ಅಲ್ಲಿ ಈ ನೈಟ್ರೇಟ್ಗಳೇನಿದಾವಲ್ಲ ಇವುಗಳ ಹಾವಳಿ ಆರಂಭವಾಗಿ ಅಲ್ಲಿಯ ಪರಿಸರವನ್ನು ಕೂಡ ಹಾಳು ಮಾಡುತ್ತೆ. ಜನ ಜಾನುವಾರುಗಳು, ಮಣ್ಣಿನ ಗುಣಮಟ್ಟ, ನೀರಿನ ಗುಣಮಟ್ಟ, ಗಾಳಿಯ ಗುಣಮಟ್ಟ, ಈ ಎಲ್ಲವೂ ಕೂಡ ಹಾಳಾಗೋದಕ್ಕೆ ಯೂರಿಯಾ ಗೊಬ್ಬರನೇ ಕಾರಣ ಆಗುತ್ತೆ. ನೋಡಿ, ಎಲ್ಲೋ ಒಂದು ಕಡೆ ನಾವು ವಾತಾವರಣದ ಸ್ವಚ್ಛತೆ ಬಗ್ಗೆ ಮಾತಾಡ್ತೀವಿ, ಮತ್ತೊಂದು ಕಡೆ ಅತಿಯಾಗಿ ಯೂರಿಯಾ ಗೊಬ್ಬರವನ್ನು ಹಾಕಿ ನಮ್ಮ ಮಣ್ಣು ನಮ್ಮ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ. ಇಲಾಖೆ ಏನು ಹೇಳುತ್ತೆ, ಯಾವುದೇ ಬೆಳೆಗೆ ಏನು ಶಿಫಾರಸ್ ಇದೆಯೋ ಅಷ್ಟು ಗೊಬ್ಬರ ಮಾತ್ರ ಕೊಡಿ ಅಂತ. ಈಗ ಕೃಷಿ ಇಲಾಖೆಯವರು ಹೇಳ್ತಿರೋದು ಪ್ರತಿಯೊಂದು ಅಂಗಡಿಯಲ್ಲೂ ಇನ್ಮೇಲೆ ಶಿಫಾರಸಿನ ಪಟ್ಟಿ ಇಟ್ಟಿರ್ತೀವಿ, ಅದಕ್ಕೆ ತಕ್ಕನಾಗಿ ಗೊಬ್ಬರವನ್ನು ಕೃಷಿಕರು ಖರೀದಿ ಮಾಡಬೇಕು ಅಂತ. ಆಲೋಚನೆ ಮಾಡಿ, ಯೂರಿಯಾ ಗೊಬ್ಬರದ ಕೊರತೆ ಇರೋದಿಲ್ಲ, ಆದರೆ ಅತಿಯಾಗಿ ಬಳಸಿದರೆ ಕೊರತೆ ಖಂಡಿತವಾಗೂ ಉಂಟಾಗತ್ತೆ.
0: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:55 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.
2: इयम् आकाशवाणी सम्प्रति वार्ताः श्रूयन्ताम्। प्रवाचकः दिव्यानन्दजः। अथ वार्ताः। प्रधानमन्त्री नरेन्द्रमोदी गतदिने जनजातीयप्रतिनिधिभिः सह मिलितवान्। ह्यः नवदिल्ल्याम् आयोजितस्य जनजातीयसुरक्षाकल्याणमञ्चस्य विषये सामाजिकसञ्चारमाध्यमेन श्रीमोदी उक्तवान् यत् आदिवासीसमुदायं प्रति तस्य समर्पणं यथार्थतया प्रशंसनीयम्। केन्द्रीयः गृहसहकारितामन्त्री अमितशाहः पुनरेकदा अवैधप्रवासिनाम् अभिज्ञानार्थं निर्वासनार्थं सीमासुरक्षां च सुदृढीकर्तुं सर्वकारस्य प्रतिबद्धतां दृढतया प्रतिपादितवान्। गतवासरे गुजराते गान्धीनगरे 40,30,000,000,000,000 रूप्यकाणां विकासपरियोजनानाम् उद्घाटनस्य शिलान्यासस्य च अनन्तरं जनसभां सम्बोधयन् श्रीशाहः पश्चिमबङ्गालसर्वकारस्य अपि प्रशंसाम् अकरोत्, यतः शासनेन एकसप्ताहाभ्यन्तरे सीमासुरक्षाबलाय 600 हेक्टर परिमिता भूमिः प्रदत्ता। वीर सावरकर महोदयस्य जन्मवार्षिक्याः अवसरे गृहमन्त्री तस्य योगदानाय त्यागाय च तस्मै श्रद्धाञ्जलिं प्रदत्तवान्। गुजरातराज्यस्य त्रिदिवसीय यात्रायां श्रीशाहः अनेकेषां सार्वजनिकसौकर्याणाम् उद्घाटनम् अकरोत्। अत्रान्तरे सः अहमदाबादनगरे आगामिनि ओलम्पिक क्रीडानां, कॉमनवेल्थ क्रीडानां, विश्वरक्षक क्रीडानां, अग्निक्रीडानां च सज्जतायाः समीक्षाम् अकरोत्। राष्ट्रपतिपदासीना द्रौपदी मुर्मूः आरक्षकबलाय बोधितवती यत् आरक्षकाः अधिकं नागरिकाभिमुखाः भवेयुः, अपि च समाजस्य दुर्बलवर्गाणां विशेषतः महिलानां निर्धनानां बालकानां

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳಿಗೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮೆರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14ರಿಂದ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಈಗ ವಾರ್ತೆಗಳ ವಿವರ. ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ 75 ವರ್ಷಗಳ ಶೈಕ್ಷಣಿಕ ಸೇವೆಯ ಸ್ಮರಣಾರ್ಥ ಇಂದು ಮಧ್ಯಾಹ್ನ 12:30ಕ್ಕೆ ಆಯೋಜಿತ ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಉಪಕುಲಪತಿ ಎಸ್ ವಿದ್ಯಾಶಂಕರ್ ಮಾಹಿತಿ ನೀಡಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. 1500 ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3 ಕಿರು ಎಫ್ಎಂ ಆಕಾಶವಾಣಿ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಮನವಿ ಸಲ್ಲಿಸಿದ್ದಾಗಿ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ದತ್ತಪೀಠ ಗಿರಿಧಾಮದಲ್ಲಿ 10 kV ಸಾಮರ್ಥ್ಯದ ಎಫ್ಎಂ ಕೇಂದ್ರ, ಮೂಡಿಗೆರೆ ಹಾಗೂ ಶೃಂಗೇರಿ ಭಾಗದಲ್ಲಿ 2 ಕಿರು ಎಫ್ಎಂ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮಾಹಿತಿ

0: ಹಿರಿಯ ತಜ್ಞೆ, ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ ಲೀಲಾದೇವಿ ನವಲ್ಗುಂದ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಋತುಚಕ್ರ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಮುಟ್ಟು ಅಥವಾ ಪೀರಿಯಡ್ಸ್ ಅನ್ನುತ್ತಾರೆ. ಇದನ್ನು ಪ್ರತಿ ವರ್ಷ ಮೇ 28ನೇ ತಾರೀಕಿಗೆ ಆಚರಿಸುತ್ತಾರೆ. ಏಕೆಂದರೆ ಪ್ರತಿ ಋತುಚಕ್ರ ಸಾಮಾನ್ಯವಾಗಿ 28 ದಿನಗಳಿಗೊಮ್ಮೆ ಬರುತ್ತದೆ ಮತ್ತು ಋತುಸ್ರಾವ ಅಂದರೆ ಬ್ಲೀಡಿಂಗ್ ಸುಮಾರು 5 ದಿನಗಳವರೆಗೆ ಇರುತ್ತದೆ. ಈ ದಿನಾಚರಣೆಯನ್ನು ಮೊಟ್ಟ ಮೊದಲ ಬಾರಿಗೆ ಜರ್ಮನ್ ಎನ್ಜಿಒ ವಾಶ್ ಯುನೈಟೆಡ್ 2013ರಲ್ಲಿ ಋತುಚಕ್ರದ ಬಗ್ಗೆ ಇದ್ದ ಮೂಢನಂಬಿಕೆಗಳು ಮತ್ತು ನಿಷೇಧಗಳು, ಅಂದರೆ ಆ ಸಮಯದಲ್ಲಿ ಏನನ್ನು ಮುಟ್ಟಬಾರದು, ಯಾವ ಕೆಲಸವನ್ನೂ ಮಾಡಬಾರದು, ಇಂಥ ವಿಚಾರಗಳನ್ನು ದೂರ ಮಾಡಲು, ಋತುಚಕ್ರ ನೈರ್ಮಲ್ಯದ ಪ್ರಾಮುಖ್ಯತೆಯನ್ನು ತಿಳಿಸಲು, ಸ್ವಚ್ಛತಾ ವಿಧಾನಗಳನ್ನು ಅನುಸರಿಸುವ ಬಗೆಗೆ ತಿಳಿಸಲು ಈ ದಿನಾಚರಣೆಯನ್ನು ಪ್ರಾರಂಭ ಮಾಡಿತು. 2014ರಲ್ಲಿ ಪ್ರಥಮ ಬಾರಿಗೆ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಗೆ ಒತ್ತು ನೀಡಲಾಯಿತು. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಹಿಳೆಯರು ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಋತುಚಕ್ರ ನೈರ್ಮಲ್ಯವನ್ನು ಕಾಪಾಡದಿದ್ದರೆ ಗರ್ಭಾಶಯ, ಗರ್ಭನಾಳ, ಅಂಡಾಶಯಗಳ ಸೋಂಕುಗಳಾಗಿ ಸಂತಾನಹೀನತೆಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಪರಿಸರ ಸ್ನೇಹಿ ಮುತ್ತಿನ ಉತ್ಪನ್ನಗಳನ್ನು ಬಳಸೋಣ.
0: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಚಂದಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಸೂರು ಗ್ರಾಮದ ರಾಮಚಂದ್ರ ಗೋಪಾಲ ಭಟ್ ಹೆಜ್ಜೇನು ರಕ್ಷಣೆಯಲ್ಲಿ ಕಳೆದ 5 ದಶಕಗಳಿಂದ ತೊಡಗಿಸಿಕೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಜೇನು ಮಂಡಳಿ ಹಾಗೂ ಕೈಗಾರಿಕಾ ಇಲಾಖೆಯಿಂದ ವೈಜ್ಞಾನಿಕ ಹೆಜ್ಜೇನು ಕೊಯ್ಲು ತರಬೇತಿ ಪಡೆದಿದ್ದು 5,000ಕ್ಕೂ ಹೆಚ್ಚು ಜನರಿಗೆ ಜೇನು ಸಾಕಣೆ, ಹೆಜ್ಜೇನು ಪುನರ್ವಸತಿ ಹಾಗೂ ಜೇನು ಕೃಷಿ ತರಬೇತಿ ನೀಡಿದ್ದಾರೆ. ಜೇನು ಕೃಷಿಕ ಆರ್ಜಿ ಭಟ್ ಬೆಳಸೂರು ಹೆಜ್ಜೇನುಗಳ ರಕ್ಷಣೆಗೆ ಆಕಾಶವಾಣಿ ಮೂಲಕ ಜನರಲ್ಲಿ ಮನವಿ ಮಾಡಿದ್ದಾರೆ.
2: ನಾವು ಹೆಜ್ಜೇನು ಸಂತತಿಯನ್ನ ಕಳೆದ 55 ವರ್ಷದಿಂದ ಸಂರಕ್ಷಿಸ್ತಾ ಇದ್ದೇವೆ. ಈ ಹೆಜ್ಜೇನು ಸಂರಕ್ಷಣೆ ಯಾಕೆ ಮಾಡಬೇಕು ಅಂತಂದ್ರೆ, ಜೇನು ಹುಳುಗಳ ಪರಾಗಸ್ಪರ್ಶದಿಂದ ನಮ್ಮ ಭಾರತ ದೇಶದಲ್ಲಿ 4,000 ಕೋಟಿ ನಷ್ಟ ಅಂತ ಹೇಳಿ ಒಂದು ಅಂದಾಜಿಸಿದ್ದಾರೆ. ಹಾಗಾಗಿ ಯಾರೂ ಕೂಡ ಜೇನನ್ನ ಅಲಕ್ಷಿ ಮಾಡದೆ, ಬೆಂಕಿ ಹಾಕಿ ಸುಡದೆ, ಔಷಧಿ ಹಾಕಿ ಕೊಲ್ಲದೆ ಹೆಜ್ಜೇನನ್ನ ಎಲ್ಲರೂ ಸಂರಕ್ಷಣೆ ಮಾಡಬೇಕು. ಹೆಜ್ಜೇನು ದೊಡ್ಡ ದೊಡ್ಡ ಬಿಲ್ಡಿಂಗ್, ಅಣೆಕಟ್ಟು, ಪವರ್ ಹೌಸ್, ಮೊಬೈಲ್ ಟವರ್, ದೊಡ್ಡ ದೊಡ್ಡ ಮರಗಳು, ಕಲ್ಲು ಬಂಡೆ, ಎಲ್ಲರೂ ಮನೆಗೂ ಬಂದು ಗೂಡನ್ನು ಕಟ್ಟಬಹುದು. ಅದಕ್ಕೆ ಯಾವುದೇ ತೊಂದರೆ ಕೊಡಬೇಡಿ. ಹೆಜ್ಜೇನನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಯವರಿಗೆ ನಾವು ಕಲಿಸಿಕೊಡೋಣ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಅಭಯಾರಣ್ಯದಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾವಹಿಸಲು ಕೃತಕ ಬುದ್ದಿಮತ್ತೆ ಆಧಾರಿತ ಅತ್ಯಾಧುನಿಕ ಕ್ಯಾಮರಾ ಅರಣ್ಯ ಇಲಾಖೆ ಅಳವಡಿಸಿದೆ. ಸುವರ್ಣಾವತಿ ಜಲಾಶಯದ ಗಣೇಶನ ಗುಡಿ ಹತ್ತಿರ ಆನೆಗಳು ಬಂದಾಗ ತಕ್ಷಣ ಕ್ಯಾಮರಾ ಸೆರೆ ಹಿಡಿದು ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳ ಮೊಬೈಲ್ಗೆ ಸಂದೇಶ ರವಾನಿಸುತ್ತದೆ. ಜೊತೆಗೆ ಸೈರನ್ ಮೊಳಗಿ ಆನೆಗಳು ಮತ್ತೆ ಕಾಡಿಗೆ ಹಿಂತಿರುಗುತ್ತವೆ. ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಹೆಗ್ಗಳಿಕೆ ಕರ್ನಾಟಕಕ್ಕೆ ಸಲ್ಲುತ್ತದೆ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಜಿಲ್ಲೆ ಚಾಮರಾಜನಗರ. ಅಳಿವಿನಂಚಿನಲ್ಲಿರುವ ಜೀವವೈವಿಧ್ಯದ ದಾಖಲಾತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೈಗೊಳ್ಳಬೇಕು. ಪಶ್ಚಿಮ ಘಟ್ಟಗಳ ಔಷಧೀಯ ಸಸ್ಯಗಳ ಸಮೀಕ್ಷೆ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಜೀವ ವೈವಿಧ್ಯ ಮಂಡಳಿ ರಾಜ್ಯಾಧ್ಯಕ್ಷ ವಡ್ನಾಳ್ ಜಗದೀಶ್ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಪಶ್ಚಿಮ ಘಟ್ಟದ ಜೀವ ವೈವಿಧ್ಯ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಪಂಚನದಿಗಳ ಉತ್ತರ ಕನ್ನಡ ಜಿಲ್ಲೆ ನಾಡಿನ ಅಭಿವೃದ್ಧಿ ಯೋಜನೆಗಳಿಗಾಗಿ ಅನೇಕ ತ್ಯಾಗ ಮಾಡಿದೆ ಎಂದರು.
6: ಕೆಲವು ಮೀಟಿಂಗಲ್ಲಿ ಒಂದು 5-10 ನಿಮಿಷ ಜೀವ ವೈವಿಧ್ಯ ನಿರ್ವಹಣೆಗೋಸ್ಕರ ಅಥವಾ ಜೀವ ಸಮಿತಿಗೋಸ್ಕರ 5 ನಿಮಿಷ ನೀವು ಅದನ್ನು ಮೀಸಲಿಟ್ಟು ನಮ್ಮ ಜೀವ ವಿಚಾರವಾಗಿ ಚರ್ಚೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತೀನಿ. ಈಗಾಗಲೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಚಿವರಿಗೂ ನಾನು ಮನವಿ ಕೊಟ್ಟಿದ್ದೇನೆ.

0: ಮಾಡಲೇಬೇಕು, ಕಬ್ಬು ದಾಟಬೇಕಂತ ಒಂದು ವಿಚಾರ ನನಗಾಗ್ಲೇ ಮೋಹ ಮಾಡಿದೆ. ಯಾಕೆಂದ್ರೆ ಒಂದು ಚರ್ಚೆ ಆಗಲಿದ್ರೆ ಯಾವುದೇ ವಿಷಯ ಹಂಗೆ ಅಷ್ಟೇ ಹೊರಗಾಗಬಹುದು. ಈ ಪರಿಸರ, ಈ ವಾತಾವರಣ, ಇವತ್ತಿನ ಒಂದು ವಿಚಾರ ಮಾಡಲ್ಲ, ಅದು ತುಂಬಾ ಚೆನ್ನಾಗಿ ಒಳ್ಳೆ ಲೈಫ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಲೈಫ್ ಇದು ಬರ್ತದೆ. ಅದ್ರ ಮುಂದಿನ ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಅವ್ರಿಗೂ ನಾವು ಜೀವನ ಹೋಗಬೇಕಲ್ಲ, ಅವ್ರಿಗೂ ಇದನ್ನ ಬಿಟ್ಕೊಳ್ಬೇಕಲ್ಲ, ನಾವ್ ಹಿಂಗೆ ಉಳಿಸ್ಕೊಳ್ಬೇಕು, ಅವ್ರಿಗೆ ಇನ್ನು ಹೆಚ್ಚಿಸ್ಕೊಳ್ಬೇಕು.
1: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯ ಮಟ್ಟದ ಯೋನೆಕ್ಸ್ ಸನ್ರೈಸ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಜೂನ್ 14ರಿಂದ 20ರವರೆಗೆ ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, 19 ವರ್ಷದೊಳಗಿನವರು ಹಾಗೂ ಹಿರಿಯರ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದ್ದು 700ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು mygov.in ಜಾಲತಾಣ ಅಥವಾ 1800117800ಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನ. ಈಗ ಸಂಕ್ಷಿಪ್ತ ಸುದ್ದಿಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸದಿಲ್ಲಿ ತಲುಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ಭೇಟಿ ನೀಡಿ ಕಪ್ಪೆ ಚಿಪ್ಪು ಹೆಕ್ಕುತ್ತಾ ಜಲಸಮಾಧಿಯಾದ 11 ಜನರ ಕುಟುಂಬಗಳಿಗೆ ಸಾಂತ್ವನ ಹೇಳಲಿದ್ದಾರೆ. ವಿಶ್ವಸಂಸ್ಥೆಯ ಕಾರ್ಯಾಚರಣೆಗಳಲ್ಲಿ ಸೇವಾನಿರತ ಶಾಂತಿಪಾಲಕರ ಧೈರ್ಯ ಮತ್ತು ತ್ಯಾಗವನ್ನು ಗೌರವಿಸುವ ಅಂತಾರಾಷ್ಟೀಯ ದಿನಾಚರಣೆ ಇಂದು. ಅಂತಾರಾಷ್ಟೀಯ ಮೌಂಟ್ ಎವರೆಸ್ಟ್ ದಿನವಿಂದು. 1953ರ ಮೇ 29ರಂದು ನ್ಯೂಜಿಲೆಂಡ್ ಪರ್ವತಾರೋಹಿ ಸರ್ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಶರ್ಪಾ ತೆನ್ಜಿಂಗ್ ನೋರ್ಗೆ ಮೌಂಟ್ ಎವರೆಸ್ಟ್ ಯಶಸ್ವಿ ಚಾರಣವನ್ನು ಇಂದು ಸ್ಮರಿಸಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14ರಿಂದ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:16. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ವೃಂದಗಾನದಲ್ಲಿ ಕೆಲವು ಭಾವಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಡಾ ಡಿಎಸ್ ಕರ್ಕಿ ಅವರ ರಚನೆ ಹಚ್ಚೇವು ಕನ್ನಡದ ದೀಪ.

0: ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:30:35. ಸೇವಾವಾಹಿನಿ
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ಪ್ರಸ್ತಾಪಿಸಿರುವ ಕ್ಷೇತ್ರಗಳಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು.

ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಜುಲೈ 31, 2026 ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0821 249111.

ಸೇವಾ ವಾಹಿನಿ ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:34 ಇನ್ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ ಗೋವಾ ಕೇರಳಂ ಪ್ರವಾಸ, ಬೆಂಗಳೂರು ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ ಟಿ20 ಕ್ರಿಕೆಟ್ ಸರಣಿ, ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರ ಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟ್ರಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ನವದೆಹಲಿಯಲ್ಲಿ ಬುಡಕಟ್ಟು ಭದ್ರತಾ ವೇದಿಕೆ ಪ್ರತಿನಿಧಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಬುಡಕಟ್ಟು ಸಮುದಾಯದ ಏಳಿಗೆಗಾಗಿ ಪ್ರತಿನಿಧಿಗಳು ಹೊಂದಿರುವ ಸಮರ್ಪಣಾ ಭಾವದ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಭೇಟಿಯ ವೇಳೆ ಬುಡಕಟ್ಟು ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದರು. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ ನೀಡಿದ್ದು, ಈ ಹೋರಾಟದಲ್ಲಿ ಯಾವುದೇ ರೀತಿಯ ದ್ವಿಮುಖ ನೀತಿ ಇರಬಾರದು ಎಂದು ಪ್ರತಿಪಾದಿಸಿದ್ದಾರೆ. ರಷ್ಯಾದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಭದ್ರತಾ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜವಾಬ್ದಾರಿಯುತ ರಾಷ್ಟ್ರಗಳು ತಮ್ಮ ಆಯ್ಕೆಗಳನ್ನು ಮರುಪರಿಶೀಲಿಸಬೇಕಿದ್ದು, ತಾವು ಭಯೋತ್ಪಾದನೆಯ ಪ್ರಾಯೋಜಕರನ್ನು ಬೆಂಬಲಿಸುತ್ತೇವೆಯೋ ಅಥವಾ ಅದರ ವಿರುದ್ಧ ಕಠಿಣ ಕ್ರಮದ ಮೂಲಕ ಹೋರಾಡುತ್ತೇವೆಯೋ ಎಂಬುದನ್ನು ನಿರ್ಧರಿಸಬೇಕು ಎಂದರು. ಮಾಸ್ಕೋದಲ್ಲಿ ಅಜಿತ್ ದೋವಲ್ ಮೊದಲ ಅಂತಾರಾಷ್ಟ್ರೀಯ ಭದ್ರತಾ ವೇದಿಕೆ ಹಾಗೂ ಭದ್ರತಾ ವಿಷಯಗಳ ಉನ್ನತ ಪ್ರತಿನಿಧಿಗಳ 14ನೇ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎಂದು ಮಾಸ್ಕೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಜಿತ್ ದೋವಲ್ ರಷ್ಯಾ

0: ಭದ್ರತಾ ಸಮಿತಿಯ ಕಾರ್ಯದರ್ಶಿ ಸರ್ಗೈ ಶೋಯ್ಗು ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ರಕ್ಷಣೆ, ಭದ್ರತೆ, ಇಂಧನ ಮತ್ತು ವ್ಯಾಪಾರ ಆರ್ಥಿಕ ಸಂಬಂಧಗಳ ಕ್ಷೇತ್ರಗಳಲ್ಲಿ ಪ್ರಸ್ತುತವಿರುವ ಸಹಕಾರ ಮತ್ತು ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಅಹಮದಾಬಾದ್ನಲ್ಲಿ ಆಯೋಜಿಸಲು ಉದ್ದೇಶಿಸಲಾಗಿರುವ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಒಲಿಂಪಿಕ್ ಕ್ರೀಡಾಕೂಟದ ಪೂರ್ವ ಸಿದ್ಧತೆಗಳ ಪರಿಶೀಲನೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಅಹಮದಾಬಾದ್ನಲ್ಲಿ ನಡೆದ ಈ ಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಲ್ಲಿ ಜಾಗತಿಕ ಮಟ್ಟದ ಕ್ರೀಡಾ ಮೂಲಸೌಕರ್ಯ ಮತ್ತು ಅತ್ಯಾಧುನಿಕ ತರಬೇತಿ ಸೌಲಭ್ಯಗಳನ್ನು ವಿಸ್ತರಿಸುತ್ತಿದೆ ಎಂದರು. ಅಂತಾರಾಷ್ಟೀಯ ಮಾನದಂಡಗಳಿಗೆ ಅನುಗುಣವಾಗಿ ಕ್ರೀಡಾ ಸೌಲಭ್ಯ ಅಭಿವೃದ್ಧಿಪಡಿಸಲಾಗುತ್ತಿದ್ದು ಇದಕ್ಕೆ ಪೂರಕವಾಗಿ ಪ್ರಗತಿಯಲ್ಲಿರುವ ಕ್ರೀಡಾ ಮೂಲಸೌಕರ್ಯ ಮತ್ತು ಸಂಬಂಧಿತ ಯೋಜನೆಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಹಮದಾಬಾದ್ ನಗರ 2030 ಕಾಮನ್ವೆಲ್ತ್ ಗೇಮ್ಸ್ಗೆ ಆತಿಥ್ಯ ವಹಿಸಲು ಉತ್ಸುಕವಾಗಿದ್ದು 2036 ಒಲಿಂಪಿಕ್ಸ್ ಕ್ರೀಡಾಕೂಟದ ಆತಿಥ್ಯಕ್ಕಾಗಿ ಈಗಾಗಲೇ ಅಧಿಕೃತವಾಗಿ ಬಿಡ್ ಸಲ್ಲಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಬಿಕ್ಕಟ್ಟು ಹಾಗೂ ಅನಿಶ್ಚಿತತೆಯ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಸಂಸ್ಥೆ ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದೆ. ಈ ಹಿಂದೆ ಜೂನ್ ಅಂತ್ಯದವರೆಗೆ ಟೆಲ್ ಅವೀವ್ ಮತ್ತು ದೆಹಲಿ ಮಾರ್ಗದ ವಿಮಾನ ಸಂಚಾರವನ್ನು ಏರ್ ಇಂಡಿಯಾ ಸಂಸ್ಥೆ ಸ್ಥಗಿತಗೊಳಿಸಿದ್ದು ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಮಾನತು ಅವಧಿಯನ್ನು ವಿಸ್ತರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಪರಿಣಾಮವಾಗಿ ವಿಮಾನಯಾನ ಸಂಸ್ಥೆಗಳು ದುಬಾರಿ ಇಂಧನ ಬೆಲೆ ಮತ್ತು ವೈಮಾನಿಕ ವಲಯದ ಮೇಲಿನ ನಿರ್ಬಂಧಗಳು ಸೇರಿದಂತೆ ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದು ಇದು ಅವುಗಳ ಕಾರ್ಯಾಚರಣೆಯ ವೆಚ್ಚವನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಇರಾನ್ ಮೇಲಿನ ಅಮೆರಿಕದ ಇತ್ತೀಚಿನ ವಾಯುದಾಳಿಗಳಿಗೆ ಪ್ರತಿಯಾಗಿ ಪ್ರಾದೇಶಿಕ ಅಮೆರಿಕ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವುದಾಗಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ತಿಳಿಸಿದೆ. ಅಮೆರಿಕದ ಸೇನಾ ನೆಲೆ ಹೊಂದಿರುವ ಕುವೈತ್ ತನ್ನ ವಲಯಕ್ಕೆ ಬಂದ ಶತ್ರು ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ಹೇಳಿದ್ದು ದಾಳಿಯ ನಿಖರ ಗುರಿಯನ್ನು ಖಚಿತಪಡಿಸಿಲ್ಲ. ಕೇಂದ್ರ ಮತ್ತು ಇತರ ಪಾಲುದಾರ ವಿಶ್ವವಿದ್ಯಾಲಯಗಳ ಪದವಿ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಯುವ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ CUET UG 2026 ಪರಿಷ್ಕೃತ ಪರೀಕ್ಷಾ ವೇಳಾಪಟ್ಟಿ ಮತ್ತು ಪ್ರವೇಶ ಪತ್ರಗಳನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಬಿಡುಗಡೆ ಮಾಡಿದೆ. ಈ ಪರೀಕ್ಷೆಗಳು ಇದೇ 31 ಹಾಗೂ ಮುಂದಿನ ತಿಂಗಳ 6 ಮತ್ತು 7 ನಡೆಯಲಿದೆ. ನಿನ್ನೆ ನಡೆಯಬೇಕಿದ್ದ ಈ ಪರೀಕ್ಷೆಯನ್ನು ಈದ್ ಉಲ್ ಅಜಾ ಹಬ್ಬದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿತ್ತು. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು NTA ಅಧಿಕೃತ ಜಾಲತಾಣ CUET.NTA.NIC.IN ಮೂಲಕ ಪಡೆಯಬಹುದಾಗಿದೆ ಎಂದು ಸುದ್ದಿಸಂಸ್ಥೆ ತಿಳಿಸಿದೆ. ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಇಂದಿನಿಂದ ಮೇಘಾಲಯಕ್ಕೆ 3 ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಯುವ ವ್ಯವಹಾರಗಳು, ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೇಂದ್ರ ಪರಿಷ್ಕೃತ ಯೋಜನೆಗಳ ಪರಿಶೀಲನೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಯುವ ವ್ಯವಹಾರಗಳ ಇಲಾಖೆಯ ವಿಚಾರ ಸಂಕಿರಣ ಸಭೆಯಲ್ಲೂ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಮುಖ್ಯಮಂತ್ರಿ ಕನ್ರಾಡ್ ಕೆ ಸಂಗ್ಮಾ ಅವರೊಂದಿಗೆ ರಾಜ್ಯದ ರಾಜಧಾನಿಯಲ್ಲಿ 132.9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸಂಯೋಜಿತ ಬಹುಪಯೋಗಿ ಒಳಾಂಗಣ ಕ್ರೀಡಾ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ಪ್ರತಿನಿಧಿಗಳು ಮತ್ತು ಇತರ ಗಣ್ಯರ ಸಮ್ಮುಖದಲ್ಲಿ ಮೇಘಾಲಯದೊಂದಿಗೆ 39 ರಾಷ್ಟ್ರೀಯ ಕ್ರೀಡಾಕೂಟ 2026 ಆತಿಥೇಯ ರಾಜ್ಯದ ಒಪ್ಪಂದಕ್ಕೆ ಸಹಿ ಹಾಕಲಾಗುವ ನಿರೀಕ್ಷೆ ಇದೆ. ಲಂಡನ್ನ ಚೆಲ್ಮ್ಸ್ಫೋರ್ಡ್ನಲ್ಲಿ ನಿನ್ನೆ ನಡೆದ 3 ಮಹಿಳಾ T20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಇಂಗ್ಲೆಂಡ್ ತಂಡವನ್ನು 38 ಮಣಿಸಿ ಸರಣಿಯಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಸಫಲವಾಗಿದೆ. ಭಾರತ ನೀಡಿದ 189 ಗುರಿಯನ್ನು ಬೆನ್ನತ್ತಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 150 ಗಳಿಸಲಷ್ಟೇ ಶಕ್ತವಾಯಿತು. ಸರಣಿಯ ಎರಡನೇ ಪಂದ್ಯ ಬ್ರಿಸ್ಟಲ್ನಲ್ಲಿ ನಾಳೆ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ನಡೆಯಲಿದೆ. ಮಾರ್ಚ್ 28ರಿಂದ ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು, ಇಂದು ನಡೆಯಲಿರುವ ಎರಡನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯದ ಮೂಲಕ ಫೈನಲ್ಗೇರುವ ತವಕದಲ್ಲಿದ್ದರೆ, ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಐಪಿಎಲ್ 2026ರ ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಹಾಂಕಾಂಗ್ನಲ್ಲಿ ನಿನ್ನೆ ಆರಂಭವಾದ 20 ವರ್ಷದೊಳಗಿನವರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಮೊದಲ ದಿನವೇ ಭಾರತದ ಯುವ ಓಟಗಾರ್ತಿ ನಿಪಮ್ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಮಹಿಳೆಯರ 100 ಮೀಟರ್ ಓಟದ 20 ವರ್ಷದೊಳಗಿನವರ ವಿಭಾಗದಲ್ಲಿ ರಾಷ್ಟ್ರೀಯ ದಾಖಲೆ ಹೊಂದಿರುವ 18 ವರ್ಷದ ನಿಪಮ್ ನಿಗದಿಪಡಿಸಿದ ದೂರವನ್ನು 11.62 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿ ಮೂರನೇ ಸ್ಥಾನದೊಂದಿಗೆ ಕಂಚಿನ ಪದಕಕ್ಕೆ ಕೊರಳೊಡ್ಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ ಗೋವಾ ಕೇರಳಂ ಪ್ರವಾಸ, ಬೆಂಗಳೂರು ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ T20 ಕ್ರಿಕೆಟ್ ಸರಣಿ, ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
3: FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 7:45:15. ಚಿತ್ರಗೀತೆಗಳ ಕಾರ್ಯಕ್ರಮ.
4: ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
5: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
6: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
8: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಬೆಟ್ಟದ ಹೂವು ಚಿತ್ರದ ಗೀತೆಯನ್ನು ಆಲಿಸೋಣ. ಪಿಬಿ ಶ್ರೀನಿವಾಸ್, ಮಾಸ್ಟರ್ ಲೋಹಿತ್ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್, ಬಾಡಿ ಅಂಡ್ ಫ್ಯೂಚರ್.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
5: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮಲಯ ಮಾರುತ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್.

ಇದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822 1 2 4 6 3 8 6 9.

ಕಾರ್ಯಕ್ರಮದ ಕಡೆಯಲ್ಲಿ ವಾಸುಕಿ ವೈಭವ್ ಅವರು ಸಂಗೀತ ನೀಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಗೀತೆ ಹಾಡಿದ್ದಾರೆ. ಆಶಾ ಭಟ್, ಸುನಿಧಿ ಗಣೇಶ್ ಮತ್ತು ಸಂಗಡಿಗರು. ಗೀತೆಯ ರಚನೆಕಾರರು ಕೆ ಕಲ್ಯಾಣ್.

0: Again, passed the international climate threshold set as safe according to new United Nations climate projections, reports the statesman. And finally, in a landmark development for wildlife conservation in Himachal Pradesh, forest officials in Chamba have captured the first ever video evidence of brown bear in Siabehi World Life Sanctuary, reports the Tribune. And with that, it's back to you, Sunil.
1: Thank you, Renu. And now, before we end the bulletin, the headlines once again. Home Minister Amit Shah says Centre's high-level committee on artificial demographic changes to also assess requirements of law to tackle the issue. National Security Advisor Ajit Doval calls for decisive action against terrorism, says there cannot be double standards in fight against the menace. BJP appoints party presidents for Punjab, Haryana, Delhi and Tripura. Air India extends suspension of its flights to Israel till July end. Amid continued geopolitical uncertainties in West Asia and in IPL cricket, Rajasthan Royals to take on Gujarat Titans in all important qualifier 2 in New Chandigarh this evening. And with that, we end the morning news. Have a nice day.
2: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8:30:10.
3: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಕಾಶವಾಣಿ ಮೈಸೂರು. ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್.
5: ಈಜುವುದನ್ನು ಕಲಿಯಬೇಕಾಗಿದ್ದರೆ ಅದಕ್ಕೆ ಪ್ರತ್ಯೇಕವಾಗಿ ಹಣ ಕೊಡಬೇಕಾಗಿತ್ತು. ಆದ್ದರಿಂದ ಈಜನ್ನು ನನಗೆ ನಮ್ಮ ತಾಯಿಯೇ ಕಲಿಸ್ಬಿಟ್ಲು. ಕುಣಿತದಲ್ಲಿ ಮೂಡುವುದು, ಮುಳುಗುವುದು, ನೊಣಹಾರ, ಹಾಹಾಕಾರ ಇವು ನಾಲ್ಕು ಪರೀಕ್ಷೆಯಾಗಿತ್ತು. ಕೂಡುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ. ಹಾಹಾಕಾರ ಅಂದರೆ ಏನು ಎಂದು ಪಾಪಚ್ಚಿ ಕೇಳಿದಳು.
6: ನಿನಗೆ ಹಾ ಹಾ ಎಂದು ಹೇಳೋದಕ್ಕೆ ಬರುತ್ತದೆಯೇ
5: ಎಂದು ಮೊಸಳೆ ಕೇಳಿತು. ಹ್ಞೂ ಬರುತ್ತೆ ಎಂದು ಪಾಪಚ್ಚಿ ಹೇಳುತ್ತಲೂ, ಹ್ಞೂ ಹಾಗಾದರೆ ಅದಕ್ಕೆ ಖಾರ ಸೇರಿಸಿ ಹಾ ಹಾ ಖಾರವಾಯಿತು ಎಂದು ಆಮೆ ಹೇಳಿಬಿಟ್ಟಿತು.
6: ಆಮೇಲೆ ನಮಗೆ ಮೆರವಣಿಗೆ, ವಿಕೃತಿ ಪ್ರಶಂಸೆ, ಗೇಲಿ ಬರೆಸುವುದು ಮುಂತಾದ ಪಾಠಗಳು ಇದ್ದವು. ಪಾಪಚ್ಚಿಗೆ ಇದು ಯಾವುದೂ ಅರ್ಥ ಆಗಲಿಲ್ಲ. ಆದ್ದರಿಂದ ಅವಳು,
5: ನಿಮಗೆ ಶಾಲೆಯಲ್ಲಿ ದಿನವೂ ಎಷ್ಟು ಗಂಟೆ ಪಾಠ ಎಂದಳು. ಓ ಪಾಠಕ್ಕೇನು ಕಡಿಮೆ, ಮೊದಲನೇ ದಿನ 10 ಗಂಟೆಗಳ ಕಾಲ, ಎರಡನೇ ದಿನ 9 ಗಂಟೆ ಪಾಠ, ಮೂರನೇ ದಿನ 8 ಗಂಟೆ, 4ನೇ ದಿನ 7, 5ನೇದಕ್ಕೆ 6, 6ಕ್ಕೆ 5 ಹೀಗೆ. ಹಾಗಾದರೆ 11ನೇ ದಿನ ರಜವೋ?
6: ಹೌದು
5: ಪೂರ್ತ ರಜ. 12ನೇ ದಿನ ಏನು ಮಾಡೋದು?
6: ನಾನು 12ನೇ ದಿನದ ಹೊತ್ತಿಗೆ ಪಾಠಶಾಲೆಯನ್ನು ಬಿಟ್ಟುಬಿಟ್ಟಿದ್ದೆ. ಆಮೆಗೆ ತನ್ನ ಮೇಲೆ ಕೋಪ ಬಂದದ್ದರಿಂದ ಹೀಗೆ ಹೇಳಿರಬೇಕೆಂದು ಪಾಪಚ್ಚಿಗೆ ತೋರಿತು. ಅವಳು,
5: ಕ್ಷಮಿಸಿ ಸರ್, ಕೋಪಿಸ್ಕೊಳ್ಬೇಡಿ ಸರ್, ನಾಳೆಯಿಂದ ಹೀಗೆ ಕೇಳೋದಿಲ್ಲ ಸರ್
6: ಎಂದು ಹೇಳಿದಳು. ಅಷ್ಟು ಹೊತ್ತಿಗೆ ಮೊಸಳೆ, ಹ್ಞೂ ಪಾಠದ ವಿಷಯ ಸಾಕು ಸ್ವಾಮಿ, ಇನ್ನು ಆಟದ ವಿಚಾರ ಹೇಳಿ ಎಂದು ಕೇಳಿಕೊಂಡಿತು. ಆಮೆಗೆ ಬಹಳ ವ್ಯಸನವಾಯಿತು. ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಉಕ್ಕಿ ಬರುತ್ತಿದ್ದ ಸಂಕಟವನ್ನು ನುಂಗುತ್ತಾ, ಪಾಪ ನಿಮಗೆ ಕರಿಯ ಮೀನು ಕುಣಿತವೆಂದರೆ ಎಷ್ಟು ಆನಂದವಾಗಿರುತ್ತದೆ ಎಂದು ತಿಳಿಯಲು ಅವಕಾಶವೇ ಇಲ್ಲ. ಇರಲಿ, ನಾನು ಹೇಳುತ್ತೇನೆ ಎಂದು ಹೇಳಿತು. ಪಾಪಚ್ಚಿ,
5: ಹೌದು ನನಗೆ ಕರಿಯ ಮೀನೆ

0: ಅಂದರೆ ಹೇಗಿರುತ್ತೆ ಅನ್ನೋದೇ ಗೊತ್ತಿಲ್ಲ.
1: ಮೊಸಳೆ, ಚಿಂತೆ ಇಲ್ಲ, ಸುಮ್ಮನಿರಿ, ನಾವು ಹೇಳುತ್ತೇವೆ. ಕರಿಯ ಮೀನು ಕುಣಿತವೆಂದರೆ ಮೊದಲು ಕೆರೆಯ ಅಂಚಿನ ಮರಳಿನ ಮೇಲೆ ನೆಟ್ಟಗೆ ಒಂದು ಗೆರೆ ಎಳೆಯಬೇಕು. ಆಮೆ ಒಂದು ಸಾಲದು, ಎರಡು ಗೆರೆ ಬೇಕು. ಅದರಲ್ಲಿ ಹಿಂದಿನ ಗೆರೆ ಮೇಲೆ, ಮೊಸಳೆ ನಾನು ಹೇಳುತ್ತೇನೆ, ಹಿಂದಿನ ಗೆರೆಯ ಮೇಲೆ ಕಪ್ಪೆಗಳು, ಮರಿ ಮೀನುಗಳು, ನೀರು ಹಾವುಗಳು ಇವುಗಳನ್ನು ಹಿಡಿದು ನೆಟ್ಟಗೆ ನಿಲ್ಲಿಸಬೇಕು. ಆಮೇಲೆ ಆಮೆ
0: ಇಲ್ಲ ಇಲ್ಲ, ಆಗಲೇ ಅಲ್ಲ, ಮಣ್ಣು ಹುಳುಗಳನ್ನೆಲ್ಲ ಒದ್ದೋಡಿಸಿದ ಮೇಲೆ.
1: ಮೊಸಳೆ ಹ್ಞೂ, ಅದನ್ನು ಆಗಲೇ ಹೇಳಬೇಕಾಗಿತ್ತು, ಮರೆತೆ. ಗೆರೆ ಎಳೆಯುವುದಕ್ಕೆ ಮುಂಚೆಯೇ ಮಾಡಬೇಕಾದ ಕೆಲಸ ಅದು. ಹ್ಞೂ, ಇರಲಿ. ಆಮೇಲೆ
0: ಆಮೆ ಅವುಗಳನ್ನು ಓಡಿಸುವುದು ಕೊಂಚ ಕಷ್ಟದ ಕೆಲಸ, ತುಂಬ ಹೊತ್ತು ಹಿಡಿಯುತ್ತದೆ.
1: ಮೊಸಳೆ ಅಂತೂ ಓಡಿಸಲೇಬೇಕು, ಬಿಡಬಾರದು. ಅನಂತರ ಹಿಂದಿನ ಗೆರೆಯ ಮೇಲೆ ನಾವು ನಿಂತುಕೊಂಡು ಮುಂದಿನ ಗೆರೆಗೆ ನಿಧಾನವಾಗಿ ಬರಬೇಕು.
0: ಆಮೆ ಒಬ್ಬೊಬ್ಬರೂ ಒಂದೊಂದು ಕರಿಯ ಮೀನನ್ನು ಕೈಯಲ್ಲಿ ಹಿಡಿದುಕೊಂಡು ಮುಂದೆ ಬರಬೇಕು.
1: ಮೊಸಳೆ ಆ ತಾಳಕ್ಕೆ ಸರಿಯಾಗಿ ಹೆಜ್ಜೆ ಇಡಬೇಕು. ಅನಂತರ ಮುಂದಿನ ಗೆರೆಯಿಂದ ಹಿಂದಿನ ಗೆರೆಗೆ ಒಬ್ಬೊಬ್ಬರೂ ಬೇರೆ ಮೀನುಗಳ ಕೈ ಹಿಡಿದುಕೊಂಡು ಬರಬೇಕು.
0: ಆಮೆ
1: ಹಾಗೆಯೇ ಮೂರು ನಾಲ್ಕು ಸಲ ಹಿಂದಕ್ಕೂ ಮುಂದಕ್ಕೂ ಬಂದ ಮೇಲೆ.
0: ಮೊಸಳೆ
1: ಒಬ್ಬೊಬ್ಬರು ಒಂದೊಂದು ಮೀನನ್ನು ಬಾಲ ಹಿಡಿದೆತ್ತಿ ಕೆರೆಯ ನೀರಲ್ಲಿ ಎಸೆಯಬೇಕು.
0: ಆಮೆ ದೂರ ಬೀಳಬೇಕು ತಕ್ಷಣವೇ.
1: ಮೊಸಳೆ ಅದರ ಹಿಂದೆಯೇ ನಾವು ಹಾರಬೇಕು, ಈಜುತ್ತಾ ಈಜುತ್ತಾ ಅದನ್ನು ಹಿಡಿಯಬೇಕು.
0: ಆಮೆ ಹಿಡಿದುಕೊಂಡೇ ನೀರಿನಲ್ಲಿ ಒಂದು ಲಾಗ ಹಾಕಬೇಕು.
1: ಮೊಸಳೆ ನಮ್ಮ ಬಾಲದ ತುದಿ ನೀರಿನ ಮೇಲೆ ಕಾಣಿಸುವ ಹಾಗೆ, ಆಮೇಲೆ ದಡಕ್ಕೆ ಈಜಿ ಬಂದು ಮುಂದಿನ ಗೆರೆಯ ಮೇಲೆ ನಿಲ್ಲಬೇಕು.
0: ಆಮೆ
1: ಇದೇ ಕರಿಯ ಮೀನ ಕುಣಿತದಲ್ಲಿ ಮೊದಲನೆಯ ತಾನ.
2: ಕುಣಿತವನ್ನು ವಿವರಿಸುವಾಗ ಎರಡು ಪ್ರಾಣಿಗಳು ಬಹಳ ಉತ್ಸಾಹದಿಂದ ತಮ್ಮ ಹಳೆಯ ಪಾಠಶಾಲೆಯನ್ನು, ಅಲ್ಲಿ ಕಳೆದ ಬಾಲ್ಯವನ್ನು ನೆನೆದು ಮತ್ತೊಮ್ಮೆ ಸುಖ ಪಡುತ್ತಿದ್ದವು. ಆದರೆ ಹೇಳಿ ಮುಗಿದ ಕೂಡಲೇ ಆಮೆ ಯಥಾಪ್ರಕಾರ ಹಿಂದಿನ ಹಾಗೆಯೇ ಅಳುತ್ತಾ ಕುಳಿತುಕೊಂಡಿತು. ಪಾಪಚ್ಚಿ ಸಂತೋಷದಿಂದ,
3: ಕರಿಯ ಮೀನು ಕುಣಿತ ನೋಡುವುದಕ್ಕೂ ಆಡುವುದಕ್ಕೂ ತುಂಬ ಚೆನ್ನಾಗಿದ್ದಿರಬೇಕು.
1: ಇಬ್ಬರು ನೋಡಬೇಕೇನು.
0: ಆಮೆ
1: ಮೊಸಳಪ್ಪನವರೇ, ಬನ್ನಿ ಮೊದಲನೆಯ ವರಸೆಯನ್ನು ಆಡಿ ತೋರಿಸೋಣ.
0: ಮೊಸಳೆ
1: ಹ್ಞೂ, ಕರಿಯ ಮೀನಿಲ್ಲದಿದ್ದರೂ ಚಿಂತೆಯಿಲ್ಲ, ಆದರೆ ಹಾಡಂತೂ ಇದ್ದೇ ಇರಬೇಕು.
0: ಆಮೆ ಯಾರು ಹಾಡುವುದು?
1: ಮೊಸಳೆ ನೀವೇ ಹಾಡು ಹೇಳಿ. ನನಗೆ ಕೊಂಚ ನೆಗಡಿ, ಶಾರೀರ ಕೆಟ್ಟಿದೆ, ಮಾತುಗಳು ಕೂಡ ಅಲ್ಲಲ್ಲಿ ಮರೆತು ಹೋಗಿದೆ.
0: ಆಮೆ
1: ಸರಿ, ಹ್ಞೂ ಗೆರೆ ಎಳೆಯಿರಿ.
2: ಆಮೆ ಹಾಡುವುದಕ್ಕೆ ಪ್ರಾರಂಭ ಮಾಡಿತು. ಮೊಸಳೆ ಕುಣಿಯಿತು.

0: ಲೀನ ಕುಣಿತ ಕುಣಿಯುವ ಮರಳಿನಲ್ಲಿ ಹೊನಲಿನಲ್ಲಿ ಲೀನರಾಗಿ ನಲಿಯುವ ಬರದಿರಿ ಬರದಿರಿ ಬರದಿರಿ ಬನ್ನಿರಿ ಬನ್ನಿರಿ ಬರದಿರಿ ಬರದಿರಿ ಬನ್ನಿರಿ ಬನ್ನಿರಿ ನೆರೆಯೊಹಲೆಯ ಹಾಲಿನಂದದಲ್ಲಿ ಕೆರೆಯ ಕೆಂಪು ನೀರಿನಲ್ಲಿ ಮುಳುಗಿ ಮುಳುಗಿ ಸುಳಿಯುವ ನಲಿದು ನಲಿದು ಕುಣಿಯುವ ಆಮೆ ಮೊಸಳೆ ಹೆಗಲಿನಲ್ಲಿ ಮಿಣುಕು ಹುಳದ ಬೆಳಕಿನಲ್ಲಿ ಭಯವ ಬಿಟ್ಟು ನೆಗೆಯುವ ಮುದದಿ ನಕ್ಕು ಮುಳುಗುವ ಬರದಿರದಿರರಿ ಬರದಿರದಿರರಿ ಬರದಿರದಿರರಿ ಬನ್ನಿರಿ ಬರದಿರದಿರಿ ಬರದಿರದಿರಿ ಬರದಿರದಿರಿ ಬನ್ನಿರಿ.
1: ಈ ಹಾಡನ್ನು ಕೇಳಿ ಪಾಪಚ್ಚಿಗೆ ಪರಮಾನಂದವಾಯಿತು. ನಾನಿದನ್ನು ನನ್ನ ಪುಸ್ತಕದಲ್ಲಿ ಬರೆದಿಟ್ಕೊಳ್ಬೇಕು ಎಂದಳು. ಅಗತ್ಯವಾಗಿ ಆಗಬಹುದು ಎಂದು ಆಮೆ ಹೇಳಿತು. ಮೊಸಳೆಗೆ ಪಾಪ ಬಹಳ ಆಯಾಸ. ಕುಣಿತದ ರೀತಿಯನ್ನು ತೋರಿಸುವಾಗ ಹಿಂದಕ್ಕೂ ಮುಂದಕ್ಕೂ ಹಾರಿ ಹಾರಿ ಮೈ ತುಂಬ ಬೆವರುತ್ತಿತ್ತು. ಆಗ ಆಮೆ ಪಾಪಚ್ಚಿಯನ್ನು ಕುರಿತು, ಈಗ ನಿಮ್ಮ ಕಥೆಯನ್ನು ನಮಗೆ ಕೊಂಚ ಹೇಳಿ ಎಂದು ಕೇಳಿಕೊಂಡಿತು. ಮೊಸಳೆಯು ಹತ್ತಿರ ಬಂತು, ಕುಳಿತುಕೊಂಡಿತು. ತನ್ನ ಮೇಲಿನ ಪ್ರೀತಿಯಿಂದ ಈ ಮುದಿತನದಲ್ಲೂ ಇಷ್ಟು ಚೆನ್ನಾಗಿ ಕುಣಿದು ಹಾಡಿ ತೋರಿಸಿದ ಆ ಎರಡು ಪ್ರಾಣಿಗಳ ಮಾತನ್ನು ನಿರಾಕರಿಸಲು ಪಾಪಚ್ಚಿಯ ಮನಸ್ಸು ಒಪ್ಪಲಿಲ್ಲ. ತಾನು ಮೊಲದ ಹಿಂದೆ ಬಿಲದೊಳಗೆ ಧುಮುಕಿದ್ದು ಮೊದಲುಗೊಂಡು ನಡೆದ ಸಂಗತಿ ಎಲ್ಲವನ್ನೂ ಒಂದೂ ಬಿಡದೆ ಹೇಳತೊಡಗಿದಳು. ಮೊದಮೊದಲು ಅವಳಿಗೆ ಕೊಂಚ ಹೆದರಿಕೆಯಾಯಿತು. ಏಕೆಂದರೆ ಆಮೆಯೂ ಮೊಸಳೆಯೂ ಕತೆ ಕೇಳುತ್ತಾ ಕೇಳುತ್ತಾ ಹತ್ತಿರ ಹತ್ತಿರಕ್ಕೆ ಸರಿಯುತ್ತಿದ್ದುವು. ಅದು ಅಲ್ಲದೆ ಕತೆ ಮುಂದು ಮುಂದಕ್ಕೆ ಸಾಗಿದ ಹಾಗೆಲ್ಲ ಇಬ್ಬರೂ ಬಾಯನ್ನು ಹೆಚ್ಚು ಹೆಚ್ಚಾಗಿ ತೆರೆಯುತ್ತಾ ಬಂದವು. ಹಸುರು ಹುಳುವಿನ ಹೇಳಿಕೆಯ ಮೇರೆ ತಾನು ಗೋವಿನ ಹಾಡಿನ ಪಾಠ ಒಪ್ಪಿಸಿದ್ದನ್ನು ಪಾಪಚ್ಚಿ ಪ್ರಸ್ತಾಪಿಸಿದಾಗ ಅವರು, ನಮಗೂ ಆ ಹಾಡನ್ನು ಕೇಳಬೇಕೆಂದು ಆಸೆ ಎಂದರು. ಹಿಂದೆ ಹೇಳಿದಂತೆಯೇ ಪಾಪಚ್ಚಿ ಈಗಲೂ ತಪ್ಪು ತಪ್ಪಾಗಿಯೇ ಹೇಳಿಬಿಟ್ಟಳು. ಅವಳಿಗೆ ಯಾಕೋ ಯಾವ ಪದ್ಯವನ್ನು ಸರಿಯಾಗಿ ಹೇಳಲಾಗಲಿಲ್ಲ. ತಾತ ಕರೆದ ಧ್ವನಿಯ ಕೇಳಿ ಎಲ್ಲ ಹುಡುಗರು ಕೆರೆಗೆ ಬಿದ್ದು ಮೂತಿಯನ್ನು ಮರೆಸಿಕೊಂಡು ಅಲ್ಲಿ ಮುಳುಗಲು ಭಯದಲಿ ಎಂದು ಹೇಳಿ ನಾಚಿಕೆಯಿಂದ ಪಾಪಚ್ಚಿ ಅಲ್ಲಿಗೆ ಪದ್ಯವನ್ನು ಮುಗಿಸಿಬಿಟ್ಟಳು. ಇದೇನಿದು, ಬಹಳ ವಿಚಿತ್ರವಾಗಿದೆ. ನಾವು ಕಲಿತ ರೀತಿಯೇ ಬೇರೆ, ನೀವು ಹೇಳುವುದೇ ಬೇರೆ. ಈಚೀಚೆಗೆ ಇಷ್ಟು ಬದಲಾವಣೆಗಳಾಗಿ ಬಿಟ್ಟಿವೆಯೋ. ಇನ್ನೊಂದು ಪದ್ಯ ಹೇಳಿ ನೋಡೋಣ, ನಿಮಗೆ ಮಾಂಬಿಯ ಕತೆ ಬಾಯಿಗೆ ಬರುತ್ತೋ ಎಂದು ಆಮೆ ಕೇಳಿತು.
0: ಇಲ್ಲ, ಆದರೆ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಹೇಳಲೇ
1: ಎಂದು ಪಾಪಚ್ಚಿ ಕೇಳಿದಳು. ಆಗಬಹುದು ಎಂದು ಮೊಸಳೆ ಹೇಳಿತು.
0: ಗಂಗೆಯ ನೀರಿನ ಒಳಗಡೆಯಲ್ಲಿ,
1: ಯಾಕೋ ಏನೋ ಕರಿಯ ಮೀನು ಕುಣಿತದ ವಿಷಯ ಕೇಳಿದಾಗಿನಿಂದ ಕೆರೆ ನೀರು ಮುಳುಗುವುದು ಇವೇ ಅವಳ ತಲೆಯಲ್ಲಿ ತುಂಬಿ ಹೋಗಿತ್ತು ಅಂತ ಕಾಣುತ್ತೆ.
0: ಗಂಗೆಯ ನೀರಿನ ಒಳಗಡೆಯಲ್ಲಿ ಹಿಂದಲಿದ್ದುದು ಮೀನಿನ ಸೇನೆ, ಅಲ್ಲೇ ನಾಮೆಯ ಕಾಟವೇ ಕಾಟ, ಅಲ್ಲಿಯ ಮೀನ್ಗಳ ಗತಿಗೋಳಾಟ. ಆಮೆಯು ಬಾಲವ ನೀಡುತ್ತ ಬೇಗ ಹಿಂಡಿತು ಮೀನಿನ ಹಳದಿಯ ಮೂಗ.
1: ಈ ಪದ್ಯವನ್ನು ಕೇಳುತ್ತಲೂ ಆಮೆಗೆ ಬಹಳ ಕೋಪ ಬಂತು.
2: ಸಾಕು, ನಿಲ್ಲಿಸು, ಏನು ಹುಚ್ಚುಗಿಚ್ಚು ಹಿಡಿದಿದೆಯೋ? ಬಾಲದಿಂದ ನಾನು ಮೀನಿನ ಮೂಗನ್ನು ಹಿಂಡುವುದೆಂದರೇನು? ಶುದ್ಧ ಅಸಂಬದ್ಧ, ತೀರಾ ಅಸಾಧ್ಯ
1: ಎಂದು ತುಂಬ ರೇಗಿತು. ಮೊಸಳೆಗೆ ಮಾತ್ರ ಇನ್ನೂ ಅಷ್ಟು ಕೋಪ ಬಂದಿರಲಿಲ್ಲ, ಕೊಂಚ ಕನಿಕರ ಉಳಿದಿತ್ತು.
0: ಎಲ್ಲಿ ಅಮ್ಮ ಆ ಗಜವದನ ಹೇರಂಬ ಹೇಳು ಎಂದಿತು.
1: ಪಾಪಚ್ಚಿ ಎದ್ದು ನಿಂತು ಕೈ ಮುಗಿದುಕೊಂಡು,
0: ಜಗದವನ ಹೇಜಂಬ
1: ಎಂದಳು. ಮೊಸಳೆಗೂ ಕೋಪದಿಂದ ಕಣ್ಣು ಕೆಂಪಗಾಯಿತು. ದೇವರ ದಯೆಯಿಂದ ಆಗ ಯಾರೋ ಗಟ್ಟಿಯಾಗಿ,
2: ಎಲ್ಲರೂ ಬನ್ನಿ, ವಿಚಾರಣೆ ಪ್ರಾರಂಭ
1: ಎಂದು ಕೂಗಿದರು. ಮೊಸಳೆ ಪಾಪಚ್ಚಿಯನ್ನು ಎಳೆದುಕೊಂಡು ಆಮೆಗೆ,
2: ಹೋಗಿ ಬರುತ್ತೇನೆ
1: ಎಂದು ಕೂಡ ಹೇಳದೆ ಒಂದೇ ಸಮನಾಗಿ ಆ ಕೂಗು ಹೊರಟ ಕಡೆಗೆ ಓಡಿತು.
3: ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8:43:15. ಚಿತ್ರಗೀತೆಗಳ ಕಾರ್ಯಕ್ರಮ.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university. SS Nagara, Banni Mantapa, Mysuru. Call 9980841859.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕಾರ್ಯಕ್ರಮದ ಮೊದಲಿಗೆ ಕಾರ್ತಿಕ್ ಅವರು ಹಾಡಿರುವ ಕಾರಂಜಿ ಚಿತ್ರದ ಗೀತೆಯನ್ನು ಆಲಿಸೋಣ. ಸತೀಶ್ ಟಿಪಟೂರವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವೀರ್ ಸಮರ್ಥ್.

0: ಅಜ್ಜಾಯ್ದು ಯಾವಾಗಿಡ
1: ಟ್ಯಾಂಜರೀನ್ ತುಂಬಾ ಹಸಿಯಾಗಿರುತ್ತೆ ಕೇಳ್ಬೇಡಿ ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈಗಲೇ ಮಾಡ್ತೇನೆ
0: ಅಜ್ಜ ನಿಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ
1: ಯಾಕೆ
0: ಇದು SMS ಸ್ಕ್ಯಾಮ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ
1: ಓ ಥ್ಯಾಂಕ್ಸ್ ಕಪ್ಪು ಮಜಾವಾದೆ ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ
2: RBI ಹೇಳುತ್ತೆ ಸ್ಮಾರ್ಟ್ ಆಗಿರಿ ಕೂಲ್ ಆಗಿರಿ
3: ಕೇಳುಗರೆ ಗಮನಿಸಿ ಇಂದು ಸಂಜೆ 6:50 ನಮ್ಮ ನಿಲಯದಿಂದ ಕೃಷಿ ರಂಗ ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ಮಂಡಳಿಯ ಕಾರ್ಯಚಟುವಟಿಕೆ ಕುರಿತು ಮಂಡಳಿಯ ಪ್ರಧಾನ ವ್ಯವಸ್ಥಾಪಕರಾದ SV ಭಾಗ್ಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಕರು ಎನ್ ಕೇಶವಮೂರ್ತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮೊಗ್ಗಿನ ಮನಸ್ಸು ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆಯನ್ನು ಆಲಿಸೋಣ ಸಾಹಿತ್ಯ ಶಶಾಂಕ್ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ

0: ಶ್ರೀ ವಿವೇಕ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅಮರ್ ಚಿತ್ರಕ್ಕಾಗಿ ಸೋನು ನಿಗಮ್, ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ, ಅರ್ಜುನ್ ಜನ್ಯ ಅವರ ಸಂಗೀತಕ್ಕೆ ಸಾಹಿತ್ಯ ಬರೆದಿದ್ದಾರೆ ಕವಿರಾಜ್.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಬೆಳಗ್ಗೆ 9:35 ಪ್ರಸಾರ ಮಾಡುತ್ತೇವೆ. ಸಮಯವಾಗಿದೆ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
2: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಪ್ರತಿ ವರ್ಷ ಮೇ ತಿಂಗಳ 29 ವಿಶ್ವ ಜೀರ್ಣಾಂಗ ದಿನ ಅಂದರೆ ವರ್ಲ್ಡ್ ಡೈಜೆಸ್ಟಿವ್ ಡೇ ಅಂಥೇಳಿ ಆಚರಿಸಲಾಗುತ್ತೆ. ಏನಿದು ಡೈಜೆಸ್ಟಿವ್ ಡೇ, ಯಾಕೆ ಜೀರ್ಣಾಂಗದ ಬಗ್ಗೆ ನಮಗೆ ಹೆಚ್ಚಿನ ಕಾಳಜಿ ವಹಿಸಿ ಅಂಥೇಳಿ ಈ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ವಿಶ್ವದಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನು ಯಾಕೆ ಹಾಕ್ಕೊಳ್ತಾ ಇದ್ದಾರೆ, ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯ ಅಥವಾ ಥೀಮ್ ಅಂತ ಏನು ಕರಿತೇವೆ ಅದು ಈ ವರ್ಷದ್ದೇನಾಗಿದೆ, 2026 ಏನೆಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ, ಹಾಗೆ ಭಾರತದ ಮತ್ತು ಕರ್ನಾಟಕದ ಈ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಅಸೋಸಿಯೇಷನ್ಸ್ ಇದ್ದಾವೆ ಅವು ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇನ್ನು ಕರ್ನಾಟಕ ಗ್ಯಾಸ್ಟ್ರೋ ಎಂಟರಾಲಜಿ ಅಸೋಸಿಯೇಷನ್ನ ಸೆಕ್ರೆಟರಿಗಳು ಮತ್ತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಟಾಲಜಿಸ್ಟ್ ಆಗಿರುವ ಡಾಕ್ಟರ್ ಸತೀಶ್ ರಾವ್ ಏಕೆ ಅವರು ನಮ್ಮ ಜೊತೆಗೆ ಏನೆಲ್ಲ ಹಂಚಿಕೊಳ್ತಾ ಇದ್ದಾರೆ ಅದು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಹೈಲೈಟ್ಸು. ಡಾಕ್ಟರ್ ಏಕೆ ಸತೀಶ್ ರಾವ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ
2: ಡಾಕ್ಟರ್. ಬಹಳಷ್ಟು ಜನಕ್ಕೆ ಹೊಟ್ಟೆ ನೋವು ಅಂತಿದ್ದಾಗೆ ಅಯ್ಯೋ ಮಾತು, ಯಾಕೆಂದರೆ ಅದು ಅಯ್ಯೋ ಅನಿಸುತ್ತೆ. ಅದಕ್ಕಾಗಿಯೇ ಜಾಗೃತಿ ದಿನಾನು ಇಟ್ಟಿದ್ದಾರೆ, ವಿಶ್ವ ಜೀರ್ಣಾಂಗ ದಿನ. ಈ ಜೀರ್ಣಾಂಗ ಮನುಷ್ಯನ ಬಹಳ ಬಹಳ ಇಂಪಾರ್ಟೆಂಟ್ ಅಂಗ, ಅದು ಒಂದಲ್ಲ ಅನೇಕ ಸಬ್ ಕಾಂಪೋನೆಂಟ್ಗಳಿಂದ ಕೂಡಿರುತ್ತೆ. ಮೊದಲು ಈ ಜೀರ್ಣಾಂಗದ ಒಂದು ಪರಿಚಯ ಮಾಡಿ ಆಮೇಲೆ ಈ ದಿನ ಯಾಕೆ ಅಂತ ಚೂರು ಹೇಳ್ತೀರಾ?
3: ಖಂಡಿತವಾಗಿ. ನಮ್ಮ ಜೀರ್ಣಾಂಗ ಅಂತ ಹೇಳೋದು ನಮ್ಮ ಬಾಯಿಯಿಂದ ಶುರುವಾಗುತ್ತೆ. ಬಾಯಿಯಿಂದ ಶುರುವಾಗಿ ಅನ್ನನಾಳ, ಈಸೋಫೇಗಸ್, ಸ್ಟಮಕ್, ನಂತರ ಸಣ್ಣ ಕರಳು, ದೊಡ್ಡ ಕರಳು, ನಂತರ ಗುದದ್ವಾರದವರೆಗೆ ಹೋಗುತ್ತೆ. ಇದಲ್ಲದೆ ಇದಕ್ಕೆ ಪೂರಕವಾಗಿ ನಮ್ಮ ಪಿತ್ತಜನಕಾಂಗ ಅಥವಾ ಲಿವರ್, ಗಾಲ್ ಬ್ಲ್ಯಾಡರ್, ಪಿತ್ತನಾಳ, ಪ್ಯಾಂಕ್ರಿಯಾಸ್ ಅಂತ ಹೇಳೋದು ನಮ್ಮ ಜೀರ್ಣಕ್ರಿಯೆಯಲ್ಲಿ ಸಹಕರಿಸ್ತದೆ. ಜೀರ್ಣಾಂಗ ಅಂತ ಹೇಳೋದು ಬಹಳ ಒಂದು ಇಂಪಾರ್ಟೆಂಟ್ ಆರ್ಗನ್ ಆಗಿರ್ತದೆ. ನಮ್ಮ ಜೀರ್ಣಾಂಗ ಕೆಲಸ ಮಾಡಲಿಲ್ಲ ಅಂತ ಹೇಳಿದರೆ ಬೇರೆ ಆರ್ಗನ್ಗಳು ಕೆಲಸ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ನಮ್ಮ ಈಗ ಹೆಚ್ಚಿನ ಕಾಯಿಲೆಗಳಿಗೆ ನಮ್ಮ ಜೀರ್ಣಾಂಗದ ತೊಂದರೆಗಳೇ ಕಾರಣ ಅಂತೇಳಿ ಇತ್ತೀಚಿನ ಕಾರಣ ದಿನಗಳಲ್ಲಿ ಕಂಡು ಬರ್ತಾ ಇದೆ.
2: ಅದೊಂದು ಫ್ಯಾಕ್ಟ್ರಿ, ನಮ್ಮ ಇಡೀ ಚೈತನ್ಯವನ್ನು ಉತ್ಪಾದಿಸುವ ಫ್ಯಾಕ್ಟ್ರಿ ಅದು. ಅದೇ ಬಂದಾದ್ರೆ ಎಲ್ಲಿ ಚೈತನ್ಯ ಇರುತ್ತೆ?
3: ಹೌದು, ಯಾವುದೇ ರೀತಿಯ ನಮ್ಮ ಬಾಡಿಯಲ್ಲಿ ಈಗ ಕೊಬ್ಬು ಸಂಗ್ರಹ ಆಗ್ತಾ ಇರ್ಬೋದು ಅಥವಾ ಸರಿಯಾಗಿ ನಮ್ಮ ಚಟುವಟಿಕೆಗಳು ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಎಲ್ಲೋ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಒಂದು ಸಮಸ್ಯೆಗಳು ಬಂದಿದೆ ಅಂತ ಹೇಳಿ ಅರ್ಥ ಅಂತ ಹೇಳ್ಬೋದು. ಇದಲ್ಲದೆ ನಾವು ಮೇ 29 ಪ್ರತಿ ವರ್ಷ ನಾವು ವಿಶ್ವ ಜೀರ್ಣಾಂಗ ದಿನ ಅಥವಾ ವರ್ಲ್ಡ್ ಡೈಜೆಸ್ಟಿವ್ ಡೇ ಅನ್ನೋದು ಹಮ್ಮಿಕೊಳ್ತಾ ಇದ್ದೀವಿ. ಇದು ಯಾಕೆ ಅಂತ ಹೇಳಿದ್ರೆ ಈ ಜೀರ್ಣಾಂಗದ ರೋಗಗಳ ಬಗ್ಗೆ ನಮ್ಮ ಜನಸಾಮಾನ್ಯರಿಗೆ ಇದರ ಒಂದು ಪರಿಚಯ ಮಾಡಿಸೋದು. ಎಲ್ರಿಗೂ ಬರೀ ಹಾರ್ಟ್ ಡಿಸೀಸ್ ಅಥವಾ ನ್ಯೂರಾಲಜಿಕಲ್ ಡಿಸೀಸ್ ಅಂತ ಒಂದು ಸಮಸ್ಯೆಗಳ ಬಗ್ಗೆ ಮಾತ್ರ ಅರಿವಿದೆ, ಮತ್ತು ಜೀರ್ಣಾಂಗ ರೋಗವೂ ಇದೆ ಅಂತೇಳಿ ಬಹಳಷ್ಟು ಜನರಿಗೆ ಗೊತ್ತಿರುವುದಿಲ್ಲ. ಜೀರ್ಣಾಂಗದ ಡಿಸೀಸ್ ಅಲ್ಲಿ ಕಾಯಿಲೆಗಳನ್ನು ಜನರು ಇಗ್ನೋರ್ ಮಾಡ್ತಾರೆ. ಅದರ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸ್ಲಿಕ್ಕೋಸ್ಕರವೇ ಒಂದು ವರ್ಲ್ಡ್ ಡೈಜೆಸ್ಟಿವ್ ಡೇ ಅಥವಾ ಜೀರ್ಣಾಂಗ ರೋಗಗಳ ದಿನ ಅಂತೇಳಿ ಒಂದನ್ನು ಧ್ಯೇಯವನ್ನು ಒಂದು ಮಾಡ್ತಾರೆ. ಈ ವರ್ಷದ ಒಂದು ಧ್ಯೇಯವಾಕ್ಯ ಅಥವಾ ಥೀಮ್ ಅಂದ್ರೆ ಏನಂತ ಹೇಳಿದ್ರೆ ಕ್ರಾನಿಕ್ ಡಯೇರಿಯಾ ಡೋಂಟ್ ಫ್ಲಶ್ ದ ಸೈನ್ಸ್ ಅವೇ ಅಂತ ಹೇಳ್ತೀವಿ. ಅಂದ್ರೆ ಅತಿಸಾರ ಭೇದಿ ಅಥವಾ ಕ್ರಾನಿಕ್ ಡಯೇರಿಯಾ ಇದನ್ನು ನಿರ್ಲಕ್ಷಿಸಬೇಡಿ. ಇದರಿಂದ ಆಗಿರುವ ಸಿಂಪ್ಟಮ್ಸ್ಗಳು ಅಥವಾ ಏನು ಇದಕ್ಕೆ ತೊಂದರೆಗಳಿದಾವಲ್ಲ ಇದನ್ನು ನಿರ್ಲಕ್ಷಿಸಬೇಡಿ ಅಂತ ಹೇಳೋದು ಈ ವರ್ಷದ ಒಂದು ಧ್ಯೇಯವಾಗಿದೆ. ಇದು ಯಾಕಂತ ಹೇಳಿದ್ರೆ ಈ ಒಂದು ಅತಿಸಾರ ಭೇದಿ ನಾವು ಸಾಮಾನ್ಯವಾಗಿ ಎಲ್ರಿಗೂ ನೋಡ್ತೀವಿ. ಭೇದಿ ಅಂತ ಹೇಳೋದು ಸಾಮಾನ್ಯವಾಗಿ ಎಲ್ರಿಗೂ ಆಗುತ್ತೆ. ಒಂದು ಲೈಫ್ ಟೈಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ 1-2 ಭೇದಿ ಆಗೇ ಆಗಿರ್ತದೆ. ಸಾಮಾನ್ಯವಾಗಿ 1-3 ದಿವಸದಲ್ಲಿ ಭೇದಿ ಕಡಿಮೆ ಆಗಿಬಿಡ್ತದೆ, ಯಾವುದೋ ಔಷಧಿಗಳಿಂದ ಕಡಿಮೆ ಆಗುತ್ತದೆ. ಇದನ್ನು ನಾವು ಸಿಂಪಲ್ ಡಯೇರಿಯಾ ಅಥವಾ ಕಾಮನ್ ಭೇದಿ ಅಂತ ಹೇಳ್ತೀವಿ. ಇದು ಏನು ಪ್ರಾಬ್ಲಮ್ ಕೊಡೋದಿಲ್ಲ, ಬಟ್ ಕೆಲವರಿಗೆ ವಾರಾನುಗಟ್ಟಲೆ ಭೇದಿ ಆಗುವಂಥದ್ದು ಅಂದರೆ 4 ಜಾಸ್ತಿ ಭೇದಿ ಆಗುವಂಥದ್ದು ಆಗ್ತಾನೆ ಇರ್ತದೆ. ಇದನ್ನು ನಾವು ಕ್ರಾನಿಕ್ ಡಯೇರಿಯಾ ಅಂತ ಹೇಳ್ತೀವಿ. ಇದು ಯಾಕೆ ಮುಖ್ಯವಾಗಿದೆ ಅಂತ ಹೇಳಿದ್ರೆ, ಬಹಳಷ್ಟು ಜನರು ಇದನ್ನು ನಿರ್ಲಕ್ಷಿಸ್ತಾರೆ, ಬೇರೆ ಬೇರೆ ಕಾರಣದಿಂದ ನಿರ್ಲಕ್ಷಿಸ್ತಾರೆ. ಒಂದು, ಇದನ್ನು ಹೇಳಲಿಕ್ಕೆ ಒಂದು ನಾಚಿಕೆ, ನನಗೆ ಈ ರೀತಿ ಹೀಗೆ ಭೇದಿ ಆಗ್ತಾ ಇದೆ ಅಂತ ಹೇಳುವಂಥದ್ದು, ಇದು ಹೇಳಲಿಕ್ಕೆ ನಾಚಿಕೆ ಆಗುವಂಥದ್ದು. ಅಥವಾ ಕೆಲವೊಮ್ಮೆ ಇದನ್ನು ಆಸ್ಪತ್ರೆಯ ಒಂದು ಸೌಲಭ್ಯ ಇಲ್ಲದೆ ಇರುವಂಥದ್ದು, ಮತ್ತು ಇದು ಸಿಂಪಲ್ ಕಾಯಿಲೆ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು ಅಂತ ಹೇಳಿ ಸುಮ್ಮನೆ ಒಂದು ನಿಗ್ಲೆಕ್ಟ್ ಮಾಡುವಂಥದ್ದು. ಈ ರೀತಿಯ ಕೆಲವು ಒಂದು ಇದರಿಂದ ನಮ್ಮ ಜನರ ಒಂದು ಭಾವನೆಗಳಿಂದ ಇದು ತುಂಬ ಡಿಲೇ ಆಗಿ ವೈದ್ಯಕೀಯ ಗಮನಕ್ಕೆ ಬರ್ತಾ ಇದೆ. ಅಂದರೆ ಅವರು ವೈದ್ಯರನ್ನು ಭೇಟಿ ಮಾಡುವ ಟೈಮಲ್ಲೇ ಅವರಿಗೆ ತೊಂದರೆಗಳಾಗಿರ್ತದೆ ಇದರಿಂದ. ಯಾಕಂತ ಹೇಳಿದರೆ ಇದು ಕೆಲವೊಮ್ಮೆ ಬಹಳ ತೊಂದರೆಗಳಿಗೆ ಕಾರಣ ಮಾಡ್ಬೋದು. ಉದಾಹರಣೆಗೆ ಈ ಕ್ರಾನಿಕ್ ಡಯೇರಿಯಾ ಆದಾಗ ಒಂದು ಬಾಡಿಲಿ ನೀರಿನಂಶ ಕಡಿಮೆ ಆಗುವಂಥದ್ದು, ಮಾಲ್ ನ್ಯೂಟ್ರಿಷನ್ ಪೌಷ್ಟಿಕಾಂಶಗಳ ಕೊರತೆ ಆಗುವುದು, ರಕ್ತಹೀನತೆ ಆಗುವಂಥದ್ದು,
2: ಸುಸ್ತಾಗುವಂಥದ್ದು, ಎದ್ನೆಲ್ಲಕ್ಕೂ ಆಗಲ್ಲ, ನಾಲ್ಕು ಸರಿ ಅವ್ರು ಹೋಗಿ ಬಂದ್ರೆ ಆಗಲೇ ಕುಸಿದು ಬಿಟ್ಟಿರ್ತಾರೆ, ಕೈಲಿ ಆಗಲ್ಲ.
3: ಹೌದು. ಇದಲ್ಲದೆ ಒಂದು ವೀಕ್ ಆಗುವಂಥದ್ದು ಅಥವಾ ದೇಹದ ತೂಕ ಕಡಿಮೆ ಆಗುವಂಥದ್ದು ಎಲ್ಲ ಆಗ್ತದೆ. ಈ ಸ್ಟೇಜಲ್ಲಿ ಅವರು ವೈದ್ಯರ ಬಳಿಗೆ ಬರ್ತಾರೆ. ಸೊ ಇದನ್ನು ತಪ್ಪಿಸ್ಲಿಕ್ಕೋಸ್ಕರವೇ ಈ ವರ್ಷ ಕ್ರಾನಿಕ್ ಡಯೇರಿಯಾ ಡೋಂಟ್ ನಿಗ್ಲೆಕ್ಟ್ ಅಥವಾ ಡೋಂಟ್ ಫ್ಲಶ್ ದ ಸೈನ್ಸ್ ಅವೇ. ಇದಕ್ಕೆ ನಿಮ್ಗೆ ಏನಾದರೂ ನಿಮಗೆ ಇದಕ್ಕೆ ಅಂತ ಒಂದು ರೋಗ ಲಕ್ಷಣಗಳು ಕಂಡು ಬಂದರೆ ಕ್ರಾನಿಕ್ ಡಯೇರಿಯಾ ಅಂತೇಳಿದ್ದರೆ ಇದನ್ನು ನಿರ್ಲಕ್ಷಿಸಬೇಡಿ, ವೈದ್ಯರನ್ನು ಭೇಟಿ ಮಾಡಿ ಅಂತ ಹೇಳುವುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ.
2: ಓಕೆ ಡಾಕ್ಟ್ರೆ, ಈ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರಬೇಕು ಅಥವಾ ಗಟ್ ಹೆಲ್ತ್ ಅಂತಲೂ ನೀವು ಕರೀತೀರಿ.
3: ಹೌದು,
2: ಚೆನ್ನಾಗಿಟ್ಕೋಬೇಕು ಅನ್ನೋದು ಎಲ್ಲರದೂ ಆಸೆನೆ. ಆದ್ರೆ ಬಾಯಿ ರುಚಿ ತಡಿಲಾರದೆ ಸಿಕ್ಕಿದ್ದೆಲ್ಲ ತಿಂತೇವೆ, ಜೊತೆಗೆ ಜಂಕ್ ಫುಡ್ ಸರ್ ಅದು ಬಹಳ ಅಟ್ರಾಕ್ಟಿವ್ ಅಲ್ಲ ಸರ್ ಅಂತ ಇನ್ನೊಂದಷ್ಟು ತಿಂತೇವೆ. ಆಮೇಲೆ ಇನ್ನೊಬ್ರು ಇನ್ಫ್ಲೂಯೆನ್ಸ್ ಮತ್ತೊಬ್ರು ಕೊಡಿಸಿದ್ರು, ಅದೇನೋ ಅವ್ರ ಜೊತೆಗೆ ಹೋಗಿದೀವಿ ಮತ್ತೆ ತಿಂದೆ ಇರಕ್ಕಾಗಲ್ಲ ಅಂಥೇಳಿ ನಮ್ಮ ಹೊಟ್ಟೆಯನ್ನ ಕಸು ತೊಟ್ಟಿ ಮಾಡಿದೀವಿ. ಇದನ್ನ ಮತ್ತೆ ವಾಪಸ್ ಹೆಲ್ದಿ ಗಟ್ಟು ಮಾಡ್ಲಿಕ್ಕೆ ಏನ್ ಮಾಡ?
3: ನೀವು ಬಹಳವಾಗಿ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಹೇಳಿದಿರಲ್ಲಿ ಈಗ. ಯಾಕಂದ್ರೆ ನಮ್ಮ ಜೀರ್ಣಾಂಗ ಅಂತ ಹೇಳೋದು ನೀವು ಹೇಳಿದ ಹಾಗೆ ಕಸದ ತೊಟ್ಟಿ ಹಾಗೆ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಏನೇನೋ ತಿನ್ನುವಂಥದ್ದು, ಅದಕ್ಕೆ ಒಂದು ಕ್ಲೀನ್ ಇಲ್ಲದೆ ಇರುವ ಆಹಾರ ತೆಗೆದುಕೊಳ್ಳುವಂಥದ್ದು, ಅಥವಾ ಅದಕ್ಕೆ ಆ್ಯಡೆಡ್ ಫುಡ್, ಪ್ರಿಸರ್ವೇಟಿವ್ ಹಾಕಿರುವ ಫುಡ್, ಕಲರಿಂಗ್ ಏಜೆಂಟ್ ಹಾಕಿದ ಫುಡ್ಗಳನ್ನು, ಅಥವಾ ಕೆಲವೊಮ್ಮೆ ಅದನ್ನು ಹಳಸಿದ ಆಹಾರಗಳನ್ನು, ಇಂಥದನ್ನೆಲ್ಲ ತಿನ್ನೋದ್ರಿಂದ ಏನಾಗುತ್ತಂದರೆ ನಮ್ಮ ಜೀರ್ಣಾಂಗದ ಒಂದು ಆರೋಗ್ಯ ಕೆಡ್ತದೆ. ಇದರಿಂದ ಬಹಳಷ್ಟು ಪ್ರಾಬ್ಲಮ್ಗಳು ಕಂಡು ಬರ್ತದೆ. ಇದನ್ನು ಹೇಗೆ ಸರಿಪಡಿಸಬೇಕಂದ್ರೆ ಮುಖ್ಯವಾಗಿ ನಮ್ಮ ಆಹಾರದ ಬಗ್ಗೆ ಗಮನ ಇರಬೇಕು. ಶುಚಿಯಾಗಿರುವ ಆಹಾರಗಳನ್ನು ತೆಗೆದುಕೊಳ್ಬೇಕು, ಅಂದರೆ ಒಂದು ಕ್ಲೀನ್ ಹೈಜಿನಿಕ್ ಫುಡ್ಗಳನ್ನು ತೆಗೆದುಕೊಳ್ಬೇಕು. ರೋಡ್ ಸೈಡಲ್ಲಿ ತಿನ್ನುವಂಥದ್ದು, ಅಥವಾ ತೆರೆದಿಟ್ಟ ಆಹಾರಗಳನ್ನು ತೆಗೆದುಕೊಳ್ಳೋದು, ಅಥವಾ ಕೈ ತೊಳಿದೇ ಆಹಾರವನ್ನು ತಿನ್ನುವಂಥದ್ದು ಇಂಥದ್ದು, ಅಥವಾ ಕೆಲವೊಮ್ಮೆ ನಾವು ಆಹಾರವನ್ನು ಪರೀಕ್ಷಿಸದೆ ತಿನ್ನುವಂಥದ್ದು, ಏನೋ ಕೊಟ್ಟಿದ್ದಾರೆ ಅಂಥೇಳಿ ತಿನ್ನುವಂಥದ್ದು, ಇದೆಲ್ಲ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಅಥವಾ ಜೀರ್ಣಾಂಗಕ್ಕೆ ಸೋಂಕುಗಳಾಗ್ತವೆ. ಈ ಸೋಂಕುಗಳಾಗೋದ್ರಿಂದ ಭೇದಿ ಆಗ್ಬೋದು, ಅಥವಾ ಜಾಂಡೀಸ್ ಆಗ್ಬೋದು, ಅಥವಾ ಜ್ವರ ಜ್ವರ ವಾಂತಿ ಹೊಟ್ಟೆ ನೋವು ಅಂಥದ್ದೆಲ್ಲ ಬರಬಹುದು.
2: ಫುಡ್ ಪಾಯ್ಸನ್ ಅಂತ ಹೇಳ್ಬಿಡ್ತಾರೆ.
3: ಕರೆಕ್ಟ್ ಕರೆಕ್ಟ್. ಸೊ ಇದನ್ನು ತಪ್ಪಿಸಬೇಕಾದ್ರೆ ಒಂದು ಆಹಾರವನ್ನು, ಶುಚಿತ್ವವಾಗಿರೋ ಆಹಾರವನ್ನು ತೆಗೆದುಕೊಳ್ಬೇಕು, ಟೈಮ್ ಟೈಮಿಗೆ ಆಹಾರವನ್ನು ತೆಗೆದುಕೊಳ್ಬೇಕು. ಎರಡನೇದಾಗಿ, ಮೂರನೇದಾಗಿ ನೀವು ಹೇಳಿದಾಗೆ ಜಂಕ್ ಫುಡ್ಗಳನ್ನು ತೆಗೆದುಕೊಳ್ಬಾರ್ದು. ಈ ಜಂಕ್ ಫುಡ್ಗಳಲ್ಲಿ ಅತ್ಯಂತ ಹೆಚ್ಚಿನ ಅಂಶದಲ್ಲಿ ಈ ಮೈದಾ ಅಥವಾ ಕರಿದ ಪದಾರ್ಥಗಳು ಅಥವಾ ವಿಪರೀತ ಸಕ್ಕರೆ ಅಂಶಗಳು ಇರ್ತವೆ. ಇದು ನಮ್ಮ ಲಿವರಿಗೆ ಒಳ್ಳೆದಲ್ವೇ ಅಲ್ಲ. ಇದರಿಂದ ನಮ್ಮ ಲಿವರಲ್ಲಿ ಕೊಲೆಸ್ಟ್ರಾಲ್ ಅಥವಾ ಫ್ಯಾಟ್ ಡೆಪಾಸಿಷನ್ ಆಗಲಿಕ್ಕೆ ಶುರುವಾಗುತ್ತೆ. ಹಾಗಾಗುವುದರಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ. ಇದಲ್ಲದೆ ನಮ್ಮ ಬಾಡಿಲಿ ಡೈಜೆಸ್ಟಿವ್ ಸಿಸ್ಟಮಲ್ಲೇ ವ್ಯತ್ಯಾಸ ಆಗಿ ಕೆಲವು ಕಾಯಿಲೆಗಳು ಕಂಡುಬರ್ತವೆ. ಅದರಲ್ಲಿ ಮುಖ್ಯವಾಗಿ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಆ ರೀತಿಯ ಒಂದು ಸಮಸ್ಯೆ ಕಂಡುಬರ್ತದೆ. ಐಬಿಎಸ್ ಅಂತ ಹೇಳ್ತೀವಿ. ಅಂದರೆ ಏನಾಗುತ್ತೆ ಅಂತ ಹೇಳಿದರೆ, ವ್ಯಕ್ತಿಗೆ ಈ ರೀತಿಯ ಆಹಾರಗಳನ್ನು ತೆಗೆದುಕೊಂಡಾಗ ಹೊಟ್ಟೆ ಉಬ್ಬರಿಸ್ಕೊಂಡಾಗ ಆಗೋದು, ವಿಪರೀತ ತೇಗು ಬಂದಾಗ
2: ಆಗುವಂಥದ್ದು,
3: ಅಥವಾ ಇನ್ಕಂಪ್ಲೀಟ್ ಪಾಸಿಂಗ್ ಆಫ್ ದ ಮೋಷನ್ಸ್, ಸ್ವಲ್ಪ ಹೋಗ್ತಾರೆ ಪೂರ್ತಿ ಏನೋ ಕ್ಲೀನ್ ಆಗಿ ಆದಾಗ ಅನ್ಸಲ್ಲ, ಪದೇ ಪದೇ

0: ಹಂಚ್ಕೊಳ್ಬೋದು, ಹೇಳೋದೇನೋ ಸುಲಭ, ಆದರೆ ಟೈಮ್ ಟೈಮ್ ಅಂದರೆ ಏನು ಟೈಮಿಂಗು. ವಯಸ್ಸು ಕೂಡ ಇಂಪಾರ್ಟೆಂಟ್, ಏ ಕಲ್ಲು ತಿಂದ್ರು ಕರಗಿಸ್ಕೋತಾರೆ ಅನ್ನೋ ಆ ಯಂಗ್ಸ್ಟರ್ಸು ಈ ಜಂಕ್ ಫುಡ್ಡನ್ನು ಜಾಸ್ತಿ ತಿಂತಾ ಇರೋದನ್ನು ನೋಡಿದ್ದೇವೆ. ಅವ್ರಿಗೆ ಅದನ್ನ ಹೇಳಬೇಕು, ಇಲ್ಲಪ್ಪ ಕಲ್ಲೂ ತಿನ್ನ್ರಿ ಆದರೆ ಯಾವ ಸಂದರ್ಭ ಅಂತ ನೋಡ್ರಿ ಅಂತ.
1: ಹೌದೌದು, ಈ ಜಂಕ್ ಫುಡ್ ಅಂತ ಹೇಳೋದು ಮುಖ್ಯವಾಗಿ ನಮ್ಮ ಯಂಗ್ಸ್ಟರ್ಸ್ ಕನ್ಸ್ಯೂಮ್ ಮಾಡ್ತಾ ಇರುವಂಥದ್ದು. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಪ್ರಾಬ್ಲಮ್ಸ್ಗಳು ನಾನು ಹೇಳಿದ ಹಾಗೆ ಆಗ್ತದೆ. ಸೊ ನಾವು ಮುಖ್ಯವಾಗಿ ಎಜುಕೇಟ್ ಮಾಡಬೇಕು, ಇದರಿಂದ ಏನೆಲ್ಲ ಪ್ರಾಬ್ಲಮ್ಸ್ಗಳಾಗುತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ಗಳು ಮುಂದೆ ಬರ್ಬೋದು ಅಂಥೇಳಿ ಎಜುಕೇಟ್ ಮಾಡಬೇಕು. ಮತ್ತು ಮುಖ್ಯವಾಗಿ ನಾವು ಏನು ಹೇಳಬೇಕು ಅಂತ ಹೇಳಿದರೆ, ನಮ್ಮ ರುಟೀನಾಗಿ ಆಹಾರಗಳು ಅಂತ ಹೇಳಿದರೆ ನಾವೀಗ ಅನ್ನ ಆಗಿರ್ಬೋದು, ರಾಗಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅಥವಾ ನಾವು
0: ದಿನನಿತ್ಯ ಬಳಸ್ತಕ್ಕಂಥ ಸಾಂಪ್ರದಾಯಿಕ
1: ಆಹಾರಗಳನ್ನೇ ನೀವು ತೆಗೆದುಕೊಳ್ಬೇಕು ಅಂತ ಹೇಳಬೇಕು. ಅದರಲ್ಲಿ ನಾರಿನ ಅಂಶ ಇರಬೇಕು. ಅದಲ್ಲದೆ ಕೆಲವೊಮ್ಮೆ ಈ ನಟ್ಸ್ ಅಂತ ಹೇಳ್ತೀವಿ, ಅಥವಾ ನಾವು ಕಾಳುಗಳು, ಮೊಳಕೆ ಬರಿಸಿದ ಕಾಳುಗಳನ್ನು, ಇದನ್ನೆಲ್ಲ ನಿಯಮಿತ ರೂಪದಲ್ಲಿ ಡೈಲಿ ತೆಗೆದುಕೊಳ್ಬೇಕು. ಮತ್ತು ನೀರನ್ನು ಚೆನ್ನಾಗಿ ಕುಡಿಬೇಕು, ಒಂದು 2-3 ಲೀಟ್ರಷ್ಟು ನೀರನ್ನು ತಗೊಳ್ಬೇಕು. ಮತ್ತು ವ್ಯಾಯಾಮ ಮಾಡಬೇಕು ಡೈಲಿ, ಬೆಳಿಗ್ಗೆ ಮತ್ತು ಸಂಜೆ ಸ್ವಲ್ಪ ಒಂದು 30 ನಿಮಿಷ ವ್ಯಾಯಾಮ ಮಾಡಬೇಕು. ಮತ್ತು ಒಂದು 7-9 ಗಂಟೆವರೆಗೆ ನಿದ್ದೆ ಮಾಡಬೇಕು, ಸರಿಯಾದ ಒಂದು ನಿದ್ದೆ ಮಾಡಬೇಕು. ಇದೆಲ್ಲ ನಮ್ಮ ಗಟ್ ಹೆಲ್ತಿಗೆ ಇಂಪಾರ್ಟೆಂಟ್ ಆಗಿದೆ.
0: ಬಹಳಷ್ಟು ಜನಕ್ಕೆ ಈ ವ್ಯಾಯಾಮ ಅಂದರೆ ಬರೀ ವಾಕ್ ಮಾಡಿ ಬಂದ್ಬಿಡ್ತೀವಿ ಸಾಕಾಸಾರ ಅಂತಾರೆ. ಸರಿಯೇ, ಅದು ಅವರ ಲೆಕ್ಕ. ಆದರೆ ಪದೇ ಪದೇ ತಿನ್ನೋದೊಂದು ಅಭ್ಯಾಸ ಕೆಲವರಿಗಿರುತ್ತೆ. ಕೆಲವರು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಂದು ಟೈಮ್ ಟೇಬಲ್ ಮಾಡ್ಕೊಂಡಿರ್ತಾರೆ, ಜೊತೆಗೆ ಮಾತ್ರೆನೂ ತಗೊಂತಿರ್ತಾರೆ. ಆದರೆ ಇವ್ರು ಕಂಡಿದ್ದೆಲ್ಲ ಇದು ಚೆನ್ನಾಗಿದೆ, ಇದೊಂಚೂರು ತಿನ್ನು, ಅವ್ರು ಕೊಟ್ಟರು ಅದೊಂಚೂರು ತಿನ್ನು ಅಂಥೇಳಿ ಈ ಇರ್ರೆಗ್ಯುಲಾರಿಟೀಸನ್ನು ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕಾಫಿ ಟೀ ಅನ್ನೋದು ಅದು ಹಂಗೆ ಕೊಟ್ಟಾಗೆಲ್ಲ ಇಸ್ಕೊಳ್ಳೋದೇ ಏನು ಮಾಡಿದ್ರೆ ಇದು ಸರಿಯಾಗುತ್ತೆ.
1: ಇದು ಮುಖ್ಯವಾಗಿ ಅವರಿಗೆ ಒಂದು ಬರಬೇಕು, ಅವರ ಮನಸ್ಸಿಗೆ ಅವೇರ್ನೆಸ್ ಬರಬೇಕು. ಹೀಗೆ ಮಾಡೋದ್ರಿಂದ ನನ್ನ ಒಂದು ಜೀರ್ಣಾಂಗದ ಒಂದು ಆರೋಗ್ಯ ಕೆಡ್ತಾ ಇರ್ತದೆ ಅಂಥೇಳಿ ಅವರಿಗೆ ಬರಬೇಕು. ಯಾರೋ ಒತ್ತಾಯಕ್ಕೆ ತಿನ್ನುವಂಥದ್ದು ಅಥವಾ ಪದೇ ಪದೇ ಬಾಯಿ ರುಚಿಗೆ ತಿನ್ನುವಂಥದ್ದು, ಇದರಿಂದ ಜೀರ್ಣಾಂಗದ ಆರೋಗ್ಯ ಹಾಳಾಗ್ತದೆ. ಇದು ಅವರಿಗೆ ಅವೇರ್ನೆಸ್ ಬರಬೇಕು. ಸೊ ನಾವು ಹೇಳ್ಬೋದು, ಅವರಿಗೆ ಅವೇರ್ನೆಸ್ ಬರಬೇಕು.
0: ಈಗ ನಮಗೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅನ್ನೋದು ಅರಿವಿಗೆ ಬರೋದು ಒಂದು ಹೊಟ್ಟೆ ನೋವು ಅಂತ ಕಾರಣ, ಇಲ್ಲ ಬೇದಿ ಅದೊಂದು ಲಕ್ಷಣ ಬಿಟ್ಟರೆ ಇತರೆ ಯಾವ ಲಕ್ಷಣಗಳು ನಮ್ಮ ಜೀರ್ಣಾಂಗವನ್ನು ಬಾಧಿಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ.
1: ಜೀರ್ಣಾಂಗದ ರೋಗದ ಮುಖ್ಯ ಲಕ್ಷಣಗಳಂದರೆ ಒಂದು ಹೊಟ್ಟೆ ನೋವು ಬರುವಂಥದ್ದು, ಎರಡನೇದಾಗಿ ಊಟ ಸೇರದೇ ಇರುವಂಥದ್ದು, ಬೇದಿಯಾಗುವಂಥದ್ದು, ವಾಂತಿ ಆಗುವಂಥದ್ದು, ಕೆಲವೊಮ್ಮೆ ರಕ್ತ ಮಿಶ್ರಿತ ಬೇದಿ ಆಗುವಂಥದ್ದು ಅಥವಾ ವಾಂತಿಯಲ್ಲಿ ರಕ್ತ ಬರುವಂಥದ್ದು, ತೂಕ ಕಡಿಮೆ ಆಗುವಂಥದ್ದು, ಜಾಂಡಿಸ್ ಕಾಣಿಸ್ಕೊಳ್ಳುವಂಥದ್ದು, ಇದು ಇಂಥ ಸಮಸ್ಯೆಗಳಿದ್ರೆ ಜೀರ್ಣಾಂಗದ ಸಮಸ್ಯೆಗಳಿದೆ ಅಂತ ಅರ್ಥ ಅಂತ.
0: ಇದು ಬ್ರಾಡ್ ಸ್ಪೆಕ್ಟ್ರಮ್ ಆಯಿತು. ಆ ರೋಗಕ್ಕೊಂದು ಹೆಸರು ಇರುತ್ತೆ, ಅವಾಗ ಅವ್ರು ಹೆದರ್ತಾರೆ, ಇಲ್ಲಾಂದ್ರೆ ಹೆದರಲ್ಲಿ
1: ಹೇಳೋದೇ ಹೆದರೋದಿಲ್ಲ. ಸೊ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ, ಇದರಲ್ಲಿ ನಾವು ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಸೈನ್ಸ್ಗಳಿದ್ರೆ ನೀವು ವೈದ್ಯರನ್ನು ಭೇಟಿಯಾಗಲೇಬೇಕು, ಎಚ್ಚರಿಕೆ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ, ಒಂದು ಕಾರಣವಿಲ್ಲದೆ ವೆಯ್ಟ್ ಕಡಿಮೆ ಆಗುವಂಥದ್ದು, ಅಥವಾ ಯಾವುದೇ ಒಂದು ಬೇದಿ ಅಂತ ಹೇಳೋದು 4 ವಾರದ ನಂತರ ಮುಂದೆ ಕಂಟಿನ್ಯೂ ಆಗುವಂಥದ್ದು, ರಕ್ತ ಮಿಶ್ರಿತ ಬೇದಿ ಆಗುವಂಥದ್ದು, ನಂತರ ರಕ್ತದ ವಾಂತಿ ಆಗುವಂಥದ್ದು, ಅನ್ಎಕ್ಸ್ಪ್ಲೇನ್ಡ್ ಜಾಂಡಿಸ್ ಇರುವಂಥದ್ದು, ಇಂಥ ಕಾರಣಗಳಿದ್ದರೆ ಇದನ್ನು ನಿರ್ಲಕ್ಷಿಸಬಾರದು. ಇದು ಯಾವುದೋ ಒಂದು ದೊಡ್ಡ ರೋಗದ ಒಂದು ಸಂಕೇತ ಆಗಿರಬಹುದು ಅಥವಾ ಮುನ್ಸೂಚನೆ ಆಗಿರಬಹುದು. ಇದನ್ನು ಬರೇ ಗ್ಯಾಸ್ಟ್ರಿಕ್ ಅಂತ ಹೇಳುವಂಥದ್ದು ಅಥವಾ ಏನೋ ಒಂದು ಸಣ್ಣ ಕಾಯಿಲೆ ಅಂಥೇಳಿ ನೆಗ್ಲೆಕ್ಟ್ ಮಾಡಬಾರದು, ವೈದ್ಯರನ್ನು ಭೇಟಿ ಮಾಡಬೇಕು ಅಂತ ಹೇಳ್ತೀವಿ.
0: ಬಟ್ ತುಂಬ ಜನಕ್ಕೆ ಈ ಗ್ಯಾಸ್ಟ್ರಿಕ್ ಅನ್ನೋ ಒಂದು ಪದ ಬಿಟ್ಟು ಬೇರೆ ರೋಗಗಳಿದ್ದಾವೆ ಅನ್ನೋದು ಗೊತ್ತಾಗಲ್ಲ. ಸ್ವಲ್ಪ ಪರಿಚಯ ಹೇಳ್ಬಿಡಿ, ಏನೇನು ರೋಗಗಳು ಪಟ್ಟಿ ಮಾಡಿದಾಗ ಹೌದಾ ಇದು ಇದೆಯಾ ಅಂತ ಜ್ಞಾಪಕ ಮಾಡ್ಕೋತಾರೆ.
1: ನೀವು ಬಹಳ ಒಂದು ಒಳ್ಳೆಯದಾಗಿ ಹೇಳಿದಿರಿ. ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳ್ತಾರೆ, ಯಾವುದೇ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟಾಗ ತೊಂದರೆ ಇದ್ರೆ ನಮ್ಮ ರೋಗಿಗಳು ಹೇಳೋದು ಗ್ಯಾಸ್ಟ್ರಿಕ್ ಆಗಿದೆ ಅಂತ.
0: ಇವನ್ ಅವರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ರು ಅದು ಗ್ಯಾಸ್ಟ್ರಿಕ್ಕಿಂದ ಏನೋ ಆಗಿದೆ ಡಾಕ್ಟ್ರೇ ಅಂತ ಆ ಡಾಕ್ಟ್ರಿಗೆ ಹೇಳಕ್ ಶುರು ಮಾಡ್ತಾರೆ.
1: ಅದು ಮೋಸ್ಟ್ಲಿ ಹೊಟ್ಟೆ ಉರಿಯೂ ಆಗಿರ್ಬೋದು, ಹೊಟ್ಟೆ ನೋವು ಆಗಿರ್ಬೋದು, ಮೋಷನ್ ಜಾಸ್ತಿ ಹೋಗೋದು ಅಥವಾ ಬೇದಿ ಆಗ್ತಾ ಇರಬಹುದು, ಮಲಬದ್ಧತೆ ಇರಬಹುದು, ಅಥವಾ ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಾ ಇರಲಿ, ಎಲ್ಲವನ್ನು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಇದು ತಪ್ಪು. ನೀವು ಮುಖ್ಯವಾಗಿ ಯಾವುದೇ ರೋಗಿಯು ನಿಮಗೆ ಯಾವುದೇ ಇಂಥ ಸಮಸ್ಯೆ ಹೊಟ್ಟೆಗೆ ಸಂಬಂಧಪಟ್ಟಾಗ ತೊಂದರೆ ಇದ್ದರೆ ಇದನ್ನು ನಿರ್ಲಕ್ಷಿಸದೆ ವೈದ್ಯರನ್ನು ಭೇಟಿ ಮಾಡಿ ಯಾವುದು ತೊಂದರೆ ಆಗ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕು. ಹೊಟ್ಟೆ ನೋವು ಬರ್ತಾ ಇದೆ ನಿಮಗೆ, ಹೊಟ್ಟೆ ಉರಿ ಬರ್ತಾ ಇದೆ, ಮೋಷನ್ ಅಥವಾ ನಿಮಗೆ ಮಲ ಸರಿಯಾಗಿ ವಿಸರ್ಜನೆ ಆಗ್ತಾ ಇಲ್ವಾ ಅಥವಾ ಬೇದಿ ಆಗ್ತಾ ಇದೆ, ಮೋಷನಲ್ಲಿ ರಕ್ತ ಹೋಗ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕು. ಬರೇ ಗ್ಯಾಸ್ಟ್ರಿಕ್ ಅಂತ ಹೇಳುವ ಒಂದು ಸಿಂಪಲ್ ಆಗಿ ವರ್ಡಿಂದ ಹೇಳಿ ಡಾಕ್ಟರಿಗೂ ಕನ್ಫ್ಯೂಷನ್ ಮಾಡಬಾರ್ದು. ಸೊ ಹೇಳಬೇಕು ಹೋದಾಗ.
0: ಸೊ ಲಕ್ಷಣಗಳನ್ನು ಕರೆಕ್ಟ್ ಆಗಿ ಹೇಳಿದ್ರೆ ಅಟ್ ಲೀಸ್ಟ್ ಒಂದು ಡಯಾಗ್ನೈಸ್ ಮಾಡ್ಲಿಕ್ಕೆ ಡಾಕ್ಟರ್ ಗೈಡ್ ಮಾಡ್ತಾರೆ.
1: ಹೌದು,
0: ಇಲ್ಲ ಅಂದ್ರೆ ಸರ್ ನೀವೇ ನೋಡ್ಬಿಡಿ ಸರ್ ಕಾಣುತ್ತೀಯೇ.
1: ಹೌದು ಹೌದು,
0: ಅಲ್ಲ ಹಂಗೂ ಕಾಣಿಸ್ಬೇಕಾದ ಪರೀಕ್ಷೆಗಳನ್ನ ಮಾಡ್ತಿರ್ಲಿ.
1: ಹೌದು ಹೌದು.
0: ಏನ್ ಪರೀಕ್ಷೆ?
1: ಈಗ ಯಾವುದೇ ಒಬ್ಬ ರೋಗಿಯು ಬಂದಾಗ ಎಸ್ಪೆಷಲಿ ನಾನೀಗ ಹೇಳಿದಾಗೆ ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದೆ. ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದ್ರೆ

0: ಒಂದು ತುಂಬ ದಿವಸದಿಂದ ಭೇದಿಯಾಗುವಂಥದ್ದು. ಇದಕ್ಕೆ ಮುಖ್ಯವಾದ ಕಾರಣಗಳಂತ ಹೇಳಿದರೆ ಒಂದು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಹೊಟ್ಟೆಯ TB ಆಗಿರಬಹುದು, ಅಥವಾ IBS ಆಗಿರ್ಬೋದು. ನಂತರ ನಾವು ಇನ್ಫ್ಲಾಮೇಟರಿ ಬೌಲ್ ಡಿಸೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಕ್ರಾನ್ಸ್ ಕಾಯಿಲೆ ಮತ್ತು ಅಲ್ಸರೇಟಿವ್ ಕೊಲೈಟಿಸ್ ಅಂತ ಎರಡು ಕಾಯಿಲೆ ಇರ್ತದೆ. ಈ ಎರಡು ಕಾಯಿಲೆಗಳಿದ್ದಾಗಲೂ ಈ ರೀತಿ ಕ್ರಾನಿಕ್ ಡಯರಿಯಾ ಆಗಿರಬಹುದು. ಈ ಎರಡು ಕಾಯಿಲೆಗಳಿದ್ದಾಗ ನಮ್ಮ ಭೇದಿಯಲ್ಲಿ ರಕ್ತ ಕಾಣಿಸ್ಕೊಳ್ತದೆ, ಅಥವಾ ನಾವು ಆಮಶಂಕೆ ಥರ ಕಾಣಿಸ್ಕೊಳ್ತದೆ, ಅಂದರೆ ಒಂಥರ ಕಾಫ್ ಥರ ಹೋಗುತ್ತೆ. ಇದಲ್ಲದೆ ರೋಗಿಗೆ ಮೋಷನ್ ಮಾಡುವ ಮೊದಲು ಹೊಟ್ಟೆಯಲ್ಲಿ ಒಂಥರ ಕಿವುಚಿದಾಗಿ ನೋವು ಬರುವಂಥದ್ದು, ಅಥವಾ ಗುದದ್ವಾರದ ಹೊರಗಡೆ ಒಂದು ಫಿಸ್ಟುಲಾದ ಥರ, ಅಥವಾ ಒಂದು ಪಸ್ ಡಿಸ್ಚಾರ್ಜ್ ಆಗುವ ಸಂಭವವಿರ್ತದೆ. ಸೊ ಇದು ನಮ್ಮ ಕ್ರಾನಿಕ್ ಡಯೇರಿಯಾಕ್ಕೆ ಕಾರಣಗಳಾಗಿರ್ತದೆ. ಇದಲ್ಲದೆ ಬಹಳ ಅಪರೂಪಕ್ಕೆ ಕರುಳಿನ ಕ್ಯಾನ್ಸರ್ ಆಗಿರ್ಬೋದು. ಕೆಲವೊಮ್ಮೆ ಈ ರೀತಿ ಭೇದಿಯಾಗ್ತಾ ಇರ್ತದೆ, ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಇದು ಕರುಳಿನ ಕ್ಯಾನ್ಸರೂ ಆಗಿರ್ಬೋದು. ಇದಲ್ಲದೆ ಕೆಲವೊಮ್ಮೆ ಮಾಲ್ ಅಬ್ಸಾರ್ಪ್ಷನ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದರೆ ಕೆಲವು ಆಹಾರಗಳು ಡೈಜೆಸ್ಟನ್ ಆಗದೆ ಸಹ ಈ ರೀತಿ ಭೇದಿಯಾಗುತ್ತೆ. ಅದಲ್ಲದೆ ಪ್ಯಾಂಕ್ರಿಯಾಸ್ ಕಾಯಿಲೆಗಳಿಂದಲೂ ಸಹ ಹೀಗೆ ಭೇದಿಯಾಗುತ್ತೆ. ಈ ರೀತಿಯ ಒಂದು ಈ ಭೇದಿ ಇದ್ದಾಗ ತಜ್ಞ ವೈದ್ಯರ ಬಳಿ ಹೋದಾಗ ಕೆಲವು ಟೆಸ್ಟ್ಗಳನ್ನು ಮಾಡಿಸ್ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಕೊಲೊನೋಸ್ಕೋಪಿ ಅಂತ ಒಂದು ಟೆಸ್ಟನ್ನು ಹೇಳ್ತಾರೆ. ಈ ಕೊಲೊನೋಸ್ಕೋಪಿ ಟೆಸ್ಟನ್ನು ಹೇಳಿದಾಗ ವೈದ್ಯರು ಹೇಳಿದರೆ ಇದನ್ನು ಮಾಡಿಸ್ಕೊಳ್ಬೇಕು. ಯಾಕಂದರೆ ಈ ಕೊಲೊನೋಸ್ಕೋಪಿ ಟೆಸ್ಟಿನಿಂದ ನಾವು ದೊಡ್ಡ ಕರುಳನ್ನು ಮತ್ತು ಸಣ್ಣ ಕರುಳಿನ ಕೊನೆಯ ಭಾಗವನ್ನು ಒಂದು TVಯಲ್ಲಿ ನೋಡ್ತೀವಿ. ಇದನ್ನು ಇದು ನೋಡೋದ್ರಿಂದ ಕರುಳಿನಲ್ಲಿ ಏನು ತೊಂದರೆ ಆಗ್ತಾ ಇದೆ, ಅವನಿಗೆ ಹುಣ್ಣಿದ, ಅಲ್ಸರಿದ, TB ಇದ, ಕ್ಯಾನ್ಸರ್ ಇದ ಅಂತ ಹೇಳಿ ಗೊತ್ತಾಗುತ್ತೆ ನಮಗೆ. ಅದಲ್ಲದೆ ನಾವು ಇದರಿಂದ ಬಯಾಪ್ಸಿ ಅಂತ ಮಾಡಬಹುದು. ಈಗ ಏನಾದರೂ ಕಾಯಿಲೆಗಳಿದ್ದರೆ, ಅಲ್ಸರ್ ಆಗಿದ್ದರೆ, ಹುಣ್ಣಾಗಿದ್ದರೆ, ಅದರ ಒಂದು ಕೊನೆಯ ಪಾರ್ಟ್ನಲ್ಲಿ ಸ್ವಲ್ಪ ಟಿಶ್ಯೂ ತೆಗೆದು ಟೆಸ್ಟಿಗೆ ಕಳಿಸ್ಕೊಡ್ತೀವಿ. ಇದರಿಂದ ಖಚಿತವಾಗಿ ಒಂದು ರೋಗದ ಬಗ್ಗೆ ಗೊತ್ತಾಗುತ್ತೆ, ಯಾವ ಕಾರಣದಿಂದ ತೊಂದರೆಗಳಾಗ್ತದೆ ಅಂತ ಗೊತ್ತಾಗುತ್ತೆ, ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಇದಲ್ಲದೆ ಕೆಲವೊಮ್ಮೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತೀವಿ, ಬ್ಲಡ್ ಟೆಸ್ಟ್ಗಳನ್ನು ಮಾಡ್ತೀವಿ, CT ಸ್ಕ್ಯಾನನ್ನು ಮಾಡ್ತೀವಿ, ಕೆಲವೊಮ್ಮೆ ಸ್ಟೂಲ್ ಟೆಸ್ಟು ಮಾಡಿಸ್ತೀವಿ. ಹೌದು, ಈ ಎಲ್ಲ ಟೆಸ್ಟ್ಗಳ ಮುಖಾಂತರ ರೋಗವನ್ನು ಪತ್ತೆ ಹಚ್ತೀವಿ. ಸೊ ಮುಖ್ಯವಾಗಿ ಕೊಲೊನೋಸ್ಕೋಪಿ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗು, CT ಸ್ಕ್ಯಾನ್ ಅಂತ ಹೇಳೋದು ಬೇಕಾಗುತ್ತೆ ಕೆಲವೊಮ್ಮೆ. ಸೊ ಕೊಲೊನೋಸ್ಕೋಪಿ ಅಂತ ಹೇಳಿದಾಗ ನಾವು ಬಹಳಷ್ಟು ಜನ ಎಣಿಸ್ಕೊಳ್ತಾರೆ, ಇದು ಮಾಡಿಸ್ಕೋಬೇಕು, ಕಂಬರ್ಸಮ್ ಪ್ರೊಸೀಜರ್ ಇದು, ಔಷಧಿ ಕುಡಿದು ಭೇದಿಯಾಗುತ್ತೆ, ಮೋಷನ್ ಮಾಡೋ ಜಾಗದಲ್ಲಿ ಎಂಡೋಸ್ಕೋಪ್ ಪಾಸ್ ಮಾಡ್ತಾರಂತೆ, ಇದರಿಂದ ನಂಗೆ ಇನ್ಕನ್ವೀನಿಯನ್ಸ್ ಆಗುತ್ತಪ್ಪ, ಬೇಡವಾ ಬೇಡ ಅಂತ ಹೇಳಿ ಹೇಳ್ತಾರೆ. ಖಂಡಿತವಾಗಿ ಹಾಗೆ ಮಾಡಬೇಡಿ, ಇದೊಂದು ಸಿಂಪಲ್ ಟೆಸ್ಟ್ ಆಗಿರ್ತದೆ, ಇದರಿಂದ ಏನೂ ತೊಂದರೆಗಳಾಗುವುದಿಲ್ಲ. ಇದರಿಂದ ಬಹಳಷ್ಟು ನಮಗೆ ಏನು ತೊಂದರೆಗಳಂತೇಳಿ ಗೊತ್ತಾಗುತ್ತೆ ಈ ಟೆಸ್ಟ್ ಮಾಡೋದ್ರಿಂದ. ಆದ್ದರಿಂದ ಕೊಲೊನೋಸ್ಕೋಪಿ ಅಂತೇಳಿ ಯಾವಾಗ ಹೇಳ್ತಾರೋ ಅದನ್ನು ನಿಗ್ಲೆಕ್ಟ್ ಮಾಡಬಾರದು.
1: ಹೆದರಿಕೆ ಬೇಡ, ಮತ್ತೆ ಭ್ರಮೆ ಬೇಡ, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಹಂಗಂತೆ ಹಿಂಗಂತೆ, ಅಥವಾ ಇನ್ ಕೆಲವರು ಗೂಗಲ್ ಮಾಡಿ ನೋಡ್ಬಿಡ್ತಾರ, ಅಯ್ಯೋ ಇದೇನೋ ಭಯಾನಕವಾಗಿದೆ ಅಂತ, ಆ ತರದ ಭ್ರಮೆಗಳು ಇಟ್ಕೊಳ್ಳದೆ ಡಾಕ್ಟರ್ ಹೇಳಿದ್ದಾರೆ, ಅವ್ರು ಹೇಳಿ ಟೆಸ್ಟ್ ಮಾಡಿಸಿದೀನಿ, ರಿಸಲ್ಟು ಅವ್ರಿಗೆ ಕೊಡ್ತೀವಿ, ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಏನೇನು ಟ್ರೀಟ್ಮೆಂಟ್ ಇದೆ ಇವಕ್ಕೆ, ಒಂದೊಂದಕ್ಕೊಂದೊಂದು ಟ್ರೀಟ್ಮೆಂಟ್?
0: ಹೌದೌದು. ಸೊ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಇದನ್ನು ಉದಾಹರಣೆಗೆ ಕ್ರಾನಿಕ್ ಡಯೇರಿಯಾ ಆದರೆ ಇದನ್ನು ನಾವು ಈ ಕೊಲೊನೋಸ್ಕೋಪಿ ಅಥವಾ ಕೆಲವು ಟೆಸ್ಟ್ಗಳನ್ನು ಮಾಡಿದ ನಂತರ ಯಾವ ಕಾಯಿಲೆ ಅಂಥೇಳಿ ನಾವು ಫೈನಲ್ ಡಯಾಗ್ನೋಸಿಸ್ ಮಾಡ್ತೀವಿ. ಅದರಲ್ಲಿ ಕೆಲವೊಮ್ಮೆ ನಾವು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅದಕ್ಕೆ ಕೆಲವೊಮ್ಮೆ ಸಿಂಪಲ್ ಮಾತ್ರೆಗಳೇ ಸಾಕಾಗುತ್ತೆ. ಈ TB ಅಂತೇಳಿ ಅನಿಸಿರುತ್ತೆ ಕೆಲವೊಮ್ಮೆ, ಆವಾಗ ಒಂದು 6-9 ತಿಂಗಳವರೆಗೆ TB ಮಾತ್ರೆಗಳನ್ನು ಕೊಡ್ತಾರೆ. ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂದರೆ ಏನು, ಕೊಲೊನೋಸ್ಕೋಪಿ ನಾರ್ಮಲ್ ಆಗಿರ್ತದೆ ಅಂತ ಒಂದು ವ್ಯಕ್ತಿಗಳನ್ನು ನಾವು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇಂಥವರಿಗೆ ಕೆಲವೊಮ್ಮೆ ಒಂದು ಮುಖ್ಯವಾಗಿ ಅಂತ ಹೇಳಿದರೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅನ್ನು ಹೇಳ್ಕೊಡ್ತೀವಿ, ಅದರೊಟ್ಟಿಗೆ ಕೆಲವು ಮೆಡಿಸಿನ್ಸ್ಗಳನ್ನು ಕೊಟ್ಟು ಅವರ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ತೀವಿ. ಇದಲ್ಲದೆ ಮುಖ್ಯವಾಗಿ ಬರುವಂಥದ್ದು ಇಲ್ಲಿ ಇನ್ಫ್ಲಾಮೇಟರಿ ಬೌಲ್ ಡಿಸೀಸ್, ನಾನು ಈವಾಗಲೇ ಹೇಳಿದಾಗೆ ಕ್ರಾನ್ಸ್ ಕಾಯಿಲೆ ಮತ್ತು ಅಲ್ಸರೇಟಿವ್ ಕೊಲೈಟಿಸ್ ಅಂತ ಕಾಯಿಲೆಗಳು, ಇದು ಬಹಳ ಮುಖ್ಯವಾದ ಕಾಯಿಲೆಗಳಾಗಿರ್ತದೆ. ಇದು ಏನಾದರೂ ಡಯಾಗ್ನೋಸಿಸ್ ಆದರೆ ಮಾತ್ರ ಇದಕ್ಕೆ ಒಂದು ಅದರದೇ ಆದ ಒಂದು ಕೆಲವು ಮಾತ್ರೆಗಳನ್ನು ಕೊಡ್ತೀವಿ. ಈ ಎರಡು ಸಮಸ್ಯೆಗಳು ಅಂತ ಹೇಳುವಂಥದ್ದು ಕೆಲವೊಮ್ಮೆ ಲೈಫ್ ಲಾಂಗ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದರೆ ಜೀವನ ಪರ್ಯಂತ ಇದಕ್ಕೆ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇರಬೇಕಾಗುತ್ತೆ,
1: ನಮ್ಮ ಜೊತೆಗೆ
0: ಇರ್ತದೆ. ಹೌದು, ಅದರಲ್ಲಿ ಕೆಲವೊಮ್ಮೆ ಇಂಜೆಕ್ಷನ್ಗಳು ಅಥವಾ ಕೊಡ್ತೀವಿ ನಾವು, ಇದರಲ್ಲಿ ಬಯಾಲಾಜಿಕಲ್ಸ್ ಅಂತ ಹೇಳ್ತೀವಿ, ಮತ್ತು ಕೆಲವೊಮ್ಮೆ ಸ್ಟಿರಾಯ್ಡ್ಸ್ ಔಷಧಿಗಳನ್ನು ಕೊಡ್ತೀವಿ. ಸೊ ಇದಕ್ಕೆ ಈ ಔಷಧಿಗಳನ್ನು ಕೊಟ್ಟು ಈ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ತೀವಿ. ಇದಲ್ಲದೆ ಕೆಲವೊಮ್ಮೆ ಕೊಲೋನ್ ಕ್ಯಾನ್ಸರ್ ಇದ್ದರೆ ಇದಕ್ಕೆ ಆಪರೇಷನ್ ಸಹ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ.
1: ತುಂಬ ಜನಕ್ಕೆ ಒಂದು ಭ್ರಮೆ ಇಟ್ಕೊಂಡಿದ್ದಾರೆ, ಹೊಟ್ಟೆ ನೋವು ಬಂತ, ಹೊಟ್ಟೆ ನೋವು ಮಾತ್ರ ತಿನ್ನೋದು,
0: ಹೌದು
1: ಯಾಕೆ ಬಂತು ಅಂತ ಯೋಚನೆ ಮಾಡಲ್ಲ. ಇನ್ನು ಕೆಲವು ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಬೇರೆ ಯಾವುದೋ ಕಾರಣಕ್ಕೆ ಹೊಟ್ಟೆ ನೋವು ಬಂದಿರುತ್ತೆ, ಮಾಸಿಕ ಋತುಚಕ್ರಕ್ಕೆ ಸಂಬಂಧಪಟ್ಟ ಏನೋ ಒಂದು ನೋವು ಬಂದರೆ ಅವ್ರು ಅದಕ್ಕೂ ಮಾತ್ರೆ ತಗೋತಾರೆ, ಇದಕ್ಕೂ ಮಾತ್ರೆ ತಗೋತಾರೆ. ಅದರಿಂದ ಒಟ್ಟು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ಬಗ್ಗೆನೆ ಒಂದು ಹೊಡೆತ ಬೀಳುತ್ತೆ. ಎಚ್ಚರಿಕೆ ಮಾತು ಏನು ಹೇಳ್ತೀರಿ?
0: ಜೀರ್ಣಾಂಗ ಅಂತ ಹೇಳೋದು ಒಂದು ಮುಖ್ಯವಾದ ಅಂಗವಾಗಿದೆ, ಇದರ ಒಂದು ಆರೋಗ್ಯ ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಓವರ್ ದ ಕೌಂಟರ್ ಮಾತ್ರೆ ತೆಗೆದುಕೊಳ್ಳೋದು ಅಥವಾ ನಮ್ಮ ಈ ಜೀರ್ಣಾಂಗದ ರೋಗಗಳಲ್ಲಿ ಆಗುವಂಥ ರೋಗಗಳನ್ನು ನಿರ್ಲಕ್ಷಿಸುವುದರಿಂದ ಬಹಳಷ್ಟು ದೊಡ್ಡ ತೊಂದರೆಗಳೇ ಆಗ್ತವೆ. ಮುಖ್ಯವಾಗಿ ಹೇಳೋದೇನಂತ ಹೇಳಿದರೆ, ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬಂದರೆ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಂದರೆ ತಜ್ಞ ವೈದ್ಯರನ್ನು ಭೇಟಿಯಾಗಬೇಕು. ಅದರಲ್ಲಿಯೂ ಮುಖ್ಯವಾಗಿ ಒಂದು ತುಂಬ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳಿದರೆ, ಅಥವಾ ತುಂಬ ಭೇದಿ ಆಗ್ತಾ ಇದೆ ಅಂತ ಹೇಳಿದರೆ, ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತ ಹೇಳಿದರೆ, ಬ್ಲಡ್ ಹೋಗ್ತಾ ಇದೆ ಅಂತ ಹೇಳಿದರೆ ಮೋಷನಲ್ಲಿ, ಈ ಸಮಸ್ಯೆಗಳನ್ನು ಖಂಡಿತವಾಗಿ ನಿರ್ಲಕ್ಷಿಸಬಾರದು. ಇದು ಯಾವುದೋ ಒಂದು ರೋಗದ ಒಂದು ಮುನ್ಸೂಚನೆ ಆಗಿರ್ತದೆ. ಇದನ್ನು ಒಂದು ಸತಿ ತಜ್ಞ ವೈದ್ಯರನ್ನು ಅಥವಾ ಗ್ಯಾಸ್ಟ್ರೋಎಂಟ್ರೋಲಜಿಸ್ಟ್ ಅವರನ್ನು ಭೇಟಿ ಮಾಡಿ ಏನಾಗಿದೆ ಅಂಥೇಳಿ ಪರೀಕ್ಷಿಸಬೇಕು ಅಂತೇಳಿ ಹೇಳ್ತೀನಿ.
1: ಓಕೆ, ಬಹುಶಃ ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಜಾಗೃತಿ ಉಂಟು ಮಾಡಲಿಕ್ಕಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಈ ವರ್ಲ್ಡ್ ಡೈಜೆಸ್ಟಿವ್ ಡೇ ಆಚರಿಸಿ ಕರೆ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟ ಹಲವಾರು ಕಾರ್ಯಕ್ರಮಗಳನ್ನು ನಿಮ್ಮ ಕರ್ನಾಟಕ ಗ್ಯಾಸ್ಟ್ರೋ ಎಂಟ್ರಾಲಜಿ ಅಸೋಸಿಯೇಷನ್ ಅವರು ಹಮ್ಮಿಕೊಂಡಿದ್ದಾರೆ. ತಾವು ಇದರ ಕಾರ್ಯದರ್ಶಿಗಳಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಏನು ಈ ಸಂಸ್ಥೆ, ಎಲ್ಲಿದೆ ಇದು ಹೆಡ್ ಕ್ವಾರ್ಟರ್ಸು, ಮತ್ತು ಕರ್ನಾಟಕದ ಎಲ್ಲೆಲ್ಲಿ ಇದರ ಬ್ರಾಂಚಸ್ ಇದೆ, ಭಾರತದಲ್ಲಿ ಇನ್ನೇನೆಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದೆ?
0: ನಾವು ಇದು ಕರ್ನಾಟಕ ಗ್ಯಾಸ್ಟ್ರೋಎಂಟ್ರಾಲಜಿ ಅಸೋಸಿಯೇಷನ್ ಮುಖಾಂತರ ಮುಖ್ಯವಾಗಿ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೀವಿ. ಈ ಒಂದು ಜೀರ್ಣಾಂಗ ರೋಗಗಳು, ಡೈಜೆಸ್ಟಿವ್ ಡಿಸೀಸ್ ಬಗ್ಗೆ ಅವೇರ್ನೆಸ್ ಅನ್ನು ಜನಸಾಮಾನ್ಯರಲ್ಲಿ ಕ್ರಿಯೇಟ್ ಮಾಡ್ತಿದ್ದೀವಿ. ಅದಲ್ಲದೆ ಸಹ ನಮ್ಮ ಕೆಲವು ವೈದ್ಯರಲ್ಲಿ ಸಹ ನಾವು ಇದರಲ್ಲಿ ತಿಳುವಳಿಕೆಯನ್ನು ಮೂಡಿಸ್ತಾ ಇದ್ದೇವೆ. ಈ ರೀತಿಯ ರೋಗಗಳಿಂದ ಹೇಗೆ ಇದಕ್ಕೆ ಡಯಾಗ್ನೋಸ್ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ತಾ ಇದ್ದೀವಿ. ಇದು ನಮ್ಮ ಪ್ರತಿಯೊಂದು ನಮ್ಮ ಸ್ಟೇಟ್ನಲ್ಲಿ ಸಹ ಒಂದು ಗ್ಯಾಸ್ಟ್ರೋಎಂಟ್ರಾಲಜಿ ಅಸೋಸಿಯೇಷನ್ ಇರ್ತದೆ. ಅದರಲ್ಲಿ ಕರ್ನಾಟಕದಲ್ಲಿ ಸಹ ಗ್ಯಾಸ್ಟ್ರೋಎಂಟ್ರಾಲಜಿ ಅಸೋಸಿಯೇಷನ್ ಇದೆ. ಇದಲ್ಲದೆ ಪ್ರತಿಯೊಂದು ನಮ್ಮ ಒಂದು ಡಿಸ್ಟ್ರಿಕ್ಟ್ನಲ್ಲಿ ಗಟ್ ಕ್ಲಬ್ ಅಂತೇಳಿ ಇರ್ತವೆ. ಅದರ ಮುಖಾಂತರ ಸಹ ನಾವು ಚಟುವಟಿಕೆಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಸೊ ಮುಖ್ಯವಾಗಿ ಇದರ ಉದ್ದೇಶ ಅಂತ ಹೇಳಿದರೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಮುಖ್ಯ ಉದ್ದೇಶ ಆಗಿದೆ.
1: ತರಬೇತಿಗಳನ್ನೇನಾದ್ರು ಕೊಡ್ತೀರಾ ಅಥವಾ ಶಾಲಾ ಕಾಲೇಜುಗಳಿಗೆ ಹೋಗಿ ಹೈಜೀನ್ ಬಗ್ಗೆ ಹೇಳಬೇಕು, ಯಾಕಂದರೆ ಹೊಟ್ಟೆ ಏನೋ ಪ್ರಾಬ್ಲಮ್ ಇದೆ ಅಂದರೆ ಸರಿಯಾಗಿ ಕೈ ತೊಳೆದಿಲ್ಲ ಅಂತ ಮೊದಲನೇ ರಿಪೋರ್ಟ್ ಹೇಳೇ ಬಿಡ್ತಾರೆ ಅವರು. ಕೈ ತೊಳ್ಕೊಂಡು ಊಟ ಮಾಡ್ರಿ, ಇಲ್ಲ ಅಂದರೆ ಹೊಟ್ಟೆ ನೋವು ಬರುತ್ತೆ. ಸೊ ದೇರ್ ಈಸ್ ಅ ಡೈರೆಕ್ಟ್ ಲಿಂಕ್. ಹಾಗಾಗಿ ಮೇನಲ್ಲೇ ಕೈ ತೊಳೆಯೋ ದಿನ ಕೂಡ ಬಂದಿತ್ತು.
0: ಹೌದು ಹೌದು, ಕರೆಕ್ಟ್ ನೀವು ಹೇಳಿದ್ದು. ಇದನ್ನು ಸಹ ನಾವು ಹಮ್ಮಿಕೊಂಡಿದ್ದೀವಿ. ಈ ಶಾಲಾ ಕಾಲೇಜುಗಳಲ್ಲಿ ಒಂದು ಹೈಜೀನ್ ಅಥವಾ ಶುಚಿತ್ವದ ಬಗ್ಗೆ, ಶುಚಿತ್ವ ಮತ್ತು ನಮ್ಮ ಜೀರ್ಣಾಂಗದ ಆರೋಗ್ಯ, ಇದ್ರ ಬಗ್ಗೆ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದಲ್ಲದೆ ನಾವು ಒಂದೆರಡು ಮೂರು ಪೇಪರ್ನಲ್ಲಿ ಅಥವಾ ನಮ್ಮ ಈ ಮಾಸಿಕ ಪತ್ರಿಕೆಗಳಲ್ಲಿ ಸಹ ಇದರ ಬಗ್ಗೆ ಲೇಖನಗಳನ್ನು ಮಾಡಿ ಜನಸಾಮಾನ್ಯರಿಗೆ ಇದರ ಬಗ್ಗೆ ತಿಳುವಳಿಕೆ ಹೇಳುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದಲ್ಲದೆ ನಾವು ಈಗ ಆಕಾಶವಾಣಿ ಆಗಿರಬಹುದು ಅಥವಾ ಟಿ ವಿ ಆಗಿರಬಹುದು, ದೂರದರ್ಶನದ ಮುಖಾಂತರ ಸಹ ನಾವು ಇದರ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಾವು
1: ಸಾಮಾಜಿಕ ಜಾಲತಾಣಗಳು ಇದ್ದೇ ಇರ್ತವೆ, ನಿಮ್ಮ ಅಸೋಸಿಯೇಷನ್ ವೆಬ್ಸೈಟ್ಗಳು ಇದ್ದಾವೆ, ಅವುಗಳ ಮೂಲಕ ವಿಡಿಯೋಗಳನ್ನು ಕೂಡ ತಾವು ಅಪ್ಲೋಡ್
0: ಮಾಡ್ತಾ ಇರ್ತೀವಿ.
1: ಮತ್ತೆ ಕೆಲವೊಮ್ಮೆ ನಿಮ್ಮ ಆ್ಯಪ್ಗಳು ಇರ್ತವೆ, ಅದ್ರ ಮೂಲಕ ಅವರಿಗೆ ಕೌನ್ಸಿಲ್ ಕೂಡ ಮಾಡ್ತಿರ್ತೀವಿ. ಸೊ ಒಟ್ಟು ಜನಕ್ಕೆ ಆರೋಗ್ಯ ಮಾಹಿತಿ ತಲುಪಬೇಕು ಅಂತ.
0: ಹೌದು,
1: ಈಗ ಎಷ್ಟು ವರ್ಷ ಆಯಿತು ಈ ಕರ್ನಾಟಕ ಗ್ಯಾಸ್ಟ್ರೋಎಂಟ್ರಾಲಜಿ ಅಸೋಸಿಯೇಷನ್ ಶುರುವಾಗಿ?
0: ಇದು ಬಹಳಷ್ಟು ವರ್ಷದಿಂದ ಇದೆ. ಈ ವರ್ಷ ನಾನು ಇದರ ಸೆಕ್ರೆಟರಿಯಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದೇನೆ ನಾನೀಗ. ಸೊ ಈ ವರ್ಷದಲ್ಲಿ ನಮ್ಮ ಜೀರ್ಣಾಂಗ ದಿನ 29ನೇ ತಾರೀಕು ಬರ್ತಾ ಇದೆ. ಅದರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಈ ಆಕಾಶವಾಣಿ ಮುಖಾಂತರ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.
1: ಜೊತೆಗೆ ನಮ್ಮ ಮೈಸೂರಿನ ಅನೇಕ ಸಂಘ ಸಂಸ್ಥೆಗಳು ನಿಮ್ಮನ್ನು ಕರೆದು ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳೇ ಹೇಳ್ತಾರೆ. ಆ ಥರದ ನಿಮ್ಮ ಟೀಮ್ ಹೇಗಿದೆ ಇಲ್ಲೆಲ್ಲ ಅವೇರ್ನೆಸ್ ಮಾಡಲಿಕ್ಕೆ?
0: ನಮ್ಮ ಒಂದು ಟೀಮ್ ಅಂತ ಹೇಳೋದು ಚೆನ್ನಾಗೇ ಇದೆ. ನಮ್ಮ ಪ್ರೆಸಿಡೆಂಟ್ ಸಹ ಮೈಸೂರಿನವರೇ ಈ ಸತಿ. ಅದಲ್ಲದೆ ನಮ್ಮ ಗಟ್ ಕ್ಲಬ್ನ ಮೆಂಬರ್ಸ್ಗಳೆಲ್ಲ ಸಹ ಆಕ್ಟಿವ್ ಆಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದಲ್ಲದೆ ನಾನು ಕೆಲಸ ಮಾಡ್ತಾ ಇರುವ ಮಣಿಪಾಲ್ ಆಸ್ಪತ್ರೆ ಸಹ ಇದರಲ್ಲಿ ನನಗೆ ಸ್ವಲ್ಪ ಸಹಾಯ ಮಾಡ್ತಾ ಇದೆ. ಈ ಒಂದು ಗ್ಯಾಸ್ಟ್ರೋಎಂಟ್ರಾಲಜಿ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಜೀರ್ಣಾಂಗದ ಬಗ್ಗೆ ಅವರು ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಸೊ ಅದರ ಮುಖಾಂತರ ಸಹ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ.
1: ಜನ ಏನು ಮಾಡಿದ್ರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಕೈ ಜೋಡಿಸಿದಾಗ ಆಗುತ್ತೆ, ಮತ್ತು ಅವರ ಆರೋಗ್ಯ ಅವರೇ ಕಾಪಾಡ್ಕೋಬೇಕು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ಇಲ್ಲ ಬಾಯಲ್ಲಿ, ನಿಜವಾಗಿ ಹೇಳ್ಬೇಕು ಇಲ್ಲ ಅಂದರೆ ಇದು ಖಂಡಿತ ನಿಮ್ಮ ಹೊಟ್ಟೆಗೆ ಮೂಲ ಆಗಂತೇಳಿ ಹೇಳೇ ಹೇಳ್ತಾರೆ. ಇನ್ನು ದುಶ್ಚಟಗಳು ಕೂಡ ಯುವ ಜನರನ್ನು ತುಂಬ ಬಾಧಿಸ್ತಾ ಇದ್ದಾವೆ, ಅದು ನಿಮ್ಮ ಗಟ್ ಹೆಲ್ತ್ಗೆ ತುಂಬಾನೇ ಮಾರಕವಾದ ಪರಿಣಾಮವನ್ನು ಬೀಳ್ತಾ ಇದೆ. ಇದ್ದಿದ್ರಲ್ಲಿ ಲಿವರ್ ಮೇಲಂತೂ ಡ್ಯಾಮೇಜೇ ಮಾಡ್ತಾ ಇದೆ. ಜೊತೆಗೆ ಹೇಳಲಿಕ್ಕೆ ಗೊತ್ತಾಗದೇ ಇರತಕ್ಕಂತ ಸಮಸ್ಯೆಗಳನ್ನು ತಂದಿಡ್ತಾರೆ, ಕಂಡ್ರೆ ಏನಾದ್ರು ಟ್ರೀಟ್ಮೆಂಟ್ ಕೊಡೋದು ಕಾಣಕ್ಕೆ ಬರೋದಿಲ್ಲ.
0: ಹೌದು, ಅದರಲ್ಲಿ ನೀವು ಹೇಳಿದಾಗೆ ಮದ್ಯಪಾನ ಅಂತ ಹೇಳೋದು, ಆಲ್ಕೋಹಾಲ್ ಅಂತ ಹೇಳೋದು, ನೀವು ಹೇಳಿದಾಗೆ ಲಿವರ್ ಮೇಲೆ ಬಹಳಷ್ಟು ತೊಂದರೆಗಳನ್ನು ಮಾಡ್ತಾ ಇದೆ. ಅದರ ಬಗ್ಗೆ ಗೊತ್ತಿದೆ, ಈಗಿನ ಯುವಜನರು ಮಾಡ್ತಾರೆ, ಗೊತ್ತಿದ್ರು ಸಹ ಕೆಲವೊಮ್ಮೆ ಮಾಡ್ತಾರೆ. ಬಟ್ ಮುಖ್ಯವಾಗಿ ನಾವು ತಿಳುವಳಿಕೆ ಹೇಳ್ಬೋದು ಮಾಡಬಾರ್ದು ಅಂತೇಳಿ. ಇದಲ್ಲದೆ ನಾವು ಸ್ಮೋಕಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಸ್ಮೋಕಿಂಗ್ ಸಹ ನಮ್ಮ ಈ ಪ್ಯಾಂಕ್ರಿಯಾಸ್ ಅಥವಾ ನಮ್ಮ IBS ಮೇಲೆ ತುಂಬ ಪರಿಣಾಮ ಮಾಡ್ತದೆ. ಈ IBS ಕಾಯಿಲೆಗಳು ಜಾಸ್ತಿ ಆಗಬಹುದು ಅಥವಾ ಪ್ಯಾಂಕ್ರಿಯಾಸ್ ಕಾಯಿಲೆಗಳು ಜಾಸ್ತಿ ಆಗಬಹುದು.
1: ಕೆಲವರು IBS ಕಾಯಿಲೆಯವರು ಬೆಳಗ್ಗೆ ನಾನು ಸಿಗರೆಟ್ ಸೇದ್ದೇ ಇದೆ, ನಂಗೆ ಮೋಷನೇ ಬರಲ್ಲ ಅಂತ ಅದು ಇನ್ನೆರಡು ತಗೊಂಡೋಗಿ ಕೂತಿರ್ತಾವ.
0: ಹೌದು
1: ಭ್ರಮೆ ಅಲ್ಲ,
0: ಅದು ಭ್ರಮೆ, ಅದು ಭ್ರಮೆ, ಅದು ಅದು ಭ್ರಮೆಯಿಂದ ಆಗ್ತಾ ಇರೋದು. ಆಕ್ಚುಲಿ ಅದಕ್ಕೆ ಸಂಬಂಧ ಇರೋದಿಲ್ಲ, ಅದು ಒಂದಕ್ಕೊಂದು ಹೊಸ ಕಾಯಿಲೆಗಳನ್ನ ಸೃಷ್ಟಿ ಮಾಡಿದಾಗೆ ಆಗ್ತದೆ.
1: ಅದನ್ನ ಸೇರ್ಲಿಕ್ಕೆ ಒಂದು ಕಾರಣ ಹುಡ್ಕೊಂಡು ಯಾರು
0: ಇರ್ಬೋದು, ಅದು ಇರ್ತದೆ. ಹೌದೌದು, ಅದು ಒಂದು ಕಾರಣ ಇರ್ತದೆ.
1: ಆಮೇಲೆ ಯಾವುದೇ ಟೆನ್ಷನ್ ಒಳಗಾದ್ರೆ ಫಸ್ಟು ಅವರು ಲ್ಯಾಬೋರೇಟರಿಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಏನಿದು ಎಸ್ಕೇಪಿಸಮ್?
0: ಇಲ್ಲ, ಅದು ಫಿಸಿಯಾಲಜಿಕಲ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ನಾವು. ಅದು ನಾರ್ಮಲ್ ರಿಫ್ಲೆಕ್ಸ್. ಅದು ಒಬ್ಬ ವ್ಯಕ್ತಿ ಯಾವುದೇ ಒಂದು ಆಂಗ್ಸಿಟಿಗೆ ಒಳಗಾದಾಗ ನಮ್ಮ ಬಾಡಿಯಲ್ಲಿ ಕೆಲವು ಹಾರ್ಮೋನ್ಸ್ಗಳು ವ್ಯತ್ಯಾಸ ಆಗುತ್ತೆ, ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಇದು ನಮ್ಮ ಜೀರ್ಣಾಂಗದ ಮೂವ್ಮೆಂಟ್ ಅನ್ನು ಜಾಸ್ತಿ ಮಾಡ್ತದೆ. ಅದರಿಂದ ಈ ರೀತಿ ಒಂದೆರಡು ಸತಿ ಮೋಷನ್ಗೆ ಹೋಗ್ತಾರೆ ಆಗುತ್ತೆ. ಇದು ಫಿಸಿಯಾಲಜಿಕಲ್ ಇದು ರಿಫ್ಲೆಕ್ಸ್ ಅಂತ ಹೇಳ್ತೀವಿ.
1: ತಕ್ಷಣಕ್ಕೆ
0: ಹೌದು, ಇದು ನಾರ್ಮಲ್, ಇದು
1: ನಾರ್ಮಲ್, ಇದು ಗಾಬರಿ ಆಗ್ಬೇಕಾಗಿಲ್ಲ.
0: ಇದಕ್ಕೆ ಗಾಬರಿ ಆಗ್ಬೇಕಾದಿಲ್ಲ.
1: ಗಾಬರಿ ಆದಾಗ ಆಗಿರುತ್ತೆ.
0: ಗಾಬರಿ ಆದಾಗ ಅಥವಾ ಎಕ್ಸಾಮಿಗೆ ಹೋಗ್ಬೇಕಾದಾಗ ಅಥವಾ ಏನೋ ಒಂದು ಮುಖ್ಯ ಮೀಟಿಂಗ್ ಹೋಗ್ಬೇಕಾದ್ರೆ ಒಂದ್ಸತಿ ಮೋಷನ್ಗೆ ಜಾಸ್ತಿ ಹೋಗುವಂತದ್ದು. ಇದು ಫಿಸಿಯಾಲಜಿಕಲ್, ಇದು ಏನು ಕಾಯಿಲೆ ಅಲ್ಲ.
1: ಅಲ್ಲ, ಆದ್ರೂ ಎಚ್ಚರದಲ್ಲಿರಿ, ಯಾಕೆ ಅಂದ್ರೆ ಮತ್ತೆ ಅದೇ ಜಾಸ್ತಿ ಆಗಬಾರದು.
0: ಹೌದು, ಇದು ಯಾವಾಗ್ಲೂ ಆಗ್ತಾ ಇದೆ ಕಾಯಿಲೆ ಅಂತ ಹೇಳ್ತೀವಿ. ಒಂದೊಂದ್ಸತಿ ಆದ್ರೆ ಇದು ನಾರ್ಮಲ್ ಅಂತ ಹೇಳ್ತೀವಿ.
1: ಆಗುತ್ತೆ, ಬಹಳಷ್ಟು ಜನ ಟೆನ್ಷನ್ ತಗೊಂಡ್ರು ನಾವು ನೋಡಿದ್ದೇವೆ.
0: ಕರೆಕ್ಟ್, ಕರೆಕ್ಟ್
1: ಆಗುತ್ತೆ. ಸೊ ಒಟ್ಟು ನಮ್ಮ ಕೇಳುಗರಿಗೆ ವರ್ಲ್ಡ್ ಡೈಜೆಸ್ಟಿವ್ ಡೇನ ಕಿವಿ ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಓಕೆ ಸ್ನೇಹಿತರೆ, ಇದು ನಮ್ಮ ಜೀರ್ಣಾಂಗ ಅಂತ ಹೇಳೋದು ಮುಖ್ಯವಾದ ಅಂಗ. ಇದರ ಯಾವುದೇ ತೊಂದರೆಗಳನ್ನು ನಿರ್ಲಕ್ಷಿಸಬಾರದು, ಅಥವಾ ಜೀರ್ಣಾಂಗದ ರೋಗಗಳ ಬಗ್ಗೆ ಸಹ ನಿರ್ಲಕ್ಷ್ಯ ಒಳ್ಳೆಯದಲ್ಲ. ನಾನು ಆವಾಗಲೇ ಹೇಳಿದ ಹಾಗೆ ರೆಡ್ ಫ್ಲ್ಯಾಗ್ ಸೈನ್ಸ್ ಅಂದರೆ ವೆಯ್ಟ್ ಲಾಸ್ ಆಗುವಂಥದ್ದು, ಊಟ ಸೇರದೇ ಇರುವಂಥದ್ದು, ಮೋಷನ್ನಲ್ಲಿ ಬ್ಲಡ್ ಹೋಗ್ತಾ ಇರುವಂಥದ್ದು, ಕ್ರಾನಿಕ್ ಡಯೇರಿಯಾ ಆಗುವಂಥದ್ದು, ಅಥವಾ ರಕ್ತಹೀನತೆ ಆಗಿರುವಂಥದ್ದು, ಈ ರೀತಿಯ ಯಾವುದೇ ಒಂದು ಸಮಸ್ಯೆಗಳಿದ್ದರೆ ಇದನ್ನು ಖಂಡಿತವಾಗಿ ನಿರ್ಲಕ್ಷಿಸಬೇಡಿ. ಇದು ಏನೋ ತೊಂದರೆಗಳಿರಬಹುದು, ಒಮ್ಮೆ ಒಂದ್ಸತಿ ತಜ್ಞ ವೈದ್ಯರನ್ನು ಭೇಟಿಯಾಗಬೇಕಂತ ಹೇಳ್ತೀನಿ ನಾನು.
1: ನಾವೇ ಸ್ವತಃ ಚೆನ್ನಾಗಿಟ್ಕೋಬೇಕು ಅಂದ್ರೆ ಒಳ್ಳೆ ಆಹಾರ ತಗೊಳ್ಳಿ ಅಂತ ಹೇಳ್ತೀರಿ. ಆಹಾರದ ಕಾಂಪೋನೆಂಟ್ ಬಗ್ಗೆ ಚೂರು ಹೇಳಿ, ಯಾಕಂದ್ರೆ ನಮ್ಮ ಆಹಾರ ತಜ್ಞರು ಅದಕ್ಕೆ ರೈನ್ಬೋ ಅಂತ ಹೇಳ್ಬಿಡ್ತಾರೆ. ನಿಮ್ಮ ತಟ್ಟೆಯಲ್ಲಿ ರೈನ್ಬೋ ಇಟ್ಕೊಳ್ಳಿ.
0: ನಾನು ಹೇಳೋದು ಅಂತ ಹೇಳಿದ್ರೆ, ನಮ್ಮ ಏನು ಹಳೆಯ ಆಹಾರ ಪದ್ಧತಿ ನಮ್ಮ ಭಾರತ ದೇಶದಲ್ಲಿ ಇತ್ತು, ಅದು ಬಹಳ ಒಳ್ಳೆಯ ಆಹಾರ ಪದ್ಧತಿ,
1: ದೈನಂದಿನ
0: ಬಳಸುವಂಥದ್ದು. ಇದರಲ್ಲಿ ನಾವೀಗ ರಾಗಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಅಥವಾ ಗೋಧಿ ಆಗಿರ್ಬೋದು, ಇನ್ನು ಉಪಯೋಗಿಸಿ. ಇದರೊಟ್ಟಿಗೆ ಫೈಬರ್ ರಿಚ್ ಫುಡ್ಗಳನ್ನು ತಗೊಳ್ಳಿ, ಅಂದರೆ ತರಕಾರಿಗಳನ್ನು ತೆಗೆದುಕೊಳ್ಳಿ, ನೀರನ್ನು ತೆಗೆದುಕೊಳ್ಳಿ, ಚೆನ್ನಾಗಿ ನೀರು ತಗೊಳ್ಳಿ, ಸ್ವಲ್ಪ ಫ್ರೂಟ್ಸ್ಗಳನ್ನು ತೆಗೆದುಕೊಳ್ಬೇಕಂತ ಹೇಳ್ತೀವಿ ನಾವು. ಮೈದಾ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ ಅಂತ ಹೇಳ್ತೀವಿ, ಆದಷ್ಟು ಅವಾಯ್ಡ್ ಮಾಡಿ ಮೈದಾವನ್ನು. ತುಂಬ ಸ್ವೀಟ್ ಇರುವಂಥದ್ದು ಸಕ್ಕರೆಗಳನ್ನು ಸಕ್ಕರೆ ತಿನ್ನಬೇಡಿ. ಕರದ ಪದಾರ್ಥಗಳನ್ನು ಬಹಳ ಕಡಿಮೆ ತಿನ್ನಿ. ಮತ್ತು ಈ ಬೇಕರಿ ಐಟಮ್ಸು ಅಥವಾ ನಾವು ಏನು ಏರಿಯೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಶುಚಿಯಾದ ಆಹಾರವನ್ನು ತೆಗೆದುಕೊಳ್ಳಿ ಅಂತೇಳಿ ಮತ್ತೆ ಪುನಃ ಹೇಳ್ತಿದ್ದೀನಿ ನಾನು.
1: ತುಂಬ ಜನ ಊಟ ಆದಮೇಲೆ ತೇಗ ಬರಬೇಕು ಅನ್ನೋದೊಂದು ಕಲ್ಪನೆ ಇಟ್ಕೊಂಡಿದ್ದಾರೆ. ಯಾಕೋ ಹೊಟ್ಟೆ ಸರಿಯಿಲ್ಲ ಅಂದಾಗ ಒಂದು ಸೋಡಾ ಕುಡಿಯುವಂಥದ್ದು ಅಥವಾ ಕಾರ್ಬೋನೇಟೆಡ್ ವಾಟರ್ ಅದೊಂದು ಬಳಸೋ ಅಭ್ಯಾಸ ಇಟ್ಕೊಂಡಿದ್ದಾರೆ. ಇದು ಸರಿ ತಪ್ಪು ಅವರಿಗೆ ಬಿಟ್ಟದ್ದು, ಒಬ್ಬ ವೈದ್ಯರಾಗಿ ಇದಕ್ಕೆ ಏನು ಹೇಳ್ತೀರಿ?
0: ನಾನು ಹೇಳೋದಾದರೆ ಕಾರ್ಬೋನೇಟೆಡ್ ಡ್ರಿಂಕ್ಸು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ, ಅದನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ತೇಗ ಬರುವುದು ಬಂದೇ ಬರುತ್ತೆ. ನಾವು ಊಟ ಮಾಡಬೇಕಾದ್ರೆ ನಮ್ಮ ಆಹಾರದ ಒಟ್ಟಿಗೆ ಸ್ವಲ್ಪ ಗಾಳಿ ಸಹ ಹೊಟ್ಟೆ ಒಳಗಡೆ ಹೋಗುತ್ತೆ. ಅದು ನಮಗೆ ಗೊತ್ತಿಲ್ಲದೆ ಕೆಲವೊಮ್ಮೆ ಹೊರಗಡೆ ಬರುತ್ತೆ, ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ಗೊತ್ತಾಗಿ ಹೊರಗಡೆ ಬರ್ತದೆ, ಅದನ್ನು ನಾವು ತೇಗು ಅಂತ ಹೇಳ್ತೀವಿ ನಾವು. ಸೊ ಅದ್ರ ಬಗ್ಗೆ ಏನು ತೇಗ ಬರಲೇಬೇಕಂತ ನಿಯಮ ಏನಿಲ್ಲ. ಒಬ್ಬ ವ್ಯಕ್ತಿಗೆ ಅವನ ಡೈಜೆಷನ್ ಸರಿಯಾಗಿ ಆಗ್ತದೆ ಅಂತ ಹೇಳಿ ತೇಗ ಮೇಲೆ ಅದು ಡಿಪೆಂಡೆಂಟ್ ಆಗಿರೋದಿಲ್ಲ.
1: ಸಂತೃಪ್ತಿಯಿಂದ ಊಟ ಮಾಡಿದಾನೆ ಅನ್ನೋದು ಸಿಂಬಲ್ ಅಂತಿದ್ರು ಮೊದಲು, ಈಗ ಹಂಗಿಲ್ಲ. ಪೂರ್ತಿ ಊಟ ಮಾಡಬೇಡ್ರಿ, ಒಂಚೂರು ಜಾಗ ಖಾಲಿ ಇಟ್ಟಿರಿ ಅಂತಾರೆ. ಯಾಕೆ
0: ಹಾಗಂತ ಹೇಳಿದ್ರೆ, ತುಂಬಾ ಊಟ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಸಿಡ್ ರಿಫ್ಲಕ್ಸ್ ಆಗುವ ಚಾನ್ಸಸ್ ಇರ್ತದೆ, ವಾಪಸ್ ಬರುವ ಚಾನ್ಸಸ್ ಇರ್ತದೆ. ಅದರಿಂದ ಒಂಥರ ಎದೆ ಉರಿ ಬರುವಂತ ಚಾನ್ಸಸ್, ಅಥವಾ ಗ್ಯಾಸ್ಟ್ರಿಕ್ ಆಗುವ ಚಾನ್ಸಸ್, GERD ಅಂತ ಹೇಳ್ತೀವಿ, ಆ ರೀತಿ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕೆ ಹೊಟ್ಟೆ ತುಂಬ ಊಟ ಮಾಡಬೇಡಿ, ಸ್ವಲ್ಪ ಗ್ಯಾಪ್ ಕೊಟ್ಟು ಊಟ ಮಾಡಿ ಅಂಥೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಅದು ನಿಜವಾದ ಒಂದು ಒಳ್ಳೆಯ ಸಲಹೆ ಅಂತೇಳಿ ಹೇಳ್ಬೋದು. ಮತ್ತು ತೇಗು ಬಗ್ಗೆ ಸಹ, ಅದು ತೇಗು ಬರಲಿಲ್ಲ ಅಂತ ಹೇಳಿದ್ರು ಅದನ್ನು ತೇಗು ಬರ್ಸ್ಲಿಕ್ಕೆ ಹೋಗಬೇಕಾಗಿ ಅಗತ್ಯ ಇಲ್ಲ ಅಂತೇಳಿ ಹೇಳ್ತೀನಿ ನಾನು.
1: ಸೊ ಹಾಗಾಗಿ ಕಷ್ಟಪಟ್ಟು
0: ಮಾಡೋದು ಬೇಡ ಅಂತ ಹೇಳ್ತೀನಿ.
1: ಆನಂದವಾಗಿ ನಿಮ್ಮ ದೇಹಕ್ಕೆ ಏನು ಒಗ್ಗುತ್ತೋ,
0: ಹೌದು,
1: ಹಿತಮಿತವಾಗಿ, ಹಿತಬುಕ್ ಹೃತಬುಕ್ ಅಂತೀವಲ್ಲ, ಹಾಗೆ ಊಟ ಮಾಡಿದ್ರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಇಟ್ಕೊಳ್ಳಿ ಅನ್ನೋದೇ ಈ ವರ್ಲ್ಡ್ ಡೈಜೆಸ್ಟಿವ್ ಡೇನ ಒಂದು ಸಂದೇಶ ಕೂಡ ಆಗಿರುತ್ತೆ. ಡಾಕ್ಟರ್ ಸತೀಶ್ ರಾವ್ ಅವರೇ, ಬಹಳಷ್ಟು ವಿಷಯಗಳನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಕರ್ನಾಟಕ ರಾಜ್ಯ ಏನು ಗ್ಯಾಸ್ಟ್ರೋಎಂಟ್ರಾಲಜಿ ಅಸೋಸಿಯೇಷನ್ನ ಕಾರ್ಯದರ್ಶಿಗಳಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಇಡೀ ರಾಜ್ಯದ ಜನಕ್ಕೆ ಇದರ ಮಾಹಿತಿಯನ್ನು ತಲುಪಿಸೋ ಕೆಲಸ ಕೂಡ ಮಾಡ್ತಾ ಇದ್ದೀರಿ. ಆಕಾಶವಾಣಿ ಜೊತೆ ಕೈ ಜೋಡಿಸಿದ್ದಕ್ಕೆ ತಮಗೂ ಕೂಡ ನಮ್ಮೆಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್, ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

ಕೇಳುಗರೇ ಗಮನಿಸಿ, ಇಂದು ರಾತ್ರಿ 8:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಭಾರತದ ಸನ್ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಲಿರುವ ದಾವಣಗೆರೆಯ ಬಿಡಿಟಿ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭದ ಬಾನುಲಿ ವರದಿ ಕೇಳುವಿರಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 9:30 ಕೇಳಿ ಗಾಂಧಿ ಸ್ಮೃತಿ.

ಸೆಪ್ಟೆಂಬರ್ 27ರಂದು ಮಹಾತ್ಮ ಗಾಂಧಿ ಲಂಡನ್ನಿನ ಗಿಲ್ಡ್ ಹಾಲ್ನಲ್ಲಿ ಸ್ವಯಂ ಪ್ರೇರಿತ ದಾರಿದ್ರ್ಯವನ್ನು ಕುರಿತು ಮಾಡಿದ ಭಾಷಣದಿಂದ ಆಯ್ದ ಭಾಗ. ರಾಜಕಾರಣದ ಗೊಂದಲವನ್ನು ನಾನು ಪ್ರವೇಶ ಮಾಡಿದ್ಮೇಲೆ ರಾಜಕೀಯ ಸ್ವಾರ್ಥವೆಂಬ ಅನೀತಿ ಹಾಗೂ ಅಸತ್ಯದಿಂದ ಸ್ಪರ್ಶಿತನಾಗದೇ ಇರಬೇಕಾದ್ರೆ ನನಗೆ ಯಾವುದು ಅವಶ್ಯಕ ಅಂತ ನನ್ನನ್ನೇ ಪ್ರಶ್ನೆ ಮಾಡಿಕೊಂಡೆ. ಯಾವ ಜನದ ಮಧ್ಯೆ ನಾನು ಜನಿಸಿದನೋ, ಯಾರ ಕಷ್ಟಗಳನ್ನು ನಾನು ಪ್ರತಿದಿನ ವೀಕ್ಷಿಸ್ತಾ ಇದ್ನೋ, ಅವರ ಸೇವೆಯನ್ನು ಸಲ್ಲಿಸಬೇಕಾದರೆ ಎಲ್ಲ ಐಶ್ವರ್ಯವನ್ನು ಎಲ್ಲ ಆಸ್ತಿಯನ್ನು ತ್ಯಜಿಸಬೇಕೆಂಬ ಸ್ಪಷ್ಟ ತೀರ್ಮಾನಕ್ಕೆ ಬಂದೆ. ಈ ನಂಬಿಕೆ ನನಗೆ ಬಂದ ಕೂಡಲೇ ನಾನು ಎಲ್ಲವನ್ನ ತ್ಯಜಿಸಿದೆ ಅಂತ ಸತ್ಯವಾಗಿ ಹೇಳಲಾರೆ. ಆರಂಭದಲ್ಲಿ ಪ್ರಗತಿ ನಿಧಾನವಾಗಿತ್ತೆಂದು ನಾನು ಒಪ್ಪಿಕೊಳ್ಳಲೇಬೇಕು. ಅಂದಿನ ನನ್ನ ಹೋರಾಟ ಮುಂದುವರೆದ ಬಗೆಯನ್ನು ನಾನು ನೆನಪಿಗೆ ತಂದುಕೊಂಡರೆ, ಕಾಲ ಗತಿಸಿದಂತೆ ನನ್ನದೆಂದು ಭಾವಿಸಿದ ಅನೇಕ ವಸ್ತುಗಳನ್ನು ತ್ಯಜಿಸಬೇಕಾದ್ದು ತುಂಬ ಅನಿವಾರ್ಯ ಆಯಿತು. ಅವುಗಳನ್ನು ತ್ಯಜಿಸುವುದು ನನಗೊಂದು ನಿಜವಾದ ಆನಂದವೆನಿಸುವ ಕಾಲವೂ ಬಂತು. ಒಂದಾದ ಮೇಲೆ ಮತ್ತೊಂದು ಜ್ಯಾಮಿತಿಯ ಅನುಪಾತದಂತೆ ನನ್ನಿಂದ ಕಳಚಿ ಹೋಯಿತು. ನನ್ನ ಆ ಅನುಭವಗಳನ್ನು ಈಗ ವಿವರಿಸುವಾಗ ನನ್ನ ಹೆಗಲಿನಿಂದ ದೊಡ್ಡ ಹೊರೆ ಕಳಚಿ ಬಿತ್ತೆಂದು ಹೇಳಬಲ್ಲೆ. ಅದರ ಪರಿಣಾಮವಾಗಿ ನಾನಿಂದು ಹೆಚ್ಚು ಸುಖದಿಂದಲೂ ಇನ್ನೂ ಹೆಚ್ಚಿನ ಆನಂದದಿಂದಲೂ ಸಂಚರಿಸಬಲ್ಲೆ ಅಂತ ಭಾವಿಸಿದ್ದೇನೆ. ಈ ಆನಂದದ ಕಾರಣ ಏನೆಂದು ನಾನು ಪರಿಶೀಲನೆ ಮಾಡಿದೆ. ನನ್ನದು ಎಂಬುದಾಗಿ ಏನನ್ನಾದರೂ ನಾನು ಇಟ್ಟುಕೊಂಡ್ರೆ ಇಡೀ ಪ್ರಪಂಚದಿಂದ ಅದನ್ನು ರಕ್ಷಿಸಿಕೊಳ್ಳಬೇಕಾಗತ್ತೆ ಅನ್ನೋದನ್ನು ಚೆನ್ನಾಗಿ ಅರಿತುಕೊಂಡೆ. ಅನೇಕರಿಗೆ ಒಂದು ವಸ್ತು ಅವಶ್ಯಕವಿದ್ದರೂ ಅದನ್ನು ಹೊಂದದಿರುವ ಸ್ಥಿತಿಯನ್ನು ಕಂಡೆ. ದುರ್ಭಿಕ್ಷದಿಂದ ಹೊಟ್ಟೆಗಿಲ್ಲದ ಜನರೊಂದಿಗೆ ಒಂದು ವಿವಿಕ್ತ ಸ್ಥಳದಲ್ಲಿ ಇರುವ ಸ್ಥಿತಿ ನನಗೆ ಬಂದು, ಅವರು ನನ್ನಲ್ಲಿರುವ ವಸ್ತುವನ್ನು ಹಂಚಿಕೊಳ್ಳುವುದಕ್ಕಾಗಲಿ ಅದನ್ನು ನನ್ನಿಂದ ಕಸಿದುಕೊಳ್ಳುವುದಕ್ಕಾಗಲಿ ಯತ್ನ ಮಾಡಿದರೆ ನಾನು ಪೊಲೀಸಿನವರ ನೆರವನ್ನು ಹೊಂದಬೇಕಾದೀತು ಅನ್ನೋದನ್ನು ಚೆನ್ನಾಗಿ ಅರಿತುಕೊಂಡೆ. ಆನಂತರ ನನಗೆ ನಾನೇ ಹೇಳಿಕೊಂಡೆ, ಅವರು ಅದನ್ನು ಅಪೇಕ್ಷಿಸಿ ತೆಗೆದುಕೊಳ್ಳುವುದಾದರೆ ಅದು ದುರುದ್ದೇಶದಿಂದಲ್ಲ, ಅದರ ಅವಶ್ಯಕತೆ ಅವರಿಗೆ ನನಗಿಂತ ಹೆಚ್ಚಾಗಿ ಇದೆ ಆದ್ದರಿಂದ ಅನ್ನೋದನ್ನು.

0: ಗಾಂಧಿ ಸ್ಮೃತಿ ಕೇಳಿದಿರಿ. ಕೆಳಗರೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡದ ವಚನಗಳು. ಈ ಕುರಿತು ಅನುವಾದಕರಾದ ಡಾಕ್ಟರ್ ಎಚ್ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ ಅವರೊಂದಿಗೆ ಚರ್ಚೆ ಕೇಳುವಿರಿ. ನಡೆಸಿಕೊಡುತ್ತಾರೆ ಡಾಕ್ಟರ್ ಶಭಾನಾ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 9:35:20. ಚಿತ್ರಗೀತೆಗಳ ಕಾರ್ಯಕ್ರಮ.
1: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ, ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
1: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಚಾರ್ ಅಂಡ್ ಕೋ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಬಿಂದು ಮಾಲಿನಿ ಅವರು ಸಂಗೀತ ನೀಡಿ ಎಂಜಿ ದೀಪಿಕಾ ಕುಮಾರ್ ಹಾಗೂ ಪ್ರೀತಿ ಭಾರದ್ವಾಜ್ ಅವರೊಂದಿಗೆ ಹಾಡಿರುವ ಈ ಗೀತೆಯನ್ನ ಬರೆದಿದ್ದಾರೆ ತ್ರಿಲೋಕ್ ತ್ರಿವಿಕ್ರಮಾ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
4: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವ ಗೀತೆ, ಚಿತ್ರ ಸಂಚಾರಿ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯ.

0: ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ಕನ್ನಡ ಭಾರತಿ. ರಷ್ಯನ್ ಭಾಷೆಗೆ ಅನುವಾದಗೊಂಡ ಕನ್ನಡದ ವಚನಗಳು, ಈ ಕುರಿತು ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ HS ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲಿಮಾ ಅವರೊಂದಿಗಿನ ಚರ್ಚೆ.
1: ಪುರುಷನ ಮುಂದೆ ಮಾಯೆ, ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡುವುದು.
2: ಉಳ್ಳವರು ಶಿವಾಲಯವ ಮಾಡುವರು, ನಾನೆನ್ನ ಮಾಡುವ ಬಡಾವಣೆಯ ಎನ್ನ ಕಾಲೆ ಕಂಬ ದೇಹಲ ದೇಗುಲ ಶಿರ ಹೊನ್ನ ಕಲಸವಯ್ಯ ಕುಡ ಸಂಗಮ ದೇವ ಕೇಲಯ ಸ್ಥಾವರಕ್ಕೆ ಅಲ್ಲಿವಂತು ಜನಗಾಮಕ್ಕೆ ಅಲ್ಲಿವಿಲ್ಲ.
1: ಲೋಕವೆಂಬ ಮಾಯೆಗೆ ಚರಣ ಚಾರಿತ್ರ್ಯ ಮರುಳಾಗಿ ತೋರುವುದು.
0: ಕೇಳಿ ಆಕಾಶವಾಣಿ ಮೈಸೂರು FM 100.6 ಕನ್ನಡ ಭಾರತಿ ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ.
3: ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಮುಂಗಾರು ಮಳೆ 2 ಚಿತ್ರಕ್ಕಾಗಿ ಅರ್ಮಾನ್ ಮಲಿಕ್ ಅವರು ಹಾಡಿರುವ ಗೀತೆ ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 9:55.
1: ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
5: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
6: ಹಾಗ ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
7: ಎರಡು.
6: ಅಬ್ಬಬ್ಬ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು.
5: ತಪ್ಪದೆ ಆಲಿಸಿ ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
8: ಬೆಳಕಿಲ್ಲದೆ ಬದುಕಿಲ್ಲ,
9: ಮಣ್ಣಿಲ್ಲದೆ ಕಸುವಿಲ್ಲ,
8: ಜಲವಿಲ್ಲದೆ ಜೀವವಿಲ್ಲ,
9: ಹಸಿರಿಲ್ಲದೆ ಉಸಿರಿಲ್ಲ,
8: ಹರಿತಿಲ್ಲದೆ ಜಗತ್ತಿಲ್ಲ.
10: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
9: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು.
8: ಸಸ್ಯ ವೈದ್ಯರ ಕಿವಿಮಾತು
9: ಪ್ರಾಯೋಜಿತ ಬಾನುಲಿ ಸರಣಿ.
11: ಮರವಾಗೆಲೆವೋ ಜೀವವೇ ಮರವಾದು.
8: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10.
12: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ, ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
9: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
13: ಮರವನ್ನು ಪ್ರೀತಿಸುವೆ ನಾನು.
8: ತಪ್ಪದೆ ಆಲಿಸಿ
9: ಸಸ್ಯ ವೈದ್ಯರ ಕಿವಿ ಮಾತು
8: ಹರಿತೆ.

0: ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೇ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
1: ಕೇಳುಗರೆ ಗಮನಿಸಿ, ಇಂದು ಸಂಜೆ 6:50 ನಮ್ಮ ನಿಲಯದಿಂದ ಕೃಷಿ ರಂಗದಲ್ಲಿ ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ಮಂಡಳಿಯ ಕಾರ್ಯಚಟುವಟಿಕೆ ಕುರಿತು ಮಂಡಳಿಯ ಪ್ರಧಾನ ವ್ಯವಸ್ಥಾಪಕರಾದ SV ಭಾಗ್ಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಆಕಾಶವಾಣಿ ಮೈಸೂರು FM 100.6. ಸಮಯ ಸರಿಯಾಗಿ 10:05. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ KS ಹೇರಂಭ ಮತ್ತು KS ಹೇಮಂತ ಅವರ ಯುಗಳ ವೇಣುವಾದನ ಆಲಿಸೋಣ. ಪಕ್ಕವಾದ್ಯ ಸಹಕಾರದಲ್ಲಿ ವಯಲಿನ್ ನುಡಿಸಿದ್ದಾರೆ ವಿ ಶ್ರೀಕಾಂತ್ ಹಾಗೂ ಮೃದಂಗ ತುಮಕೂರು ಬಿ ರವಿಶಂಕರ್. ಕೇಳಿ ತ್ಯಾಗರಾಜರ ಕೃತಿ ಕಾಪಿರಾಗ ಆದಿತಾಳದಲ್ಲಿ ಇಂಥ ಸೌಖ್ಯ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಎಸ್ ಹೇರಂಭ ಮತ್ತು ಕೆಎಸ್ ಹೇಮಂತ ಅವರ ಇವುಗಳ ವೇಣುವಾದನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ವಯಲಿನ್ ವಿ ಶ್ರೀಕಾಂತ್, ಮೃದಂಗ ತುಮಕೂರು ಬಿ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಇಂದು ರಾತ್ರಿ 9:30 ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಂಜನಿ ಎನ್ ಅವರ ಹಾಡುಗಾರಿಕೆ ಆಲಿಸಬಹುದು. ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ವೇತಾ ವೆಂಕಟೇಶ್ ಅವರ ಹಾಡುಗಾರಿಕೆ ಇರುತ್ತದೆ.
1: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ 10:30

0: ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
1: ಆಗ ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
2: ಎರಡು.
1: ಅಬ್ಬಬ್ಬ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು.
0: ತಪ್ಪದೆ ಆಲಿಸಿ ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
3: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 10:30:20. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಬಾಂಬೆ ಜಯಶ್ರೀ ಅವರ ಧ್ವನಿಯಲ್ಲಿರುವ ರೆಹನಾ ಹೇ ತೆರೆ ದಿಲ್ ಮೇ ಚಿತ್ರದ ಗೀತೆ.

0: shape a successful career with world-class education.
1: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಹರಿಹರನ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿರುವ ಬಾಂಬೆ ಚಿತ್ರದ ಗೀತೆ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
4: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇದೀಗ ಶಂಕರ್ ಮಹದೇವನ್ ಮತ್ತು ಸಂಗಡಿಗರು ಹಾಡಿರುವ ಕಭಿ ಅಲ್ವಿದ ನಾ ಕೆಹನಾ ಚಿತ್ರದ ಗೀತೆ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ. ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದು ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕಾರ್ಯಕ್ರಮದ ಕಡೆಯಲ್ಲಿ ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್.

0: ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ಕನ್ನಡ ಭಾರತಿ. ರಷ್ಯನ್ ಭಾಷೆಗೆ ಅನುವಾದಗೊಂಡ ಕನ್ನಡದ ವಚನಗಳು, ಈ ಕುರಿತು ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ HS ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀಮಾ ಅವರೊಂದಿಗಿನ ಚರ್ಚೆ.
1: ಪುರುಷನ ಮುಂದೆ ಮಾಯೆ, ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡುವುದು.
2: ಉಳ್ಳವರು ಶಿವಾಲಯವ ಮಾಡುವರು, ನಾನೆನ್ನ ಮಾಡುವ ಬಡಾವಣೆಯ ಎನ್ನ ಕಾಲ ಕಂಬ ದೇಹಲ ದೇಗುಲ ಶಿರ ಹೊನ್ನ ಕಲಸವಯ್ಯ ಕುಡಲ ಸಂಗಮ ದೇವ ಕೇಲಯ ಸ್ಥಾವರಕ್ಕೆ ಅಲ್ಲಿವಂತು ಜನಗಾಮಕ್ಕೆ ಅಲ್ಲಿವಿಲ್ಲ.
1: ಲೋಕವೆಂಬ ಮಾಯೆಗೆ ಚರಣ ಚಾರಿತ್ರ್ಯ ಮರುಳಾಗಿ ತೋರುವುದು.
0: ಕೇಳಿ ಆಕಾಶವಾಣಿ ಮೈಸೂರು FM 100.6 ಕನ್ನಡ ಭಾರತಿ ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ.
3: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
4: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
3: ಆಟದ ಗತ್ತು ಗಮ್ಮತ್ತು,
4: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು,
3: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
4: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
3: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
4: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
3: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
4: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.
5: ಬೆಳಕಿಲ್ಲದೆ ಬದುಕಿಲ್ಲ,
6: ಮಣ್ಣಿಲ್ಲದೆ ಕಸುವಿಲ್ಲ,
5: ಜಲವಿಲ್ಲದೆ ಜೀವವಿಲ್ಲ,
6: ಹಸಿರಿಲ್ಲದೆ ಉಸಿರಿಲ್ಲ,
5: ಹರಿತಿಲ್ಲದೆ ಜಗತ್ತಿಲ್ಲ.
7: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
6: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
5: ಸಸ್ಯ ವೈದ್ಯರ ಕಿವಿಮಾತು
6: ಪ್ರಾಯೋಜಿತ ಬಾನುಲಿ ಸರಣಿ.
8: ಮರವಾಗೆಲೆವೋ ಜೀವವೇ ಮರವಾದು.
5: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
9: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
6: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
10: ಮರವನ್ನು ಪ್ರೀತಿಸುವೆ ನಾನು,
5: ತಪ್ಪದೆ ಆಲಿಸಿ
6: ಸಸ್ಯ ವೈದ್ಯರ ಕಿವಿ ಮಾತು
5: ಹರಿತೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 11:37 ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ನಾನು ನಿಮ್ಮ ಬಾನುಲಿ ಗೆಳತಿ ಶೀತಲ್ ಬೆಳಗಲಿ. ಇನ್ನು ಮುಂದೆ ಇಂದು ಸೇವಾನಿವೃತ್ತಿ ಹೊಂದುತ್ತಿರುವ ಮೈಸೂರು ಆಕಾಶವಾಣಿಯ ಹಿರಿಯ ಟೆಕ್ನಿಷಿಯನ್ ಎಎನ್ ಶಿವಲಿಂಗೇಗೌಡ ಅವರೊಂದಿಗೆ ಸಂವಾದ. ಇವರೊಂದಿಗೆ ಮಾತನಾಡಲಿದ್ದಾರೆ ಡಾಕ್ಟರ್ ಮೈಸೂರು ಉಮೇಶ್.

0: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಒಂದು ಸರ್ಕಾರಿ ಹುದ್ದೆ ಅಂತಂದಾಗ ಅದೊಂದು ಜವಾಬ್ದಾರಿಯುತವಾದಂತಹ ಹುದ್ದೆ ಆಗಿರುತ್ತೆ. ಯಾವತ್ತು ನಾವು ಸೇವೆಗೆ ಸೇರಿಕೊಳ್ಳುತ್ತೇವೋ, ಆ ಸಂಭ್ರಮವನ್ನು ಕಾಣುತ್ತೇವೋ, ವೃತ್ತಿಯಿಂದ ನಿವೃತ್ತಿಯಾಗುವ ಸಂದರ್ಭದಲ್ಲೂ ಕೂಡ ಅದೇ ಸಂತೋಷವನ್ನು, ಅದೇ ಖುಷಿಯನ್ನು ಅನುಭವಿಸ್ತಾ ನಾವು ನಿವೃತ್ತಿಯನ್ನು ಹೊಂದಬೇಕಾಗುತ್ತೆ. ನಿವೃತ್ತಿ ಅಂತಂದರೆ ಅದೊಂದು ನಮ್ಮ ಎಲ್ಲ ಕ್ರಿಯಾಶೀಲತೆಗೂ ಒಂದು ಪೂರ್ಣ ವಿರಾಮ ಅಂತಲ್ಲ. ಸರ್ಕಾರದ ನಿಯಮಾವಳಿಗಳಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಗೌರವವನ್ನು ಸಲ್ಲಿಸ್ತಾ ಒಂದು 60 ವರ್ಷಗಳ ನಂತರದಲ್ಲಿ ನಾವು ಇನ್ನಿತರ ನಮ್ಮ ಬೇರೆ ಬೇರೆ ಉಳಿದುಕೊಂಡ ಕೆಲವು ಕೆಲಸಗಳನ್ನು ಪರಿಪೂರ್ಣಗೊಳಿಸಿಕೊಳ್ಳೋದಕ್ಕೆ ಸಿಗುವಂತಹ ಒಂದು ಬಿಡುವು ಅಂತ ನಾವು ಭಾವಿಸಬೇಕಾಗತ್ತೆ. ಎ.ಎನ್. ಶಿವಲಿಂಗೇಗೌಡರು ಮೈಸೂರು ಆಕಾಶವಾಣಿ ಅಲ್ಲದೇ ಬೇರೆ ಬೇರೆ ಕಡೆಗಳಲ್ಲಿ, ಕೇಂದ್ರಗಳಲ್ಲಿ ಟೆಕ್ನಿಷಿಯನ್ನಾಗಿ ಅಂದರೆ ತಾಂತ್ರಿಕ ಸಹಾಯಕರಾಗಿ ಆ ಕೆಲಸವನ್ನು ನಿರ್ವಹಿಸಿದ್ದಾರೆ. 35 ವರ್ಷ 11 ತಿಂಗಳು ದಾಟಿಸಿದ್ದಾರೆ ಈ ಆಕಾಶವಾಣಿ ಕೇಂದ್ರಗಳಲ್ಲಿ. ಬಹಳ ಸರಳ ಸಜ್ಜನಿಕೆಗೆ ಹೆಸರಾದಂಥವರು, ಶ್ರಮಜೀವಿ ಅನ್ನುವಂತಹ ಹೆಸರಿಗೆ ಭಾಜನರಾಗಿದ್ದಂಥವರು, ಆ ಒಂದು ಕೆಲಸವನ್ನು ಹೇಳಿದ್ರೆ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಮಾಡ್ತಾ ಇದ್ದಂತಹ ಒಬ್ಬ ನೌಕರರು. ಹಿರಿಯ ಟೆಕ್ನಿಷಿಯನ್ನಾಗಿ ಇತ್ತೀಚೆಗಷ್ಟೇ ಅವರಿಗೆ ಆ ಬಡ್ತಿ ಕೂಡ ಸಿಕ್ತು. ಈಗ ಎ.ಎನ್. ಶಿವಲಿಂಗೇಗೌಡರು ಎಲ್ಲಿಂದ ಅವರು ಬಂದರು ಮೈಸೂರು ಕಡೆಗೆ, ಹೇಗಿದ್ದರು, ಬಾಲ್ಯ ಹೇಗಿತ್ತು, ಅವರ ಕುಟುಂಬ ಏನೇನೆಲ್ಲ ಕೆಲಸವನ್ನು ನಿರ್ವಹಿಸ್ತಾ ಇತ್ತು, ಅವರ ಊರು ಯಾವುದು, ಇದೆಲ್ಲದರ ಬಗ್ಗೆ ಒಂದು ಪುಟ್ಟ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇವೆ. ಯಾಕೆ ಅಂತಂದರೆ ನೇಪಥ್ಯದಲ್ಲಿ ಕೆಲಸವನ್ನು ನಿರ್ವಹಿಸುವಂಥವರು ಮುನ್ನೆಲೆಗೆ ಬರುವಂಥದ್ದು ತುಂಬ ಕಡಿಮೆ. ಆದ್ದರಿಂದ ಕಾರ್ಯಕ್ರಮಗಳ ಹಿಂದೆ ಪರಿಶ್ರಮವನ್ನು ಹಾಕುವಂತಹ ಇಂಥ ನಮ್ಮ ಇಂಜಿನಿಯರಿಂಗ್ ವಿಭಾಗದ ಆ ಸಿಬ್ಬಂದಿ ವರ್ಗದವರು ಬಹಳ ಮಹತ್ತರವಾದಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವರಲ್ಲಿ ಎ.ಎನ್. ಶಿವಲಿಂಗೇಗೌಡರು ಕೂಡ ಒಬ್ಬರು. ಶಿವಲಿಂಗೇಗೌಡರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
1: ನಮಸ್ಕಾರ.
0: ನೀವು ಆಕಾಶವಾಣಿಗೆ ಸೇರುವ ಮುನ್ನ ಏನೆಲ್ಲ ಓದ್ಕೊಂಡ್ರಿ, ಮತ್ತು ನಿಮ್ಮ ಊರು ಯಾವುದು, ಮತ್ತು ನಿಮ್ಮ ಕುಟುಂಬ ಹೇಗಿತ್ತು, ಅದ್ರ ಬಗ್ಗೆ ಒಂದಷ್ಟು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ.
1: ನಾನು ಆಕಾಶವಾಣಿಗೆ ಸೇರುವ ಮೊದಲು ನಾನು ಹೆಚ್ಚಿಗೆ ವಿದ್ಯಾಭ್ಯಾಸ ಮಾಡಿದೆ, ಐ ಟಿ ಐ ಮಾಡಿಕೊಂಡಿದ್ದೆ. ನಮ್ಮ ತಂದೆ ನಿಂಗೇಗೌಡ ಅಂತೇಳಿ, ತಾಯಿ ಚೆನ್ನಮ್ಮ ಅಂತೇಳಿ. ಹರಗಿನ ನನ್ನ ಊರು ಹರಗಿನಮೇಳೆ, ತಗ್ಗಳ್ಳಿ ದಾಖಲೆ, ಕೊಪ್ಪ ಹೋಬಳಿ, ಮದ್ದೂರು ತಾಲೂಕು, ಮಂಡ್ಯ ಡಿಸ್ಟಿಕ್ಕಲ್ಲಿ ರೈತ ಕುಟುಂಬದಿಂದ ಬಂದಂಥವನು. ಹೆಚ್ಚಿಗೆ ನಮ್ಮ ಹಳ್ಳಿಯಿಂದ ಬಂದಂಥ ನಾವು ಗ್ರಾಮೀಣ ಪ್ರತಿಭೆ. ಅಲ್ಲಿ ಅಷ್ಟೊಂದು ಓದಕ್ಕೆ ಅನುಕೂಲ ಇರಲಿಲ್ಲ, ಆದರೂ ಏನೋ ಸಾಧ್ಯವಾದಷ್ಟು ಓದಿ ನಾವು ಐ ಟಿ ಐ ಮುಗಿಸು ಬಂದ ಮೇಲೆ ಒಂದು ಪ್ರೈವೇಟ್ ಕೆಲಸದಲ್ಲಿ ಕೆಲಸ ಮಾಡ್ತಾಯಿದ್ದೆ ಬೆಂಗಳೂರಲ್ಲಿ. ಒಂದು ಸ್ಯೂಟ್ರಾನಿಕ್ ಲಿಮಿಟೆಡ್, ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಮಿನಿಕೋ ಸ್ವಿಚ್ ಗೇರ್ ಅಂತ ಮಾಡ್ತಾಯಿದ್ದೆ, ಎಲೆಕ್ಟ್ರಿಕಲ್ ಕೆಲಸನ. ಅಲ್ಲಿಂದ ವೃತ್ತಿ ಇದು ಮಾಡ್ಕೊಂಡು ಬಂದು ಆಮೇಲೆ 88ರಲ್ಲಿ ನಾನು CRPF ಹೋದೆ.
0: ಅಂದರೆ CRPF ಕೇಂದ್ರ ಸರ್ಕಾರದ ಕೆಲಸ,
1: ಕೇಂದ್ರ ಸರ್ಕಾರಿ CRPF ಹೋದೆ. GD ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಷನ್ ಆಗೋದೆ. ಅಲ್ಲಿ ಏನೋ ಸ್ವಲ್ಪ ಡಿಪಾರ್ಟ್ಮೆಂಟಲ್ಲಿ ಅನುಕೂಲ ಆಗ್ಬೋದು, ಎಲೆಕ್ಟ್ರಿಷಿಯನ್ ನನಗೆ ಮುಂದಕ್ಕೆ ಅನುಕೂಲ. ನಾನು ಹೋದೆ ಅಲ್ಲಿ, ನನ್ನ ಓದಿದ್ದಕ್ಕೆ ವಿದ್ಯಾರ್ಹತೆಗೆ ತಕ್ಕಂತೆ ಏನೋ ಅನುಕೂಲ ಆಗಲ್ಲ ಅಂತ ಗೊತ್ತಾಯಿತು. ಅದಾದಮೇಲೆ ಪುನಃ ಟ್ರೈನಿಂಗಲ್ಲೇ ನಂದು ಲಾಸ್ಟಲ್ಲಿ LMG ಟ್ರೈನಿಂಗ್ ಆಯಿತು. ಮತ್ತು LMG ಟ್ರೈನಿಂಗ್ ಆದಮೇಲೆ ನಿನ್ನ ಜಂಗಲ್ ಪಿರಿಯಡು ಮತ್ತು ಇದಿತ್ತು, ಕಸಮ್ ಪಿರಿಯಡ್ ಇತ್ತು. ಅದಾದಮೇಲೆ 3 ವರ್ಷ ನಾನು ಕೆಲಸ ಬಿಡುವಂಗಿಲ್ಲ, ಅಗ್ರಿಮೆಂಟ್ ಅದು, ಯಾವುದೇ ಕಾರಣಕ್ಕೂ ರಿಸೈನ್ ಮಾಡೋಂಗಿಲ್ಲ. ಅದರಿಂದ ಅದಕ್ಕೋಸ್ಕರ ಆ ಟ್ರೈನಿಂಗ್ ಫೀಲ್ಡಲ್ಲೇ ನಾನು ರಿಸೈನ್ ಮಾಡಿ ಬಂದೆ. ರಿಸೈನ್ ಮಾಡಿ ಬಂದಮೇಲೆ ನನಗೆ HALಲ್ಲಿ ಇಂಟರ್ವ್ಯೂ ಬಂತು, ಆಮೇಲೆ ಇಲ್ಲಿ ಆಕಾಶವಾಣಿಲಿ ಬಂತು.
0: HALಲ್ ಮತ್ತು ಆಕಾಶವಾಣಿ ಎರಡೂ ಕಡೆ ಇಂಟರ್ವ್ಯೂ ಬಂತು. CRPF ಸೇರಿಕೊಂಡ್ರಲ್ಲ ತಾವು, ಎಲ್ಲಿ ತಮಗೆ ಪೋಸ್ಟಿಂಗ್ ಆದಂಥದ್ದು, ಆ ಅನುಭವ ಹೇಗಿತ್ತು ತಮಗೆ?
1: ನನಗೆ ಇದು ಯಲಂಕ ಉಪ್ಪಿನ ಯಲಂಕ CRPF ಯಲಂಕದಲ್ಲಿ ಟ್ರೈನ್ ಇದು ಸೆಲೆಕ್ಷನ್ ಸೆಂಟ್ರ್ ಇತ್ತು. ಸೆಲೆಕ್ಷನಲ್ಲಿ ಅಲ್ಲಿ ಸಿಕ್ಕಾಬಟ್ಟೆ ಕಷ್ಟ ಸೆಲೆಕ್ಷನಲ್ಲಿ ಆಗಬೇಕು ಅಂತೇಳಿದ್ರೆ, ಫಸ್ಟು ವೈಟು ಆಮೇಲೆ 8 ರೌಂಡ್, 8 ಕಿಲೋಮೀಟರ್ ಹತ್ರ ರೌಂಡಲ್ಲಿ ಒಳ್ಳೆ ಬರೀ ಕಾಲಲ್ಲಿ ಓಡಬೇಕು, ಮತ್ತು ಮೆಡಿಕಲ್ ಟೆಸ್ಟ್ ಎಲ್ಲ ಟೆಸ್ಟ್ ಆಗಿ ಇದು ಮಾಡಿ ಅಲ್ಲಿಂದ ಗ್ರೂಪ್ ಸೆಂಟ್ರಿಂದ ಪಲ್ಲಿಪುರಂ RTC 3rd ಪಲ್ಲಿಪುರಂ ಇದರಲ್ಲಿ ತ್ರಿವೇಂದ್ರಮಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿದೆ
0: ಕೇರಳದಲ್ಲಿ.
1: ಅಲ್ಲಿ ಟ್ರೈನಿಂಗ್ ಸೆಂಟ್ರಲ್ಲಿ ಇದ್ದೆ. ಟ್ರೈನಿಂಗಲ್ಲೂ ಕಷ್ಟ ಇದೆ ಇಲ್ಲ ಅಂತಿಲ್ಲ, ಒಳ್ಳೆ ಫಿಸಿಕಲ್, ಏನು ಟ್ರೈನಿಂಗ್ ಕಷ್ಟ ಅಂತ ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು, ಮತ್ತು ಇದು ಡಿಸಿಪ್ಲಿನ್ ಆಗಿರಬೇಕು ಮೇಯ್ನ್, ಅದು ಅಲ್ಲೇ ಕಲ್ತಿದ್ದು ನಾವು ಡಿಸಿಪ್ಲಿನ್ ಅನ್ನೋದು. ಡಿಸಿಪ್ಲಿನ್ ಕಲ್ತು ಆಮೇಲೆ ಒಳ್ಳೆ ಅಲ್ಲಿಂದ ಬಂದ ಮೇಲೆ ನನಗೆ ವಾಪಸ್ ಬಂದೆ. ಅರ್ಧ ಅದು ಅದು ಅರ್ಧ ಆರು ತಿಂಗಳುಗಟ್ಟು ಟ್ರೈನಿಂಗ್ ವಾಪಸ್ ಬರಬೇಕು, ಇದಕ್ಕೆ ಲೀವ್ ಕೊಡ್ತಾರೆ ಮಧ್ಯ ಮಿಡ್ ಟರ್ಮ್ ಅಂತೇಳಿ. ಅವಾಗ ಬಂದ ಮೇಲೆ ನಾನು ಹೋಗಿ ಇಲ್ಲಿಂದ ಬಂದು ಹೋಗಿ ವಾಪಸ್ ಹೋಗಿ ರಿಸೈನ್ ಮಾಡಿ ಆಮೇಲೆ ಬಂದ ಮೇಲೆ ನನಗೆ ಇಲ್ಲಿ ಬೆಂಗಳೂರಲ್ಲಿ ತುಂಬಾ ಪ್ರೈವೇಟ್ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಆಕಾಶವಾಣಿಯಲ್ಲಿ ಇಂಟರ್ವ್ಯೂ ಬಂತು, ಸೆಲೆಕ್ಷನ್ ಆಯಿತು, ಅಲ್ಲಿಂದ ನಮ್ಮ ಶುರುವಾಯಿತು.
0: ಈಗ ಸಿ ಆರ್ ಪಿ ಎಫ್ ಗೆ ತಾವು ಆಯ್ಕೆ ಆದ್ರಿ. ಮನೆಯಲ್ಲಿ ಒಂದು ರೈತ ಕುಟುಂಬ, ಅರ್ಗಿನಮೇಳೆ ಅನ್ನುವಂಥ ಒಂದು ಪುಟ್ಟ ಹಳ್ಳಿ ಕೊಪ್ಪ ಹೋಬಳಿನಲ್ಲಿರುವಂಥದ್ದು. ಮನೆಯಲ್ಲಿ ನನ್ನ ಮಗ ಏನೋ ಗಡಿ ಕಾಯಕ ಹೋಗ್ತಾನೆ, ಇನ್ನೆಲ್ಲೋ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ದೂರದ ಊರಿಗೆ ಅಂತಂದಾಗ, ಆಗ ನಿಮ್ಮ ತಂದೆ ತಾಯಿಗಳ ಪ್ರತಿಕ್ರಿಯೆ ಹೇಗಿತ್ತು? ಬೇಡ ಕಣಪ್ಪ, ದೂರ ಇರಬೇಡ, ನಮ್ಮ ಕಣ್ಮುಂದೆ ಓಡಾಡ್ಕೊಂಡು ಇರುವಂತ ಏನಾದ್ರು ಹೇಳಿದ್ರ ಏನು?
1: ಅದು ಫಸ್ಟ್ ನಾನು ಸಿ ಆರ್ ಪಿ ಎಫ್ ಹೋಗಕ್ ಮುಂಚಿತ್ತೋಗಿ ನಮ್ಗೆ ಏನು ಗೊತ್ತಾ, ಕೆಲಸದ ಆತರ ಜನ ಇದಿತ್ತು ನಮಗೆ. ನಮಗೆ ಏನಂದ್ರೆ ಅವಶ್ಯಕತೆ ಬೇಕಿತ್ತು ನಮಗೆ. ಅವಾಗ ಓದ್ಬಿಟ್ಟು ಕೆಲಸ ಬೇಕು, ಮನೆಯಲ್ಲಿ ಫೈನಾನ್ಸಿಯಲ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಳ್ಳಿಗಳಲ್ಲಿ
0: ಗೊತ್ತಲ್ವಾ.
1: ಅದಕ್ಕೋಸ್ಕರ ನಾವು ಕೆಲಸ ಬೇಕು ಅಂತ ನಾನು ತುಂಬಾ ಟ್ರೈ ಮಾಡಿದ್ವಿ. ಕೆಲಸಕ್ಕೆ ಕಂಡಕ್ಟರ್ ಕೆಲಸಕ್ಕೂ ಟ್ರೈ ಮಾಡಿದೆ, ಲೈಸೆನ್ಸ್ ಮಾಡಿಸ್ಕೊಂಡೆ ಕಂಡಕ್ಟರ್ ಕೆಲಸಕ್ಕೆ, ಅದೂ ಲೈಸೆನ್ಸು ಬಂತು ಆದರೂ ಆಗಿಲ್ಲ. ಆಮೇಲೆ ಬೇರೆ ರೆಕಮೆಂಡೇಶನ್ ಎಲ್ಲ ನೋಡಿದ್ವಿ, ಆಗಿಲ್ಲ. ಬಟ್ ಅದು ಇನ್ನಕ್ಕಿಂತ ಹೆಚ್ಚಾಗಿ ನಮ್ಗೆ ಇಂಗ್ಲೀಷ್ ನಾಲೆಡ್ಜ್ ಇಲ್ಲ. ಮೈನು ಬೇರೆ ಕಂಪ್ನಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಕಡೆ ಹೋಗ್ಬೇಕಾದ್ರೆ ಇಂಗ್ಲೀಷ್ ನಾಲೆಡ್ಜ್ ಅಷ್ಟೊಂದು ಕಡಿಮೆ.
0: ಹಳ್ಳಿಗಳು
1: ಓದಿದ್ರು, ನಾವು ಇಂಗ್ಲೀಷ್ ನಾಲೆಡ್ಜ್ ಅಷ್ಟೊಂದಿಲ್ಲ. ಅದರಿಂದ ನಾವು ಏನು ಮಾಡಿದ್ವಿ, ಆವಾಗ ಆರ್ಮಿಗೆ ಹೋದೆ ನಾನು, ಮೆಹಲ್ ಹತ್ರ ಆರ್ಮಿಗೆ ಸೆಲೆಕ್ಷನ್ ಹೋದೆ. ಸೆಲೆಕ್ಷನ್ ಆಗೋಯ್ತು. ಅಲ್ಲಿ ಏನಾಯ್ತು, ನಮ್ಮ ತಂದೆ ಕೇಳಿದೆ ಸೈನ್ ಹಾಕ್ಬೇಕು ಇದು ಆರ್ಮಿಗೆ ಹೋಗ್ತಾರೆ, ಬಿಲ್ಕುಲ್ ಹೋಗಲ್ಲ ಅಂತ ಒಪ್ತೆ ಹೋದ್ರು. ಅವಾಗ ನಂಗೆ ಅಷ್ಟೊಂದು ಇದಾಗಿಲ್ಲ, ಬೇಡ ಅಂದ್ಬಿಟ್ಟು ನಾನು ಅದು ಬಿಟ್ಬಿಟ್ವಿ. ಅದು ಹೋಯ್ತು, ಅದಕ್ಕೆ ಇಟ್ಬಿಟ್ಟು. ಆಮೇಲೆ ಸಿ ಆರ್ ಪಿ ಎಫ್ ಅಲ್ಲಿ ಏನು ಮಾಡಿ, ಅವ್ರ ಸೈನೇ ನಾನೇ ಹಾಕ್ಬಿಟ್ಟು.
0: ಓಹೋ,
1: ಸಿ ಆರ್ ಪಿ ಎಫ್
0: ಎಲ್ಲ
1: ಮಾಡಬಾರ್ದು. ಏನ್ ಮಾಡೋದು, ನನಗೆ ಅವಶ್ಯಕತೆ ಇತ್ತು, ನನಗೆ ನಾನು ಗೌರ್ಮೆಂಟ್ ಕೆಲಸ ಬೇಕಾಗಿತ್ತು.
0: ನಾವೇ
1: ಹಾಕ್ಬಿಟ್ಟು, ನಾನು ನಮ್ಮ ನನ್ನ ತಂದೆಗೆ ನಾವು 5 ಜನ ಗಂಡು ಮಕ್ಕಳು, ಒಂದು ಹೆಣ್ಮಗು ಅಂತದ್ರಲ್ಲಿ ನಾವು ಸ್ವಲ್ಪ ರೈತ ಕುಟುಂಬ, ಫೈನಾನ್ಸಿಯಲ್ ಪ್ರಾಬ್ಲಮ್ಮು, ಅದರಿಂದ ನಾನು
0: ಸಿ ಆರ್ ಪಿ ಎಫ್
1: ಹೋಗ್ಬೇಕಾದ ಅವಶ್ಯಕತೆ.
0: ಯಾಕೆಂದ್ರೆ ಕಷ್ಟದ ದಿನಗಳವು, ಯಾಕೆಂತಂದ್ರೆ ಒಪ್ಪತ್ತಿನ ಊಟವನ್ನ ಹೊಂದಿಸ್ಕೊಳ್ಳೋದು ಕೂಡ ತುಂಬಾ ಕಷ್ಟಕರವಾಗಿತ್ತು.
1: ಊಟಕ್ಕೆ ಏನು ತೊಂದರೆ ಇರಲಿಲ್ಲ, ಬಟ್ ಇದು ಫೈನಾನ್ಸಿಯಲಿ ತುಂಬಾ ಕ್ರಿಟಿಕಲ್ ಇತ್ತು.
0: ಯಾವ್ದಾದ್ರು ಹಬ್ಬ ಹರಿದಿನ ಮಾಡಬೇಕು ಅಂತ,
1: ಏನೇ ಮಾಡಬೇಕು,
0: ಶುಭ ಕಾರ್ಯಗಳು ಮಾಡಬೇಕು ಅಂತ.
1: ದೊಡ್ಡ ಫ್ಯಾಮಿಲಿ ನಲವತ್ತು ಜನ ಫ್ಯಾಮಿಲಿ, ಬಟ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ.
0: ನಲವತ್ತು ಜನ ಒಂದೇ ಮನೆಯಲ್ಲಿ,
1: ಒಂದೇ ಮನೆಯಲ್ಲಿ. ಇವತ್ತು ಇದಾರೆ ದೊಡ್ಡ ಮನೆ, ಬಟ್ ಈಗೆಲ್ಲ ಬೇರೆ ಆಗಿದ್ರೆ, ಬಟ್ ಹೊಸ ಮನೆ ಎಲ್ಲ ಇದೆ, ಎಲ್ಲರೂ ಸಂಬಂಧ ಇದ್ದಾರೆ, ಎಲ್ಲರೂ ಇದಾರೆ. ಇನ್ನು ಒಂದು ಕೆಲವು ಜೀವಗಳು ಹೋಗಿದ್ದಾವೆ, ಕೆಲವರು ಸತ್ತಿದ್ದಾರೆ, ಕೆಲವು.
0: ಅದರಿಂದ ಹೊಸ ನೀರು ಬರ್ಲೇಬೇಕಲ್ವಾ, ಹಳೆ ನೀರು ಕೊಚ್ಕೊಂಡು ಹೋಗ್ಬೇಕು, ಹೊಸ ನೀರು ಬರ್ಲೇಬೇಕು.
1: ಎಲ್ಲ ಬೇರೆ ಆಗಿ ಎಲ್ಲರೂ ಇದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಆ 40 ಕುಟುಂಬದಲ್ಲಿ ಇವಾಗ್ಲೂ 2 ಮನೆ, 2 ಅಡುಗೆ ಮನೆ, 2 ಮಾಡಕ್ಕೆ, 2 ಕಡೆ ಅಡುಗೆ ಮಾಡಬೇಕು, 2 ಕಡೆ ಅಡುಗೆ ಮಾಡಿ ಎಲ್ಲಿ ಬೇಗ ಊಟ ಅಡುಗೆ ಆಯ್ತದೆ ಅಲ್ಲಿ ಊಟ ಮಾಡ್ಕೋತಿದ್ರು, ಕೆಲಸಕ್ಕೆ ಹೋಗ್ತಿದ್ರು, ಒಳ್ಳೆ ದೊಡ್ಡ ಜಮೀನ್ದಾರರು. ಬಟ್ ಆದ್ರೆ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಯಾವ ತರ ದುಡಿಬೇಕು ಅಂತೇಳಿ ಅದು ಗೊತ್ತಿಲ್ಲ ಅಷ್ಟೇ.
0: ಒಂದಷ್ಟು ಕುಟುಂಬದ ಬಗ್ಗೆ ಮಾತಾಡ್ತಾ ತಾವು ಭಾವುಕರಾಗ್ತಿದ್ದೀರಿ ಶಿವಲಿಂಗೇಗೌಡ್ರೆ. ಆ ಒಂದು ಗೀತೆಯ ತುಣುಕನ್ನು ಕೇಳಿಸೋಣ. ಅನಂತ.

0: ಕೇಳುಗರೆ, ಇದೇ ತಿಂಗಳ 31ನೇ ತಾರೀಕು ಅಂದರೆ ಭಾನುವಾರ ನಿವೃತ್ತಿ ಹೊಂದುತ್ತಾ ಇರುವಂತಹ ಆಕಾಶವಾಣಿಯ ಹಿರಿಯ ಟೆಕ್ನಿಷಿಯನ್, ಹಿರಿಯ ತಾಂತ್ರಿಕ ಸಹಾಯಕರಾಗಿರುವಂತಹ AN ಶಿವಲಿಂಗೇಗೌಡ ಅವರು ನಮ್ಮೊಡನೆ ಅವರ ಈ ಆಕಾಶವಾಣಿ ಜೊತೆಗಿನ ಒಂದು ಒಡನಾಟ, ಅವರಿಗೆ ಬದುಕನ್ನು ಕಟ್ಟಿಕೊಟ್ಟಂತಹ ಒಂದು ಕೇಂದ್ರದ ಬಗೆಗಿನ ಅಭಿಮಾನ ಮತ್ತು ಅವರು ಬೆಳೆದು ಬಂದಂತಹ ಆ ರೀತಿಯ ಬಗೆಗೆ ಮಾತಾಡಿಸ್ತಾ ಇದ್ವಿ. ಶಿವಲಿಂಗೇಗೌಡರೇ, ತಾವು ಹೇಳ್ತಾ ಇದ್ರಿ HILಗೆ ಬಂತು ಸಂದರ್ಶನಕ್ಕೆ, ಮತ್ತು ಆಕಾಶವಾಣಿಗೆ ಬಂತು, ಆಕಾಶವಾಣಿಯನ್ನು ತಾವು ಆಯ್ಕೆ ಮಾಡಿಕೊಂಡ್ರಿ, 40ಕ್ಕಿಂತ ಹೆಚ್ಚು ಮಂದಿ ಇದ್ದಂತಹ ಒಂದು ಕುಟುಂಬ, ಅದರಲ್ಲಿ ಹಿರಿಯರು ತಾವು, ಒಂದು ಆರ್ಥಿಕವಾಗಿ ಆ ಸಂಕಷ್ಟದಲ್ಲಿ ಇದ್ದಂತಹ ಒಂದು ಕುಟುಂಬವನ್ನು ಕೆಲಸಕ್ಕೆ ಸೇರಿಕೊಂಡು ತಾವು ಅದನ್ನು ಮೇಲೆತ್ತುವ ಪ್ರಯತ್ನವನ್ನು ಮಾಡಿದ್ರಿ, ಆ ಅನುಭವ ಹೇಗಿತ್ತು ತಮಗೆ?
1: ನಾನು SLC ಓದ್ತಾ ಇರಬೇಕಾದ್ರೆ ಮನೆ ಜವಾಬ್ದಾರಿ ತಗೊಂಡೆ, ITI ಮಾಡ್ಕೊಂಡಾದಮೇಲೆ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡಾದಮೇಲೆ ಆಮೇಲೆ 95 SCRPF ಎಲ್ಲ ಆದಮೇಲೆ 90ರಲ್ಲಿ ನಾನು ಆಕಾಶವಾಣಿ 90 June 23 ಆಕಾಶವಾಣಿಗೆ SPT ಸೂಪರ್ ಪವರ್ ಟ್ರಾನ್ಸ್ಮಿಟರ್ ಯಲಹಂಕದಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲಸ ಸಿಕ್ತು. ಕೆಲಸ ಸಿಕ್ಕಿದ್ಮೇಲೆ ನಾನು ಅಲ್ಲಿ ಹೋದ್ಮೇಲೆ ಇಬ್ಬರು ತಮ್ಮದಿರು ನನ್ನ ಜೊತೇಲಿ ಹಾಕ್ಕೊಂಡಿದೆ, ಅವರಿಬ್ಬರು ನನ್ನ ಜೊತೇಲೆ ಇದ್ದರು, ನನ್ನ ಜೊತೇಲಿ ಹಾಕ್ಕೊಂಡು ಊರ ಕಡೆಯೂ ಸಪೋರ್ಟ್ ಮಾಡಿ, ಊರ ಕಡೆಯೂ ನಮಗೆ ಬಂದಂಥ ಆವಾಗ 1982-84 ನಾನು ಡಿವೈಡ್ ಮಾಡಿಸ್ಕೊಂಡ್ರು, ಎಲ್ಲರೂ ಬೇರೆ ಬೇರೆ ಆಗೋದ್ರು. ಆವಾಗ ನಾನು ನಮಗೆ ಬಂದಂಥ ಜಮೀನು ಒಂದು 1.5 ಎಕರೆಯಷ್ಟು ಜಮೀನು ಬಂತು ನಮ್ಮ ತಂದೆ ಭಾಗಕ್ಕೆ. ಮತ್ತು ಹಳ್ಳಿಲೂ ಗೊತ್ತಲ್ಲ ಡಿವೈಡ್ ಮಾಡೋದು, ಅದು ಇದು ಸಾಲನೂ ಡಿವೈಡ್ ಮಾಡ್ತಾರೆ, ಅದಕ್ಕೆ ಅವ್ರಿಗೆ 24,000 ರೂಪಾಯಿ ಇದು ಸಾಲನೂ ಕೊಟ್ಟರು ನಮಗೆ. ಅದು ನಮಗೆ ದುಡಿಯೋಕ್ಕೇನು ಆವಾಗ ಅಷ್ಟೊಂದು ಮಾರ್ಗ ಇರಲಿಲ್ಲ. ನಾನೇ ದೊಡ್ಡ ಮಗ, ದೊಡ್ಡ ಮಗ ಆದಮೇಲೆ ಮತ್ತು ತಮ್ಮದಿರಿದ್ದರು ಇಲ್ಲ ಹೈಯರ್ ಎಜುಕೇಷನ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಫೈನಾನ್ಷಿಯಲ್ ಪ್ರಾಬ್ಲಮ್. ಆಮೇಲೆ ನನ್ನ ಜೊತೆಲಿ ಹಾಕ್ಕೊಂಡು ಅವರು ನನ್ನ ಜೊತೆಲೇ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಅವರು SLCವರೆಗೆ ಓದಿದ್ರು. ಆಮೇಲೆ ಒಬ್ಬ ತಮ್ಮ ಅಲ್ಲೇ ಕೆಲಸ ಮಾಡಿ ಈಗ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾನೆ, ಅವನು ರನ್ ಮಾಡ್ತಾನೆ, ಒಬ್ಬರು ತೀರೋಗಿದ್ದಾನೆ. ಅದಾದಮೇಲೆ ಊರಲ್ಲಿ ಸ್ವಲ್ಪ ಜಮೀನು ತೆಗೆದುಕೊಟ್ಟೆ, 1-8 ಎಕರೆ ಜಮೀನು ತೆಗೆದುಕೊಟ್ಟು ಪಂಪ್ ಸೆಟ್ ಮಾಡಿಸಿ ಎಲ್ಲ ಮಾಡಿಕೊಟ್ಟು ಎಲ್ಲ ಈಗ ತುಂಬ ಚೆನ್ನಾಗಿದ್ದೀವಿ. ಎಲ್ಲ ಬೆಳವಣಿಗೆ ಸಾಲ ಎಲ್ಲ ತೀರಿಸಿ ಅವ್ರಿಗೆಲ್ಲ ಮದುವೆ ಮಾಡಿ ಎಲ್ಲ ಮಾಡಿ ನಾನೇ ಫುಲ್ ದೊಡ್ಡ ಇಲ್ಲಿವರೆಗೂ ಇವತ್ತುವರೆಗೂ ಅದೇ ಜವಾಬ್ದಾರಿನ ತಗೊಂಡಿದ್ದೀನಿ.
0: ಯಲಹಂಕದ ಹೈ ಪವರ್ ಟ್ರಾನ್ಸ್ಮಿಷನ್ಗೆ ತಾವು ಉದ್ಯೋಗಿಯಾಗಿ ಸೇರಿಕೊಳ್ತೀರಿ, ಏನನ್ನಿಸ್ತಾ ಯಾಕೆಂದರೆ ಶಿಫ್ಟ್ ಡ್ಯೂಟಿಗಳಲ್ಲಿ ಬರಬೇಕಿತ್ತು ಆವಾಗ, ಒಂದು ಆಕಾಶವಾಣಿ ಅನ್ನುವಂಥ ಒಂದು ದೊಡ್ಡ ಸಂಸ್ಥೆ, ಹೆಸರು ಮಾಡಿದಂಥ ಸಂಸ್ಥೆ, ಅಲ್ಲಿಗೆ ಸೇರ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದೇ ಒಂದು ಹೆಮ್ಮೆಯ ಒಂದು ಸಂಗತಿ. ಅದು ಹೇಗಿತ್ತು ಅಲ್ಲಿನ ಅನುಭವ?
1: ನಮಗೆ ಸದ್ಯಕ್ಕೆ ಆಗ ನಮ್ಮ ಆಸೆ ಏನಿತ್ತು ಅಂತ ಹೇಳಿದ್ರೆ, ಯಾವ್ದು ನಮಗೆ ಮೊದಲೇನಂತಿದ್ವಿ, ಯಾವ್ದಾರ ಸರಿ ಕೆಲಸ ಸಿಕ್ಕರು

0: ಯಾಕಪ್ಪ
1: ಎಲ್ಲಿಗೆ
0: ಮಾಡೋಣ ಅಂತ
1: ಬೇಕಾದ್ರೂ
0: ಹೇಳ್ಬಿಟ್ಟು,
1: ಹೋಯ್ತೀವಿ ಅಂತ.
0: ಎಲ್ಲಿ ಬೇಕಾದ್ರೂ ಮಾಡ್ತೀವಿ, ಯಾವ ಕೆಲಸ ಏನಾರ ಮಾಡ್ತೀವಿ ಅನ್ನೋ ಒಂದು ಇದಿತ್ತು ನಮಗೆ. ಅದು ಇದು ಒಂದು ಛಲ ಇತ್ತು, ಮತ್ತು ದುಡಿಲೇಬೇಕಾಗಿತ್ತು,
1: ಹೌದು
0: ಅವಶ್ಯಕ
1: ಹೌದು.
0: ಇತ್ತು. ಬೆಳಗ್ಗೆ ಅದು ಐದು ಬೆಳಗ್ಗೆ ಬೆಳಗಿನ ಜಾವ ಅವ್ರಿಗೆ ಬೆಳಗ್ಗೆ 8 ಗಂಟೆಗೆ ಶಿಫ್ಟ್, ಅದು 8 ಗಂಟೆಗೆ ಹೋಗ್ತಿದ್ವಿ. ಇಲ್ಲಿಂದ 8 ಗಂಟೆಗೆ ಗಾಡಿಗೆ ಹೋದರೆ 10 ಗಂಟೆಗೆಲ್ಲ ಅಲ್ಲಿ ಹೋಗ್ತಿದ್ವಿ. 10 ಗಂಟೆ ಶಿಫ್ಟು, 10 ರಿಂದ 10 to 5. ಮತ್ತು ನಾನು ಆಕಾಶವಾಣಿ ಫಸ್ಟ್ ಸೇರಿದ್ದು ಹೆಲ್ಪರ್ ಆಗಿ, ಸಹಾಯಕನ ಹೆಲ್ಪರ್ ಆಗಿ, ಟೆಕ್ನಿಷಿಯನ್ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ನಾನು ಸೇರಿಕೊಂಡಿದ್ದು 90ರಲ್ಲಿ. ಆಮೇಲೆ 94 ಡಿಸೆಂಬರ್ 12, 94-12 ಇದರಲ್ಲಿ ಡಿಸೆಂಬರ್ 12ರಲ್ಲಿ ನನಗೆ ಟೆಕ್ನಿಷಿಯನ್ ಆಗಿ ಅಲ್ಲೇ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಇದನ್ನಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಟೆಕ್ನಿಷಿಯನ್ ಆದೆ ನಾನು. ಅದಾದಮೇಲೆ ನನಗೇನು ಹೆಲ್ಪರ್ ಆದಾಗಲೂ ನಾನು ಟೆಕ್ನಿಷಿಯನ್ ಕೆಲಸನೇ ಮಾಡ್ತಾ ಇದ್ದೆ. ಬಟ್ ಅಲ್ಲಿ ಒಳ್ಳೆ ಅನುಭವ ಅಂತ ಹೇಳಿದ್ರೆ ಕೆಲಸ ಅಲ್ಲಿ, ಅದು ದೊಡ್ಡ ಸ್ಟೇಷನ್ನು, 500 kW ಟ್ರಾನ್ಸ್ಮಿ 500 × 6 3000 kW ಟ್ರಾನ್ಸ್ಮಿಟ್ರು. ಅಲ್ಲಿ ತುಂಬ ಕೆಲಸ ಇದೆ, ತುಂಬ ಕೆಲಸ ಅಂದರೆ ಕಲಿಬೇಕಾದಂದು ತುಂಬ ಚೆನ್ನಾಗಿದೆ. ಒಳ್ಳೆ ಫ್ಯಾಕ್ಟ್ರಿ ಇಂಡಸ್ಟ್ರೀಸ್ ಥರ ಇತ್ತು ಅಲ್ಲಿ. ನಮಗೆ ಹೊರಗಡೆ ಮಾಡಿದ ಅನುಭವ, ಎಲೆಕ್ಟ್ರಿಕಲ್ ಅನುಭವ ಇತ್ತು, ಎಲ್ಲನೂ ನಾನೇ ಮೇಂಟೈನ್ ಮಾಡ್ತಾ ಇದ್ದೆ. ನನಗೆ ಅಲ್ಲಿ ಯಾವುದು ಕಷ್ಟ ಅನ್ಸ್ಕೊಳ್ಳಿಲ್ಲ ಅವಾಗ. ಕೆಲಸದ ಬಗ್ಗೆ ಆಕಾಶವಾಣಿ ಎಲ್ಲಿ ಇಲ್ಲ, ಎ ಸಿ ಪ್ಲ್ಯಾಂಟ್ಗಳಿಗೆ ಮಾಡಿದ್ವಿ, ಎಲೆಕ್ಟ್ರಿಕಲ್ ಸೆಡಲ್ ಮಾಡಿದೆ, ಸಬ್ಸ್ಟೇಷನ್ ಸೆಡಲ್ ಮಾಡಿದೆ, ಮತ್ತು ಟ್ರಾನ್ಸ್ಮಿಟರ್ ಎಲ್ಲ ಕಡೆ ಕೆಲಸ ಮಾಡಿದೆ. ಏರಿಯಲ್ ಫೀಲ್ಡು, ಎಸ್ಪೆಷಲಿ ಏರಿಯಲ್ ಫೀಲ್ಡಲ್ಲಿ ನಂಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು ಅಲ್ಲಿ. ಆವಾಗ ಅಲ್ಲಿಂದ ನಮಗೆ ಅಲ್ಲಿರುವಂಥ ಆಫೀಸರ್ಸು ನನ್ನ ತುಂಬ ನಂಬಿದ್ರು, ನಂಬಿಕೊಂಡು ನಮಗೆ ತುಂಬ ಜವಾಬ್ದಾರಿ ಕೊಟ್ಟರು, ಮತ್ತು ತುಂಬ ಎಂಕರೇಜ್ ಕೊಟ್ಟರು. ಎಂಕರೇಜ್ ಕೊಟ್ಟರು, ಮತ್ತು ಇಂಟರ್ವ್ಯೂ ಬಂತು, ಎಲ್ಲ ಇದು ಹೊರಗಡೆ ಅವರು ಎಂಪ್ಲಾಯ್ಮೆಂಟ್ ಕ್ಯಾಂಡಿಡೇಟ್ ಬರ್ತಾರಲ್ಲ, ಅವ್ರ ಜೊತೆನೆಲ್ಲ ಇಂಟರ್ವ್ಯೂ ಕೊಟ್ಟರು. ನಾವು ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ವಿ, ಅಲ್ಲಿಂದ ಕೊಟ್ಟರು, ಅಲ್ಲೇ ಪೋಸ್ಟಿಂಗು ಕೊಟ್ಟರು, ತುಂಬ ಅನುಕೂಲ ಮಾಡಿಕೊಟ್ರು. ಅಲ್ಲಿಂದ ಅಂದರೆ ಇವಾಗ ಮಾಮೂಲಿ ಡ್ಯೂಟಿ ಹೋಗ್ತಾ ಇದ್ವಿ 10 ಗಂಟೆವರೆಗೆ. ಅದಕ್ಕೆ ಅಲ್ಲೇ ಇಲ್ಲಿ ವ್ಯವಸಾಯ ಮಾಡೋರು ನಮಗೇನಂತ ಕಷ್ಟ ಅನ್ಸ್ಕೊಳ್ಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಗದ್ದೆ ತಗೊಂಡು ಗುದ್ದಲಿ ತಗೊಂಡು ಕಡಿತಾ ಇದ್ವಿ, ಬಿಸಿಲಲ್ಲಿ ಮಾಡ್ತಾರೋ ಅಂತ, ನೆರಳಲ್ಲಿ ಕೆಲಸ ಮಾಡೋರು ಅಂತ ನನಗೇನು ಅಂತ ಕಷ್ಟ ಅನ್ಸ್ಕೊಳ್ಳಿಲ್ಲ. ಬಟ್ ಕೆಲಸಕ್ಕೆ ಯಾವತ್ತೂ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ. ನಾನೆಷ್ಟಾಗೆ ಕೆಲಸ 10 ಗಂಟೆಯಿಂದ 5 ಗಂಟೆವರೆಗೆ ಶಿಫ್ಟ್ ಬರ್ತಿತ್ತು, ಬೆಳಿಗ್ಗೆ ಹೋದರೆ ಅಲ್ಲಿ ಇರ್ತಿದ್ವಿ. ತಿರ್ಗಿ ಮಾರ್ನಿಂಗು ಸ್ವಲ್ಪ ಕಷ್ಟ ಆಗ್ತಿ ಮಾರ್ನಿಂಗ್ ಅಂತ ಹೇಳಿದ್ರೆ, ಈ ಮಾರ್ನಿಂಗು ಅಲ್ಲೇನು ಇದಿಲ್ಲ, ಟ್ರಾನ್ಸ್ಮಿಷನ್ ಇತ್ತು ಬಟ್ ಮಾರ್ನಿಂಗ್ ಶಿಫ್ಟ್ ಇಲ್ಲ. ಮಾರ್ನಿಂಗ್ ಶಿಫ್ಟ್ ಅಂದರೆ ಅಲ್ಲಿರೋರೇ ಮಾಡ್ತಾರೆ, ನೈಟಲ್ಲಿ ಹೋಗೋರೆ ಕಂಟಿನ್ಯೂ ಮಾಡ್ತಿದ್ರು,
1: ಜನರಲ್ ಶಿಫ್ಟ್ ಮಾತ್ರ ಇರ್ತಾ ಇತ್ತು.
0: ಜನರಲ್ ಶಿಫ್ಟ್ ಹೋಗ್ತಿದ್ರು, ನೈಟಲ್ಲಿ ಹೋದರೆ ಏನು ಮಾಡ್ತಿದ್ವಿ, ಸಾಯಂಕಾಲ 5 ಗಂಟೆಗೆ ಹೋಗ್ತಿದ್ವಿ, ರಾತ್ರಿ ಬೆಳಿಗ್ಗೆ ಅಲ್ಲೇ ಉಳ್ಕೊಂಡು ನಾಳೆ ಬೆಳಿಗ್ಗೆ 8:30 ವಾಪಸ್ ಬರ್ತಿದ್ದು. ಜನರಲ್ ಶಿಫ್ಟ್ ಅವ್ರು ಹೋದ್ಮೇಲೆ 10 ಗಂಟೆ ನಾವು ವಾಪಸ್ ಬರ್ತಾ ಇದ್ವಿ, ಅವತ್ತು ಡ್ಯೂಟಿ ಇರೋಲ್ಲ 2 ದಿವಸದಿಂದ. ಆ ಥರ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ನಮಗೇನಂತ ಕಷ್ಟ ಆಗಲ್ಲ ಅಲ್ಲಿ. ಬಟ್ ಏನಂದರೆ ಅಲ್ಲಿ ಇರಬೇಕಷ್ಟೇ, ಇರಬೇಕು. ಕೆಲಸನೇ ಇತ್ತು, ತುಂಬ ಕೆಲಸ ಇತ್ತು, ಮತ್ತು ಕಲಿತ್ವಿ. ಕೆಲಸ ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಕಲಿಸಿತ್ತು. ಮತ್ತು ನಮಗೆ ಹಸಿವು ಇತ್ತು ಮೇಯ್ನ್, ಅದು ನಮಗೆ ಮೇಯ್ನ್ ಇತ್ತು. ನಮಗೆ ಆಕಾಶವಾಣಿ ಅಲ್ಲಿಂದನೇ ನಾವು ಜೀವನ ಶುರು ಮಾಡಿದ್ವಿ. ಆಮೇಲೆ ಊರ ಕಡೆ ಎಲ್ಲ ಫೈನಾನ್ಸಿಯಲ್ ಇದು ಮಾ ಜಮೀನು ತಗೊಂಡೆ, 1 ಎಕರೆ ಜಮೀನು ತೆಗೆದುಕೊಟ್ಟೆ, ಟ್ರ್ಯಾಕ್ಟರ್ ತೆಗೆದುಕೊಟ್ಟೆ, ಪಂಪ್ಸೆಟ್ ಮಾಡಿಸ್ಕೊಟ್ಟೆ, ಎಲ್ಲ ಊರ ಕಡೆ ಎಲ್ಲ ಅನುಕೂಲ ಆಯಿತು. ಎಲ್ರಿಗೂ ಮದುವೆ ಮಾಡಿ ಅಲ್ಲಿಂದ ನಮ್ಮ ಜೀವನ ಶುರುವಾಯಿತು. ಆಮೇಲೆ ನಾನು ಮ್ಯಾರೇಜ್ ಮದುವೆ ಮಾಡಿಕೊಂಡೆ 90ನೇ ಇಸ್ವಿನಲ್ಲಿ, ನನ್ನ ಫ್ಯಾಮಿಲಿ 90ನಲ್ಲಿ ಕೆಲಸಕ್ಕೆ ಸೇರಕ್ಕೆ ಮುಂಚಿದಾಗ ನನಗೆ ಮ್ಯಾರೇಜ್ ಆಗಿತ್ತು. ಒಂದು
1: ನಿಮ್ಮ ಈ ಕೌಟುಂಬಿಕ ಜೀವನದ ಕಡೆಗೆ ಒಂದಷ್ಟು ಮಾತಾಡೋಣ ಈಗ ಸ್ವಲ್ಪ ಸಮಯವನ್ನು ಬಿಟ್ಟು.

0: ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ಕನ್ನಡ ಭಾರತಿ. ರಷ್ಯನ್ ಭಾಷೆಗೆ ಅನುವಾದಗೊಂಡ ಕನ್ನಡದ ವಚನಗಳು, ಈ ಕುರಿತು ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ HS ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀಮಾ ಅವರೊಂದಿಗಿನ ಚರ್ಚೆ.
1: ಪುರುಷನ ಮುಂದೆ ಮಾಯೆ, ಸ್ತ್ರೀಯೆಂಬ ಅಭಿಮಾನವಾಗಿ ಕಾಡುವುದು.
2: ಉಳ್ಳವರು ಶಿವಾಲಯವ ಮಾಡುವರು, ನಾನೆನ್ನ ಮಾಡುವ ಬಡಾವಣೆಯ ಎನ್ನ ಕಾಲ ಕಂಬ ದೇಹಲ ದೇಗುಲ ಶಿರ ಹೊನ್ನ ಕಲಸವಯ ಕುಡಲ ಸಂಗಮ ದೇವ ಕೇಲಯ ಸ್ಥಾವರಕ್ಕೆ ಅಲ್ಲಿವಂತು ಜನಗಾಮಕ್ಕೆ ಅಲ್ಲಿವಿಲ್ಲ.
1: ಲೋಕವೆಂಬ ಮಾಯೆಗೆ ಚರಣ ಚಾರಿತ್ರ್ಯ ಮರುಳಾಗಿ ತೋರುವುದು.
0: ಕೇಳಿ ಆಕಾಶವಾಣಿ ಮೈಸೂರು FM 100.6 ಕನ್ನಡ ಭಾರತಿ ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ. ಕೇಳುಗರೆ, ಆಕಾಶವಾಣಿಯಲ್ಲಿ 35 ವರ್ಷಗಳಿಗಿಂತಲೂ ಹೆಚ್ಚು ಸೇವೆಯನ್ನು ಸಲ್ಲಿಸಿರುವಂತಹ AN ಶಿವಲಿಂಗೇಗೌಡ ಅವರ ಜೊತೆಗಿನ ಮಾತುಕತೆಯನ್ನು ಕೇಳ್ತಾ ಇದ್ದೀವಿ. ಈಗ ಅವರ ಜೊತೆಯಲ್ಲಿ ಬಹುಕಾಲ ಸೇವೆಯನ್ನು ಸಲ್ಲಿಸಿದಂತಹ, ಸಹೋದ್ಯೋಗಿಯಾಗಿ ಕೆಲಸವನ್ನು ನಿರ್ವಹಿಸಿದಂತಹ ಒಬ್ಬರು ಮಾತಾಡ್ತಾ ಇದ್ದಾರೆ. ಹಲೋ,

0: ಹಾಂ ನಮಸ್ಕಾರ,
1: ಸರ್, ನಿಮ್ಮ
0: ನನ್ನ ಹೆಸರು
1: ಪರಿಚಯವನ್ನು
0: ಮೋಹನ್,
1: ನೀವೇ ಮಾಡ್ಕೊಂಬಿಡಿ. ಹಾಂ
0: ನನ್ನ ಹೆಸರು ಮೋಹನ್ ಕುಮಾರ್ ಅಂತ.
1: ಹಾಂ ಹಾಂ
0: ಈಗ ಕಳೆದ 1 ವರ್ಷದಿಂದ ನಾನು ಅಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದೆ.
1: ಹಾಂ ಹಾಂ
0: ಶಿವಲಿಂಗೇಗೌಡನ ಜೊತೆಲಿ ನಾನು ಸುಮಾರು ದಿನ ಕೆಲಸ ಮಾಡಿದ್ದೀನಿ, ಸುಮಾರು ವರ್ಷಗಳ ಗಟ್ಟೆಗಡೆ.
1: ಹ್ಞೂ.
0: ಶಿವಲಿಂಗೇಗೌಡರು ಹೇಗೆ ಅಂತಂದ್ರೆ, ಅವ್ರಿಗೆ ಯಾವ್ದಲ್ಲೂ ಒಂದು ಕೆಲಸ ಕೊಟ್ಬಿಟ್ರೆ ಅದು ಮುಗಿಯೋವರೆಗೂ ಬಿಡ್ತಾ ಇರ್ಲಿಲ್ಲ. ಈಗ ಯಾವ್ದಲ್ಲೂ ಒಂದು ರಿಪೇರಿ ಕೆಲಸ ತಗೋಬೇಕು ಅಂತಂದ್ರೆ ಯಾವ್ದಲ್ಲೂ ಒಂದು ಪಾರ್ಟ್ ಕೆಟ್ಟೋಗಿರುತ್ತೆ. ಅದನ್ನ ನಾವು ಜನರಲ್ ಆಗಿ ಹೇಗ್ ಮಾಡ್ತೀವಿ ಅಂದ್ರೆ, ಅದನ್ನ ನೋಟ್ ಕೊಟ್ಟು ಅದ್ ಸ್ಯಾಂಕ್ಷನ್ ಆಗಿ ಅದ್ ಪರ್ಚೇಸ್ ಮಾಡಿ ಅದ್ ತಂದು ಫಿಕ್ಸ್ ಮಾಡಿ ಎಲ್ಲ ಮಾಡ್ಬೇಕಾಯ್ತು. ಅದ್ ತಿಂಗಳಾನ್ಗಟ್ಟೆ ಆಗ್ತಿತ್ತು ಕೆಲಸ ಸ್ಯಾಂಕ್ಷನ್ ಆಗೋದು. ಅದೇ ಶಿವಲಿಂಗೇಗೌಡ ಆ ಬ್ಯಾಚ್ ಅಲ್ಲಿ ನಮ್ ಕೆಲ್ಸದಲ್ಲಿ ಇದ್ರೆ ಅದ್ ಯಾರನ್ನು ಕೇಳ್ತಾನೆ ಇರ್ಲಿಲ್ಲ. ಅವರು ನಾವಿನ್ನು ಈ ಪಾರ್ಟ್ ಹೋಗಿದೆ ಅಂತ ನಾವು ಮಾತಾಡ್ತಾ ಇದ್ರೇನೆ ಅವ್ರು ಗಾಡಿ ತಗೊಂಡು ಸಿಟಿಗೆ ಹೋಗಿ ಅದು ತಗೊಂಡ್ಬಂದು ಅದ್ ಫಿಕ್ಸ್ ಮಾಡಿ ಅದು ವರ್ಕ್ ಮಾಡೋ ತರ ಮಾಡ್ಬಿಡೋರು.
1: ಅದು
0: ಈ ತರ
1: ಕೆಲಸದ
0: ಮಾಡಿ ಮಾಡಿ ಅವ್ರು ಸುಮಾರು ದುಡ್ಡು ಕಳ್ಕೊಂಡಿದ್ದಾರೆ. ಅದು ಆ ತರ ಸ್ಯಾಂಕ್ಷನ್ ಆಗದೆ ನಾವು ಪರ್ಚೇಸ್ ಮಾಡಿದ್ರೆ ದುಡ್ಡು ಬರ್ತಿರ್ಲಿಲ್ಲ ಆಫೀಸಿಂದ.
1: ಆದ್ರೂ ಅದರ ಶ್ರದ್ಧೆಗೆ ನಾವು ಗೌರವಿಸ್ಬೇಕು ಸರ್.
0: ಈ ಅವಾಗ ನಾವು ಹೇಳ್ತಾ ಇದ್ವಿ ಇನ್ನು ಮಂಡ್ಯದವರೆಲ್ಲ ಹೀಗಿರಿ ಅಂತ,
1: ಉದಾರಿಗಳು ಅಂತ.
0: ಜೊತೆಗೆ ಇವ್ರಿಗೆ ಏನಂದ್ರೆ ಒಂದ್ ಕೆಲಸ ಅಂತ ಬಂದ್ಬಿಟ್ರೆ ಅದನ್ನ ಮಾಡಿ ಮುಗಿಸ್ಬಿಡ್ಬೇಕು. ಯಾವ್ದಾದ್ರು ಓಬಿ ಆಗ್ಲಿ, ಟ್ರಾನ್ಸ್ಮಿಟರ್ ಕೆಲಸ ಆಗ್ಲಿ, ಎಸ್ಪೆಷಲಿ ಪ್ರಿವೆಂಟಿವ್ ಮೇಂಟೆನೆನ್ಸ್ ನಾವು ಯಾವಾಗ್ಲೂ ರಾತ್ರಿ ತಗೋತಾ ಇದ್ದು ಡೇ ಟೈಮ್ ಅಲ್ಲಿ ಎಲ್ಲ ಟ್ರಾನ್ಸ್ಮಿಷನ್. ಪ್ರಿವೆಂಟಿವ್ ಮೇಂಟೆನೆನ್ಸ್ಗೆ ಈ ಗೌಡ್ರು ಇರ್ಲೇಬೇಕಾಗಿತ್ತು. ಏನಲ್ಲಿ ಕೆಟ್ಟರೆ ತಕ್ಷಣ ಹೋಗಿ ತಗೊಂಡ್ಬರಕ್ಕೆ ಅವರು. ಜೊತೆಗೆ ಅವ್ರಿಗೆ ಅವತ್ತಿಂದನು ಮಾಡಿ ಮಾಡಿ ಅಭ್ಯಾಸ ಆಗ್ಬಿಡಿತ್ತು.
1: ರೈತರು ಸರ್ ಮೂಲತಃ, ಅವರು ಭೂಮಿಯ ಜೊತೆಗೆ ನಂಟನ್ನ ಇಟ್ಕೊಂಡಿದ್ದಂತವ್ರು.
0: ನಾವು ಯಾವ್ದಲ್ಲೋ ಒಂದ್ ಸಾಮಾನ್ ಎತ್ತಬೇಕು, ಟ್ರಾನ್ಸ್ಫಾರ್ಮರ್ ಎತ್ತಬೇಕು, ತುಂಬಾ ಹೆವಿ ಇದೆಲ್ಲ. ಎತ್ತಬೇಕು ಅಂದ್ರೆ 2-3 ಜನ ಬೇಕು ಅಂತ ಕಾಯ್ತಾ ಇದ್ರೆ ಇವ್ರು ಒಂದೇ ಕೈಯಲ್ಲಿ ಹೆಗಲ ಮೇಲೆ ಹೊತ್ಕೊಂಡ್ ಬಂದ್ಬಿಡೋರು.
1: ದೃಢ ಕಾಯಿ.
0: ಆತರ ಆಗಿ ಎಲ್ಲರಿಗೂ ಬರೋ ಆಫೀಸರ್ಸ್, ಯಾರೇ ಬರ್ಲಿ ಆಫೀಸರ್, ಹೊಸಬ್ರು ಬರ್ಲಿ ಹಳಬ್ರಿಗೆ ಬರ್ಲಿ, ಇವ್ರು ಗೊತ್ತಿರ್ಲಿ ಗೊತ್ತಿರ್ಲಿ ಅವ್ರಿ, ಎಲ್ಲರಿಗೂ ಸ್ವಲ್ಪ ದಿನದಲ್ಲೇ ಶಿವಲಿಂಗೇಗೌಡ ಬೇಕು ಅನ್ನೋ ತರ ಸಂದರ್ಭ, ಆತರ ಸಿಚುಯೇಷನ್ ಕ್ರಿಯೇಟ್ ಆಗ್ಬಿಡೋದು.
1: ಒಂದು ಕಾರ್ಯ ತತ್ಪರತೆ ಅವರಲ್ಲಿ ಇತ್ತು ಸರ್. ಅದು
0: ಈವಾಗ್ಲೂ ನಮ್ ಮೊನ್ನೆ ಒಂದ್ಸರಿ ಆಫೀಸಿಗೆ ಬಂದಾಗ ನೋಡಿದೆ, ಎಲ್ಲ ಕಡೆಲೂ ಲೈಟ್ ಕೆಟ್ಟೋಗಿದೆ ಅಂತ ಲೈಟ್ ರಿಪೇರಿ ಮಾಡ್ತಾ ಕೂತಿದ್ರು. ಏನು ಇನ್ನು ಮಾಡ್ತಾ ಇದೀರಾ ಅಂತ ಕೇಳಿದಕ್ಕೆ, ಹೌದು ನಾನೆಲ್ಲ ಹ್ಯಾಂಡ್ ಓವರ್ ಮಾಡಿ ನಂಗೆ ಕೊಟ್ಬಿಟ್ಟಿದ್ರು, ಅದಷ್ಟು ಮುಗಿಸ್ಬಿಟ್ಟು ಹೋಗ್ತೀನಿ ಆಮೇಲೆ ಹೆಂಗಾದ್ರು ಮೇಂಟೈನ್ ಮಾಡ್ಕೊಳ್ಳಿ ಇವರು ಅನ್ನೋ ತರ ಆ ಭಾವನೆ ಅವರಿಗೆ.
1: ಬಹಳ ಸಂತೋಷ ಮೋಹನ್ ಕುಮಾರ್ ಅವರೇ. ಗೌಡರೊಂದಿಗೆ ಮಾತಾಡೋ ತುಂಬಾ ಇದೆ, ಸಮಯ ಇಲ್ಲ, ಕಡಿಮೆ ಇದೆ. ತಮ್ಮ ಅಭಿಮಾನದ ನುಡಿಗಳಿಗಾಗಿ ಶಿವಲಿಂಗೇಗೌಡರು ಧನ್ಯವಾದಗಳನ್ನು ಹೇಳ್ತಾರೆ.
0: ಅವರಿಗೆ ಲೈಫ್ ತುಂಬಾ ಸುಖ ಸಂತೋಷವಾಗಿರ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ.
2: ಥ್ಯಾಂಕ್ ಯು ರೀ, ಥ್ಯಾಂಕ್ ಯು.
1: ಗೌಡ್ರೆ, ತಾವು ಮಾತಾಡ್ತಾ ಇದ್ದೀರಿ ಕೌಟುಂಬಿಕ ಜೀವನದ ಬಗ್ಗೆ. ಮದುವೆ ಆಗ್ತೀರಿ, ಇಬ್ಬರು ಮಕ್ಕಳಾಗ್ತಾರೆ, ಒಬ್ಬ ಮಗ ಜರ್ಮನಿಯಲ್ಲಿ ಇದ್ದಾರೆ, ಮದುವೆ ಆಗಿದೆ ಅವ್ರಿಗೂ ಕೂಡ, ಮಗಳಿಗೂ ಕೂಡ ಮದುವೆ ಆಗಿದೆ. ತಮ್ಮ ಮನೆಯವರು ಯಾವ ಊರವರು?
2: ನಮ್ಮ ಮನೆಯವರು ಅಲ್ಲೇ ಬೆಕ್ಕರ್ಲಿಯವರೇ, ಅವ್ರ ತಾಯಿ ನಮ್ಮೂರವರೇ, ಸತ್ರ ಸಂಬಂಧನೇ. ಆ್ಯಕ್ಚುಲಿ ಜೂನ್ನಲ್ಲಿ, ಮಾರ್ಚಲ್ಲಿ, ಮಾರ್ಚ್ 18th ಮ್ಯಾರೇಜ್ ಆಯಿತು. ಮೇನಲ್ಲಿ ನಾನು ಮಾರ್ಚ್ ಏಪ್ರಿಲ್ನಲ್ಲಿ ಫ್ಯಾಮಿಲಿ ಶಿಫ್ಟ್ ಬೆಂಗಳೂರು ಮನೆ ಮಾಡಿ ಕರ್ಕೊಂಡು ಹೋದೆ. ಪ್ರೈವೇಟಲ್ಲಿ ಕೆಲಸ ಮಾಡ್ತಾಯಿದ್ದೆ. ಜೂನ್ ಮೇನಲ್ಲಿ ಇಂಟರ್ವ್ಯೂ ಬಂತು, ಜೂನಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಯಿತು. ಆಮೇಲೆ ಕ್ವಾರ್ಟರ್ ಶಿಫ್ಟ್, ಅವತ್ತಿಂದ ಇಲ್ಲಿವರೆಗೂ ನನ್ನ ಜೊತೆನೆಲ್ಲ ಇದ್ದಾರೆ. ನನ್ನ ಯಾವತ್ತೂ ಯಾವತ್ತೂ ಬಿಟ್ಟಿಲ್ಲ. ಅವತ್ತಿಂದ ಇದರಲ್ಲಿ ಇಲ್ಲಿವರೆಗೂ ನನ್ನ ಏನೈತೆ ಇದೆ, ಜಗಳನೂ ಮಾಡ್ತಾ ಇದೆ, ಇಲ್ಲ
1: ಸಂಸಾರ
2: ಇದೆ, ಪ್ರೀತಿನೂ ಇದೆ, ಜಗಳನೂ ಇದೆ, ಎಲ್ಲ ಇದೆ. ಇಲ್ಲಿವರೆಗೂ 1 ವಾರ ಬಿಟ್ಟು ಅವರಿಲ್ಲ, ಮನೆ ಬಿಟ್ಟು ನನ್ನ ಜೊತೆಲ್ಲ ಇದ್ದಾರೆ. ಇಲ್ಲಿವರೆಗೂ ಒಬ್ಬ ಮಗ. ನನಗೆ ಮಗನಿಗಿಟ್ಟು ಹೆಚ್ಚಾಗಿ ಮಕ್ಕಳು ಅಂತ ಹೇಳ್ಕೋಬೇಕು. ಮಗ ಒಬ್ಬ, ಅವನು ನನ್ನ ಮಗ ಜರ್ಮನಿಲಿ ಇದ್ದಾನೆ, ಅವನು ಒಳ್ಳೆ ಇದ್ರಲ್ಲಿ ಇದ್ದಾನೆ, ಒಳ್ಳೆ ಹುಡುಗ, ಎಜುಕೇಷನ್ ಎಲ್ಲ ಮಾಡಿದ್ದಾನೆ. ಮಗಳು, ಅವಳಿಗೂ ಇದಾಗಿದೆ, ಮದುವೆ ಆಯಿತು, ಒಂದು ಮಗು ಇದ್ದಾಳೆ, ಮಗಳಿದ್ದಾಳೆ. ಮೊಮ್ಮಗಳು ಈಗ ಪರಿ ಅಂತ ಹೇಳ್ಬಿಟ್ಟು ಅವಳು ಇದ್ದಾಳೆ. ಮಗನಿಗೂ ಒಬ್ಬ ಮಗಳಿದ್ದಾಳೆ, ಫ್ಯಾಮಿಲಿ ಎಲ್ಲ ಇದ್ದಾರೆ, ಸೊಸೆ ಇದ್ದಾರೆ, ಸೊತೆ ಮತ್ತೆ ಅಳಿಯ ಎಲ್ಲ ಚೆನ್ನಾಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಮಕ್ಕಳು ಅಂತ ನಾನೇನು ನೋಡ್ಸ್ ಹಾಕಿಲ್ಲ. ನನ್ನಾಗೆ 5 ಜನಕ್ಕೂ ಒಬ್ರು ಗಂಡು, ಒಂದು ಹೆಣ್ಣು, ಒಂದೆಲ್ಲ ಆ ಥರ ಇದೆ. 10 ಮಕ್ಕಳು ಎಲ್ಲರನ್ನೂ, ಮತ್ತು ತಂಗಿ ಮಕ್ಕಳು ಎಲ್ಲರನ್ನೂ ಇಟ್ಕೊಂಡು ಓದಿಸಿ ಎಲ್ಲರೂ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ನಾನು ಯಾರು ಒಬ್ಬರನ್ನೂ ಅಂತ ನಾನೇನು ಇದು ಮಾಡಿಲ್ಲ, ಎಲ್ಲರೂ ಫುಲ್ ಫ್ಯಾಮಿಲಿ ಮೇಂಟೈನ್ ಮಾಡಿದ್ದೀನಿ.
1: ನನಗೆ ಗೊತ್ತಿರುವ ಹಾಗೆ ನಿಮ್ಮ ತಮ್ಮದಿರ ಮಕ್ಕಳು, ತಂಗಿಯರ ಮಕ್ಕಳು ಎಲ್ಲರೂ ಕೂಡ ನಿಮ್ಮ ಮನೇಲೆ ಓಡಾಡ್ಕೊಂಡು ಇದ್ದಂಥವ್ರು. ಅವರೆಲ್ಲರನ್ನ ಓದಿಸ್ಬೇಕು ಅನ್ನುವಂಥ ಒಂದು ಆಸೆ ತಮ್ಮಲ್ಲಿ ಅಚಲವಾಗಿ ಇತ್ತು. ಯಾಕೆಂದ್ರೆ ನಾವು ಕಂಡ ಹಾಗೆ ಇಂಜಿನಿಯರ್ಗಳಾಗಿದ್ದಾರೆ ನಿಮ್ಮ ಮನೆಯಲ್ಲಿ ಬೆಳೆದಂಥವ್ರು,
2: ಎಲ್ಲರೂ ಇಂಜಿನಿಯರ್, ಎಲ್ಲ ಕೋರ್ಸು ಇದ್ದಾರೆ, ಎಲ್ಲ ಕೋರ್ಸು ನಮ್ಮ ಮನೇಲಿ ಇದೆ.
1: ಹೌದು ಹೌದು, ಆ ಥರದ ಒಂದು ಅನ್ಯೋನ್ಯತೆ. ಮತ್ತು ನನ್ನ ತಮ್ಮಂದಿರ ಮಕ್ಕಳು ಕೂಡ ನನ್ನ ಮಕ್ಕಳೇ ಎನ್ನುವ, ತಂಗಿಯ ಮಕ್ಕಳು ನನ್ನ ಮಕ್ಕಳೇ ಎನ್ನುವಂಥ ಒಂದು ಔದಾರ್ಯವನ್ನು ತಾವು ಬೆಳೆಸ್ಕೊಂಡಿದ್ದೀವಿ.

0: ಇಲ್ಲ, ನನಗೆ ಇಲ್ಲಿವರೆಗೂ ಇವತ್ತು ಪ್ರೆಸೆಂಟ್ ಅವರೇ, ನನ್ನ ಮಕ್ಕಳೇ ಬೇರೆ ಇಲ್ಲ, ಅವ್ರ ಮಕ್ಕಳೇ ಬೇರೆ ಅಂತ ಆ ತರ ಇಲ್ವೇ ಇಲ್ಲ ನನಗೆ. ಎಲ್ಲರೂ ಒಂದೇ. ಇವತ್ತು ಅವರು ಆ ಹುಡುಗರು ಅಷ್ಟೇ ಇದ್ದಾರೆ, ಎಲ್ಲರೂ ಒಂದೇ. ಎಲ್ಲರೂ ಚೆನ್ನಾಗಿ ಎಜುಕೇಶನ್ ಎಲ್ಲ ಮಾಡಿದಾಗ ಇವತ್ತು ಚೆನ್ನಾಗಿದ್ದಾರೆ, ಚೆನ್ನಾಗಿ ಓದಿಸಿದೀವಿ ಎಲ್ಲ ಕೇಂದ್ರ ವಿದ್ಯಾಲಯ ಎಲ್ಲ ಎಷ್ಟಡಿ.
1: ಈ ಆಕಾಶವಾಣಿಗೆ ಸೇರಿಕೊಂಡ ಮೇಲೆ ನಿಮಗಾದಂಥ ಒಂದು ಮರೆಯಲಾಗದ ಕೆಲವು ಅನುಭವಗಳು ಇದ್ದೇ ಇರ್ತವೆ ಒಬ್ಬ ಉದ್ಯೋಗಿ ಅಂತಂದಾಗ. ಯಾಕೆಂದರೆ ಓಬಿಗೆ ಹೋಗಬೇಕಾಗುತ್ತೆ, ಅಂದರೆ ಔಟ್ ಬ್ರಾಡ್ಕಾಸ್ಟಿಂಗ್ ಇದೆಲ್ಲ ಕೂಡ ಇರುತ್ತೆ, ಪ್ರೆಸಿಡೆಂಟ್ ಅವರ ಧ್ವನಿ ಮುದ್ರಣ ಇರುತ್ತೆ, ಪ್ರೈಮ್ ಮಿನಿಸ್ಟರ್ ಧ್ವನಿ ಮುದ್ರಣ ಇರುತ್ತೆ, ವಿ ವಿ ಐ ಪಿಗಳ ಧ್ವನಿ ಮುದ್ರಣ ಇರುತ್ತೆ, ಸಂಗೀತ ಕಚೇರಿಗಳ ಧ್ವನಿ ಮುದ್ರಣ ಇರುತ್ತೆ. ಈ ಸಂದರ್ಭಗಳಲ್ಲಿ ಏನೆಲ್ಲ ನೆನಪಾಗುತ್ತೆ ನಿಮಗೆ, ಮರೆಯಲಾಗದ ಕೆಲವು ಘಟನೆಗಳು ಇವೆಯಾ?
0: ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಬಂದಾಗ ನಮಗೆ ಎಸ್ ಪಿ ಟಿಯಿಂದ ಕೆಲಸ ಮಾಡಿ ಬಂದಮೇಲೆ ಅಲ್ಲಿ ಎಸ್ಬೇಕು ಈ ಸ್ಟುಡಿಯೋ ಸೆಟಪ್ ಇಲ್ಲ ಎಸ್ ಪಿ ಟಿನಲ್ಲಿ,
1: ಸ್ಟುಡಿಯೋ
0: ಇಲ್ಲವೇ ಇಲ್ಲ,
1: ಬರೀ ಯಂತ್ರಗಳ ಮಾತ್ರ.
0: ನಾವಲ್ಲಿ ಆಡಿಯೋ ಕೊಡ್ತಿದ್ವಿ, ಅಲ್ಲಿ ಚುಚ್ಚಿದ್ವಿ, ನಮಗೆ ಅಲ್ಲಿ ಏನು ಟೆಕ್ನಿಕಲಿ ಇತ್ತು ಗೊತ್ತಿತ್ತು ಅಷ್ಟೇ, ಪ್ರಾಕ್ಟಿಕಲಿ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ಬಟ್ ಇದು ಆಡಿಯೋದ ಬಗ್ಗೆ ಅಷ್ಟೊಂದು ಇಲ್ಲ ಅಲ್ಲಿ, ರೆಕಾರ್ಡಿಂಗು ಮತ್ತು ಇದು ಇಲ್ಲವೇ ಇಲ್ಲ. ಏನೇ ಇದ್ರು ಮೈಸೂರಿಗೆ ಬಂದಮೇಲೆ ನಾವು ಕಲ್ತಿದ್ದು. ಮೈಸೂರಿಗೆ ಬಂದಮೇಲೆ ಇಲ್ಲಿ ಇದ್ದಂಥ ಸಿಬ್ಬಂದಿ, ಈಗ ಮೋಹನ್ ಕುಮಾರ್ ಫೋನ್ ಮಾಡಿದ್ರು, ಮಹಾದೇವು, ಇಲ್ಲಿ ಬಂದಂಥ ಜನಗಳ ಕೈ ಸೇರಿಕೊಂಡು ನಾವು ಕಲ್ತಿದ್ದು, ಕೆಲಸ ಕಲಿತು ಅದನ್ನು ಚೆನ್ನಾಗಿ ಈಗ ನಾವು ಒಬ್ರಿಗೆ ಬೇರೆಯವ್ರಿಗೆ ಹೇಳ್ಕೊಡ್ಬೋದು, ಅಷ್ಟೊಂದು ಲೆವೆಲ್ಗೆ ಕಲ್ತಿವಿ. ಮತ್ತು ನೀವು ಓ ಬಿ ಬಗ್ಗೆ ಕೇಳಿದ್ರಿ, ಓ ಬಿ ಯಾವುದು ಅಷ್ಟೇ, ನಾವು ಓ ಬಿ ಈಗ ಪ್ರೈಮ್ ಮಿನಿಸ್ಟರ್ ಓ ಬಿ ಮಾಡಿದ್ವಿ, ನಿಮ್ಮ ಜೊತೆ ಸುಮಾರು ಓ ಬಿ ಮಾಡಿದ್ವಿ. ಕೆಲವು ಕಡೆ ಆಗುತ್ತೆ, ಇಲ್ಲ ಅಂತಲ್ಲ, ಕೆಲವು ಕಡೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಮೊದಲೆಲ್ಲ ಯು ಪಿ ಟಿ ಆರ್ ಬರ್ತಿತ್ತು, ಸ್ಪೀಡ್ ವೇರಿಯೇಷನು, ಅದನ್ನು ಏನೋ ಮೇಂಟೈನ್ ಮಾಡ್ಕೊಂಡು ಬಂದು ನಾವು ಅದನ್ನು ರಿಪೇರಿಮೆಂಟ್ ಮಾಡ್ಕೊಂಡು ಮಾಡ್ತಿದ್ವಿ. ಇವಾಗೆಲ್ಲ ಕಂಪ್ಯೂಟರ್ ಬಂತು, ಕಂಪ್ಯೂಟರ್ ಬಂದಮೇಲೆ ನಿಮಗೆ, ಯಾಕೆಂದರೆ ಒಂದ್ಸರಿ ನಾವು ಇದಕ್ಕೆ ಹೋದ್ವಿ ಚಾಮರಾಜನಗರಕ್ಕೆ,
1: ಚಾಮರಾಜನಗರಕ್ಕೆ
0: ಹೋದ್ವಿ, ಅಲ್ಲಿ ಅರ್ಥಿಂಗ್ ಸರಿ ಇಲ್ಲ, ಪ್ರೋಗ್ರಾಮೇ ಆಗ್ತಾ ಇಲ್ಲ,
1: ಹೌದು,
0: ಕೊನೆಗೆ ಅದನ್ನೇನೋ ಒಂದು ಒಯ್ರು ತಗೊಂಡು ಕಟ್ಟಿ ಏನೋ ಮಾಡ್ಕೊಂಡು ಬಂದ್ವಿ.
1: ಹೌದು, ಪ್ರೆಸಿಡೆಂಟ್ ಅವ್ರು
0: ಪ್ರೆಸಿಡೆಂಟ್ ಬರ್ತಾರೆ ಇದರಲ್ಲಿ, ಅದನ್ನ ಬ್ಲಾಕ್ ಆಗೋಯ್ತು, ಫುಲ್ ಬರ್ತಾ ಇರಲ್ಲ. ಕೊನೆಗೆ ಅದನ್ನ ತಗೊಂಡಾಗ ಒಯ್ರು ತಗೊಂಡಾಗ ಎಲ್ಲೋ ಒಂದು ಐದೊಂದು ಬಾಕ್ಸ್ ಕಟ್ಟಿ ಅದನ್ನು ಮಾಡ್ಕೊಂಡು ಬಂದ್ವಿ.
1: ಹೌದು,
0: ಅದು ಪ್ರೋಗ್ರಾಮ್ ಇಲ್ಲಾಂದ್ರೆ ಅವ್ರು ಪ್ರೋಗ್ರಾಮ್ ಮಾಡೋಕೆ ಆಗ್ತಿರ್ಲಿಲ್ಲ. ಅದಂತ ಏಕೆಂದ್ರೆ ನಾವು ಅಲ್ಲಿ ತಾತ್ಕಾಲಿಕವಾಗಿ ನಾವು ಏನು ಮಾಡ್ಕೋಬೇಕು ಅದನ್ನು ಪ್ರೋಗ್ರಾಮ್ ಅಷ್ಟಕ್ಕೆ ಮಾತ್ರ ನಾವು ಸೀಮಿತ ಇಟ್ಕೋಬೇಕು, ಬೇರೆ ಎಲ್ಲ ಮಾಡಿಕೊಂಡು ಅದು ಇದು ಮಾಡ್ತೀನಿ ತಲೆ ಕೆಡಿಸ್ಕೊಂಡ್ರೆ ಅದಾಗೋದಿಲ್ಲ. ಅದರಿಂದ ನಮಗೆ ತುಂಬ ಎಕ್ಸ್ಪೀರಿಯೆನ್ಸೇ ಕಲ್ತಿದ್ದೆ ಮೇಯ್ನು. ಒಂದಿಗೆ ಹೇಳಬೇಕು ಅಂತೇಳಿದ್ರೆ, ಯಾರು ಪ್ರೋಗ್ರಾಮ್ನಲ್ಲಿ ನಮ್ಮ ಜೊತೆಲಿ ಬರ್ತಾರೆ ಅವರು ನಾವು ಟೆಕ್ನಿಕಲ್ಲು ಅದು ಇದು ಅವ್ರ ಆಫೀಸರು ಅಂತ ಅನ್ಕೋಬಾರದು.
1: ಅಲ್ಲ, ನಾವೆಲ್ಲರೂ
0: ಎಲ್ಲರೂ ಒಂದಿಗೆ ಟೀಮಲ್ಲಿ ಮಾಡಿದ್ರೆ ಸಕ್ಸಸ್ ಆಗುತ್ತೆ, ಇಲ್ಲ ಅಂದರೆ ಖಂಡಿತ ಅದಾಗಲ್ಲ. ಅವ್ರು ನಮ್ಮ ಜೊತೆಲಿ ಬಂದರು ಎಲ್ಲರೂ ಅಷ್ಟೇ, ಯಾರು ಅಷ್ಟೇ, ಇವನು ಆಫೀಸರ್ ಯಾರೇ ಬರಲಿ ಅವರು ನಾವು ಏನು ಸ್ಟ್ಯಾಂಡ್ ಎತ್ಕೋತೀವಿ, ಏಯ್ ಕೊಡ್ರಿ ಗೌಡ್ರ ಇಲ್ಲಿ ನಾನು ಎತ್ಕೋತೀನಿ, ದಯಾಕ್ರೆ ನೀವು ಒಬ್ರು ಎತ್ಕೋತೀನಿ ಅನ್ನೋರು. ಅವರು ಅಷ್ಟೇ, ಅವ್ರ ಕೆಲಸಕ್ಕೆ ಅವ್ರೇನಾದ್ರೂ ಅವ್ರ ಕೆಲಸ ಇತ್ತು ಅಂದ್ರೆ ನಾವು ಅದಕ್ಕೂ ಸಪೋರ್ಟ್ ಮಾಡ್ತಿದ್ವಿ, ಎಲ್ಲದಕ್ಕೂ ನಾವು ಸಪೋರ್ಟ್ ಮಾಡ್ತಾ ಇದ್ವಿ. ಅದು ಟೀಮ್ ವರ್ಕಲ್ಲಿ ನಮಗೆ ಯಾವುದು ಇಲ್ಲಿವರೆಗೂ ಅಂತ ತೊಂದರೆ ಆಗಲಿಲ್ಲ.
1: ಸಮಯ ಮುಗಿತಾ ಇದೆ ತಮಗೆ ಕೊಟ್ಟಿರುವಂಥದ್ದು, ಆದರೆ ಬಹಳಷ್ಟು ಮಾತುಗಳು ಇವೆ. ಈಗ ಆಕಾಶವಾಣಿ ಅಂತಂದಾಗ ಅಥವಾ ನಿಮ್ಮ ಸೇವೆಗೆ ಸೇರಿಕೊಂಡಾಗ ಯಾರ್ಯಾರೆಲ್ಲ ಅಧಿಕಾರಿಗಳು ತಮಗೆ ನೆನಪಾಗ್ತಾರೆ?
0: ನನಗೆ ಫಸ್ಟು ಸೇರಿದಾಗ ಮೋಹನ್ ದಾಸ್ ಅಂತ, ಮೋಹನ್ ದಾಸ್ ಅಂತ ಇದ್ರು, ಅವರೇ ಅಪಾಯಿಂಟ್ ಮಾಡಿದ್ರು, ಒಳ್ಳೆ ಆಫೀಸರ್ ಅವರು. ಅವರು ಬಂದು ನಾನು ಕೆಲಸ ಮಾಡ್ತಾ ಇದ್ರೆ ಬಂದು ಕುಂತ್ಕೊಳ್ಳೋರು, ನಾನು ಹೆಲ್ಪರ್ ಆಗಿರಲಿ, ಟೆಕ್ನಿಕ್ಸ್ ಕೆಲಸ ಮಾಡ್ತಾರೆ, ಸರ್ ಬೇಡ ಸರ್, ನಾನೇನಾರು ಈ ಕಡೆ ನೋಡಿ, ನನಗೆ ಏನೋ ಬೇಕು ಅಂತ ಗೊತ್ತು ಅವ್ರಿಗೆ. ದೂಸ ನನ್ನ ತಗೇನು ಸರ್ ಇಲ್ಲ, ನಾನು ತಗೋಬತ್ತೀರಿ ಸರ್ ಅಂತ. ಅಂಥ ಒಳ್ಳೆ ವ್ಯಕ್ತಿ ನಾನು ಮಾಡಿದ್ರು. ಮತ್ತು ಜಯರಾಮನ್ ಅಂತ ಇದ್ರು, ಅರಭಟ್ಟಿ ಅಂತ ಇದ್ರು, ಅವ್ರಿಗೆ ಗುಪ್ತಾ ಅಂತ ಇದ್ರು, ಯಾರು ಆಫೀಸರು ನನಗೆ ಇದಾಗ ಮಾಡಲಿ, ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಅಲ್ಲಿಂದ ಇಲ್ಲಿಗೆ ಬಂದೆ, ಇಲ್ಲಿಗೆ ಬಂದಾಗ ಮಾಳಿಗೆ ಅಂತ ಇದ್ರು, ಆಮೇಲೆ ಮುರುಗನ್ ಸರ್ ಇದ್ರು, ಗಾಂಧಿರಾಜ್ ಅವರು ಇದ್ರು, ಏಯಿಗಳು ಈಗ ಶ್ರೀನಿವಾಸ್ ಇದ್ರು, ಮತ್ತೆ ಇವು ಆನಂದನ್ನು ಅದಕ್ಕಿಂತ ಹೆಚ್ಚಾಗಿ ನಮ್ಮ ರಾಮಾನುಜಪ್ಪ ಅವರು ತುಂಬಾ ಆತ್ಮೀಯ. ನನ್ಗೆ 4 ವರ್ಷ ಒಡನಾಟದಲ್ಲಿ ಇಲ್ಲಿ ಇದ್ದಿದ್ದು ಅಂತ ಹೇಳಿದ್ರೆ, ಐದು ಅವ್ರು ಎಷ್ಟು ದಿವಸ ಮೈಸೂರು ಇದ್ರು ಅಷ್ಟರವ್ರಿಗೆ ನಾನು ಬಿಟ್ಟೇ ಇಲ್ಲ. ಅವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಅವರು ಫುಲ್ ಚೆನ್ನಾಗಿ ಇದು ಮಾಡಿಕೊಂಡು ನಮಗೆ ಅವಕಾಶ ಕೊಟ್ಟರು, ಏನು ಬೇಕಾದ್ರೂ ಮಾಡು, ಏನು ಇದು ಮಾಡಿಕೊಟ್ಟು.
1: ಕಡೆಯ ಪ್ರಶ್ನೆ ಗೌಡ್ರೆ, ಈಗ 31ನೇ ತಾರೀಕು ತಾವು ಸೇವಾನಿವೃತ್ತಿಯನ್ನು ಹೊಂದುತ್ತಾ ಇದ್ದೀರಿ, ಏನು ಅನಿಸುತ್ತೆ ಆಕಾಶವಾಣಿ ಅಂತಂದರೆ ತಮಗೆ?
0: ಆಕಾಶವಾಣಿ ಅಂತಂದರೆ ನಮಗೆ ಜೀವನ ಕೊಟ್ಟಂಥ ಇದು, ಯಾವತ್ತೂ ಮರಿಬಾರ್ದು, ಯಾವತ್ತೂ ಮರಿಬಾರ್ದು. ಅದಕ್ಕೆ ಕೊಟ್ಟಂತ ಇದಕ್ಕೆ ನಾವು ಯಾವತ್ತೂ ಚಿರಋಣಿಯಾಗಿರ್ಬೇಕು. ಆಕೆ ಹಂಗೆ ಹಿಂಗೆ ಅನ್ನೋದೆಲ್ಲ ಮಾಡಕ್ ಹೋಗ್ಬಾರ್ದು. ಆಕಾಶವಾಣಿ ಎಲ್ಲನೂ ಕೊಟ್ಟಿದೆ ನಮಗೆ. ಈಗ ಅಲ್ಲಿಂದನೆ ನಮ್ಮ ಮಕ್ಳ ಎಜುಕೇಶನ್ ಆಗಿರೋದು, ಅಲ್ಲಿಂದನೆ ಎಲ್ಲ ಏನೇ ಮನೆ ಕಟ್ಟಿದ್ದೀವಿ, ಎಲ್ಲ ಮಾಡಿ ಏನೇ ಅನುಕೂಲ ಆಗ್ಬೇಕಂದ್ರೂ ಆಕಾಶವಾಣಿಯಿಂದ ಆಗಿರೋದು.
1: ಸಂತೃಪ್ತಿ ತಮಗಿದೆ,
0: ತುಂಬ ಸಂತೃಪ್ತಿ ಫುಲ್ ಇದೆ.
1: ಬಹಳ ಸಂತೋಷ ಶಿವಲಿಂಗೇಗೌಡ್ರೆ, ಇದುವರೆಗೂ ತಮ್ಮ ಸೇವೆಯ ಪ್ರಾರಂಭದಿಂದ ಹಿಡಿದು ಇಲ್ಲಿವರೆಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳ್ತಾ, ಸೇವಾ ನಿವೃತ್ತಿಯ ನಂತರ ನಿಮ್ಮ ಜೀವನ ಇನ್ನಷ್ಟು ಸಮೃದ್ಧಿಯಾಗಿ ಇರಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ, ಆಕಾಶವಾಣಿಯ ಆಶಯವೂ ಕೂಡ. ಧನ್ಯವಾದ, ನಮಸ್ಕಾರ.
0: ಥ್ಯಾಂಕ್ ಯು, ಧನ್ಯವಾದಗಳು.

0: ಕೇಳುಗರೆ, ಇದೇ ತಿಂಗಳ 31ರಂದು ನಿವೃತ್ತಿಯನ್ನು ಹೊಂದುತ್ತಿರುವ ಹಿರಿಯ ಟೆಕ್ನಿಷಿಯನ್ ಎಎನ್ ಶಿವಲಿಂಗೇಗೌಡ ಅವರೊಡನೆ ಮಾತುಕತೆಯನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇದೇ ತಿಂಗಳ 31ರಂದು ಸೇವಾ ನಿವೃತ್ತಿ ಹೊಂದುತ್ತಿರುವ ಮತ್ತೊಬ್ಬರು ಮೈಸೂರು ಆಕಾಶವಾಣಿಯ ಸಹಾಯಕ ಎಂಜಿನಿಯರ್ ಪಿ ಆನಂದನ್ ಅವರು. ಅವರೊಂದಿಗಿನ ಮಾತುಕತೆಯನ್ನ ಈಗ ಕೇಳೋಣ. ಕೇಳುಗರೆ, ಸೇವೆಗೆ ಸೇರುವ ದಿನ ಎಷ್ಟು ಮುಖ್ಯವೋ ಸೇವೆಯಿಂದ ನಿವೃತ್ತಿ ಆಗುವಂಥದ್ದು ಕೂಡ ಅಷ್ಟೇ ಮುಖ್ಯವಾದಂಥ ಒಂದು ದಿನ. ಯಾವತ್ತು ನಾವು ಸೇವೆಗೆ ಸೇರಿಕೊಳ್ತೀವೋ, ಯಾವತ್ತು ನಿವೃತ್ತಿ ಆಗ್ತೀವೋ ಅನ್ನೋದು ಮೊದಲೇ ನಿರ್ಧಾರ ಆಗ್ಬಿಟ್ಟಿರ್ತದೆ. ಅದು ಸರ್ಕಾರದ ನಿಯಮದ ಅನ್ವಯ. ಮತ್ತೊಬ್ಬರು ಪಿ ಆನಂದನ್ ಅಂತವು ಆನಂದನ್ ಅನ್ನುವಂಥವರು. ಆನಂದನ್ ಅಂತಂದರೆ ಒಂದು ಕ್ರಿಯಾಶೀಲ ವ್ಯಕ್ತಿತ್ವ. ಆನಂದನ್ ಅಂತಂದರೆ ಎಲ್ಲರನ್ನ ಒಟ್ಟಿಗೆ ಕರೆದುಕೊಂಡು ಹೋಗುವಂತಹ ವ್ಯಕ್ತಿತ್ವ. ಆನಂದನ್ ಅಂತಂದರೆ ಒಂದು ಆನಂದದಾಯಕವಾದಂತಹ ಮನಸ್ಸನ್ನು ಉಳ್ಳವರು ಅಂಥೇಳಿ. ಈ ಎಲ್ಲ ವಿಶೇಷಣೆಗಳು ಯಾಕೆ ಅಂತ ತಮಗೆ ಅನ್ನಿಸ್ಬಹುದು. ಯಾಕೆ ಅಂತಂದರೆ ಅವರ ಜೊತೆ ಒಡನಾಟವನ್ನು ಇಟ್ಕೊಂಡಂಥವರಿಗೆ, ಅವರ ಜೊತೆ ಒಂದಷ್ಟು ಮಾತನ್ನು ಆಡಿದಂಥವರಿಗೆ ಅವರ ವ್ಯಕ್ತಿತ್ವ ಏನು ಅನ್ನುವಂಥದ್ದು ಸಹಜವಾಗಿಯೇ ಗೊತ್ತಾಗ್ಬಿಡ್ತದೆ. ಅದರಿಂದ ಇಂಥ ವಿಶೇಷಣಗಳನ್ನು ಅದಕ್ಕೋಸ್ಕರನೇ ಬಳಸಿದಂಥದ್ದು. ಆನಂದನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ. ಥ್ಯಾಂಕ್ ಯು.
0: ಬಹಳ ಸಂತೋಷ ಆಗುತ್ತೆ ತಮ್ಮ ಧ್ವನಿಯನ್ನು ಆಕಾಶವಾಣಿಯಲ್ಲಿ ಕೇಳ್ತಾ ಇರುವಂಥ ನಮ್ಮ ಕೇಳುಗರಿಗೆ. ಯಾಕೆ ಅಂತಂದರೆ ಎಂಜಿನಿಯರಿಂಗ್ ಸೆಕ್ಷನ್ ಅಂತಂದರೆ ಅದು ತೆರೆಮರೆಯಲ್ಲಿ ಕೆಲಸವನ್ನು ಮಾಡುವಂಥದ್ದು, ಒಂದು ಉತ್ತಮವಾದ ಗುಣಮಟ್ಟದ ಕಾರ್ಯಕ್ರಮವನ್ನು ಪ್ರಸಾರ ಆಗ್ತಾ ಇದೆ ಅಂತಂದರೆ ಅದರ ಹಿಂದೆ ಎಂಜಿನಿಯರ್ಗಳ ಶ್ರಮ ಇದ್ದೇ ಇರುತ್ತೆ. ಆನಂದನವರು ಮೂಲತಃ ಕೇರಳ ಬೇಸಿಂದ ಬಂದಂಥವರು ಅಂತನಿಸುತ್ತೆ.
1: ಆ್ಯಕ್ಚುಲಿ ಕೇರಳದಲ್ಲಿರುವ ಒಂದು ಚಿಕ್ಕ ಊರಿದೆ, ಪಾಂಡಿಚೇರಿ ರೂಲ್ ಮಾಡುವ ಒಂದು ಚಿಕ್ಕ ಊರು ಮಾಹಿಯಿಂದ ಹೆಸರು
0: ಮಾಹಿ.
1: ಅದು ಆ್ಯಕ್ಚುಲಿ ಫ್ರೆಂಚ್ ಟೆರಿಟರಿ, ಅದು ಈಗ ಯೂನಿಯನ್ ಟೆರಿಟರಿ ಆಗಿದೆ. ಅದು ಕಂಟ್ರೋಲ್ ಮಾಡೋದು ಪಾಂಡಿಚೇರಿ ಸ್ಟೇಟ್, ದಟ್ ಈಸ್ ಇನ್ ತಮಿಳ್ನಾಡು.
0: ಅಂದ್ರೆ ಕೇಂದ್ರಾಡಳಿತ ಪ್ರದೇಶದ ಒಳಗೆ ಏನು ಅಲ್ಲಿ ಮಾಹಿ ಅನ್ನುವಂತ ಒಂದು ಪುಟ್ಟ ಹಳ್ಳಿಯಲ್ಲಿ ತಾವು ಹುಟ್ಟುತ್ತೀರಿ. ಆ ಹಳ್ಳಿ ಹೇಗೆ ಅನ್ನಿಸ್ತು ತಮಗೆ, ನಿಮ್ಮ ಬೆಳವಣಿಗೆಯಲ್ಲಿ ಹಳ್ಳಿ ಯಾವ ರೀತಿಯ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದು?
1: ಹಳ್ಳಿ ಅಂದ್ರೆ ಒಂದು 2 ಸ್ಕ್ವೇರ್ ಕಿಲೋಮೀಟರ್ ಇರುವ ಜಾಗ, ಒಂದು ದ್ವೀಪ ತರ ಅದು. ಬಟ್ ದ್ವೀಪ ಅಲ್ಲ, ಸುತ್ತಮುತ್ತ ಕೇರಳ ಇರುತ್ತೆ, ಮಧ್ಯದಲ್ಲಿ ಒಂದು ಪಾಂಡಿಚೇರಿ. ಇಟ್ಸ್ ಜಸ್ಟ್ ಲೈಕ್ ಐಲ್ಯಾಂಡ್. ಒಂದು ಕಡೆ ಕಡಲು, ಮೂರು ಕಡೆ ನಮ್ಮ ಕೇರಳ ಬಾರ್ಡರು. ಬಟ್ ರೂಲ್ಡ್ ಬೈ ಫುಲ್ಲಿ ಪಾಂಡಿಚೇರಿ ಪೊಲೀಸ್, ಪಾಂಡಿಚೇರಿ ಕೋರ್ಟ್, ಪಾಂಡಿಚೇರಿ ಎಜುಕೇಷನ್ ಡಿಪಾರ್ಟ್ಮೆಂಟ್, ಎವ್ರಿಥಿಂಗ್ ಪಾಂಡಿಚೇರಿ. ಬಟ್ ಅದು ಒಂದು ಮಲಯಾಳ ಮಾತಾಡುವ ಒಂದು ಪಾಂಡಿಚೇರಿಯಲ್ಲಿರುವ ಒಂದು ಊರು.
0: ಅಂದ್ರೆ ಮಲಯಾಳಿ ಭಾಷೆಯಲ್ಲೇ ತಾವು ಶಿಕ್ಷಣವನ್ನ ಪಡ್ಕೊಂಡಿದ್ದು ಆರಂಭದಲ್ಲಿ?
1: ಹೌದು ಹೌದು, ಮಲಯಾಳದಲ್ಲಿ ಓದಿ ಆಮೇಲೆ ನಮ್ಮ ಹೈಯರ್ ಎಜುಕೇಶನ್ಗೋಸ್ಕರ ಪಾಂಡಿಚೇರಿಗೆ ಹೋಗ್ಬೇಕಾಯ್ತು. ಅಲ್ಲಿ ಆ ಫೆಸಿಲಿಟಿಗಳು ಇರಲಿಲ್ಲ ಆವಾಗ, ಇವಾಗ ಮೆಡಿಕಲ್ ಕಾಲೇಜ್ ಸಹ ಬಂದ್ಬಿಟ್ಟಿದೆ.
0: ನಿಮ್ಮ ತಂದೆ ತಾಯಿ ಅವರೆಲ್ಲ ಏನ್ ಮಾಡ್ಕೊಂಡಿದ್ರು?
1: ತಂದೆ ಅವರು ಚಿಕ್ಕ ವಯಸ್ಸಲ್ಲೇ ಎಸ್ಪೈರ್ ಆಗಿತ್ತು, ತಾಯಿ ಕೂಲಿ ಕೆಲಸ ಎಲ್ಲ ಮಾಡಿಕೊಂಡು ಅವರು ನನ್ನ ಮತ್ತೆ ತಾಯಿದು ತಂದೆ ಎಲ್ಲ ನಮ್ಮನ್ನ ಬೆಳೆಸಿದ್ರು.
0: ಅಂದ್ರೆ ತಾತ ಅವರು,
1: ತಾತ ತಾತ
0: ಹೌದೌದು, ಬೆಳವಣಿಗೆಯಲ್ಲಿ ತಾತ
1: ಪಾತ್ರಗಳು ಇದೆ.
0: ತಾಯಿಯ ತಂದೆ
1: ತಂದೆ
0: ಅಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಭೂಮಿ ಇದು ವ್ಯವಸಾಯಕ್ಕೆ ಅಥವಾ ಕೃಷಿಗೆ ಏನಾದರೂ ಇತ್ತ ತಮಗೆ?
1: ಇಲ್ಲ, ಮಾಹಿಯಲ್ಲಿ ಭೂಮಿಯೆಲ್ಲ ತಗೊಳ್ಳಿಕ್ಕೆ ಆಗಲ್ಲ. ಮಾಹಿ ಅಂದ್ರೆ ಚಿಕ್ಕ ಏರಿಯಾ, ಒಬ್ಬರಿಗೆ ಒಂದು ಮನೆ ಸುತ್ತಮುತ್ತ ಜಾಗ ಅಷ್ಟೇ. ಮತ್ತೆ ಇರುವುದು ಕೃಷಿ ಭೂಮಿ ಇರುವರು ದೊಡ್ಡ ಜಮೀನ್ದಾರಾಗಿರ್ಬೇಕು ಅಲ್ಲಿ. ಆ ಟೈಮು ಆಗಿತ್ತು. ಈಗ ಆ ಜಮೀನು ಎಲ್ಲ ಪೀಸ್ ಪೀಸ್ ಪೀಸ್ ಮಾಡಿಬಿಟ್ಟು ಫುಲ್ಲಿ ಬರೀ ಮನೆಗಳಾಗಿಬಿಟ್ಟಿದೆ ಅಲ್ಲಿ. ಒಬ್ಬೊಬ್ಬರಿಗೆ ಒಂದು 5 ಸೆಂಟ್ ಲೆಕ್ಕ, ಅಲ್ಲಿ
0: ಸೆಂಟ್ ಲೆಕ್ಕ
1: 5 ಸೆಂಟ್ 3 ಲೆಕ್ಕ ಆ ಥರ. ನಮಗೊಂದು 3 ಸೆಂಟ್ ಅಷ್ಟೇ ಜಾಗ
0: ಈಗ ಇದೆಯಾ? ಅದು
1: ಉಳಿಸ್ಕೊಂಡು ಅದು ಆ್ಯಕ್ಚುಲಿ ನಮ್ಮ ರಿಲೇಟಿವ್ಸ್ಗೆ ಕೊಟ್ಬಿಟ್ಟೆ, ಯಾಕಂದ್ರೆ ಅವ್ರಿಗೆ ಮನೆ ಇರಲಿಲ್ಲ. ನನಗೆ ಜಾಬ್ ಸಿಗ್ತಾ ಆಮೇಲೆ ನನಗೆ ಅದು ಬೇಕಾಗಿರಲಿಲ್ಲ, ಅವ್ರಿಗೆ ಕೊಟ್ಟೆ. ಬಟ್ ನನ್ನದು ಹಕ್ಕ ಅಲ್ಲಿ ಇರುತ್ತೆ.
0: ಅಂದರೆ ಗಂಡು ಮಗ ಒಬ್ಬರೇ ನೀವು?
1: ಇಲ್ಲ, ನನ್ನದೊಂದು ಬ್ರದರ್ ಇದ್ದಾರೆ, ಬ್ರದರು ಮೈಸೂರಲ್ಲೇ ಕೆಲಸ ಮಾಡ್ತಾ ಇದ್ದಾರೆ.
0: ಈ ಹೈಯರ್ ಎಜುಕೇಷನ್ಗೋಸ್ಕರ ಪಾಂಡಿಚೇರಿಗೆ ನೀವು ಹೋಗ್ತೀರಿ, ಏನನ್ನ ಓದಿದ್ರಿ ತಾವು?
1: ಅದು ನಾನು ಅಲ್ಲಿ ಹೋಗಿದ್ದು ಅಂದರೆ ಆ್ಯಕ್ಚುಲಿ ನಾನು ನನ್ನ ಮಾಹಿಯಲ್ಲಿ ಸ್ಕೂಲಲ್ಲಿ ನಂಬರ್ 1 ಸ್ಟೂಡೆಂಟ್. ಆ್ಯಕ್ಚುಲಿ ಆ ಟೈಮಲ್ಲಿ

0: ಅಷ್ಟು ಆ ಒಳ್ಳೆ ಮಾರ್ಕ್ ತಗೊಂಡು ಪಾಸ್ ಮಾಡಿದೆ. ಸೊ ಏನೇನು ಏನಕ್ಕೆ ಎಲ್ಲಿ ಬೇಕಾದರೂ ಇದು ಸಿಗ್ತಾ ಅಡ್ಮಿಷನ್ ಸಿಗ್ತಾ ಇತ್ತು, ಕಾಲೇಜನ್ನು ಸಿಗ್ತಾ ಇತ್ತು. ಬಟ್ ನಮ್ಮ ಮೈನ್ ಪಾಯಿಂಟು ನಂದು ತಾಯಿ ಸ್ವಲ್ಪ ವೀಕ್ ಅಲ್ವಾ, ಕಷ್ಟಪಡ್ತಾ ಇದೆಲ್ಲ. ಸೊ ಬೇಗ ಕೆಲಸ ಆಗಬೇಕು. ಕೆಲಸ ಆಗಲಿಕ್ಕೆ ಆ ಟೈಮಲ್ಲಿರುವ ಮೇನ್ ಮಾರ್ಗ ಅಂದರೆ ಡಿಪ್ಲೊಮಾ ಓದಿದೆ. ಡಿಪ್ಲೊಮಾ ಓದಬೇಕಂದ್ರೆ ಪಾಂಡಿಚೇರಿಗೆ ಹೋಗಬೇಕಾಯ್ತು. ಆಗ ಪಾಂಡಿಚೇರಿಗೆ ಡಿಪ್ಲೊಮಾ ಓದಲಿಕ್ಕೆ ಹೋಗಿದೆ.
1: ಡಿಪ್ಲೊಮಾದಲ್ಲಿ ಯಾವ ಇದನ್ನ?
0: ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ತಗೊಂಡೆ. ಯಾಕಂದರೆ ಆ ಟೈಮಲ್ಲಿ ಎಲೆಕ್ಟ್ರಾನಿಕ್ಸ್ ಇಷ್ಟು ಡೆವಲಪ್ ಆಗಿರಲಿಲ್ಲ, ಬಟ್ ಡೆವಲಪಿಂಗ್ ಏರಿಯಾ ಅಂತ ಗೊತ್ತಾಗ್ಬಿಟ್ಟಿದೆ. ನಾನು ಅದು ತಗೊಂಡಿದ್ದೆ, ಅದರಲ್ಲಿ ಒಳ್ಳೆ ಮಾರ್ಕ್ ತಗೊಂಡು ಪಾಸ್ ಆಗಿದೆ. ವಿತಿನ್ ವಾರದಲ್ಲಿ ನನಗೆ ಜಾಬ್ ಬೇರೆ ಸಿಕ್ತು.
1: ಓ, ಮುಗಿಸಿದ ಒಂದು ವಾರದಲ್ಲೇ?
0: ಒಂದು ವಾರದಲ್ಲಿ. ನಾನು ಇಷ್ಟುವರೆಗೂ ನಾಳೆ ನಂದು ರಿಟೈರ್ಮೆಂಟ್ ಅಲ್ವಾ, ನಾನು ಡಿಪ್ಲೊಮಾ ಮಾಡಿ ಇವತ್ತುವರೆಗೂ ಒಂದು ಜಾಬ್ ಒಂದು ದಿವಸ ಸಹ ವಿತೌಟ್ ಜಾಬ್ ಇರಲಿಲ್ಲ. ಇನ್ನು ಮೇಲೆ ಫುಲ್ ಖಾಲಿ ಜಾಬ್ ಇಲ್ಲದ ವ್ಯಕ್ತಿ ಆಗಿಬಿಡ್ತೀನಿ, ಜಾಬ್ ಇಲ್ಲ ಪಟ್ಟದಾರಿ ಆಗ್ತೀನಿ.
1: ಇಲ್ಲ, ಆ ಥರ ಅನ್ಕೊಳ್ಳೋದಿಲ್ಲ. ಯಾವುದಾದ್ರೂ ಒಂದು ದಾರಿಯನ್ನು ಕಂಡುಕೊಳ್ಳೇಬೇಕಾಗುತ್ತೆ. ಯಾಕೆಂತಂದರೆ ಮನೆಯಲ್ಲೇ ಕೂರೋದಕ್ಕಾಗುವುದಿಲ್ಲ, ಆದರೆ ಮನೆಯಲ್ಲೇ ಇದ್ದುಕೊಂಡು ಒಂದಷ್ಟು ಕ್ರಿಯಾಶೀಲವಾಗಿ ನಾವು ಇರೋದಕ್ಕೆ ಪ್ರಯತ್ನವನ್ನು ಪಡಬೇಕಾಗುತ್ತೆ. ಈಗ ಪಾಂಡಿಚೇರಿಗೆ ತಾವು ಹೋಗ್ತೀರಿ ಡಿಪ್ಲೊಮಾ ಮಾಡಲಿಕ್ಕೋಸ್ಕರ, ಮನೆಯಲ್ಲಿ ತುಂಬ ಕಷ್ಟ, ಪಾಂಡಿಚೇರಿಯಲ್ಲಿ ಹೇಗೆ ಉಳ್ಕೊಂಡ್ರಿ, ಅಥವಾ ಏನೋ ಹಾಸ್ಟೆಲ್ ಈ ಥರದ್ದೇನಾದರೂ ಅನುಭವ?
0: ಪಾಂಡಿಚೇರಿಯಲ್ಲಿ ಹೇಗಂದರೆ, ಆ್ಯಕ್ಚುಲಿ ನಾನು ನಿಮ್ಮ ಹಿಂದೆ ಹೋಗುವಾಗ ನಮ್ಮದು ಫ್ಯಾಮಿಲಿ ಭಾರಿ ವೀಕ್ ಅಲ್ವಾ, ಫಿನಾನ್ಷಿಯಲಿ ಅಷ್ಟು ಸೌಂಡ್ ಇರಲಿಲ್ಲ. ಪಾಂಡಿಚೇರಿ ಹೋಗೋದಕ್ಕೂ ನನಗೆ ಆಸೆ, ಬೇಗ ಕೆಲಸ ಸಿಗಬೇಕು ಅಂತ ಗುರಿ. ಎರಡು ಆಪ್ಷನ್ ಇತ್ತು, ಒಂದು TTC ಮಾಡ್ಬೋದು, ಇಲ್ಲಾಂದರೆ ಡಿಪ್ಲೊಮಾಕ್ಕೆ ಹೋಗ್ಬೋದು, ಟೀಚರ್ ಟ್ರೈನಿಂಗ್ ಮಾಡ್ಬೋದು. ಟೀಚರ್ ಟ್ರೈನಿಂಗ್ ಮಾಡಿದರೂ ಆವಾಗ ಸಿಗ್ತಾ ಇತ್ತು. ಇನ್ನೊಂದು ಪೋಸ್ಟ್ ಆಫೀಸಿಂದ ನನಗೆ ಆಫರ್ ಲೆಟ್ರ್ ಬಂತು, SLC ಪಾಸ್ ಆಗಿ ಇಷ್ಟು ಮಾರ್ಕ್ ತೊಗೊಂಡಿದ್ದೆಲ್ಲ ನಿಮಗೆ ಬೇಕಂದ್ರೆ. ಆ ಟೈಮಲ್ಲಿ ಪೋಸ್ಟ್ ಆಫೀಸಲ್ಲಿ ಒಂದು ಉದ್ಯೋಗ ಇತ್ತು, SLC ಟಾಪ್ ಮಾರ್ಕ್ ಮಾಡಿದರೆ ಅವ್ರಿಗೂ ಡೈರೆಕ್ಟ್ ಕೆಲಸ ಕೊಡ್ತಾ ಇತ್ತು. ಅದೊಂದು ಆಪ್ಷನ್ ಬಂದಿತ್ತು. ನನಗೆ ಪೋಸ್ಟ್ ಮಾಸ್ಟರ್ ಕರೆದು ನನಗೆ ಹೇಳಿದರು, ನೀವು ಬೇಕಂದರೆ ಇಲ್ಲಿ ಜಾಬ್ ಇಮಿಡಿಯೇಟ್ ತಗೋಬೋದು ಅಂತ. ಬಟ್ ನನಗೆ ಇನ್ನೂ ಸ್ವಲ್ಪ ಓದಬೇಕು ಅಂತ ಆಸೆ ಇತ್ತು. ಹೋಗಿ ನಾನು ನಮ್ಮ ಸುತ್ತಮುತ್ತ ಜನರ ಮಾತಾಡಿದೆ, ನಮ್ಮ ಫ್ರೆಂಡ್ಸು ಅವರೆಲ್ಲ ಫಿನಾನ್ಷಿಯಲಿ ಏನು ಪ್ರಾಬ್ಲಮ್ ಇಲ್ಲ, ವಿ ವಿಲ್ ಹೆಲ್ಪ್ ಯು ವೆನ್ ಅವರ್ ಯು ರಿಕ್ವೈರ್ಡ್ ಜಸ್ಟ್ ಇನ್ಫಾರ್ಮ್ ಮಾಡಿ ಅಂತ ಹೇಳಿದರು. ಆಗ ನನ್ನ ಫ್ಯಾಮಿಲಿಯವರು ಸ್ವಲ್ಪ ಹೆಲ್ಪ್ ಮಾಡಿ, ನನ್ನ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಿ ನನ್ನದು ಎಜುಕೇಷನ್. ಅಲ್ಲಿ ನಾವು ರೂಮ್ ನಮ್ಮ ಜನರು ಸೇರಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಒಂದು ರೂಮ್ ತೊಗೊಂಡು ಅಲ್ಲಿ ಸ್ವಂತ ಫುಡ್ ಅರೇಂಜ್ ಮಾಡಿ ಬದುಕ್ತಾ ಇತ್ತು.
1: ಅಂದರೆ ಆಕಾಶವಾಣಿಗೆ ತಮಗೆ ಡಿಪ್ಲೊಮಾ ಮಾಡಿದ ಒಂದು ವರ್ಷ ಒಂದು ವಾರದಲ್ಲೇನ, ಅಥವಾ ಬೇರೆ ಉದ್ಯೋಗ ಏನಾದರೂ ಸಿಗಲಿಲ್ಲ?
0: ಆಕಾಶವಾಣಿಯಲ್ಲಿ ನಾನು ಸಿಕ್ಕಿದ್ದು ಆಮೇಲೆ, ಫಸ್ಟ್ ನಾನು ಕೆಲಸದ ತಕ್ಷಣ ಒಂದು ಪ್ರೈವೇಟ್ ಇದರಲ್ಲಿ ಸಿಕ್ತು ಜಾಬ್. ಬಟ್ ನನ್ನ ಫ್ರೆಂಡ್ಸ್ ಯಾರಿಗೂ ಸಿಕ್ಕಲಿಲ್ಲ, ಅವರು ಪರದಾಡ್ತಾ ಇತ್ತು. ಬಟ್ ಏನೋ ದೇವರ ಕೃಪೆ, ಏನೋ ಇಮಿಡಿಯೇಟ್ ಒಂದು 6 ಡೇಸ್ ಅಷ್ಟೇ ವೇಟ್ ಮಾಡಿದ್ದು. ಫಸ್ಟ್ ಇಂಟರ್ವ್ಯೂಲೇ ಸೆಲೆಕ್ಟ್ ಆಯಿತು ನಾನು, ಸೆಲೆಕ್ಟ್ ಆಗಿ ಕೆಲಸ ಮಾಡ್ತಾಯಿತ್ತು. ಆಮೇಲೆ ಒಂದು 1 ಇಯರ್ ಆಮೇಲೆ ಮಾತೃಭೂಮಿಯಿಂದ ಒಂದು ಪೇಪರ್ ಇತ್ತು, ಕೇರಳದಲ್ಲಿ ನಂಬರ್ 2 ಡೈಲಿ ಅದು. ಅದರಲ್ಲಿ ನನಗೆ ಅಸಿಸ್ಟೆಂಟ್ ಸೂಪರ್ವೈಸರ್ ಆಗಿ ಕೆಲಸ ಸಿಕ್ತು. ಅಲ್ಲಿ ನಿಲ್ಲುವಾಗ ಈ ಆಕಾಶವಾಣಿದು ಒಂದು ಅಡ್ವರ್ಟೈಸ್ಮೆಂಟ್ ಬಂತು, ಎಕ್ಸಾಮ್ ಇದೆ ಅಂತ. ಎಕ್ಸಾಮ್ ಅಟೆಂಡ್ ಮಾಡಿದೆ, ಅದು ಸಹ ಫಸ್ಟ್ ಅಟೆಂಪ್ಟಲ್ಲೇ ಸಿಕ್ತು. ಆಗ 3 ವಿತೌಟ್ ಸ್ಟ್ರೈನ್ ನನಗೆ ಜಾಬ್ ಸಿಕ್ಕಿದೆ, ಸಿಕ್ಬಿಡ್ತಾ ಇತ್ತು. ಆಕಾಶವಾಣಿ ಬಂದೆ. ಮುಂಚೆಯಲ್ಲೇ ಆಕಾಶವಾಣಿ ಮೇಲೆ ನನಗೊಂದು ಪ್ರೀತಿ ಇತ್ತು, ಯಾಕೆಂದರೆ ನಾನು ಓದುವಾಗಲೂ ಆಕಾಶವಾಣಿಯವರು ನಮ್ಮ ರೂಮ್ ಪಕ್ಕದಲ್ಲಿ ಅವ್ರದ್ದು ಆಕಾಶವಾಣಿ ಇತ್ತು ಆವಾಗ, ಬೀಚಲ್ಲಿ, ಪಾಂಡಿಚೇರಿ ಬೀಚಲ್ಲಿ ಇತ್ತು ಆಕಾಶವಾಣಿ. ಆವಾಗ ಅವರು ರೇಡಿಯೋ ತಗೊಂಡು, ರೇಡಿಯೋ ಅಂದರೆ ಆ ಟೈಮಲ್ಲಿ ಅಮೂಲ್ಯ ವಸ್ತು ಅಲ್ವಾ. ಅಮೂಲ್ಯ ಅಂದರೆ ತುಂಬ ಇದಿರುವ ವ್ಯಕ್ತಿ ಇದು, ನಮಗೆ ಇನ್ಫಾರ್ಮೇಷನ್ ಅಂದರೆ ಒಂದು ರೇಡಿಯೋ ಒಂದು ಪೇಪರ್ ಅಷ್ಟೇ, ಬಿಟ್ಟು ಬೇರೆ ಏನು ಇರಲಿಲ್ಲ. TV ಆಮೇಲೆ ಸ್ಲೋಲಿ ಬಂದಿದ್ದು. ಆಗ ರೇಡಿಯೋದಲ್ಲಿ ಕೆಲಸ ಅಂದರೆ ರೇಡಿಯೋ ಆಕಾಶವಾಣಿ ನೋಡ್ಕೊಂಡು ಯಾವತ್ತೂ ಇದು ಕೊಳಗಡೆ ಹೋಗಲಿಕ್ಕೆ ಆಗುತ್ತೆ ಅಂತ ನಾನು ಮನಸ್ಸಲ್ಲಿ ಅನಿಸಿತ್ತು. ಬಟ್ ಆಟೋಮೆಟಿಕ್ ಎಲ್ಲ ನಾನು ಎಕ್ಸಾಮ್ ಪಾಸ್ ಆಗಿ ಇಂಟರ್ವ್ಯೂ ಆಯ್ತಲ್ಲ, ನನಗೆ ಇದು ಬಂತು, ಅಪಾಯಿಂಟ್ಮೆಂಟ್ ಬಂತು.
1: ಏನು ಪೋಸ್ಟ್ ಕಾಲ್ ಮಾಡಿದ್ದ ಅವಾಗ?
0: ಇಂಜಿನಿಯರಿಂಗ್ ಅಸಿಸ್ಟೆಂಟ್ಗೆ ಪೋಸ್ಟ್ ಆಗಿತ್ತು.
1: ಅಂದರೆ ಡಿಪ್ಲೊಮಾ ಬೇಸ್ ಇತ್ತು?
0: ಡಿಪ್ಲೊಮಾ ಬೇಸ್ ಇತ್ತು. ಆಗ ಡೆವಲಪ್ಮೆಂಟ್ ನಮ್ಮ ಆಕಾಶವಾಣಿ ಮತ್ತು FM ಸೆಕ್ಷನು ಮತ್ತು ದೂರದರ್ಶನ ಡೆವಲಪ್ಮೆಂಟಿಂಗ್ ಏರಿಯಾ ಅದು. ಆ ಟೈಮಲ್ಲಿ ರಾಜೀವ್ ಗಾಂಧಿ ಪೀರಿಯಡು, ಒಳ್ಳೆ ನಮಗೆ ಒಂದು ಚಾನ್ಸ್ ದೇವರು ಕೊಟ್ಟರು, ಆಕಾಶವಾಣಿಯಲ್ಲೇ ಸೇರಿದೆ. ಇನ್ನೊಂದು ಅಂದರೆ ಮಾತೃಭೂಮಿ ಬೇಕಾ ಆಕಾಶವಾಣಿ ಬೇಕಾ ಅಂತ ಒಂದು ಬಂದಿತ್ತು. ಅದು ಮೀಡಿಯಮೇ, ಇದು ಮೀಡಿಯಮೇ, ಅದೊಂದು ತಾಂತ್ರಿಕ ಪ್ಲೇಸ್, ಇದೊಂದು ತಾಂತ್ರಿಕ ಇತ್ತು. ಅವತ್ತು ಕಂಪ್ಯೂಟರ್ ಅಲ್ಲಿ ಇಂಟ್ರೊಡ್ಯೂಸ್ ಆಗಿತ್ತು. ಇಲ್ಲಿ ಬರುವಾಗ ಏನಾಗಿತ್ತು ಅಂದರೆ ಹಾಸನಲ್ಲಿ ಜಾಯಿನ್ ಮಾಡೋಕ್ಕೆ ಬಂದೆ.

0: ಅಪಾಯಿಂಟ್ಮೆಂಟ್ ಹಾಸನ
1: ಹಾಸನ
0: ಬೇಕಾ ತಮಗೆ?
1: ಹಾಸನಗೆ ಹಾಸನಗೆ ಬಂದು ಆಮೇಲೆ ಬರುವಾಗಲೇ ಒಂದು ಊಟಿ ಥರ ಇತ್ತು ಹಾಸನ. ಫಸ್ಟ್ ಆಫ್ ಆಲ್ ಊಟಿ ಥರ ಇತ್ತು. ಊಟಿ ಬಂದು ಇಳಿದು ನೋಡಿದರೆ ಕಂಟ್ರೋಲ್ ರೂಮೆಲ್ಲ ರೆಡಿ ಆಗ್ತಾ ಇತ್ತು ಅಷ್ಟೇ. ಹೊಸ ಅವರು ಇನಾಗ್ರೇಷನ್ ಆಗಿರಲಿಲ್ಲ, ಹೊಸ ಡೆವಲಪ್ ಅಲ್ಲ, ಡೆವಲಪ್ ಆಗಿರಲಿಲ್ಲ. ಫುಲ್ ಹೊಸ ಕನ್ಸೋಲು, ಹೊಸ CTR, ಮತ್ತು ಹೊಸ ಸ್ಟಾಫ್ಗಳು. ಅವರು ಏನು ಮಾಡ್ತಾಯಿತ್ತು ಅಂದರೆ ರೇಡಿಯೋ ನಮ್ಮದು ಚಿತ್ರಗೀತೆಗಳಲ್ಲ ಹಾಕಿ ಎಂಜಾಯ್ ಮಾಡ್ತಾಯಿತ್ತು ಆವಾಗ. ಅದನ್ನ ನೋಡುವಾಗ ನನಗೆ ಅದೊಂದು ಭಾರಿ ಇಷ್ಟ, ರೇಡಿಯೋ ಹಾಡು ಕೇಳೋದು. ಆ ಟೈಮಲ್ಲಿ ನಾನೊಂದು ಪ್ರೇಮಲ್ಲಾಗ ಒಂದು ಫಿಲಮ್ ಬೇರೆ ನೋಡಿದ್ದೆ, ಅದರಲ್ಲಿ ಸಾಂಗ್ ಅದು ಸ್ಟೀರಿಯೋ ಬೇಸ್ಡ್. ಈಗಲೂ ನಂಬರ್ ಒನ್ ಸ್ಟೀರಿಯೋ ಚಿತ್ರಗೀತೆ ನೋಡಿದರೆ ಅದು ಚೆಕ್, ನಾನು ಚೆಕ್ ಮಾಡೋದಲ್ಲೋ ಅದು ಇಟ್ಕೊಂಡೆ, ಆ ಸಾಂಗ್ ಇಟ್ಕೊಂಡೆ. ಅದೊಂದು ಸ್ಟೀರಿಯೋ ಎಫೆಕ್ಟ್ ಇಷ್ಟುವರೆಗೂ ಬೇರೆ ಕನ್ನಡ ಸಾಂಗ್ ಬಂದಿದೆ ನನಗೆ ಗೊತ್ತಿಲ್ಲ. ಆಗ ಅದು ಎಲ್ಲ ಕೇಳ್ಕೊಳ್ಳುವಾಗ ನನಗೂ ತುಂಬ ಒಳ್ಳೆ ಕೆಲಸ ಇದು. ಹಾಗೆ
0: ಭಾಷೆಯ ತೊಡಕು ಏನು ಆಗ್ಲಿಲ್ವಾ ತಮಗೆ? ಯಾಕಂದ್ರೆ ಮಲಯಾಳಿ ತಮ್ಮ
1: ಅಲ್ಲಿ
0: ಹಾಸನಕ್ಕೆ ಬಂದಾಗ ಕನ್ನಡ ಮತ್ತೆ ಕನ್ನಡ ಚಿತ್ರಗೀತೆಗಳಿಗೆ ತಾವು ಮಾರು ಹೋದ್ರಿ, ಹೇಗೆ ಅದೆಲ್ಲ?
1: ಅದು ರೀಸನ್ ಅಂದರೆ ನನ್ನದು ರಿಲೇಟಿವ್ಸು ಸಿದ್ದಾಪುರ, ಮಡಿಕೇರಿ ಸಿದ್ದಾಪುರದಲ್ಲಿ ಇದ್ದರು. ನಾನು ಎವ್ರಿ ಎಜುಕೇಷನ್ ಟೈಮಲ್ಲಿ ಸ್ಕೂಲ್ ಕ್ಲೋಸ್ ಮಾಡುವಾಗ ಇಲ್ಲಿ ಬರ್ತಾ ಇತ್ತು. ಇಲ್ಲಿ ಬಂದ್ಬಿಟ್ಟು ಅಲ್ಲಿ ನಾನು ಬಂಧನ ಆ ಥರ ಫಿಲಮ್ಗಳೆಲ್ಲ ನೋಡ್ತಾ ಇತ್ತು ನನಗೆ. ಅದರಿಂದ ವಿಷ್ಣುವರ್ಧನ್ ನಂದು ಭಾರಿ ಇಷ್ಟ ಆಗಿತ್ತು. ಫಸ್ಟು ವಿಷ್ಣುವರ್ಧನ್ ಅಭಿಮಾನಿ ಆ್ಯಕ್ಚುಲಿ ನಾನು. ವಿಷ್ಣುವರ್ಧನ್ ಫಿಲಮ್ ಅಂದರೆ ನನಗೊಂಥರ ಸ್ಪೆಷಲ್ ಇದು. ಆಗ ಕನ್ನಡ ಸಾಂಗ್ಸು ನನಗೆ ತುಂಬ ಇಷ್ಟ ಅಲ್ವಾ. ಇಲ್ಲಿ ಬಂದು ನೋಡಿದರೆ ಬಂಧನ ಚಿತ್ರದ ಸಾಂಗ್ಸ್ ಹಾಕ್ತಾ ಇದ್ದಾರೆ, ಅದರಲ್ಲಿ ಆ ನೂರೊಂದು ನೆನಪು ಒಂದು ಸಾಂಗ್ ಕೇಳುವಾಗಲೇ ನನಗೊಂದು ಖುಷಿ.
0: ನೂರೊಂದು ನೆನಪು ಹಾಡು ಕೇಳುವಾಗ ಬೇರೆ ಯಾರು ನೆನಪಾಗ್ತಾ ಇದ್ರು ತಮಗೆ?
1: ಇಲ್ಲ, ಅದು ನಮ್ಮ ಲೈಫಲ್ಲಿ ಒಂದೊಂದು ನೆನಪುಗಳು ಬರುತ್ತಲ್ಲ, ಲೈಫ್ ಒಂದು ಸ್ಪೆಷಲ್. ಆಗ ಅದೊಂದು, ಮತ್ತು ಒಂದು ಕರ್ಣ ಫಿಲಿಮ್ ಅದು ನನಗೆ ಭಾರಿ ಇಷ್ಟ. ಅದೆಲ್ಲ ಇಲ್ಲಿ ಇವರು ಈ ಪ್ರೋಗ್ರಾಮ್ ಹಾಕೋದಿತ್ತು ಟೆಸ್ಟಿಂಗ್ ಪರ್ಪಸ್ಸು. ಆ ಟೈಮಲ್ಲಿ ಇನಾಗ್ರೇಷನ್ ಆಗಿರಲಿಲ್ಲ, ಟೆಸ್ಟಿಂಗ್ ನಾವು ಎಂಜಾಯ್ ಮಾಡ್ತಾ ಇತ್ತಲ್ಲ, ಒಳ್ಳೆ ಕೆಲಸ ಅದು. ಅದು ಬಿಟ್ಬಿಟ್ಟು ಈ ಸೈಡಿಗೆ ಬಂದೆ,
0: ಮಾತೃಭೂಮಿ ಬಿಟ್ಟು
1: ಇದಕ್ಕೆ ಬಂದೆ. ಮಾತೃಭೂಮಿ ಚೆನ್ನಾಗಿತ್ತು, ಒಳ್ಳೆ ಪಬ್ಲಿಕ್ ಓರಿಯೆಂಟೆಡ್ ಫೀಲ್ಡ್ ಅದು. ಬಟ್ ಅದೊಂದು ನಾನು ಈ ಸೈಡಿಗೆ ಜಂಪ್ ಆಗಿದೆ. ನಮ್ಮ ಥರ ಮೂರು ಜನ ಜಂಪ್ ಆಗಿದೆ ಆ ಟೈಮಲ್ಲಿ. ಆಗ ಮಾಧುರಮಲ್ಲಿ ಇರುವವರು
0: ಅವರು ಬೇರೆ ಬೇರೆ ಕಡೆ
1: ಇದ್ದಾರೆ.
0: ಹಾಸನಗೆ ಬಂದ್ರಿ ತಾವು, ಆಗ ತಾನೇ ಅದು ಹುಟ್ಕೊಳ್ತಾ ಇದ್ದಂಥ ಒಂದು ಕೇಂದ್ರ, ಹೊಸ ಅನುಭವ. ಆವಾಗ ಯಾರ್ಯಾರೆಲ್ಲ ಇದ್ರು ಮತ್ತು ಈ ಒಂದು ಶಿಫ್ಟ್ ಡ್ಯೂಟಿಗೆ ತಾವು ಬರಬೇಕಾಗಿತ್ತು, ಆ ಥರದ ಅನುಭವಗಳು ಏನು ಅನ್ನಿಸ್ತು ತಮಗೆ ವಿಶೇಷವಾದಂಥದ್ದು ತಮಗೆ?
1: ಸ್ಪೆಷಲಾಗಿ ಆಕಾಶವಾಣಿಗೆ ಬಂದ ಮೇಲೆ ನಾನು 6/10/90 ಜಾಯ್ನ್ ಆಗಿತ್ತು ಹಾಸನಲ್ಲಿ. ಬರುವಾಗ ಒಂದು ಒಬ್ಬರು ಸೀನಿಯರ್ ಟೆಕ್ ಆಗಿರುವ ಜಾರ್ಜ್ ಅಂತ ಒಬ್ಬರು ಇದ್ರು, ಜಾರ್ಜ್ ಇಲ್ಲಿ ಕೆಲಸ ಮಾಡಿದ್ರು,
0: ಆಮೇಲೆ ನಿವೃತ್ತಿ ಹೊಂದಿದ್ದ.
1: ಅವ್ರು ನಿವೃತ್ತಿ ಹೊಂದಿದ್ದ. ಅವರು ನನಗೆ ಹೇಳಿದ್ದು, ಏನು ಪ್ರಾಬ್ಲಮ್ ಇಲ್ಲ, ನೀವು ಬಂದು ಜಾಯ್ನ್ ಮಾಡಿಬಿಡು ಅಂತ ಹೇಳಿದೆ. ನಾನು ಆಗ ಅನಿಸಿತ್ತು, ಯಾಕೆ ಇವ್ರನ್ನ ಸೀನಿಯರ್ ಟೆಕ್ ಆಗಿರೋರಿಗೆ ನಮಗೆ ಜಾಯ್ನ್ ಮಾಡಿಸೋಕೆ ಆಗುತ್ತಾ? ಬಟ್ ನಮ್ಮ ಸ್ಟೇಷನಲ್ಲಿ ಆ ಥರ ಮಾಡ್ಬೋದು, ಡ್ಯೂಟಿಗೆ ಜಾಯ್ನ್ ಮಾಡ್ಬೋದು. ಬಟ್ ಆಮೇಲೆ ಬ್ಲಡ್ಜ್ ತೊಗೊಂಡ್ರೆ ಆಯಿತು, ನಮ್ಮ ಹೈಡ್ರಾ ಆಫೀಸ್ ಅವರು ರಜೆ ಪ್ರತಿಜ್ಞೆ ತೊಗೊಂಡಿದ್ರೆ ಸಾಕು ಸರಿ. ಆಗ ನಾನು ಅವತ್ತು ಬಂದು ಜಾಯ್ನ್ ಮಾಡಿ ಮತ್ತೆ ಒಂದು 2 ಇಯರ್ಸ್ ಆಮೇಲೆ ಅಲ್ಲಿಂದ ವರ್ಗಾವಣೆ ಆಯಿತು
0: ಹಾಸನಿಂದ ಮತ್ತೆ
1: ಮಡಿಕೇರಿಗೆ.
0: ಮಡಿಕೇರಿನೂ ಕೂಡ ಒಂದು ರೀತಿಯ ಊಟಿ ಅನುಭವನೇ.
1: ಹೌದು,
0: ಮಡಿಕೇರಿ ಅಲ್ಲಿಯ ಅನುಭವ ಹೇಗಿತ್ತು?
1: ಮಡಿಕೇರಿಗೆ ಬರಲಿಕ್ಕೆ ರೀಸನ್ ಅಂದರೆ ಮಡಿಕೇರಿಯಲ್ಲಿ ನಮ್ಮ ರಿಲೇಟಿವ್ಸ್ ಇದ್ದರು ಅಂತ ಹೇಳಿದಲ್ಲ, ಅವರು ನನಗೊಂದು ಹೆಣ್ಣು ನೋಡಿದರು ಮಡಿಕೇರಿಯಲ್ಲಿ. ಮಡಿಕೇರಿ ಅಂದರೆ ವಿರಾಜಪೇಟೆಯಲ್ಲಿ. ಆಗ ಮದುವೆ ಅಲ್ಲಿ ಆ ಹುಡುಗಿನ ಮದುವೆ ಆಯಿತು. ಮದುವೆ ಆದಮೇಲೆ ನಮಗೆ ಈಸಿ ಆಯಿತು, ನಮ್ಮ ರಿಲೇಟಿವ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಸೊ ನಾನು ಹಾಸನ ಬಿಟ್ಬಿಟ್ಟು ಮಡಿಕೇರಿಗೆ, ಮಡಿಕೇರಿ ಬಗ್ಗೆ ನನಗೆ ಅಷ್ಟೇನು ಗೊತ್ತಿರಲಿಲ್ಲ ಮಡಿಕೇರಿ ಬಗ್ಗೆ. ವಿರಾಯಪೇಟೆ ಸಿದ್ದಾಪುರ ಆ ಏರಿಯಲ್ಲಿ ಹೋಗ್ತಾ ಇದ್ಬಿಟ್ಟು ನಾನು ಮಡಿಕೇರಿ ಬಗ್ಗೆ ಅಷ್ಟೇನು ಗೊತ್ತಿರಲಿಲ್ಲ. ಒಂದು ಸಲ ಡಯಾ ಸೀಟ್ ನೋಡೋಕೆ ಹೋಗಿದ್ದೆ ಅಷ್ಟೇ, ಬಿಟ್ಟು ಬೇರೆ ಏನು. ಬಟ್ ಮಡಿಕೇರಿಯಲ್ಲ ರೇಡಿಯೋ ಸ್ಟೇಷನ್ ಬಂದಿದೆ, ಅಲ್ಲಿ ಜನ ಬೇಕು ಅಂತ ಗೊತ್ತಾಯಿತು. ಇಮಿಡಿಯೇಟ್ ಇಲ್ಲಿ ಟ್ರಾನ್ಸ್ಫರ್ ತೊಗೊಂಡು ಮಡಿಕೇರಿಗೆ ಬಂದೆ.
0: ಏನಾದರೂ ಮೊದಲೇ ಮದುವೆ ಆಗುವಂತಹ ಹುಡುಗಿಯನ್ನ ನೋಡಿದ್ರ ಅಥವಾ ನಿಮ್ಮ ಮನೆಯವರು ಆಯ್ಕೆಯನ್ನು ಮಾಡಿದ್ದ ಹೇಗೆ?
1: ಮಡಿಕೇರಿ ಇಲ್ಲ, ಮದುವೆ ಒಂದು ಎಂಗೇಜ್ ಅರೇಂಜ್ಡ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅವರು ನೋಡಿ. ಬಟ್ ಅವರು ರೈತರು, ಪಕ್ಕ ರೈತ, ಆಗ ಮನೆಯೆಲ್ಲ ಅಷ್ಟು ದೊಡ್ಡದಾಗಿ ಏನೂ ಇಲ್ಲ. ಬಟ್ ಅವರು ಒಳ್ಳೆ ರೈತರು ಆಗಿದ್ದರು, ಜೀವನವೇ ರೈತ ಜೀವನ. ಅದು ಸೊ ನನಗೇನು ಅನಿಸಿತ್ತು, ನನ್ನ ಕಮ್ಯುನಿಟಿ ನಂದು ಪರಿಸ್ಥಿತಿಗೆ ಪಕ್ಕ ಇವರು
0: ಹೊಂದಾಣಿಕೆ
1: ಆಗುತ್ತೆ.
0: ತಮ್ಮ ಮನೆಯವರು ಓದಿದ್ರ ಏನಾದರೂ?
1: ಅವರು

0: ಪಿ ಯು ಸಿ
1: ಟ್ಯೂಷನ್.
0: ಪಿ ಯು ಸಿವರೆಗೂ ಓದಿದ್ದಾರೆ, ಬಿರಾಜಪೇಟೆ ಇಂಜಿನಿಯರಲ್ಲಿ ಹೈಸ್ಕೂಲ್ ಇದು ಪ್ರೈಮರಿ ಇದರಲ್ಲಿ ಪಿ ಯು ಸಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದರಲ್ಲೇ ಓದಿದ್ದಾರೆ.
1: ಇದೆಲ್ಲವನ್ನು ದಾಟಿಕೊಂಡು ಮೈಸೂರಿನ ಕಡೆಗೆ ತಾವು ಬರ್ತೀರಿ. ಮೈಸೂರು ಬಹಳ ಸಾಂಸ್ಕೃತಿಕವಾಗಿ ಹೆಸರನ್ನು ಮಾಡಿದಂತಹ ಒಂದು ಜಾಗ. ಯಾರೇ ಬಂದರೂ ಕೂಡ ಮೈಸೂರಿಗೆ ವರ್ಗಾವಣೆ ಆಗಿ ಯಾವುದೇ ಇಲಾಖೆಯವರಾಗಿರ್ಬೋದು, ಇಲ್ಲಪ್ಪ ಇದು ಸುಖವಾಗಿರುತ್ತೆ ಮೈಸೂರು ಇಲ್ಲೇ ಇದ್ಬಿಡೋಣ ಅಂತೇಳಿ ತೀರ್ಮಾನವನ್ನು ಮಾಡ್ತಾರೆ. ತಾವು ಮೈಸೂರಿಗೆ ವರ್ಗಾವಣೆ ಆಗಿ ಬಂದ ಮೇಲೆ ಮೈಸೂರು ತಮಗೆ ಹೇಗೆ ಕಾಣಿತು?
0: ನಾನು ಅದೊಂದು ಹೇಳ್ತೀನಿ, ನಾನು ಮಡಿಕೇರಿ ನನಗೆ ಭಾರಿ ಇಷ್ಟ ಆಗಿದ ಜಾಗ ಮಡಿಕೇರಿ. ಆಗ ಅಲ್ಲಿ ಹತ್ತು ವರ್ಷ ಕೆಲಸ ಆಯಿತು. ಅಲ್ಲಿಂದ ಮೂರು ಸಲ ಕೇರಳಕ್ಕೆ ಟ್ರಾನ್ಸ್ಫರ್ ಸಿಕ್ತು, ನಾನು ಹೋಗಲಿಲ್ಲ. ಯಾಕಂದರೆ ಮತ್ತು ಮಕ್ಕಳಲ್ಲೂ ಎಜುಕೇಷನ್ಗೆ ಬಂತು. ಸೊ ನನ್ನದು 10 ಇಯರ್ಸ್ ಆಮೇಲೆ ಶಿಫ್ಟ್ ಮಾಡಲೇ ಮಾಡ್ತೀನಿ ಅಂತ ಬಂತು. ಆಗ ನಾನು ಮೈಸೂರು ಆಪ್ಟ್ ಮಾಡಿದೆ. ಮೈಸೂರು ಬರುವಾಗಲೂ ನಾನು ಹೇಳ್ಕೊಂಡು ಬಂದೆ, ನಾನು ಒಂದು 2 ಇಯರ್ಸಲ್ಲಿ ವಾಪಸ್ ಬರ್ತೀನಿ ಮಡಿಕೇರಿಗೆ, ನೀವು ಇಲ್ಲಿ ಇರು ಅಂತ ಹೇಳಿದರು. ಬಟ್ ವೈಫ್ ಒಪ್ಕೊಂಡಿಲ್ಲ, ವೈಫು ಇಲ್ಲಿಗೆ ನನ್ನ ಜೊತೆ ಬಂದುಬಿಟ್ರು. ಬಂದು ಆಮೇಲೆ ಮಕ್ಕಳು ಅಲ್ಲಿ ಓದಿಸ್ಲಿಕ್ಕೆ ಆಗಲ್ಲ, ಇಲ್ಲಿ ಓದಿಸ್ಬೇಕು. ಓದಿಸುವಾಗ ನೀವು ಚಿಮ್ಮಯ್ಯ ಹೈಸ್ಕೂಲಲ್ಲಿ ಅವ್ರಿಗೆ ಸ್ಕೂಲಲ್ಲಿ ಇದು ಸಿಕ್ತು, ಎಕ್ಸಾಮ್ ಅವ್ರಿಗೊಂದು ಚಿಕ್ಕ ಎಕ್ಸಾಮ್ ಇತ್ತು, ಅದನ್ನು ಪಾಸಾಗಿ ಬಂದರು. ಬಂದ ಆಮೇಲೆ ಈ ಸೆಂಟ್ರಲ್ ಸ್ಕೂಲಲ್ಲಿ ಆಪ್ಷನ್ ಬಂತು. ಸೊ ಅದಕ್ಕೆ ಅಪ್ಲಿಕೇಶನ್ ಕೊಟ್ಟೆ, ಅದರಲ್ಲೂ ಅವಳು ಪಾಸಾಯಿತು. ಸೊ ಅಲ್ಲಿಗೆ ಸೇರಿಸಿದೆ. ಸೊ ಅವರು ಸೇರಿಸಾದ್ಮೇಲೆ ನಾವೇನು ಮಾಡಬೇಕು, ನಾವು ಇಲ್ಲೇ ಸೆಟ್ಲ್ ಆಗಿಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ.
1: ಮೈಸೂರಲ್ಲೇ
0: ಇರ್ಬಿಡೋಣ ಎಜುಕೇಶನ್ ಮೈಸೂರಲ್ಲಿ. ಆಗ ಅದೇ ಆ ಥರ ನಾನು ಇಲ್ಲಿ ಸೆಟ್ಲ್ ಆಗಿತ್ತು.
1: ಮೈಸೂರು ಆಕಾಶವಾಣಿಗೆ ಬಂದಾಗ ಯಾರ್ಯಾರೆಲ್ಲ ಅಧಿಕಾರಿಗಳಿದ್ದರು, ಮತ್ತು ಹೇಗೆ ತಮಗೆ ಅವರೆಲ್ಲ ಹೆಲ್ಪ್ ಮಾಡಿದ್ರು ಅದರ ಬಗ್ಗೆ ಒಂದಷ್ಟು?
0: ಮೈಸೂರು ಆಕಾಶವಾಣಿಯಲ್ಲಿ ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ ಎಲ್ಲರೂ ಚೆನ್ನಾಗಿ ಕೋಆಪ್ರೇಟ್ ಮಾಡಿದರು. ನಮ್ಮ ಅಕೌಂಟೆಂಟ್ ಒಬ್ಬರು ಇದ್ದರು, ಮುರಳಿಮೋಹನ್
1: ಅವರು,
0: ಮುರಳಿಮೋಹನ್ ಚೆನ್ನಾಗಿ ಸಪೋರ್ಟ್ ಮಾಡಿ ನಮಗೆ. ಮತ್ತು ಕಂಟ್ರೋಲ್ ರೂಮ್ ಅವರೆಲ್ಲ ನಮ್ಮ ಗುರುಲಿಂಗಯ್ಯ ಒಂದು ಟೆಕ್ನಿಷಿಯನ್, ಸೀನಿಯರ್ ಟೆಕ್ನಿಷಿಯನ್ ಇದ್ದರು,
1: ರಿಟೈರ್ ಆಗಿದ್ದಾರೆ
0: ಆಗಲೇ, ಅವರು ರಿಟೈರ್ ಆಯಿತು. ಅವರೆಲ್ಲ ತುಂಬ ಹೆಲ್ಪ್ ಮಾಡಿ ನಮಗೆ, ಮನೆ ಆಗಲಿ ಯಾವ ತೊಂದರೆ ಕೊಡಲಿ, ಅದು ಆ ಶೇಡಲ್ಲಿ ಅದಾದ ನೆರಳಲ್ಲಿ ನಮಗೆ ಇಲ್ಲೇ ನಿಲ್ಬಹುದು ಅಂತಂದು ಧೈರ್ಯ ಬಂತು.
1: ಒಂದು ಮನೆಯನ್ನು ಮೈಸೂರಿನಲ್ಲಿ ಮಾಡಿಬಿಟ್ರಿ,
0: ಅದು
1: ತೀರ್ಮಾನ ಆಯಿತು, ಎಲ್ಲೂ ಹೋಗೋದು ಬೇಡ, ಮೈಸೂರಲ್ಲೇ ಉಳಿದ್ಬಿಡೋಣ ಅಂಥೇಳಿ. ನಿವೃತ್ತಿಯ ನಂತರದಲ್ಲೂ ಕೂಡ ಮೈಸೂರೇ ತಮಗೆ ಯಾವುದು ಶಾಶ್ವತವಾದ ಸ್ಥಳ. ಮತ್ತು ತಾವು ಆಕಾಶವಾಣಿಗೆ ಬಂದ ಮೇಲೆ ಒಂದಷ್ಟು ಬಡ್ತಿಯನ್ನು ಹೊಂದುತ್ತಾ ಬಂದ್ರಿ. ಬಡ್ತಿಯನ್ನು ಹೊಂದಿದ ಮೇಲೆ ಕೆಲವೊಮ್ಮೆ ಟ್ರಾನ್ಸ್ಫರ್ ಅನ್ನುವಂಥ ಸಹಜವಾಗಿಯೇ ಇರುತ್ತೆ ತಮಗೆ. ಮೈಸೂರಿನಿಂದ ಮತ್ತೆ ಕಣ್ಣೂರಿಗೆ ಹೋದ್ರಿ ತಾವು?
0: ಇಲ್ಲ, ಅದು ಮುಂದೆ ನಾನೇನು ಮಾಡಿದೆ ಅಂದರೆ, ಇಲ್ಲಿ ಮುರುಗನ್ ಸರ್ ಇದ್ದರು. ಮುರುಗನ್ ಸರ್ ತುಂಬ ಹೆಲ್ಪ್ಫುಲ್ ನೇಚರು. ಅವರು ನಮಗೆ ಏನು ಎಲ್ಲಿ ಬೇಕಾದ್ರೂ ಟ್ರಾನ್ಸ್ಫರ್ ಕೊಡ್ತೀನಿ ಅಂತ ಹೇಳಿದರು. ಬಟ್ ನಾನೇ ಹೇಳಿದ್ದು, ಬೇಡ ಸರ್ ನನಗೆ ಮಡಿಕೇರಿ ಕೊಡಿ, ಮಡಿಕೇರಿಲಿ ಹೋದಾದ್ಮೇಲೆ ಐ ಕ್ಯಾನ್ ಕಮ್ ಬ್ಯಾಕ್ ಅಗೇನ್ ಆ ಥರ ಹೇಳಿಬಿಟ್ಟು ನಾನು ಮಡಿಕೇರಿಗೆ ತೊಗೊಂಡೆ ಫಸ್ಟು. ಮಡಿಕೇರಿಲಿ 2 ಇಯರ್ಸ್ ಕೆಲಸ ಮಾಡಿ ಮತ್ತೆ ವಾಪಸ್ ಇಲ್ಲಿಗೆ ಮೈಸೂರಿಗೆ ಬಂತು. ಇಲ್ಲಿ ಮತ್ತೆ ಇಲ್ಲಿ ಒಂದು 4 ಇಯರ್ಸ್ ಟೆನ್ಯೂರು, ಟೆನ್ಯೂರ್ ಆದಮೇಲೆ ಮತ್ತೆ ಲಾಸ್ಟ್ ಕೇರಳಕ್ಕೆ ಹೋಗೋಣ ಅಂತ ಆಯಿತು. ಒಂದು 4 ಇಯರ್ಸ್ ಕೇರಳಲ್ಲಿ ಹೋಗಿ ಕೆಲಸ ಮಾಡಿದೆ. ಯಾಕಂದರೆ ಇಷ್ಟುವರೆಗೂ ನಾನು ಕೇರಳದಲ್ಲಿ ಕೆಲಸ ಮಾಡಲೇ ಇಲ್ಲ. 36 ವರ್ಷದಲ್ಲಿ ಬರೀ 4 ವರ್ಷ ಔಟ್ಸೈಡ್ ಮಾಡಿ, 32 ವರ್ಷವೂ ಕರ್ನಾಟಕದಲ್ಲಿಯೇ ನಂದು ಲೈಫ್ ಫುಲ್ ಆಗಿದೆ. ಮುಂಚೆ ಬರ್ತಾಯಿತ್ತು, ಅದಕ್ಕೆ ಕೆಲಸಕ್ಕೂ ಮುಂಚೆನೂ ನಾನು ಇಲ್ಲಿ ಬರ್ತಾಯಿತ್ತು. ಬಟ್ ನಂದು ಮೇನಾಗಿ ಕೆಲಸ ಸಿಕ್ತಾಮೇಲೆ ನಾನು ಇಲ್ಲಿಯೇ, ನನ್ನ ಎಸ್ಪೆಷಲಿ ಮಡಿಕೇರಿ ಮೈಸೂರು ಜಾಸ್ತಿ ಕೆಲಸ ಆಯಿತು. ಕೇರಳಕ್ಕೆ ಹೋಗಿದ್ದೆ, 4 ವರ್ಷ ಹೋಗಿ ಬಂದೆ.
1: ಒಂದು ನಾನು ಮಾತನಾಡುವಂತಹ ಭಾಷೆಯ ಒಂದು ಸ್ಥಳದಲ್ಲಿ ಕೆಲಸ ಮಾಡಿದೆ ಎನ್ನುವಂತಹ ಒಂದು ನೆಮ್ಮದಿ ತಮಗೆ ಇದೆ. ಮಾತೃಭಾಷೆಯ ಸ್ಥಳ ಅದು. ಈ ಆಕಾಶವಾಣಿಯ ಒಂದು ನೇಚರ್ ಆಫ್ ವರ್ಕೇನೆ ಬಹಳ ಭಿನ್ನವಾಗಿರುವಂಥದ್ದು. ಯಾಕೆಂತಂದ್ರೆ ಎಲ್ಲರೂ ಮಲಗ್ತಾ ಒಳ್ಳೆ ನಿದ್ರೆ ಮಾಡ್ತಾ ಇರುವ ಸಂದರ್ಭದಲ್ಲಿ ನಾವೆದ್ದು ಬಂದು ಇಲ್ಲಿ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು. ಆದ್ದರಿಂದ ತಾವು ಕೂಡ ಶಿಫ್ಟ್ ಡ್ಯೂಟಿಗಳಲ್ಲಿ ಬರ್ತಾ ಇದ್ರಿ, ಬೆಳಗ್ಗೆನೆ ಎದ್ದು ಬರಬೇಕಿತ್ತು, ಮತ್ತೆ ರಾತ್ರಿ 11:30 to 12 ಮೇಲೆ ಹೋಗಬೇಕಾಗಿತ್ತು ಮನೆಗೆ. ಈ ಅನುಭವಗಳ ಬಗ್ಗೆ ತಾವು ಹೇಳಿ.
0: ಅದು ನಾವು ಎಲ್ಲ ಮಾರ್ನಿಂಗ್ ಶಿಫ್ಟ್ ಅಂದರೆ ನಮ್ಮದು 5 o'clock ಇಲ್ಲಿ ಸ್ಟಾರ್ಟ್ ಆಗುತ್ತೆ ನಮ್ಮದು ಕೆಲಸ. ಆ್ಯಕ್ಚುಲಿ 5:55 ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದ್ದು, ನಮ್ಮ ಕೆಲಸ ಸ್ಟಾರ್ಟ್ ಆಗೋದು 5 o'clock. ಆಗ ನಮ್ಮ ಮನೆಯಿಂದ ಸ್ಟಾರ್ಟ್ ಆಗೋದು 4:30 ಗೆಲ್ಲಬೇಕು.
1: ಹೌದು,
0: ಎದ್ದು ಸ್ನಾನ ಮಾಡಿ ಬಂದು ಇಲ್ಲಿ ಎಲ್ಲ ಚೆಕ್ ಮಾಡಿ ರೆಡಿ ಆಗಿ ಇಟ್ಟಾದಮೇಲೆ ನನ್ನ ಅನೌನ್ಸರು ಬರುವುದು. ಅಷ್ಟರೊಳಗೆ ಎಲ್ಲ ರೆಡಿ ಇರಬೇಕು, ಏನಾದರೂ ಮಿಸ್ಟೇಕ್ ಇದ್ದರೆ ರೆಕ್ಟಿಫೈ ಮಾಡಬೇಕು. ಅದೊಂದು ಒಂದು ಟಾಸ್ಕೇ ಅದು. ಬಟ್ ಅದು ಎವ್ರಿ ಡೇ ಮಾಡ್ತಾ ಇತ್ತು. ನಾವು ಮಾರ್ನಿಂಗ್ ಶಿಫ್ಟ್ ಅಂದರೆ ನಮ್ಮ ಇದೇ ಪದ್ಧತಿ ನಮ್ಮದು ಬರೋದು. ಅದೇ ಥರ ನೈಟ್ ಹೋಗುವಾಗ ಮನೆಗೆ ಹೋಗುವಲ್ಲಿ 12:00 ಲೆವೆನ್ 30 ಆಗ್ತಾಯಿತ್ತು. ಹೋಗಿ ಊಟ ಮಾಡ್ತಾಯಿದ್ದೆ ನಾನು, ಊಟ ತರ್ತಾ ಇರಲಿಲ್ಲ, ಊಟ ಮಾಡ್ತಾಯಿತ್ತು. ಅದೆಲ್ಲ ಕೆಟ್ಟ ಅಭ್ಯಾಸ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಹಾಗೆ ಮಾಡ್ತಾಯಿತ್ತು. ಬಟ್ ನಾನು ಆ ಲೈಫ್ ಎಂಜಾಯ್ ಮಾಡಿದ್ದೀನಿ. ಐ ಲೈಕ್ ದಟ್.
1: ಈ ಆನಂದನ್ ಅಂತಂದರೆ ಒಂದಷ್ಟು ಆಗ್ತಾನೇ ಕಂಪ್ಯೂಟರ್ಗಳು ಇನ್ಸ್ಟಾಲೇಷನ್ ಆಗ್ತಾ ಇದ್ದಂತಹ ಸಂದರ್ಭ ಆಕಾಶವಾಣಿ ಕೇಂದ್ರಗಳಲ್ಲಿ. ಆನಂದನ್ ಅವರು ಇದ್ರೆ ಆ ಕಂಪ್ಯೂಟರ್ನ ನಿರ್ವಹಿಸುವಲ್ಲಿ ಒಂದು ರೀತಿ ಅವರು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರಪ್ಪ, ಒಂದಷ್ಟು ಅದ್ರ ಬಗ್ಗೆ ಒಂದಷ್ಟು ನಾಲೆಡ್ಜ್ ಇದೆ ಅಂತ ಹೇಳ್ತಾರೆ ನಾವು ಕೇಳ್ಪಟ್ಟ ಹಾಗೆ. ಆ ನಾಲೆಡ್ಜ್ ಹೇಗೆ ತಮಗೆ ಬಂದಂಥದ್ದು?
0: ಅದೇನು ಅಂದರೆ, ನಾವು ಇಲ್ಲಿ ಆಕಾಶವಾಣಿಯಲ್ಲಿ ಬರುವಾಗ ಫಸ್ಟ್ ಸಿ ಟಿ ಆರ್ ಇತ್ತು. ಸಿ ಟಿ ಆರ್ ತುಂಬ ಕಷ್ಟ ಇತ್ತು. ಅನೌನ್ಸರ್ಗೆ ಆ ಟೈಮಲ್ಲಿ ತುಂಬ ಕಷ್ಟ ಇತ್ತು ಸಿ ಟಿ ಆರ್. ಅದು ಸ್ಪೀಡ್ ವೇರಿಯೇಷನು, ಸ್ಪೂಲ್ ತರಬೇಕು, ಎಲ್ಲ ಕರೆಕ್ಟಾಗಿ ಜೋಡಿಸ್ಬೇಕು, ಟೆಸ್ಟ್ ಮಾಡಬೇಕು, ಇದೆಲ್ಲ ಪ್ರೋಗ್ರಾಮ್ ಕರೆಕ್ಟ್ ಇದೆಯಾ ಅಂತ ನೋಡಬೇಕು, ಕ್ಯೂ ಮಾಡಿ ಇದೆಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಬೇಕು, ಮತ್ತು ಸ್ಪೀಡ್ ವೇರಿಯೇಷನ್ದು ಹೆಡ್ಡೇಕೆ ಅದು ಅದನ್ನಿತ್ತು. ಆಮೇಲೆ ಸಡನ್ನಾಗಿ ನಾನು ಇಲ್ಲಿ 2003 ಬರುವಾಗ ನಮ್ಮದು ಕಂಪ್ಯೂಟ್ರೆಲ್ಲ ಬಂದಿತ್ತು ಇಲ್ಲಿ
1: ಮೈಸೂರಲ್ಲಿ
0: ಬಂದಿತ್ತು. ಇನ್ಸ್ಟಾಲ್ ಮಾಡೋಣ ಅಂತ ಮುರುಗನ್ ಸರ್ ಹೇಳಿದರು. ಸರ್ ಮಾಡೋಣ ಸರ್. ಆಗ ನಾನು ಮುರುಗನ್ ಸರ್ ಸೇರಿ ಮತ್ತೆ ಈ ಕಂಪನಿಯವನು ಬಂದು ಇನ್ಸ್ಟಾಲ್ ಮಾಡಿದರು. ಇನ್ಸ್ಟಾಲ್ ಮಾಡುವಾಗ ಅವನು ಒಂದೊಂದು ಏನೆಲ್ಲ ಮಾಡ್ತಾಯಿದ್ದೆ ನಾನು ನೋಡಿಕೊಂಡೆ. ಅದು ನನಗೆ ತುಂಬ ಹೆಲ್ಪ್ ಆಯಿತು. ಆ ಹೆಲ್ಪಾಗಿ ನಾವು ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಮಾಡಿ ಫಸ್ಟು ಡ್ರಾಮಾ ರೆಕಾರ್ಡ್ ಮಾಡಿದ್ದು ನಾನು, ಉಮೇಶ್ ಸರು,
1: ಎಸ್ ಉಮೇಶ್
0: ಸರು ಇಲ್ಲಿ ಡಮ್ಮಿಗ್ ರೂಮ್ ಇಲ್ಕೊಂಡು ಮತ್ತೆ ಮುರುಗನ್ ಸರು. ಅದು ಆ ಡ್ರಾಮಾ ಎಡಿಟ್ ಮಾಡೋದು ಅದೆಲ್ಲ ನನಗೆ ಗೊತ್ತಿತ್ತು ಸ್ವಲ್ಪ, ಅವ್ರು ಕೇಳಿಕೊಟ್ಟು. ಅದು ನಂದು ಒಂದು ಎಕ್ಸ್ಪೀರಿಯೆನ್ಸ್. ಮತ್ತು ಇಲ್ಲಿ ಚೆನ್ನಾಗಿ ಅದು ನಮ್ಮದು ನೆಟ್ವರ್ಕ್ ಚೆನ್ನಾಗಿ ನೋಡ್ಕೊಳ್ತಾ ಇತ್ತು. ಅದರಿಂದ ನೀವು ಹೇಳ್ತಾ ಇರ್ಬೋದು ಈ ಥರ ಅವರಿದ್ದರೆ ಎಲ್ಲ ರೆಡಿ ಆಗುತ್ತೆ ಅಂತ. ಬಟ್ ಎಲ್ಲರಿಗೂ ಟ್ರೈನಿಂಗ್ ಸಿಕ್ಕಿದ್ರೆ ಚೆನ್ನಾಗಿ ಬರ್ತಾಯಿತ್ತು. ಕೆಲವರಿಗೆಲ್ಲ ನನಗೆ ಟ್ರೈನಿಂಗ್ ಸಿಕ್ತು ಸ್ವಲ್ಪ. ಅದರಿಂದ ನಾನು ಡೆವಲಪ್ ಮಾಡಿಕೊಂಡೆ ಅದು.
1: ನಾನು ಗಮನಿಸಿದ ಹಾಗೆ ನಮ್ಮ ಜೊತೆಯಲ್ಲೂ ಕೂಡ ಅನೇಕ ವೇಳೆ ಓಬಿಗಳಿಗೆ ತಾವು ಬಂದಿದ್ದೀರಿ ರೆಕಾರ್ಡಿಂಗ್, VVIP ರೆಕಾರ್ಡಿಂಗ್ಸ್ಗಳಿಗೋಸ್ಕರ. ಬಹಳ ಒಂದು ರೀತಿ ನಿಮ್ಮ ಕಾರ್ಯತತ್ಪರತೆ ವೈಯಕ್ತಿಕವಾಗಿ ನನಗೂ ಕೂಡ ಇಷ್ಟ ಆಗುತ್ತೆ. ಈ ಓಬಿಗಳನ್ನು ಮಾಡಿದಾಗ ಮತ್ತು VVIPಗಳನ್ನು ನೋಡುವಂತಹ ಒಂದು ಅವಕಾಶ ನಮಗೆ ಸಿಗುತ್ತೆ, ಯಾಕೆಂದರೆ ಸಮೀಪದಲ್ಲೇ ಆ ಒಂದು 10 or 15 meters ಅಂತರದಲ್ಲೇ ನಾವು ಪ್ರಧಾನಮಂತ್ರಿಗಳನ್ನು ನೋಡ್ತೀವಿ, ರಾಷ್ಟ್ರಪತಿಗಳನ್ನು ನೋಡ್ತೀವಿ, ಮಹಾನ್ ವ್ಯಕ್ತಿಗಳನ್ನು ಅಲ್ಲಿ ನೋಡಿರ್ತೀವಿ. ಆ ಥರದ ಒಂದು ಅವಕಾಶಗಳು ನಮಗೆ ಮಾತ್ರ ಲಭ್ಯ ಇರುತ್ತೆ ಮೀಡಿಯಾದವರಾಗಿ, ಅದರಲ್ಲೂ ಒಂದು ಸರ್ಕಾರಿ ಮೀಡಿಯಾ ಆಗಿ ನಮ್ಗೆ ಅದೊಂದು ಅವಕಾಶ ಇರುತ್ತೆ. ತಾವು ಇಲ್ಲೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂಥವರು, ಶಿಫ್ಟ್ ಡ್ಯೂಟಿಗೆ ಬರ್ತಾ ಇದ್ದಂಥವರು, ಸಹೋದ್ಯೋಗಿಗಳ ಜೊತೆ ನಗ್ತಾ ಇದ್ದಂಥವರು, ನಾನು ಗಮನಿಸಿದ ಹಾಗೆ ಹಾಡುಗಳನ್ನು ತಾವು ಎಂಜಾಯ್ ಮಾಡ್ತಾ ಇದ್ರಿ. ನಾವು ಈ ಸ್ಟುಡಿಯೋದಲ್ಲಿ ಕುಂತ್ಕೊಂಡು ಕಂಟ್ರೋಲ್ ರೂಮ್ ಅನ್ನ ನೋಡ್ತಾ ಇದ್ರೆ ಬಹಳ ಎಂಜಾಯ್ ಮಾಡ್ತಾ ಇದ್ರಿ ನೀವು ಅಲ್ವಾ? ಈಗಲೂ ಆ ತರದ ಎಂಜಾಯ್ ಮಾಡಿ
0: ಕನ್ನಡದಲ್ಲಿ ಎಸ್ಪೆಷಲಿ ಲೈಟ್ ಆಗಿರುವ ಮ್ಯೂಸಿಕ್ಗಳು ಅದು ತುಂಬಾ ಇಷ್ಟ ಆಗುತ್ತೆ. ಅದು ಈಗಲೂ ಅದು ಏನೋ ಗೊತ್ತಿಲ್ಲ, ಅದು ಚೆನ್ನಾಗಿ. ಅದು ನಾನು ಕಾರಲ್ಲಿ ಹೋಗುವಾಗಲೂ ನಮ್ಮ ರೇಡಿಯೋ ಇಟ್ಕೊಂಡೇ ಹೋಗೋದು. ಅದರಲ್ಲಿ ಚಿತ್ರಗೀತೆಗಳು ಬರುವಾಗ ಇನ್ನೂ ಖುಷಿ ಆಗುತ್ತೆ ಕೇಳುವಾಗ. ಅದು ಎಸ್ಪೆಷಲಿ 80s to 90s, 2003 ಆ ರೇಂಜಲ್ಲಿ ಬರುವಾಗ ಒಳ್ಳೊಳ್ಳೆ ಸಾಂಗ್ಸ್ಗಳು ಇತ್ತು.
1: ಖಂಡಿತ
0: ಅದು ಕೇಳುವಾಗಲೇ ನಮಗೊಂದು ತುಂಬ ನಮಗೆ ಹೇಳಲಿಕ್ಕೆ ಆಗಲ್ಲ ಅಷ್ಟು ಅಲ್ಲ ಅವರು ಆನಂದ ಬರುತ್ತಾ ಇತ್ತು.
1: ಈ ತಾವು ಇದೇ ಸಂಸ್ಥೆಯಲ್ಲಿ ಶಿಫ್ಟ್ ಡ್ಯೂಟಿನಲ್ಲಿ ಮಾಡ್ತಾ ಈಗ ಒಬ್ಬ ಅಧಿಕಾರಿಯಾಗಿದ್ದೀರಿ ತಾವು, ಅಂದರೆ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಆಗಿ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಸೇವೆಯಿಂದ ನಿವೃತ್ತಿ ಹೊಂದುವ ಸಂದರ್ಭದಲ್ಲಿ ಒಂದಷ್ಟು ಅತೃಪ್ತಿಗಳು ಉಳ್ಕೊಳ್ತವೆ, ಇಂಥದ್ದೆಲ್ಲ ಮಾಡಬೇಕಾಗಿತ್ತು ನನಗೆ, ಇನ್ನೊಂದಷ್ಟು ಅವಕಾಶಗಳು ಇದ್ದಿದ್ರೆ, ಸಮಯ ಇದ್ದಿದ್ರೆ ಅಂತ, ಆ ಥರದ್ದು ಏನಾದ್ರು ತಮ್ಗೆ ಅನ್ನಿಸ್ತಾ ಇದೆ?
0: ತುಂಬ ಇತ್ತು. ಒಂದು ನಮಗೆ ಈಗ ನಾನು ಒಂದು ಪ್ಲಾನ್ ಮಾಡಿದ್ದೆ ಅಂದರೆ ಈಗ ರಿಟೈರ್ಮೆಂಟ್ ಆಗುವಾಗ 90 ನೆಡಬೇಕು ಅಂದಿತ್ತು. ಅದಕ್ಕೆ 90 ನಾನು ತೆಗೆಸಿ ಇಟ್ಟಿದ್ದೀನಿ. ಬಟ್ ಏನೋ ನಮಗೆ ಆಗಲಿಲ್ಲ. 90 ಅಲ್ವಾ ಇದು, ಅದಕ್ಕೆ 90 ಮರಗಳು ನಟ್ಟರೆ ಅದೊಂದು ಖುಷಿಯಾಗಿರುತ್ತೆ ಅಂತ ಕೆಲಸ ಮುಗಿದವ್ರ ಹತ್ರ ಹೇಳಿಬಿಟ್ಟು ಗುಂಡಿಗಳನ್ನು ತೆಗೆದಿಟ್ಟಿದೆ. ಬಟ್ ಏನೋ ಅದು ಸಕ್ಸಸ್ ಆಗಲಿಲ್ಲ. ಮೋಸ್ಟ್ಲಿ ಅದು ಫ್ಯೂಚರಲ್ಲಿ ಸಕ್ಸಸ್ ಆಗುತ್ತೆ, ಯಾಕಂದರೆ ಆ ಕೆಲಸ ಎಲ್ಲ ಆಗಿದೆ, ಇನ್ನು ನಡಬೇಕು ಅಷ್ಟೇ. ಒಂದು
1: ಟೆಕ್ನಿಕಲ್
0: ಹಾಸ್ಪಿಟಲ್ ಅಂದರೆ ಇನ್ನೂ ನಮ್ಮ ಸೆಷನ್ ಇನ್ನೂ ಇಂಪ್ರೂವ್ ಮಾಡ್ಬೋದಾಯಿತು ತುಂಬ ಅಂತ ಆಸೆ ಇತ್ತು ನನಗೆ. ನಮ್ಮ ಎಸ್ಪೆಷಲಿ ನಮ್ಮದು ಟ್ರಾನ್ಸ್ಮಿಟ್ರು ಸ್ವಲ್ಪ ಪವರ್ ಕಡಿಮೆ ಇದೆ, ಅದು ಹೊಸ ಟ್ರಾನ್ಸ್ಮಿಟ್ರ್ ಬಂದು ಇನ್ಸ್ಟಾಲ್ ಆಗಿದ್ದರೆ ಇನ್ನೂ ತುಂಬ ಚೆನ್ನಾಗಿತ್ತು. ನಮಗೆ ತುಂಬ ರೇಂಜಲ್ಲಿ ಹೋಗ್ಬೋದಾಯಿತು, ಜನರ ಹತ್ರ ಇನ್ನೂ ತುಂಬ ಏರಿಯಾ ರೀಚ್ ಆಗ್ತಾಯಿತ್ತು.

0: ಅಂತ ಆಸೆ ಇತ್ತು, ಅದು ನಡೆಯಲಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ 2 ಇಯರ್ಸಲ್ಲಿ ಒಳಗಡೆ ನಡೆಯುತ್ತೆ, ಮೋಸ್ಟ್ಲಿ ಸ್ಯಾಂಕ್ಷನ್ ಆಗಿದೆ. ಲಾಸ್ಟ್ ಟೈಮ್ ಮುರುಗನ್ ಸರ್, ಮುರುಗನ್ ಮಿನಿಸ್ಟರ್ ಬರುವಾಗಲೂ ಇದೇ ಮತ್ತೆ ಹೇಳಿದ್ದೀನಿ ನಾನು.
1: ಎಲ್ ಮುರುಗನ್ ಅವರು,
0: ಎಲ್ ಮುರುಗನ್ ಬಂದರು, ಅವ್ರಿಗೂ ಹೇಳಿದ್ದೀನಿ ಅದು ನಡೆಯುತ್ತೆ, ಅದು ವಿತಿನ್ 2 ಇಯರ್ಸಲ್ಲಿ ಅದು ಒಂದೇ ಬರುತ್ತೆ.
1: ತಾವು ತಮ್ಮ ಕಾರ್ಯವೈಖರಿ ಬಗ್ಗೆ ಮತ್ತು ತಾವು ಕೆಲಸವನ್ನು ನಿರ್ವಹಿಸಿದಂತಹ ಸ್ಥಳಗಳ ಬಗ್ಗೆ ಹೇಳ್ತಾ ಇದ್ರಿ. ಈಗ ಮೈಸೂರು ಈಗ ನಿಮ್ಮ ಮೂಲ ಸ್ಥಳ ಆಗ್ಬಿಡ್ತದೆ, ಮಕ್ಕಳು ಇದ್ದಾರೆ ಅಂತ ಹೇಳಿದ್ರಿ, ಆ ಮಕ್ಕಳು ಏನು ಮಾಡ್ತಾ ಇದ್ದಾರೆ?
0: ಮಕ್ಕಳು ಆ್ಯಕ್ಚುಲಿ ಆಕಾಶವಾಣಿ ಜಾಬಲ್ಲಿ ಸೇರಿದ ಮೇಲೆ ನನಗೆ ಫಿನಾನ್ಷಿಯಲಿ ಸ್ವಲ್ಪ ಹೆಲ್ಪ್ ಆಯಿತು, ಹೆಲ್ಪ್ ಅಂದೆಲ್ಲ ಫುಲ್ ಸಪೋರ್ಟ್ ಆಯಿತು. ಮಕ್ಕಳು ಈಗ ಚೆನ್ನಾಗಿ ಓದ್ತಾ ಇದ್ದಾರೆ, ಒಬ್ಬರು ಡಾಕ್ಟರ್ ಆಗ್ಬಿಟ್ಟಿದ್ದಾರೆ. ಅವರು ಈಗ 4 ಇದ್ದಾರೆ, ಲಂಡನ್ ಇದ್ದಾರೆ,
1: ಲಂಡನ್ನಲ್ಲಿ.
0: ಇನ್ನೊಬ್ಳು ಜರ್ಮನ್ ಇದ್ದಾಳೆ, ಅವರಿಬ್ರು ಬಂದಿದ್ದಾರೆ ನನ್ನ ಸೆಂಟರ್ ಬಂದು ಹೇಳ್ಬಿಟ್ಟು, ಬರೀ 5 ದಿವಸಕ್ಕೆ ಬಂದಿದ್ದಾರೆ.
1: ಬಹಳ ನಿರಾಸೆ ಆಗುತ್ತೆ ನಿಮ್ಗೆ, 5 ದಿವಸಕ್ಕೆ ಬಂದ್ಬಿಟ್ರಲ್ಲಪ್ಪ.
0: 5 ದಿವಸ ರಜೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ.
1: ಒಂದು ಬರೋದ್ ಬರ್ತಾ ಇದ್ರು, ಒಂದು ಒಂದ್ ತಿಂಗಳು ಅಥವಾ ಒಂದು
0: ಹತ್ರ ಬರಬೇಕಲ್ವ,
1: ತಮ್ಗೆ ಅನ್ನಿಸ್ತಾ ಇದೆ.
0: ಬಟ್ ಏನು ಅವ್ರಿಗೊಂದು ಖುಷಿ ಅದು.
1: ಅಲ್ಲ ತಂದೆ ಆಕಾಶವಾಣಿಯಿಂದ ನಾವು ಇಷ್ಟೆಲ್ಲ ಪಡ್ಕೊಂಡಿದ್ದೀವಿ ಅಂತಂದಾಗ ತಂದೆಗೆ ಎಷ್ಟು ಆ ಒಂದು ನಿಷ್ಠೆ ಇರ್ತದೋ ಅಥವಾ ತಂದೆಗೆ ಎಷ್ಟು ಗೌರವ ಇರುತ್ತೋ ಅದೇ ಗೌರವ ಮಕ್ಕಳಿಗೂ ಇರಬೇಕಾಗುತ್ತೆ. ಯಾಕೆ ಅಂತಂದ್ರೆ ಆಕಾಶವಾಣಿಯ ದುಡಿಮೆಯ ಮೂಲಕ ಅವರು ಬೆಳೆದಿರುವಂತದ್ದು, ಅದಕ್ಕೆ ಅವರು ಯಾವಾಗಲೂ ಗೌರವವನ್ನು ಕೊಡ್ಲೇಬೇಕಾಗತ್ತೆ. ಆ ಬಹುಶಃ ಆ ಗೌರವದಿಂದ 5 ದಿನಗಳಿಗಾಗಿ ಇಲ್ಲಿಗೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಅವರು ಮೈಸೂರಿಗೆ ಬಂದಿದ್ದಾರೆ, ಜರ್ಮನಿಯಲ್ಲಿ ಒಬ್ರು ಇದ್ದಾರೆ ಮತ್ತೆ ಇಂಗ್ಲೆಂಡ್ ನಲ್ಲಿ ಒಬ್ರು ಇದ್ದಾರೆ,
0: ಕ್ಯಾಂಬ್ರಿಡ್ಜ್ ಅಲ್ಲಿ ಇದ್ದಾರೆ.
1: ಕ್ಯಾಂಬ್ರಿಡ್ಜ್ ಅಲ್ಲಿ ಬಹಳ ಸಂತೋಷ ಆನಂದನ್ ಸರ್. ಈಗ ತಾವು ಇದೇ ತಿಂಗಳ 31ನೇ ತಾರೀಕು ಅಂದ್ರೆ ನಾಳಿದ್ದು ತಮ್ಮ ಸೇವೆಯ ಕಡೆಯ ದಿನ ಭಾನುವಾರ ಆಗುತ್ತೆ, ಮತ್ತೆ ಮುಂದೆ ಏನ್ ಪ್ಲಾನ್ ನಿಮ್ದು?
0: ಪ್ಲಾನ್ ತುಂಬಾ ಇದೆ ನಂದು. ಆಕ್ಚುಲಿ ನಾನು ಒಂದು ಸಾಮೂಹಿಕ ಸೇವನ ಮಾಡ್ತಾ ಇದ್ದೆ,
1: ಈಗಲೂ ಮಾಡ್ತಾ ಇದ್ದೆ
0: ಸಾಮಾಜಿಕ ಇದರಲ್ಲಿ, ಒಂದು ಈ ಸೊಸೈಟಿಯಲ್ಲಿ ಮಾಡ್ತಾ ಇದ್ದು. ಲಾಸ್ಟ್ ನಮ್ದು ಕೋವಿಡ್ ಮತ್ತೆ ಕೊಡಗಿನಲ್ಲಿ ಪ್ರಾಬ್ಲಮ್ ಆಯಿತು, ಪ್ರವಾಹ ಆಯಿತು, ಆ ಟೈಮಲ್ಲೂ ತುಂಬ ಕೆಲಸ ಮಾಡಿದ್ದೀನಿ. ಅವ್ರಿಗೆಲ್ಲ ಬಟ್ಟೆ ಊಟ ವ್ಯವಸ್ಥೆ ಮಾಡಿ, ಇಲ್ಲಿ ನಮ್ಮ ಈ ಮೈಸೂರಿನಲ್ಲಿ ಸಹ ಕೋವಿಡ್ ಟೈಮಲ್ಲಿ ಯಾರು ಹೊರಗಡೆ ಬರೋದ ಟೈಮಲ್ಲಿ ನಾವು ಊಟ ತಗೊಂಡೋಗಿ ಕೊಡ್ತಾ ಇತ್ತು. ಒಂದೊಂದು ಏರಿಯಾದಲ್ಲಿ ಯಾರಿಗಾರಿಗೆಲ್ಲ ಕಷ್ಟ ಇದೆ ಅದೆಲ್ಲ ಮಾಡ್ತಾ ಇತ್ತು. ಈಗಲೂ ಇನ್ನು ಫ್ಯೂಚರಲ್ಲಿ ಆ ಸಂಸ್ಥೆಯಲ್ಲಿ ಇನ್ನು ಜೋರಾಗಿ ಜಾಯಿನ್ ಆಗಿಬಿಟ್ಟು ಈಗಲೂ ಮಾಡ್ತಾ ಇದ್ದಾರೆ. ರೋಗಿಗಳಿಗೆ ನಾವು ಫಿನಾನ್ಷಿಯಲಿ ಸಪೋರ್ಟ್ ಮಾಡ್ತಾ ಇದ್ದೀನಿ. ಸ್ಕೂಲಲ್ಲಿ ನಾವು ಅವ್ರಿಗೂ ಮಕ್ಕಳು ಬಡವರ ಮಕ್ಕಳಿದ್ರೆ ಅವ್ರಿಗೆಲ್ಲ ಕಲೆಕ್ಷನ್ ಮಾಡಿಬಿಟ್ಟು ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಸಂಸ್ಥೆ ಅದರಲ್ಲಿ ಸೇರಿಬಿಟ್ಟು ಜನ ಜೋರಾಗಿ ಮಾಡಬಹುದು ಅಂತ ಅನಿಸುತ್ತೆ. ಅವರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ನಾನು ಬರಬೇಕು.
1: ಆದ್ರೆ ಈಗೆಲ್ಲ ಒಂದು ವೇದಿಕೆ ಸಿದ್ಧವಾಗಿದೆ,
0: ಸಿದ್ಧವಾಗಿದೆ,
1: ಪ್ಲಾಟ್ಫಾರ್ಮ್ ರೆಡಿ ಇದೆ,
0: ರೆಡಿ ಇದೆ.
1: ಹೋಗಿ ಹೆಜ್ಜೆಯನ್ನು ಇಡ್ತಾ ಇದ್ದಂಗೆ
0: ಚಟುವಟಿಕೆ. ಏನಂದ್ರೆ ನಮ್ಗೆ ನಮ್ಮ ಕೆಲಸಕ್ಕೆ ಸಾಮೂಹಿಕ ಸೇವನೆ ಮಾತ್ರ, ಅದಕ್ಕೆ ಫಲ ಅಂದ್ರೆ ಮಣಿ ಬರೋದಲ್ಲ, ಮಣಿ ದುಡ್ಡು ಬರಲ್ಲ. ಬಟ್ ನಾವು ಸೇವೆ ಮಾಡಬೇಕು ಅಷ್ಟೇ. ಇದು ಸೇವೆ ಮಾಡಿದ್ರೆ ದುಡ್ಡು ಬರುತ್ತೆ ನಮ್ಮ ಸರ್ವಿಸ್ ಅಲ್ಲಿ. ಇದು ಸರ್ವಿಸ್ ಮಾತ್ರ, ನೋ ಇನ್ಕಮ್. ಅದು ಬೇಡ ನಮಗೆ. ಈಗ ದೇವರು ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ, ಅದು ಶಾಶ್ವತವಾಗಿ ಹೆಲ್ಪ್ ಆಗಿದ್ರೆ ಸಾಕು.
1: ಕಡೆಯದಾಗಿ ಆಕಾಶವಾಣಿಯ ಬಗ್ಗೆ ತಮಗೆ ಏನ್ ಅನ್ಸುತ್ತೆ ಸರ್?
0: ಆಕಾಶವಾಣಿ ಜಾಬ್ ನನಗೆ ತುಂಬ ಹೆಲ್ಪ್, ನನ್ನ ಲೈಫಲ್ಲಿ ನಮ್ಮ ಲೈಫ್ ಡೆವಲಪ್ ಮಾಡಿದ್ರು ಆಕಾಶವಾಣಿ. ಇನ್ನೊಂದು, ಆಕಾಶವಾಣಿ ಮಾತ್ರ ಯಾವತ್ತೂ ಕ್ಲೋಸ್ ಆಗೋದಿಲ್ಲ. ದೂರದರ್ಶನ ಈಗ ನಮ್ಮ ಇದೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ, ಆದರೆ ಆಕಾಶವಾಣಿ ಇನ್ನು ಮಕ್ಕಳ ಜೊತೆ ಸೇರಿ ಅದು ಬೆಳೀತಾ ಇರುತ್ತೆ, ಅದು ಡೆವಲಪ್ ಆಗ್ತಾ ಇರುತ್ತೆ. ಮಕ್ಕಳು ನಾವು ಒಳ್ಳೆ ಒಳ್ಳೆ ಪ್ರೋಗ್ರಾಮ್ ಕೊಟ್ಟರೆ ಇನ್ನೂ ಜನ ಒಳ್ಳೆ ಒಳ್ಳೆ ಲಿಸ್ನರ್ಸ್ ಬರ್ತಾ ಇರ್ತಾರೆ. ಸೊ ನಾವು ದಯವಿಟ್ಟು ಎಲ್ಲರೂ ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಡಲಿ, ಜನರೆಲ್ಲ ತುಂಬ ಲಿಸ್ನರ್ಸ್ ಇರಲಿ ಎಂದ ನನ್ನ ಆಸೆ.
1: ಭಾಳ ಸಂತೋಷ ಸರ್. ಕೇಳುಗರೆ, ಇದೇ ತಿಂಗಳ 31ರಂದು ನಿವೃತ್ತಿಯನ್ನು ಹೊಂದ್ತಾ ಇರುವಂತಹ ಮೈಸೂರು ಆಕಾಶವಾಣಿಯ ಸಹಾಯಕ ಇಂಜಿನಿಯರ್ ಆದಂತಹ ಪಿ ಆನಂದನ್ ಅವರ ಕೆಲವು ಅನುಭವದ ಮಾತುಗಳನ್ನು ಕೇಳಿದ್ರಿ. ಇವರೊಂದಿಗೆ ಭಾಗವಹಿಸಿದಂಥವರು ನಾನು ಡಾಕ್ಟರ್ ಮೈಸೂರು ಉಮೇಶ್. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು MyGOV.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನವಾಗಿದೆ. ರಾತ್ರಿ 11:45ರೊಳಗೆ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಳಗ್ಗೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಉಪರಾಷ್ಟಪತಿಯವರನ್ನು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸ್ವಾಗತಿಸಿ ಬರಮಾಡಿಕೊಂಡರು. ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಉಪರಾಷ್ಟಪತಿಯವರು ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿದರು. ಈ ಮಧ್ಯಾಹ್ನ 12:30ಕ್ಕೆ ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ನಿಲೋಗಲ್ಲ ಗ್ರಾಮದಲ್ಲಿ ಮಾವು, ನಿಂಬೆ, ನೇರಳೆ ಹಾಗೂ ತೆಂಗು ಬೆಳೆ ಜೊತೆ ಜೇನು ಕೃಷಿ ಕೈಗೊಂಡು ಇಳುವರಿ ಹೆಚ್ಚಿಸಿಕೊಂಡಿದ್ದಾರೆ ಕೃಷಿಕ ಶ್ರೀನಿವಾಸ್ ಜಾಲಿಹಾಳ್. ಅವರ ತೋಟಗಾರಿಕೆ ಬೆಳೆ ಉತ್ಪಾದಕತೆ ಕುರಿತು ಜಿಲ್ಲಾ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ ಡಾ ಪಿಆರ್ ಬದರಿ ಪ್ರಸಾದ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೇನು ಕೃಷಿಯೊಂದಿಗೆ ನೈಸರ್ಗಿಕ ಮಾವು ಬೆಳೆಗೆ ಆದ್ಯತೆ ನೀಡಿರುವ ಶ್ರೀನಿವಾಸ್ ಜಾಲಿಹಾಳ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸುಮಾರು 7 ಎಕರೆ 10 ಗುಂಟೆ ನನ್ನ ಭೂಮಿ ಇದಿಲ್ಲ. ನಾನು ಮಾವು ಬೆಳೆ ಬೆಳೆದಿದ್ದೀನಿ. 850 ಇದರಲ್ಲಿ ಮಾವಿನ ಮರಗಳವ. 850 ಹೆಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ 4 ವೆರೈಟೀಸ್ ಹಣ್ಣು ಬರ್ತದಲ್ಲಿ. ವರ್ಷದಿಂದ ವರ್ಷಕ್ಕೆ ನನ್ನ ಗಿಡಗಳಲ್ಲಿ ಎಲೆಗಿಂತ ಕಾಯಿಗಳು ಜಾಸ್ತಿ ಆಗ್ತಾ ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲೆಗೆ ಕಡಿಮೆ ಅಂತಂದ್ರೆ, ಇಲ್ಲಿ ನಾನು 8 ಜೇನ್ ಬಾಕ್ಸ್ ಹಾಕಿನಿ. 8 ಜೇನ್ ಬಾಕ್ಸ್ ರಿಂದ ಏನಾಗ್ತದ, ಪರಾಗಸ್ಪರ್ಶ ಜಾಸ್ತಿ ಆಗ್ತದ. ಪರಾಗಸ್ಪರ್ಶ ಜಾಸ್ತಿ ಆಗದ್ರಿಂದ ಒಂದು ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಿಲ್ಲ. ಗಿಡಗಳು ಕಾಯಿಗಳು ಭಾರಕ್ಕೆ ಬಗ್ಗಿಬಿಟ್ಟವ, ಇಲ್ಲ ಪರಾಗಸ್ಪರ್ಶ ಮಾಡೋದ್ರಿಂದ ಹಣ್ಣು ಒಳ್ಳೆ ಇಳುವರಿಯೊಂದಿಗೆ ಬಹಳ ಸ್ವೀಟ್ ಇರ್ತದ. ಇದರಿಂದ ಜೇನುತುಪ್ಪನೂ ಬರ್ತದ, ಹಣ್ಣನ್ನು ಸ್ವೀಟ್ ಆಗ್ತಾವ, ಹಣ್ಣು ಜಾಸ್ತಿ ಆಗ್ತದ.
0: ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಇಂದು ಸಮಾರೋಪಗೊಳ್ಳಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೊಸದಿಲ್ಲಿಯಲ್ಲಿ ವಿಡಿಯೋ ಸಂವಾದದ ಮೂಲಕ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ ಯೋಜನೆಯಡಿ ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಇತ್ತೀಚೆಗೆ ಕಪ್ಪೆ ಚಿಪ್ಪು ಸಂಗ್ರಹ ಸಂದರ್ಭ ನೀರು ಪಾಲಾಗಿ ಮೃತಪಟ್ಟ 11 ಜನರ ಕುಟುಂಬಸ್ಥರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಪರಿಹಾರ ಧನವನ್ನು ಹಸ್ತಾಂತರಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 55 ಲಕ್ಷ ರೂಪಾಯಿ, ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1,10,000 ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಇಂದು ಬೆಳಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಗಣ್ಯರು ಇದ್ದರು. ನಾಡಿದ್ದು 31ರಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. June 1ರಿಂದ June 30ರವರೆಗೆ 1 ತಿಂಗಳ ಕಾಲ ರಾಜ್ಯಾದ್ಯಂತ ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಧ್ಯೇಯದೊಂದಿಗೆ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ಅಭಿಯಾನ ಆಯೋಜಿತವಾಗಿದೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಘಟಕ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ 2026-27ರ ಕನಿಷ್ಠ ವೇತನ ಕರಡು ಅಧಿಸೂಚನೆಯನ್ನು ಅಧ್ಯಯನ, ಅಭಿಪ್ರಾಯ ಕ್ರೋಢೀಕರಿಸಲು ಮತ್ತು ಸರ್ಕಾರಕ್ಕೆ ಏಕೀಕೃತ ಪ್ರಾತಿನಿಧಿಕ ಪ್ರಸ್ತಾವ ಸಿದ್ದಪಡಿಸಲು ವಿಶೇಷ ಸಭೆ ಆಯೋಜಿಸಿದೆ. ಇಂದು ಸಂಜೆ 4 ಗಂಟೆಗೆ ಸಂಸ್ಥೆಯ ಚಂದ್ರವದನ ದೇಸಾಯಿ ಸಭಾಭವನದಲ್ಲಿ ಉದ್ಯಮಿಗಳು, ಕೈಗಾರಿಕಾ ಸಂಘ ಹಾಗೂ ವ್ಯಾಪಾರಸ್ಥರ ಸಭೆ ನಡೆಯಲಿದೆ. ಯುಜಿಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ನಾಳೆ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.
3: ಇಂದಿನ ವನಿತಾ ವಿಹಾರದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ನೀರಜ ಕಾರಟಗಿ.
4: ಆತ್ಮೀಯ ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಥೆಗಾರ್ತಿ ಕವಯಿತ್ರಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್. ಮೊದಲಿಗೆ ನಿಮ್ಮ ಊರು ಯಾವುದು, ನಿಮ್ಮ ಬಾಲ್ಯ ಹೇಗಿತ್ತು, ಅದ್ರ ಬಗ್ಗೆ ತಿಳಿಸ್ಕೊಡಿ.
5: ನಾನು ಬೀದರ್ ಜಿಲ್ಲೆಯ ರಾಜೇಶ್ವರ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವಳು. ನಮ್ಮ ತಂದೆ ಮಲ್ಲಪ್ಪ ಗಾಯಕ್ವಾಡ್, ತಾಯಿ ಬಸಮ್ಮ. ಒಂದು ಸಣ್ಣ ಆಸ್ಪತ್ರೆಯಲ್ಲಿ ನಮ್ಮ ತಂದೆಯವರು ಕೆಲಸ ಮಾಡ್ತಾಯಿದ್ರು. ನಮ್ಮ ತಂದೆಯವರು ಬೆಳೆದಂದಿರ್ತಕ್ಕಂಥ ಪರಿಸರ ತುಂಬ ಚೆನ್ನಾಗಿತ್ತು. ನಮ್ಮ ತಂದೆಯವರು ಮೂಲತಃ ಇವತ್ತಿನ ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನ ಇಟಗಿ ಗ್ರಾಮದವರು. ಅಲ್ಲಿ ಬಡತನ ತಾಳಲಾರದೆ ನಮ್ಮ ಮುತ್ತಜ್ಜ ಊರು ಬಿಟ್ಟು ಶಹಾಬಾದ್ಗೆ ಬಂದು ಅಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಅವರ ಕಂಪ್ನಿಯೊಳಗೆ ಕೆಲಸ ಮಾಡ್ತಕ್ಕಂಥವ್ರು ತಮ್ಮ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹಾಕಿದ್ರು. ನಾನು ಕೂಡ ನನ್ನ ಮಗನಿಗೆ ಯಾಕೆ ಸ್ಕೂಲಿಗೆ ಹಾಕಬಾರ್ದು ಅಂತ ಹೇಳಿ ಅವರು ನಮ್ಮ ತಂದೆಯವರಿಗೆ ಸ್ಕೂಲಿಗೆ ಹಾಕ್ತಾರೆ. ಇಲ್ಲೇ ಶರಣ ಬಸವೇಶ್ವರ ಸ್ಕೂಲ್ನಲ್ಲಿ ಶಾಲೆಯಲ್ಲಿ ಹಾಕ್ತಾರೆ. ನಂತರ ನಮ್ಮ ತಂದೆಯವರು ಇಲ್ಲೇ ಕಲಿತಾರೆ. ಆಗ ಅವರಿಗೆ ಬಿ ಶ್ಯಾಮ್ ಸುಂದರ್ ಅವರ ಪರಿಚಯ ಆಗ್ತದೆ. ಆ ಬಿ ಶ್ಯಾಮ್ ಸುಂದರ್ ಅವರ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಆ ನಂತರ ಅವರು ಅರ್ಧಕ್ಕೆ ಶಾಲೆ ನಿಲ್ಲಿಸಿ ನೌಕರಿ ಬಂದ್ಬಿಡುತ್ತೆ. ಆ ಬೀದರ್ ಜಿಲ್ಲೆಯಲ್ಲಿ ಹೋಗಿ ಒಂದು ಸಣ್ಣ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಹೆಚ್ಚಿಗೆ ಓದ್ಲಿಕ್ಕೆ ಆಗ್ಲಿಲ್ಲ, ಹೀಗಾಗಿ ನಾನು ಓದ್ಲಿಲ್ಲ, ನಮ್ಮ ಮಕ್ಕಳಾದ್ರೂ ಓದ್ಬೇಕು. ಆಮೇಲೆ ಬಿ ಶ್ಯಾಮ್ ಸುಂದರ್ ಅವರ ಭಾಷಣ, ಅವರ ಹೋರಾಟಗಳಲ್ಲೆಲ್ಲ ಭಾಗವಹಿಸಿರುವುದರಿಂದ ಅವರಿಗೆ ಸಹಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣ ಅವರು, ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿ ಬಾಯಿ ಫುಲೆ ಅವರು, ಈ ತರದ ಸಾಮಾಜಿಕ ಚಳುವಳಿಗಾರರ ಬಹಳ ದೊಡ್ಡ ಪ್ರಭಾವ ನಮ್ಮ ತಂದೆಯವರ ಮೇಲೆ ಆಯ್ತು. ಹೀಗಾಗಿ ನಮಗೂ ಕೂಡ ಶಾಲೆಗೆ ಹಾಕಿದ್ರು. ನಮ್ಮ ಅಜ್ಜಿ ಹೇಳ್ತಾ ಇದ್ಲು, 5 ಜನ ನಮ್ಮ ಹೆಣ್ಮಕ್ಳು, ನಮ್ಮ ಅಣ್ಣ ಒಬ್ನೇ, ಇಲ್ಲ ಹೆಣ್ಮಕ್ಳಿಗೆ ಶಾಲೆ ಕಲ್ಸ್ಬೇಡಪ್ಪ, ಬಹಳ ಬೇಗ ಮದುವೆ ಮಾಡಿಕೊಡು, ಇಲ್ಲ ಅಂದ್ರೆ ಮುಂದೆ ನಿನಗೆ ತ್ರಾಸ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ನಮ್ಮ ತಂದೆಯವರು ಹೆಣ್ಣಿರ್ಲಿ ಗಂಡಿರ್ಲಿ ಮಕ್ಕಳಿಗೆ ನಾನು ಶಿಕ್ಷಣ ಕೊಡ್ಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಓದಿಸಿದ್ರು. ಶಿಕ್ಷಣ ಇದ್ರೇನೆ ನಮ್ಮ ಬದುಕು, ಅದರಲ್ಲೂ ದಲಿತ ಸಮುದಾಯದಲ್ಲಿ ಹುಟ್ಟಿ ಬಂದಿರತಕ್ಕಂತ ನಾವುಗಳು, ನಮ್ಮ ಬಿಡುಗಡೆಗೆ ಶಿಕ್ಷಣ ಒಂದೇ ದಾರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳನ್ನ ಅವ್ರ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ್ವು. ಹೀಗಾಗಿ ನಮಗೆ ಶಿಕ್ಷಣ ಕಲಿಸ್ತಾ ಹೋದ್ರು. ಆ ಪ್ರಾಥಮಿಕ ಶಾಲಾ ಶಿಕ್ಷಣ ರಾಜೇಶ್ವರ ಗ್ರಾಮದಲ್ಲಿ ಆಯಿತು. ಆನಂತರ ಹುಮ್ನಾಬಾದಿನಲ್ಲಿ ಡಿಗ್ರಿ ಮುಗಿಸ್ಕೊಂಡು ಆ ಎಂ ಎ ಎಂ ಫಿಲ್ ಪಿ ಎಚ್ ಡಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಆಯಿತು. ನನಗೆ ಆ ಸಂದರ್ಭದಲ್ಲಿ ಓದಲಿಕ್ಕೆ ಅವಕಾಶ ಸಿಕ್ತು. ಹೀಗಾಗಿ ಓದುವುದನ್ನು ನಾನು ರೂಢಿಸಿಕೊಂಡೆ. ಭಾಷಣ ಮಾಡ್ತಾ ಇದ್ದೆ ನಾನು, ನಮ್ಮ ತಂದೆಯವರು ಬಿ ಶ್ಯಾಮ್ ಸುಂದರ್ ಅವ್ರ ಭಾಷಣ ಕೇಳಿದ್ರು. ಹೀಗಾಗಿ ನಮಗೂ ಕೂಡ ಚಿಕ್ಕಂದಿನಲ್ಲೇ ಭಾಷಣ ಮಾಡ್ಲಿಕ್ಕೆ ಹಸ್ತಿದ್ರು ನನಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಬಂತು, ಆ ಬುದ್ಧ ಜಯಂತಿ ಬಂತು ಅಂತ ಹೇಳಿದ್ರೆ ಭಾಷಣ ನಮ್ಮ ಅಣ್ಣ ಬರ್ಕೊಡ್ತಿದ್ದ. ಅಂದ್ರೆ ಭಾಷಣ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಅಣ್ಣ ಭೀಮಸೇನ್ ಗಾಯಕ್ವಾಡ್ ಅವ್ರು ನನಗೆ ಕಲಿಸಿದ್ರು. ಹೀಗಾಗಿ ಭಾಷಣ ಮಾಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಿದ್ದೆ ಅಂತ ಹೇಳಿದ್ರೆ ಕೂತವರೆಲ್ಲ ನನಗೆ 5 ರೂಪಾಯಿ 10 ರೂಪಾಯಿ ಕೊಡೋರು. ಬಹಳ ಸಣ್ಣವಳಿದ್ದ ನಾನು, 7ನೇ ಕ್ಲಾಸ್ನಿಂದನೇ ಭಾಷಣ ಮಾಡ್ತಿದ್ದೆ. ಹೀಗಾಗಿ ಆ ಅಭಿರುಚಿ ಬೆಳೆದಿತ್ತು. ಆದ್ರೆ ಭಾಷಣ ಮಾಡ್ತಾ ಇದ್ದೆ, ಆದ್ರೆ ಬರೀತಕ್ಕಂಥ ಕಲೆ ಇರಲಿಲ್ಲ ನನಗೆ.
6: ಅನಂತರ ಕಥೆ ಕವನ ಬರೀಬೇಕು ಅಂತ ಯಾವಾಗ ಅನಿಸ್ತು?
5: ನಾನು ಎಂ ಎ ಮುಗಿಸ್ಕೊಂಡು ಎಂ ಫಿಲ್ ಪದವಿ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಗವಿಷದ ಪಾಟೀಲ್ ಅವರ ಪರಿಚಯ ಆಯಿತು. ಆಗ ಅವ್ರು ಹೇಳಿದ್ರು, ನೀನು ಮಾತಾಡದನ್ನೇ ಬರ್ಕೋತ ಹೋಗು, ಯಾಕಂದ್ರೆ ಮಾತು ಅಳಿಸಿ ಹೋಗ್ತವೆ, ಬರಹ ದಾಖಲೆಯಾಗಿ ಉಳಿತು. ಅನಂತರ ಬರೀಕ್ಕೆ ತೊಡಗಿಸಿಕೊಂಡೆ. ಆ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಕವಿತೆಗಳು ಬರೀತಿದ್ದೆ, ಅವೆಲ್ಲ ಪತ್ರಿಕೆಯಲ್ಲಿ ಪ್ರಕಟ ಆದವು. ಅದನ್ನ ನೋಡಿ ಬಹಳ ಖುಷಿ ಆಗ್ತಾ ಇತ್ತು. ನಮ್ದು ಹೆಸರು ಪತ್ರ

0: ಮಕ್ಕಳ ಮೇಲೆ ಒಂದು ಕಾದಂಬರಿ ಅನ್ನ ಬರದೆ, ಬಹಳ ಸಣ್ಣ ವಯಸ್ಸಿನಲ್ಲಿ ಕಾದಂಬರಿ ಬರದೆ ನಾನು, ಅದಕ್ಕೆಲ್ಲ ಬಹಳಷ್ಟು ಪ್ರತಿಕ್ರಿಯೆ. ನಾಡಿನ ಅನೇಕ ವಿದ್ವಾಂಸರು, ಸರ್ಜು ಕಾಟ್ಕರ್ ಅಂತವ್ರು, ಮಣಿಮಾಲಿನಿ ಅಂತಕ್ಕಂಥ ಅವರು, ಆಮೇಲೆ MS ವೇದ ಅವರು, ಈ ಅನೇಕ ಸಾಹಿತಿಗಳು ಅದ್ರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡಿದ್ರು. ಆನಂತರ ಆ ಕಾದಂಬರಿ 4 ಭಾಷೆಗಳಿಗೂ ಕೂಡ ಅನುವಾದ ಆಯಿತು. ಇಂಗ್ಲಿಷ್, ಮರಾಠಿ, ತೆಲುಗು, ತಮಿಳು ಭಾಷೆಗೆ, 4 ಭಾಷೆಗೆ, ಹಿಂದಿ ಭಾಷೆಗೂ ಕೂಡ ಅನುವಾದ ಆಗಿದೆ. ಹೀಗಾಗಿ ಆ ಒಂದು ಕಾದಂಬರಿ ನನಗೆ ಬಹಳ ದೊಡ್ಡ ಹೆಸರು ತಂದುಕೊಡ್ತು. ಆನಂತರ ನಾನು ಸಂಶೋಧನೆ ಪ್ರಾಚೀನ ಬೌದ್ಧ ವಿದ್ಯಾಕೇಂದ್ರ ಸನ್ನತಿ ಅಂತ ಹೇಳಿ, ಇಲ್ಲೇ ನಮ್ಮ 4 ಕ್ಷೇತ್ರ ಸನ್ನತಿ, ಅದೊಂದು ಬೌದ್ಧ ಒಂದು ಪವಿತ್ರವಾಗಿರ್ತಕ್ಕಂತಹ ಸ್ಥಳ, ಬೌದ್ಧರ ನೆಲೆ ಆಗಿತ್ತು. ಆದರೆ ನಾನು ನನ್ನ ಸಂಶೋಧನೆಯೊಳಗೆ ಅದೊಂದು ಬೌದ್ಧರ ನೆಲೆಯಾಗಿದ್ರ ಜೊತೆಗೆ ಅದೊಂದು ವಿದ್ಯಾಕೇಂದ್ರ ಆಗಿತ್ತು, ಬೌದ್ಧ ವಿದ್ಯಾಕೇಂದ್ರ ಆಗಿತ್ತು ಅನ್ನುವಂಥ ಒಂದು ಸಂಶೋಧನೆಯನ್ನು ಕೂಡ ಮಾಡಿ ಅದನ್ನ ಪುಸ್ತಕ ಮಾಡದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಮಹಿಳಾ ಪ್ರಶಸ್ತಿಯು ಕೂಡ ಆ ಸಂಶೋಧನೆಗೆ ಸಿಕ್ಕಿತ್ತು. ಹೀಗಾಗಿ ಅಲ್ಲಿಂದ ನನ್ನ ಬರವಣಿಗೆ ಪ್ರಾರಂಭ ಆಗಿ ಇವತ್ತು 40 ಪುಸ್ತಕಗಳು ಬರೆದಿದ್ದೀನಿ. ಕಾವ್ಯಕ್ಷೇತ್ರ, ಗಲ್ ಕ್ಷೇತ್ರ, ವಿಮರ್ಶೆ, ವೈಚಾರಿಕ ಸಾಹಿತ್ಯ, ವಿಚಾರ ಸಾಹಿತ್ಯ, ಕತೆ, ಕಾವ್ಯ, ಕಾದಂಬರಿ, ಹೀಗೆ ಸಾಹಿತ್ಯದ ಅನೇಕ ಕ್ಷೇತ್ರಗಳಲ್ಲಿ ಕೈತ ನಾನು ಸಾಹಿತ್ಯವನ್ನ ರಚನೆ ಮಾಡಿದ್ದೇನೆ.
1: ಈಗ ಏನು ಪ್ರಸ್ತುತ ಪಡಿಸ್ತೀರಿ?
0: ಸಣ್ಣ ಕವಿತೆ ಮೇಡಮ್, ಮಗಳೇ ಅಂತಕ್ಕಂಥ ಕವಿತೆಯ ಶೀರ್ಷಿಕೆ. ಕತ್ತಲೆಗೆ 100 ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೇ. ಕತ್ತಲೆಗೆ 100 ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೇ. ದೀಪದ ಬೆಳಕಿನಲ್ಲಿ ಹಸಿದವರು ಬದುಕು ಕಟ್ಟಿಕೊಳ್ಳುತ್ತಾರೆ ಮಗಳೇ. ಎದೆಯ ಹಾಡಿಗೆ ರಾಗ ಜೋಡಿಸಿಬಿಡು, ಹಾಡಿನಲ್ಲಿ ನಿರಾಭರಣ ಕನಸುಗಳಿವೆ. ದನಿ ಎತ್ತಿ ಹಾಡಿಬಿಡು ಬದುಕು, ಪ್ರೀತಿಸುವವರು ಒಂದಾಗುತ್ತಾರೆ ಮಗಳೇ. ಇರು ಬರಿಯದ ಅಕ್ಷರ ಬರೆದು ಬಿಡು, ಬಿರುಗಾಳಿ ತಂಗಾಳಿಯಾಗಿ ಬೀಸುತ್ತದೆ. ನಟ್ಟ ನಡುರಾತ್ರಿಯಲ್ಲಿ ನಡುಗುವ ಜನರು ಕಂಬಳಿ ಹೊತ್ತುಕೊಳ್ಳುತ್ತಾರೆ ಮಗಳೇ. ಬರಲಿ 100 ಸವಾಲುಗಳು ಹೊಸದಲ್ಲ ನನಗೆ ನಿನಗೆ, ಬರಲಿ 100 ಸವಾಲುಗಳು ಹೊಸದಲ್ಲ ನನಗೆ ನಿನಗೆ. ಏನು ಹೇಳಲಿ, 100 ಹೊಳೆ ದಾಟಿವರೆಗೆ ಮತ್ತೊಂದು ಹೊಳೆ ಈಜುವುದು ಕಷ್ಟವಲ್ಲ ಮಗಳೇ. ಮತ್ತೊಂದು ಹೊಳೆ ದಾಟುವುದು ಕಷ್ಟವಲ್ಲ ಮಗಳೇ. ಸ್ವರ್ಗ ನರ್ಕದ ಹಾದಿ ಹಿಡಿದು ಮತ್ತೆ ಮತ್ತೆ ಸಾಗಬೇಡ, ಸೋತವರ ಮುಂದೆ ಭಜನೆ ಹಾಕಬೇಡ, ಲೋಕ ಒಪ್ಪುವುದಿಲ್ಲ ಮಗಳೇ. ಸತ್ಯದ ಮುಂದೆ ಸುಳ್ಳಿನ ಕತೆ ಕಟ್ಟಿದರೆ ನ್ಯಾಯ ಸಾಯುತ್ತದೆ. ಮರೆಮಾಚದೆ ಹೇಳಿಬಿಡು, ಮರೆಮಾಚದೆ ಹೇಳಿಬಿಡು ಜಗದ ಇತಿಹಾಸವನ್ನೆಲ್ಲ ಮಗಳೇ, ಜಗದ ಇತಿಹಾಸವನ್ನೆಲ್ಲ ಮಗಳೇ. ಕಾವ್ಯದ ನನ್ನ ಹೆಚ್ಚಾಗಿ ನನ್ನ ಕವನಗಳಲ್ಲಿ ಒಂದು ವೈಚಾರಿಕತೆ, ಸಾಮಾಜಿಕ ಮಹಿಳಾ ಸಂವೇದನೆ ಇವುಗಳನ್ನ ಇಟ್ಕೊಂಡು ಮತ್ತು ವರ್ತಮಾನದಲ್ಲಿ ಆಗ್ತಕ್ಕಂಥ ಘಟನೆಗಳನ್ನ ಇಟ್ಕೊಂಡು ನಾನು ಕತೆ ಕವನಗಳನ್ನು ಸಹಿತ ಬರೆದಿದ್ದೇನೆ. ಕತೆ ಈಗಾಗಲೇ 8 ಕತೆಗಳಿದಾವೆ, ಕಥಾ ಸಂಕಲನ ಕೂಡ ಇಷ್ಟರಲ್ಲೇ ಬರುತ್ತೆ. ಮಾಯದ ಗಾಯ ಅಂತಕ್ಕಂಥ ಒಂದು ಕತೆ ಬರೆದೆ ಮೇಡಮ್ ನಾನು, ಹೆಮಗಳ ಕತೆ. ಅವಳು ಬದುಕಿನಲ್ಲಿ 21 ವರ್ಷ ಆಗಿರುತ್ತೆ ಅವಳಿಗೆ, 16 ವರ್ಷಕ್ಕೆ ಅವಳು ಮದುವೆ ಆಗುತ್ತೆ ಸಣ್ಣ ಹುಡುಗಿ. SSLC ಆದ ನಂತರ ಅವಳು ಮದುವೆ ಮಾಡ್ಬೇಕು ಅಂತ ಹೇಳಿ ಅವ್ರ ತಾಯಿ ಅವ್ರ ತಮ್ಮನಿಗೆ ಮದುವೆ ಮಾಡ್ತಾಳೆ. ಹೋಗ್ತಾ ಹೋಗ್ತಾ ಹುಡುಗ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಆ ಹುಡುಗಿ ಏನ್ ಮಾಡ್ಬೇಕು ಅಂತ ಹೇಳಿ, 2 ಮಕ್ಕಳು ಬೇರೆ, ಒಂದು ಸಣ್ಣ ನೌಕರಿ ಮಾಡ್ತಾ ಇರ್ತಾನೆ ಹುಡುಗ. ಜನರ ಸಂಘ ಕಟ್ಕೊಂಡು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ದಿವಸ ಅವನಿಗೆ ಆಕ್ಸಿಡೆಂಟ್ ಆಗ್ತದೆ. ಅವಾಗ ಅವಳು ತಾಯಿ ಮನೆಗೆ ಮರಳಿ ಬರ್ತಾಳೆ. ಬಂದಾಗ 2 ಮಕ್ಕಳ ಭವಿಷ್ಯ ಅವಳು ಜೊತೆ ಇರುತ್ತೆ, SSLC ಮುಗಿದುತ್ತೆ. ಆ ಮನೆಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಅವಳು ತಾಯಿ ಬಿಸಿ ಊಟಕ್ಕೆ ಹಚ್ತಾಳೆ ಅವಳಿಗೆ. ಬಿಸಿ ಊಟಕ್ಕೆ ಹಚ್ಚಿದಾಗ 1-2 ದಿವಸ ಕೆಲಸ ಮಾಡ್ತಾಳೆ. 3ನೇ ದಿವಸ ಕೆಲ್ಸಕ್ಕೆ ಹೋದಾಗ, ನಿನಗೆ ಕೆಲಸ ಇಲ್ಲಮ್ಮ ನೀನು ಹೋಗು ಅಂದಾಗ ಅವಳು ಗಾಬರಿ ಆಗ್ತಾಳೆ. ಯಾಕೆ ನನಗೆ ಕೆಲಸಕ್ಕೆ ಬೇಡ ಅಂತ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ನೀನು ದಲಿತ ಹೆಣ್ಣುಗಳು, ನೀನು ಮಾಡಿರ್ತಕ್ಕಂಥ ಅಡುಗೆ ಇಲ್ಲಿನ ಪಾಲಕರು ಬೇಡ ಅಂತ ಇದ್ದಾರೆ ಅಂದಾಗ ಅವಳಿಗೆ ಮೊದಲೇ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡು ಅನಾಥಳಾಗಿರ್ತಾಳೆ ಅವಳು. ಈ ಜಾತಿ ಅಂತಕ್ಕಂಥ ವ್ಯವಸ್ಥೆ ಕೆಲಸ ಮಾಡ್ಲಿಕ್ಕೂ ನನಗೆ ಬಿಡ್ತಾ ಇಲ್ಲಲ್ಲ, ಇದೊಂದು ಮಾಯದ ಗಾಯ ನನ್ನ ಬದುಕಿನೊಳಗೆ ಅಂತ ಹೇಳಿ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಹುಟ್ಟಿದ್ರು ಕೂಡ ಇವತ್ತಿಗೂ ಈ ನೆಲದಲ್ಲಿ ಜಾತಿ ಅಂತಕ್ಕಂಥ ಪೂತ ನಮಗೆ ಬಿಟ್ಟಿಲ್ಲ ಅನ್ನುವಂಥ ನಿರಾಶೆಯೊಂದಿಗೆ ಮರಳ್ತಾಳೆ. ಅದು ಮಾಯದ ಗಾಯ. ಈ ತರದ ಅನೇಕ ಕತೆಗಳನ್ನು ಬರೆದಿದ್ದೀನಿ.

0: ಗಜಲನ್ನ ಬರ್ದಿರಿ ಅಂತ ಹೇಳಿದ್ರಿ.
1: ಹೌದು ಮೇಡಮ್,
0: ಹೇಳಿಕಾಗತ್ತಾ ಒಂದ್ ಗಜಲ್?
1: ಗಜಲ್ ಈಗಾಗಲೇ ನಾಲ್ಕು ಗಜಲ್ಗಳನ್ನ ಬರ್ದಿನಿ ಮೇಡಮ್. ಇಲ್ಲಿ ಒಂದು ಸುಮ್ನೆ ಶೆಹರ್ ನಿಮ್ ಮುಂದೆ ನನಗೆ ನೆನಪಿದೆ. ಏಸೋ ದಿನಗಳ ಬಳಿಕ ಬಂದಿವೆ ಚಿತ್ತ ಚಿತ್ತಾರದ ಹಾಳೆಗಳು, ಬಣ್ಣ ಬಣ್ಣದ ಚಿತ್ರ ಬಿಡಿಸಬೇಕಾದದ್ದು ಬಹಳ ಬಾಕಿ ಇದೆ ಸಾಕಿ. ಏಸೋ ದಿನಗಳ ಬಳಿಕ ಬಂದಿವೆ ಮಾತುಗಳು, ಮೌನದೊಳಗಿನ ನೋವು ಹೇಳಬೇಕಾದ ಬಹಳ ಬಾಕಿ ಇದೆ ಸಾಕಿ. ಅಂದರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟೋ ದಿನಗಳ ನಂತರ ನಮ್ಮ ಕೈಯೊಳಗೆ ಪೆನ್ ಬಂದಿದೆ.
0: ಹೌದು,
1: ಇಲ್ಲಿವರೆಗೂ ನಮಗೆ ಎಷ್ಟೋ ಶತಮಾನಗಳವರೆ ನಮ್ಮ ಕೈಗಳಿಗೆ ಹಾಳೆಗಳೇ ಬಂದಿಲ್ಲ, ಆ ಪೆನ್ಗಳೇ ಬಂದಿಲ್ಲ. ಹೀಗಾಗಿ ಎಷ್ಟೋ ದಿನಗಳ ಬಳಿಕ ಬಂದಿರತಕ್ಕಂಥ ಈ ಅವಕಾಶವನ್ನ ನಾವು ಉಪಯೋಗಿಸ್ಕೊಳ್ಬೇಕಾಗಿದೆ. ನಮ್ಮೊಳಗಡೆ ನೋವಿದೆ, ಸಂಕಟ ಇದೆ, ಯಾತನೆ ಇದೆ, ಆಕ್ರಂದನ ಇದೆ,
0: ಇಷ್ಟು ದಿವಸ ಹೇಳ್ಕೊಳ್ಳಿಕ್ಕಾಗಿಲ್ಲ.
1: ಹೀಗಾಗಿ ಮೌನದೊಳಗಿನ ನೋವು ಹೇಳಬೇಕಾದದ್ದು ಬಹಳ ಬಾಕಿ ಇದೆ ಅಂತಕ್ಕಂತ ಒಂದು ಘಟ. ಈ ತರದ ಅನೇಕ ಸಂವೇದನೆಗಳನ್ನ ಇಟ್ಟುಕೊಂಡು ನಾನು ಗಜಲನ್ನ ಬರೆದಿದ್ದೇನೆ. ಈಗ ನಿಮ್ಮ ಮುಂದೆ ಒಂದು ಕವಿತೆ, ಓದುಗರಿಗಾಗಿ ಒಂದು ಕವಿತೆಯನ್ನ, ಅವಳು ಅಂತಕ್ಕಂಥ ಒಂದು ಕವಿತೆ. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು ಹೊತ್ತು ತಂದಳು ಅವಳು. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು ಹೊತ್ತು ತಂದಳು ಅವಳು. ಮಾತಿನಿಂದ ನೂರು ಬೆಳಕು ಕಟ್ಟಿ ಕಾಡು ಕಣಿವೆಯಿಂದ ಎದ್ದು ಉರಿಯುವ ಗಾಯಕ್ಕೆ ಮುಲಾಮು ತಂದಳು ಅವಳು. ವೈರಿಗೂ ಬುದ್ಧನ ನಗು ಕಲಿಸಿ ಪ್ರೀತಿ ಹನಿಚಲ್ಲಿ ಗುಲಾಬಿಯ ಚಲವು ತಂದಳು ಅವಳು. ಗುಲಾಬಿಯ ಚಲವು ತಂದಳು ಅವಳು. ಬೀದಿಯಲ್ಲಿ ಹರಿಯುವ ರಕ್ತಕ್ಕೆ ಬಿಳಿಯ ಬಟ್ಟೆಯ ಕಟ್ಟಿ ಬಿಳಿಯ ಪಾರಿವಾಳ ಹೊತ್ತು ತಂದಳು ಅವಳು, ಹೊತ್ತು ತಂದಳು ಅವಳು. ಮುಳುಗುತ್ತಿರುವ ದೋಣಿಗೆ ಅಂಬಿಗಳಾಗಿ ನಿಂತು ದಡವ ಸೇರಿಸಿ ಸಂಘಾತಿಯಾಗಿ ನಿಂತಳು ಅವಳು. ಬಡವರ ಹಸಿವಿಗೆ ಹುಗ್ಗಿಯ ಪಾಯಸವಾಗಿ ಉಸಿರಾಗಿ ಹಸಿರಾಗಿ ನಿಂತಳು ಅವಳು. ಮುಳ್ಳು ಬಿತ್ತುವವರ ನಡುವೆ ಹೂವು ಬಿತ್ತುತ್ತ ನಡೆದವಳು. ಬಣ್ಣದ ಅಕ್ಷರದ ನಡುವೆ ಬಣ್ಣದ ಕವಿತೆಯಾಗಿ ನಿಂತಳು ಅವಳು, ಬಣ್ಣದ ಕವಿತೆಯಾಗಿ ನಿಂತಳು ಅವಳು. ಅಂದ್ರೆ ಹೆಣ್ಣು ಅಂತ ಹೇಳಿದ್ರೆ ಕೇವಲ ಮನೆ ಅಷ್ಟೇ ನಿಭಾಯಿಸ್ತಕ್ಕಂಥವಳಲ್ಲ.
0: ಹೌದು,
1: ಅವಳು ಮನಸ್ಸು ಮಾಡಿ ಆದ್ರೆ ಈ ಬಡವರನ್ನ ನಿರ್ಗತಿಕರನ್ನ ಆಶ್ರಯದಾತಳಾಗಿಯೂ ಸಹಿತ ನಿಲ್ತಾಳೆ. ಹೀಗಾಗಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮಹಿಳೆ ಕೆಲಸ ಮಾಡ್ತಾ ಇದ್ದಾರೆ. ಮಹಿಳೆ ಇವತ್ತು ಪ್ರವೇಶ ಮಾಡದೇ ಇರತಕ್ಕಂತ ಕ್ಷೇತ್ರಗಳೇನೆ, ಅವಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಹೆಣ್ಣೊಂದು ಕಲೆತರೆ ಶಾಲೆಯೊಂದು ತರದಂತೆ, ಅದಕ್ಕೆ ಅಕ್ಷರ ಕಲಿಯಲು ಹೋಗ್ತಕ್ಕಂಥ ಮಹಿಳೆ ನಗುವ ಬೆಳದಿಂಗಳು ಹೊತ್ತು ತಂದಳು ಅನ್ನುವಂತ ಒಂದು ಅರ್ಥ ಇದ್ದ ರೀತಿಯಲ್ಲಿ ನಾನು ಈ ಕವಿತೆಯನ್ನು, ಅವಳು ಅಂದ್ರೆ ಹೆಣ್ಣು, ಅವಳು ಎಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ಅದನ್ನೆಲ್ಲ ಹೇಗೆ ಮೆಟ್ಟಿ ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ, ಅಂದ್ರೆ ಅವಳೊಂದು ಶಕ್ತಿಯಾಗಿ ಇವತ್ತು ನಮ್ಮ ಮುಂದೆ ನಿಂತ್ಕೊಂಡಿದ್ದಾಳೆ ಹೆಣ್ಣು ಅನ್ನುವಂಥದ್ದನ್ನ ಈ ಕವಿತೆ ಪ್ರತಿಬಿಂಬಿಸುತ್ತದೆ.
0: ಈಗ ನೀವು ಹೆಚ್ಚಾಗಿ ಕಥೆಗಳನ್ನ ಬರೆಯೋದಕ್ಕೆ ಇಷ್ಟಪಡ್ತೀರೋ ಅಥವಾ ಕವನಗಳನ್ನ?
1: ಎರಡೂ ಕ್ಷೇತ್ರಗಳಲ್ಲಿ ನಾನು ಅರಿತೇನೆ. ಆ ಕವನಗಳಲ್ಲಿ ಹೇಳಲಾರದೆ ಇರತಕ್ಕಂಥದ್ದು ಸುದೀರ್ಘವಾಗಿರುತ್ತವೆ ಕಥೆಗಳು. ಆ ಕವಿತೆಯಲ್ಲಿ ನಾವು ಅವಳ ಒಂದು ಕಥೆಯನ್ನ ಸಂಪೂರ್ಣವಾಗಿ ಕೈಕೊಡ್ಲಿಕ್ಕೆ ಪದಗಳ ಕಷ್ಟ ಆಗುತ್ತೆ. ಆದ್ರೆ ಅಲ್ಲಿ ಸುದೀರ್ಘವಾದಂತಹ ರೀತಿಯೊಳಗೆ ಹೇಳಬೇಕಾದ ನೇರವಾಗಿ ಅಲ್ಲಿ ಹೇಳಬಹುದು. ಇಲ್ಲಿ ಕಾವ್ಯಾತ್ಮಕ ಆಗಿರ್ತದೆ, ಹೀಗಾಗಿ ಕವಿತೆಯೂ ಕೂಡ ಇಷ್ಟ, ಕಥೆನೂ ಕೂಡ ಇಷ್ಟ.
0: ಈಗ ನೀವು ಒಂದು ಕಥೆ ಅದು ಬರೆಯೋದಕ್ಕೆ ಸಾಮಾನ್ಯವಾಗಿ ಎಷ್ಟು ಸಮಯ ತಗೋತೀರಿ ನೀವು?
1: ಕಾದಂಬರಿಗಳು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವತ್ತು ನಾವು ಬರ್ದೇವೆ ಅಂತ ಹೇಳಿದ್ರೆ ಮತ್ತೆ ಓದ್ತಾ ಹೋದ್ರೆ ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಬೇಕು ಅನಿಸುತ್ತೆ. ಹೀಗಾಗಿ ಕಥೆಗಳು ಕಂಟಿನ್ಯೂ ಬರೆಯಂಗಿಲ್ಲ, ಸ್ವಲ್ಪ ಸ್ವಲ್ಪ ಇವತ್ತು ಎರಡು ಪುಟ, ನಾಳೆ ಎರಡು ಪುಟ, ಆಮೇಲೆ ಅದನ್ನ ಸಂಪೂರ್ಣವಾಗಿ ಓದಿದ ನಂತರ ಮತ್ತೆ ಅದನ್ನ ಕರೆಕ್ಷನ್ ಮಾಡಿ ಎಲ್ಲೆಲ್ಲಿ ಬೇಕು ಅಂತ ಹೇಳಿ ಒಂದು ಕಥೆನೂ ಕೂಡ ಹೀಗೆ ಕಂಟಿನ್ಯೂ ಇಲ್ಲ, ಅದನ್ನು ಓದಿ ಓದಿ ಬರಲಿಕ್ಕೆ ಪ್ರಯತ್ನಿಸ್ತೇನೆ.
0: ಈಗ ನಿಮ್ದು ಭಾಷಣ ಮಾಡೋದಕ್ಕೆ ನಿಮಗೆ ಬಾಲ್ಯದಲ್ಲೇನೆ ನಿಮಗೆ ಪ್ರೋತ್ಸಾಹ ಸಿಕ್ತು, ತಂದೆ ಅಣ್ಣ ಎಲ್ಲರೂ ನಿಮಗೆ ಪ್ರೋತ್ಸಾಹ ಕೊಟ್ರು, ಓದ್ತಾ ಓದ್ತಾ ಬರವಣಿಗೆ ಒಳಗೂ ಬಂದ್ರಿ, ಬರವಣಿಗೆ ಮಾಡಿದ್ರಿ. ನಿಮ್ಮ ಮದುವೆ ಆದ್ಮೇಲೆ ನಿಮ್ಮ ಅತ್ತೆ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಯಾವ ತರ ಪ್ರೋತ್ಸಾಹ ಸಿಕ್ತು ಮನೆಯವ್ರದ್ದು, ನಿಮ್ಮ ಅತ್ತೆಯವ್ರದ್ದು?
1: ಈ ಎರಡೂ ವಿಷಯದಲ್ಲಿ ನಾನು ಲಕ್ಕಿ ಮೇಡಮ್. ಹೆತ್ತ ಮನೆಯಲ್ಲಿ ಕೂಡ ಪ್ರೋತ್ಸಾಹ, ಗಂಡನ ಮನೆಯಲ್ಲಿ ಪ್ರೋತ್ಸಾಹ,

0: ಈಗ ನಮ್ಮ ಮನೆಯವರು ಅವರು ಕೂಡ ಸಾಹಿತಿಗಳು,
1: ಓಹೋ,
0: ಅವರು ಕೂಡ ಎಂ ಎ ಮುಗಿಸ್ಕೊಂಡು ಎಂ ಫಿಲ್ ಪಿ ಎಚ್ ಡಿ ಮುಗಿಸ್ಕೊಂಡು ಕನ್ನಡ ಸಾಹಿತ್ಯ ಪ್ರಾಧ್ಯಾಪಕರಾಗಿದ್ದಾರೆ. ಹೀಗಾಗಿ ಅವರು ಬರೆಯೋದರಿಂದ ನನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನ ಗುರುತಿಸಿ ನೀನು ಬರೀ, ಏನಾದ್ರೂ ಬರೀ ಅಂತ ಹೇಳಿ ವಿಷಯವನ್ನ ಹೇಳ್ಕೊಡ್ತಾರೆ. ಆಮೇಲೆ ನನ್ನ ಕವಿತೆ ನನ್ನ ಸಾಹಿತ್ಯದ ಮೊದಲನೇ ಓದೆ ಅವರು. ಹೀಗಾಗಿ ನಾನು ಎಲ್ಲಿ ಏನ್ ತಪ್ಪು ಮಾಡ್ತೇನೆ ಅದನ್ನ ಅಲ್ಲಿ ಸೇರಿಸ್ಕೋ, ಬರೀ ನಿನ್ನಲ್ಲಿ ಶಕ್ತಿ ಇದೆ, ಮಾತಾಡ್ತಕ್ಕಂತ ಶಕ್ತಿ ಇದೆ, ಆ ಸಮಾಜಕ್ಕೆ ನೀನೇನಾದ್ರೂ ಕೊಡಬಲ್ಲೆ ಅಂತಕ್ಕಂತ ಉತ್ಸಾಹ, ಆಮೇಲೆ ಅವರು ಹುರಿದುಂಬಿಸ್ತಾರೆ ಇದನ್ನ ಬರೀ. ಹೀಗಾಗಿ ನನಗೆ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಮನೆಯವರು ಕಾರಣ, ನಮ್ಮ ಹೆತ್ತವರು ಕಾರಣ. ಹೀಗಾಗಿ ಎರಡೂ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟ.
1: ಯಾಕಂದ್ರೆ ಎಲ್ಲರಿಗೂ ಈ ದೈವ ಸಿಗೋದಿಲ್ಲ. ಆಮೇಲೆ ನಿಮ್ಮ ಮಕ್ಕಳ ಸಾಹಿತ್ಯ ಕ್ಷೇತ್ರದೊಳಗೆ ಏನಾದ್ರು ಹಿಂಗ ಅಭಿರುಚಿ ತೋರಿಸ್ತಾರ?
0: ನನ್ನ ಮಗಳು ಸಾಕ್ಷಿಯ ಪಿ ಯು ಸಿ ಸೆಕೆಂಡ್ ಇಯರ್, ನಮ್ಮ ಪಿ ಯು ಸಿ ಓದ್ತಾ ಇದ್ದಾಳೆ, ಮಗ 10ನೇ ತರಗತಿ ಓದ್ತಾ ಇದ್ದಾನೆ, ಇನ್ನೊಬ್ಬ ಮಗಳು 9ನೇ ತರಗತಿ ಓದ್ತಾ ಇದ್ದಾಳೆ. ಮೊದಲನೇ ಮಗಳು ಸಾಕ್ಷಿ ಬರಿತಾ ಇದ್ದಾಳೆ. ನಾವೆಲ್ಲ ನೋಡ್ಕೊಂಡು ಮನೆಯಲ್ಲಿ ಆ ಪುಸ್ತಕಗಳನ್ನ ನೋಡ್ಕೋತಾಳೆ, ನಮ್ಮ ಮಮ್ಮಿ ಕವಿತೆ ಬರಿತಾ ಇದ್ದಾಳೆ, ಪೋಯಂ ಬರಿತಾಳೆ, ನಮ್ಮ ಪಪ್ಪನೂ ಬರಿತಾ ಇದ್ದಾರೆ ಅಂತ ಹೇಳಿ ಅವಳು ಕೂಡ ಒಂದು ಸಣ್ಣ ಪ್ರಯತ್ನ ಮಾಡಿ ಹೈಕುಗಳನ್ನ ಬರಿತಾ ಇದ್ದಾಳೆ. ಆ 3 ಸಾಲಿನ ಹೈಕುಗಳು, ಆ ಹೈಕನ್ನ ಅವಳು ಕೂಡ ಈ ಕವಿತೆ ಬರಿತಾ ಇದ್ದಾಳೆ. ಒಂದು ಸಂಕಲನ ಕೂಡ ತರಬೇಕು, ಆದ್ರೆ ಅವಳಿಗೆ ಇನ್ನೂ ನಾವು ಓದುವುದರಲ್ಲಿ ಆಸಕ್ತಿ ವಹಿಸು ಅಂತ ಹೇಳ್ತಾ ಇದ್ದೇವೆ. ಇವಾಗ ಪಿ ಯು ಸಿ ಸೈನ್ಸ್ ಇದ್ದಾಳೆ, ಹೀಗಾಗಿ ಅಲ್ಲಿ ಅವಳು ಓದ್ಬೇಕಾಗುತ್ತೆ. ಅದಕ್ಕಾಗಿ ಈ ಕಡೆ ನೀನು ಬೇಡ ಓದು ಅಂದ್ರೂ ಕೂಡ ಅವಳು ಸಣ್ಣ ಸಣ್ಣ ಕವಿತೆಗಳು ಬರಿತಾ ಇದ್ದಾಳೆ. ಅದಕ್ಕೆ ಅವಳು ಮುಂದಿನ ಭವಿಷ್ಯದಲ್ಲಿ ಒಬ್ಬ ಭರವಸೆಯ ಕವಿಯತ್ರಿ ಆಗಿರ್ತಾಳೆ.
1: ಅಂದ್ರೆ ಸೈನ್ಸ್ ಓದ್ತಾ ಇದ್ರು ಕೂಡ ಈ ಕಲಾಕ್ಷೇತ್ರದಲ್ಲಿ ಇದೆಲ್ಲ ಮಾಡ್ಲಿಕ್ಕೆ
0: ಮನೆಯ ವಾತಾವರಣ ನಾವು ಬರೀತಾ ಇದ್ದೇವೆ, ಅವ್ರ ತಂದೆಯವ್ರು ಬರೀತಾರೆ. ಹೀಗಾಗಿ ಅದನ್ನ ನೋಡ್ಕೊಂಡು ನಮ್ಮ ಅಣ್ಣನೂ ಬರೀತಾನೆ, ಅವನು ಒಬ್ಬ ಕವಿ, ಒಳ್ಳೆಯ ಕವಿ. ಈಗಾಗಲೇ 8 ಪುಸ್ತಕಗಳು ಕೂಡ ಹೊರಬಂದಿವೆ. ಆಮೇಲೆ ನಮ್ಮ ಮನೆಯವರ ತಂದೆಯವರು ಎಚ್ ಎಸ್ ಪಾಟೀಲ್, ಅವರು ಕೂಡ ಬಹಳ ದೊಡ್ಡ ಬರಹಗಾರರು. ಹೀಗಾಗಿ
1: ಬರಹಗಾರರ
0: ಮನೆಯ ಪರಿಸರ ಬರಹಗಾರರೇ ಆಗಿರುವುದರಿಂದ ಸಹಜವಾಗಿ ಅವಳ ಮೇಲೆ ಪ್ರಭಾವ ಬೀರಿ.
1: ಮೇಡಮ್, ಈಗ ನಿಮ್ಮ ಮಕ್ಕಳದ್ ಹೇಳಿದ್ರಿ, ಆದ್ರೆ ಈಗ ಎಲ್ಲಾ ಮಕ್ಕಳದ ಒಟ್ಟಾರೆಯಾಗಿ ನೋಡಿದಾಗ ಈ ಟಿವಿ ಮೊಬೈಲ್ ಇದರಿಂದ ಹೊರಗೆ ಬರೋದೇ ಕಷ್ಟ ಆಗ್ತದೆ ಅವರಿಗೆ, ಪಾಲಕರಾದ ನಮಗೂ ಕೂಡ ಬಹಳ ಕಷ್ಟ ಆಗ್ಲಿಕ್ಕೆ. ಇಂತಹ ಒಂದು ಸಂದರ್ಭದೊಳಗೆ ಈ ಮಕ್ಕಳಿಗೆ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಅಂದ್ರೆ ಅದರ್ ದೆನ್ ಅವ್ರ ಸ್ಕೂಲ್ ಸೆಲೆಬರಿಂದ ಈ ತರ ಇದೆ ಕತೆ ಕವನ ಈ ಕಡೆ ಒಲವು ಅವ್ರಿಗೆ ಮೂಡಿಸ್ಬೇಕಂದ್ರೆ ಯಾವ ತರ ಪ್ರಯತ್ನ ಮಾಡ್ಬೇಕು ಅಂತೀರ ನೀವು?
0: ಇದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ಇವತ್ತು ಯುವ ಜನತೆ, ಸಣ್ಣ ಸಣ್ಣ ಮಕ್ಕಳು ಮೊಬೈಲ್ನ ಕೀಳನ್ನ ಬೆಳೆಸ್ಕೊಂಡಿದ್ದಾರೆ.
1: ಹೌದ್ರಿ,
0: ಇದು ನಮ್ಮ ಸಮಾಜಕ್ಕೊಂದು ದೊಡ್ಡ ರೋಗ ಅಂತ ನಾನು ಅನ್ಕೊಂಡಿದ್ದೀನಿ. ಓದ್ಬೇಕಾಗಿರ್ತಕ್ಕಂತ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ದಾರಿ ತಪ್ತಾ ಇದ್ದಾರೆ. ಇದಕ್ಕೆ ಮೊಬೈಲ್ ಅನ್ನ ಮಕ್ಕಳಿಂದ ದೂರ ಬಿಡಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಕಾಲೇಜು ಮತ್ತು ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಶಿಕ್ಷಕರ ಮೇಲೆ ನಾವು ಮಕ್ಕಳನ್ನ ಸರಿದಾರಿಗೆ ತರಬೇಕಾದ್ರೆ ಸಣ್ಣ ಕಥೆಗಳನ್ನ ಹೇಳೋದ್ರ ಮೂಲಕ, ನಾವು ವಡ್ಡಾರಾಧನೆಯಲ್ಲಿಯೂ ಸಹಿತ ಸಣ್ಣ ಸಣ್ಣ ಕಥೆಗಳು, ನಾವು ಚಿಕ್ಕವರಿದ್ದಾಗ ಯಾವ ರೀತಿ ಮಲಗುವ ಸಂದರ್ಭದಲ್ಲಿ ಅಜ್ಜ ಅಜ್ಜಿಯವರು ಕತೆ ಹೇಳಿ ಮಕ್ಕಳನ್ನ ಸರಿದಾರಿಗೆ ತರ್ತಾ ಇದ್ರು. ಹೀಗಾಗಿ ಇವತ್ತು ನಾವು ಶಾಲೆಗಳಲ್ಲಿ ಕವಿತೆಗಳ ಮುಖಾಂತರ ಆ ಕತೆಗಳ ಮೂಲಕ ಮಕ್ಕಳನ್ನ ಬದಲಾಯಿಸಬಹುದು. ಕಥೆ ಹೇಳ್ತಾ ಇದ್ರೆ ಮಕ್ಕಳಿಗೆ ದೊಡ್ಡ ಈ ಕಥೆಯ ಒಂದು ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ಮಕ್ಕಳನ್ನ ಬದಲಾಯಿಸ್ಲಿಕ್ಕೆ ಹುಟ್ಕೊಂಡಿರ್ತಕ್ಕಂಥ ಕಥೆಗಳು. ಹೀಗಾಗಿ ಚಿತ್ರ ಬಿಡಿಸುವುದರ ಮೂಲಕ ಒಂದು ಕವನ ಹೇಳ್ತಾ ಇದ್ರೆ ಆ ಕಡೆ ಒಬ್ಬ ಕಲಾವಿದ ಚಿತ್ರವನ್ನ ಬಿಡಿಸ್ತಾನೆ.
1: ಹೌದು,
0: ಹೀಗಾಗಿ ಮಕ್ಕಳನ್ನ ನಾವು ಕುಂಜ ಕೊಟ್ಟು ಅವ್ರಿಗೆ ಬಣ್ಣವನ್ನ ಕೊಟ್ಟು ನೀನು ಈ ಚಿತ್ರ ಬಿಡಿಸು, ನೀನು ಈ ಸಾಲನ್ನ ಬರಿ ಬೋರ್ಡ್ ಮೇಲೆ, ನೀನು ಈ ಕಥೆಯನ್ನ ಹೇಳು, ಅವರಿಗೆ ಆಸಕ್ತಿ ಹುಟ್ಟಿಸ್ಬೇಕು. ನಾವು ಹೇಳಿರ್ತಕ್ಕಂಥದ್ದನ್ನ ಅವ್ರ ಬಾಯಿಂದ ಹೇಳಿಸುವಂತ ಒಂದು ಕಲೆಗಾರಿಕೆ ಇವತ್ತು ನಮ್ಮ ಶಿಕ್ಷಕರಲ್ಲಿ ಬೇಕಾಗಿದೆ. ಬಹುಶಃ ಈ ತರ ಮನೆಯಲ್ಲಿ ಪಾಲಕರು ಕೂಡ ಬಹಳ ಜವಾಬ್ದಾರಿಯಿಂದ,
1: ಶಿಕ್ಷಕರ ಜೊತೆಗೆ ಪಾಲಕರು
0: ಕೂಡ ಬಹಳ ದೊಡ್ಡ ಜವಾಬ್ದಾರಿ.
1: ಹೌದು,
0: ಮನೆಗೆ ಹೋದ ನಂತರ ನನ್ನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಅವ್ರು ಯಾವ ಅಭ್ಯಾಸದಲ್ಲಿದ್ದಾರೆ, ಅದನ್ನ ನಾವು ಬಹಳ ಕೇರ್ಫುಲ್ ಆಗಿ ಮಕ್ಕಳನ್ನ ನೋಡ್ತಾ ಇದೆ. ಆಮೇಲೆ ಮಕ್ಕಳು ಯಾವಾಗ್ಲೂ ನಮ್ಮ ಕಣ್ಮುಂದೆ ಬೆಳಿಬೇಕು. ಕಣ್ಮುಂದೆ ಇದ್ದಾಗ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ತಂದೆ ತಾಯಿ ಒಂದ್ ಕಡೆ ಇದ್ದಾರೆ, ಮಕ್ಕಳು ಒಂದ್ ಕಡೆ.

0: ಬೆಳೀತಾ ಇದ್ದಾರೆ.
1: ಹೌದು ಹೌದು
0: ಆಮೇಲೆ ಅಜ್ಜ ಅಜ್ಜಿಯನ್ನ ವೃದ್ಧಾಶ್ರಮಕ್ಕೆ
1: ಹೌದು
0: ಸೇರಿಸಿದ್ದೀವಿ.
1: ಹೌದು ಹೌದು.
0: ಆ ಮೊಮ್ಮಕ್ಕಳನ್ನ ಅಜ್ಜ ಅಜ್ಜಿಯಂದಿರು ನೋಡ್ತಾ ಇದ್ರೆ ಆ ಅಜ್ಜ ಮತ್ತು ಅಜ್ಜಿಯ ಕಥೆಗಳನ್ನ ಅವರೆಲ್ಲರ ಪ್ರೀತಿಯನ್ನ ಮಕ್ಕಳು ಪಡೆಯುವುದರಿಂದ ಅವರು ಮೊಬೈಲ್ ಅನ್ನ ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ.
1: ಹೌದು.
0: ಹೀಗಾಗಿ ಇವತ್ತು ನಾವು ಸಣ್ಣ ಸಣ್ಣ ಕುಟುಂಬಗಳು ಮಾಡಿಕೊಂಡು ಕೇವಲ ಸ್ವಾರ್ಥಕ್ಕೆ ನಮ್ಮ ಆಶಾಮಿಷಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಇವತ್ತು ನಾವು ನಮ್ಮ ಮಕ್ಕಳನ್ನ ದಿಕ್ ತಪ್ಪಿಸ್ತಾ ಇದ್ದೀವೇನೋ ಅಥವಾ ಯುವಜನತೆಯನ್ನ ದಿಕ್ ತಪ್ಪಿಸ್ತಾ ಇದ್ದೇವೇನೋ ಅನ್ನುವಂಥ ಒಂದು ಆತಂಕ ಕೂಡ ಇವತ್ತು ನಮಗಿದೆ. ಅದಕ್ಕಾಗಿ ನಾವಿವತ್ತು ಮಕ್ಕಳಿಗೆ ಸರಿಯಾದಂತಹ ರೀತಿಯೊಳಗೆ ಬೆಳೆಸಬೇಕಾಗಿದೆ. ಇಂಥ ಅನೇಕ ಮಹಾತ್ಮರ ಆದರ್ಶಗಳನ್ನ ನಾವು ಹೇಳಬೇಕಾಗಿದೆ ಚಿಕ್ಕಂದಿನಿಂದಲೇ. ಯಾರು ಕೂಡ ಚಿಕ್ಕಂದಿನಿಂದಲೇ ದೊಡ್ಡವರಾಗೋದಿಲ್ಲ, ಹೇಳ್ತಾ ಹೇಳ್ತಾ ಕೇಳ್ತಾ ಕೇಳ್ತಾ ಮಕ್ಕಳು ಬೆಳೀತಾ ಹೋಗ್ತಾರೆ. ಹೀಗಾಗಿ ನಾವು ಅಂಥದ್ದೊಂದು ಜವಾಬ್ದಾರಿ ಕೆಲಸ ಇವ ನಮ್ಮ ಸಮಾಜದ ಮುಂದಿದೆ. ಬಹುಶಃ ಇದನ್ನು ನಾವು ಈಗಾಗಲೇ ಎಚ್ಚೆತ್ತುಕೊಂಡು ಮಾಡದೇ ಇದ್ರೆ ಮುಂದೆ ನಾವು ಬಹಳ ಸಂಕಟಗಳಿಗೆ ಅನುಭವಿಸಬೇಕಾಗ್ತದೆ ಅನ್ನುವಂಥದ್ದನ್ನ ನಾವು ಮತ್ತೆ ಮತ್ತೆ ಜ್ಞಾಪನೆ.
1: ಈಗ ಬರೀತೀನಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ಕೊಂತಿರೋ ಮಹಿಳೆಯರು ಅವರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಪರಿಸ್ಥಿತಿ ಇಲ್ಲೋ ಇದೇನೋ ಇಲ್ಲ, ಮನೆಯಲ್ಲಿ ಸಪೋರ್ಟ್ ಇರೋದಿಲ್ಲ, ಬಟ್ ಏನೋ ಒಂದು ಅನಾನುಕೂಲ ಆಗಿ ಅವರು ತಮ್ಮ ಕಲೆಯನ್ನ ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ, ಅಂಥವ್ರಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ ಅಂದ್ರೆ ಯಾವ ರೀತಿ ಒಬ್ಬ ಮಹಿಳೆ ಈಗ ತನ್ನ ಕಲೆಯನ್ನ ಜಗತ್ತಿಗೆ ತೋರಿಸಬೇಕು ಅನ್ನೋ ಆಸೆ ಇರುತ್ತೆ, ಆದ್ರೆ ಆಗಿರೋದಿಲ್ಲ, ಅಂಥವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ನನಗೆ ಬುದ್ಧನ ಮಾತು ಈ ಸಂದರ್ಭದೊಳಗೆ ನೆನಪು ಬರ್ತದೆ. ವ್ಯವಸ್ಥೆಯನ್ನ ಮೆಟ್ಟಿ ನಿಂತಾಗ ಮಾತ್ರ ಮಹಿಳೆ ತನ್ನ ಉದ್ಧಾರವಾಗ್ಲಿಕ್ಕೆ ಸಾಧ್ಯ. ನಮಗೆ ಸಂಕುಚಿತ ಬೇಡ, ನನಗೆ ಈ ತರದ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನ ಆ ಸಂಕುಚಿತೆಯನ್ನ ನಾವು ಮೀರಿ ನಿಲ್ಲಬೇಕಾದ್ರೆ ಎಷ್ಟು ದಿವಸದಿಂದ ನಮ್ಮ ಈ ತೋರಿಕೆಗೆ ಒಳಗಾಗದೇ ಇರ್ತಕ್ಕಂಥದ್ದು ಅಂಜಿ ಅಂಜಿ ನಡಿಬೇಕು ನಾವು. ಹೀಗಾಗಿ ಹೊಸ್ತಲನ್ನ ದಾಟಲೇಬೇಕಾಗಿದೆ, ನಮ್ಮತನವನ್ನ ನಾವು ಪ್ರದರ್ಶನ ಮಾಡಲೇಬೇಕು. ಸ್ವಾತಂತ್ರ್ಯ ಬಂದಿದೆ, ಪ್ರಜಾಪ್ರಭುತ್ವ ಬಂದಿದೆ, ಚಂದ್ರ ಲೋಕಕ್ಕೆ ಹೋಗಿ ಬಂದಿದ್ದೇವೆ ಇವತ್ತು. ಹೀಗಾಗಿ ಅಂತ ಮಹಿಳೆಯರಿಗೆ ನಾನು ಹೇಳದ್ದು, ನೀವು ಸಂಕೋಚಕ್ಕೆ ಒಳಪಡಬೇಡಿ. ನಮ್ಮ ಕನಸುಗಳನ್ನ ಕೊಂದೊಳ್ಳುವ ಬದಲು ಅವುಗಳನ್ನ ಹೊರಗಡೆ ಹಾಕಬೇಕು. ಆ ವ್ಯವಸ್ಥೆಯನ್ನ ಮೆಟ್ಟಿ ನಿಂತಾಗ ಮಾತ್ರ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ದ್ರೌಪದಿ ಅಂತ ಒಬ್ಬ ಮಹಿಳೆ ಆ ಸೀರೆ ಬಿಚ್ಚುವ ಸಂದರ್ಭದಲ್ಲಿಯೂ ಕೂಡ ಅವಳು ತನ್ನ ಪ್ರತಿಭಟನೆಯನ್ನ ಮಾಡಿ, ಆಮೇಲೆ 12ನೇ ಶತಮಾನದೊಳಗೆ ಅಕ್ಕ ಮಹಾದೇವಿ ಕೂಡ ನಮಗೆ ಇವತ್ತು ಆದರ್ಶ ಆಗ್ತಾರೆ. ಏಕಕಾಲಕ್ಕೆ ಪತಿತ್ವ ಮತ್ತು ಪ್ರಭುತ್ವವನ್ನ ಧಿಕ್ಕರಿಸಿಕ್ಕಿರ್ತಕ್ಕಂಥ ಮಹಿಳೆ, ಒಬ್ಬ ಮನಸ್ಸು ಮಾಡಿದ್ರೆ ಅವತ್ತು ರಾಜ ಅವಳನ್ನ ಏನಾದರೂ ಬೇಕಾದರೂ ಮಾಡಬಹುದಾಗಿತ್ತು.
1: ಹೌದು.
0: ಆದ್ರೆ ಅಂಥವನನ್ನ ಧಿಕ್ಕರಿಸಿ, ಪತಿಯನ್ನ ಧಿಕ್ಕರಿಸಿ, ನನ್ನ ನಾನು ಈ ಮನೆಯಲ್ಲಿ ಇರಬೇಕಾಯ್ತು ಅಂದ್ರೆ ನನ್ನ ತನನೇ ಇಲ್ಲ ಇಲ್ಲಿ, ನಾನು ಯಾಕಿರ್ಲಿ ಅಂಥೇಳಿ ಆ ವ್ಯವಸ್ಥೆಯನ್ನ ಅರಸೊತ್ತಿಗೆಯನ್ನ ಬಿಟ್ಟು ದಿಗಂಬರಿಯಾಗಿ ಬಂದು ನಿಲ್ತಕ್ಕಂಥದ್ದು ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು ಬಹಳ ದೊಡ್ಡ ಬಂಡಾಯಗಾರುತ್ತೆ. ಆ ಹಿನ್ನೆಲೆಯಲ್ಲಿ ನಮಗೆ ಅಕ್ಕ ಮಹಾದೇವಿ ಅಂಥವ್ರು, ಸಾವಿತ್ರಿ ಬೈ ಫುಲೆ ಅಂಥವ್ರು ಬಹಳ ದೊಡ್ಡ ಆದರ್ಶ ಆಗ್ಬೇಕಾಗಿದೆ. ಅಂಥವ್ರ ಜೀವನ ಚರಿತ್ರೆಯನ್ನ ಓದೋದ್ರ ಮೂಲಕ ನಾವಿವತ್ತು ಬದಲಾವಣೆ ಬೇಕು.
1: ಆಯ್ತು ಜಯದೇವಿ ಮೇಡಮ್ ಅವರೇ, ಇಷ್ಟರವರೆಗೂ ತಮ್ಮ ಅನುಭವವನ್ನ ತಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ, ಒಳ್ಳೆ ಕವನಗಳನ್ನ ಹೇಳಿದ್ರಿ ನಮಗೋಸ್ಕರ. ಧನ್ಯವಾದಗಳು ತಮಗೆ.
0: ನಮಸ್ತೆ.
1: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ನೀರಜ ಕಾರಟಗಿ. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:30:26 ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಕೇಳುವಿರಿ. ಇಂದು ಮಧ್ಯಾಹ್ನ 12:35 ಪ್ರಿಯಾ ಕೆವಿ ಅವರ ಧ್ವನಿಯಲ್ಲಿ ಭಕ್ತಿಗೀತೆಗಳು. 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಯ್ಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು.

ಪ್ರಸ್ತುತಿ ಜಿ ಶಾಂತಕುಮಾರ್. 1 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಮಧುಲೇಖಾ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಚಿತ್ರಗೀತೆಗಳು. 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ವೇತಾ ವೆಂಕಟೇಶ್ ಅವರ ಹಾಡುಗಾರಿಕೆ ಆಲಿಸುವಿರಿ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾರಂಗ ಕಾರ್ಯಕ್ರಮದಲ್ಲಿ ಮಹಿಳಾ ಸಾಹಿತ್ಯರಂಗ, ಮಹಿಳೆಯರ ಪತ್ರಗಳನ್ನಾಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಕೀರ್ತನ, ಸಹನ ಹಾಗೂ ನೇತ್ರ. 4:30 ವೃತ್ತಿ ಮಾರ್ಗದರ್ಶನ, ಸೌಂಡ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿನ ಸಂಶೋಧನೆ ಮತ್ತು ವೃತ್ತಿಪರ ಅವಕಾಶಗಳ ಕುರಿತು ಇಂಜಿನಿಯರ್ ಮತ್ತು ಮೈಸೂರಿನ ಡಿಆರ್ಸಿ ಸಿನಿಮಾಸ್ ಮಾಲೀಕರಾದ ಹನುಮಂತು ಸಿಆರ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ್. 6:10 ಜ್ಞಾನಜ್ಯೋತಿ, ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, ಪ್ರಸ್ತುತಿ ಬಿ ಕೆ ಮೀನಾಕ್ಷಿ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿರಂಗ, ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಕೃಷಿ ಮಾರಾಟ ಮಂಡಳಿಯ ಕಾರ್ಯಚಟುವಟಿಕೆ ಕುರಿತು ಮಂಡಳಿಯ ಪ್ರಧಾನ ವ್ಯವಸ್ಥಾಪಕರಾದ ಎಸ್ ವಿ ಭಾಗ್ಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಕನ್ನಡದಲ್ಲಿ ಭಾಷಣ. ಆಕಾಶವಾಣಿಗೆ 90 ವರ್ಷ ತುಂಬಿದ ಹೊತ್ತಲ್ಲಿ ಮೈಸೂರು ಆಕಾಶವಾಣಿ ಮಂಡ್ಯದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಕಾರ್ಯಕ್ರಮದಲ್ಲಿ ಕನ್ನಡ ಕಾವ್ಯ ಜಗತ್ತು ಈ ಕುರಿತು ಪ್ರೊಫೆಸರ್ ಲೀಲಾ ಅಪ್ಪಾಜಿ ಅವರು ಮಾಡಿದ ಭಾಷಣದ ಧ್ವನಿ ಮುದ್ರಣದ ಪ್ರಸಾರ. 8:00 ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡದ ವಚನಗಳು. ಈ ಕುರಿತು ಅನುವಾದಕರಾದ ಡಾಕ್ಟರ್ ಎಚ್ ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ ಅವರೊಂದಿಗೆ ಚರ್ಚೆ. ನಡೆಸಿಕೊಡುತ್ತಾರೆ ಶಭಾನಾ. 8:30 ಬೆಂಗಳೂರು ಕೇಂದ್ರದಿಂದ ಭಾರತದ ಸನ್ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಲಿರುವ ದಾವಣಗೆರೆಯ ಬಿಟಿಟಿ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭದ ಬಾನುಲಿ ವರದಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಂಜಿನಿ ಎಸ್ ಅವರ ಹಾಡುಗಾರಿಕೆ. 10:00 ತತ್ವ ಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ನಂಜನಗೂಡು ತಾಲೂಕು ಹಲ್ಲೆರೆ ಗ್ರಾಮದ ಶಿವಬುದ್ಧಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿ ನೆನಪು. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:34:56. ಇನ್ನು ಮುಂದೆ ಪ್ರಿಯಾ ಕೆವಿ ಅವರ ಧ್ವನಿಯಲ್ಲಿ ಭಕ್ತಿಗೀತೆಗಳು. ಮೊದಲಿಗೆ ಪುರಂದರದಾಸರ ರಚನೆ ಏನು ಮಾಡಿದರೇನು ಭವ ಹಿಂಗದು ಸ್ವಾಮಿ.

0: ಇದುವರೆಗೂ ಪ್ರಿಯಾ ಕೆವಿ ಅವರ ಧ್ವನಿಯಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್.
2: ಬೊಮ್ಮನೊಂದಿಗೆ ಒಂದು ದಿನ. ಆ ದಿನ ಕಾಡಿನಿಂದ ಮುದುಮಲೈ ಮನೆಗೆ ವಾಪಸ್ಸಾದಾಗ ಬಾಗಿಲಿಗೆ ಒಂದು ನೋಟಿಸ್ ಚೀಟಿ ಅಂಟಿಸಿತ್ತು.

ನಾಗರಿಕ ಸಮಾಜದ ಶಿಷ್ಟಾಚಾರಗಳಿಂದ ಬಹುದೂರವಿದ್ದ ಈ ಮನೆಗೆ ನೋಟಿಸ್ ಹಚ್ಚಿದವರಾರೆಂದು ಆಶ್ಚರ್ಯವಾಯಿತು. ಆದರೆ ಆ ಚೀಟಿಗೆ ಪೊಲೀಸರ ಅಥವಾ ನ್ಯಾಯಾಲಯದ ತಲೆಬರಹಗಳಿರಲಿಲ್ಲ. ಬದಲಾಗಿ ಪೆನ್ಸಿಲಿನಲ್ಲಿ ಬಿಡಿಸಿದ್ದ ಹಕ್ಕಿಯ ರೇಖಾಚಿತ್ರವಿತ್ತು. ಆ ಪತ್ರದ ಮೇಲ್ಭಾಗದಲ್ಲಿ ಬಾಣದ ಗುರುತೊಂದು ನಮ್ಮದಾಗಿತ್ತು. ಹಕ್ಕಿಯ ಚಿತ್ರದ ಕೆಳಗೆ ಬಿಳಿ ಅಕ್ಷರಗಳಲ್ಲಿ ಬೊಮ್ಮನ್ ಎಂದು ಇಂಗ್ಲಿಷ್ನಲ್ಲಿ ಬರೆದಿತ್ತು. ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳನ್ನು ಕೂಡುವ ಭಾಗದಲ್ಲಿ ಮುದುಮಲೈ ಕಾಡು ಇರುವುದರಿಂದ ಬೆಟ್ಟ ಕುರುಬರ ಆಡುಭಾಷೆಯ ಜೊತೆಗೆ ಕನ್ನಡ, ತಮಿಳು ಮತ್ತು ಮಲಯಾಳಂ ಭಾಷೆಗಳನ್ನು ಬೊಮ್ಮ ಮಾತನಾಡಬಲ್ಲವನಾಗಿದ್ದ. ಇದಲ್ಲದೆ ಇಂಗ್ಲಿಷ್ ಭಾಷೆಯನ್ನು ತಕ್ಕ ಮಟ್ಟಿಗೆ ಅರ್ಥ ಮಾಡಿಕೊಳ್ಳುತ್ತಿದ್ದ ಹಾಗೂ ಶಾಲೆಯಲ್ಲಿ 5ನೇ ತರಗತಿಯವರೆಗೆ ಕಲಿತದ್ದರಿಂದ ತಮಿಳನ್ನು ಬರೆಯಲು ಕಲಿತಿದ್ದ. ಆದರೆ ಅಲ್ಪ ಸ್ವಲ್ಪ ತಮಿಳನ್ನು ಮಾತ್ರ ಅರ್ಥ ಮಾಡಿಕೊಳ್ಳುತ್ತಿದ್ದ ನಮಗೆ ಆ ಜಿಲೇಬಿ ಅಕ್ಷರಗಳನ್ನು ಓದಲಾಗಲಿ ಬರೆಯಲಾಗಲಿ ಬರುತ್ತಿರಲಿಲ್ಲ. ನಮ್ಮ ಭಾಷಾಜ್ಞಾನದ ಮಿತಿಯನ್ನು ಅರಿತಿದ್ದ ಬೊಮ್ಮ ನಮ್ಮನ್ನು ಅನಕ್ಷರಸ್ಥರಂತೆ ಪರಿಗಣಿಸಿ ನಮ್ಮೊಡನೆ ಸಂವಾದಿಸಲು ಹೊಸ ವಿಧಾನವನ್ನು ಆವಿಷ್ಕರಿಸಿದ್ದ. ಮನೆಯ ಮಗ್ಗುಲಿನ ಕಾಡಿನಲ್ಲಿ ಉದ್ದ ಬಾಲದ ಕಾಜಾಣ ಹಕ್ಕಿಯ ಗೂಡು ಪತ್ತೆ ಹಚ್ಚಲು ಹೋಗೋಣವೆಂದು ಕೆಲ ದಿನಗಳ ಹಿಂದೆ ಅವನಿಗೆ ತಿಳಿಸಿದ್ದೆವು. ಆ ಕಾರಣದಿಂದ ಬೊಮ್ಮ ಬರೆದು ಅಂಟಿಸಿದ್ದ ಪತ್ರದಲ್ಲಿದ್ದ ವಿವರಗಳು ಗುಪ್ತ ಲಿಪಿಯ ಸಂಕೇತಗಳಂತೆ ಕಂಡರೂ ಭೇದಿಸಲು ಹೆಚ್ಚು ಕಷ್ಟವಾಗಲಿಲ್ಲ. ಅವನ ಚೀಟಿಯಲ್ಲಿನ ಉದ್ದನೆಯ ಬಾಲದ ಹಕ್ಕಿ ಕಾಜಾಣವಾಗಿತ್ತು ಮತ್ತು ಬಾಣದ ಗುರುತು ಬೊಮ್ಮ ಹಕ್ಕಿಯನ್ನು ಹುಡುಕಿ ತೆರಳಿರುವ ದಿಕ್ಕನ್ನು ಸೂಚಿಸುತ್ತಿತ್ತು. ಆದರೆ ಆತ ಎಲ್ಲಿ ಕುಳಿತು ಆ ಬಾಣದ ಗುರುತನ್ನು ಬಿಡಿಸಿರಬಹುದೆಂಬುದನ್ನು ಮೊದಲು ಖಚಿತಪಡಿಸಿಕೊಳ್ಳುವ ಅಗತ್ಯವಿತ್ತು. ಅದು ತಪ್ಪಾದಲ್ಲಿ ಉತ್ತರದಲ್ಲಿದ್ದ ಬೊಮ್ಮನನ್ನು ದಕ್ಷಿಣದಲ್ಲೋ ಪೂರ್ವದಲ್ಲೋ ಹುಡುಕಾಡುವ ಸಮಸ್ಯೆ ಎದುರಾಗುವ ಎಲ್ಲ ಸಾಧ್ಯತೆಗಳಿದ್ದವು. ಬೊಮ್ಮನ ಪ್ರಪಂಚವೇನಿದ್ದರೂ ಅದು ಅಡುಗೆ ಮನೆ ಮಾತ್ರ. ಸೌದೆ ಒಲೆಯಿಂದ ಮಸಿಯಾಗಿದ್ದ ಆ ಕೊಠಡಿಯಲ್ಲಿ ತರಕಾರಿ ಕತ್ತರಿಸುವ ಟೇಬಲ್ ಮಾತ್ರ ಶುಭ್ರವಾಗಿತ್ತು. ಆ ಟೇಬಲಿನ ಹಿಂಬದಿಯ ಗೋಡೆಯಲ್ಲಿ ಬೊಮ್ಮ ತುಂಡು ಅಂಗಿ ತೊಟ್ಟಿದ್ದ ಟೆನ್ನಿಸ್ ಆಟಗಾರ್ತಿ ಮಾರ್ಟಿನಾ ನವರಟಿಲೋವಾಳ ಪೋಸ್ಟರ್ ಅಂಟಿಸಿಕೊಂಡಿದ್ದ. ಆತನ ದಿನದ ಹೆಚ್ಚಿನ ಕೆಲಸವನ್ನೆಲ್ಲ ಆ ಚಿತ್ರದ ಎದುರು ನಿಂತೆ ನಿರ್ವಹಿಸುತ್ತಿದ್ದ. ಹಾಗಾಗಿ ಅಲ್ಲಿ ನಿಂತು ಆ ಚಿತ್ರ ಬರೆದಿರಬಹುದೆಂದು ತೀರ್ಮಾನಿಸಿದೆವು. ಬಾಣದ ಗುರುತನ್ನು ಆಧರಿಸಿ ತೆರಳಿದಾಗ ಬೊಮ್ಮ ಮನೆಯಿಂದ ಅರ್ಧ ಮೈಲು ದೂರದಲ್ಲಿ ಮರಗಳ ನೆತ್ತಿಯತ್ತ ನೋಡುತ್ತಾ ನಿಂತಿದ್ದ. ಆತನನ್ನು ಸಮೀಪಿಸಿದಾಗ ನಮ್ಮತ್ತ ತಿರುಗಿ ಕೂಡ ನೋಡದೆ, ರಾಕೆಟೆಲ್ ಡ್ರ್ಯಾಂಗೋ, ಇಲ್ಲೇ ಎಲ್ಲೋ ಗೂಡು ಕಟ್ಟಿರಬೇಕು ಸಾ ಎಂದು ಕೈ ಎತ್ತಿ ಮುದುಮಲೈ ಕಾಡಿನ ಅರ್ಧ ಭಾಗವನ್ನೇ ತೋರಿಸಿದ. ಆತ ತೋರಿದ ಕಾಡು ಕನಿಷ್ಠ 200 ಚದರ ಕಿಲೋಮೀಟರ್ ವಿಸ್ತಾರವಿತ್ತು. ಅಷ್ಟೂ ಕಾಡನ್ನು ಶೋಧಿಸಲು ಅರ್ಧ ಜೀವಮಾನವೇ ಬೇಕಾಗಿತ್ತು. ಮುಂದುವರೆದ ಬೊಮ್ಮ ಜುಟ್ಟಿನ ಹದ್ದನ್ನು ಡ್ರೋಂಗೋ ಹಕ್ಕಿಗಳು ಬೆನ್ನಟ್ಟಿ ಹೋದುದನ್ನು ಕಂಡಿದ್ದಾಗಿ ತಿಳಿಸಿದ. ಆತ ಗಮನಿಸಿದ್ದು ಸರಿ ಇರಬಹುದೆನಿಸಿತು. ಈ ಉದ್ದ ಬಾಲದ ಕಾಜಾಣ ಹಕ್ಕಿಗಳ ಸ್ವಭಾವವೇ ಹಾಗೆ. ತಮ್ಮ ಗೂಡುಗಳಲ್ಲಿ ಮೊಟ್ಟೆ ಮರಿಗಳಿದ್ದಾಗ ಯಾವ ಶತ್ರುಗಳನ್ನು ಅಲ್ಲಿ ಸುಳಿಯಲು ಬಿಡುವುದಿಲ್ಲ. ತಮಗಿಂತ ಮುಪ್ಪಟ್ಟು ದೊಡ್ಡದಾದ ಬಲಶಾಲಿಯಾದ ಹದ್ದುಗಳು ಪ್ರಾಣಿಗಳು ಆ ದಿಕ್ಕಿಗೆ ಬಂದರೆ ಕಾಜಾಣಗಳು ಅವುಗಳನ್ನು ಅಟ್ಟಿಸಿಕೊಂಡು ಹೋಗುವುದು ಸಾಮಾನ್ಯ. ಈ ಎದೆಗಾರಿಕೆಯ ಪ್ರವೃತ್ತಿಯನ್ನು ಬಲ್ಲ ಹಲವಾರು ಸಣ್ಣ ಪುಟ್ಟ ಹಕ್ಕಿಗಳು ಕಾಜಾಣಗಳು ಗೂಡು ಕಟ್ಟಿರುವ ಆಸುಪಾಸಿನಲ್ಲೇ ತಮ್ಮ ಗೂಡು ಕಟ್ಟಿಕೊಂಡು ಮೊಟ್ಟೆ ಮರಿಗಳನ್ನು ರಕ್ಷಿಸಿಕೊಳ್ಳುವ ತಂತ್ರವನ್ನು ಅಳವಡಿಸಿಕೊಂಡಿವೆ. ಇದಲ್ಲದೆ ಕಪ್ಪು ಬಣ್ಣದ ಈ ಸುಂದರ ಕಾಡು ಹಕ್ಕಿ ಅದ್ಭುತ ಹಾಡುಗಾರ. ಈ ಎಲ್ಲ ವಿಶಿಷ್ಟ ಸ್ವಭಾವಗಳನ್ನು ಮನಗಂಡ ಕುವೆಂಪುರವರು ತಮ್ಮ ಕೃತಿಗಳಿಗೆ ಲಾಂಛನವಾಗಿ ಕಾಜಾಣಗಳನ್ನು ಪ್ರಜ್ಞಾಪೂರ್ವಕವಾಗಿ ಆಯ್ಕೆ ಮಾಡಿಕೊಂಡಿರಬಹುದು ಎಂದು ನಮ್ಮ ಅನಿಸಿಕೆ. ಕಾಜಾಣಗಳ ಬಗ್ಗೆ ವಿವರ ನೀಡುತ್ತಿದ್ದ ಬೊಮ್ಮ ಒಮ್ಮೆಲೆ ಮಾತು ನಿಲ್ಲಿಸಿದ. ಅವನ ಮನಸ್ಸು ಕಾಜಾಣಗಳಿಂದ ಬೇರೆಲ್ಲೋ ಸರಿದಿತ್ತು. ಶೂನ್ಯವನ್ನು ದೃಶ್ಯಿಸುತ್ತಿದ್ದಂತೆ ಕಂಡ ಅವನ ಕಣ್ಣುಗಳು ಏನನ್ನೂ ಹಿಂಬಾಲಿಸಿದ್ದವು. ಹಾಗೆ ಮುಂದುವರೆದ ಅವು ಮರದ ನೆತ್ತಿಯನ್ನು ತಲುಪಿ ಬಳಿಕ ತಮ್ಮತ್ತ ತಿರುಗಿ ಕಿರುನಗೆ ಬೀರಿದವು. ಮಾತಿಲ್ಲದ ಆ ಭಾಷೆ ನಮಗರ್ಥವಾಯಿತು. 5 ಮಿನುಟು ಸಾ ಎಂದು ಬೊಮ್ಮ ಎಡಗೈಯಲ್ಲಿ ಕತ್ತಿ ಹಿಡಿದು ಪಕ್ಕದ ದಿಂಡಲು ಮರದ ಬಳಿ ತೆರಳಿದ. ಮರದ ನಡುಭಾಗದ ಪೊಟರಿಯಲ್ಲಿ ಜೇನುಗಳು ಚಟುವಟಿಕೆಯಿಂದ ಹಾರುತ್ತಿದ್ದವು. ರೆಂಬೆ ಕೊಂಬೆಗಳಿಲ್ಲದ ನುಣುಪಾದ ಹೊರಕವಚವಿರುವ ಈ ಮರಗಳನ್ನು ಏರುವುದು ಸ್ವಲ್ಪ ಕಷ್ಟದ ಕೆಲಸ. ಮರದ ನಡುಭಾಗದ ಪೊಟರಿಯಲ್ಲಿ ತುಡುವೆ ಜನನ್ನು ಕಂಡಿದ್ದ ಬೊಮ್ಮ ತನ್ನ ಜೀನ್ಸ್ ಪ್ಯಾಂಟನ್ನು ಮಡಚಿಕೊಂಡು ಮರವೇರಲು ಆರಂಭಿಸಿದ. 3 ಅಡಿ ಮೇಲೇರುತ್ತಿದ್ದ ಬೊಮ್ಮ ಮರುಕ್ಷಣ 2 ಅಡಿ ಜಾರುತ್ತಿದ್ದ. ಏರುವುದಕ್ಕಿಂತ ಹೆಚ್ಚಾಗಿ ಜಾರುತ್ತಲೇ ಇದ್ದ. ಬೊಮ್ಮನನ್ನು ಕಂಡು ಆತ ಕಾಡುಕುರುಬರ ಕುಲಕ್ಕೆ ಅವಮಾನ ಮಾಡುತ್ತಿದ್ದಾನೆಂದೆನಿಸಿ ನಗು ಮೂಡಿತು. ಕಾಡುಕುರುಬರನ್ನು ಹತ್ತಿರದಿಂದ ಬಲ್ಲವರಿಗೆಲ್ಲ ಅವರ ಮರವೇರುವ ಕೌಶಲ್ಯ ಬೆರಗು ಮೂಡಿಸುತ್ತದೆ. ಮಂಗಗಳಂತೆ ಮರಗಳನ್ನೇರುವ ಅವರ ಪ್ರತಿಭೆ ಚಮತ್ಕಾರದಂತೆ ಕಂಡರೆ ಆಶ್ಚರ್ಯವಿಲ್ಲ. ತುಂಡು ಕತ್ತಿಗಳನ್ನು ಹಿಡಿದು ದೈತ್ಯ ಮರಗಳನ್ನು ಏರುವಾಗ ಅವರ ಕೈಗಳಲ್ಲಿ ಅವು ಆಯುಧಗಳಂತೆ ಕಾಣುವುದಿಲ್ಲ. ಬದಲಿಗೆ ನುರಿತ ಕಲಾವಿದನ ಕುಂಚದಂತೆ ಕಾಣುತ್ತವೆ. ಕತ್ತಿಯಿಂದ ಪುಟ್ಟ ಕಚ್ಚು ಹಾಕಿ ಕಚ್ಚಿನ ಗುರುತಿನ ಮೇಲೆ

ಕತ್ತಿನ ಹೆಬ್ಬೆರಳನ್ನೂರಿ ಎಡಗೈಯಿಂದ ಬಲಗೈಗೆ, ಬಲಗೈಯಿಂದ ಎಡಗೈಗೆ ಕತ್ತಿ ಬದಲಾಯಿಸುತ್ತಾ ಗಗನಚುಂಬಿ ಮರಗಳನ್ನಿರುವಾಗ ಅವರು ಕುಶಲ ಕಲಾವಿದರಂತೆಯೇ ಕಾಣುತ್ತಾರೆ. ಇವನ್ನೆಲ್ಲ ಕಂಡಿದ್ದ ನಮಗೆ ನಿರಂತರವಾಗಿ ಜಾರುತ್ತಲೇ ಇದ್ದ ಬೊಮ್ಮನ ಪ್ರದರ್ಶನ ತೀರ ನಿರಾಶಾದಾಯಕವಾಗಿ ಕಂಡಿತು. ಮರದ ಕೆಳಗೆ ನಗುತ್ತಾ ನಿಂತಿದ್ದ ನಮ್ಮನ್ನು ಕಂಡ ಬೊಮ್ಮ, "ಈ ಜೇನುಸಾ ಮೋಸಾಸಾ, ಆ ಮುಂಬೈಕರ್ ಸಾ" ಎಂದು ಅಮೆರಿಕ ದೇಶದ ಪ್ರತಿಷ್ಠಿತ ಬಟ್ಟೆ ತಯಾರಿಸುವ ಸಂಸ್ಥೆಯನ್ನು, ಆ ಜೀನ್ಸ್ ಪ್ಯಾಂಟನ್ನು ಉಡುಗೊರೆಯ ನೀಡಿದ್ದ ಮುಂಬೈ ವಿಜ್ಞಾನಿಯನ್ನು ಮನಸಾರೆ ದೂಷಿಸಿದ. ಬೊಮ್ಮನ ಭಾಷೆಯೇ ಹಾಗೆ. ಜಾರುವ ಮಣ್ಣು, ನದಿಯಲ್ಲಿ ಮಾಯವಾಗುವ ಮೀನು, ಕೈಗೆಟುಕದ ಜೇನು, ಎಲ್ಲದಕ್ಕೂ ಅವನ ಪದಕೋಶದಲ್ಲಿ ಮೋಸ ಎಂದೇ ಹೆಸರು. ಆದರೆ ಬೊಮ್ಮ ಜೀನ್ಸ್ ಪ್ಯಾಂಟನ್ನು ನಿರ್ದಾಕ್ಷಿಣ್ಯವಾಗಿ ಹೊಣೆ ಮಾಡುತ್ತಿದ್ದರಲ್ಲಿ ಸ್ವಲ್ಪ ಸತ್ಯವಿತ್ತು. ಚರ್ಮಕ್ಕೆ ಅಂಟಿಕೊಂಡಂತೆ ಬಿಗಿಯಾಗಿದ್ದ ಆ ಪ್ಯಾಂಟಿನಲ್ಲಿ ಮೊಣಕಾಲುಗಳನ್ನು ಸುಲಭವಾಗಿ ಮಡಚಲು ಸಾಧ್ಯವಾಗುತ್ತಿರಲಿಲ್ಲ. ಪೇಟೆಯ ವಿಜ್ಞಾನಿಗಳೊಂದಿಗೆ ಸೇರಿ ತುಂಡು ಪಂಚೆ ಮಾಯವಾದದ್ದು, ಆನಂತರ ಅಡಿಗೆ ಮನೆ ಸೇರಿದ್ದು ಕೂಡ ಬೊಮ್ಮನ ಮೇಲೆ ಪರಿಣಾಮ ಬೀರಿರಬಹುದು. ಕಾಡಿನಲ್ಲಿ ಬದುಕುಳಿಯುವ ಕೌಶಲ್ಯಗಳು, ಕೆಲಮಟ್ಟಿಗೆ ಮಾಸಲು ಇವೆಲ್ಲವೂ ಕಾರಣವಾಗಿರಬಹುದು. ಕಡೆಗೂ ಬೊಮ್ಮ ಮರವೇರಲು ಯಶಸ್ವಿಯಾದ. ಜಾರುತ್ತಿದ್ದ ಹೆಜ್ಜೆಗಳನ್ನು ಬಿಗಿಗೊಳಿಸುತ್ತಾ ಜೇನಿನ ಬಳಿ ಸಾಗಿ ಬಾಗಿದ ರಂಬೆಗೆ ಜೋತು ಬಿದ್ದು ಆಯ ತಪ್ಪಿದವಂತೆ ವಾಲಾಡುತ್ತಾ ಪೊಟರೆಯೊಳಗೆ ಇಣುಕಿದ. ಆಗಾಗಲೇ ಜೇನೊಂದು ಅವನ ಮೂಗಿಗೆ ಕಚ್ಚಿತ್ತು. ಆದರೆ ಈ ತುಡುವೆ ಜನುಗಳು ನಿಜವಾದ ಜೇನುಗಳಂತೆ ದಾಳಿ ನಡೆಸಿ ತೀವ್ರವಾಗಿ ಘಾಸಿಗೊಳಿಸುವುದಿಲ್ಲ. ವೈರಿಗಳಿಗೆ ವಿಷ ಉಣಿಸಲು ಅಗತ್ಯವಿರುವ ಸೂಜಿಯಂತಹ ಅಂಗಾಂಗಗಳೇ ಅವುಗಳಲ್ಲಿ ರೂಪುಗೊಂಡಿಲ್ಲ. ಜೀವ ಪರಿಸರದಲ್ಲಿ ಜೇನುಹುಳುಗಳ ಪಾತ್ರ ಮಹತ್ವವಾದದ್ದು. ಬಗೆ ಬಗೆಯ ಗಿಡ ಬಳ್ಳಿಗಳ ಕಣಗಾತ್ರದ ಅಸಂಖ್ಯಾತ ಹೂವುಗಳಿಗೆ ಮುತ್ತುತ್ತಾ ಪರಾಗಸ್ಪರ್ಶ ಕ್ರಿಯೆಯನ್ನು ನೆರವೇರಿಸುತ್ತವೆ. ಇದರಿಂದ ಭೂಮಂಡಲದ ಜೀವ ವೈವಿಧ್ಯವನ್ನು ಕಾಯ್ದುಕೊಳ್ಳುವಲ್ಲಿ ಜೇನುಗಳ ಪಾತ್ರ ನಿರ್ಣಾಯಕ. ಅವುಗಳ ನೆರವಿಲ್ಲದಿದ್ದಾಗ ಕೃಷಿ ಕೂಡ ಅಪೂರ್ಣ. ಇಡೀ ವಿಶ್ವದ ಸಂಕೀರ್ಣ ಜೀವ ಪರಿಸರದ ಉಳಿವಿಗೆ ನೇರವಾಗಿ ಕಾರಣವಾಗಿರುವ ಜೇನುಹುಳುಗಳು ಮಾನವ ಸೃಷ್ಟಿಸಿದ ಕೀಟನಾಶಕಗಳ ಮುಂದೆ ಮಾತ್ರ ಅತ್ಯಂತ ದುರ್ಬಲ. ಪ್ರಪಂಚದಾದ್ಯಂತ ಕೀಟನಾಶಕ ಸಿಂಪಡಿಸಿದ ಹೊಲ ಗದ್ದೆ ತೋಟಗಳಲ್ಲಿ ಹೂವಿಗೆ ಬರುವ ಜೇನುಹುಳುಗಳು ಪ್ರತಿನಿತ್ಯ ಕೋಟ್ಯಾಂತರ ಸಂಖ್ಯೆಯಲ್ಲಿ ಸಾಯುತ್ತಿವೆ. ಉಸಿರಾಡುವ ಗಾಳಿಯನ್ನು, ಕುಡಿಯುವ ನೀರನ್ನು ವಿಷವಾಗಿಸುತ್ತಿರುವ ಮಾನವನಿಗೆ ಮುಂಬರಲಿರುವ ದಿನಗಳ ಭವಿಷ್ಯವನ್ನು ಸಾರಿ ಸಾರಿ ಹೇಳುತ್ತಾ ಸಾವನ್ನಪ್ಪುತ್ತಿವೆ. ಮರವೇರಿದ್ದ ಬೊಮ್ಮ ಜೇನಿದ ಪೊಟರೊಳಗೆ ಇಣುಕಿ ಮೆಲ್ಲಗೆ ಗಾಳಿ ಊದುತ್ತಾ ತನ್ನ ವಾಸನೆಗೆ ಅವು ಹೊಂದಿಕೊಳ್ಳುವವರೆಗೆ ಕಾಯ್ದ. ಬೊಮ್ಮನ ಆ ಪ್ರಯತ್ನವನ್ನು ಲೆಕ್ಕಿಸದೆ ಸಾವಿರಾರು ಜೇನುಗಳು ಪ್ರವಾಹದಂತೆ ಒಳಹೊಕ್ಕು ಹೊರನಡೆದು ಪ್ರತಿಭಟಿಸುತ್ತಿದ್ದವು. ಅನಂತರ ಮೆಲ್ಲನೆ ತನ್ನ ಬೆರಳನ್ನು ತೋರಿಸಿ ಜೇನು ಶೇಖರಗೊಂಡಿರುವುದನ್ನು ಖಾತರಿಪಡಿಸಿಕೊಂಡ. ಕಿರಿದಾಗಿದ್ದ ಪೊಟರೆಯ ಬಾಯನ್ನು ಕತ್ತಿಯಿಂದ ಅಗಲಿಸಲು ಆರಂಭಿಸಿದ. ಸಿಟ್ಟಿಗೆದ್ದ ಜೇನುಹುಳುಗಳು ಗುಯಿಗುಟ್ಟುತ್ತಾ ಬೊಮ್ಮನ ಸುತ್ತ ಗಿರಿಕಿ ಹಾಕುತ್ತಿದ್ದವು. ನಾಲ್ಕೈದು ನಿಮಿಷಗಳಲ್ಲಿ ಬೊಮ್ಮ ಮಂಜಿನಲ್ಲಿ ಮುಳುಗಿದಂತೆ ಕಂಡ. ಕತ್ತಿಯನ್ನು ಮೆಲ್ಲಗೆ ಎಡಗೈಯಿಂದ ಕುಟ್ಟುತ್ತಾ ಪೊಟರೆಯ ಬಾಯನ್ನು ಅಗಲಿಸುತ್ತಿದ್ದ ಬೊಮ್ಮನ ಕಾಲು ಸಹ ನಡುನಡುವೆ ಜಾರುತ್ತಿತ್ತು. ಹಾಗಾಗಿ ಸೋತಿದ್ದ ಕೈಗಳನ್ನು ಬದಲಿಸುವ ಪ್ರಯತ್ನಕ್ಕೆ ಅವನಿಗೆ ಅವಕಾಶವೇ ಇರಲಿಲ್ಲ. ಬೊಮ್ಮನ ಸಾಹಸ ಸದ್ಯಕ್ಕೆ ಮುಗಿಯುವಂತೆ ಕಾಣಲಿಲ್ಲ. ಆ ಹೊತ್ತಿಗೆ ನಮ್ಮ ತಾಳ್ಮೆ ಮುಗಿಯುತ್ತಾ ಬಂದಿತ್ತು. ಬೊಮ್ಮ ಸಹ ದಣಿದಿದ್ದ. ಆ ಪ್ರಯತ್ನವನ್ನು ಕೈಬಿಡುವಂತೆ ಒತ್ತಾಯಿಸಿದಾಗ ಅರೆಮನಸ್ಸಿನಿಂದ ಪ್ಯಾಂಟನ್ನು ಸರಿಪಡಿಸಿಕೊಂಡು ಕೆಳಗಿಳಿದ. ಹತ್ತಾರು ಹುಳುಗಳು ಅವನ ಮುಖದ ಮೇಲೆ ಆಕ್ರಮಣ ನಡೆಸಿದ್ದವು. ನೋವಿದ್ದ ಭಾಗಗಳತ್ತ ಬೆರಳಾಡಿಸುತ್ತಾ ಮತ್ತೆ ಮರದ ನೆತ್ತಿ ನೋಡುತ್ತಾ ನಿಂತ. "ಇನ್ನೊಂದು 5 ನಿಮಿಷ ಸಾ, ಎಲ್ಲ ಮುಗಿದಿತ್ತು ಸಾ" ಎಂದು ಪುನಃ ಮರವೇರುವಂತೆ ಪ್ರೋತ್ಸಾಹಿಸಬಹುದೆಂಬ ನಿರೀಕ್ಷೆಯಿಂದ ನಮ್ಮತ್ತ ನೋಡಿದ. ಸೊನ್ನೆಗಳ ಕಲ್ಪನೆಯಿಲ್ಲದ ಬೊಮ್ಮನ 5 ನಿಮಿಷ ಎಷ್ಟೆಂದು ಹಲವಾರು ವರ್ಷಗಳ ಅನುಭವದಿಂದ ತಿಳಿದಿದ್ದ ನಾವು ಅಪಾಯವನ್ನು ಆಹ್ವಾನಿಸಿಕೊಳ್ಳಲು ಸಿದ್ಧರಿರಲಿಲ್ಲ. ಅಲ್ಲಿಂದ ಕದಲಿ ಸ್ವಲ್ಪ ದೂರ ಸಾಗಿದ್ದಾಗ ಇದ್ದಕ್ಕಿದ್ದಂತೆ ಬೊಮ್ಮ ಹಿಂದಿರುಗಿ ನೋಡುತ್ತಾ ನಿಂತ. 3 ಸಾಕಾನೆಗಳು ನಮ್ಮತ್ತ ಬರುತ್ತಿದ್ದವು. ಬಹುಶಃ ಮಾಹುತರಿಗೆ ಯಾರೋ ಜೇನು ತೆಗೆಯಲು ಪ್ರಯತ್ನಿಸುತ್ತಿದ್ದ ಸುಳಿವು ದೂರದಲ್ಲೇ ಸಿಕ್ಕಿರಬಹುದು. "ಈ ಆನೆಕಾರರು ಸಹ ರುಂಬ ಮೋಸ ಸಾ" ಎಂದು ಬೊಮ್ಮ ಮೆಲ್ಲನೆ ಕೊಣಗಿದ. ಆನೆಯನ್ನು ಆ ದಿಂಡಿಲು ಮರದ ಬುಡಕ್ಕೆ ತಂದು ನಿಲ್ಲಿಸಿದ ಮಾವುತನೊಬ್ಬ ಆನೆಯ ಮೇಲೆ ನಿಂತು ರೆಂಬೆ ಹಿಡಿದು ಮರವೇರಿ ಜೇನಿದ್ದ ಪೊಟರೆಯನ್ನು ಅಗಲಿಸಿ ಕಣ್ಣು ಮಿಟುಕಿಸುವ ಹೊತ್ತಿಗೆ ಜೇನನ್ನು ಹೊರತೆಗೆದ. ಎಲ್ಲವನ್ನೂ ನೋಡುತ್ತಿದ್ದ ಬೊಮ್ಮ "ತುಂಬ ಮೋಸಾಸ" ಎಂದು ಹಾಗೇ ನಿಂತಿದ್ದ. ಮಾವುತರ ನಗು ಮತ್ತು ಆನೆಗಳ ಕೊರಳಿನ ಗಂಟೆಯ ಸದ್ದು ನಿಧಾನವಾಗಿ ದೂರ ಸರಿದು ಕಾಡಿನಲ್ಲಿ ಅಂತರ್ಧಾನಗೊಂಡಿತು. ಬೊಮ್ಮನನ್ನು ಅಣಕಿಸಲಷ್ಟೇ ಮಾವುತರು ಹಾಗೆ ಮಾಡಿದಂತಿತ್ತು. ಅಲ್ಲಿಂದ ಮುಂದೆ ತನಗಾದ ಅನ್ಯಾಯವನ್ನು ಯೋಚಿಸುತ್ತಾ ಬೊಮ್ಮ ತಲೆಯಾಡಿಸುತ್ತಾ ನಡೆದಿದ್ದ. ಆದರೆ ಒಮ್ಮೆಲೆ ಕಾಜಾಣ ಹಕ್ಕಿಗಳ ಕೂಗು ಕಾಡನ್ನು ತುಂಬಿಕೊಂಡಾಗ ಬೊಮ್ಮ ಜೇನಿನ ಘಟನೆಯನ್ನು ಕ್ಷಣದಲ್ಲಿ ಮರೆತಿದ್ದ. ಉದ್ದ ಬಾಲದ ಕಾಜಾಣಗಳ ಜೋಡಿ ಅಲ್ಲಿ ಚಟುವಟಿಕೆಯಿಂದ ಹಾರಾಡುತ್ತಿದ್ದವು. ತುಂಬಿದ ಕಾಡಿನಲ್ಲಿ ರೆಂಬೆ ಕೊಂಬೆ

0: ಪಕ್ಷಗಳ ನಡುವೆ ಈಜಿದಂತೆ ತೇಲಿದಂತೆ ಹಾರುವ ಈ ಕಾಜಾಣಗಳ ಹಾರಾಟವೇ ರೋಮಾಂಚಕರ. 30 ಹೆಚ್ಚು ಹಕ್ಕಿಗಳ ಹಾಡನ್ನು ಅನುಕರಿಸುವ ಪ್ರತಿಭೆ ಇವುಗಳದ್ದು. ಕವಿಗಳನ್ನು ಆಕರ್ಷಿಸಿದಂತೆಯೇ ವಿಜ್ಞಾನಿಗಳನ್ನು ಕೂಡ ಪ್ರಚೋದಿಸಿರುವುದು ಇವುಗಳ ವಿಶೇಷ. ಕಾಜಾಣಗಳೇಕೆ ಕಾಡಿನ ಇತರ ಹಕ್ಕಿಗಳ ಕರೆಯನ್ನು ಅನುಕರಿಸುತ್ತವೆ? ಇದರ ಕಂಠ ಹೀಗೆ ವಿಕಾಸವಾಗಿರುವುದಕ್ಕೆ ಏನಾದರೂ ನಿರ್ದಿಷ್ಟ ಕಾರಣಗಳಿರಬಹುದೇ? ಗಂಡು ಹೆಣ್ಣು ಹಕ್ಕಿಗಳೆರಡಕ್ಕೂ ಉದ್ದದ ಬಾಲಗಳಿರುವುದರಿಂದ ಅದರ ಪಾತ್ರ ಮತ್ತು ಪ್ರಾಮುಖ್ಯ ಏನಿರಬಹುದು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಎಷ್ಟೋ ವಿಜ್ಞಾನಿಗಳು ಕಾಡುಗಳಲ್ಲಿ ಕಳೆದು ಹೋಗಿದ್ದಾರೆ. ಕಾಜಾಣಗಳನ್ನು ಹಿಂಬಾಲಿಸುತ್ತಾ ಸಾಗುವಾಗ ಬೊಮ್ಮ ಚಿಗುರೊಡೆದ ಸಾಗುವಾನಿ ಸಸಿಯೊಂದನ್ನು ಮುರಿದುಕೊಂಡ. ಅದು ಏಕೆಂದು ಅರ್ಥವಾಗಲಿಲ್ಲ. ಅಷ್ಟರಲ್ಲಿ ದೂರದಲ್ಲೆಲ್ಲೋ ಸದ್ದು ಹರಿದಂತಾಯಿತು. ಜಲಪಾತಗಳು ಧುಮುಕಿದಂತೆ, ಗೂಡ್ಸರೈಲುಗಳು ತೆವಳಿದಂತಹ ಸದ್ದು ನಮ್ಮತ್ತ ಬರುತ್ತಿರುವ ಅನುಭವವಾಗತೊಡಗಿತು. ತಟ್ಟೆಯಂತೆ ಅಗಲವಾದ ಎಲೆಗಳಿರುವ ಸಾಗುವಾನಿ ಕಾಡಿನಲ್ಲಿ ಇದು ಸಾಮಾನ್ಯ. ಎಲೆಗಳ ಮೇಲೆ ಬೀಳುವ ಮಳೆಹನಿಗಳ ಸದ್ದು ಹಲವಾರು ಕಿಲೋಮೀಟರ್ ದೂರದವರೆಗೆ ಕೇಳಿಬರುತ್ತವೆ. ಆಕಾಶದಿಂದ ಕಾಲೂರಿ ಬರುತ್ತಿರುವ ಮಳೆಯನ್ನು ಮುಂಚಿತವಾಗಿ ಸೂಚಿಸುತ್ತದೆ. ಗಾಳಿ ನಮ್ಮತ್ತ ಬೀಸುವಾಗ ಈ ಸದ್ದು ಇನ್ನಷ್ಟು ತೀಕ್ಷ್ಣವಾಗಿರುತ್ತದೆ. ಕತ್ತರಿಸಿದ ಸಾಗುವಾನಿ ರೆಂಬೆಯ ತುದಿಯನ್ನು ಬೊಮ್ಮ ಪೆನ್ಸಿಲ್ ಚೂಪುಗೊಳಿಸುವಂತೆ ಕತ್ತಿಯಲ್ಲಿ ಮನಸುಗೊಳಿಸಿದ. ಬಳಿಕ ಬೇರೆ ತೇಗ ಗಿಡಗಳ ದೊಡ್ಡ ಎಲೆಗಳನ್ನು ಹೆಕ್ಕಿ ಒಂದರ ಮೇಲೊಂದರಂತೆ ಈ ಕಡ್ಡಿಗೆ ಪೋಣಿಸುತ್ತಾ ಸುಂದರವಾದ ಕೊಡೆಯನ್ನು ವಿನ್ಯಾಸಗೊಳಿಸಿದ. ಮಳೆ ಹೆಚ್ಚಾಗತೊಡಗಿತು. ಬರುವ ಮಳೆಯನ್ನು ನಿರೀಕ್ಷಿಸಿ ನಮಗೆಂದೇ ಕೊಡೆಯನ್ನು ಸಿದ್ಧಪಡಿಸುತ್ತಿದ್ದಾನೆಂದು ತಿಳಿದಿದ್ದೆವು. ಅಷ್ಟೇ ಸಾಕು ಬೊಮ್ಮ, ಕೊಡು ಎನ್ನುವ ಆ ನಮ್ಮ ಧ್ವನಿ ಮಳೆಯಲ್ಲಿ ಕರಗಿ ಹೋಗಿತ್ತು. ಬೊಮ್ಮ ಸಿದ್ಧಪಡಿಸಿದ್ದ ಕೊಡೆಯನ್ನು ಈಗ ನೀಡುತ್ತಾನೆ, ಮಳೆಯಿಂದ ಸ್ವಲ್ಪವಾದರೂ ಪಾರಾಗಬಹುದೆಂದು ಯೋಚಿಸಿದೆವು. ಬೊಮ್ಮ ನಮ್ಮತ್ತ ತಿರುಗಲೂ ಇಲ್ಲ. ಮಳೆ ಇನ್ನಷ್ಟು ಹೆಚ್ಚಾಯಿತು. ಬೊಮ್ಮ ಕೊಡೆ ಕೊಡಲೇ ಇಲ್ಲ. ಮಳೆಯಿಂದ ಆಶ್ರಯ ಪಡೆಯಲು ದೊಡ್ಡ ಸಾಗುವಾನಿ ಮರದ ನೆರಳಿಗೆ ಓಡಿದವು. ಹಿಂದಿರುಗಿ ನೋಡಿದರೆ ಕೊಡೆಯನ್ನು ಹೆಗಲ ಮೇಲಿರಿಸಿದ ಬೊಮ್ಮ ಕಾಜಾಣಗಳಿಗಾಗಿ ಕಣ್ಣಾಡಿಸುತ್ತಿದ್ದ. ಮಳೆ ನಿಂತಾಗ ಕ್ಯಾಮರಾ ಬ್ಯಾಗ್ ಸಹ ಒದ್ದೆಯಾಗಿತ್ತು. ಹಸಿದಿದ್ದ ನಾವು ಮನೆಗೆ ಹಿಂದಿರುಗಲು ತೀರ್ಮಾನಿಸಿದ್ದೆವು. ನಾವಿದ್ದ ಸ್ಥಳದಿಂದ ಮನೆ ತಲುಪಲು ಹೊಳೆಯನ್ನು ದಾಟಬೇಕಿತ್ತು. ಬಿದ್ದ ಮಳೆಗೆ ಅದು ಉಬ್ಬಿ ಹರಿದಿತ್ತು. ಬದುಕನ್ನು ಆ ಹೊಳೆಯಲ್ಲಿ ಕಳೆದ ಆ ಹೊಳೆಯ ನಾಡಿಮಿಡಿತಗಳನ್ನು ಬಲ್ಲ ಬೊಮ್ಮನಿಗೆ ಸುಲಭದ ಮಾರ್ಗದಲ್ಲಿ ಕರೆದೊಯ್ಯುವಂತೆ ಹೇಳಿದೆವು. ಹುಟ್ಟಿದ ಮಗುವನ್ನೇ ಮೋಯಾರ್ ಹೊಳೆಯಲ್ಲಿ ಮುಳುಗಿಸಿ ಸ್ನಾನ ಮಾಡಿಸುವ ಈ ಮಂದಿಗೆ ನದಿ ಚೆನ್ನಾಗಿ ಪರಿಚಯವಿರಬೇಕೆಂದು ಯಾವ ಸಂಶಯಗಳಿಲ್ಲದೆ ನಂಬಿ ಬೊಮ್ಮನನ್ನು ಹಿಂಬಾಲಿಸಿದೆವು. ಪ್ಯಾಂಟ್ ಮಡಿಚಿದ ಬೊಮ್ಮ ನೀರಿಗಿಳಿದ. 10 ಸಾಗುವ ಹೊತ್ತಿಗೆ ಅವನ ಸೊಂಟ ನೀರಿನಲ್ಲಿ ಮುಳುಗಿತ್ತು. ನಮಗಿದ್ದ ಭರವಸೆ ಎಂದರೆ ಬೊಮ್ಮ ನಮಗಿಂತ ಕುಳ್ಳಗಿದ್ದುದು. ಆತ ಸಾಗಿದ ದಾರಿಯಲ್ಲಿ ನಾವು ನಿರಾಯಾಸವಾಗಿ ಹೋಗಬಹುದೆಂದು. ಆದರೂ ಮುಂಜಾಗ್ರತೆಯಿಂದ ಬೊಮ್ಮನಿಗೆ ಸುಲಭದ ದಾರಿ ಹಿಡಿಯುವಂತೆ ತಿಳಿಸಿ ನಮಗೆ ಈಜು ಬರುವುದಿಲ್ಲವೆಂದು ಮತ್ತೆ ನೆನಪಿಸಿದೆವು. ರಭಸದಲ್ಲಿ ಹರಿಯುತ್ತಿದ್ದ ಹೊಳೆಯ ಜಾರುವ ಬಂಡಿಗಳ ಮೇಲೆ ಕಾಲುಗಳನ್ನು ಭದ್ರಪಡಿಸಿ ನಮ್ಮತ್ತ ತಿರುಗಿ ಅಣಕಿಸುವಂತೆ ನಕ್ಕು ಮುಂದುವರೆದ. ಮತ್ತೆ 2 ಹೆಜ್ಜೆ ಇರಿಸಿ ನಿಮಗೆ ಈಜು ಬರಲ್ವಾ ಸಾ ಎಂದು ಕೂಗಿ ಕೆಣಕಿದ. ಮಳೆಯಲ್ಲಿ ತೊಯ್ದಿದ್ದ ನಾವು ನದಿ ದಾಟಿದ ಬಳಿಕ ಮತ್ತೆ ಸಂಪೂರ್ಣವಾಗಿ ಒದ್ದೆಯಾದವು. ಜೊತೆಗೆ ಮುಂಜಾನೆಯಿಂದ ದಣಿದಿದ್ದ ನಾವು ಹಸಿದಿದ್ದೆವು. ಇದಲ್ಲದೆ ಬೊಮ್ಮ ಮುದುಮಲೈ ಕಾಡಿಗೆ ಹಾಡಿಯ ಜನರಿಗೆಲ್ಲ ನಮಗೆ ಈಜು ಬರುವುದಿಲ್ಲವೆಂದು ತಮಟೆ ಬಾರಿಸಿಕೊಂಡು 2 ತಿರುಗುತ್ತಾನೆಂದು ಒಳಗೆ ಅಂಜಿಕೆಯಾಗುತ್ತಿತ್ತು. ಒದ್ದೆಯಾದ ಬಟ್ಟೆಗಳನ್ನು ಕಳಚಿ ಹಿಂಡುತ್ತಿರುವಾಗ ಏನೋ ಸಂಶಯವಾಗಿ, ಬೊಮ್ಮ ನಿನಗೆ ಈಜು ಬರುತ್ತದೆಯೇ ಎಂದರೆ, ನೀರು ಈಸದ ಸಾ? ನನಗೆ ಬರಂಗಿಲ್ಲ ಸಾ ಎಂದು ಬೊಮ್ಮ ನಿರ್ಲಿಪ್ತವಾಗಿ ಉತ್ತರಿಸಿದ. ಬಹಳ ಹಿಂದೆ ಒಮ್ಮೆ ಹಿರಿಯರೊಬ್ಬರನ್ನು ಜೈನ್ ಬುದ್ಧಿಸಂ ಎಂದರೇನು ಎಂದು ಕೇಳಿದ್ದೆವು. ಹರಿಯುವ ನದಿಗೆ ಮರಳ ಸೇತುವೆ ಕಟ್ಟಿ ಹಿಂದಿರುಗಿ ನೋಡದೆ ನಡೆದು ಹೋಗುವುದೇ ಜೈನ್ ಬುದ್ಧಿಸಂ ಎಂದು ಹೇಳಿದ್ದು ಜ್ಞಾಪಕಕ್ಕೆ ಬಂತು. ಕಾಡಿನ ಕಾಲುದಾರಿಯಲ್ಲಿ ಆಗಲೇ ಬೊಮ್ಮ ಬಹಳ ಮುಂದೆ ಸಾಗಿದ್ದ. ಅವನನ್ನು ಸೇರಿಕೊಳ್ಳುವ ಪ್ರಯತ್ನದಲ್ಲಿ ನಮ್ಮ ನಡುಗೆಯನ್ನು ಚುರುಕುಗೊಳಿಸಿದೆವು.
1: ಆಕಾಶವಾಣಿ ಮೈಸೂರು FM 100.6. ಸಮಯ 1:00 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ನಂತರ 1:10 ಕನ್ನಡದಲ್ಲಿ ವಾರ್ತೆಗಳು.
2: ಕೆನ್ನಾಯಿಯ ಜಾಡಿನಲ್ಲಿ
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ.
4: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ PMKSY, ಪ್ರತಿ ಹನಿ ಹೆಚ್ಚು ಬೆಳೆ, ಪ್ರತಿ ಬೆಳೆಗೂ ನೀರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಜಾರಿಗೆ ಬಂದ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯು ದೇಶದಾದ್ಯಂತ ರೈತರ ಆದಾಯವನ್ನು ವೃದ್ಧಿಸುವ ಉಪಕ್ರಮವಾಗಿದೆ. ರೈತರು ಮಳೆಯ ಮೇಲೆ ಅವಲಂಬಿತರಾಗುವುದನ್ನು ತಪ್ಪಿಸುವುದು, ದೊರೆಯುವ ಕಡಿಮೆ ನೀರನ್ನೇ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಾಗುತ್ತಿರುವ ಕಾರಣ

ರೈತರು ಬೆಳೆ ಹಾನಿ ಎದುರಿಸ್ತಾ ಇದ್ದಾರೆ. ಹಳೆಯ ನೀರಾವರಿ ಪದ್ಧತಿಯಿಂದ ನೀರಿನ ವ್ಯರ್ಥಕ್ಕೆ ಕಾರಣ ಆಗ್ತಾ ಇದೆ. ಇದರಿಂದ ರೈತರು ಬೇಸಿಗೆಯಲ್ಲಿ ನೀರಿನ ಕೊರತೆಯನ್ನು ಎದುರಿಸಬೇಕಾಗ್ತಾ ಇದೆ. ಮಳೆ ನೀರು ಕೊಯ್ಲು ಸಹಾಯದಿಂದ ರಕ್ಷಣಾತ್ಮಕ ನೀರಾವರಿಯನ್ನು ಉತ್ತೇಜಿಸುವುದು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಗುರಿಯಾಗಿದೆ. ಇದನ್ನು ಜಲಸಿಂಚನ್ ಮತ್ತು ಜಲಸಂಚಯನಂತಹ ಕಾರ್ಯಕ್ರಮಗಳ ಮೂಲಕ ಸಾಧಿಸಲಾಗ್ತಾ ಇದೆ. ರೈತರಿಗೆ ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ಅಳವಡಿಸುವ ಮಹತ್ವದ ಯೋಜನೆ ಇದಾಗಿದೆ. ಅಂತರ್ಜಲದ ವ್ಯಾಪಕ ಬಳಕೆಯಿಂದಾಗಿ ನೀರಿನ ಮಟ್ಟ ನಿರಂತರವಾಗಿ ಕ್ಷೀಣಿಸ್ತಾ ಇದೆ. ಈ ಸಮಸ್ಯೆಯನ್ನು ಪರಿಹರಿಸಲು ದಕ್ಷ ನೀರಿನ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ತುಂತುರು ನೀರಾವರಿಯನ್ನು ಉತ್ತೇಜಿಸುವ ಪ್ರಧಾನಮಂತ್ರಿ ಕೃಷಿ ಸಂಚಯಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಯೋಜನೆ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ನೀರಿನ ಬಳಕೆಯ ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಹಲವಾರು ನೀರು ಉಳಿಸುವ ಉಪಕ್ರಮಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಹರ್ ಖೇತ್ ಕೋ ಪಾನಿ, ಪ್ರತಿ ಬೆಳೆಗೆ ನೀರು ಎಂಬ ಧ್ಯೇಯ ವಾಕ್ಯವನ್ನು ಹೊಂದಿದೆ. ಜುಲೈ 1, 2015 ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ನೀರಿನ ವಿವೇಚನಾಯುಕ್ತ ಮತ್ತು ಪರಿಣಾಮಕಾರಿ ಬಳಕೆಗೆ ಒತ್ತು ನೀಡುವ ಸಲುವಾಗಿ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳ ಸ್ಥಾಪನೆಗೆ ಈ ಯೋಜನೆಯಡಿ ಗರಿಷ್ಠ ಶೇಕಡ 90% ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು 2003-2004 ಅನುಷ್ಠಾನಗೊಳಿಸಲಾಯಿತು. ಈ ಯೋಜನೆಯಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಸಹಾಯಧನದ ಅಡಿ ವಿತರಿಸಲಾಗ್ತಾ ಇದೆ. 2005-2006 ಕೇಂದ್ರ ಸರ್ಕಾರ ಕೂಡ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಕ್ಕೆ ಸಹಾಯಧನವನ್ನು ಒದಗಿಸ್ತಾ ಇದೆ. 2015-2016 ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಗಳನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಘಟಕದಡಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ ಯೋಜನೆಯ ಪ್ರಯೋಜನ ಏನು ಅನ್ನೋದನ್ನ ನೋಡೋಣ. ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ನೀರಾವರಿ ಘಟಕಗಳ ಅಳವಡಿಕೆಗೆ ರೈತರಿಗೆ ಹಣಕಾಸಿನ ನೆರವು ಸಿಗ್ತಾ ಇದೆ. ನೀರಿನ ಬಳಕೆಯ ದಕ್ಷತೆಯನ್ನು ಸಾಧಿಸಲು ಎಲ್ಲ ಸ್ವತ್ತುಗಳು ಮತ್ತು ನೀರಿನ ಮೂಲಗಳನ್ನು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯೊಂದಿಗೆ ಒದಗಿಸಲಾಗ್ತಾ ಇದೆ. ಆಯ್ದ ಬೆಳೆಗಳಿಗೆ ರೈತರ ಹೊಲದಲ್ಲಿ ಹನಿ ಅಥವಾ ತುಂತುರು ನೀರಾವರಿ ಘಟಕಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ನೀರಾವರಿ ವ್ಯವಸ್ಥೆಯ ಅಳವಡಿಕೆಯನ್ನು ರೈತರು ಸ್ವತಃ ಅಥವಾ ಯಾವುದೋ ಅನುಮೋದಿತ ಸೂಕ್ಷ್ಮ ನೀರಾವರಿ ಕಂಪನಿಯ ಮೂಲಕ ಅಳವಡಿಸಿಕೊಳ್ಳಬಹುದು. ಸೂಕ್ಷ್ಮ ನೀರಾವರಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯಧನದ ಮಾದರಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಶೇಕಡ 55% ಸಹಾಯಧನ ದೊರೆಯುತ್ತೆ. ಇತರ ರೈತರಿಗೆ ಶೇಕಡ 45% ಸಹಾಯಧನ ದೊರೆಯುತ್ತೆ. ಇದನ್ನು ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳನ್ನು ಹೊರತುಪಡಿಸಿ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು 60-40 ಪೂರೈಸಲಾಗ್ತದೆ. ಸಹಾಯಧನ ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಯಾರು ಅರ್ಹರು ಅನ್ನೋದನ್ನು ನೋಡೋಣ. ಕರ್ನಾಟಕದ ಎಲ್ಲ ರೈತರು ಕೃಷಿ ಸಿಂಚಯಿ ಯೋಜನೆಯ ಪ್ರಯೋಜನ ಪಡೆಯಲು ಅರ್ಹರಾಗಿರ್ತಾರೆ. ಜಾತಿ ಸಮುದಾಯವನ್ನು ಪರಿಗಣಿಸದೆ ಎಲ್ಲ ಭಾರತೀಯ ರೈತರು ಈ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರೈತರು ಈ ಯೋಜನೆಯನ್ನು ಲಾಭ ಮಾಡಿಕೊಳ್ಳಬಹುದು. ಒಬ್ಬ ಫಲಾನುಭವಿಗೆ 5 ಹೆಕ್ಟೇರ್ ಮಿತಿಗೆ ಸೀಮಿತವಾದ ಸಬ್ಸಿಡಿಯನ್ನು ಪಡೆಯಬಹುದು. ಸಬ್ಸಿಡಿ ಪಡೆಯಲು ಇರುವ ಮಾನದಂಡಗಳೇನು ಅನ್ನೋದನ್ನು ನೋಡೋಣ. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಉಪಕರಣಗಳನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ಇಲಾಖಾ ನೋಂದಣಾ ಸವಲತ್ತುಗಳೊಂದಿಗೆ ವಿತರಿಸಲಾಗುತ್ತೆ. ನೋಂದಾಯಿತ ಅಧಿಕೃತ ಸಂಘ ಸಂಸ್ಥೆಗಳು ಕೂಡ ಈ ಕಾರ್ಯಕ್ರಮದಡಿ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ಯೋಜನೆ ಅಡಿಯಲ್ಲಿ ಸೌಲಭ್ಯವನ್ನು ನೀಡುವಾಗ ಶೇಕಡ 24.1% ಸಹಾಯಧನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರೈತರಿಗೆ ನೀಡಲಾಗುತ್ತದೆ. ಜೊತೆಗೆ ಸರ್ಕಾರದ ನಿಯಮಾನುಸಾರ ಹಿಂದುಳಿದ ವರ್ಗದ ರೈತರಿಗೂ ಕೂಡ ಹಾಗೂ ಅಲ್ಪಸಂಖ್ಯಾತ ರೈತರಿಗೂ ಕೂಡ ವಿತರಿಸಲಾಗುತ್ತೆ. ಈ ಯೋಜನೆಯಡಿ ರೈತ ಮಹಿಳೆಯರಿಗೆ ಶೇಕಡ 33% ಮೀಸಲಾತಿಯನ್ನು ನೀಡಲಾಗಿದೆ. ಸಣ್ಣ, ಅತಿ ಮತ್ತು ಮಧ್ಯಮ ವರ್ಗದ ರೈತರಿಗೆ ಆದ್ಯತೆಯನ್ನು ನೀಡಲಾಗ್ತದೆ. ಈ ಹಿಂದೆ ಪ್ರಯೋಜನ ಪಡೆದ ರೈತರು 7 ವರ್ಷಗಳ ನಂತರ ಸ್ಪ್ರಿಂಕ್ಲರ್ ಸೆಟ್ಗಳನ್ನು ನವೀಕರಿಸಲು ಸಬ್ಸಿಡಿಗಾಗಿ ಅರ್ಜಿ ಸಲ್ಲಿಸಬಹುದು. ವೈಯಕ್ತಿಕವಾಗಿ ಹೇಗೆ ಈ ಯೋಜನೆಯನ್ನು ಲಾಭ ಪಡೆಯಲಿಕ್ಕೆ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನು ಈಗ ನೋಡೋಣ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಅಡಿಯಲ್ಲಿ ಸಬ್ಸಿಡಿಗೆ ಅರ್ಜಿ ಸಲ್ಲಿಸಲು ಸಂಬಂಧಿತ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಬೇಕು. ಅಲ್ಲಿ ನೀವು ಸಬ್ಸಿಡಿ ವಿನಂತಿ ಅರ್ಜಿಯನ್ನು ಭರ್ತಿ ಮಾಡಬೇಕಾಗತ್ತೆ. ಅರ್ಜಿ ನಮೂನೆಯನ್ನು ನೀಡಲು ಅಧಿಕಾರಿಯನ್ನು ಕೇಳಬೇಕು. ಅಗತ್ಯ ಮಾಹಿತಿ ವಿಭಾಗದಲ್ಲಿ ಉಲ್ಲೇಖಿಸಲಾದ ಕೆಲವು ಸಾಮಾನ್ಯ ವಿವರಗಳನ್ನು ಒದಗಿಸಬೇಕು. ಘಟಕದ ಹೆಸರನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಪ್ರತಿ ಹನಿ ಹೆಚ್ಚಿನ ಬೆಳೆ ಎಂದು

0: ಭರ್ತಿ ಮಾಡಬೇಕು. ನಂತರ ನಿಮ್ಮ ಕೃಷಿ ಭೂಮಿಯ ವಿವರಗಳನ್ನು ಒದಗಿಸಬೇಕು. ಸ್ಪ್ರಿಂಕ್ಲರ್ ಬಳಸಲು ಉದ್ದೇಶಿಸಿರುವ ಭೂಮಿಯ ವಿವರವನ್ನು ಸಲ್ಲಿಸಬೇಕು. ಸರ್ವೆ ನಂಬರ್ ನಮೂದಿಸಬೇಕು. ನಿಮ್ಮ ಭೂಮಿ ದಾಖಲಾತಿಗಳನ್ನು ಲಗತ್ತಿಸಬೇಕು. ನಿಮ್ಮ ಜಾತಿ ಮತ್ತು ವರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸಣ್ಣ ಕನಿಷ್ಠ ರೈತರ ಮಾಹಿತಿಯನ್ನು ಕೂಡ ಒದಗಿಸಬೇಕು. ನೀವು ಒದಗಿಸಿರುವ ಎಲ್ಲ ವಿವರಗಳು ಸರಿಯಾಗಿವೆ ಎಂದು ಪರಿಶೀಲಿಸಿದ ನಂತರ ಘೋಷಣೆಯ ಅಡಿಯಲ್ಲಿ ಸಹಿ ಮಾಡಬೇಕು. ನಂತರ ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ನೀವು ಸೇರಿರುವ ಗ್ರಾಮವನ್ನು ನಮೂದಿಸುವ ಶಿಫಾರಸು ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಬಿಲ್ ಸಂಖ್ಯೆ ಮತ್ತು ದಿನಾಂಕವನ್ನು ಭರ್ತಿ ಮಾಡಬೇಕು. ಅಗತ್ಯ ದಾಖಲೆಗಳು ವಿಭಾಗದಲ್ಲಿ ಉಲ್ಲೇಖಿಸಿರುವಂತೆ ಸಂಬಂಧಿತ ದಾಖಲಾತಿಗಳನ್ನು ಒದಗಿಸಬೇಕು. ಸಹಾಯಕ ಕೃಷಿ ಅಧಿಕಾರಿಯಿಂದ ನಿಮ್ಮ ಅರ್ಜಿಯನ್ನು ಸರಿಯಾಗಿ ದೃಢೀಕರಿಸಿ ಅದನ್ನು ತೋಟಗಾರಿಕೆ ನಿರ್ದೇಶನಾಲಯ ಕಚೇರಿಯಲ್ಲಿ ಸಲ್ಲಿಸಬೇಕು. ನಿಮ್ಮ ಅರ್ಜಿಯನ್ನು ಸಂಬಂಧಪಟ್ಟ ತೋಟಗಾರಿಕೆ ನಿರ್ದೇಶಕರು ಸ್ಪ್ರಿಂಕ್ಲರ್ ಸಬ್ಸಿಡಿಗೆ ಅನುಮೋದನೆ ನೀಡುತ್ತಾರೆ. ಆನ್ಲೈನ್ ಮೂಲಕ ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಲಾಭವನ್ನು ಪಡೆಯಬಹುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಧಿಕೃತ ಜಾಲತಾಣ pmksy.nic.in ಗೆ ಭೇಟಿ ನೀಡಬೇಕು. ಸ್ವಾಗತ ಪುಟದಲ್ಲಿ ಪುಟದ ಎಡಭಾಗದಲ್ಲಿರುವ ರೈತ ನೋಂದಣಿ ಲಿಂಕನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ನೋಂದಣಿ ನಮೂನೆಗೆ ಹೋಗಿ ಅಲ್ಲಿ ನೀವು ಡಾಟ್ ಚಿಹ್ನೆಯೊಂದಿಗೆ ಗುರುತಿಸಲಾದ ಎಲ್ಲ ಕಡ್ಡಾಯ ಕ್ಷೇತ್ರಗಳನ್ನು ಭರ್ತಿ ಮಾಡಬೇಕು. ಮೊದಲು ನೀವು ಡ್ರಾಪ್ ಮೆನುವಿನಲ್ಲಿರುವ ಇಲಾಖೆಯ ಹೆಸರನ್ನು ತೋಟಗಾರಿಕೆ ಎಂದು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹಣಕಾಸು ವರ್ಷದ ವಿಭಾಗದಲ್ಲಿ ಪ್ರಸ್ತುತ ವರ್ಷವನ್ನು ಟೈಪ್ ಮಾಡಿ ನಂತರ ಹೆಸರು, ತಂದೆ ಗಂಡನ ಹೆಸರು, ಆದಾಯ ಇತ್ಯಾದಿ ವೈಯಕ್ತಿಕ ವಿವರಗಳನ್ನು ಸಲ್ಲಿಸಬೇಕು. ಐಡಿ ಕಾರ್ಡ್ ವಿವರಗಳ ವಿಭಾಗದಲ್ಲಿ ನೀವು ಕಡ್ಡಾಯವಾಗಿ ಆಧಾರ್ ಸಂಖ್ಯೆಯನ್ನು ಒದಗಿಸಬೇಕು. ಮುಂದೆ ವಿಳಾಸ ವಿವರಗಳನ್ನು ವಿಭಾಗವಾರು ಭರ್ತಿ ಮಾಡಬೇಕು. ಡ್ರಾಪ್ ಡೌನ್ ಮೆನುಗಳಿಂದ ನಿಮ್ಮ ರಾಜ್ಯ, ನಿಮ್ಮ ಜಿಲ್ಲೆ, ಬ್ಲಾಕ್, ಮಂಡಲ, ಜಿಲ್ಲಾ ಪಂಚಾಯಿತಿ, ನಿಮ್ಮ ಗ್ರಾಮದ ಹೆಸರನ್ನು ಆಯ್ಕೆ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಬೇಕು. OTP ಸ್ವೀಕರಿಸಲು ಮೊಬೈಲ್ ಸಂಖ್ಯೆ ಹಾಗೂ ಆಧಾರ್ ಕಾರ್ಡ್ಗೆ ಸಂಪರ್ಕಗೊಂಡಿರುವುದನ್ನು ಮೊದಲೇ ಖಚಿತಪಡಿಸಿಕೊಂಡಿರಬೇಕು. ನಂತರ ನೀವು ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರವನ್ನು ಸಲ್ಲಿಸಬೇಕು. ನಿಮ್ಮ ಜಾತಿ ಹಾಗೂ ವರ್ಗವನ್ನು ಆಯ್ಕೆ ಮಾಡಬೇಕು. ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕು. ನೀವು ಒದಗಿಸಿದ ಎಲ್ಲ ಮಾಹಿತಿ ಸರಿಯಾಗಿದೆಯೇ ಎಂದು ಪರಿಶೀಲಿಸಿದ ನಂತರ ಸಬ್ಮಿಟ್ IDಯನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ಅರ್ಜಿಯ ಸ್ಥಿತಿಯ ಕುರಿತು ನೀವು ಇಮೇಲ್ ಅಥವಾ SMS ಮೂಲಕ ಅಧಿಕೃತ ದಾಖಲಾತಿಯನ್ನು ಸಲ್ಲಿಸಿರುವುದನ್ನು ಮಾಹಿತಿಯನ್ನು ಪಡೆಯಬಹುದು. ಯೋಜನೆಗೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ವಿಳಾಸ ಪುರಾವೆ, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಜಾತಿ ಪ್ರಮಾಣ ಪತ್ರ, ಕೃಷಿ ಭೂಮಿಯ ದಾಖಲೆಗಳ ಪುರಾವೆಗಳನ್ನು ಒದಗಿಸಬೇಕು. ಇದಿಷ್ಟು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ವಿವರಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಯೋಗೀಶ್, MN, ಹಿರಿಯ ಪತ್ರಕರ್ತರು, ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ
3: ಮನ್ ಕಿ ಬಾತ್, ಜನ್ ಕಿ ಬಾತ್, ಜನ್ ಮನ್ ಕಿ ಬಾತ್
2: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
3: ಮನ್ ಕಿ ಬಾತ್
2: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
3: ಮನ್ ಕಿ ಬಾತ್
2: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ.
4: ಮನ್ ಕಿ ಬಾತ್
2: ತಪ್ಪದೇ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ.
4: ಮನ್ ಕಿ ಬಾತ್.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲಾ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್

0: ಹಾಗೂ ಮಾನವೀಯ ಮೌಲ್ಯಗಳನ್ನು ಪ್ರಚಾರಪಡಿಸುವ ಮೂಲಕ ವಿಶ್ವಶಾಂತಿಗೆ ಕೊಡುಗೆ ನೀಡುತ್ತಿದೆ ಎಂದರು. 181 ರಾಷ್ಟ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಗಳು ಜನಜೀವನ ಸುಧಾರಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿವೆ. ಗ್ರಾಮೀಣಾಭಿವೃದ್ಧಿ ಪರಿಸ್ಥಿತಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಸಮಾಜ ಸುಧಾರಣೆಗೆ ಕೈಜೋಡಿಸಿದೆ ಎಂದು ತಿಳಿಸಿದರು. ಭಕ್ತಿ ಎನ್ನುವ ಚಿಂತನೆಯ ಕುರಿತು ಸಾಮಾನ್ಯವಾಗಿ ಗೊಂದಲವಿದೆ. ಕೇವಲ ದೇವರನ್ನು ಪೂಜಿಸುವುದಷ್ಟೇ ಭಕ್ತಿಯಲ್ಲ. ಭಕ್ತಿ ಎಂದರೆ ಬದ್ಧತೆಯಾಗಿದೆ. ನಮ್ಮ ಬಗ್ಗೆ ನಾವು ಬದ್ಧತೆ ಹೊಂದಿರಬೇಕು. ಕುಟುಂಬದ ಕುರಿತಾಗಿ, ಸಮಾಜ, ದೇಶ ಹಾಗೂ ಮಾನವೀಯತೆಯ ಕುರಿತು ಹೊಂದಿರುವ ಬದ್ಧತೆಯೇ ಭಕ್ತಿಯಾಗಿದೆ. ಪ್ರತಿಯೊಬ್ಬರೊಂದಿಗೂ ಶಾಂತಿಯಿಂದ ಸಹಬಾಳ್ವೆ ನಡೆಸುವುದನ್ನು ಭಕ್ತಿ ತಿಳಿಸಿಕೊಡುತ್ತದೆ. ಜೀವಿಸುವುದು ಒಂದು ಕಲೆಯಾಗಿದ್ದು, ದಿನವೂ ಆನಂದದಿಂದ ಜೀವಿಸುವ ಕಲೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್, ಆಧ್ಯಾತ್ಮಿಕ ಜ್ಞಾನವನ್ನು ಸರಳ ಭಾಷೆಯಲ್ಲಿ ತಿಳಿಸಿಕೊಡುವ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಪ್ರಯತ್ನದಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಿದೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಆರ್ಥಿಕ ಪ್ರಗತಿಯೊಂದಿಗೆ ಆಧ್ಯಾತ್ಮಿಕ ಬೆಳವಣಿಗೆಯೂ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಮಾಜಕ್ಕೆ ಸಕಾರಾತ್ಮಕ ಕೊಡುಗೆ ನೀಡುತ್ತಿದೆ ಎಂದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸದ ಭಾಗವಾಗಿ ಬೆಂಗಳೂರಿಗೆ ಭೇಟಿ ನೀಡಿದ್ದರು. ಇಂದು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜ್ ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಉಪರಾಷ್ಟ್ರಪತಿ ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟ್ರೀಯ ಸಾಗರ ಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಬೇಕು ಎಂದು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂ ಕೋರ್ಟ್ ಇಂದು ಮಹತ್ವದ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಉಂಟಾಗುವ ವಿಳಂಬವು ದಾವೆದಾರರಿಗೆ ತುಂಬಲಾರದ ನಷ್ಟವನ್ನು ಉಂಟುಮಾಡಬಹುದು ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ತ್ವರಿತ ನಿರ್ಧಾರಗಳ ಅಗತ್ಯವನ್ನು ಒತ್ತಿ ಹೇಳಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಚಾಯ್ ಮಾಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠವು ಜಾಮೀನು ಅರ್ಜಿಗಳ ಮೇಲಿನ ಆದೇಶಗಳನ್ನು ಅದೇ ದಿನ ಪ್ರಕಟಿಸಬೇಕು ಮತ್ತು ಒಂದು ವೇಳೆ ಆದೇಶವನ್ನು ಕಾಯ್ದಿರಿಸಿದರೆ ಮರುದಿನವೇ ಅದನ್ನು ಪ್ರಕಟಿಸಿ ಜಾಲತಾಣಕ್ಕೆ ಅಪ್ಲೋಡ್ ಮಾಡಬೇಕು ಎಂದು ತಿಳಿಸಿದೆ. ಹಲವಾರು ಪ್ರಮುಖ ನಿರ್ದೇಶನಗಳನ್ನು ಹೊರಡಿಸಿದ ಸುಪ್ರೀಂ ಕೋರ್ಟ್ ಜಾಮೀನು ಅಥವಾ ಶಿಕ್ಷೆ ಅಮಾನತುಗೊಳಿಸುವ ಆದೇಶವನ್ನು ಪ್ರಕಟಿಸಿದ ತಕ್ಷಣವೇ ಜೈಲು ಅಧಿಕಾರಿಗಳಿಗೆ ತಲುಪಿಸಬೇಕು ಮತ್ತು ವಿಚಾರಣಾಧೀನ ಕೈದಿಯನ್ನು ಆದಷ್ಟು ಅದೇ ದಿನ ಅಥವಾ ಹೆಚ್ಚೆಂದರೆ ಮರುದಿನವೇ ಬಿಡುಗಡೆ ಮಾಡಬೇಕು ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್ ಅವರು ಇಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಮತ್ತು ತಕ್ಷಣದಿಂದ ಜಾರಿಗೆ ಬರುವಂತೆ ಸಚಿವ ಸಂಪುಟವನ್ನು ವಿಸರ್ಜಿಸಿದ್ದಾರೆ. ಆದಾಗ್ಯೂ ಹಂಗಾಮಿ ಮುಖ್ಯಮಂತ್ರಿಯಾಗಿ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ಅವರು ಅಧಿಕಾರದಲ್ಲಿ ಮುಂದುವರಿಯುವಂತೆ ಮತ್ತು ಹೆಚ್ಚು ಅವಧಿಯಲ್ಲಿ ಯಾವುದೇ ಕಾರ್ಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಅವರನ್ನು ಕೋರಲಾಗಿದೆ. ನಿನ್ನೆ ಲೋಕಭವನದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು 50 ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಿದರು. ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಜನರಲ್ ಅಮೆರಿಕ ಭಾರತ ಕಾರ್ಯತಂತ್ರದ ಪಾಲುದಾರಿಕೆ ವೇದಿಕೆಯ ಸಹಯೋಗದೊಂದಿಗೆ ಈ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಸಚಿವರು ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತದ ಸದೃಢ ಆರ್ಥಿಕ ಪ್ರಗತಿ, ಸುಧಾರಣಾ ಆಧಾರಿತ ವ್ಯಾಪಾರ ವಾತಾವರಣ ಹಾಗೂ ಜಾಗತಿಕ ಹೂಡಿಕೆದಾರರಿಗೆ ವಿಸ್ತರಿಸುತ್ತಿರುವ ಬೃಹತ್ ಅವಕಾಶಗಳ

0: ಕುರಿತು ಉಲ್ಲೇಖಿಸಿರುವುದಾಗಿ ತಿಳಿಸಿದ್ದಾರೆ. ಪರಸ್ಪರ ಸಹಭಾಗಿತ್ವ ಮತ್ತು ಹಂಚಿಕೆಯ ಸಮೃದ್ಧಿಗಾಗಿ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ಹೂಡಿಕೆ ನಾವೀನ್ಯತೆ ಮತ್ತು ಪೂರೈಕೆ ಸರಪಳಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ವಿವಿಧ ಮಾರ್ಗಗಳ ಕುರಿತು ಚರ್ಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನಡೆಯಲಿರುವ ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಡಾಕ್ಟರ್ ಎಂ ರವಿಚಂದ್ರನ್, ಈ ಅವಧಿಯಲ್ಲಿ ದೇಶದ ನೈಋತ್ಯ ಮುಂಗಾರು ಹಂಗಾಮಿನ ಮಳೆಯು ದೀರ್ಘಾವಧಿ ಸರಾಸರಿಯ ಶೇಕಡ 90%ರಷ್ಟಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಮುಂಗಾರು ಹಂಗಾಮಿನಲ್ಲಿ ಈಶಾನ್ಯ ಭಾರತದಲ್ಲಿ ವಾಡಿಕೆ ಮಳೆಯಾಗುವ ಸಾಧ್ಯತೆ ಇದ್ದು, ಮಧ್ಯ ಭಾರತ, ದಕ್ಷಿಣ ಪರ್ಯಾಯ ದ್ವೀಪ ಮತ್ತು ವಾಯುವ್ಯ ಭಾರತದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಮುಂಗಾರು ಅವಧಿಯಲ್ಲಿ ಎಲ್ ನೀನೋ ಪರಿಸ್ಥಿತಿಗಳು ಸೃಷ್ಟಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಅವರು ಹೇಳಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾಕ್ಟರ್ ಮೃತ್ಯುಂಜಯ್ ಮಹಾಪಾತ್ರ ಅವರು, ಜೂನ್ ತಿಂಗಳಿನಲ್ಲಿ ದೇಶದ ಸರಾಸರಿ ಮಳೆಯು ವಾಡಿಕೆಗಿಂತ ಕಡಿಮೆ ಇರಲಿದೆ ಎಂದು ತಿಳಿಸಿದರು. ಭಾರತ ತನ್ನ ಶುದ್ಧ ಇಂಧನ ಉತ್ಪಾದನಾ ಪಯಣದಲ್ಲಿ ಐತಿಹಾಸಿಕ ಮೈಲಿಗಲ್ಲೊಂದನ್ನು ಸಾಧಿಸಿದೆ. ಕೇಂದ್ರದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ದೇಶದ 40 ಲಕ್ಷ ಮನೆಗಳಿಗೆ ಈಗ ಛಾವಣಿ ಮೇಲಿನ ಸೌರ ವಿದ್ಯುತ್ ಸೌಲಭ್ಯವನ್ನು ಕಲ್ಪಿಸುವ ಮೂಲಕ ಸಬಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ಪರಿವರ್ತನಾತ್ಮಕ ಯೋಜನೆಯು ಕೇವಲ ಒಂದು ನವೀಕರಿಸಬಹುದಾದ ಇಂಧನ ಉಪಕ್ರಮವಾಗಿರದೆ ದೇಶದ ನಾಗರಿಕರನ್ನು ವಿದ್ಯುತ್ ಗ್ರಾಹಕರಿಂದ ವಿದ್ಯುತ್ ಉತ್ಪಾದಕರನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ಸಾರ್ವಜನಿಕ ಕುಟುಂಬಗಳ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ನೆರವಾಗುತ್ತಿದ್ದು, ಸರ್ಕಾರದ ಸಬ್ಸಿಡಿಗಳ ಲಾಭವನ್ನು ಪಡೆದುಕೊಂಡು ಶೂನ್ಯ ವಿದ್ಯುತ್ ಬಿಲ್ ಕಡೆಗೆ ಮುನ್ನಡೆಯಲು ಜನರಿಗೆ ಸಹಾಯಕಾರಿಯಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ. March 28 ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು, ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಫೈನಲ್ ಗೆರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟಾನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯದ ಮೂಲಕ ಫೈನಲ್ ಗೆರುವ ತವಕದಲ್ಲಿದ್ದರೆ, ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ T20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮೈಸೂರು FM 100.6. ಸಮಯ 1:20:25. ಇನ್ನು ಮುಂದೆ ಮಧುಲಿಕಾ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಭಾವಗೀತೆಗಳು. ಮೊದಲಿಗೆ ಡಾಕ್ಟರ್ HS ವೆಂಕಟೇಶ್ಮೂರ್ತಿಯವರ ರಚನೆ ಬೇಸರದ ಬಯಲಿನಲ್ಲಿ ಬೋಳು ಮರ ಕರೆಯುತ್ತಿದೆ.

ಇದುವರೆಗೂ ಮಧುಲಿಕಾ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಭಾವಗೀತೆಗಳು ಪ್ರಸಾರವಾಯಿತು. ಕೇಳುಗರೇ ಗಮನಿಸಿ, ಮೇ 31 ಭಾನುವಾರ ಬೆಳಿಗ್ಗೆ 9:40 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ ಧ್ಯೇಯ ವಾಕ್ಯ ಹಾಗೂ ಬಾಯಿಯ ಆರೋಗ್ಯ ಈ ಕುರಿತು JSS ದಂತ ವೈದ್ಯಕೀಯ ಮಹಾವಿದ್ಯಾಲಯದ ವಸಡು ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅರವಿಂದ್ BS ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. June 1 ಸೋಮವಾರ ಮಧ್ಯಾಹ್ನ 12:45 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಈ ಕುರಿತು ಮೈಸೂರಿನ ಬಾಲ ನ್ಯಾಯಮಂಡಳಿಯ ಸದಸ್ಯರಾದ ಡಾಕ್ಟರ್ VST ಕೃಷ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:30. ಇನ್ನು ಮುಂದೆ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೇ, ನಿಮಗೆ ಇಷ್ಟವಾದ ಗೀತೆಯನ್ನು ಆಲಿಸಲು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408085853ಕ್ಕೆ ಸಂದೇಶ ಕಳುಹಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯೊಂದನ್ನು. ಆರ್.ಎನ್. ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಳಯರಾಜರವರು. ಹಾಡಿದ್ದಾರೆ ಎಸ್. ಜಾನಕಿ.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
1: ಹಾಗ ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
2: ಎರಡು.
1: ಅಬ್ಬಬ್ಬಾ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು.
0: ತಪ್ಪದೆ ಆಲಿಸಿ ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
3: Choose excellence and explore diverse courses.
4: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
5: ಕಾರ್ಯಕ್ರಮಕ್ಕೆ ಮೊದಲನೆಯ ಸಂದೇಶ ಕಳಿಸಿದ್ದಾರೆ ಬೆಳ್ಳೆಕೆರೆ ಗ್ರಾಮ ಮಳವಳ್ಳಿ ತಾಲೂಕಿನಿಂದ ಮೋಹನ್ ಕುಮಾರ್, ಮಂಗಳ, ನಿತಿನ್ ಹಾಗೂ ಚೇತನ್. ಇವರ ಕೋರಿಕೆಯ ಗೀತೆ ಹೊಂಬಿಸಿಲು ಚಿತ್ರದ್ದು. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

0: ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ಕನ್ನಡ ಭಾರತಿ. ರಷ್ಯನ್ ಭಾಷೆಗೆ ಅನುವಾದಗೊಂಡ ಕನ್ನಡದ ವಚನಗಳು ಈ ಕುರಿತು ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲಿಮಾ ಅವರೊಂದಿಗಿನ ಚರ್ಚೆ.
1: ಪುರುಷನ ಮುಂದೆ ಮಾಯೆ, ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡುವುದು.
2: ಉಳ್ಳವರು ಶಿವಾಲಯವ ಮಾಡುವರು, ನಾನೆನ್ನ ಮಾಡುವ ಬಡಾವಣೆಯ ಎನ್ನ ಕಾಲ ಕಂಬ ದೇಹಲ ದೇಗುಲ ಶಿರ ಹೊನ್ನ ಕಲಸವಯ ಕುಡಲ ಸಂಗಮ ದೇವ ಕೇಲಯ ಸ್ಥಾವರಕ್ಕೆ ಅಲ್ಲಿವಂತು ಜನಗಾಮಕ್ಕೆ ಅಲ್ಲಿವಿಲ್ಲ.
1: ಲೋಕವೆಂಬ ಮಾಯೆಗೆ ಚರಣ ಚಾರಿತ್ರ್ಯ ಮರುಳಾಗಿ ತೋರುವುದು.
0: ಕೇಳಿ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಕನ್ನಡ ಭಾರತಿ ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ.
3: ಇನ್ನು ಮುಂದೆ ಕೇಳೋಣ ಮೈಸೂರಿನ ಕುವೆಂಪು ನಗರದಿಂದ ಸಂದೇಶ ಕಳಿಸಿರುವ ವಸಂತ ನಾಗೇಶ್ ಅವರ ಕೋರಿಕೆಯ ಗೀತೆ ಬಯಲು ದಾರಿ ಚಿತ್ರದಿಂದ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯ ವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
4: ಪ್ರೀತಿಸುವೆ ನಾನು.
0: ತಪ್ಪದೇ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ ಜಗ.

ಇನ್ನು ಮುಂದೆ ಜೀವನ ಚೈತ್ರ ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ಇದನ್ನು ಕೇಳಿ ಸಂದೇಶ ಕಳಿಸಿದ್ದಾರೆ ಕುವೆಂಪುನಗರದಿಂದ ಸೌಮ್ಯ, ಜಯವರ್ಧನ್ ಹಾಗೂ ಪಂಕಜಾ.

ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ ಹಿನಕಲ್ನಿಂದ ಯೋಕ್ಷಿತ್, ಎಂಆರ್ ಶ್ರೀಕಂಠನ್ ಅಗ್ರಹಾರ, ರಾಮಕೃಷ್ಣನಗರದಿಂದ ಪುಟ್ಟರಾಜು, ಅಶೋಕ್ಪುರಂನಿಂದ ನೀಲಮ್ಮ ಮತ್ತು ಕುಟುಂಬದವರು, ನಿತ್ಯ, ಶೋಭಾ ಮತ್ತು ಹಲವಾರು ಕೇಳುಗರಿಗೆ ಧನ್ಯವಾದಗಳು. ಇದುವರೆಗೂ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ಬೇರೆ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಹಾಯ್ ಚಿನ್ನರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-2582 ಹಾಗೂ 251-0809. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಪ್ರಸಾರ. ನಂತರ 2 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚೆ. ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ. ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಂಗೀಕರಿಸಿದ್ದು, ಲೋಕಭವನದಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ರಾಜ್ಯ ಸಚಿವ ಸಂಪುಟ ವಿಸರ್ಜನೆಗೊಂಡಿರುವ ಬಗ್ಗೆ ಗೆಜೆಟ್ ಅಧಿಸೂಚನೆ ಪ್ರಕಟವಾಗಿದೆ. ಇದೇ ವೇಳೆ ಹೊಸ ಸರ್ಕಾರ ರಚನೆಯಾಗುವವರೆಗೆ ಇನ್ನೂ 2-3 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರು ಸೂಚನೆ ನೀಡಿದ್ದಾರೆ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ತಮ್ಮ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ಹಸ್ತಾಂತರಿಸಿದ್ದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ದೆಹಲಿಗೆ ತೆರಳಲಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿದ್ದಾರೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿಯವರ ನಿವಾಸಕ್ಕೆ ತೆರಳಿದ ಅವರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿ ಈವರೆಗೆ ತಮಗೆ ನೀಡಿದ ಬೆಂಬಲಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಳಿಕ ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದರು. ಇದೇ ವೇಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಚಿವ ಕೆಜೆ ಜಾರ್ಜ್ ಅವರ ಜೊತೆಗೂ ಕೆಲ ಹೊತ್ತು ಮಾತುಕತೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂಗೀಕಾರವಾದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಅವರ ಸಾಧನೆಯನ್ನು ಮಾಜಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಂಡಾಡಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಹಾಗೂ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಜನಮಾನಸದಲ್ಲಿ ನೆಲೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡುತ್ತಾನೆ. ಕೊಟ್ಟಿರುವ ಅವಕಾಶದಲ್ಲಿ ಏನು ಸಾಧನೆ ಮಾಡುತ್ತೇವೋ ಎಂಬುದು ಮುಖ್ಯ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಸಿದ್ದರಾಮಯ್ಯನವರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನಪರ ಯೋಜನೆಗಳಿಂದ ಹಿಡಿದು ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆ ಅವಿಸ್ಮರಣೀಯ. ಅವರ ಆಡಳಿತದಲ್ಲಿ ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ ಮಾರ್ಗದರ್ಶನ ಪಡೆದುಕೊಂಡಿದ್ದು ನನ್ನ ಭಾಗ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಎಂದು ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ರಾಜ್ಯದ ಮೊದಲ ತಾಂತ್ರಿಕ ಕಾಲೇಜು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಇದಕ್ಕೂ ಮೊದಲು ಉಪರಾಷ್ಟ್ರಪತಿಯವರು ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದ 45ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಭಕ್ತಿ ಎಂದರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬ, ನಮ್ಮ ಸಮಾಜ, ರಾಷ್ಟ್ರ ಮತ್ತು ಒಟ್ಟಾರೆಯಾಗಿ ಮಾನವ ಕುಲದ ಸಮರ್ಪಣೆ ಎಂದು ತಿಳಿಸಿದರು. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವುದು ಒಂದು ಕಲೆ ಎಂದು ಹೇಳಿದರು. ಧ್ಯಾನ, ಜ್ಞಾನ, ಗಾನ ನಮ್ಮ ಜೀವನ ಮತ್ತು ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಇತ್ತೀಚೆಗೆ ಭಟ್ಕಳದಲ್ಲಿ ನಡೆದ ಕಪ್ಪೆಚಿಪ್ಪು ದುರಂತದಲ್ಲಿ ಮೃತಪಟ್ಟ 11 ಮಂದಿಯ ಕುಟುಂಬಕ್ಕೆ ಪರಿಹಾರ ಧನವನ್ನು ಮಾಜಿ ಸಚಿವ ಮಂಕಾಳ ವೈದ್ಯ ಇಂದು ವಿತರಿಸಿದರು. ರಾಜ್ಯ ಸರ್ಕಾರವು ತಲಾ 5 ಲಕ್ಷ ರೂಪಾಯಿಯಂತೆ ಒಟ್ಟು 55 ಲಕ್ಷ ರೂಪಾಯಿ ಹಾಗೂ ಮೀನುಗಾರಿಕೆ ಇಲಾಖೆಯಿಂದ ತಲಾ 10 ಲಕ್ಷದಂತೆ 11 ಕುಟುಂಬದವರಿಗೆ ಒಟ್ಟು 1,10,00,000 ರೂಪಾಯಿಯನ್ನು ಘೋಷಿಸಿತ್ತು. ಈ ಎಲ್ಲಾ ಪರಿಹಾರದ ಚೆಕ್ಗಳನ್ನು ಇಂದು ಬೆಳಿಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಮಂಕಾಳ ವೈದ್ಯ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಜಿ ಸಚಿವ ವೆಂಕಟರಮಣಪ್ಪ ಹೃದಯಾಘಾತದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಮಾಜಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಗಿ, ಶಾಸಕ ಹೆಚ್ವಿ ವೆಂಕಟೇಶ್ ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ವೆಂಕಟರಮಣಪ್ಪ ಅವರು ತುಮಕೂರು ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಜನಪ್ರಿಯತೆ ಗಳಿಸಿದ ಶೋಷಿತ ವರ್ಗದ ನಾಯಕ. ಅವರ ಅಗಲಿಕೆಯು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾಗದ ನಷ್ಟವಾಗಿದೆ ಎಂದು ತಿಳಿಸಿದರು. ಜೇನು ಪೆಟ್ಟಿಗೆಯನ್ನು ಮಾವಿನ ತೋಟದಲ್ಲಿ ಅಳವಡಿಸಿಕೊಂಡು ದುಬೈಗೆ ಮಾವಿನ ಹಣ್ಣು ರಫ್ತು ಮಾಡುವ ಮೂಲಕ ಜೇನು ಕೃಷಿ ಮಾಡಿದ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ನಿಲೋಗಲ್ಲ ಗ್ರಾಮದ ರೈತ ಶ್ರೀನಿವಾಸ ಜೇನು ಕೃಷಿಯಲ್ಲಿ ಮಾದರಿಯಾಗಿದ್ದಾರೆ. ಜೇನುತುಪ್ಪಕ್ಕೆ ಉತ್ತಮ ಬೆಲೆಯ ಜೊತೆಗೆ ಜೇನುನೊಣಗಳ ಪರಾಗಸ್ಪರ್ಶದಿಂದ ಮಾವಿನ ಇಳುವರಿ ಹೆಚ್ಚಿಸಿಕೊಳ್ಳುವ ವಿಧಾನ ಇತರ ರೈತರಿಗೆ ಮಾದರಿಯಾಗಿದೆ. ನೈಸರ್ಗಿಕ ಕೃಷಿಯಲ್ಲಿ ಮಾವಿನ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದು ಹಣ್ಣುಗಳು ಹೆಚ್ಚಿನ ಸಿಹಿ ಮತ್ತು ರುಚಿಯಾಗಿರಲು ಕಾರಣವಾಗಿದೆ. ಸಾವಯವ ಪದ್ಧತಿಯಲ್ಲಿ ಮಾವು ಬೆಳೆಯುತ್ತಿದ್ದು ಇಳುವರಿ ಕಡಿಮೆಯಾಗುವ ಸಂದರ್ಭದಲ್ಲಿ ಜೇನು ಪೆಟ್ಟಿಗೆಯನ್ನು ತೋಟದಲ್ಲಿ ಅಳವಡಿಸಿಕೊಂಡಿದ್ದರಿಂದ ಗಿಡದಲ್ಲಿ ಮಾವಿನ ಎಲೆಗಿಂತ ಕಾಯಿಗಳು ಅಧಿಕವಾಗಿವೆ. ಇದಕ್ಕೆ ಕಾರಣ ಜೇನುನೊಣಗಳ ಪರಾಗಸ್ಪರ್ಶ ಎಂದು ರೈತ ಶ್ರೀನಿವಾಸ ಜಾಲಿಹಾಳ ತಿಳಿಸಿದ್ದಾರೆ.
4: ಈ ಮಸಾರೆ ಭೂಮಿಯೊಳಗೆ ಏನಪ್ಪ, ನಾನು ಮಾವು ಬೆಳೆ ಬೆಳೆದಿದ್ದೀನಿ. ಸುಮಾರು 850 ಇದರಲ್ಲಿ ಮಾವಿನ ಮರಗಳವ. ಮಾವಿನ ಮರಗಳು 8 ಕೇಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ, 4 ವೆರೈಟೀಸ್ ಹಣ್ಣು ಬರ್ತದಲ್ಲಿ. ಈ ವರ್ಷ ಏನಪ್ಪ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ನನ್ನ ಗಿಡಗಳಲ್ಲಿ ಕಾಯಿಗಳು ಜಾಸ್ತಿ ಆಗ್ತವೆ. ಎಲೆಗಿಂತ ಕಾಯಿಗಳು ಜಾಸ್ತಿ ಆಗ್ತವೆ. ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲೆಗೆ ಕಡಿಮೆ ಅಂತಂದ್ರೆ ಗಿಡಗಳು ಏನಪ್ಪ ಅಂತಂದ್ರೆ ಪರಾಗಸ್ಪರ್ಶದಿಂದ. ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ. 8 ಜೇನು ಬಾಕ್ಸ್ ರಿಂದ ಏನಾಗ್ತದ, ಪರಾಗಸ್ಪರ್ಶ ಜಾಸ್ತಿ ಆಗ್ತದ. ಪರಾಗಸ್ಪರ್ಶ ಜಾಸ್ತಿ ಆಗೋದ್ರಿಂದ ಒಂದು ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತದ ಹೊರತು ಕಡಿಮೆ ಆಗಿಲ್ಲ.
3: ಹಾವೇರಿ ಜಿಲ್ಲೆಗೆ ಪ್ರಸಕ್ತ ಸಾಲಿಗೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 5.81 ಲಕ್ಷ ಮಾನವ ದಿನಗಳ ಸೃಜನೆಗೆ ಗುರಿ ನೀಡಲಾಗಿದೆ. ಈಗಾಗಲೇ ಸುಮಾರು 1.96 ಲಕ್ಷ ಮಾನವ ದಿನಗಳ ಸೃಜನೆ ಮಾಡಲಾಗಿದ್ದು ಶೇಕಡ 33.73% ಸಾಧನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜೀತ್ ಕುಮಾರ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟಾರೆ 42,139 ಜನರ ಉದ್ಯೋಗ ಬೇಡಿಕೆ ಸಲ್ಲಿಸಿದ್ದು 40,501 ಜನರಿಗೆ ಉದ್ಯೋಗ ಹಂಚಿಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರೊಂದಿಗೂ ಚರ್ಚೆ. ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ. ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
5: ಆಕಾಶವಾಣಿ ಮೈಸೂರು FM 100.6. ಸಮಯ 2:40:40. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಖುಷಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಅನುರಾಗ್ ಕುಲಕರ್ಣಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹೇಶಾಮ್ ಅಬ್ದುಲ್ ವಹಾಬ್.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು,
1: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
0: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
0: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ.
2: ಕೃಷಿ ನಿರಂತರ,
3: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಧರ್ಮಂ ಜಯತ್ರಾಯ ಚಿತ್ರದ ಗೀತೆ, ಕ್ಷಮಿಸಿ, ಮಿರಾಯಿ ಚಿತ್ರದ ಗೀತೆ. ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗೌರ ಹರಿ, ಹಾಡಿದ್ದಾರೆ ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರು

0: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೆ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
1: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಮಿಲನ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನುಮೂರ್ತಿ, ಹಾಡಿದ್ದಾರೆ ಶ್ರೇಯಾ ಘೋಷಾಲ್.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ನಾಗಮಂಡಲ ಚಿತ್ರದ ಗೀತೆಯೊಂದನ್ನು. ಗೋಪಾಲ್ ಯಾಜ್ಞಿಕ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್, ಹಾಡಿದ್ದಾರೆ ಸಂಗೀತ ಕಟ್ಟಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 3 ಗಂಟೆಯಾಗಿದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ವೇತಾ ವೆಂಕಟೇಶ್ ಅವರ ಹಾಡುಗಾರಿಕೆ ಆಲಿಸುವಿರಿ. ಇವರೊಂದಿಗೆ ಪಕವಾದ್ಯದಲ್ಲಿ ಸಹಕಾರ ನೀಡಿದ್ದಾರೆ ಮೈಸೂರು ಆರ್ ದಯಾಕರ್ ವಯಲಿನ್ ಹಾಗೂ ಎಂ ಗುರುರಾಜ್ ಮೃದಂಗ. ಮೊದಲಿಗೆ ಶ್ರೀ ಕಾಮಕೋಟಿ ಪೀಠಸ್ಥಿತೆ ಸಾವೇರಿ ರಾಗ ಆದಿತಾಳದಲ್ಲಿ, ರಚನೆ ಮೈಸೂರು ಸದಾಶಿವರಾವ್.

ಇನ್ನು ಮುಂದೆ ಭದ್ರಾಚಲ ರಾಮದಾಸರ ರಚನೆ ಕಮಲನಯನ ವಾಸುದೇವ, ಜಂಜುಟಿ ರಾಗ, ರೂಪಕತಾಳದಲ್ಲಿ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ವೇತಾ ವೆಂಕಟೇಶ್ ಅವರ ಹಾಡುಗಾರಿಕೆ ಆಲಿಸಿದಿರಿ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಸಹಕಾರ ನೀಡಿದವರು ಮೈಸೂರು ಆರ್ ದಯಾಕರ್ ವಯೋಲಿನ್ ಹಾಗೂ ಎಂ ಗುರುರಾಜ್ ಮೃದಂಗ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 3:30:30 ಇನ್ನು ಮುಂದೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿಯಲ್ಲಿ ಉಮಂಗ್ ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 4 ಗಂಟೆಯಾಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸ್ಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ. ಮಹಿಳಾ ಸಾಹಿತ್ಯ ರಂಗ, ಮಹಿಳೆಯರ ಪತ್ರಗಳನ್ನಾಧರಿಸಿದ ಸಾಹಿತ್ಯ ಕಾರ್ಯಕ್ರಮ. ಪ್ರಸ್ತುತಿ ಕೀರ್ತನ, ಸಹನ ಹಾಗೂ ನೇತ್ರ. ಕೇಳುಗರೆಲ್ಲರಿಗೂ ನಮಸ್ಕಾರ. ಇಂದಿನ ಮಹಿಳಾ ರಂಗದ ಮಹಿಳಾ ಸಾಹಿತ್ಯ ರಂಗ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ನೆಚ್ಚಿನ ಸಂಚಿಕೆ ಇವತ್ತು ಪ್ರಸಾರ ಆಗ್ತಾ ಇದೆ. ನೀವೇ ಬರೆದು ಕಳಿಸಿರುವಂತಹ ಕವನಗಳನ್ನ, ಕಥೆಗಳನ್ನ, ಲೇಖನಗಳನ್ನ ಇವತ್ತು ನಾವು ಓದ್ತಾ ಇದ್ದೇವೆ. ನಿಮ್ಮೊಂದಿಗೆ ನಾನು ಸಹನ,
4: ನಾನು ಕೀರ್ತನ,
5: ಹಾಗೂ ನಾನು ಕೆ ನೇತ್ರ.
0: ಓಕೆ ಕೀರ್ತನ, ನೇತ್ರ, ಇನ್ನು ಬಹಳಷ್ಟು ಪತ್ರಗಳಿದೆ ನಮ್ಮ ಹತ್ರ.
5: ಹೌದು.
0: ಸೊ ಇವತ್ತು ಯಾರ್ಯಾರ ಪತ್ರಗಳನ್ನ ನಾವು ಓದ್ತಾ ಇದ್ದೀವಿ?
4: ಇವತ್ತು ನಾವು ಸುಮಾರು ಜನದ ಪತ್ರಗಳನ್ನ ಓದ್ತಾ ಇದ್ದೀವಿ. ಆದ್ರೆ ಸ್ಪೆಷಲ್ ಆಗಿ ಹೇಳೋದು ಅಂತ ಅಂದ್ರೆ, ಒಬ್ರು ಬರ್ದಿರೋ ಕವಿತೆಗಳು ಕಣ್ಣು ಮುಂದೆ ಒಂದು 5 ಕವಿತೆ ಕಾಣಿಸ್ತಾ ಇದೆ ಈಗ ನಾನು ನೋಡೋದಾದ್ರೆ. ಇಲ್ಲಿ ನಾವು ಇಟ್ಕೊಂಡಿರೋ ಅಷ್ಟು ಪೇಪರ್ಗಳನ್ನ ನೋಡ್ತಾ ಇದ್ರೆ ಒಬ್ರು ಹೆಸರು ನಮಗೆ ಜಾಸ್ತಿ ಕಾಣಿಸ್ತಾ ಇದೆ. ಯಾರ ಹೆಸರು ಅಂತ ಈಗ ನೇತ್ರ ಹೇಳ್ತಾರೆ.
5: ಈಗ ನನ್ನ ಕೈಲಿರೋದು ಮೈಸೂರಿನ ಸರಸ್ವತಿಪುರಂನ ಕೆವಿ ಉಮಾ ಅವರು ಎಷ್ಟೊಂದು ಕವನಗಳನ್ನ ಬರೆದಿದ್ದಾರೆ ಅಂದ್ರೆ, ಇವರು ಒಬ್ರು ಇಷ್ಟೊಂದು ಕವನಗಳನ್ನ ಬರೆದ್ರಾ, ಇವ್ರು ಕವಿಯತ್ರಿನಾ ಅಂತ ಅನಿಸ್ತಾ ಇದೆ.
0: ಓಕೆ, ಹಾಗಿದ್ರೆ ಅವರ ಒಂದು ಕವನಗಳಲ್ಲಿ ಏನನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಕೇಳಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಯಾಕೆ ಶುರು ಮಾಡ್ಬಿಡ್ಬಾರ್ದು ನೇತ್ರ?
5: ಹಾಗಾದ್ರೆ ನಮ್ಮ ಕೇಳುಗರಿಗೆ ಕವನದ ಸಾಲುಗಳನ್ನ ಕೇಳಿಸೋಣ. ಕೆವಿ ಉಮಾ ಅವರು ಬರೆದಿರೋದು ಕವನದ ಶೀರ್ಷಿಕೆ ಸ್ವರ್ಗದ ಮೆಟ್ಟಿಲು. ಕಾಡು ತಿಹುದು ಕಡುಕತ್ತಲು, ಅಲ್ಲಿ ಹುದು ಚಂದಿರನ ಹಗಲು. ಕುಡಿ ಒಂದು ತೂಗುವ ತೊಟ್ಟಿಲು, ಅದುವೇ ನಮ್ಮಮ್ಮನ ಮೆಟ್ಟಿಲು. ಸೇರಬೇಕು ನಾ ತಾಯ್ತನದ ಒಡಲು, ಕನಸಲ್ಲಿ ಕಂಡಿತು ಚಿನ್ನದ ಮೆಟ್ಟಿಲು. ಅದನ್ನ ಏರಿ ಸೇರಬೇಕು ನಾನು ತಾಯಿಯ ಕಡಲು, ಅದಕ್ಕಾಗಿ ಹತ್ತುತ್ತಿರುವೆ ಒಂದೊಂದು ಮೆಟ್ಟಿಲು. ಮೋಡದ ಮರೆಯಲ್ಲಿ ಅಮ್ಮ ಮಲಗಿರಲು, ಹೊರಟಿರುವೆ ಅವಳನ್ನು ಭೂಮಿಗೆ ಕರೆತರಲು. ತಿಂಗಳಿನ ಬೆಳದಿಂಗಳ ಆಸರೆ ಎನಗಿರಲು, ಎದೆಯಾಳದಲ್ಲಿ ಉದ್ವೇಗದ ಹೊನಲಿರಲು. ಇನ್ನೇನು ಸೇರಬೇಕು ಮಮತೆಯ ಮಡಿಲು? ನಾನು ಕಂಡ ನನ್ನಮ್ಮ ಮಾಯವಾಗಿರಲು, ಬಂದೆರಗಿತ್ತೊಂದು ಬರಸಿಡಿಲು. ಕಂಗಳಲ್ಲಿ ಕಣ್ಣೀರು ಕಡಲ ತುಂಬಿರಲು, ಮುಚ್ಚಿಹೋಯಿತು ಬದುಕಿನ ಸ್ವರ್ಗದ ಮೆಟ್ಟಿಲು.
0: ಇಷ್ಟೇನಾ ನೇತ್ರ ಕವನದ ಸಾಲುಗಳು?
5: ಹೌದು. ಆದ್ರೆ ಪಾಪ ಅವರು ಸ್ವರ್ಗದ ಮೆಟ್ಟಿಲು ಅಂತ ಶೀರ್ಷಿಕೆ ಕೊಟ್ಟಿದ್ದಾರೆ. ಅವರ ತಾಯಿಯನ್ನ ಬಹುಶಃ ನೆನಪಿಸ್ಕೋತಾ ಇದ್ದಾರೆ ಅಂತ ಅನ್ಸತ್ತೆ. ಇದು ವಿಷಾದದ ಕವನದ ಸಾಲುಗಳು ಅಂತ ನನಗನ್ಸತ್ತೆ. ಆದ್ರೆ ಕೀರ್ತನ ನಿಂಗೇನ್ ಅನ್ನಿಸ್ತು?
4: ನಂಗೂ ಹಾಗೆ ಅನ್ನಿಸ್ತು ನೇತ್ರ. ಅಂದ್ರೆ ಈಗ ಯಾರಿಗೆ ಆಗಿರ್ಬಹುದು, ಅವ್ರು ಎಷ್ಟೇ ದೊಡ್ಡವರಾದ್ರೂ ಕೂಡ ಆ ತಾಯಿ ಅನ್ನೋಂಥದ್ದು ಯಾವತ್ತಿಗೂ, ಎಷ್ಟು ದಿನ ಇದ್ರು ಕೂಡ ಆ ತಾಯಿ ಅನ್ನೋಂಥದ್ದು ಇನ್ನೂ ಸ್ವಲ್ಪ ದಿನ ನಮ್ಮ ಜೊತೆ ಇರ್ಲಿ, ಇನ್ನೂ ಒಂದಷ್ಟು ಕಾಲ ನಮ್ಮ ಜೊತೆ ಅವ್ರು ಕಳೀಲಿ ಅನ್ನೋ ಒಂದು ಮನೋಭಾವನೆ ಪ್ರತಿಯೊಂದು ಮನುಷ್ಯನಿಗೂ ಇದ್ದೇ ಇರುತ್ತೆ. ಅದು ಮಹಿಳೆ ಆಗಿರ್ಬೇಕು, ಪುರುಷ ಆಗಿರ್ಬೇಕು ಅಂತ ಅಲ್ಲ, ಒಬ್ಬ ಮನುಷ್ಯ ಅಂತ ತಗೊಂಡ ತಕ್ಷಣ ಆ ತಾಯಿ ಪ್ರೀತಿ ಹಾಗೆ ಮಾಡಿಸುತ್ತೆ ಎಲ್ರನ್ನು. ಸೊ ಇವರು ಅವರ ತಾಯಿಯನ್ನ ನೆನಪಿಸ್ಕೊಂಡು ನಾನು ಒಂದೊಂದು ಮೆಟ್ಟಿಲನ್ನು ಹತ್ತಾ ಇದ್ದೀನಿ ಅಂತ ಬರ್ದಿರೋದು ತುಂಬಾನೇ ಒಂಥರ ಹೃದಯ ಸ್ಪರ್ಶಿಯಾಗಿದೆ ಅಂತ ಹೇಳ್ಬೋದು.
5: ಹೌದು, ಅವರು ಇನ್ನೊಂದು ಇನ್ನೊಂದು ಬರೆದಿದ್ದಾರೆ, ಅವ್ರ ಅಮ್ಮನನ್ನ ನೆನ್ಪಿಸ್ಕೊಳ್ಳೋದಿಕ್ಕೆ ನಾನು ಕೂಡ ಅಮ್ಮ ಆಗ್ಬೇಕೇನೋ, ಅಮ್ಮ ಆಗೋ ಮೆಟ್ಟಲನ್ನ ನಾನು ಏರ್ಬೇಕು ಅಂತ ಅನ್ಕೊಂಡಿದ್ದಾರೆ. ಹಾಗೆ ನಂಗೆ ಇನ್ನೊಂದು ಅನ್ಸುತ್ತೆ, ಸಾಮಾನ್ಯವಾಗಿ ಅಮ್ಮನನ್ನ ಕಳ್ಕೊಂಡಾಗ ಅಮ್ಮನ ಬೆಲೆ ಗೊತ್ತಾಗುತ್ತೆ, ಹಾಗೆ ನಾವು ಅಮ್ಮ ಆದಾಗ ಬಹುಶಃ ಅಮ್ಮನ ಕಷ್ಟಗಳು ಕೂಡ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ. ಪಾಪ ಕೊನೆಯಲ್ಲಿ ಇವರು ಕಣ್ಣೀರ ಕಡಲು ತುಂಬಿರಲು ಅಂತ ಬರೆದಿದ್ದಾರೆ, ಅವರಿಗೆ ಬಹುಶಃ ಅವ್ರ ಅಮ್ಮನ ಕಳ್ಕೊಂಡಿದ್ದ ದುಃಖದ ಆ ಭಾವನೆನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ.
4: ಹೌದು, ಯಾಕೆ ಅಂದ್ರೆ ಈಗ ಒಂದು ಹೆಣ್ಣು ಮದುವೆಯಾಗಿ ಗಂಡನ ಮನೆಗೆ ಬಂದಾಗ ಕೂಡ ತಾಯಿಯನ್ನ ತವರ ಮನೆಯನ್ನ ಮಿಸ್ ಮಾಡ್ಕೊಳ್ಳೋದನ್ನ ಕೂಡ ಇದರಲ್ಲಿ ವ್ಯಕ್ತಪಡಿಸಿರಬಹುದು.
5: ಹೌದು
0: ಹೌದಾ, ನಿಜ ನಿಜ. ಸರಿ ನೇತ್ರ, ಇವಾಗ ನನ್ನ ಹತ್ರ ಒಂದು ಕಥೆ ಇದೆ, ಆದ್ರೆ ಈ ಕಥೆನ ಮಹಾಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಕಳಿಸಿದ್ದಾರೆ, ಹಬ್ಬಕ್ಕೋಸ್ಕರ ಅಂತ ಕಳಿಸಿರುವಂತ ಕಥೆ. ಸೊ ನಮ್ ಕೇಳುಗರಿಗೆಲ್ಲ ಈಗಾಗ್ಲೇ ಗೊತ್ತಿದೆ, ಸ್ವಲ್ಪ ತಡ ಆಗಿದೆ ಕವನ ಓದೋದ್ರಲ್ಲಿ ಅಥವಾ ಕಥೆ ಓದೋದ್ರಲ್ಲಿ, ಯಾಕೆಂದ್ರೆ ವಿಶೇಷ ಕಾರ್ಯಕ್ರಮಗಳ ಸಲುವಾಗಿ ಒಂದೆರಡು ತಿಂಗಳು ಮಧ್ಯದಲ್ಲಿ ಸಾಹಿತ್ಯ ರಂಗ ಪ್ರಸಾರ ಮಾಡಕ್ ಆಗಿರ್ಲಿಲ್ಲ. ಸೊ ಅದನ್ನ ಹೋದ ತಿಂಗಳು ಕೂಡ ನಾವು ಹೇಳಿದೀವಿ.
5: ಹೌದು, ಹಾಗಾಗಿ ನಾವು ನಮ್ಮ ಯಾವ ಕೇಳುಗರಿಗೂ ನಿರಾಸೆ ಮಾಡೋದಿಲ್ಲ, ನಾವು ಅವ್ರು ಬರೆದಿರೋದನ್ನೆಲ್ಲ ನಾವು
0: ಓದೇ ಓದ್ತೀವಿ. ಸೊ ಇವಾಗ ಶಿವರಾತ್ರಿಗೆ ಅಂತ ಹೇಳಿ ಇವರು ಕಳಿಸಿರುವಂತದ್ದು ಮೈಸೂರಿನ ವಿವಿ ಮೊಹಲ್ಲಾದಿಂದ ಎಸ್ ಮನೋರಮ. ಸೊ ಇವರ ಹೆಸರು ಬಹಳ ಪರಿಚಿತವಾಗಿದೆ, 85 ವರ್ಷ ಇವರಿಗೆ.
5: ಹೌದು,
0: ಸೊ ಬಹಳ ಆಸಕ್ತಿಯಿಂದ ನಮ್ಮ ಆಕಾಶವಾಣಿಯನ್ನ ಕೇಳ್ತಾರೆ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರು ಪ್ರತಿಕ್ರಿಯೆಯನ್ನ ನೀಡ್ತಾ ಇರ್ತಾರೆ.
5: ಹೌದು, ಹಾಗೆ ನಮ್ಮ ಸಾಹಿತ್ಯ ರಂಗಕ್ಕೂ ಕೂಡ ಈ ತರ ಕಥೆ
0: ಬರೆದು ಕಳಿಸ್ತಾ ಇರ್ತಾರೆ. ಸೊ ನೋಡೋಣ ಏನ್ ಬರ್ದಿದ್ದಾರೆ ಅಂತ ಹೇಳಿ. ಮೈಸೂರು ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ನಿಲಯ ನಿರ್ದೇಶಕರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ಇವರು. ಅದೇ ನಾನು ಹೇಳದ್ನಲ್ಲ, ಶಿವರಾತ್ರಿಗೆ ಬಂದಿತ್ತು ಅಂತ. ಭಗವಂತನ ಕೃಪೆ, ಗುರು ಹಿರಿಯರ ಆಶೀರ್ವಾದ ಯಾವಾಗಲೂ ನಿಮ್ಮೆಲ್ಲರ ಮೇಲಿರಲಿ. 2026 ಇಸವಿಯ ಹೊಸ ವರ್ಷದಲ್ಲಿ ನೀವು ಶುಭ ಸುದ್ದಿಯನ್ನ ನಮಗೆ ಕೊಟ್ಟಿದ್ದೀರಾ. ಆ ಶುಭ ಸುದ್ದಿನೇ ಮಹಿಳಾ ಸಾಹಿತ್ಯ ರಂಗ, ಮಹಿಳೆಯರ ಬರವಣಿಗೆಗೆ ಪ್ರೋತ್ಸಾಹವನ್ನ ಕೊಟ್ಟಿದ್ದೀರಾ, ಬಹಳ ಸಂತೋಷ ಆಗ್ತಾ ಇದೆ. ಈ ಸದಾವಕಾಶವನ್ನ ನಾನು ಸಹ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಒಂದು ಕಥೆ ಬರೆದಿದ್ದೀನಿ, ಶೀರ್ಷಿಕೆ ಭಾಷೆ, ಬ್ರ್ಯಾಕೆಟಲ್ಲಿ ಪ್ರಮಾಣ ಅಂತ ಇದೆ, ಆಮೇಲೆ ಪರಿವರ್ತನೆ ಅಂತ ಇದೆ, ಭಾಷೆ ಪರಿವರ್ತನೆ ಅಂತ ಇರಬಹುದು. ಫಸ್ಟೇ ಡಿಸ್ಕ್ಲೈಮರ್ ಹಾಕ್ಬಿಟ್ಟಿದ್ದಾರೆ ಅವರು, ನನ್ನ ಬರವಣಿಗೆಯಲ್ಲಿ ಅನೇಕ ಲೋಪದೋಷಗಳಿವೆ,

0: ಸರಿಯಾಗಿ ಬರೆಯಲು ಆಗೋದಿಲ್ಲ, ಆದರೂ ಬರೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ಅಂತ.
1: ಹಾಗೆ ನಾವು ಒಂದು ಹೇಳೋಣ,
0: ಹಾ,
1: ಅವರು ಈ ವಯಸ್ಸಲ್ಲೂ ಕೂಡ ಅಷ್ಟೊಂದು ಉತ್ಸಾಹದಿಂದ ಬರೀತಾ ಇದಾರಲ್ವಾ, ಹಾಗಾಗಿ ನಾವು ಕೂಡ ಅಷ್ಟೇ ಉತ್ಸುಕರಾಗಿ ಓದ್ತಾ ಇದ್ದೀವಿ ಅಂತ ಹೇಳ್ಬಿಡೋಣ.
0: ಖಂಡಿತವಾಗ್ಲೂ ನೇತ್ರ. ಸೊ ಅದೇ ಹೇಳ್ದ ಹಾಗೇನೆ ಕಥೆ ಶೀರ್ಷಿಕೆ ಭಾಷೆ ಪರಿವರ್ತನೆ. ಟ್ರಿನ್ ಟ್ರಿನ್ ಎಂದು ಕರೆಗಂಟೆಯ ಶಬ್ದ ಕೇಳಿ ಬಂದಾಗ ಆಗ ತಾನೇ ನಿದ್ದೆಗೆ ಚಾರಿದ್ದ ಡಾಕ್ಟರ್ ಭರತ್ಗೆ ಎಚ್ಚರವಾಯಿತು. ಘಂಟೆ 11:30 ರಾತ್ರಿ, ಅಂದ್ರೆ ರಾತ್ರಿ 11:30 ಆಗಿತ್ತು. ಈ ವೇಳೆಯಲ್ಲಿ ಯಾರಿರಬಹುದು ಅಂತ ಯೋಚಿಸ್ತಾ ಬಾಗಿಲನ್ನ ತೆರೆದ್ರು. ಒಬ್ಬ ದಢೂತಿ ವ್ಯಕ್ತಿ ನಿಂತಿದ್ದ, ಮೀಸೆ ಬಿಟ್ಟಿದ್ದ, ಸರ ಉಂಗುರ ಹಾಕಿದ್ದ, ಕಣ್ಣಿನಿಂದ ಅಶ್ರು ಬರ್ತಾ ಇತ್ತು. ಅಶ್ರು ಅಂದ್ರೆ ಅಳು,
1: ಕಣ್ಣೀರು,
0: ಕಣ್ಣೀರು. ಡಾಕ್ಟರ್ಗೆ ಅವನ ಮೇಲೆ ಕರುಣೆ ಬಂತು. ಯಾರಪ್ಪ ನೀನು ಅಂತ ಕೇಳಿದ್ರು. ಅವನು ಕ್ಷೀಣ ಸ್ವರದಿಂದ, ಡಾಕ್ಟ್ರೇ ನಾನು ಭೀಮಯ್ಯ, ನನಗೆ ಒಬ್ಬನೇ ಮಗ, ಹೆಸರು ಅಶೋಕ, 10 ವರ್ಷ. ಇವನಿಗೆ ವಿಪರೀತ ಜ್ವರ ಬಂದಿದೆ, ಮಾತಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಏನನ್ನೂ ಕುಡಿತಾನೂ ಇಲ್ಲ. ನನ್ನ ಪತ್ನಿ ಪಾರ್ವತಿ, ನಾವಿಬ್ರೂ ಬಹಳ ಗಾಬರಿಯಾಗಿದ್ದೀವಿ. ನೀವು ಪ್ರಸಿದ್ಧ ಡಾಕ್ಟರ್ ಅಂತ ತಿಳಿತು, ದಯವಿಟ್ಟು ನೀವು ಬರಬೇಕು, ನನ್ನ ಮಗನನ್ನು ರಕ್ಷಿಸಬೇಕು, ನೀವೇ ನಮ್ಮ ಪಾಲಿನ ದೇವರು, ಕಾರ್ ತಂದಿದ್ದೇನೆ, ಬನ್ನಿ ಡಾಕ್ಟ್ರೇ ಎಂದು ಅಂಗಲಾಚಿ ಪ್ರಾರ್ಥಿಸಿದನು. ಡಾಕ್ಟರ್, ಹೆದರುಬೇಡ ಭೀಮಯ್ಯ, ನಾನು ಖಂಡಿತ ಬಂದು ನಿನ್ನ ಮಗನನ್ನು ಪರೀಕ್ಷಿಸಿ ಟ್ರೀಟ್ಮೆಂಟ್ ಕೊಡ್ತೇನೆ. ನಾನು ದೇವರಲ್ಲ, ನಾನು ನಿಮಿತ್ತ ಮಾತ್ರ ವೈದ್ಯ. ಈಗಲೇ ನಾನು ಮೆಡಿಕಲ್ ಕಿಟ್ ತರ್ತೀನಿ ಎಂದು ಹೇಳಿ ಒಳಗೆ ಹೋದರು. ಡಾಕ್ಟರ್ ಪತ್ನಿ ಸುಜಿಯ ಬಂದಿರುವುದು ಯಾರು ಎಂಬ ಕುತೂಹಲದಿಂದ ಇಣುಕಿ ನೋಡಿದಳು. ಈ ವ್ಯಕ್ತಿಯನ್ನು ನೋಡುತ್ತಲೇ ಭಯಭೀತಳಾದಳು. ತನ್ನ ಪತಿಗೆ, ರೀ ಇವನು ಯಾರೋ ಏನೋ, ಭಯವಾಗ್ತಿದೆ, ಹೋಗಬೇಡಿ ಎಂದು ಹೇಳಿದ್ಲು. ಆಗ ಡಾಕ್ಟರ್, ಹೆದರಬೇಡ ಸುಜಿಯ, ದೇವರಿದ್ದಾನೆ, ನಾನು ಯಾರಿಗೂ ದ್ರೋಹ ಮಾಡಿಲ್ಲ, ನನ್ನ ವೈದ್ಯ ವೃತ್ತಿಯನ್ನ ನಿರ್ವಂಚನೆಯಿಂದ ಮಾಡ್ತಾ ಇದ್ದೇನೆ. ನಮಗೆ ವಿಶ್ರಾಂತಿ ಎಂಬುದು ಇಲ್ಲ, ರೋಗಿಗಳ ಸೇವೆ ಮಾಡುವುದೇ ನಮ್ಮ ಧ್ಯೇಯ. ಬರುವುದು ತಡವಾಗಬಹುದು, ಧೈರ್ಯವಾಗಿರು, ನೀನು ದೇವರನ್ನ ಪ್ರಾರ್ಥಿಸು ಎಂದು ಹೇಳಿ ಭೀಮಯ್ಯನ ಜೊತೆ ಕಾರಿನಲ್ಲಿ ಅವನ ಮನೆ ಕಡೆ ಹೋದರು. ಭೀಮಯ್ಯ ದುಃಖಿಸುತ್ತಲೇ ಕಾರನ್ನು ಓಡಿಸುತ್ತಿದ್ದನು. ಸುಮಾರು 10 ನಿಮಿಷದಲ್ಲಿ ಮನೆ ತಲುಪಿದರು. ಕಾರಿನ ಶಬ್ದ ಕೇಳಿದ ತಕ್ಷಣ ಪಾರ್ವತಮ್ಮ ಈಚೆ ಬಂದರು. ಡಾಕ್ಟರ್ ಅನ್ನು ನೋಡುತ್ತಲೇ ಅವಳ ದುಃಖ ಇಮ್ಮಡಿಯಾಯಿತು. ಡಾಕ್ಟ್ರೇ ಬನ್ನಿ, ನನ್ನ ಮಗನ ಜೀವ ಉಳಿಸಿ, ನೀವೇ ನಮ್ಮ ಪಾಲಿನ ದೇವರು, ನಾವು ನಿಮ್ಮನ್ನೇ ನಂಬಿದ್ದೇವೆ ಎಂದು ಅಳುತ್ತಾ ಅಳುತ್ತಾ ಹೇಳಿದ್ಲು. ಡಾಕ್ಟರ್, ಅಮ್ಮ ಚಿಂತೆ ಮಾಡಬೇಡಿ, ದೇವರನ್ನ ಪ್ರಾರ್ಥಿಸಿ, ನಂಬಿದವರನ್ನ ದೇವರು ಎಂದೂ ಕೈಬಿಡೋದಿಲ್ಲ, ನಾನು ಆದಷ್ಟು ಪ್ರಯತ್ನ ಪಡ್ತೇನೆ ಎಂದು ಹೇಳಿ ಒಳಗೆ ಹೋದ್ರು. ಒಂದು ದೊಡ್ಡ ಕೊಠಡಿಯಲ್ಲಿ ಮಂಚದ ಮೇಲೆ 10 ವರ್ಷದ ಮಗ ಮಲಗಿದ್ದನು. ಡಾಕ್ಟರ್ ಅಶೋಕನ ಹಣೆ ಮುಟ್ಟಿ ನೋಡಿದರು. ಜ್ವರ ಹೆಚ್ಚಾಗಿತ್ತು. ನಾಡಿ ಬಡಿತವನ್ನು, ಹೃದಯದ ಬಡಿತವನ್ನು, ರಕ್ತದ ಒತ್ತಡವನ್ನು ಪರೀಕ್ಷಿಸಿದರು. ಹಣೆಗೆ ಒದ್ದೆ ಬಟ್ಟೆಯನ್ನು ಹಾಕಿದರು. ಎಲ್ಲವನ್ನೂ ಪರೀಕ್ಷಿಸಿದ ನಂತರ ಡಾಕ್ಟರ್ ಆ ದಂಪತಿಗಳಿಗೆ ಧೈರ್ಯವನ್ನು ಹೇಳುತ್ತಾ, ಈಗ ನಾನು ಇಂಜೆಕ್ಷನ್ ಕೊಡುತ್ತೇನೆ, ಅವನಿಗೆ ಜ್ಞಾನ ಬರುವ ತನಕ, ಮಾತನಾಡುವ ತನಕ ಎಷ್ಟು ಹೊತ್ತಾದರೂ ಸರಿ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಹೇಳಿ ಇಂಜೆಕ್ಷನ್ ಕೊಟ್ಟರು. ಸುಮಾರು 1 ಗಂಟೆಯ ನಂತರ ಅಶೋಕ ಕೈ ಬೆರಳುಗಳನ್ನು ಅಲ್ಲಾಡಿಸಿದನು. ನಿಧಾನವಾಗಿ ಕಣ್ಣು ತೆರೆದನು. ಮಾತನಾಡಲು ಪ್ರಯತ್ನಿಸಿದನು. ಅತ್ಯಂತ ಕ್ಷೀಣ ಸ್ವರದಲ್ಲಿ ಅಮ್ಮ ಅಪ್ಪ ಎಂದು ಕರೆದನು. ದಂಪತಿಗಳಿಗೆ ಖುಷಿಯೋ ಖುಷಿಯಾಯಿತು, ಆನಂದ ಭಾಷ್ಪ ಬಂದಿತು. ಡಾಕ್ಟರ್ಗೆ ವಂದಿಸಿದರು. ಸ್ವಲ್ಪ ಹೊತ್ತಾದ ಮೇಲೆ ಡಾಕ್ಟರ್ ಸ್ವಲ್ಪ ಹಾಲು ಕುಡಿಸಿದರು. ಒಂದು ಸಣ್ಣ ಮಾತ್ರೆಯನ್ನು ಪುಡಿ ಮಾಡಿ ಜೇನುತುಪ್ಪದೊಡನೆ ಸೇರಿಸಿ ತಿನ್ನಿಸಿದರು. ಕ್ರಮೇಣ ಅಶೋಕ ಚೇತರಿಸಿಕೊಳ್ಳುತ್ತಿದ್ದನು. ಡಾಕ್ಟರ್ ದಂಪತಿಗಳಿಗೆ, ನಿಮ್ಮ ಮಗ ಇನ್ನು 3 ದಿನಗಳಲ್ಲಿ ಪೂರ್ಣವಾಗಿ ಗುಣಮುಖನಾಗುತ್ತಾನೆ, ನಾನು ನಾಳೆಯೂ ಬಂದು ಅವನನ್ನು ಪರೀಕ್ಷಿಸುತ್ತೇನೆ, ನನ್ನ ಕಾರಿನಲ್ಲಿಯೇ ಬರುತ್ತೇನೆ, ಚಿಂತಿಸಬೇಡಿ ಎಂದು ಹೇಳಿದರು. ಭೀಮಯ್ಯ ಡಾಕ್ಟರ್ ಭರತ್ರವರನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗಿ ಅವರ ಮನೆಗೆ ಬಿಟ್ಟು ಬಂದನು. ಡಾಕ್ಟರ್ ಭರತ್ ತಮ್ಮ ಪತ್ನಿಗೆ ಎಲ್ಲಾ ವಿಷಯ ತಿಳಿಸಿದರು. ಮಾರನೆಯ ದಿನ ಡಾಕ್ಟರ್ ಬೆಳಿಗ್ಗೆ 11 ಗಂಟೆಗೆ ಭೀಮಯ್ಯನ ಮನೆಗೆ ಹೋಗಿ ಅವರ ಮಗನನ್ನು ಪರೀಕ್ಷಿಸಿದರು. ಇಂಜೆಕ್ಷನ್ ಕೊಟ್ಟರು. ಹಾಲು, ಹಣ್ಣು, ಬೇಯಿಸಿದ ತರಕಾರಿ ಕೊಡಿ ಎಂದು ಹೇಳಿದರು. 6 ಮಾತ್ರೆಗಳನ್ನು ಕೊಟ್ಟು ಬೆಳಿಗ್ಗೆ ರಾತ್ರಿ 1 ಮಾತ್ರೆ ಜೇನುತುಪ್ಪದೊಡನೆ ಸೇರಿಸಿ ಕೊಡಿ ಎಂದು ಹೇಳಿದರು. 3 ದಿನಗಳ ನಂತರ ಅಶೋಕ್ ಸಂಪೂರ್ಣವಾಗಿ ಚೇತರಿಸಿಕೊಂಡನು. ಮಾರನೆಯ ದಿನ ಒಂದು ದೊಡ್ಡ ಬೆಳ್ಳಿಯ ತಟ್ಟೆಯಲ್ಲಿ ಫಲ, ಪುಷ್ಪ, ಸ್ವೀಟ್ಸ್ ಒಂದು ಕವರ್ ಇಟ್ಟು ಕಾರಿನಲ್ಲಿ ಭೀಮಯ್ಯ, ಪಾರ್ವತಿ, ಅಶೋಕ್, ಡಾಕ್ಟರ್ ಭರತ್

0: ಹೋಗುವುದಿಲ್ಲವೆಂದು ಭಾಷೆ ಕೊಟ್ಟನು. ಡಾಕ್ಟರ್ಗೆ ತೃಪ್ತಿಯಾಯಿತು. ಸುಜಯ, ಪಾರ್ವತಿ, ಅಶೋಕ್ಗೆ ಏನೂ ಅರ್ಥವಾಗಲಿಲ್ಲ. ಪಿಳಪಿಳನೆ ಕಣ್ಣು ಬಿಡುತ್ತಾ ಸುಮ್ಮನೆ ನಿಂತಿದ್ದರು. 6 ತಿಂಗಳ ಹಿಂದೆ ಡಾಕ್ಟರ್ ಭರತ್ ಸುಜಯ ಬೇರೆ ಊರಿನಲ್ಲಿ ಇದ್ದಾಗ, ಪ್ರವಾಸ ಹೋಗಿದ್ದಾಗ ಕಳ್ಳತನ ಆಗಿತ್ತು. ದೂರು ಕೊಟ್ಟಿದ್ದರೂ ಕಳ್ಳ ಸಿಕ್ಕಿರಲಿಲ್ಲ. ಆದರೆ ಈಗ ಡಾಕ್ಟರ್ ಭರತ್ ಭೀಮಯ್ಯನ ಸರ ಉಂಗುರ, ಪಾರ್ವತಮ್ಮನ ಸರ ಬಳೆ ಉಡುಗೊರೆ ಎಂದು ತಂದಿದ್ದ. ಬೆಳ್ಳಿ ತಟ್ಟೆ ಎಲ್ಲವನ್ನೂ ಗಮನಿಸಿದ್ದರು. ಇದೇ ಒಳ್ಳೆಯ ಸಮಯ ಎಂದು ನಿರ್ಧರಿಸಿ ಭೀಮಯ್ಯನಿಂದ ಭಾಷೆ ಅಥವಾ ಪ್ರಮಾಣ ತೆಗೆದುಕೊಂಡರು. ಅವನ ಮನದ ಪರಿವರ್ತನೆಯೂ ಆಗಿತ್ತು. ಹಿಂದೆ ಭಗವಾನ್ ಬುದ್ಧನು ಅಂಗುಲಿಮಾಲನ ಮನ ಪರಿವರ್ತನೆ ಮಾಡಿದಂತೆ, ಇಂದು ಡಾಕ್ಟರ್ ಭರತ್ ಭೀಮಯ್ಯನ ಮನ ಪರಿವರ್ತನೆ ಮಾಡಿದ್ದರು. ಭಾಷೆ ತೆಗೆದುಕೊಂಡರು, ಪ್ರಮಾಣ ಮಾಡಿಸಿದರು. ಈ ಕಥೆಯನ್ನು ಬರೆಯೋದಕ್ಕೆ ಸದಾವಕಾಶ ಕೊಟ್ಟಿದ್ದಕ್ಕೆ ನಿಲಯದ ನಿರ್ದೇಶಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕ ವಂದನೆಗಳು. ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುವ 75 ವರ್ಷಗಳಿಂದಲೂ ಆಕಾಶವಾಣಿಯ ಅಭಿಮಾನಿಯಾಗಿರುವ ಮೈಸೂರಿನ ವಿವಿ ಮೊಹಲ್ಲಾದಲ್ಲಿ ವಾಸಿಸುತ್ತಿರುವ ಎಸ್ ಮನೋರಮಾ ಅವರು ಈ ಕಥೆಯನ್ನ ಬರೆದು ನಮಗೆ ಕಳಿಸಿದ್ದಾರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಓದುವಾಗ ಹೇಳದ್ನಲ್ಲ ನಿಮ್ಗೆ, ಭಾಷೆ ಬ್ರಾಕೆಟ್ ಅಲ್ಲಿ ಪ್ರಮಾಣ ಅಂತ ಇದೆ, ಆಮೇಲೆ ಪರಿವರ್ತನೆ ಇದೆ. ನಾನು ಭಾಷೆ ಪರಿವರ್ತನೆ ಅಥವಾ ಪ್ರಮಾಣ ಪರಿವರ್ತನೆ ಅಂತ ಹೇಳದ್ನಲ್ಲ. ಸೊ ಇವಾಗ ಲಾಸ್ಟ್ ಅಲ್ಲಿ ಒಂದೇ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ.
1: ಹೌದು, ಮನೋರಮಾ ಅವರು ಮನಸ್ಸನ್ನ ಪರಿವರ್ತನೆ ಮಾಡೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದಕ್ಕೆ ಭಾಷೆ ಅಂದ್ರೆ ಪ್ರಮಾಣವನ್ನ ಸ್ವೀಕರಿಸ್ತಾರೆ, ಅಂದ್ರೆ ಪ್ರಮಾಣ ತಗೋತಾರೆ ಕಳ್ಳನ ಹತ್ರ. ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಅವರಲ್ಲ. ಅಲ್ಲ, ಅವರು ಆ ಕಥೆ ಬರೆಯುವಾಗ ಸನ್ನಿವೇಶವನ್ನ ಎಷ್ಟು ಚೆನ್ನಾಗಿ ಕಲ್ಪಿಸ್ಕೊಂಡು ಬರ್ದಿದಾರಲ್ವಾ. ಆ ಪೇಷಂಟ್ ಆಗಿ ಬರೋದೇ ಒಬ್ಬ ಕಳ್ಳತನ ಮಾಡಿರ್ತಾನೆ, ಆಮೇಲೆ ಅವನು ಉಡುಗೊರೆಯಾಗಿ ಕೊಡೋದು, ಇವ್ರ ಮನೆಯಲ್ಲಿ ಏನ್ ಕದ್ದಿರ್ತಾನೋ ಅದನ್ನೇ ಉಡುಗೊರೆಯಾಗಿ ಕೊಡ್ತಾನೆ. ಬಟ್ ಡಾಕ್ಟರ್ ಭರತ್ ಏನ್ ಮಾಡ್ತಾರೆ, ಆ ಉಡುಗೊರೆ ಇಸ್ಕೊಂಡು ಸುಮ್ನೆ ಆಗಲ್ಲ, ಅದು ಅವ್ರ ಮನೆದೇ ಒಡವೆಗಳು ಅಂತ ಗೊತ್ತಾದ ತಕ್ಷಣ ಅವನ ಮನಸ್ಸನ್ನ ಪರಿವರ್ತನೆ ಮಾಡ್ಬೇಕು ಅಂತ ಅವನ ಹತ್ರನೇ ಭಾಷೆ ತಗೋತಾನೆ.
0: ಹೌದು, ಹೌದು, ಭಾಷೆ ಅಥವಾ ಪ್ರಮಾಣ ಪರಿವರ್ತನೆ.
1: ಮನೋರಮಾ ಅವರಿಗೆ ಧನ್ಯವಾದಗಳನ್ನ ಹೇಳೋಣ. ಹಾಗೆ ಕೀರ್ತನ ಕೆ ವಿ ಉಮಾ ಅವ್ರದ್ದು ಎಷ್ಟೊಂದು ಕವನಗಳಿದೆ ನೇತ್ರನ ಹತ್ರ ಅಂತ ಹೇಳಿದ್ರು. ಹಾಗಾದ್ರೆ ನಾ ಇನ್ನೊಂದು ಕವನ ಓದ್ಲಾ.
0: ಖಂಡಿತ ಖಂಡಿತ ಓದಿ.
1: ಅವ್ರು ಬರೆದಿರೋ ಕವನಕ್ಕೆ ಶೀರ್ಷಿಕೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಅಂತ. ಸಂಗೊಳ್ಳಿ ರಾಯಣ್ಣ ಕರೆಯುವರು ನಿನ್ನ ಕ್ರಾಂತಿವೀರ ರಾಯಣ್ಣ, ಕಿತ್ತೂರು ಚೆನ್ನಮ್ಮನ ಸಾಕು ಮಗ ನೀನಣ್ಣ, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ಕಣ್ಮಣಿಯಣ್ಣ, 7 ಅಡಿ ಎತ್ತರದ ನಿಲುವು ನಿನ್ನದಣ್ಣ, ಗಂಡೆದೆಯ ಗುಂಡಿಗೆಯ ಧೀರ ರಾಯಣ್ಣ, ನಿನ್ನ ಹೆಸರು ಕೇಳಿದರೆ ಆಂಗ್ಲ ಕುನ್ನಿಗೆ ನಡುಕವಣ್ಣ, ನೀ ಕನಸಲೂ ಕಂಡರೂ ಬೆಚ್ಚಿ ಬೀಳುವರಣ್ಣ, ನವ ಯುವಕರಲ್ಲಿ ದೇಶ ಪ್ರೇಮ ತುಂಬಿದ ವೀರ ರಾಯಣ್ಣ, ಗೆರಿಲ್ಲಾ ಯುದ್ಧ ತಂತ್ರವ ಬಳಸಿದ ಮೊದಲಿಗ ನೀನಣ್ಣ, ಸ್ವಾತಂತ್ರ್ಯದ ಕೆಚ್ಚೆದೆಯ ಕಿಚ್ಚು ಹಚ್ಚಿದೆಯೇ ಅಣ್ಣ, ಭರತ ಭೂಮಿಯ ನೀ ಹೆಮ್ಮೆಯ ಕಂದಣ್ಣ, ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಕ್ರಾಂತಿಕಾರಿ ರಾಯಣ್ಣ, ಸ್ಥಳೀಯ ಜಮೀನ್ದಾರರ ಕುತಂತ್ರಕ್ಕೆ ಬಲಿಯಾದ ಏಕಣ್ಣ, ನಂದನ ಗ್ರಾಮದ ಆಲದ ಮರಕ್ಕೆ ನಿನ್ನ ನೇಣು ಹಾಕಿದರಣ್ಣ, ಪರಾಕ್ರಮಿ ಯೋಧನ ಬಲಿದಾನವಾಯಿತಣ್ಣ, ಸೇರಿದೆ ನೀ ಕನ್ನಡಾಂಬೆಯ ಮಣ್ಣಿನ ಕಣಕಣ, ಗರ್ಭಿಣಿಯರ ಕನಸಿನ ಕೂಸು ನೀನಣ್ಣ, ಇದಕ್ಕೆ ಮೂಕ ಸಾಕ್ಷಿಯಾಗಿ ನಿಂತಿದ್ದೆ ನೀ, ಎಂದೆಂದಿಗೂ ಭಾರತೀಯರಲ್ಲಿ ಅಜರಾಮರವಣ್ಣ. ಅಂದ್ರೆ ಸಂಗೊಳ್ಳಿ ರಾಯಣ್ಣನ ಪೂರ್ತಿ ಜೀವನ ವೃತ್ತಾಂತವನ್ನ ಈ ಕವನದ ಸಾಲುಗಳಲ್ಲಿ ಕೆವಿ ಉಮಾ ಅವರು ಬರೆದಿದ್ದಾರೆ.
0: ಹೌದು, ಅಂದ್ರೆ ಸಂಗೊಳ್ಳಿ ರಾಯಣ್ಣ ಅನ್ನುವಂಥ ಹೆಸರು ಕೇಳಿದ್ರೇನೆ ಅವರು ಬರೀ ಒಂದು ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಲಿಲ್ಲ, ನಮ್ಮೆಲ್ಲರ ಒಂದು ಪ್ರತಿನಿಧಿಯಾಗಿದ್ರು ಅನ್ನೋ ರೀತಿ ಅವರು ಈ ಕವನವನ್ನ ಬರೆದಿದ್ದಾರೆ ಅಲ್ವಾ.
1: ಹೌದು.
0: ಹಾಗೆ ಈಗ ನನ್ನ ಹತ್ರ ಸರಸ್ವತಿಪುರಂನಿಂದ ವೀಣಾ ಶ್ರೀಕಾಂತ್ ಅವರು ಬರೆದಿರೋ ಒಂದು ಕತೆ ಇದೆ. ಕಥೆಯ ಶೀರ್ಷಿಕೆನೆ ಎಷ್ಟು ಚೆನ್ನಾಗಿದೆ ಗೊತ್ತಾ?
1: ಏನು?
0: ಮೊಬೈಲ್ ಮೋಹಿನಿ. ಓ,
1: ಹಿಂದೆ ಒಂದ್ಸರ್ತಿ ನಮ್ಮ ಕೇಳುಗರು ಇದೇ ತರ ಮೊಬೈಲ್ ಬಗ್ಗೆ ಒಂದು ಕಥೆ ಬರೆದಿದ್ರು.
0: ವೀಣಾ ಶ್ರೀಕಾಂತ್ ಅವರೇ ಬರೆದಿದ್ದು. ವಾಕಿಂಗ್ ಆಯಣ ಅಂತ ಬರೆದಿದ್ರು, ಅಂದ್ರೆ ಪಾರ್ಕ್ ಅಲ್ಲಿ ವಾಕ್ ಮಾಡ್ತಾ ಹೇಗೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಬರೆದಿದ್ರು. ಈಗ ಮೊಬೈಲ್ ಮೋಹಿನಿ ಅಂತ ಬರೆದಿದ್ದಾರೆ, ಏನಿದೆ ಈ ಕಥೆಯಲ್ಲಿ ಅಂತ ನೋಡೋಣ. ಹೆಸರೇ ಇಷ್ಟು ಅಂದವಾಗಿದೆ ಅಂದ ಮೇಲೆ ಮುಂದೆ ಬರೆಯುವ ಪ್ರಹಸನ ಕೂಡ ಇಷ್ಟೇ ಚಂದ ಇರುತ್ತಾ? ಯೋಚನೆ ಮಾಡ್ತಾ ಇದ್ದೀರಾ? ಸರಿ, ಈಗ ಮುಂದೆ ಓದಿ. ಹೀಗೆ ಮೊನ್ನೆ ಬಸ್ನಲ್ಲಿ ಊರಿಗೆ ಹೋಗುವಾಗ ಪಕ್ಕದಲ್ಲಿ ಕಾಲೇಜ್ ಕನ್ಯೆ ನನ್ನ ಪಕ್ಕ ಬಂದು ಕೂತಳು. ಆಂಟಿ, ನನ್ನ ಬ್ಯಾಗ್ ಇಲ್ಲಿದೆ, ಸ್ವಲ್ಪ ಗಮನ ಕೊಡಿ, ನಾನು ಹೋಗಿ

0: ಸ್ವಲ್ಪ ಕೂಲ್ ಡ್ರಿಂಕ್ಸ್ ತರ್ತೀನಿ ಅಂತ ಹೇಳಿದ್ಲು. ನಾನು ಸರಿ ಆಯ್ತು ಹೋಗಿ ಬಾ, ಸ್ವಲ್ಪ ಬೇಗ ಬಾ ಅಂದೆ. ಸರಿ ಬಸ್ ಇಳಿದು ಅಂಗಡಿ ಹತ್ರ ಹೋದ್ಲೋ ಏನೋಪ್ಪ, ಬ್ಯಾಗ್ನಲ್ಲಿ ಒಂದೇ ಸಮನೆ ಒಂದು 10-15 ಕಾಲ್ ಬರ್ತಾಯಿತ್ತು. ನಾನು ಸುಮ್ಮನಿದ್ದೆ. ಸ್ವಲ್ಪ ಹೊತ್ತಿನ ನಂತರ ಇಡೀ ಅಂಗಡಿಯನ್ನೇ ತಂದಿದ್ಲು ಆ ಕಾಲೇಜ್ ಕನ್ಯೆ. 3 ತಾಸಿನ ಪ್ರಯಾಣಕ್ಕೆ ಯಾಕೆ ಇಷ್ಟೊಂದು ಖರೀದಿ ಮಾಡಿದ್ಲೋ ಗೊತ್ತಾಗ್ಲಿಲ್ಲ. ಮೋಹಿನಿಯೋ ಬಕಾಸುರನ ತಂಗಿಯೋ. ಸರಿ ಬಸ್ ಹೊರಟಿತು. ಟಿಕೆಟ್ ಕೊಳ್ಳಲು ಹಣ ಹೊರತೆಗೆಯುವ ಮುಂಚೆ ಮೊಬೈಲ್ ಫೋನ್ ತೆಗೆದಳು. ಒಂದು ಕೈನಲ್ಲಿ ಮೊಬೈಲ್, ಮತ್ತೊಂದು ಕೈನಲ್ಲಿ ಸ್ಯಾಂಡ್ವಿಚ್. ಈಗ ಟಿಕೆಟ್ ಆದರೂ ಹೇಗೆ ತಗೋತಾಳೆ? ಆಂಟಿ, ಕ್ಯಾನ್ ಯು ಪ್ಲೀಸ್ ಬೈ ಮಿ ಎ ಟಿಕೆಟ್ ಅನ್ನೋದಾ? ಯಾವ ಸೀಮೆ ಜನ ಅನ್ಕೊಂಡೆ. ಸರಿ, ಕಂಡಕ್ಟರ್ ಕೈನಲ್ಲಿ ದುಡ್ಡು ಕೊಟ್ಟು 2 ಟಿಕೆಟ್ ತಗೊಂಡೆ.
1: ಮೈಸೂರು ಸೀಮೆ ಇರಬೇಕು ಅಥವಾ ಬೆಂಗಳೂರು ಇರಬೇಕು.
0: ಚಕ ಚಕ ಸ್ಪೀಡ್ ಡಯಲ್ ಮಾಡಿ ಯಾರ ಹತ್ರನೋ ಮಾತಾಡೋಕೆ ಶುರು ಮಾಡಿದ್ಲಪ್ಪ. ಮುಖದ ತುಂಬ ನಗೆ. ಆಕೆಯ ಸ್ನೇಹಿತನೋ ಸ್ನೇಹಿತೆಯೋ ಎದುರಿಗಿರುವಂತೆ ರಾಶಿ ರಾಶಿ ಮಾತು. ಅಕ್ಕಪಕ್ಕ ಇರುವವರ ಪರಿವೇ ಇಲ್ಲದಂತಾಯ್ತು. ಸಂಭಾಷಣೆ ಪ್ರಾರಂಭವಾದರೆ ಮುಗಿಯುವ ಸೂಚನೆ ಬರಲೇ ಇಲ್ಲ. ನಾನು ಕೂಡ ಇಯರ್ ಫೋನ್ ಹುಡುಕಿ ಇಷ್ಟವಾದ ಭಾವಗೀತೆಗಳು ಕೇಳಬೇಕು ಅನ್ನೋ ಅಷ್ಟರಲ್ಲಿ ಶುರು ಆಯಿತು ಆ ಕಾಲೇಜ್ ಕನ್ಯಾಮಣಿ ತಾನು ಖರೀದಿಸಿದ ಸೀರೆಗಳನ್ನು ಕುರಿತು ಇಡೀ ಪ್ರಯಾಣದ ಉದ್ದಕ್ಕೂ ಮಾತನಾಡಿದ್ಲು. ಹೇ, ಯು ನೋ ಐ ಗಾಟ್ ದಿಸ್ ಸ್ಯಾರಿ ಫ್ರಮ್ ಮೈಸೂರ್, ದಟ್ ಶಾಪ್ ಹ್ಯಾಸ್ ನೈಸ್ ಕಲೆಕ್ಷನ್ಸ್ ಡಾ, ಬೆಟರ್ ದ್ಯಾನ್ ಆನ್ಲೈನ್ ಶಾಪಿಂಗ್ ಅನ್ನುತ್ತಾ ತಾನು ತಂದ ಸೀರೆ ಅಲ್ಲ ಸ್ಯಾರಿ ಕಲರ್ ಹೇಳೋಕೆ ಶುರು ಮಾಡಿದ್ಲು. ಅಲ್ಲ, ಆ ಕಲರ್ ಅಲ್ಲ, ಇದು ಒಂಥರ ಹನಿ ಕಲರ್. ದಟ್ಸ್ ಟೂ ಡಾರ್ಕ್ ಆಯ್ತು, ಇನ್ನೂ ಲೈಟ್ ಆಗಿದೆ, ಗೊತ್ತಾಯ್ತಾ? ಬಣ್ಣದ ವಿವರವನ್ನು ಮಾತಿನ ಮಾಧ್ಯಮದಲ್ಲಿ ಬಿತ್ತರಿಸಬಹುದು ಎಂಬುದು ನನಗೆ ಆಗಲೇ ಗೊತ್ತಾಗಿತ್ತು. ಯಾವ ಕವಿಯೂ ಲೇಖನನೂ ಇಂಥದ್ದನ್ನು ಸಾಧಿಸಲಾರ. ಮುಂದೆ ಸೀರೆಯ ಮೇಲಿರುವ ಜರಿ ಅಲಂಕಾರಗಳ ವಿವರಣೆ ನಡೆಯಿತು. ಜರಿಯ ಅಂಚಿನಲ್ಲಿ ನವಿಲುಗಳು ಕೂಡ ಇದೆ. ಹೇ, ಯು ನೋ ದೋಸ್ ಪಿಕಾಕ್ ಡಿಸೈನ್ಸ್ ಆರ್ ಹ್ಯಾಂಡ್ ಮೇಡ್ ಥ್ರೆಡ್ ಎಂಬ್ರಾಯ್ಡ್ರಿ, ದಟ್ ಸೋ ಲವ್ಲಿ ಅನ್ನುತ್ತಾ ಸುಮಾರು 10 ಸೀರೆಗಳನ್ನಾದರೂ ಆಕೆ ಖರೀದಿ ಮಾಡಿದ್ದಳೆಂದು ತೋರುತ್ತದೆ. ಮೊದಮೊದಲು ನಾನು ಇವಳ ಕಾಟ ತಡೆಯಲಾರದೆ ಭಾವಗೀತೆಗಳನ್ನು ಕೇಳಲು ಪ್ರಯತ್ನಿಸಿದೆ. ಇಲ್ಲ, ಆಗಲೇ ಇಲ್ಲ. ಎಡಬಿಡದೆ ಮಾತಿನ ಚಕಮಕಿ ನಡೆಯುತ್ತಲೇ ಇತ್ತು. ನನಗೆ ಆ ಮೊಬೈಲ್ ಮೋಹಿನಿ ಬಳಿ ಟಿಕೆಟ್ ದುಡ್ಡು ಇರಿಸ್ಕೊಳ್ಬೇಕಿತ್ತು. ಅವಳಿಗೆ ಮಾತಿನ ನಡುವೆ ಪುರ್ಸೋತಿದ್ರೆ ತಾನೇ ಕೇಳೋಕ್ಕಾಗದು ಅಂತ ಕಾಯ್ತಿದ್ದೆ. ಓಕೆ ಬಾಯ್, ಶಾಲ್ ಕಾಲ್ ಯು ಇನ್ ಫ್ಯೂ ಮಿನಿಟ್ಸ್ ಅಂದದ್ದೇ ತಡ. ಹೇ, ಯು ನೀಡ್ ಟು ಗಿವ್ ಮಿ ಯುವರ್ ಟಿಕೆಟ್ ಫೇರ್ ಅಂದಾಗ ಅಯ್ಯೋ ಸೋ ಸಾರಿ ಆಂಟಿ ಅಂತ ತನ್ನ ಪರ್ಸ್ ತೆಗೆದು ದುಡ್ಡು ಕೊಡಬೇಕು. ಅಷ್ಟರಲ್ಲಿ ಮತ್ತೆ ಫೋನ್ ರಿಂಗ್ ಆಯಿತು. ಇವಳು ದುಡ್ಡು ಕೊಡೋ ಸೀನ್ ಇಲ್ಲ ಅಂದ್ಕೊಂಡೆ. ಸದ್ಯ ಫೋನ್ ಆನ್ಸರ್ ಮಾಡ್ತಾನೆ ದುಡ್ಡು ಕೊಟ್ಲು. ನಂತರ ನಾನು ಇಳಿದಿದ್ದು ಅವಳಿಗೆ ಅರಿವಿಗೆ ಬರಲಿಲ್ಲ. ಮಾತು ಮುಂದುವರಿಯಿತು, ಮುಂದುವರಿತಾನೇ ಇತ್ತು. ನನಗಂತೂ 3 ತಾಸಿನ ಪಯಣ ಮಾಡಿ ಮನೆಗೆ ಹೋಗಿ ರಾತ್ರಿ ಮಲಗಿದ್ರೂ ಸೀರೆಯದೇ ಕನಸು. ಆ ಕಾಲೇಜ್ ಕನ್ಯೆ ಸೀರೆಯಲ್ಲಿ ಹೇಗೆ ಕಂಡಾಳು ಅನ್ನೋ ಲೆಕ್ಕಾಚಾರ. ಮೊಬೈಲ್ ಮೋಹಿನಿನೇ ಸೀರೆ ಉಟ್ಟ ಮೋಹಿನಿ ಆದಾಳೆ.
1: ಅಯ್ಯೋ ಪಾಪ, ಅನ್ಯಾಯವಾಗಿ ಮೋಹಿನಿ ಅಂತ ಹೆಸರಿಟ್ಬಿಟ್ಟಿದೆ.
0: ಅಂದರೆ ಕರೆಂಟ್ ಸಿಚುಯೇಷನ್ನ ಎಕ್ಸ್ಪ್ಲೇನ್ ಮಾಡಿದಾದರೂ ಕೂಡ ನಾವು ಫೋನಲ್ಲಿ ಮಾತಾಡುವಾಗಲಿ ಅಥವಾ ನಮ್ಮ ಫೋನನ್ನ ನಾವು ಯೂಸ್ ಮಾಡುವಾಗಲಿ ನಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಅದು ಡಿಸ್ಟರ್ಬ್ ಆಗದೇ ಇರೋ ರೀತಿ ನೋಡ್ಕೊಳ್ಬೇಕಾಗುತ್ತೆ ಅನ್ನೋದು ಅರಿವು ಫೋನ್ ಯೂಸ್ ಮಾಡೋರಿಗೆ ಇರಬೇಕು ಅನ್ನೋದು ಇದ್ರ ಮೂಲಕ ಗೊತ್ತಾಗ್ತಾ ಇದೆ.
1: ಅದು ಒಂದು. ನನಗೆ ಇನ್ನೊಂದು ಏನನ್ಸ್ತು ಗೊತ್ತಾ, ಮೊಬೈಲ್ ಮೋಹಿನಿ ಬದಲು ಇವ್ರ ಸೀರೆ ಬಗ್ಗೆ ಎಲ್ಲ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ ನೋಡಿದ್ರೆ ಮೊಬೈಲ್ ಮನೋಹರಿ ಅಂತ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು.
2: ನಿಜ. ಹಾಗೆ ನಂಗೇನು ಅನ್ನಿಸ್ತು ಗೊತ್ತಾ, ಅವ್ರು ಹೇಳಿದ್ರಲ್ಲ ಅವಳು ಆ ಬಣ್ಣಗಳನ್ನು ಆ ಸ್ಯಾರಿ ಡಿಸೈನ್ಸ್ನೆಲ್ಲ ಯಾವ ಕವಿನೂ ಈ ಥರ ವರ್ಣಿಸಲ್ವೇನೋ ಅಷ್ಟು ಚೆನ್ನಾಗಿ ಫೋನಲ್ಲೂ ನಾವು ವರ್ಣಿಸ್ಬಹುದು ಅಂತ ನಂಗೆ ಈಗ ಗೊತ್ತಾಯ್ತು ಅಂದ್ರಲ್ಲ, ನಮಗೂ ಗೊತ್ತಾಯ್ತು.
1: ಕಲರ್ ಬಣ್ಣ ಸೀರೆ ಬಣ್ಣ ಎಷ್ಟು ಚೆನ್ನಾಗಿ ಹೇಳಬಹುದು ಅಂತ ಇವಳು
2: ಕೇಳಿದ್ಮೇಲೆ ಗೊತ್ತಾಯ್ತು ಅಂತ ಹೇಳಿದ್ರಲ್ಲ, ನಮಗೂ ಗೊತ್ತಾಯ್ತು. ಇಷ್ಟು ಸುಂದರವಾಗಿ ಇಷ್ಟು ಸಣ್ಣ ವಿಚಾರವನ್ನ ಇಷ್ಟು ಪುಟ್ಟ ಕಥೆಗಳ ರೂಪದಲ್ಲಿ ಬರೀಬಹುದು ಅಂತ ಈ ವೀಣಾ ಶ್ರೀಕಾಂತ್ ಅವರಿಂದ ಗೊತ್ತಾಯ್ತು.
1: ನಿಜ,
2: ಧನ್ಯವಾದ ಹೇಳೋಣ.
0: ಖಂಡಿತ,
1: ಆದ್ರೆ ಮನೋಹರಿ ಆಗಿದ್ರೆ ಚೆನ್ನಾಗಿರ್ತಿತ್ತು.
0: ಹೌದು, ಆದ್ರೆ ಏನಂದ್ರೆ ಕರೆಂಟ್ ಸಿಚುಯೇಷನ್ ಅನ್ನು ಇಷ್ಟು ಚೆನ್ನಾಗಿ ಒಂದು ಕಥೆಯ ಮೂಲಕ ಹೊರ ತಂದಿದ್ದಕ್ಕಾಗಿ ವೀಣಾ ಶ್ರೀಕಾಂತ್ ಅವರಿಗೆ ನಾವು ಧನ್ಯವಾದ ಹೇಳ್ತಾ.
1: ಹೌದು.
0: ನೇತ್ರ, ಮತ್ತೊಂದು ಕವನ ಓದುವ ಸರದಿ.
2: ನನ್ನ ಹತ್ರ ಕವನಗಳ ಸುರಿಮಳೆ ಇದೆ.
1: ಹೌದು, ಅದಕ್ಕೆ ಇವತ್ತು ಕವನಗಳನ್ನೆಲ್ಲ ನಿಮಗೆ ಬಿಟ್ಬಿಟ್ಟಿದೀವಿ ನಾವು.
2: ಸರಸ್ವತಿಪುರಂನ ಕೆವಿ ಉಮಾ ಅವ್ರದೇ ಕವನಗಳನ್ನ ನಾನು ಓದ್ತಾ ಇರೋದು. ಈಗ ಅವರು ಬರೆದಿರೋ ಕವನದ ಶೀರ್ಷಿಕೆ ನಗು ಹೂವು ನೀನವ್ವ, ಅದರ ನೋವು ನಾನವ್ವ. ತಾಯಿ ಬಗ್ಗೆನೆ ಬರೆದಿದ್ದಾರೆ. ಹಿಂದಿನ ಕವನನು ಕೂಡ ತಾಯಿ ಬಗ್ಗೆ. ನಗುವ ಹೂವು ನೀನವ್ವ, ಅದರ ನೋವು ನಾನವ್ವ. ನೀ ಹೋದ ಮೇಲೆ ಈ ಬಾಳು ಸಾಕವ್ವ, ನನ್ನಯ ಗೋಳು ಕೇಳುವವರಾರು ಇಲ್ಲವ್ವ, ಮುಳ್ಳಿನ ಹಾಸಿಗೆಯ ಹಾಸಿದರವ್ವ, ಬೆಟ್ಟದ ತುದಿಯಿಂದ ತುಳಿದಿದ್ದರೂ ನಾ ತಾಳಿಕೊಂಡಿರುತ್ತಿದ್ದೇನವ್ವ, ಮೋಸಗಾತಿ ಎಂದು ಬೈಯುವರವ್ವ, ಆ ನೋವ ತಾಳಲಾರೆನು ನನ್ನವ್ವ, ಗಂಡನೇ ನನ್ನನ್ನು ಸಂಶಯದಿಂದ ನೋಡುವನವ್ವ, ಸತ್ಯ ಹೇಳಿದರೂ ಸುಳ್ಳು ಎನ್ನುವನವ್ವ, ನಂಬಿಸಲು ನಾನ್ಯಾರು ಏಳು ನನ್ನವ್ವ, ಮೂಕ ವೇದನೆಯ ನಾನು ತಾಳಲಾರೆನು ಅವ್ವ, ಬಿಡಿಸಲಾಗದ ಕಗ್ಗಂಟು ನೀ ಕೇಳವ್ವ, ಮನಕ್ಕೆ ಎಂದು ಶಾಂತಿಯೂ ಇಲ್ಲವ್ವ, ನಿನ್ನ ಜೊತೆಗೆ ನನ್ನನ್ನು ಕರೆದುಕೊಂಡು ಹೋಗು ಬಾ ನನ್ನವ್ವ, ಈ ಭೂಮಿಯ ಋಣ ಇಂದಿಗೆ ಕೊನೆಯಾಗಲಿ ನನ್ನವ್ವ, ಜನ್ಮ ಕೊಟ್ಟ ತಾಯಿಯ ಮಾತು ಕಡೆಗಣಿಸಿ ಹರವ್ವ, ತೊಟ್ಟಿಲನ್ನು ತೂಗಿದ್ದ ಕೈಗೆ ಕಾನೂನಿನ ತಕ್ಕಡಿ ಇಟ್ಟಿರುವರವ್ವ, ಅಂತಃಸಾಕ್ಷಿ ಎಂಬ ಕಣ್ಣಿಗೆ ಪೊರೆ ಕಟ್ಟಿಕೊಂಡಿಹರವ್ವ, ನೀ ಜೋಗುಳುವ ಆಡಿದ್ದನ್ನು ಮರೆತು ಬಿಟ್ಟರವ್ವ, ಅಂದು ನಿನ್ನೆದೆಯ ಅಮೃತವನ್ನು ಸವಿದಿದ್ದರವ್ವ, ಇಂದು ಆಲಾಹಲದಲ್ಲಿ ಮಿಂದೇಳುತ್ತಿಹರವ್ವ, ಬೇವಿನ ಕಹಿಯನ್ನು ನೀಡಿ ಹರವರವ್ವ, ನಿನಗಿತ್ತ ವಚನದಿಂದ ಎಲ್ಲವನ್ನೂ ತಾಳಿಕೊಂಡಿಹನವ್ವ, ನನಗೂ ಹೂವು ನೀನವ್ವ, ಅದರ ನೋವು ನಾನವ್ವ. ಅವ್ರದ್ದ ಇನ್ನೊಂದೇ ಒಂದು ಕವನ ಓದ್ಬಿಡ್ತೀನಿ. ಕರೆದುಕೋ ನನ್ನ ಗೋವಿಂದ, ಕರೆದುಕೋ ನನ್ನ ಗೋವಿಂದ, ನಾ ನಿನ್ನಯ ಕಂದ, ಆಧರಿಸುವ ಅಣ್ಣನಿಲ್ಲ, ಅಕ್ಕರೆ ತೋರುವ ಅಕ್ಕನಿಲ್ಲ, ತಂದೆರೆಯುವ ತಮ್ಮನಿಲ್ಲ, ತಂಗಾಳಿಯ ಬೀಸುವ ತಂಗಿಯಿಲ್ಲ, ನಾ ಏಕಾಂಗಿಯಾಗಿರುವುದು ತರವಲ್ಲ, ಕರೆದುಕೋ ನನ್ನ ಗೋವಿಂದ, ನಾ ನಿನ್ನಯ ಕಂದ, ಅತ್ತರೆ ಅಪ್ಪಿಕೊಳ್ಳಲು ಅಪ್ಪನಿಲ್ಲ, ಬಸವಳಿದರೆ ಬಾ ಎನ್ನುವ ಬಂಧುವಿಲ್ಲ, ಗಂಟನು ಬಿಡಿಸುವ ಗಂಡನಿಲ್ಲ, ನಂಟನು ಮಾಡುವ ನೆಂಟರಿಲ್ಲ, ನಾ ಒಬ್ಬಂಟಿಯಾಗಿರುವುದು ಒಪ್ಪವಿಲ್ಲ, ಕರೆದುಕೋ ನನ್ನ ಗೋವಿಂದ, ನಾ ನಿನ್ನಯ ಕಂದ, ಗಂಜಿಯ ಕೊಡೋ ಗಂಡು ಮಗನಿಲ್ಲ, ಸ್ನೇಹವ ತೋರುವ ಸ್ನೇಹಿತರಿಲ್ಲ, ಪ್ರೇಮಿಸಲು ನಾನೇನು ಪ್ರೇಮಿಯಲ್ಲ, ಗುರಿಯನ್ನು ತಲುಪಲು ಗುರುವಿಲ್ಲ, ಒಬ್ಬಂಟಿಯಾಗಿರುವುದು ಸರಿಯಲ್ಲ, ಕರೆದುಕೋ ನನ್ನ ಗೋವಿಂದ, ನಾ ನಿನ್ನಯ ಕಂದ, ಕಂಗಳಲ್ಲಿ ಕಾಂತಿ ತುಂಬುವ ಕಂದನಿಲ್ಲ, ಮಮಕಾರವನ್ನು ತೋರುವ ಮಕ್ಕಳಿಲ್ಲ, ಮಡಿಲಿನಲ್ಲಿ ಮಲಗಿಸಿಕೊಳ್ಳಲು ಮಾವನಿಲ್ಲ, ಒಡಹುಟ್ಟಿದವರೆಂಬ ಒಡನಾಡಿಗಳಿಲ್ಲ, ನಾ ಸಂಗಾತಿಗಳಿಲ್ಲದೆ ಇರುವುದು ನೀ ಸಹಿಸಲ್ಲ, ಕರೆದುಕೋ ನನ್ನ ಗೋವಿಂದ, ನಾ ನಿನ್ನಯ ಕಂದ.
1: ಇಷ್ಟೇನಾ ನೇತ್ರ ಕವನದ ಸಾಲುಗಳು?
2: ಹೌದು. ಕೆವಿ ಉಮಾ ಅವರದೇ ಇದು ಕೊನೆಯ ಕವನ. ಶೀರ್ಷಿಕೆ ಒಮ್ಮೆ ತಿರುಗಿ ನೋಡು. ಒಮ್ಮೆ ತಿರುಗಿ ನೋಡು, ನಾನೊಂದು ನೋವು ತುಂಬಿದ ಮಡು, ಎನಗಿಲ್ಲ ಅಣ್ಣ ತಮ್ಮಂದಿರ ಹಿಂಡು, ಬಂಧು ಬಳಗದವರ ದಂಡು, ಒಮ್ಮೆ ತಿರುಗಿ ನೋಡು, ನಾನು ನಿನ್ನ ಬಾಯ್ಫ್ರೆಂಡು, ಹಾಡುವ ಬಾರೆ ಚಿನ್ನಿದಾಂಡು, ನಿನ್ನಿಂದಾಗುವೆ ನಾನೊಂದು ಗಂಡು, ಒಮ್ಮೆ ತಿರುಗಿ ನೋಡು, ನನ್ನ ಹೃದಯದಲ್ಲಿನ ಗುಬ್ಬಿಗೂಡು, ಅದು ಎನ್ನ ಸುಂದರಿಯ ಬೀಡು, ಆಗುವುದೆಂದು ಸಂಸಾರದ ಜೇನುಗೂಡು, ಒಮ್ಮೆ ತಿರುಗಿ ನೋಡು, ಕಣ್ಣಾಲಿಗಳಲ್ಲಿ ತುಂಬಿರುವುದು ದುಃಖದ ಮಡು, ಸೇರಿ ಬಿಡುವೆನು ನಾನೊಂದು ಕಾಡು, ಕೈಬೀಸಿ ಕರೆಯುತ್ತಿದೆ ಸುಡುಗಾಡು.
1: ಕೆವಿ ಉಮಾ ಅವರು ಅವರಲ್ಲಿರೋ ಎಷ್ಟು ಭಾವನೆಗಳನ್ನ ಈ ಕವನಗಳ ಮೂಲಕ ಹೊರಹಾಕಿದ್ದಾರೆ ಅಂದ್ರೆ, ಒಂದು ತಾಯಿಯನ್ನ ಮಿಸ್ ಮಾಡ್ಕೊಳ್ಳೋದಿರಬಹುದು, ಇನ್ನೊಂದು ಅವರು ಒಂದು ಏನೋ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅದನ್ನ ನೀವು ಕೇಳಿಸ್ಕೊಳ್ಳಿ ಅನ್ನೋ ಒಂದು ಅಳಲನ್ನ ತೋಡ್ಕೊಳ್ತಾ ಇರೋದಿರಬಹುದು, ಪ್ರತಿಯೊಂದು ಅಥವಾ ಒಂದು ದೇಶಭಕ್ತಿ ಇರಬಹುದು, ಪ್ರತಿಯೊಂದನ್ನು ಇದರಲ್ಲಿ ವ್ಯಕ್ತಪಡಿಸಿದ್ದಾರೆ ಅನ್ಸುತ್ತೆ ಅಲ್ವಾ ನೇತ್ರ?
2: ಹಾಗೇನೆ, ಅವ್ರ ದುಃಖ ತಾಳಲಾರದೆ ಭಗವಂತನಲ್ಲಿ ಒಂದು ಮೊರೆ ಇಡ್ತಾರೆ, ಗೋವಿಂದ ನನ್ನನ್ನ ಕರ್ಕೊಂಡು. ಹೌದು ಹೌದು,
1: ಅದ್ರ ಜೊತೆಗೆ ಪ್ರಾಸನು ತುಂಬಾ ಚೆನ್ನಾಗಿ ಹಾಕಿದ್ದಾರೆ, ಕೊನೆಯಲ್ಲಿ ಕವಿತೆಗಳಲ್ಲೂ ಇದೆ ಅದು ಪ್ರಾಸನ, ನಾವು ಅಬ್ಸರ್ವ್ ಮಾಡಿದ್ರೆ
2: ತುಂಬಾ ಚೆನ್ನಾಗಿ ಬರೆದಿದ್ದಾರೆ, ಅವರ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಪ್ರಾಸ ಚೆನ್ನಾಗಿ ಬಳಸಿಕೊಂಡಿದ್ದಾರೆ.
1: ಹೌದು, ಖಂಡಿತವಾಗ್ಲೂ ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ನಮ್ಮ ಕೇಳುಗರು ಕೂಡ, ನಾನು ಈ ರೀತಿ ಬರೀತೀನಿ, ನಾನು ವ್ಯಕ್ತಪಡಿಸಬೇಕು ಅಂತ ಹೇಳೋರಿಗೆ ನಮ್ಮ ಒಂದು ವಿಳಾಸವನ್ನ ತಿಳಿಸೋಣ. ಇವಾಗ ನಮ್ಮ ವಿಳಾಸ ನಿಲಯ ನಿರ್ದೇಶಕರು, ಮಹಿಳಾ ರಂಗ ವಿಭಾಗ, ಮಹಿಳಾ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 5700020 ನಿಮ್ಮ ಪತ್ರಗಳನ್ನ ನಮಗೆ ಬರೆದು ಕಳಿಸಬಹುದು. ಹಾಗೆ ನಮ್ಮ ಮೇಲ್ ವಿಳಾಸ
3: replyairmysuru@gmail.com ಅಂದರೆ replyairmysuru@gmail.com ಇದಕ್ಕೆ ಮೇಲ್ ಕೂಡ ಮಾಡಬಹುದು.
2: ಈ ನಮ್ಮ ವಿಳಾಸಕ್ಕೆ ನೀವೆಲ್ಲರೂ ನಿಮ್ಮ ಕಥೆ ಕವನಗಳನ್ನು ಕಳಿಸ್ಕೊಡಿ, ನಾವು ಅದನ್ನು ಓದೋದಕ್ಕೆ ಕಾತುರರಾಗಿ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಪುನಃ ಭೇಟಿಯಾಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ.
1: ನಮಸ್ಕಾರ.
4: ಇದುವರೆಗೂ ಮಹಿಳಾ ರಂಗದಲ್ಲಿ ಮಹಿಳಾ ಸಾಹಿತ್ಯ ರಂಗ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಕೀರ್ತನಾ, ಸಹನಾ ಹಾಗೂ ನೇತ್ರ. ಇದು ಇಂದಿನ ಮಹಿಳಾ ರಂಗ

ಕೇಳುಗರೇ ಗಮನಿಸಿ, ಇಂದು ಸಂಜೆ 8 ಗಂಟೆಗೆ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡದ ವಚನಗಳು ಈ ಕುರಿತು ಅನುವಾದಕರಾದ ಡಾಕ್ಟರ್ HS ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ ಅವರೊಂದಿಗೆ ಚರ್ಚೆ ನಡೆಸಿಕೊಡುತ್ತಾರೆ ಡಾಕ್ಟರ್ ಶಭಾನಾ.

ಇಂದು ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಂಜಿನಿ ಎನ್ ಅವರ ಹಾಡುಗಾರಿಕೆ ಆಲಿಸುವಿರಿ. 10:00 ತತ್ವಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ನಂಜನಗೂಡು ತಾಲೂಕು ಹಲ್ಲರೆ ಗ್ರಾಮದ ಶಿವಬುದ್ಧಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 4:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮೈಸೂರು ವೃತ್ತಿ ಮಾರ್ಗದರ್ಶನ. ಇಂದಿನ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಸೌಂಡ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿನ ಸಂಶೋಧನೆ ಮತ್ತು ವೃತ್ತಿಪರ ಅವಕಾಶಗಳು ಈ ಕುರಿತು ಇಂಜಿನಿಯರ್ ಮತ್ತು ಡಿಆರ್ಸಿ ಸಿನಿಮಾಸ್ ಮಾಲೀಕರಾದ ಹನುಮಂತ್ ಸಿಆರ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
2: ಕೇಳುಗರಿಗೆಲ್ಲ ನಮಸ್ಕಾರ. ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೇ, ಧ್ವನಿ ಅಥವಾ ನಾವು ಕೇಳತಕ್ಕಂಥ ಶಬ್ದ ಮಗು ಅಳೋದ್ರಿಂದ ನಾವು ಗುರುತಿಸಿ ಆ ಹಂತದಿಂದ ಶುರುವಾದ್ದು ನಮ್ಮ ಜೀವನ ಪರ್ಯಂತ ಶಬ್ದ ಇದ್ದೇ ಇರುತ್ತೆ. ಇದು ಮುಂದೆ ಸೌಂಡ್ ಎಂಜಿನಿಯರಿಂಗ್ ಅಂಥೇಳಿ ಒಂದು ವಿಜ್ಞಾನದ ಭಾಗವಾಗಿ, ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯ ವಿಷಯವಾಗಿ ನಾವು ಅಧ್ಯಯನ ಮಾಡುವಾಗ ಇದಕ್ಕೆ ಒಂದು ಹೊಸ ಕಲ್ಪನೆಯೇ ಬರುತ್ತೆ. ಇಲ್ಲಿಯೂ ಉದ್ಯೋಗ ಅವಕಾಶಗಳು ಸಿಗುತ್ತಾವ ಇದಾವ ಅಂಥೇಳಿ ಎಲ್ಲರೂ ಇವತ್ತು ಮೊಬೈಲಲ್ಲಿ ಬಳಸ್ತೀರಿ, ಬೇರೆ ಬೇರೆ ರೀತಿಯ ಸೌಂಡು ಮ್ಯೂಸಿಕ್ಕು ಎಲ್ಲ ಬಳಸ್ತೀರಿ. ಸಿನಿಮಾಗಳಿಗೆ ಹೋದಾಗ ಸ್ಕ್ರೀನ್ ಮೇಲೆ ಬರ್ತದೆ ಡಾಲ್ಬಿ ಅಟ್ಮಾಸ್, ಓಹೋ ಇದೇನು ಡಾಲ್ಬಿ ಸಿಸ್ಟಮ್ ಅಂತ ಅಷ್ಟು ಗೊತ್ತು. ಮನೆಗಳಲ್ಲಿ ಬೇರೆ ಬೇರೆ ರೀತಿಯ ಹೂಫರ್ಗಳನ್ನು ಹಾಕ್ಕೊಂಡು ಹೋಮ್ ಥಿಯೇಟರ್ ಆ ಥರದ ಎಂಜಾಯ್ಮೆಂಟ್ ಮಾಡ್ತಿರ್ತೀರಿ. ಆದರೆ ಇದರೆಲ್ಲದರ ಹಿಂದೆ ಬರೀ ಸದ್ದು ಅಥವಾ ಧ್ವನಿ ಇಲ್ಲ. ಮಧುರವಾದ್ದಾದರೆ ನಾವು ಸಂಗೀತ ಅಂತೀವಿ, ಅಥವಾ ಕಿವಿಗೆ ಆಹ್ಲಾದಕರವಾಗಿರಬೇಕು ಅಂತೀವಿ. ಕರ್ಕಶವಾದರೆ ಆ DJ ಅವು ಇವು ಕೇಳುವಾಗ ಸಾಕಪ್ಪಾ ಸಾಕು ಅನಿಸುತ್ತೆ. ಏನಿದು ಸೌಂಡು? ಇದಕ್ಕೆ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯ ಒಂದು ಚೌಕಟ್ಟನ್ನು ಹಾಕಬಹುದಾ? ಹಾಕೋದಾದರೆ ಇಲ್ಲಿ ಏನೆಲ್ಲ ಕಲಿಬಹುದು, ಎಲ್ಲೆಲ್ಲಿ ಇದು ಬಳಕೆ ಆಗುತ್ತೆ, ಅಲ್ಲೆಲ್ಲ ನಮಗೆ ಏನೆಲ್ಲ ಅವಕಾಶಗಳಿದ್ದಾವೆ? ಯಾಕೆಂದರೆ ಎಲ್ಲವೂ ಸರ್ಕಾರಿ ವಲಯದ ಹುದ್ದೆ ಅಂತಲೇ ಕಾಯಬೇಕಾಗಿಲ್ಲ. ಖಾಸಗಿ ವಲಯದಲ್ಲಿ ಈ ಒಂದು ಸೌಂಡ್ ಇಂಜಿನಿಯರಿಂಗಿಗೆ ಮನೆಯ ಹತ್ರ ಹಾಕೋ ಮೈಕ್ ಸೆಟ್ಟಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಇನ್ನು ಆಚೆಗೂ ಕೂಡ ಬಾಹ್ಯಾಂತರಿಕ್ಷದಿಂದ ನಮಗೆ ಬರ್ತಕ್ಕಂಥ ಸದ್ದಿನವರೆಗೂ ಇವತ್ತು ವ್ಯಾಪ್ತಿ ಇರೋದ್ರಿಂದ ಏನಿದು ಸೌಂಡ್ ಇಂಜಿನಿಯರಿಂಗ್, ಇಲ್ಲಿ ಏನು ಸ್ಕೋಪ್ ಇದೆ, ಇದ್ರ ಬಗ್ಗೆ ತಿಳ್ಕೋಬೇಕಾಗಿದೆ. ಅದನ್ನು ತಿಳಿಸ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗಿದ್ದಾರೆ ಇಂಜಿನಿಯರ್. ಆದರೆ ಸದ್ಯಕ್ಕೆ ಅವರು ಮೈಸೂರಿನ DRC ಸಿನಿಮಾಸ್ ಇದರ ಮಾಲೀಕರು ಹನುಮಂತು CR ಅಂತ ಹೇಳಿ ಹನುಮಂತ್ ಅವರು ನಿಮಗೆ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಹನುಮಂತ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್, ಥ್ಯಾಂಕ್ ಯು.
2: ತಾವು ಈ DRC ಸಿನಿಮಾಸನ್ನು ನಮ್ಮ ಹ್ಯಾಬಿಟೆಟ್ ಮಾಲಲ್ಲಿ ಶುರು ಮಾಡಿದಾಗ ಈ ಮಾಲಲ್ಲಿ ಸಿನಿಮಾನ ಅಂತ ಅಂದ್ಕೊಂಡವರು ಕೊನೆಗೆ ಅದಿಲ್ಲದೆ ಇವತ್ತಿಲ್ಲ ಅನ್ನೋ ಮಟ್ಟಿಗೆ ಸಿನಿಮಾ ಅಂದರೆ ಅಲ್ಲಿಗೆ ಹೋಗೋಣ, ಅಷ್ಟು ಒಂದು ಲವಲವಿಕೆಯ ಅಟ್ಮಾಸ್ಫಿಯರ್ ಬಂದಿದೆ. ಸೌಂಡು ಅಷ್ಟೇ. ಈಗ ನಾವು ಸೌಂಡ್ ಬಗ್ಗೆ ಮಾತಾಡುವಾಗ ನಿಮ್ಮ ಸ್ಕ್ರೀನಲ್ಲಿ ಕೇಳಿಸುವ ಅಥವಾ ಕಾಣಿಸುವ ಡಾಲ್ಬಿ ಆಟಮ್ಸ್ ಅಂತಿದ್ದಂಗೆನೆ ಸದ್ದು ನಮ್ಮನ್ನ ಗಡಗಡ ಗಡಗಡ ಅನ್ನಿಸ್ಬಿಡುತ್ತೆ. ಕಾಂತಾರದ ಸದ್ದು ಎಲ್ಲರ ಕಿವಿಯಲ್ಲೂ ಇದ್ದೇ ಇದೆ ಅಂತ ನನ್ನ ಭಾವನೆ. ಏನಿದು ಸದ್ದು? ಅದಕ್ಕೂ ಇಂಜಿನಿಯರಿಂಗ್ ಇದೆ, ಅದಕ್ಕೂ ಕಂಟ್ರೋಲ್ಸ್ ಇದೆ, ಅದಕ್ಕೂ ಫೇಡರ್ಸ್ ಇದೆ. ನನಗೆ ಅರ್ಥವಾಗದೇ ಇರೋ ಜಗತ್ತಿದು. ರೇಡಿಯೋನು ಸದ್ದೇ, ಆದರೆ ಪ್ರತಿಯೊಬ್ಬರು ಪ್ರೀತಿಯಿಂದ ಕೇಳ್ತಕ್ಕಂಥ ಧ್ವನಿ ಇದು.
3: ಹೌದು, ನಿಜ ಸರ್, ಖಂಡಿತ ನೀವು ಹೇಳೋದ್ರಲ್ಲಿ 100%-100% ಸತ್ಯ ಇದೆ. ನಾವು ಮೊದಲಿಗೆ ಕೇಳ್ತಾ ಇದ್ದಿದ್ದು ಸದ್ಗು ಜೊತೆಗೆ ಇವತ್ತಿನ ದಿನ ನಾವು ಏನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ತುಂಬ ವ್ಯತ್ಯಾಸಗಳಿದೆ, ತುಂಬ ಟೆಕ್ನಾಲಜಿ ಮುಂದುವರೆದಿದೆ ಈ ಶಬ್ದದ ಒಂದು ಇಂಜಿನಿಯರಿಂಗ್ನಲ್ಲಿ. ಇವಾಗ ನೀವು ಕಾಂತಾರ ಬಗ್ಗೆ ಹೇಳಿದ್ರಿ, ಅದರಲ್ಲಿ ವಾವ್ ಅನ್ನೋ ಶಬ್ದ ಇದೆಯಲ್ಲ, ಅದು ಫುಲ್ ಆಗಿ ಕೂಡ ಇಂಜಿನಿಯರ್ಡ್ ಶಬ್ದ ಸರ್. ಅದು
2: ಹೌದು,
3: ಅದರಲ್ಲಿ ಎಷ್ಟೆಷ್ಟೋ ನೋಡಿ ಅದರಲ್ಲಿ ಯಾವ್ಯಾವ ಥರ ಫ್ರೀಕ್ವೆನ್ಸಿಗಳಿದೆ, ಯಾವ ಥರ ಹಾಕ್ತಂದ್ರೆ ಅದೊಂದು ಡಿವಿನಿಟಿ ಶಬ್ದ ಬರಬೇಕು, ಅದರ ಒಂದು ಆಕರ್ಷಕ ಶಬ್ದ ಇರಬೇಕು, ಅದ್ರ ಮತ್ತೊಂದು ರೀತಿ ಇರೋದು
2: ಇಮೋಷನಲ್ ಮ್ಯಾಕ್ಸಿಮಮ್ ಬಳಸ್ಲಿಕ್ಕೂ ಸಾಧ್ಯವೇ
3: ಹೌದು ಅನ್ನೋ ಅಂತ ಒಂದು ಮಟ್ಟಕ್ಕೆ ಎಸ್ಪೆಷಲಿ ಯಾವಾಗಿಂದ ಈ ತರ ಶಬ್ದದಲ್ಲಿ ನಮಗೆ ಒಂದು ಮುಂದೂಟ ಆಗಿದೆ ಅಂದ್ರೆ ಸರ್, ಇದು ಯಾವಾಗಿಂದ ಅನಲಾಗ್ ಸೌಂಡ್ ಇಂದ ಹಿಡಿದು ಡಿಜಿಟಲ್ ಮಾಡಕ್ ಶುರು ಮಾಡಿದ್ರು ಸೌಂಡ್ ಅನ್ನ, ಮತ್ತೆ ಅದ್ರ ಪ್ರೊಸೆಸಿಂಗ್ ಸುಲಭ ಆಗೋಯ್ತು. ಸೊ ಆ ಯಾವಾಗ ಡಿಜಿಟಲ್ ಪ್ರೊಸೆಸಿಂಗ್ ಶುರುವಾಯಿತು ಅದರಲ್ಲಿ ಅಡ್ವಾನ್ಸ್ಮೆಂಟ್ಗಳು ಸಾಕಷ್ಟು ಆಗೋಗಿದೆ. ಆಮೇಲೆ ಫ್ರೀಕ್ವೆನ್ಸಿ ವೇರಿಯೇಷನ್ಸ್, ಅದಕ್ಕೆ ತಕ್ಕಂಗಿರೋ ಮೈಕ್ರೋಫೋನ್ಗಳು, ಅದಕ್ಕೆ ತಕ್ಕಂಗಿರುವಂಥ ಸ್ಪೀಕರ್ಗಳು, ಪ್ರೊಸೆಸರ್ಸು, ಪ್ರತಿಯೊಂದು ಕೂಡ ನಮಗೆ ಅದರಲ್ಲಿ ಇವತ್ತಿನ ದಿನ ಇನ್ನೂ ಅಂದರೆ ನಾವು ನಿಜ ಹೇಳಬೇಕು ಅಂದರೆ ಇದು ಒಂದು ಶುರುವಾದಷ್ಟೇ, ಇನ್ನೂ ಸಾಕಷ್ಟು ಮುಂದುವರಿಯುವಂಥದ್ದು ಇದೆ.
2: ಇದೇ ಶುರು ಅಂದರೆ ಇನ್ನು ಎಂಡಲ್ಲಿದೆ.
3: ಇವಾಗ ಒಂದೊಂದಕ್ಕೂ ಸ್ಪೆಷಲೈಸ್ ಮಾಡ್ಕೊಂಡ್ಬಿಡಿ. ಸಿನಿಮಾಗೆ ಬೇಕು ಅಂದ್ರೆ ಯಾವ ತರ ಸೌಂಡ್ ಬೇಕು, ಅದರಲ್ಲಿ ಯಾವನೋ ಒಬ್ಬ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ಅದರಲ್ಲಿ ಯಾವ ತರ ಚಪ್ಪಲಿ, ಆ ಚಪ್ಪಲಿಗೆ ಇರುವಂತ ಸೌಂಡ್ ಹೇಗೆ ಕೇಳಿಸ್ಕೋಬೇಕು, ಅಂದ್ಲಿಂದ ಹಿಡಿದು ಮತ್ತೆ ಒಂದು ದೊಡ್ಡ ಒಂದು ಜಲಪಾತನೇ ಇರ್ಬೋದು, ಅದ್ರಲ್ಲಿ ಬರ್ತಕ್ಕಂತ ಶಬ್ದ ಹೇಗಿರ್ಬೇಕು, ಸೌಂಡ್ ಲೆವೆಲ್ ಇರ್ಬೋದು, ಸೌಂಡ್ ಕ್ವಾಲಿಟಿ ಇರ್ಬೋದು, ಪ್ರತಿಯೊಂದು ಕೂಡ ಅದರದ್ದೇ ಕ್ಷೇತ್ರದಲ್ಲಿ ಹೆಚ್ಚಿಗೆ ಅದರದ ಬಗ್ಗೆ ರಿಸರ್ಚ್ ಮತ್ತೆ ಅದರ ಉಪಯೋಗ ನಡೀತಾ ಇದೆ ಸರ್. ಇದು
2: ಹನುಮಂತ ಅವರೇ, ನಾನು ನಿಮ್ಮನ್ನು ಕರೆದಾಗ ಎರಡು ತಲೆಯಲ್ಲಿತ್ತು, ಈ ಅನಲಾಗ್ ಮತ್ತೆ ಡಿಜಿಟಲ್ ಅನ್ನುವ ಪದಗಳನ್ನು ತಾವು ಬಳಸಿದ್ರು, ಈಗಾಗಲೇ ಇದ್ರ ಬಗ್ಗೆ ಮಾಹಿತಿ ಬೇಕು. ಎರಡನೇದು, ಹಿಂದಿನ ಸಿನಿಮಾಗಳನ್ನು ನಾವು ನೋಡ್ತಾ ಇದ್ದಾಗ ಆ ಸಿನಿಮಾ ಸ್ಕ್ರೀನ್ ಏನು ನೋಡ್ತಾ ಇರ್ತೀವಿ, ಪಕ್ಕದಲ್ಲಿ ಸಣ್ಣಕ್ಕೆ ಒಂದು ಬೆಳಕಿನ ಗೆರೆ ಹೋಗ್ತಾ ಇತ್ತು, ಅದು ನಮಗೆ ಇದು ಸೌಂಡಿನ ಗೆರೆ ಅಂತ ಹೇಳಿಕೊಟ್ಟಿದ್ ನೆನಪು. ಅಲ್ಲಿ ಅದು ಅನಲಾಗ್, ಇನ್ನು ಅದು ಅಷ್ಟು ಡಿಜಿಟಲ್ ಆಗಿರಲಿಲ್ಲ. ಈಗಲೂ ಹಳೆ ಫಿಲ್ಮ್ಸ್ ನಮ್ಮ ಟಿವಿಲಿ ಬಂದಾಗಲೇ ಹಂಗೆ ಇರುತ್ತೆ, ಆದ್ರೆ ಡಿಜಿಟಲೈಸ್ ಆಗಿಬಿಟ್ರೆ ಅದರ ಕ್ವಾಲಿಟಿಯೇ ಬೇರೆ. ಇನ್ನು ಲೇಸರ್ ಅಂತ ಹೇಳಿ ನೀವು ನಿಮ್ಮ ಥಿಯೇಟರ್ ಗಳಲ್ಲಿ ಹಾಕ್ತಾ ಇದ್ದೀರಿ, ಅದರ ಕ್ವಾಲಿಟಿ ಆಪ್ಟಿಮಮ್. ಈ ಅನಲಾಗ್ ಮತ್ತೆ ಡಿಜಿಟಲ್ ಏನಿದು ವ್ಯತ್ಯಾಸ?
3: ಈಗ ಮೊದಲಿಗೆ ಸೌಂಡ್ ಗೆ ಬಂದಾಗ ಅನಲಾಗ್ ಡಿಜಿಟಲ್, ನಾವು ಪ್ರೊಜೆಕ್ಷನ್ ಬಂದಾಗ ರೆಗ್ಯುಲರ್ ಜಿನಾನ್ ಲ್ಯಾಂಪ್ ಅಲ್ಲಿರುವಂತಹ ಲೈಟ್ ಗೆ ಮತ್ತೆ ಲೇಸರ್ ಗೆ ಸಂಬಂಧ ಪಡುತ್ತೆ. ಲೇಸರ್ ನಮಗೆ ಸೌಂಡಿಗೆ ಇಲ್ಲ, ಸೌಂಡಿಗೆ ಇರೋದು ನಮ್ಗೆ ಇವಾಗ ಹೇಳಿದಂಗೆ ಡಾಲ್ಬಿನಲ್ಲಿ ಅಟ್ಮಾಸ್ ಅಂತ ಬರುತ್ತಿವಾಗ, ಅದು ಒಂಥರ ಲೇಟೆಸ್ಟ್ ಟೆಕ್ನಾಲಜಿ. ಈಗ ನಾವು ಮೊದಲಿಂದ ಶುರು ಮಾಡಿದಾದ್ರೆ ಮೊದಲು 100 ವರ್ಷಕ್ಕೆ ಹಿಂದೆ ಸೌಂಡೇ ಇಲ್ಲ, ಬರೀ ವಿಜುವಲ್ ಮಾತ್ರ ಇತ್ತು, ಮತ್ತೆ ಸೌಂಡಿಗೆ ಪಕ್ಕದಲ್ಲಿ
2: ಚಿತ್ರ,
3: ಪಕ್ಕದಲ್ಲಿ ಒಂದು ಆರ್ಕೆಸ್ಟ್ರಾ ಇಟ್ಟಿರೋರು, ಅದಕ್ಕೆ ತಕ್ಕಂಗೆ ಬೇಕಾದಾಗ ಸಂದರ್ಭಕ್ಕೆ ತಕ್ಕಂಗೆ ಲೈವ್ ಆರ್ಕೆಸ್ಟ್ರಾದವರು
2: ಅಕಂಪನಿಮೆಂಟ್. ನಮ್ಮ ಚಾರ್ಲಿ ಚಾಪ್ಲಿನ್ ಫಿಲ್ಮ್
3: ಅಷ್ಟೇ ಅಷ್ಟೇ
2: ಇದೆ,
3: ಅಷ್ಟೇ ಅಷ್ಟೇ,
2: ಅಲ್ಲಿ ಮಾತಿಲ್ಲ, ಆರ್ಕೆಸ್ಟ್ರಾ ಇದೆ.
3: ಹಾ, ಆರ್ಕೆಸ್ಟ್ರಾ ಇದೆ ಜೊತೆನಲ್ಲಿ, ಆಮೇಲೆ ಡೈಲಾಗ್ಗಳಿಗೆಲ್ಲ ಒಂದು ಪ್ಲಾಕಾರ್ಡ್ ತರ ಇಟ್ಕೊಂಡು ಅವ್ರು ಏನಾರ ಮಾತಾಡ್ಬೇಕು ಅಂತಿತ್ತು ಅಂದ್ರೆ ಅದನ್ನ ತೋರಿಸೋರು ಅಷ್ಟೇ ಇದ್ದಿದ್ದು. ಆಮೇಲೆ 1920-30 ಒಳಗಡೆ ಈ ಕೋಆರ್ಡಿನೇಟೆಡ್ ಸೌಂಡ್ ಫಸ್ಟ್ ವಾರ್ನರ್ ಬ್ರದರ್ಸ್ ಕಡೆಯಿಂದ ಫಸ್ಟ್ ಶುರು ಆಯ್ತು. ಅದು ಶುರು ಆದಾಗ ಸಿಂಕ್ರನೈಸ್ಡ್ ಸೌಂಡ್, ಹೆಂಗೆ ಮಾತಾಡ್ತೀವೋ ಅದೇ ಪ್ರಕಾರದಲ್ಲಿ ಇರುವಂತ ಶಬ್ದ ಕೂಡ ಕೇಳಕ್ ಶುರು ಆಯ್ತು. ಅವತ್ತಿನ ದಿನ ನಮಗೆ ಸೌಂಡ್ ಇಂಜಿನಿಯರಿಂಗ್ ಸ್ಟಾರ್ಟ್ ಆಯ್ತು. ಉದಾಹರಣೆಗೆ ಫಸ್ಟ್ ಮೋನೋ ಸೌಂಡ್ ಇತ್ತು, ಅಂದ್ರೆ ಎಲ್ಲಾ ಸೌಂಡ್ ಬರೀ ಒಂದೇ ಸ್ಪೀಕರ್ ಇಂದ ಬರೋದು ಅಷ್ಟೇ, ಅದು ಮೋನೋ ಸೌಂಡ್. ಜೊತೆನಲ್ಲಿ ನಾವು ಇವಾಗ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಸ್ಟೀರಿಯೋ ಸೌಂಡ್ ಅಂತ, ಅಂದ್ರೆ ಎರಡು ಚಾನಲ್ ಆಯ್ತು, ಲೆಫ್ಟ್ ಸ್ಪೀಕರ್ ರೈಟ್ ಸ್ಪೀಕರ್
2: ಸೌಂಡ್
3: ಒಂದ್ ಕಡೆ. ಆಮೇಲೆ ಇಂಪ್ರೂವ್ಮೆಂಟ್ ಜಾಸ್ತಿ ಆಯ್ತು, ಆಮೇಲೆ 5.1 ಅಂತ ಬಂತು, 7.1 ಅಂತ ಬಂತು. ಅಂದ್ರೆ ಈ 0.1 ಅಂದ್ರೆ ಏನು ಅನ್ನೋದು ಕೆಲವರಿಗೆ ಅದೊಂದು ಕುತೂಹಲ
2: ಇರಬಹುದು,
3: ಏನದು ಅಂತ. ಈ 0.1 ಅಂತ ಹೇಳೋದು ಒಂದು ಸಬ್ ವೂಫರ್ ಇದೆ ಅಂತ ಅಟೆ, ಅದು ಕೂಡ ಒಂದು ಚಾನಲ್, 7 ಮಾಮೂಲಿ ಚಾನೆಲ್ ಗಳು, ಅದು ಒಂದು ಸಬ್ ವೂಫರ್, ಈ ಲೋ ಫ್ರೀಕ್ವೆನ್ಸಿ ಬೇಕಾಗಿರುವಂತ ಒಂದು ಚಾನಲ್ ಅಂತ ಅರ್ಥ. ಅಲ್ಲಿಗೆ 5.1 ಅಂದ್ರೆ 5 ಚಾನೆಲ್ ಗಳಿದಾವೆ, ಲೆಫ್ಟ್ ಸೆಂಟರ್ ಮಿಡಲ್ ಆಮೇಲೆ ರೈಟ್ ಆಮೇಲೆ ಸೈಡ್ ಅಲ್ಲಿ ಇರ್ಬೋದು, ಹಂಗೆ ಇವಾಗ ಮುಂದ್ಗಡೆ 3 ಪಕ್ಕಕ್ಕೆ 2 ಅಂದ್ರೆ 5 ಆಯ್ತು. 5.1 ಅಂದ್ರೆ ಜೊತೆನಲ್ಲಿ ಒಂದು ಸಬ್ ವೂಫರ್ ಕೂಡ ಇದೆ.

0: ಬಾಕ್ಸ್ ಅದೇ ಹಾರ್ನ್ ತರ ಒಂದು ಬರುತ್ತೆ, ಅದು ಇದೇ ಅಂತ. ಕೆಲವೊಂದು ಸೌಂಡ್ ಅದಕ್ಕೆ ಹೋಗ್ಬೇಕು ಅಂದ್ರೆ ಆರ್ ಚಾನಲ್, ಅದ್ರಲ್ಲಿ ಒಂದು ಬರೀ ಅದು ಲೋ ಫ್ರೀಕ್ವೆನ್ಸಿಗೆ ಕಾಯ್ದಿಟ್ಟಿರುವಂತ ಒಂದು ಸಬ್ ವೂಫರ್ ಅಂತ. 5.1 to 7.1 ಆಯ್ತು. ನೆಕ್ಸ್ಟ್ ಅಲ್ಲಿ ಇನ್ನೊಂದ್ ಎರಡು ಚಾನಲ್ ಸೇರಿಸಿದ್ರು, ಅಲ್ಲಿಗೆ ಫ್ರಂಟಲ್ ಆರು, ಮಿಡಲ್ ಟಾಪ್, ಇವಾಗ ಮಿಡ್ ರೇಂಜ್ ಫ್ರೀಕ್ವೆನ್ಸಿಗೆ ಒಂದ್ ಚಾನಲ್, ಹೈ ಫ್ರೀಕ್ವೆನ್ಸಿಗೆ ಒಂದ್ ಚಾನಲ್, ಆ ತರನು ಕೂಡ ವಿಂಗಡಣೆ ಮಾಡಕ್ ಶುರು ಮಾಡ್ಕೊಂಡ್ರು. 7.1 ಬಂತು, ಈಗ 16.1 ತನಕ ಇದೆ. ಅದಲ್ಲದೆ ಇವಾಗ ಇನ್ನೂ ಲೇಟೆಸ್ಟ್ ಏನಾಗಿದೆ ಅಂದ್ರೆ, ನಾನು ಹೇಳ್ದಂಗೆ ಡಿಜಿಟಲೈಸ್ ಎಲ್ಲ ಆದ್ಮೇಲೆ ಈಗ ಡಾಲ್ಬಿ ಅಟ್ಮಾಸ್ ಅಂತ ಬಂದಿದೆ. ಅಟ್ಮಾಸ್ ಅಂದ್ರೆ ಅಟ್ಮಾಸ್ಫಿಯರ್ ಅಂತ, ಅದರದ್ದು ಶಾರ್ಟ್ ಫಾರ್ಮ್. ಯಾಕೆ ಅಟ್ಮಾಸ್ಫಿಯರ್? ಯಾಕಂದ್ರೆ ಇಲ್ಲಿವರೆಗೂ ಇದ್ದಿದ್ದು ನಮಗೆ 2D ಸೌಂಡ್ ಅಂದ್ರೆ ಒಂದು ಪ್ಲೇನ್ ಅಲ್ಲಿ. ಇವಾಗ ನೀವು ಸೈಡ್ ಅಲ್ಲಿ ಉದಾಹರಣೆಗೆ ನಾವು ತಗೊಳ್ಳೋದಾದ್ರೆ ಲೆಫ್ಟ್ ಚಾನಲ್ ಅಂತ ನಾವು ಹೇಳ್ತು ಅಂದ್ರೆ, ಲೆಫ್ಟ್ ಚಾನಲ್ ಅಲ್ಲಿ 10 ಸ್ಪೀಕರ್ ಇತ್ತು ಅಂದ್ರೆ 10 ಸ್ಪೀಕರ್ಗೂ ಒಂದೇ ತರ ಬರುತ್ತೆ ಸೌಂಡ್. ಈ 10 ಸ್ಪೀಕರ್ ಅಲ್ಲಿ ಡಿಫ್ರೆನ್ಸ್ ಇಲ್ಲ, ಈ ಚಾನಲ್ ಬೇರೆ ಇದೆ. ಬಟ್ ಒಂದ್ ಸಾರಿ ಒಂದ್ ಚಾನಲ್ ಗೆ ಅಂತ ಬಂದ್ಬಿಟ್ರೆ ಎಷ್ಟು ಸ್ಪೀಕರ್ ಇದೆಯೋ ಅಷ್ಟು ಒಂದೇ ತರ ಬರುತ್ತೆ. ಇವಾಗ ಅಟ್ಮಾಸ್ ಅಲ್ಲಿ ಏನ್ ಮಾಡುತ್ತೆ, ಅದು ಒಂದು ಪ್ಲೇನ್ ಅಂತ ಹೇಳ್ಕೋಬಹುದು, ಒಂದೇ ತರ ಇರುವಂತದ್ದು. ಇವಾಗ ಲೆಫ್ಟ್ ಅಂತ ಹೇಳ್ತಾ ಬರೀ ಲೆಫ್ಟ್ ಇರೋದು ಮಾತ್ರ ಬರುತ್ತೆ, ಅದು ಬೇರೆದಕ್ಕೆ ಯಾವುದಕ್ಕೂ ಬರಲ್ಲ. ಅದಕ್ಕೊಂದು ಅಡ್ರೆಸ್ ಕೊಟ್ಟಂಗೆ, ನೀವು ನೀನು ಲೆಫ್ಟ್ ಚಾನಲ್ಗೆ ಹೋಗು ಅಂದ್ರೆ ಆಗೋಯ್ತು ಅಟ್ಟೆ, ಅದ್ರ ಕೆಲಸ ಇನ್ ಬೇರೆ ಏನೂ ಇಲ್ಲ. ಸೊ ಆ ಪ್ರೋಗ್ರಾಮಿಂಗ್ ಒಂದು ರೀತಿ. ಇವಾಗ ಡಾಲ್ಬಿ ಅಟ್ಮಾಸ್ ಅಲ್ಲಿ ಯಾವ ರೀತಿ ಡಿಫ್ರೆಂಟ್ ಅಂತಂದ್ರೆ, ಈಗ ಒಂದೊಂದು ಸೌಂಡ್ ಕೂಡ ಡಿಜಿಟಲೈಸ್ ಅಲ್ಲ. ಸೊ ಒಂದೊಂದು ಸೌಂಡ್ ಬೈಟ್ ಅಂತ ಏನ್ ಹೇಳ್ತೀವಿ, ಅದು ಇಟ್ ಕಮ್ಸ್ ವಿತ್ ಇಟ್ಸ್ ಓನ್ ಮೆಟಾ ಡೇಟಾ. ಅಂದ್ರೆ ಅದಕ್ಕೆ ಪೂರ್ಣವಾದ ಒಂದು ಮಾಹಿತಿ, ಆ ಸೌಂಡ್ ಯಾವ ಸ್ಪೀಕರ್ ಹೋಗ್ಬೇಕು. ಇವಾಗ ನಿಮಗೆ ಸೈಡ್ ಅಲ್ಲೇ 15 ಸ್ಪೀಕರ್ ಇತ್ತು ಅಂದ್ರೆ 13ನೇ ಸ್ಪೀಕರ್ ಹೋಗ್ಬೇಕು ನೀನು ಅಂತ ಅದರಲ್ಲಿ ಇನ್ಸ್ಟ್ರಕ್ಷನ್ ಇರುತ್ತೆ. ಸೊ ವಿ ಕ್ಯಾನ್ ಪ್ರೋಗ್ರಾಮ್ ಮಚ್ ಮಚ್ ಮೋರ್. ಒಂದು ಉದಾಹರಣೆಗೆ, ಒಂದು ಹೆಲಿಕಾಪ್ಟರ್ ನಮ್ಮ ಹಿಂದೆಯಿಂದ ಟೇಕ್ ಆಫ್ ಆಗಿ ನಮ್ಮ ಮೇಲಿಂದ ಹೋಗಿ ಮುಂದ್ಗಡೆ ಬಂದು ಕೂರ್ಬೇಕು, ಲ್ಯಾಂಡ್ ಆಗ್ಬೇಕು ಅಂದ್ರೆ ಶಬ್ದ ಹೇಗಿರ್ಬೇಕು ನಮ್ಗೆ?
1: ಹಿಂದ್ಗಡೆಯಿಂದಾನೇ ಬರ್ಬೇಕು,
0: ಹಿಂದ್ಗಡೆಯಿಂದಾನೇ ಶುರು ಆಗಿ ಆಮೇಲೆ ಕಮ್ಮಿ ಆಗ್ತಾ ಮೇಲ್ಗಡೆ ಜಾಸ್ತಿ ಆಗಿ
1: ಆಮೇಲೆ
0: ಫ್ರಂಟಿಗೆ ಬಂದು ಅದರಲ್ಲಿ ಒಂದು ಗ್ರಾಜುವಲ್ ಆಗಿ ಒಂದು ಸಿಂಫನಿ ಬರುತ್ತೆ. ಸಡನ್ ಆಗಿ ಹಿಂದೆ ಇದ್ದಿದ್ದು ಇಲ್ಲ, ಇವಾಗ ಮೇಲ್ಗಡೆ ಬಂದ್ಬಿಡ್ತು, ಓ ಇವಾಗ ಹೊಟ್ಟೋಯ್ತು ಮೇಲಿಲ್ಲ, ಇವಾಗ ಮುಂದೆ ಬಂದ್ಬಿಡ್ತು, ಹಂಗಲ್ಲ. ಗ್ರಾಜುವಲ್ ಆಗಿ ಒಂದು ಕನೆಕ್ಷನ್ ಇರೋ ರೀತಿನಲ್ಲಿ ಬರ್ಬೇಕು.
1: ರಿಯಾಲಿಟಿ
0: ಎಕ್ಸಾಕ್ಟ್ಲಿ ಆಸ್ ಇಟ್ ಈಸ್ ಬಂದು ಕೂತ್ಕೋಬೇಕು ಅಂದ್ರೆ ಇಟ್ ಈಸ್ ಪಾಸಿಬಲ್ ಬ್ಯೂಟಿಫುಲಿ ಬಿಕಾಸ್ ಆಫ್ ಅಟ್ಮಾಸ್ ಅಂದ್ರೆ 3D ಸೌಂಡ್. ಸೊ ಅಟ್ಮಾಸ್ಫಿಯರ್ ಅಲ್ಲಿ ಎಲ್ಲಿದ್ರು ಅದಕ್ಕೊಂದು ಅಡ್ರೆಸ್, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಜೆಡ್ ಆಕ್ಸಿಸ್ ಕೂಡ ಇರುತ್ತೆ. ಅದಕ್ಕೆ ಮೂರು ಇದ್ದು ಈ ಪರ್ಟಿಕ್ಯುಲರ್ ಸೌಂಡ್, ಈ ಇಂಟೆನ್ಸಿಟಿ ನಲ್ಲಿ ಇರುವಂತ ಸೌಂಡ್ ನೀನ್ ಎಲ್ಲಿ ಹೋಗಿ ಕೂತ್ಕೋಬೇಕು ಅಂತ ಅದಕ್ಕೆ ಇನ್ಸ್ಟ್ರಕ್ಷನ್ ಮೊದಲೇ ಪ್ರೋಗ್ರಾಮ್ ಆಗೋಗಿರುತ್ತೆ.
1: ನಾವು ಬರೀ ವಿಷನ್ ಮಾತ್ರ 3D ಅಲ್ಲ, ಇಲ್ಲೂ 3D ಇದ್ರು ಪ್ಲಸ್ ಇನ್ನು ಇದ್ರ ಮೇಲೆ ಹೆಚ್ಚಿನ ಡಿಗಳನ್ನು ಸೇರಿಸಬಹುದು. ಅಷ್ಟು ಡಿಗಳೇ
0: ಹೌದು, 16 ಸ್ಪೀಕರ್ನು ಇಂಡಿವಿಜುವಲ್ ಆಗಿ ಪ್ರೋಗ್ರಾಮ್ ಮಾಡ್ಕೋಬಹುದು ಇವಾಗ. ಸೊ ಹಾಗಾಗಿ ಆ ಒಂದು ಫ್ಲೆಕ್ಸಿಬಿಲಿಟಿ ಬಿಕಾಸ್ ಆಫ್ ಡಿಜಿಟಲ್ ರೆವಲ್ಯೂಷನ್ ಆಗಿದ ಕಾರಣ ನಮಗೆ ಇವಾಗ ಇದೆಲ್ಲ ಮಾಡೋಕ್ಕಾಗ್ತಾ ಇದೆ. ಅಫ್ಕೋರ್ಸ್ ಅದರಲ್ಲಿ ಇನ್ನೂ ಇವಾಗ ಜಸ್ಟ್ ನಾನು ಹೇಳ್ದಂಗೆ ಈಗ ಒಂದು ಡಾಲ್ಬಿ ಅಟ್ಮಾಸ್ ಬಂದು ಈಗ ಒಂದು 3-4 ವರ್ಷ ಆಗಿರ್ಬೋದು ಅಷ್ಟೇ. ಸೊ ಇನ್ನೂ ಸಾಕಷ್ಟು ಎಲೆಕ್ಟ್ರಾನಿಕ್ಸ್ ಹೇಗೆ ಮುಂದುವರಿಯುತ್ತೋ ಅದ್ರ ಪ್ರಕಾರ ಅದಕ್ಕೆ ಈ ಎಲೆಕ್ಟ್ರಾನಿಕ್ಸ್ ಸೌಂಡಿಗೆ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಇವತ್ತು. ಒಳ್ಳೆ ಸೌಂಡ್ ಇಂಜಿನಿಯರ್ಗೆ ಇವತ್ತಿನ ದಿನ ಸಿಗದೇ ಇಲ್ಲ ಕೈಗೆ, ಅಷ್ಟು ಮಟ್ಟಿಗೆ ಬಿಸಿ ಇರ್ತಾರೆ. ಯಾಕಂದ್ರೆ ಈ ಪ್ರೋಗ್ರಾಮ್ಗಳು ಮಾಡಬೇಕು, ಆಮೇಲೆ ಅದಕ್ಕೆ ತಕ್ಕಂಗಿರುವಂತ ಸ್ಪೀಕರ್ಗಳು ಹೇಗಿರಬೇಕು ಅನ್ನೋದು ಅವರೇ ಡಿಸೈನ್ ಮಾಡಿ ಹೇಳಬೇಕು. ಮಿಕ್ಸರ್ಸ್ ಹೇಗಬೇಕು ಅಂತ ಹೇಳಬೇಕು, ಯಾವ್ಯಾವ ತರ ಮಿಕ್ಸಿಂಗ್ ಅಲ್ಲಿ ಯಾವುದು ಆಂಪ್ಲಿಟ್ಯೂಡ್ ಜಾಸ್ತಿ ಆಗಬೇಕು, ಯಾವುದು ಫ್ರೀಕ್ವೆನ್ಸಿ ಜಾಸ್ತಿ ಆಗಬೇಕು, ಮತ್ತೊಂದೆಲ್ಲ ಡಿಸೈನ್ ಮಾಡಬೇಕು. ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಷ್ಟು ಲೆವೆಲಲ್ಲಿ ಇರಬೇಕು ಅಂತ ಅವ್ರು ಡಿಸೈಡ್ ಮಾಡಬೇಕು, ಅದ್ರ ಕ್ವಾಲಿಟಿ ಹೇಗಿರಬೇಕು ಅಂತ ಅವರೇ ಡಿಸೈಡ್ ಮಾಡಬೇಕು. ಸೊ ಒಂದು 100 ಫ್ಯಾಕ್ಟರ್ಸ್ ಸೌಂಡ್ ಅಲ್ಲಿ ನೋಡಿ ಸರ್, ಸೌಂಡ್ ಅನ್ನೋದು ನಮಗೆ ಕಾಣಿಸಲ್ಲ, ಆದರೆ ಎಷ್ಟು ಮಟ್ಟಿಗೆ ಇಂಪಾರ್ಟೆನ್ಸ್ ಇದೆಯೋ ಅಷ್ಟೇ ಅಥವಾ ಅದಕ್ಕಿಂತ ಒಂಚೂರು ಜಾಸ್ತಿ ಅಂತಲೇ ಹೇಳ್ಬೋದು ಸೌಂಡ್. ಒಂದು ಸಿಂಪಲ್ ಎಕ್ಸಾಂಪಲ್, ನೀವು ಒಂದು ಹಾರರ್ ಮೂವಿಗೆ ಹೋಗ್ತೀರಿ, ಸೌಂಡ್ ಇಲ್ಲ ಅಂತ ಇಟ್ಕೊಳ್ಳಿ ಹಾರರ್ ಮೂವಿಗೆ,
1: ಏನಿಲ್ಲ ಆಗೋಯ್ತು, ಹೆದರ್ಕೆ ಆಗ್ಬೇಕು ಅಂದ್ರೆ ಅವನಲ್ಲಿ ಕಿರ್ಚಬೇಕು ಕೂಗಬೇಕು, ಅವನ್ ಕೊಲೆ ಆಗಿದ್ರೆ ಅದ್ರ ಇಂಟೆನ್ಸಿಟಿ ಬರಬೇಕು.
0: ಸೌಂಡ್ ಅನ್ನೋದು ಅಷ್ಟು ಮಟ್ಟಿಗೆ ಮಾಹಿತಿ ಇದೆ, ನಿಜವಾಗ್ಲೂ ಅದು ಅದು ಇಲ್ಲದೆ ಇದ್ದಾಗ ಗೊತ್ತಾಗುತ್ತೆ ನಮಗೆ, ಅಯ್ಯೋ ಸೌಂಡ್ ಸರಿ ಇಲ್ಲ, ಇದು ಇದು ಏನೂನೇ ಲೆಕ್ಕ ಇಲ್ಲ. ಹಾರರ್ ಮೂವಿ ಅಂತಲೇ ಅನ್ನಿಸ್ಕೊಳ್ಳಲ್ಲ, ನೀವು ಏನಾರ ವೇಷ ಕಟ್ಕೊಂಡು ಬನ್ನಿ ಅದ್ರಲ್ಲಿ ಹಾರರ್ ಅಂತಲೇ ಅನ್ನಿಸ್ಕೊಳ್ಳಲ್ಲ, ಅದು ಸೌಂಡ್ ಇಂದನೇ ಹಾರರ್ ಬರಬೇಕು. ಅಂದ್ರೆ
1: ಈಗ ನೀವು ಸಿನಿಮಾ ಬರೀ ತೋರಿಸೋದಕ್ಕೆ ಮುಂದ್ಗಡೆ ಪ್ರೊಜೆಕ್ಷನ್ ಏನು ವಿಜುವಲ್ಸ್ ಹಾಕ್ತೀರಿ ಅದಷ್ಟೇ ಸಾಲದು, ಅಕ್ಕಪಕ್ಕ ಇರತಕ್ಕಂಥ ನೀವು 16+ ಇನ್ನು ಥಿಯೇಟರ್ ಆದ್ರಿಂದ ಇನ್ನೂ 16 ಎಕ್ಸ್ಟ್ರಾ ಸೇರಿಸಿದ್ರು ಸಾಲದು. ಹೇಗೆ ಮೇಂಟೈನ್ ಮಾಡ್ತೀರಿ?
0: ಅದೇ, ಸೊ ಇದರಲ್ಲಿ ನಮಗೆ ಸೌಂಡ್ಗೆ ನಮಗೆ ಬಂದು ಎಕ್ವಿಪ್ಮೆಂಟ್ ಅಂಡ್ ಗೈಡೆನ್ಸ್ ಕೊಡುವಂಥವ್ರು ಕೂಡ ಸ್ಪೆಷಲಿಸ್ಟ್ಸ್ ಇರ್ತಾರೆ. ಈಗ ನಾನು ಈಗಲೇ ಹೇಳ್ದಂಗೆ ಸೌಂಡ್ ಇಂಜಿನಿಯರ್ ಅಂತ ನೀವು ಹೇಳಿದ್ರಲ್ಲ ಅದೇ ರೀತಿನಲ್ಲಿ. ಸೊ ಅದರಲ್ಲಿ ಅವರು ಲೇಟೆಸ್ಟ್ ಟೆಕ್ನಾಲಜಿ ಕೂಡ ತಿಳ್ಕೊಂಡು ಅದ್ರದ್ದು ಟ್ಯೂನಿಂಗ್ ಹೆಂಗೆ ಮಾಡಬೇಕು, ಸ್ಪೀಕರ್ ಒಂದು 2 inch ಮುಂದೆ ವೈಬ್ರೇಷನ್ ಮೂವ್ ಆಗಿಬಿಟ್ರೆ ಚೇಂಜ್ ಆಗೋಗುತ್ತೆ. ಅದಕ್ಕೆ ನಮ್ಮ ಥಿಯೇಟರ್ಲ್ಲೂ ಕೂಡ ಎಷ್ಟೋ ಬಾರಿ ನಮಗೆ ಎಲ್ಲರೂ ಬ್ಯಾಕ್ ಸೀಟ್ ಅಂತ ಹೇಳ್ತಾರೆ, ಬಟ್ ಬ್ಯಾಕ್ ಸೀಟ್ಗಿಂತ ಮಧ್ಯದಲ್ಲಿ ತನ್ನ ಬೆಸ್ಟ್ ಸ್ವೀಟ್ ಸ್ಪಾಟ್ ಅಂತ ಕರಿತೀವಿ ನಾವು.
1: ಯಾಕಂದ್ರೆ ಸರೌಂಡ್ ಸೌಂಡ್ ಕಂಪ್ಲೀಟ್ ಅವ್ರ ಮೇಲೆ
0: ಬರುತ್ತೆ ಅವಾಗ.
1: ನೀವು ಸೀಕ್ರೆಟ್ ಅನ್ನು ಬಿಟ್ಕೊಡ್ತಾ ಇದ್ದೀರಿ, ಇನ್ನು ಮೇಲೆ ಸೆಂಟ್ರಲ್ ಸೀಟ್ಗಳು ಸಿಕ್ಕಲ್ಲ.
0: ಇಲ್ಲ ಸರ್, ಯಾಕಂದ್ರೆ ನೀವು ಕೇಳ್ತಾ ಇದ್ದೀರಿ, ನಾವು ಹೇಳಬೇಕಾದ ಧರ್ಮ ನಮ್ದು.
1: ನಿಜವಾಗ್ಲೂ ಎಂಜಾಯ್ ಮಾಡ್ಬೇಕಂದ್ರೆ ಎಲ್ಲಾ ರೀತಿಯಿಂದ ಬೇರೆ ಬೇರೆ ಸ್ಥಳದಲ್ಲಿ ಕೂತಾಗ ಬೇರೆ ಬೇರೆ ರೀತಿ ಎಂಜಾಯ್ಮೆಂಟ್,
0: ಬೇರೆ ಬೇರೆ ರೀತಿ ಎಂಜಾಯ್ಮೆಂಟ್.
1: ಇನ್ನು ಹನುಮಂತ ಅವರೇ, ಈ ಒಂದು ಸೌಂಡ್ ಇಂಜಿನಿಯರಿಂಗ್ ನಮಗ್ ಪರಿಚಯ ಆಗೋದು ಪ್ರಾಥಮಿಕ ಶಾಲೆಯ ಫಿಸಿಕ್ಸ್ ಬುಕ್ ಅಲ್ಲಿ ಸೌಂಡ್ ಲೈಟ್ ಮತ್ತೆ ಮ್ಯಾಗ್ನೆಟಿಸಮ್ ಇಲ್ಲಿಂದ ಬೇಸಿಕ್ಸ್ ಆಫ್ ಎನಿ ಇಂಜಿನಿಯರಿಂಗ್.
0: ನಿಜ ನಿಜ,
1: ಅದಿಲ್ಲ. ಕಲಿಕೆ ಎಲ್ಲಿಂದ ಶುರು?
0: ಕಲಿಕೆಗೆ ಶುರು ಸರ್ ಹೈಸ್ಕೂಲ್ ಇಂದ ಅಂತಲೇ ಹೇಳ್ಬೋದು.
1: ಅದೇ ಪಾಠದಲ್ಲಿ ಇದೆಯಾ?
0: ಪಾಠದಲ್ಲಿ ಇರೋದು ಮಾತ್ರ ಅಲ್ಲ, ಯಾಕಂದ್ರೆ ಇವತ್ತಿನ ದಿನ ನಮಗೆ ಮ್ಯಾಥ್ಸ್ ಅಲ್ಲಿ ಆಸಕ್ತಿ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ. ಸೌಂಡ್ ಇಸ್ ನಥಿಂಗ್ ಬಟ್ ವೈಬ್ರೇಷನ್. ಸೊ ವೈಬ್ರೇಷನ್ ಅಂತಂದ್ರೆ ಅದು ರೆಪಿಟೇಟಿವ್ ಆಗಿ ಬರುವಂತದ್ದು. ಯಾವಾಗ ರೆಪಿಟೇಟಿವ್ ಆಗಿ ಬರುತ್ತೆ, ಮ್ಯಾಥ್ಸ್ ಗೆ ಸೇರ್ಕೊಂಡ್ಬಿಡುತ್ತದು
1: ಫ್ರೀಕ್ವೆಂಟ್.
0: ಹಾ, ಯಾಕೆ ಒಂದು ತರ ಇನ್ನೊಂದು, ಇನ್ನೊಂದ್ ತರ ಇನ್ನೊಂದು, ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಅದನ್ನ ನಾವು ಒಂದು ಫಾರ್ಮುಲಾ ತರ ಬರೆಯಕ್ಕೆ ಶುರು ಮಾಡ್ಬಿಡ್ಬೋದು, ಅದನ್ನ ಇಂಟಗ್ರೇಟ್ ಮಾಡ್ಬೋದು, ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಈಕ್ವೇಶನ್ ಬರಿಬಹುದು, ಅದ್ರ ಬಗ್ಗೆ ಮಾಡಿ ಸೀರೀಸ್ ಗಳು ಕ್ರಿಯೇಟ್ ಮಾಡ್ಬೋದು. ಹೈಯೆಸ್ಟ್ ಲೆವೆಲ್ ವರ್ಗೂ ಕೂಡ ನಾವು ರಿಸರ್ಚ್ ಅಲ್ಲಿ ಸೌಂಡ್ ಹೊಟ್ಟೋಗ್ಬೋದು. ಒಂದು ಪ್ರಾಕ್ಟಿಕಲ್ಸ್ ಅಲ್ಲಿ ಹೋಯ್ತು ಅಂದ್ರೆ ಇವತ್ತಿನ ದಿನ ಸ್ಕಿಲ್ ಕೌಶಲ್ಯತೆ ಕೊಡೋದ್ರಲ್ಲಿ ಒಂದು ಸ್ಪೀಕರ್, ಚಿಕ್ಕ ಸ್ಪೀಕರ್, ಲೆಟ್ ಅಸ್ ಸೇ ಎಲ್ಲಾ ಫ್ರೀಕ್ವೆನ್ಸು ಅದರಲ್ಲೇ ಬರುತ್ತೆ ಅಂತ ಅನ್ಕೊಳ್ಳೋಣ. ಅದು ಕೆಟ್ಟೋಗಿದೆ, ಅದನ್ನ ಹೆಂಗ ಪೇಪರ್ ಹೋಗಿದೆಯಾ, ಅದರದ್ದು ಮೂವಿಂಗ್ ಪಾರ್ಟ್ ಕಾಯಿಲ್ ಹೋಗಿದೆಯಾ, ಅಥವಾ ಅದರದ್ದು ಫ್ರೇಮ್ ಹೋಗಿದೆಯಾ, ಮ್ಯಾಗ್ನೆಟ್ ಹೋಗಿದೆಯಾ, ಏನು ಅನ್ನೋದನ್ನ ಎಲ್ಲ ಚೆಕ್ ಮಾಡಿ ಅಲ್ಲಲ್ಲೇ ಅಲ್ಲಲ್ಲೇ ಕೂಡ ಅದನ್ನ ಬಳಸ್ಕೊಂಡ್ಬಿಡ್ಬೋದು.
1: ನಮ್ಮ ಕ್ಲಾಸ್ ಅಲ್ಲಿ ಟ್ಯೂನಿಂಗ್ ಫೋರ್ಕ್,
0: ಶ್ರುತಿ
1: ಕವೇ, ಒಂದು ಇದಕ್ಕೆ ಯಾವ್ದೋ ಒಂದು ಆಬ್ಜೆಕ್ಟ್ ಹೊಡೆದ್ಬಿಟ್ಟು ಅದ್ರ ಗುಯ್ ಅನ್ನೋದನ್ನ ಕಿವಿಗೆ ಹಿಡಿದು ಇದು ಸದ್ದು, ಇದು ಶಬ್ದ ಅಂದಾಗ ಓಹೋ ಶಬ್ದದ ಅಲೆಗಳು ಅಲೆ ರೂಪದಲ್ಲಿ ಕನ್ನಡದಲ್ಲಿ ಓದುವಾಗ ಹೌದಾ ಚೆನ್ನಾಗಿದೆ ಚೆನ್ನಾಗಿದೆ. ಆದ್ರೆ ಸಿನಿಮಾದಲ್ಲಿ ಅದನ್ನ ನೋಡುವಾಗ ಇದು ವಿಜುವಲ್, ಇದು ಸೌಂಡ್, ಇದು ಇಫೆಕ್ಟ್, ಇಟ್ಸ್ ಎ ಮ್ಯಾಜಿಕಲ್ ವರ್ಲ್ಡ್ ಅಲ್ಲಿ ಶುರು ಆಗುತ್ತೆ. ಆದ್ರೆ ನಮ್ಮ ವಿದ್ಯಾರ್ಥಿಗಳಾಗ್ಲಿ, ಶಿಕ್ಷಕರಾಗ್ಲಿ ಅಥವಾ ತಂದೆ ತಾಯಿಗಳಾಗ್ಲಿ, ಇದು ಅಲ್ಲಿ ಶುರುವಾಗಿದೆ ಅಂತ ನೆನಪೇ ಇಟ್ಕೊಂಡು
0: ಅದೊಂದು
1: ಅಲ್ಲಿಂದ ಶುರುವಾದ್ದು ತಾಂತ್ರಿಕ ಕಲಿಕೆಗೆ ಡಿಪ್ಲೊಮೋ ಮತ್ತೆ ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಆಗಿ ಬರುತ್ತೆ, ಯಾಕಂದ್ರೆ ಅದು ರಿಪೇರಿ ಗಿಪೇರಿ ಮಾಡ್ತಾರೆ.
0: ಹೌದು,
1: ಇಲ್ಲ ಈಗ ಡಿಜಿಟಲ್ ಆಗಿರೋದ್ರಿಂದ
0: ಕಂಪ್ಯೂಟರ್ ಇವಾಗ ಸಣ್ಣ ಸಣ್ಣ ಇವಾಗ ಮೇಕ್ ಇಟ್ ಯುವರ್ ಸೆಲ್ಫ್ ಕಿಟ್ಗಳು ಬರುತ್ತೆ, ಅದರಲ್ಲಿ ಈ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಗಳು ಬರುತ್ತೆ. ಈ 10th standard 9th standard ಅಲ್ಲೇ ಸಹ ನಾವು ಅದನ್ನ ಸಣ್ಣ ಸಣ್ಣ ಎಕ್ಸ್ಪೆರಿಮೆಂಟ್ಗಳು, ಸಣ್ಣ ಒಂದು ಸ್ಪೀಕರ್, ಅದಕ್ಕೆ ಒಂದು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಕೊಂಡ್ಕೊಂಡು ಅದನ್ನ ಸೋಲ್ಡರ್ ಮಾಡಿ ಒಂದು ಸ್ಪೀಕರ್ ಇಟ್ಟು ಅದಕ್ಕೆ ಒಂದು ಚಿಕ್ಕದಾಗ ಮೈಕ್ ಇಟ್ಟು
1: ಮಾಡ್ತಾರೆ. ಹೌದು, ಅವೆಲ್ಲ ತಂದಿರ್ತಾರೆ. ಇವತ್ತು ವಿದ್ಯಾರ್ಥಿಗಳು ಯಾರು ದಡ್ಡರಲ್ಲ,
0: ಅಲ್ಲ
1: ಎಲ್ಲರೂ ಅಡ್ವಾನ್ಸ್.
0: ಅಂಡ್ ಇವತ್ತಿನ ಪೀಳಿಗೆ ಇವತ್ತು ದೇ ಆರ್ ವೆರಿ ಸ್ಮಾರ್ಟ್
1: ಅಲ್ವಾ.
0: ಪ್ರತಿಯೊಂದು ಒಂದು ಸರಿ ದಾರಿ ತೋರಿಸ್ಕೊಟ್ಬಿಟ್ರೆ ಸಾಕು, ಅದನ್ನ ಎಲ್ಲಿವರೆಗೂ ಅವ್ರದ್ದು ಆಸಕ್ತಿ ಇರುತ್ತೆ ಫುಲ್ಲು ಹೊಟ್ಟೋಗ್ತಾರೆ.
1: ಅಲ್ಲಿ ಕಲಿಕೆ ಇದೆ ಪ್ರಾರಂಭಿಕ ಹಂತದಲ್ಲಿ. ಸುಮ್ಮನೆ ಅದೇನೋ ಪಾಠಕ್ಕೆ ಅಂತ ಕಲ್ತ್ವಿ, ಆಮೇಲೆ ಏನೋ ರಿಪೇರಿ ಅಂತ ಕಲ್ತ್ವಿ, ಎಲೆಕ್ಟ್ರಾನಿಕ್ಸ್ ಅಂತ ಅನ್ಕೊಂಡು ಬಂದ್ವಿ, ಮುಂದೆ ಎಲ್ಲಿ ಅಲ್ಲಿ ಓದ್ಲಿಕ್ಕೆ ಅವಕಾಶ ಇದೆ. ಈಗ ಓದ್ ಬಿಟ್ಟಿದ್ದೀನಿ ಅಂತಾನೆ ಇಟ್ಕೊಂಡ್ರೆ ನಾನು ಹೋಗಿ ಎಲ್ಲಿ ಸೇರ್ಕೊಳ್ಳಿ? ಯಾಕೆಂದ್ರೆ ಇದಕ್ಕೆ ನಿರ್ದಿಷ್ಟ ಕೆಲಸ ಅಂತಿಲ್ಲ. ದೊಡ್ಡ ಹೈಯೆಸ್ಟ್ ಇಂಜಿನಿಯರ್ ಬಂದು ಅದೇ ಸ್ವಿಚ್ ನಾನು ಮಾಡ್ಬೇಕು. ಈಗ ತಾನೇ ಬಂದವನು ಹೋಗ್ಬಿಟ್ಟು ಏನ್ ಮಾಡ್ತೀಯ ಬಂದ ಅದೇ ಸ್ವಿಚ್ ಆನ್ ಮಾಡ್ತಾನೆ, ಮತ್ತೆ ಇಬ್ರು ಒಂದೇ ಸ್ವಿಚ್ ಆನ್ ಮಾಡ್ತಿರೋದೇ ಡಿಫ್ರೆನ್ಸ್ ಅಂದ್ರೆ ಆ ಹೈಯೆಸ್ಟ್ ಇಂಜಿನಿಯರಿಂಗ್ ಡಿಗ್ರಿ ಮಾಡಿದವನಿಗೆ ಸ್ವಿಚ್ ಯಾಕೆ ಆನ್ ಮಾಡಿದೆ ಅದ್ರ ಇಫೆಕ್ಟ್ ಏನು ಗೊತ್ತಿರುತ್ತೆ. ಕಾರ್ ಇದೆ, ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೀನಿ
0: ಅಷ್ಟೇ,
1: ಆದ್ರೆ ಒಳಗೆ ಏನಿದೆ ಗೊತ್ತಿಲ್ಲ. ಇಂಜಿನಿಯರಿಂಗ್
0: ಗೊತ್ತಿರುತ್ತೆ,
1: ದಿಸ್ ಇಸ್ ದ
0: ಡಿಫ್ರೆನ್ಸ್. ಅದೇ ಸರ್, ಇವತ್ತು 10th ತರಗತಿ ಆದ್ಮೇಲೂ ಕೂಡ ನಮಗೆ ಡಿಪ್ಲೊಮಾಗಳಿಗೆ ಮತ್ತೊಂದಕ್ಕೆ ಹೋಗೋದಕ್ಕೆ ಅವಕಾಶ ಇದೆ. ನನಗೆ ಇವಾಗ ಕ್ಲಿಯರ್ ಆಗಿ ನನಗೆ ಬೇರೆ ಯಾವುದು ಬೇಡ, ನನಗೆ ಇದೇ ಬೇಕು ಅಂದ್ರು ಕೂಡ ಇವಾಗ ನಮ್ಮ ಬೆಂಗಳೂರಲ್ಲೇ ಆಗಲಿ ಅಥವಾ ಪುಣೆದಲ್ಲಾಗಲಿ ಬೇಕಾದಷ್ಟು ಕಾಲೇಜ್ಗಳು 1 ವರ್ಷದ ಡಿಪ್ಲೊಮಾಗಳು ಆಫರ್ ಮಾಡ್ತಾರೆ. ಹೌದು ಹೌದು, ಇನ್ ಸೌಂಡ್ ಇಂಜಿನಿಯರಿಂಗ್ ಇದಕ್ಕೆ ಅಂತಲೇನೆ. ಅದಕ್ಕೆ ಅದಾದ್ಮೇಲೆ ಏನು, ನಾನು ಹೇಳ್ದಂಗೆ ಸಿನಿಮಾ ಲೈನ್ಗೆ ಹೋಗ್ಬೋದು, ಲೈವ್ ಕಾನ್ಸರ್ಟ್ ಟೆಕ್ನಿಷಿಯನ್ ಆಗ್ಬೋದು,
1: ಡ್ರಾಮಾಗಳಿಗೂ
0: ಡ್ರಾಮಾಗಳಿಗೆ ಬೇಕು.
1: ಹೌದು
0: ಹೌದು, ಯಾವ ತರ ಮಿಕ್ಸ್ ಮಾಡ್ಬೇಕು
1: ಹಾಕಿರ್ತಾರೆ ಧ್ವನಿ ಬೆಳಕು.
0: ಹೌದು ಹೌದು, ಸೊ ಮಿಕ್ಸಿಂಗ್ ಅಲ್ಲಿ ಆಸ್ಪೆಕ್ಟ್ಸ್ ಹೆಂಗೆ ನೋಡ್ಬೇಕು ಅನ್ನೋದನ್ನೆಲ್ಲ ಕೂಡ ಆ ಡಿಪ್ಲೊಮಾದಲ್ಲಿ 10th ಆದ್ಮೇಲೆ ಕೂಡ ಹೋಗ್ಬೋದು ಅದಕ್ಕಿದೆ. ಆಮೇಲೆ ಡಿಗ್ರಿ ಇದೆ, ಬಿಎಸ್ಸಿ ಇನ್ ಸೌಂಡ್ ಇಂಜಿನಿಯರಿಂಗ್ ಇದೆ ಇವತ್ತಿನ ದಿನ. ಸೊ ಅಂತ ಕೋರ್ಸ್ಗಳು ಆಫರ್ ಮಾಡುವಂತ ಕೂಡ ಸಂಸ್ಥೆಗಳಿದ್ದಾವೆ.
1: ಬ್ಯೂಟಿಫುಲ್.
0: ಸೊ ಇದೆಲ್ಲ ನಮಗೆ ಈ ಒಂದು ಅಂದ್ರೆ ಇತ್ತೀಚೆಗೆ ನಾನು ಹೇಳ್ತಾ ಇರೋದು, ಮೊದಲು ಹಿಂದಿನ ಕಾಲದಲ್ಲಿ ಇರಲಿಲ್ಲ ಇದು. ಇತ್ತೀಚೆಗೆ ಒಂದು 10 ವರ್ಷದ ಒಳಗಡೆಯಿಂದ ಈ ಸೌಂಡಿಗೆ ಸಿಕ್ಕಾಪಟ್ಟೆ ಮಹತ್ವ ಕೊಟ್ಟು ಸೌಂಡ್ ಇಂಜಿನಿಯರಿಂಗ್ ಒಂದು ಸಪರೇಟ್ ಕೋರ್ಸ್ ಅಂತಲೇ ಮಾಡ್ತಾ ಇದಾರೆ.
1: ಬ್ರಾಂಚ್
0: ಸಪರೇಟ್ ಬ್ರಾಂಚ್ ಬಿಎಸ್ಸಿ ಸೌಂಡ್ ಇಂಜಿನಿಯರಿಂಗ್ ಅಂತಲೇ ಇದೆ ಇವಾಗ. ಯಾವ ಕಾಲೇಜು ಬೇಕಾದಷ್ಟು ಕಾಲೇಜ್ಗಳು ಇದಾವೆ
1: ಇಡೀ ದೇಶದಲ್ಲಿ
0: ಇದೆ.
1: ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್
0: ಅಯ್ಯೋ ಬೇಕಾದಷ್ಟಿದೆ.
1: ಇನ್ನು ಅಪ್ರೆಂಟಿಸ್ ಆಗಿ ಕಲಿಯೋ
0: ಮತ್ತೆ ಇನ್ನು ಯಾವ್ದಕ್ಕೆ ಹೋಗ್ಬೇಕು, ನಾವು ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ಕೇಳೋದಾದ್ರೆ ನೋಡಿ, ಯಾರು ನಮಗೆ ಅಲ್ಲಿರುವಂತ ಎಕ್ವಿಪ್ಮೆಂಟ್ ಚೆನ್ನಾಗಿದೆ ಅದು ನೋಡಬೇಕು ಒಂದು. ಯಾಕಂದ್ರೆ ಲೇಟೆಸ್ಟ್ ಎಕ್ವಿಪ್ಮೆಂಟ್ ಇದ್ರೆ ಅದರ ಪ್ರಕಾರ ಇರುವಂತ ಕಲಿಕೆಗಳಿರುತ್ತೆ. ಎರಡನೇದು, ಅಲ್ಲಿ ಇಂಟರ್ನ್ಶಿಪ್ಗೆ ಅವಕಾಶ ಸಿಗತ್ತಾ ಆ ಕಾಲೇಜ್ನಲ್ಲಿ, ಆ ಇಂಟರ್ನ್ಶಿಪ್ ಮುಖಾಂತರ ನಾವು ಫೀಲ್ಡ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಕಲಿಬಹುದು. ಸೊ ಅದು ನಮಗೆ ಅದು ಎರಡನೇ ಪಾಯಿಂಟು. ಮೂರನೇದು, ಇಲ್ಲಿಂದ ಪಾಸ್ ಆಗಿ ಹೋದವ್ರಿಗೆ ಎಷ್ಟು ವ್ಯಾಲ್ಯೂ ಇದೆ ಮಾರ್ಕೆಟ್ ಅಲ್ಲಿ, ಎಲ್ಲೆಲ್ಲಿ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ ಅನ್ನೋದು ಕೂಡ, ಅದು ಕೂಡ ಒಂದು ಪಾಯಿಂಟ್. ಇದು ಮೂರನ್ನು ನಾವು ಒಂದು ಸ್ವಲ್ಪ ಪರಿಶೀಲನೆ ಮಾಡಿದ್ರೆ ನಮ್ಗೆ ಯಾವ ಒಂದು ಸಂಸ್ಥೆಗೆ ಹೋಗಿ ಸೇರ್ಕೋಬೇಕು ಇದು ಕಲಿಯಕ್ಕೆ ಅನ್ನೋದನ್ನ ನಮ್ಗೆ ಬಹಳ ಸುಲಭವಾಗಿ ನಾವೇ ತಯಾರಿ ಡಿಸೈಡ್ ಮಾಡ್ಕೋಬಹುದು.
1: ಇದು ಒಂದು ಕಲಿಕೆ ಆಯ್ತು. ಆದ್ರೆ ಇದು ಬರೀ ಸರ್ಟಿಫಿಕೇಟ್ ಕಲಿಕೆ, ಇಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಸೌಂಡ್ ಅಂಡ್ ಡ್ರಾಮಾ ಡಿವಿಷನ್ ನಲ್ಲೂ ತರಬೇತಿ ಇದೆ, ಅಲ್ಲಿ ಹೋಗಿ ಕೂತಾಗಲೇ ಗೊತ್ತಾಗೋದು ಆ ವ್ಯಕ್ತಿಗೆ ಅಥವಾ ಆ ಫ್ರೀಕ್ವೆನ್ಸಿಗೆ ಹೇಗೆ ಸೆಟ್ ಮಾಡಬೇಕು ಅಂತ. ಅದು ಡಿಮ್ಮರ್ ಡಿಪ್ಪರ್ ಎಲ್ಲ ಬಳಸ್ತಾರಲ್ಲ, ಆ ತರ ಸೌಂಡೂನು
0: ಹೌದು.
1: ಯಾವ ಸನ್ನಿವೇಶಕ್ಕೆ ಮ್ಯಾನ್ಯುವಲ್ ಆಗಿ,
0: ಆಮೇಲೆ
1: ನಮ್ಮಲ್ಲೆಲ್ಲ ಫೇಡರ್ಸ್ ಇದ್ದಾವೆ, ಫೇಡರ್ ಆನ್ ಮಾಡೋದು ಆಫ್ ಮಾಡೋದು ಎಷ್ಟು ಬೇಕು. ಮ್ಯೂಸಿಕ್ ಕನ್ಸರ್ಟ್ಸ್ ಎಲ್ಲ ಮಾಡುವಾಗ ಅಲ್ಲಿ ಮೈಕ್ ಸೆಟ್ ಇಟ್ಕೊಂಡಿದ್ದಾನೆ. ಈಗೆಲ್ಲ ಡಿಜೆಗಳು ಇದ್ದಾವೆ, ಮೊಬೈಲ್ ಡಿಜೆಗಳು ಮೆರವಣಿಗೆಗಳಿಗೋಸ್ಕರ ಬಳಸ್ತಾ ಇದ್ದಾರೆ. ಇನ್ ಮೈಸೂರು ದಸರಾ ಕಾರ್ಯಕ್ರಮಗಳಿಗೆ ಯುವ ದಸರಾ ಪೆಂಡಾಲ್ಗಿಂತ ಇನ್ನು ದೊಡ್ಡ ಸ್ಪೀಕರ್ ಯಾಕೆ ಇಡ್ತಾರೆ
0: ಸರ್? ಈಗ ಇದರಲ್ಲಿ ಫಸ್ಟ್ ನಾವು ಸೌಂಡಿನ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಅಕೋಸ್ಟಿಕ್ಸ್ ಅಂತ ಒಂದಿದೆ ಸರ್. ಈ ಅಕೋಸ್ಟಿಕ್ಸ್ ಅಂದ್ರೆ ಏನು? ಶಬ್ದ ಒಂದೊಂದು ಸ್ಪೇಸ್ ಅಲ್ಲಿ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದು ಅಕೋಸ್ಟಿಕ್ಸ್. ಅಂದ್ರೆ ಈ ಕ್ಲೋಸ್ಡ್ ರೂಮ್ ಒಳಗೆ ಹೇಗಿರುತ್ತೆ, ಓಪನ್ ಏರ್ ಅಲ್ಲಿ ಹೇಗಿರುತ್ತೆ, ನೀರೊಳಗೆ ಹೇಗಿರುತ್ತೆ, ಸಾಲಿಡ್ಸ್ ಅಲ್ಲಿ ಹೆಂಗ್ ಟ್ರಾವೆಲ್ ಆಗುತ್ತೆ ಅಂತೆಲ್ಲ ಕಲಿಬೇಕಾಗಿರೋದು ಹೋಗಲ್ವೋ ಅಬ್ಸಾರ್ಬ್ ಆಗುತ್ತೋ ಅನ್ನೋದನ್ನ ಕಲಿಯೋದು ಅಕೋಸ್ಟಿಕ್ಸ್. ಅದು ಸೌಂಡ್ ಇಂಜಿನಿಯರಿಂಗ್ ಬಹಳ ಅಂತರ ಫೌಂಡೇಶನ್ ಅದು. ಅದು ನಾವು ಕಲಿತ್ರೆ ಮಾತ್ರ ಈ ಓಪನ್ ಏರ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಗಳು ಏನು, ಇಷ್ಟು ಜನ ಇಷ್ಟು ಸ್ಪೇಸ್ಗೆ ಒಂದೇ ತರ ಇಮರ್ಸಿವ್ ಸೌಂಡ್ ನಾವು ಕೊಡಬೇಕು ಅಂದ್ರೆ ಅದಕ್ಕೆ ಪವರ್ ಔಟ್ಪುಟ್ ಎಷ್ಟಿರ್ಬೇಕು, ಆ ಸ್ಪೀಕರ್ಗೆ ಯಾವ ತರ ಕ್ವಾಲಿಟಿ ಇರಬೇಕು ಆ ಸೌಂಡ್ಗೆ, ಎಲ್ಲದು ಕೂಡ ನಾವು ಅದರಲ್ಲಿ ನಾವು ಕಲಿಬಹುದು ಅಕೋಸ್ಟಿಕ್ಸ್ ಅಲ್ಲಿ. ಅದಕ್ಕೆ ತಕ್ಕಂಗಿರುವಂತ ನಾವು ಸ್ಪೀಕರ್ಸ್ ತಗೊಂಬಂದು ಆಂಪ್ಲಿಫೈರ್ಸ್ ಅಷ್ಟು ಪವರ್ ಸಿಗ್ಬೇಕಲ್ಲ. ಇವಾಗ ನಾವು ನೀವು ಮಾತಾಡುವಂತ ಶಬ್ದ ಇಷ್ಟೇ, ನಾವು ಮಾತಾಡೋದು ನಿಮಗೆ ಕೇಳಬಹುದು, ನೀವು ಮಾತಾಡೋದು ನನಗೆ ಕೇಳಬಹುದು.
1: ಇದು ಅಕೋಸ್ಟಿಕಲಿ ಟ್ರೀಟೆಡ್, ಇದು ಸೌಂಡ್ ಪ್ರೂಫ್
0: ಅಂದ್ರೆ ನಮಗೆ ಆಂಬಿಯೆಂಟ್ ನಾಯ್ಸ್ ಬೇಡ,
1: ನಾಯ್ಸ್ ಬೇಡ, ಏನು ಡಿಸ್ಟರ್ಬೆನ್ಸ್ ಇಲ್ಲ.
0: ಹೌದು,
1: ಇಲ್ಲಿ ಹೆಂಗ್ ಮಾತಾಡ್ತೀವಿ ಹಂಗೆ ಬರ್ಬೇಕು
0: ಸಿಗತ್ತೆ. ಆದ್ರೆ ನಾವು ಇವಾಗ ನೀವು ಓಪನ್ ಏರ್ ಥಿಯೇಟರ್ ಬಗ್ಗೆ ಕೇಳಿ, ಎಲ್ಲಾ ಸೌಂಡ್ ಇರುತ್ತೆ. ಸೊ ಅದನ್ನೆಲ್ಲ ಮೀರಿಸಿ ಸೌಂಡ್ ಹ್ಯಾಸ್ ಟು ಗೋ ಟು ದಿ ಆಡಿಯನ್ಸ್. ಸೊ ಅದಕ್ಕೆ ಅಷ್ಟು ದೊಡ್ಡ ದೊಡ್ಡ ಪವರ್ಫುಲ್ ಸ್ಪೀಕರ್ಸ್ ಅದು ಕೇಳ್ತು ಅಂದ್ರೆ ಅದರಲ್ಲೂ ಬಾಸ ಒಂದ್ ಸರ್ತಿ ಬಾಸ್ತಿ. ಇನ್ನೊಂದು ದೊಡ್ಡ ಒಂದು ವಿಶೇಷತೆ ಸ್ಪೆಷಾಲಿಟಿ ಏನಂದ್ರೆ ಸರ್, ಅದು ಸಿಕ್ಕಾಪಟ್ಟೆ ಡಿಸ್ಟೆನ್ಸ್ ಟ್ರಾವೆಲ್ ಆಗುತ್ತೆ,
1: ಲಾಂಗ್
0: ಡಿಸ್ಟೆನ್ಸ್. ಇವಾಗ ಉದಾಹರಣೆಗೆ ಒಂದು ಹಡಗಿಂದೊಂದು ಹಾರ್ನ್, ಅದು ಅದು ಲೋ ಫ್ರೀಕ್ವೆನ್ಸಿ, ಅದು ಲೋ ಫ್ರೀಕ್ವೆನ್ಸಿ
1: ತುಂಬಾ ದೂರ
0: ಸಿಕ್ಕಾಪಟ್ಟೆ ದೂರ ಹೋಗುತ್ತೆ. ಈ ನಮ್ಮ ತಿಮಿಂಗಲಗಳು ರೆಕಾರ್ಡ್ ಮಾಡಿರೋ ಪ್ರಕಾರ ಅದ್ರ ನಮಗೆ ಕೇಳಲ್ಲ, ಬಿಲೋ ಆಡಿಬಲ್ ರೇಂಜ್
1: ಅಲ್ಟ್ರಾಸಾನಿಕ್
0: ಅಂದ್ರೆ ನಮ್ಮ ಇದಕ್ಕಿಂತ ಕಮ್ಮಿ, ನಮ್ಮ 20 ಸೈಕಲ್ಸ್ ಗಿಂತ ಕಮ್ಮಿ ಅದರದು, 8-10 ಇದೆ ಅದು. 1500 ಮೈಲಿ ದೂರ ಕೇಳುತ್ತೆ ಸರ್ ಅದರದು.
1: ನೀರು
0: ಅದಕ್ಕೆ ಹುಡುಕೊಂಡು ಹುಡುಕೊಂಡು ಒಂದಕ್ಕೊಂದು ಹೋಗ್ತವೆ ಅದು.
1: ನೀರೊಳಗಡೆ
0: ಇನ್ನು ಜಾಸ್ತಿ ಡಿಸ್ಟರ್ಬೆನ್ಸ್ ಇರಲ್ಲ. ಆಮೇಲೆ ಸ್ಪೀಡು ಕೂಡ 4 ಟೈಮ್ಸ್ ಸ್ಪೀಡ್, ಏರ್ ಗಿಂತ 4 ಟೈಮ್ಸ್ ಸ್ಪೀಡ್ ಅಲ್ಲಿ ಹೋಗುತ್ತೆ. ಸೊ ಹಾಗಾಗಿ ಆ ಫ್ರೀಕ್ವೆನ್ಸೀಸ್ ನೆಲ್ಲ ನಾವು ಯಾವ ರೀತಿ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ ಅರ್ಥಿಸ್ಕೊಂಡು, ಈ ತರ ದೊಡ್ಡ ದೊಡ್ಡ ಓಪನ್ ಏರ್ ಇದರಲ್ಲಿ ಸಬ್ ವೂಫರ್ ಯಾವ ಪವರ್ ಬೇಕು, ಆಂಬಿಯೆಂಟ್ ನಾಯ್ಸ್ ಎಷ್ಟಿರುತ್ತೆ, ಅದನ್ನ ಮೀರಿಸ್ಕೊಂಡು ಜನಕ್ಕೆ ಹೋಗ್ಬೇಕು ಅಂತಿತ್ತು ಅಂದ್ರೆ ಯಾವ ರೀತಿ ಇರಬೇಕು ಅಂತ ಡಿಸೈನ್. ಇದು ಕೂಡ ಒಂದು,
1: ಅದನ್ನು ಇಡೋದೆಲ್ಲಿ, ಯಾವ ಆಂಗಲ್ ಅಲ್ಲಿ ಇಡಬೇಕು, 45 ಡಿಗ್ರಿ ಇಟ್ಟರೆ ಹೆಂಗೆ ಕಿವಿ, ಆಮೇಲೆ
0: ನೋಡಿ
1: ಜನ ಎಲ್ಲಿ ಕೂತಿದ್ದಾರೆ ಅವರಿಗೆ, ಅದೇ ಮಧ್ಯದಲ್ಲಿ.
0: ಸೊ ಇದೆಲ್ಲನೂ ನಾವು ಸೌಂಡ್ ಇಂಜಿನಿಯರ್ ಹ್ಯಾಸ್ ಟು ಪ್ಲಾನ್.
1: ಅವ್ರ ಜೊತೆಗೆ ಅಪ್ರೆಂಟಿಸ್ ಆಗಿ ತಗೊಂಡು
0: ಅಯ್ಯೋ ಖಂಡಿತ
1: ಒಂದು ಕೈ ಅಲ್ಲ ಬೇಕು
0: ದೊಡ್ಡ ಟೀಮ್
1: ಇಟ್ಸ್ ಎ ಟೀಮ್
0: ಹೌದೌದು ಟೀಮ್ ವರ್ಕ್ ಒಬ್ರು ಆರ್ಕೆಸ್ಟ್ರಾ ನಲ್ಲಿ ಒಬ್ರು ಕಂಡಕ್ಟರ್ ನಿಂತ್ಕೊಂಡು ಮಧ್ಯದಲ್ಲಿ ನಿಂತ್ಕೊಂಡು ಬಟ್ ಅವ್ನು ಒಬ್ಬ ಇದ್ರೆ ಅವನ ಕೈ ಏನು ಮಾಡಕ್ಕಾಗಲ್ಲ
1: ಅವ್ನು ಒಬ್ಬ ಸಾವಿರ ಕೈ
0: ನುಡಿಸ್ತಾನೆ
1: ಇವನು ಇಲ್ಲಿ ಇದು ಸೌಂಡ್ ಅನ್ನೋದು ಈ ಸಾವಿರ ಕೈಗಳಿಂದ
0: ಕೆಲಸ ಮಾಡಿಸ್
1: ಇದು ಉಲ್ಟಾ
0: ಹೌದು ಉಲ್ಟಾ ಸಾವಿರ ಕೈಯಿಂದ ಕೆಲಸ ಮಾಡಿಸ್ಬೇಕು ಅವನೆಲ್ಲ ಇದು ಹಿಂಗಿರ್ಬೇಕು ಇದು ಹೆಂಗಿರ್ಬೇಕು ಹಂಗಿರ್ಬೇಕು ಅಂತ ನೋಡಿ ಮಾಡಿ ಅದನ್ನ ಟೆಸ್ಟ್ ಮಾಡಿ ಬರೋವರೆಗೂ ಅವನ ಜವಾಬ್ದಾರಿ ಇರುತ್ತೆ
1: ಸ್ಕೋಪ್ ಇದೆ
0: ಅಯ್ಯೋ ಇವತ್ತಿನ ದಿನ ಸರ್ ಒಳ್ಳೆ ಸೌಂಡ್ ಇಂಜಿನಿಯರ್ ಅಂದ್ರೆ ಸರ್ ಸೌಂಡ್ ಇಂಜಿನಿಯರ್ ಇನ್ನೊಂದು ಮುಖ್ಯವಾಗಿ ಬೇಕಾಗಿರುವಂತ ಒಂದು ಕ್ವಾಲಿಟಿ ಮ್ಯೂಸಿಕ್ ಅಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಆಸಕ್ತಿ ಇದ್ದು ಬಿಟ್ರೆ ಆ ಕಾಂಬಿನೇಷನ್ ಟೆಕ್ನಾಲಜಿ ಪ್ಲಸ್ ಮ್ಯೂಸಿಕ್ ಟೆಕ್ನಾಲಜಿನೂ ಬೇಕು ಅಂದ್ರೆ ಡಿಜಿಟಲ್ ಟೆಕ್ನಾಲಜಿ ಇರಲಿ ಮತ್ತೊಂದಿರಲಿ ಆ ಟೆಕ್ನಾಲಜಿನೂ ಬೇಕು ಅದಕ್ಕೆ ಬೇಕಾಗಿರುವಂತ ಇಂಟರ್ಫೇಸ್ಗಳು ಇವಾಗ ಅನಲಾಗ್ನ ಇವಾಗ ನಾವು ಮಾತಾಡೋದು ಅನಲಾಗ್ ಅನಲಾಗ್ನ ಡಿಜಿಟಲ್ ಡಿಜಿಟಲ್ ಬ್ಯಾಕ್ ಟು ಸೌಂಡ್ ಮಾಡುವಂತ ಒಂದು ಸಿಗ್ನಲ್ ಫ್ಲೋ ಅಂತ ಏನ್ ಕರಿತೀವಿ ಅದ್ರ ಬಗ್ಗೆ ಸ್ವಲ್ಪ ಅರಿವು ಇದ್ದು ಮ್ಯೂಸಿಕ್ ಅಲ್ಲಿ ಸ್ವಲ್ಪ ಇದ್ಬಿಟ್ರೆ ಸರ್ ಒಂದ್ ಸ್ವಲ್ಪ ಒನ್ ಆರ್ ಟೂ ಇಯರ್ಸ್ ಪ್ರಾಕ್ಟೀಸ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ
1: ಪ್ರಚಾರಕ್ಕೆ ಬರಬೇಕು
0: ಹೌದು ಬರ್ಬೇಕು
1: ಅಷ್ಟು ಬಂದ
0: ಹಿಡಿಯೋರಿಲ್ಲ ಹಿಡಿಯೋರಿಲ್ಲ
1: ಆದ್ರೆ ಪರಿಶ್ರಮ
0: ಇದೆ
1: ಪರಿಶ್ರಮ
0: ಬೇಕೇ ಬೇಕು ನೂರಕ್ಕೆ ನೂರು
1: ಮತ್ತು ವಾಯ್ಸ್ ಕಂಟ್ರೋಲ್ ವೇರಿಯೇಷನ್ ಡಿಜಿಟಲ್ ಇದಕ್ಕೆ ನಮ್ಮ ಧ್ವನಿ ಹೇಗೆ ಹೊಂದುತ್ತೆ ಆಮೇಲೆ ಹೇಗ್ ಕೊಡ್ಬೇಕು ಕೆಲವೊಮ್ಮೆ ಪಾಸ್ ಬೇಕಾಗುತ್ತೆ ಆ ಪಾಸ್ ಕೊಡ್ಲಿಕ್ಕೆ ಮರೀತಾರೆ ಕೆಲವರು ಪಾಸ್ ಸ್ಪೀಕ್ಸ್ ಮೋರ್ ದನ್
0: ಹೌದು ಸತ್ಯ ಸತ್ಯ
1: ಅದು ಅಲ್ಲಿ ಬರಬೇಕು ಇಡೀ ಥಿಯೇಟರ್ ಅಲ್ಲಿ ಅಷ್ಟೊಂದು ನಾಯಿಸ್ ಇದ್ದಿದ್ದು ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಯ್ತು ಅಂದ್ರೆ ಇಫೆಕ್ಟೇ ಬೇರೆ ಸೊ ದಟ್ ಈಸ್ ದ ಪವರ್ ಆಫ್
0: ಸೌಂಡ್ ಅಯ್ಯೋ
1: ಸೌಂಡ್ ಅನ್ನ ಈಗ ನೀವು ನಿಮ್ಮ ನಾಲ್ಕು ಸ್ಕ್ರೀನ್ ಗಳಲ್ಲಿ ನೋಡ್ತಾ ಇದ್ದೇವೆ ವಿಜುವಲ್ಸ್ ಅನ್ನ ರಿಯಲಿ ಎಂಜಾಯ್ ಮಾಡ್ತೇವೆ ಆದ್ರೆ ಸೌಂಡ್ ಅದು ನಿಮ್ಗೆ ಗೊತ್ತಿಲ್ಲದಂಗೆ ಇಳಿತಾ
0: ಇರುತ್ತೆ ಹೌದು ಅದಕ್ಕೆ ಅಷ್ಟು ಪವರ್ ಸರ್ ಅದಕ್ಕೆ ಗೊತ್ತಿಲ್ಲದೆ ಒಳಗೊಟ್ಟೋಗುತ್ತಲ್ಲ ಅದಕ್ಕೆ ಪವರ್ ಜಾಸ್ತಿ ಅದಕ್ಕೆ
1: ನೆನಪಲ್ಲಿ ಉಳಿಯುತ್ತೆ ಕೊನೆಗೆ ಹಾಡುಗಳೆಲ್ಲ ನಮ್ಗೆ ಸೌಂಡ್ ಆಗಿ ಉಳ್ಕೊಳ್ಳೋದು
0: ಇವಾಗ ಕಣ್ಣು ನೋಡಿ
1: ಇಲ್ದೆ ಇರಬಹುದು ಕಣ್ಣಿಗೆ ಕಾಣಿಸದೆ ಇರಬಹುದು ಬಟ್ ಸಾಂಗ್ ರಿಮೈನ್ಸ್
0: ಹೌದು ಸರ್ ಒಂದು ಸಣ್ಣ ಇದು ಕಣ್ಣನ್ನ ಮುಚ್ಕೋಬಹುದು
1: ಹೌದು
0: ಕಿವಿ ಮುಚ್ಚಕ್ ಆಗಲ್ಲ
1: ಅಲ್ವಾ
0: ಬರ್ತಾನೇ ಇರುತ್ತೆ ಕಿವಿಗಳು ಕೇಳಿಸ್ಕೊತಾನೆ ಇರುತ್ತೆ ಅದು ಅನ್ಇಂಟ್ರಪ್ಟೆಡ್ ಆಗಿ ಬರ್ತಾ ಇರುತ್ತೆ ಅದರಲ್ಲೂ ಅಫ್ಕೋರ್ಸ್ ಮೈಂಡ್ ಅಲ್ಲಿ ಬಹಳ ಒಂಥರ ಮುಖ್ಯವಾದಂತ ಒಂದು ಪಾತ್ರ ಏರಿಯಾ ಆಫ್ ದಿ ಬ್ರೈನ್ ಅದಕ್ಕೆ ಕೂಡ ಏರ್ ಮಾರ್ಕ್ ಆಗಿರುತ್ತದ ಅದರಲ್ಲಿ ನೀವು ಹೇಳ್ದಂಗೆ ಈ ಸೌಂಡ್ ಅನ್ನೋದು ಅಷ್ಟು ನಮಗೆ ಒಂದು ಕಣ್ಣಿಗೆ ಕಾಣಿಸದೇ ಇರೋದ್ರಿಂದ ಪವರ್ ಸಿಕ್ಕಾಪಟ್ಟೆ ಜಾಸ್ತಿ ಅದು ಸಿಕ್ಕಾಪಟ್ಟೆ ಇವಾಗ ನಾವು ಧ್ಯಾನ ಮಾಡಬೇಕು ಅಂತ ಕೂತಾಗ ಆವಾಗ ಎಲ್ಲಾ ತರ ಶಬ್ದನೂ ಕೇಳಕ್ ಶುರು ಆಗುತ್ತೆ ಅವಾಗ
1: ನಮಗೆ ಸೈಲೆನ್ಸ್ ಬೇಕು
0: ಸೈಲೆನ್ಸ್ ಬೇಕು ಆ ಟೈಮಲ್ಲಿ ಎಲ್ಲಾ ಶಬ್ದ ಕೇಳೋದು ಸೊ ಯಾಕೆ ಇಷ್ಟೊಂದು ಶಬ್ದ ಯಾಕಪ್ಪ ಎಲ್ಲಿಂದ ಬರ್ತಾ ಇದೆ ಅದೇ ಕಣ್ಣು ತೆಕ್ಕೊಂಡು ಮಾಮೂಲಿ ಕೆಲಸಕ್ಕೆ ಹೋದಾಗ ಏನೂ ಕೇಳಲ್ಲ ಸೊ ಸೌಂಡ್ ಇದೆ ಇಲ್ಲ ಎರಡೂ ಇದೆ ಅದರಲ್ಲಿ ಎಷ್ಟೋ ಬಾರಿ ನಮಗೆ ಸೌಂಡ್ ಇದೆ ಅಂತ ಅನ್ಸುತ್ತೆ ಎಷ್ಟೋ ಬಾರಿ ಸೌಂಡೇ ಇಲ್ಲ ಅಂತ ಅನ್ಸ್ಬಿಡುತ್ತೆ
1: ಸೊ ಮೊದಲು ಮಗು ಹುಟ್ಟಿದಾಗ ಸೌಂಡ್ ಇದೆ ಅದು ಬದುಕು
0: ಇದೆ
1: ಸೌಂಡೇ ಇಲ್ಲ ಬದುಕೇ ಇಲ್ಲ ಅಲ್ಲಿಗೂ ಈಕ್ವೇಟ್ ಮಾಡಬಹುದು ಆ ಸೈಲೆನ್ಸ್ ಬರುವಾಗ ಅದಕ್ಕೆ ಬೇಕಾದಂತ ಸೋಬರ್ ಮ್ಯೂಸಿಕ್ ಬರ್ತಾ ಇರುತ್ತೆ ಎಲ್ಲೋ ವಿ ಫೀಲ್ ಮ್ಯೂಸಿಕ್ ವಿಜುವಲ್ ಮತ್ತೆ ಇದರ ಸಿಂಕ್ರೊನೈಸೇಷನ್ ಎಲ್ಲವೂ
0: ಹೌದು
1: ವಂಡರ್ಫುಲ್
0: ಇಟ್ ಇಸ್ ಒಂಥರ ಒಂದು ಅದರದೇ ಆದಂತಹ ಒಂದು ಲೋಕ ಅದು ಇಟ್ಸ್ ಅ ಯೂನಿವರ್ಸ್ ಬೈ ಇಟ್ಸೆಲ್ಫ್ ಮುಳುಗ ಹೋಗ್ಬಿಡ್ಬೋದು ಅದರಲ್ಲಿ
1: ಇದನ್ನೆಲ್ಲ ನೀವು ಥಿಯೇಟರ್ ಓನರ್ ಆದ್ಮೇಲೆ ಕಲ್ತದ್ದ ಅಥವಾ ಅದಕ್ಕಿಂತ ಮುಂಚೆನೆ ಇದ್ರಲ್ಲಿ ಏನಾದ್ರು ಅನುಭವ ಇತ್ತಾ ಹೇಗೆ
0: ಇಲ್ಲ ಸರ್ ನೀವು ಹೇಳ್ದಂಗೆ ಥಿಯೇಟರ್ ಶುರು ಆದ ಮೇಲೆ ಆಸಕ್ತಿ ಜಾಸ್ತಿ ಆಗಿದ್ದು ಯಾವುದೋ ಒಂದು ಪದಾರ್ಥ ನಾವು ಅದನ್ನ ಒಂದು ಪ್ರಾಡಕ್ಟ್ ಆಗಿ ಕೊಡ್ತಾ ಇರ್ಬೇಕಾದ್ರೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನಮಗೂ ಇರಬೇಕು ಅದ್ರ ಬಗ್ಗೆ ನಾವು ತಿಳಿದಿರಬೇಕು ಅನ್ನೋಂತ
1: ಮಾಡಿ ಹೋಟೆಲ್ ಅಲ್ಲಿ ಕೊಡ್ತಾ ಹೋದಾಗ ಮಧ್ಯೆ ಮಧ್ಯೆ ನಾವು ಒಂಚೂರು ಟೇಸ್ಟ್ ಮಾಡಿದ್ದು ಏನಾಗಿದೆ
0: ಹೌದು
1: ಓನರ್ ಹುಡುಕ್ತಾ ಇರ್ತಾರೆ ಆಮೇಲೆ ಹೇಳ್ತಾನೆ ಇದು ಉಪ್ಪು ಕಮ್ಮಿ ಇದೆ ಇದಕ್ಕೆ ಹಾಕಿ ಇದು ಹಿಂಗ್ ಬ್ಯಾಲೆನ್ಸ್ ಮಾಡಿ
0: ಬೇಕು ಸರ್ ಅದು ಬೇಕು ಆ ಇಂಟ್ರೆಸ್ಟ್ ನಮಗೆ ಇರಬೇಕು ಆವಾಗ ಕ್ವಾಲಿಟಿ ಇನ್ನು ಇಂಪ್ರೂವ್ ಆಗ್ಬಿಡುತ್ತೆ ಅಲ್ಲಲ್ಲಲ್ಲಲ್ಲೇ ಸರಿಪಡಿಸ್ಕೊಂಡ್ಬಿಟ್ರೆ ಎಷ್ಟೋ ಬಾರಿ ಒಂದು ಇದರಲ್ಲಿ ಒಂದು ಸ್ಪೀಕರ್ ಹೊಟ್ಟೋಗಿರುತ್ತೆ ಗೊತ್ತಾಗಿರಲ್ಲ ಸೊ ಸಡನ್ ಆಗಿ ನೋಡಿದ ಮೇಲೆ ಯಾಕೋ ಸ್ವಲ್ಪ ಬೇರೆ ತರ ಇದೆಯಲ್ಲ ಸೌಂಡ್ ಅಂತ ಅನ್ನಿಸ್ ತಕ್ಷಣ ಇಮಿಡಿಯೇಟ್ ಆಗಿ ಚೆಕ್ ಮಾಡಕ್ಕೆ ಅಂತ ಕಳಿಸಿದಾಗ ಒಂದು ಸ್ಪೀಕರ್ ಕೆಲಸ ಮಾಡ್ತಾ ಇಲ್ಲ ಇಮಿಡಿಯೇಟ್ ಮಾಡ್ಬಿಡ್ಬೇಕು ರಿಪ್ಲೇಸ್ಮೆಂಟ್ ಇಲ್ಲ ಅಂದ್ರೆ ಯಾಕಂದ್ರೆ ಜನ ಬರ್ತಿರೋದೇನೆ ಕಂಬೈನ್ಡ್ ಎಕ್ಸ್ಪೀರಿಯನ್ಸ್ ಆಫ್ ಸೌಂಡ್ ಲೈಟ್
1: ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ
0: ಬರ್ತಿರೋದು ಹೌದು ಸೊ ಹಾಗಾಗಿ ಅದು ಬಹಳ ಮುಖ್ಯದ ಪಾತ್ರ ವಹಿಸುತ್ತೆ ಸರ್ ಅದು
1: ಖರ್ಚು ತರುತ್ತೆ
0: ಅದು ಇದು ಇದ್ದೇ ಯಾವುದೇ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಬೇಕು ಅಂತಿದ್ದಾಗ ಅದ್ರ ಖರ್ಚು ಇದ್ದೇ ಇರುತ್ತೆ ಸರ್
1: ಅಲ್ವಾ ಯಾಕಂದ್ರೆ ನಾವು ಕಂಪ್ಯೂಟರ್ಗೆ ಅಕ್ಕಪಕ್ಕ ಎರಡು ಸ್ಪೀಕರ್ ಇಟ್ಕೊಂಡು ಏನೋ ಒಂದಷ್ಟು ಔಟ್ಪುಟ್ ಕೇಳೋದಕ್ಕೂ ಇಯರ್ ಬಡ್ ಗಳಲ್ಲಿ ಒಂದು ಆಂಬಿಯನ್ಸ್ ಅದೇ ಬೇರೆ
0: ಹೌದು
1: ಇನ್ನು ಹೂಫರ್ಗಳ ಮೂಲಕ ದೊಡ್ಡ ದೊಡ್ಡ ಸ್ಪೀಕರ್ಗಳ ಮೂಲಕ ಡಿಜೆಗಳ ಮೂಲಕ ಅವೆಲ್ಲ ಒಂಥರ ದೊಡ್ಡ ನಮ್ ಇಮ್ಯಾಜಿನ್ ಮಾಡ್ಕೊಳ್ಳದೇ ಇರೋ ಲೋಕ
0: ಹೌದೌದು
1: ಅಲ್ಲಿಗೆ ಎಂಟ್ರಿ ಹೇಗೆ
0: ಅದೇ ಸೊ ನಮಗೆ ಫಸ್ಟು ಇದರಲ್ಲಿ ಆಸಕ್ತಿ ಇದೆ, ಇದೊಂಥರ ನಮ್ಮಲ್ಲಿ ಏನೋ ಒಂಥರ ಕುತೂಹಲ ಉಂಟು ಮಾಡ್ತಾ ಇದೆ ಅನ್ನೋದಾದರೆ ಅವಾಗ ಖಂಡಿತ ನಾವು ಅದ್ರ ಹಿಂದೆ ನಾವು ಅದನ್ನು ಹೋಗೋದ್ರಲ್ಲಿ ಒಂದು ಡಿಪ್ಲೊಮಾ ಶುರು ಮಾಡಿಕೊಂಡು ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆಯಾ.
1: ನಮ್ಮೂರಲ್ಲಿ ಸಿಗುತ್ತೋ ಇಲ್ಲ ಬೇರೆ ಊರಿಗಂತೂ ಖಂಡಿತ ಸಿಗುತ್ತೆ,
0: ಬೆಂಗಳೂರಲ್ಲೇ ಸಿಗುತ್ತೆ.
1: ಹೋಗಬೇಕು
0: ಹೋಗಬೇಕು
1: ಅಷ್ಟೇ, ಈ ಸರ್ಕಲ್ ಅಲ್ಲೇ ಇರ್ತೀವಿ ಅಂದ್ರೆ ಆಗಲ್ಲ.
0: ಹೌದು ಹೌದು, ಅದಾಗೋದಿಲ್ಲ ಅದಾಗೋದಿಲ್ಲ, ಮುಂದೆ ಹೋಗಿ ನುಗ್ಗಬೇಕು.
1: ಹೌದು, ಯು ಹ್ಯಾವ್ ಟು ಪರ್ಸ್ಯೂ
0: ಪರ್ಸ್ಯೂ. ಹೌದು, ಆದ್ರೆ ಇದೆ, ಇವತ್ತಿನ ದಿನ ಮೊದಲು ಇರಲಿಲ್ಲ, ಇವತ್ತು ಆ ಅವಕಾಶಗಳಿದ್ದಾವೆ. ಸೊ ಯಾವ್ದಲ್ಲಾದ್ರೂ ಒಂದು ಒಳ್ಳೆ ಒಂದು ಇದಕ್ಕೆ ಹೋಗಿ, ಅಂಡ್ ಇಂಟರ್ನ್ಶಿಪ್ ನಾವು ಎಲ್ಲಿ ಹೋಗ್ತಾ ಇದೀವಿ, ಯಾವುದೋ ಒಂದು ಸ್ಟುಡಿಯೋ ಬ್ಯಾಕ್ ಹ್ಯಾಂಡ್ ಸ್ಟುಡಿಯೋಗೆ ಹೋಗ್ಬಿಟ್ಟು ವಾಲಂಟಿಯರ್ ಮಾಡ್ತೀನಿ ಅಥವಾ ಇಂಟರ್ನ್ ಆಗಿ ತಗೊಳ್ಳಿ ನನ್ನ ಅದಕ್ಕೆ ಹೇಳ್ತಂದ್ರೆ ಯಾರು ಇಲ್ಲ ಅಂತ ಹೇಳಲ್ಲ, ಬಾ ಆಯ್ತು ಮಾಡು ಅದು ಮಾಡು ಇದು ಮಾಡು ನೋಡ್ಕೊ ಎಂತಲಾರು ಹೇಳ್ತಾರೆ. ಸೊ ಹಾಗೆ ನಾವು ಆ ಒಂದು ಎಂಟ್ರಿ ತಗೊಂಡು ಫಸ್ಟ್ ನಮಗೆ ನಾವು ಕನ್ವಿನ್ಸ್ ಆಗ್ಬೇಕು, ಹೌದು ನನಗೆ ಈ ಲೈನ್ ಇಷ್ಟ ಅಂತ. ಯಾಕೆ ತುಂಬಾ ಪ್ಯಾಷನ್ ಬೇಕು ಸರ್ ಅದಕ್ಕೆ,
1: ಈ ಲೈನ್ ವೇಟ್ ಮಾಡಬೇಕು.
0: ಹೌದು,
1: ತಕ್ಷಣ
0: ಇಲ್ಲ ಆಗೋದಿಲ್ಲ, ಇಲ್ಲ ಅದೇ ಪರಿಶ್ರಮ ಬೇಕು. ಎಷ್ಟೋ ಬಾರಿ ರೆಕಗ್ನಿಷನ್ ಒಂದೊಂದ್ಸತಿ ಸಿಗತ್ತೆ, ಒಂದೊಂದ್ಸತಿ ಸಿಗಲ್ಲ, ಬಟ್ ಕೌಶಲ್ಯತೆ ಇರೋನಿಗೆ ಕೆಲಸ ಸಿಕ್ಕೇ ಸಿಗತ್ತೆ, ಯಾಕೆ ಡಿಮ್ಯಾಂಡ್ ಇದೆ.
1: ನಮಗೆ ಆಕ್ಚುಲಿ ಹೊರಗಡೆಯಿಂದ ಅದೆಷ್ಟೋ ಸಿಗ್ನಲ್ಸ್ ಬರ್ತಾ ಇದೆ, ಡಿಕೋಡ್ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ನಮ್ಮ ಕಿವಿಗೆ ಒಂದು ಸಣ್ಣ ರೇಂಜ್ ಇದೆ, ಅದರ ಆಚೆಗೆ ಅಲ್ಟ್ರಾಸಾನಿಕ್ಸ್ ಇದಾವೆ ಅಥವಾ ಇನ್ನು ಬೇರೆ ಬೇರೆ ರೀತಿಯಲ್ಲೂ ಇದ್ದಾವೆ. ಆ ಕಡೆ ಎಂಡು ಇದೆ,
0: ಈ ಕಡೆ
1: ಎಂಡು ಇದೆ, ಕಡಿಮೆನು ಇದ್ದಾವೆ, ಹೈ ಫ್ರೀಕ್ವೆನ್ಸಿಯಲ್ಲೂ ಇದೆ. ಗೊತ್ತಾಗಲ್ಲ
0: ನಮ್ಗೆ,
1: ನಮ್ಗೆ ಎಷ್ಟು ಕೇಳ್ತಾ ಇದೆಯೋ
0: ಅಷ್ಟರ
1: ಬಗ್ಗೆನೇ ಇಷ್ಟು ಮಾತಾಡೋದಾದ್ರೆ ಅದನ್ನ ಹಿಡ್ಕೊಂಬಂದ್ರೆ ಜಗತ್ತು ಸಾಲದು, ನಮ್ಮ ಕಾರ್ಯಕ್ರಮದ ಅವಧಿನೂ ಸಾಲದು. ಹನುಮಂತವ್ರೆ, ನೀವು DRC ಮಾಲೀಕರಾಗಿ ನಾಲ್ಕು ಸ್ಕ್ರೀನ್ಗಳಲ್ಲಿ ಸೌಂಡ್ಗಳನ್ನು ಅದ್ಭುತವಾಗಿ ಕೊಟ್ಟಿರೋದನ್ನ ನಾನು ನೋಡಿರೋದ್ರಿಂದ ನನಗನ್ನಿಸ್ತು, ಈ ಸೌಂಡ್ ಇಂಜಿನಿಯರಿಂಗ್ ಬಗ್ಗೆ ಹೇಳೋದಾನ ಹನುಮಂತವ್ರೆ ಹೇಳಬೇಕು, ಎಕ್ಸ್ಪೀರಿಯನ್ಸ್ ಇದೆ ಅಲ್ಲಿ ಅಂತ. ಹಾಗಾಗಿ ಆಹ್ವಾನ ಮಾಡಿದ್ವಿ, ವಿವರವಾಗಿ ಹೇಳಿದ್ದೀರಿ, ಆದರೆ ಸಾಲದು, ಇನ್ನೂ ಹೇಳಬೇಕು, ಆದರೆ ಸಮಯದ ಮಿತಿಯಲ್ಲಿ ಇಷ್ಟು.
0: ಒಂದು ಪಾಯಿಂಟ್ ನಾನು ಹೇಳಬೇಕು ಸರ್, ನಂದು ಮಾತ್ರ ಅಲ್ಲ ಪಾತ್ರ ಇದರಲ್ಲಿ, ನಂದು ಎಲ್ಲದಕ್ಕಿಂತ ಕಡಿಮೆ ಆದ ಪಾತ್ರ ಥಿಯೇಟರ್ ಅಲ್ಲಿ ಸೌಂಡ್ ಬಗ್ಗೆ ನೋಡಬೇಕು ಅಂದ್ರೆ, ನಮ್ಮ ಸೌಂಡ್ ಇಂಜಿನಿಯರ್ಗಳು ಚೆನ್ನೈಯಲ್ಲಿಂದ ಬರುವಂತವರು, ಅಲ್ಲಿರುವಂತಹ ನಮ್ಮ ಪ್ರೊಜೆಕ್ಟರ್ ಆಪರೇಟರ್ಸ್ ಎಲ್ಲರೂ ಕಿವಿ ಇಟ್ಟಿರ್ತಾರೆ ಸರ್. ನಮಗೇನು ಅಂದ್ರೆ ಅಲ್ಲಿ ಸ್ಟಾಫ್ ಎಸ್ಪೆಷಲಿ ಪ್ರೊಜೆಕ್ಟರ್ ಆಪರೇಟರ್ಸ್ಗಳು, ಏನಕ್ಕೆ ಅಂದ್ರೆ ನಂದೊಂದು ಪೋರ್ಟ್ ಹೋಲ್ ಅಂತ ಇರುತ್ತೆ ಅಲ್ಲಿ, ಪ್ರೊಜೆಕ್ಟರ್ ಪಕ್ಕದಲ್ಲೇನೆ ಒಂದು ಓಪನ್, ಅದನ್ನ ಓಪನ್ ಮಾಡಿದ್ರೆ ಸೌಂಡ್ ಯಾವ ತರ ಬರ್ತಾ ಇದೆ
1: ಫೀಡ್ಬ್ಯಾಕ್.
0: ಅವರೇ ಫಸ್ಟ್ ಸರ್ ನಮಗೆ ಫ್ರಂಟ್ ಲೈನ್ ಡಿಫೆನ್ಸ್ ಗಾರ್ಡ್ ಅಂದ್ರೆ ಅವರೇ, ಅವ್ರದ್ದು ಫೀಡ್ಬ್ಯಾಕ್ ಮೇಲೆ ನಾವು ಇದು ಸರಿ ಇದೆ ಸರಿ ಇಲ್ಲ ಸರ್, ಅವ್ರಗಳೇ ನಮಗೆ ಹೆಚ್ಚು ನಮ್ಮ ಇದಕ್ಕೆ. ಯಾಕಂದ್ರೆ ನಾವು ಒಂದ್ಸರ್ತಿ ಇರ್ತೀವಿ ಒಂದ್ಸರ್ತಿ ಇರಲ್ಲ, ಬಟ್ ಅವರಂತೂ ಅಲ್ಲೇ ಇರ್ತಾರೆ. ಸೊ ಅವರ ಪಾತ್ರ ಬಹಳ ಮುಖ್ಯವಾದದ್ದು ಈ ಕೆಲಸ.
1: ಆದ್ರೆ ಅಲ್ಲಿ ಏನು ಅನುಭವ ಇದೆ ಅದನ್ನೆಲ್ಲ ಕ್ರಿಯೇಟ್ ಮಾಡಿ ಕೊಡೋದಕ್ಕೆ ಒಂದು ಇನಿಷಿಯೇಟಿವ್ ತಗೊಂಡಿದ್ದೀರಿ, ಅದಕ್ಕಾಗಿ ಹನುಮಂತವರೇ ನಿಮಗೆ ತುಂಬಿರದೇ ಧನ್ಯವಾದಗಳು. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಿ. ಸೌಂಡ್ ಇಂಜಿನಿಯರಿಂಗ್ ಅಂದ್ರೆ ಏನು ಅಂದ್ರೆ ಒಂದು ಸಿನಿಮಾ ನೋಡಿ ಅರ್ಥವಾಗತ್ತೆ ಅಂತ ಹೇಳ್ಬಿಡ್ಬೋದು. ಇದಕ್ಕಾಗಿ ನಿಮಗೆ ತುಂಬಿರದೇ ಧನ್ಯವಾದಗಳು. ನಮಸ್ಕಾರ,
0: ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು.
2: ಇದುವರೆಗೆ ಸೌಂಡ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿನ ಸಂಶೋಧನೆ ಮತ್ತು ವೃತ್ತಿಪರ ಅವಕಾಶಗಳು ಈ ಕುರಿತು ಇಂಜಿನಿಯರ್ ಮತ್ತು DRC ಸಿನಿಮಾಸ್ ಮಾಲೀಕರಾದ ಹನುಮಂತ್ CR ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್, ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ನಮ್ಮೆಲ್ಲ ಆತ್ಮೀಯ ಶ್ರೋತೃಗಳಿಗೆ ನಲ್ ಸಂಜೆಯನ್ನು ಹಾರೈಸುತ್ತಾ ನಾನು ನಿಮ್ಮೊಡನೆ ನಿಮ್ಮ ಬಾನುಲಿ ಗೆಳತಿ ವಿನಯಾ ಜೆ ವಿಠಲ್. ಈಗ ವೇಳೆ ಸರಿಯಾಗಿ 5:01.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
2: Build a career that balances mind, body and future.
3: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
7: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
9: ಬೆಳಕಿಲ್ಲದೆ ಬದುಕಿಲ್ಲ,
10: ಮಣ್ಣಿಲ್ಲದೆ ಕಸುವಿಲ್ಲ,
9: ಜಲವಿಲ್ಲದೆ ಜೀವವಿಲ್ಲ,
10: ಹಸಿರಿಲ್ಲದೆ ಉಸಿರಿಲ್ಲ,
9: ಹರಿತಿಲ್ಲದೆ ಜಗತ್ತಿಲ್ಲ.
11: ಈ ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
10: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು.
9: ಸಸ್ಯ ವೈದ್ಯರ ಕಿವಿಮಾತು,
10: ಪ್ರಾಯೋಜಿತ ಬಾನುಲಿ ಸರಣಿ.
12: ಮರವಾಗೆಲೆವೋ ಜೀವವೇ ಮರವಾದು.
9: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10.
13: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ, ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
10: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
14: ಮರವನ್ನು ಪ್ರೀತಿಸುವೆ ನಾನು.
9: ತಪ್ಪದೆ ಆಲಿಸಿ
10: ಸಸ್ಯ ವೈದ್ಯರ ಕಿವಿ ಮಾತು,
9: ಹರಿತೆ.

0: ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ಕನ್ನಡ ಭಾರತಿ. ರಷ್ಯನ್ ಭಾಷೆಗೆ ಅನುವಾದಗೊಂಡ ಕನ್ನಡದ ವಚನಗಳು, ಈ ಕುರಿತು ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ HS ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀಮಾ ಅವರೊಂದಿಗಿನ ಚರ್ಚೆ.
1: ಪುರುಷನ ಮುಂದೆ ಮಾಯೆ, ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡುವುದು.
2: ಉಳ್ಳವರು ಶಿವಾಲಯವ ಮಾಡುವರು, ನಾನೆನ್ನ ಮಾಡುವ ಬಡಾವಣೆಯ ಎನ್ನ ಕಾಲ ಕಂಬ ದೇಹಲ ದೇಗುಲ ಶಿರ ಹೊನ್ನ ಕಲಸವಯ ಕುಡಲ ಸಂಗಮ ದೇವ ಕೇಲಯ ಸ್ಥಾವರಕ್ಕೆ ಅಲ್ಲಿವಂತು ಜನಗಾಮಕ್ಕೆ ಅಲ್ಲಿವಿಲ್ಲ.
1: ಲೋಕವೆಂಬ ಮಾಯೆಗೆ ಚರಣ ಚಾರಿತ್ರ್ಯ ಮರುಳಾಗಿ ತೋರುವುದು.
0: ಕೇಳಿ ಆಕಾಶವಾಣಿ ಮೈಸೂರು FM 100.6 ಕನ್ನಡ ಭಾರತಿ ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ.
3: ಆಕಾಶವಾಣಿ ಮೈಸೂರು FM 100.6 ವೇಳೆ 5:05. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ.
4: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಕೇಳುಗರೇ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳಿಗಾಗಿ ನೀವು ಸಂದೇಶ ಕಳಿಸಬೇಕಾದ ವಾಟ್ಸಪ್ ಸಂಖ್ಯೆಯನ್ನು ಬರೆದುಕೊಳ್ಳಿ. 9408852823. ಮತ್ತೊಮ್ಮೆ ವಾಟ್ಸಪ್ ಸಂಖ್ಯೆ 9408085852323. ಬನ್ನಿ, ಕಾರ್ಯಕ್ರಮವನ್ನು ಆರಂಭಿಸ್ತಾ ಮೊದಲಿಗೆ ಒಂದು ಹಾಡನ್ನು ಕೇಳೋಣ. ಸುಪ್ರಭಾತ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಈ ಗೀತೆಗೆ ಧ್ವನಿ ನೀಡಿದ್ದಾರೆ. ಚಿ ಉದಯಶಂಕರ್ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ನೂರು ಜನರು ಬಂದರು, ನೂರು ಜನರು ಹೋದರು, ನಾನು

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ರಾಯರು ಬಂದರು ಮಾವನ ಮನೆಗೆ ಚಿತ್ರದಿಂದ ಎಂಎನ್ ವ್ಯಾಸರಾವ್ ಅವರ ಗೀತರಚನೆಗೆ ಸಂಗೀತ ಸಂಯೋಜನೆ ರಾಜ್ ಕೋಟಿ ಅವರಿಂದ. ಈ ಗೀತೆಯನ್ನು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ ನಂಜನಗೂಡು ತಾಲೂಕು ತೊರೆಮಾವು ಇಲ್ಲಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ, ಬಜಾರ್ ರವಿಕುಮಾರ್ ಹಾಗೂ ಪವಿತ್ರ. ಕೇಳಿ ನಿಮ್ಮ ಈ ಮೆಚ್ಚಿನ ಚಿತ್ರಗೀತೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
3: ಮೈಸೂರಿನ ಅಗ್ರಹಾರದಿಂದ ಎಂಆರ್ ಶ್ರೀಕಂಠನ್ ಅವರು ನಿನ್ನೆ ಪ್ರೀತಿಸುವೆ ಚಿತ್ರದಿಂದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಗೀತೆಯ ಗಾಯಕರು ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹಾಯ್ ಚಿನ್ನರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-2582 ಹಾಗೂ 251-0809. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
4: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ಸಮಯ 5:23:32. ಕಾರ್ಯಕ್ರಮವನ್ನು ಮುಂದುವರೆಸ್ತಾ ಮುಂದಿನ ಗೀತೆಯನ್ನು ಕೇಳೋಣ. ಹೆಣ್ಣಿನ ಸೇಡು ಚಿತ್ರದಿಂದ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಜಯಚಂದ್ರನ್. RN ಜಯಗೋಪಾಲ್ ಅವರ ಗೀತರಚನೆಗೆ ಸಂಗೀತ ಸಂಯೋಜನೆ ರಮೇಶ್ ನಾಯ್ಡು ಅವರಿಂದ. ಈ ಗೀತೆಯನ್ನು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ ಹೊಸಕೋಟೆಯಿಂದ ಲತಾ ಸುಹಾಸ್ ಅವರು.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
1: ಹಾಗಾ ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
2: ಎರಡು.
1: ಅಬ್ಬಬ್ಬ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು.
0: ತಪ್ಪದೆ ಆಲಿಸಿ ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
3: ಕೇಳುಗರೆ ಗಮನಿಸಿ, May 31 ಭಾನುವಾರ ಬೆಳಗ್ಗೆ 9:40 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯ ವಾಕ್ಯ ಹಾಗೂ ಬಾಯಿಯ ಆರೋಗ್ಯ ಈ ಕುರಿತು JSS ದಂತ ವೈದ್ಯಕೀಯ ಮಹಾವಿದ್ಯಾಲಯದ ವಸಡುಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅರವಿಂದ್ BS ಅವರೊಂದಿಗೆ ಮಾತುಕತೆಯನ್ನು ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.

0: ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ಕನ್ನಡ ಭಾರತಿ. ರಷ್ಯನ್ ಭಾಷೆಗೆ ಅನುವಾದಗೊಂಡ ಕನ್ನಡದ ವಚನಗಳು, ಈ ಕುರಿತು ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀಮಾ ಅವರೊಂದಿಗಿನ ಚರ್ಚೆ.
1: ಪುರುಷನ ಮುಂದೆ ಮಾಯೆ, ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡುವುದು.
2: ಉಳ್ಳವರು ಶಿವಾಲಯವ ಮಾಡುವರು, ನಾನೆನ್ನ ಮಾಡುವ ಬಡಾವಣೆಯ ಎನ್ನ ಕಾಲೆ ಕಂಬ ದೇಹಲ ದೇಗುಲ ಶಿರ ಹೊನ್ನ ಕಲಸವಯ ಕುಡಲ ಸಂಗಮ ದೇವ ಕೇಲಯ ಸ್ಥಾವರಕ್ಕೆ ಅಲ್ಲಿವಂತು ಜನಗಾಮಕ್ಕೆ ಅಲ್ಲಿವಿಲ್ಲ.
1: ಲೋಕವೆಂಬ ಮಾಯೆಗೆ ಚರಣ ಚಾರಿತ್ರ್ಯ ಮರುಳಾಗಿ ತೋರುವುದು.
0: ಕೇಳಿ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಕನ್ನಡ ಭಾರತಿ ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ.
3: ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಯುಗಳ ಧ್ವನಿಯಲ್ಲಿರುವ ಮಣ್ಣಿನ ದೋಣಿ ಚಿತ್ರದಿಂದ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು. ಈ ಗೀತೆಯನ್ನು ಕೋರಿ ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಕೇಳುಗರೆ, ಒಂದು ಪ್ರಕಟಣೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ಪ್ರಸ್ತಾಪಿಸಿರುವ ಕ್ಷೇತ್ರಗಳಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ದಿನಾಂಕ 31 ಜುಲೈ 2026 ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಇವರ ಕಚೇರಿಗೆ ಅಥವಾ ಅವರ ದೂರವಾಣಿ ಸಂಖ್ಯೆ 08212-249-0111 ಇಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ.

ಆತ್ಮೀಯ ರೈತ ಬಾಂಧವರೇ, ಇದೇ ಬುಧವಾರ ಜೂನ್ 3ನೇ ತಾರೀಕು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಕಾರ್ಯಕ್ರಮ. ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ದಯಾನಂದ ಹಾಗೂ ಡಾ ಮಂಜಪ್ಪ ಅವರು. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251

0: 2 ಮತ್ತೊಂದು 2 5 1 5 0 8 9. ಗಮನಿಸಿ, ಇದೇ ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ವೇಳೆ ಸರಿಯಾಗಿ 5:39:07. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಉದಿತ್ ನಾರಾಯಣ್ ಹಾಗೂ ಬೇಲಾ ಶಿಂಡೆ ಅವರ ಯುಗಳ ಧ್ವನಿಯಲ್ಲಿರುವ ಜಮಾನಾ ಚಿತ್ರದಿಂದ, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಕಾರ್ತಿಕ್ ರಾಜ ಅವರಿಂದ. ಈ ಗೀತೆಯನ್ನು ಕೋರಿ ದಾವಣಗೆರೆಯ ಶಿವಕುಮಾರ ನಗರದಿಂದ ವರ್ಷಿತಾ, ಗಣೇಶ್, ಗಗನ್, ರಕ್ಷಿತ್, ಸಾವಿತ್ರಿ ಉಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ.

ಕೇಳುಗರೆ, ಕಾಣೆಯಾದರ ಕುರಿತು ಒಂದು ಪ್ರಕಟಣೆ. ಮೇಟಗಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ದಿನಾಂಕ 23/5/2026 ದಾಮಿನಿ ಎನ್ನುವ 24 ವರ್ಷ ವಯಸ್ಸಿನ ಹೆಂಗಸು ಕಾಣೆಯಾಗಿರುತ್ತಾರೆ. ಇವರು 5.1 ಅಡಿ ಎತ್ತರವಿದ್ದು ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಕೋಲು ಮುಖ, ಕಪ್ಪು ತಲೆಕೂದಲು ಹೊಂದಿರುತ್ತಾರೆ. ಕಾಣೆಯಾದಾಗ ಬಿಳಿ ಬಣ್ಣದ ಟಾಪ್ ಹಾಗೂ ಬಿಳಿ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಕಾಣೆಯಾಗಿರುವ ಇವರ ಕುರಿತು ಯಾವುದೇ ಮಾಹಿತಿ ದೊರಕಿದಲ್ಲಿ ದೂರವಾಣಿ ಸಂಖ್ಯೆ 241-8339 ಅಥವಾ 214-8315 STD ಸಂಖ್ಯೆ 0821 ಇಲ್ಲಿ ಸಂಪರ್ಕಿಸಲು ಈ ಮೂಲಕ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.

ಹಂಸಲೇಖ ಅವರು ಸಾಹಿತ್ಯವನ್ನು ಬರೆದು ಸಂಗೀತ ನಿರ್ದೇಶನ ಮಾಡಿರುವ ಮಹಾಕ್ಷತ್ರಿಯ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಮೈಸೂರಿನ ರಾಜೇಂದ್ರ ನಗರದ ಸತೀಶ್, ಪಂಕಜ ಹಾಗೂ ಕುಟುಂಬದವರ ಅಪೇಕ್ಷೆಯ ಮೇರೆಗೆ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕೇಳುಗರೆ, ಇದುವರೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ತಮ್ಮ ಇಷ್ಟದ ಗೀತೆಗಳನ್ನು ಕೋರಿ ಸಂದೇಶವನ್ನು ಕಳಿಸಿದ ನಮ್ಮೆಲ್ಲ ಆತ್ಮೀಯ ಶ್ರೋತೃಗಳಿಗೆ ವಂದನೆಗಳು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಜನರು ಸಂದೇಶವನ್ನು ಕಳಿಸಿದ್ದಾರೆ. ರಾಮಕೃಷ್ಣನಗರದಿಂದ ಪವನ್ದೇವ್, ಇಂದು, ಅಮೃತ, ನಿರ್ಮಲಾ, ಮಹದೇವ್, ಕಿಕ್ಕೇರಿಯಿಂದ ನಾಗರತ್ನ ಶ್ರೀನಿವಾಸ್ ಅವರು, ಗುಂಡ್ಲುಪೇಟೆ ತಾಲೂಕಿನಿಂದ ಮರಿನಂಜ ನಂಜುಂಡಸ್ವಾಮಿ ಚಂದನ್ ಅವರು, ಹಾಗೆಯೇ ನಾಗ, ಮಧು ಮತ್ತು ಮಿತ್ರರು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಕೆಆರ್ ನಗರದಿಂದ ನೇತ್ರಾವತಿ ನಟರಾಜು ಅವರು ಕಳಿಸಿದ್ದಾರೆ. ಕೆಆರ್ ಪೇಟೆಯಿಂದ ಸುಚಿತ್ರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಒಂಟಿಕೊಪ್ಪಲ್ನಿಂದ ನಳಿನಾ ಜಗದೀಶ್ ಅವರು, ನಂಜನಗೂಡು ಶ್ರೀರಾಂಪುರದಿಂದ ಜಯಲಕ್ಷ್ಮೀ ಮಹೇಶ್ ಅವರು, ನಂದೀಶ್ ಗುಂಡ್ಲುಪೇಟೆಯಿಂದ, ಹಾಗೆಯೇ ಶ್ರೀರಂಗಪಟ್ಟಣ ತಾಲೂಕು ಬಲ್ಲೇನಹಳ್ಳಿ ಗ್ರಾಮದಿಂದ ಬಿಟಿ ದಾಸಪ್ರಕಾಶ್ ಅವರು, ಸಿದ್ದನಾಯಕ್ ಮತ್ತು ಚಂದ್ರಕಲಾ ಅವರು ಕೆಬಿಎಲ್ ಸೆಂಚುರಿ ಮೈಸೂರು ಇಲ್ಲಿಂದ, ಪಾಂಡವಪುರದಿಂದ ಪುಟ್ಟರಾಜು, ನೇತ್ರಾವತಿ, ಶರಣ್ಯ, ಲಿಖಿತ ಹಾಗೂ ಯೋಗೇಶ್ ಗೌಡ ಅವರು ಸಂದೇಶಗಳನ್ನು ಕಳಿಸಿದ್ದಾರೆ. ಮೈಸೂರಿನ ಕನಕದಾಸ ನಗರದಿಂದ ಸುಧನ್ವಿ ಅವರು ಹಾಗೂ ಮೈಸೂರು ತಾಲೂಕು ನಗರ್ತಹಳ್ಳಿ ಗ್ರಾಮದಿಂದ ವೈರಮುಡಿ ಲಕ್ಷ್ಮೀ, ಮಂಜುಳಾ, ವಿಶಾಲಾಕ್ಷಿ, ಮಾಸ್ಟರ್ ಮಿಥುನ್, ಮರಿಯಯ್ಯ, ಮಹದೇವಸ್ವಾಮಿ ಅವರು ಕಳಿಸಿದ್ದಾರೆ. ಹಾಗೆಯೇ SVP ನಗರ ಮೈಸೂರಿನಿಂದ ಸುಜಾತ ಅವರು ಕಳಿಸಿದ್ದಾರೆ. ನಜರ್ಬಾದ್ ಮೈಸೂರಿನಿಂದ ಯೋಗಾನಂದ, ರಾಂಪುರೆ, ವಿಜಯ, ವಿನಯ್, ರಜತ್, ಯುಧಿಷ್ಠಿರ, ಹರ್ಷಿತಾ ಅವರು ಶಕ್ತಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಮಧುವನಹಳ್ಳಿ ಗ್ರಾಮದಿಂದ ಚಂದ್ರಶೇಖರ, ಜಮುನಾ, ಶ್ರೇಯಸ್, ಗುರುನಂದನ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಅಗಚಹಳ್ಳಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿಂದ ಅನಂತಕುಮಾರ್, ಎ.ಟಿ. ವಾಣಿ, ಧ್ರುವ, ಉಜ್ವಲ್ ಅವರು, ಹಾಗೆಯೇ ರಮಾಬಾಯಿ ನಗರದಿಂದ ಚೈತ್ರ, ಗಾಯತ್ರಿ ಹಾಗೂ ಗಂಗಾಧರ್ ಅವರು, ಇವರಿಷ್ಟೂ ಜನರು ತಮ್ಮ ಮೆಚ್ಚಿನ ಚಿತ್ರಗೀತೆಗಳಿಗಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಆದರೆ ಮೊದಲು ಸಂದೇಶವನ್ನು ಕಳಿಸಿದಂತಹ ಅಂದರೆ 5:05 ಮೇಲೆ ಸಂದೇಶಗಳನ್ನು ಕಳಿಸಿದವರ ಸಂಖ್ಯೆಯನ್ನು ಸಂದೇಶಗಳನ್ನು ನಾವು ಆದ್ಯತೆಯ ಮೇರೆಗೆ ಪ್ರಸಾರ ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ನಾಳೆ ಮತ್ತೆ 1:30 ಪ್ರಸಾರವಾಗಲಿರುವ ಇದೇ ಕಾರ್ಯಕ್ರಮಕ್ಕೆ ನೀವು ಮೊದಲಿಗರಾಗಿ ಸಂದೇಶವನ್ನು ಕಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮತ್ತೊಮ್ಮೆ ನಮ್ಮೆಲ್ಲ ಆತ್ಮೀಯ ಶ್ರೋತೃಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ನಾಳೆಯ ಕಾರ್ಯಕ್ರಮದಲ್ಲಿ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 5:55.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga. MSc in Yoga and Yoga Teacher Training Course. Visit JSS deemed to be university. SS Nagara, Banni Mantapa, Mysuru. Call 9980841859.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
3: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
8: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
9: ಅದಲ್ಲದೆ ಮಗುನ ದತ್ತು ತಗೊಂಡ ತಾಯಿನೂ ಸಹ ಆಕೆ ಅವ್ರ ಪಾಲಕರಿಂದ ಅವಳ ಮಗುನ ಪಡ್ಕೊಳ್ತಾಳಲ್ಲ, ಅಲ್ಲಿಂದ 12 ವಾರಗಳ ಕಾಲ ರಜೆಯನ್ನ, ವೇತನ ಸಹಿತ ರಜೆನ ಮಾಲೀಕರು ಕಡ್ಡಾಯವಾಗಿ ಕೊಡಬೇಕಾಗಿ ಬರುತ್ತೆ.
8: ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
10: ಬೆಳಕಿಲ್ಲದೆ ಬದುಕಿಲ್ಲ,
11: ಮಣ್ಣಿಲ್ಲದೆ ಕಸುವಿಲ್ಲ,
10: ಜಲವಿಲ್ಲದೆ ಜೀವವಿಲ್ಲ,
11: ಹಸಿರಿಲ್ಲದೆ ಉಸಿರಿಲ್ಲ,
10: ಹರಿತಿಲ್ಲದೆ ಜಗತ್ತಿಲ್ಲ.
12: ಈ ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
11: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು.
10: ಸಸ್ಯ ವೈದ್ಯರ ಕಿವಿಮಾತು
11: ಪ್ರಾಯೋಜಿತ ಬಾನುಲಿ ಸರಣಿ.
13: ಮರವಾಗೆಲೆವೋ ಜೀವವೇ ಮರವಾದು.
10: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10.
14: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ, ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
11: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
15: ಮರವನ್ನು ಪ್ರೀತಿಸುವೆ ನಾನು.
10: ತಪ್ಪದೆ ಆಲಿಸಿ
11: ಸಸ್ಯ ವೈದ್ಯರ ಕಿವಿ ಮಾತು
10: ಹರಿತೆ ಜಗ.

0: ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
2: ಹಾಗ ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
3: ಎರಡು.
2: ಅಬ್ಬಬ್ಬಾ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು.
1: ತಪ್ಪದೆ ಆಲಿಸಿ. ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ 6 ಗಂಟೆ. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ಜ್ಞಾನಜ್ಯೋತಿ, ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, ಪ್ರಸ್ತುತಿ ಬಿಕೆ ಮೀನಾಕ್ಷಿ. 6:30 ಅವಲೋಕನ, 6:50 ಕೃಷಿ ರಂಗ, ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಕೃಷಿ ಮಾರಾಟ ಮಂಡಳಿಯ ಕಾರ್ಯಚಟುವಟಿಕೆ ಕುರಿತು ಮಂಡಳಿಯ ಪ್ರಧಾನ ವ್ಯವಸ್ಥಾಪಕರಾದ ಎಸ್ವಿ ಭಾಗ್ಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಕನ್ನಡದಲ್ಲಿ ಭಾಷಣ. ಆಕಾಶವಾಣಿಗೆ 90 ವರ್ಷ ತುಂಬಿದ ಹೊತ್ತಲ್ಲಿ ಮೈಸೂರು ಆಕಾಶವಾಣಿ ಮಂಡ್ಯದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಕಾರ್ಯಕ್ರಮದಲ್ಲಿ ಕನ್ನಡ ಕಾವ್ಯ ಜಗತ್ತು, ಈ ಕುರಿತು ಪ್ರೊಫೆಸರ್ ಲೀಲಾ ಅಪ್ಪಾಜಿ ಅವರು ಮಾಡಿದ್ದ ಭಾಷಣದ ಧ್ವನಿಮುದ್ರಣದ ಪ್ರಸಾರ. 8:00 ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡದ ವಚನಗಳು, ಈ ಕುರಿತು ಅನುವಾದಕರಾದ ಡಾಕ್ಟರ್ ಎಚ್ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ ಅವರೊಂದಿಗೆ ಚರ್ಚೆ ನಡೆಸಿಕೊಡುತ್ತಾರೆ ಡಾಕ್ಟರ್ ಶಭಾನಾ. 8:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಭಾರತದ ಸನ್ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಲಿರುವ ದಾವಣಗೆರೆಯ ಬಿಡಿಟಿ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭದ ಬಾನುಲಿ ವರದಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಂಜನಿ ಎನ್ ಅವರ ಹಾಡುಗಾರಿಕೆಯನ್ನು ಆಲಿಸುವಿರಿ. 10:00 ತತ್ವಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ನಂಜನಗೂಡು ತಾಲೂಕು ಹಲ್ಲರೆ ಗ್ರಾಮದ ಶಿವಬುದ್ಧಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿನೆನಪು. ಇನ್ನು ನಾಳೆಯ ಕಾರ್ಯಕ್ರಮಗಳಲ್ಲಿ ಬೆಳಗ್ಗೆ 6:10 ಗೀತಾರಾಧನಾ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೇ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50, 7:15 ಭಾವಗೀತೆಗಳು. ಸೇವಾ ವಾಹಿನಿ 7:30, 7:45 ಹಾಗೂ 8:45 ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. ಬೆಳಗ್ಗೆ 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಉಮೇಶ್ ಎಸ್ಎಸ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಕೆಎಸ್ ಗೋಪಾಲಕೃಷ್ಣನ್ ಅವರ ವೇಣುವಾದನ ಆಲಿಸುವಿರಿ. 10:30 ಮಧ್ಯಾಹ್ನ 2:40 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು ನೇರ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಮೊದಲಿಗೆ ದಾನಚಿಂತಾಮಣಿ ಅತ್ತಿಮಬ್ಬೆ ಕುರಿತು ಮಾತನಾಡುತ್ತಾರೆ ಶಾಂತಲಾ ಎಸ್ ಮುಕ್ಕುಂದಿಮಠ. ಆನಂತರ ಭಾವಗೀತೆಗಳು. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಭಕ್ತಿಗೀತೆಗಳು 12:35, 12:45 ಜನಪದ ಸಂಗೀತ. ನಾಗಮಂಗಲ ತಾಲೂಕು ನರಗನಹಳ್ಳಿಯ ಮಾಯಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 1:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ರವಿಶಂಕರ್ ಜಿಆರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ತನುಶ್ರೀ ಆರ್ ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಜನಪದ ಸಂಗೀತ. ಚಾಮರಾಜನಗರದ ದೊಡ್ಡಗವಿ ಬಸಪ್ಪ ಮತ್ತು ಸಂಗಡಿಗರಿಂದ. 3:30 ಮಕ್ಕಳ ಮಂಟಪ, ಮಕ್ಕಳ ಸಾಹಿತ್ಯ ರಂಗ, ಮಕ್ಕಳ ಪತ್ರಗಳನ್ನಾಧರಿಸಿದ ಸಾಹಿತ್ಯ ಕಾರ್ಯಕ್ರಮ. ಪ್ರಸ್ತುತಿ ಬಿಜಿ ಕವಿತಾ ಹಾಗೂ ಚಿನ್ಮಯಿ ಕೆಎಸ್. 4:00 ನಾಟಕ ಚೋಳರ ಕಾಲದ ರಾಜದಂಡ, ರಚನೆ ಅಪರಂಜಿ ಶಿವು, ನಿರ್ಮಾಣ ಉಮೇಶ್ ಎಸ್ಎಸ್. 4:30 ನೆನಪಿನಂಗಳ, ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ರಾಷ್ಟ್ರಕವಿ ಕುವೆಂಪು ಅವರೊಂದಿಗೆ ಪ್ರೊಫೆಸರ್ ದೇ ಜವರೇಗೌಡ ಅವರು ನಡೆಸಿದ್ದ ಸಂವಾದ. ನಂತರ ಕುವೆಂಪು ಅವರಿಂದ ಕವನ ವಾಚನ. 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೇ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashvani, the news read by Anuja Kumar. Union Home Minister Amit Shah has said securing our borders and eradicating illegal immigration is vital to protecting the nation's demography. He was addressing the troops and public gathering after inaugurating the strategically crucial G7 and G13 border outposts along the India-Pakistan border in Bhuj, Gujarat today. The minister said the central government is leveraging cutting-edge technology, including drones, radars and modern fencing, to establish an unbreachable, leak-proof security grid. The Home Minister announced a major structural shift in border management with the introduction of a new quadripartite security grid. Union Agriculture Minister Shivraj Singh Chauhan today said that a national seed reserve of 1,74,000 quintals has been established to ensure the seed availability to the farmers. Addressing media on the second day of National Conference on Agriculture for Kharif Campaign 2026 in New Delhi, Mr. Chauhan said that 9,76,000 farmer IDs have been created so far. He said that the farmers will no longer need separate documents to access different schemes. Mr. Chauhan stressed the need for transparency in fertilizer distribution, prevention of black marketing and ensuring proper supply to genuine farmers. He said that the government remains committed to protecting farmers' interests and ensuring that fertilizers are utilized solely for agricultural purposes. The government has said that there is sufficient stock of petrol, diesel and LPG in the country and all the refineries are operating at the optimum level. Addressing an inter-ministerial media briefing in New Delhi, Joint Secretary in the Ministry of Petroleum and Natural Gas, Sujata Sharma, said that LPG production is all-time high, which is around 92,000 metric tons per day.
2: LPG ka production, it also depends on the optimization activity which is taken up within the refinery, and that impacts the production, and that's why we have slight up and down. One thing. Second is, we are also giving the part of the pool for C3, C4 molecules. Third important thing is, some of the refineries have come back to operations, and other than that, we are getting more, you know, LPG because of the optimization from some of the refiners.
1: Ms. Sharma also informed that no dry out has been reported at any LPG distributorship. Speaking about retail outlets, 150 districts have reported 30% growth in petrol, while 156 districts reported more than 30%. She said that the government is reviewing the situation. The Supreme Court today directed all high courts across the country to pronounce judgments within 3 months of reserving them. The Apex Court also noted that delays in the delivery of judgments can cause irreparable harm to litigants, emphasizing that faster decisions are required in cases of personal liberty. A bench comprising Chief Justice Suryakant and Justice Joy Mallya Bagchi said that orders in bail applications should be pronounced the same day, and if they are reserved, they must be pronounced and uploaded the next day. Issuing a slew of directions, the top court said that order of bail or sentence suspension should be communicated to the jail authorities as soon as it is pronounced, and the under trial convict should be released preferably the same day or at the most the next day. The Supreme Court today stressed accountability for the lapses in the NEET paper leak case. A bench of Justices P.S. Narasimha and Alok Aradhe was hearing pleas on the matter, including one seeking a direction to replace or restructure the National Testing Agency with a robust and autonomous body to conduct the medical entrance examination. The bench asked the centre to file an affidavit and posted the matter for hearing in the second week of July. Solicitor General Tushar Mehta told the bench that the government is concerned about the youth and is committed to ensuring there are no lacunae. Benchmark domestic equity indices shed around 1.5% today after sell-off across most sectors intensified in the final hour of the trade. The BSE Sensex plunged 1,092 points to close at 74,776. The NSE Nifty fell 359 points to settle at 23,548. In IPL cricket, Gujarat Titans will clash with Rajasthan Royals in qualifier 2 match in New Chandigarh this evening. The match will start at 7:30 p.m. And that is the end of this news bulletin.
0: ವೇಳೆ ಸರಿಯಾಗಿ 6:10.
3: ಆಕಾಶವಾಣಿ ಮೈಸೂರು. ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ. ಪ್ರಸ್ತುತಿ ಬಿಕೆ ಮೀನಾಕ್ಷಿ.
4: ದುರ್ಗಾಬಾಯಿ ದೇಶ್ಮುಖ್ ಭಾರತ ದೇಶದ ಸುಧಾರಣೆಗಾಗಿ ತಮ್ಮ ಜೀವಿತಾವಧಿಯನ್ನೇ ಸವಿಸಿದ ಮಹಿಳೆ, ದೇಶಕ್ಕಾಗಿ ಗಮನಾರ್ಹವಾದ ಕೆಲಸ ಮಾಡಿದ ಧೀಮಂತ ಸ್ತ್ರೀ. ತನ್ನ ಬಾಲ್ಯದಿಂದಲೂ ದುರ್ಗಾಬಾಯಿ ಭಾರತೀಯ ರಾಜಕೀಯದ ಜೊತೆಗೆ ಸಂಬಂಧ ಹೊಂದಿದ್ದರಲ್ಲದೆ ಗಾಂಧಿ ನೆಹರು ಅವರ ಸಂಪರ್ಕ ಇವರಿಗಿತ್ತು. ತಮ್ಮ 12ನೇ ವಯಸ್ಸಿನಲ್ಲಿ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣದ ಬಲವಂತದ ಹೇರಿಕೆಯನ್ನು ನಿರಾಕರಿಸಿ ಶಾಲೆಯನ್ನು ತೊರೆದು ನಂತರ ರಾಜಮಂಡ್ರಿಯಲ್ಲಿ ಬಾಲಕಿಯರಿಗಾಗಿಯೇ ಹಿಂದಿ ಪಾಠಶಾಲೆಯನ್ನು ಪ್ರಾರಂಭಿಸಿ ಹಿಂದಿ ಶಿಕ್ಷಣಕ್ಕೆ ಉತ್ತೇಜನವಿತ್ತರು. ದುರ್ಗಾಬಾಯಿ 8ನೇ ವಯಸ್ಸಿನವರಾಗಿದ್ದಾಗ ಜಮೀನ್ದಾರರ ಮಗನೊಬ್ಬನೊಂದಿಗೆ ವಿವಾಹವಾಯಿತು. ತನ್ನ 15ನೆಯ ವಯಸ್ಸಿನಲ್ಲಿ ತನ್ನ ಬಾಲ್ಯ ವಿವಾಹದ ಬಗ್ಗೆ ಅರಿತುಕೊಂಡ ದುರ್ಗಾಬಾಯಿ ಈ ವಿವಾಹದ ಬಗ್ಗೆ ತನ್ನ ಪತಿಯೊಂದಿಗೆ ಚರ್ಚಿಸಿ ಪರಸ್ಪರ ಒಪ್ಪಿಗೆಯಿಂದ ಈ ವೈವಾಹಿಕ ಜೀವನವನ್ನು ತೊರೆದರು. ದುರ್ಗಾಬಾಯಿಯವರು 1958 ಭಾರತ ಸರ್ಕಾರ ಸ್ಥಾಪಿಸಿದ ರಾಷ್ಟ್ರೀಯ ಮಹಿಳಾ ಶಿಕ್ಷಣ ಮಂಡಳಿಯ ಮೊದಲ ಅಧ್ಯಕ್ಷೆಯಾಗಿದ್ದಲ್ಲದೆ ಬಾಲಕಿಯರಿಗೆ ಉಚಿತ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸಿದರು. ವಯಸ್ಕ ಶಿಕ್ಷಣಕ್ಕಾಗಿ ವಿವಿಧ ಸೇವೆಗಳು ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರು. ಗಾಂಧೀಜಿಯವರ ಅನುಯಾಯಿಯಾಗಿದ್ದ ದುರ್ಗಾ ಎಂದಿಗೂ ಆಭರಣ ಅಥವಾ ಸೌಂದರ್ಯ ಸಾಧನಗಳನ್ನು ಬಳಸಲಿಲ್ಲ ಮತ್ತು ಸತ್ಯಾಗ್ರಹವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು. ಅಸಹಕಾರ ಚಳುವಳಿಯಲ್ಲಿ ಮಹಿಳಾ ಸತ್ಯಾಗ್ರಹಿಗಳನ್ನು ಸಂಘಟಿಸಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಲು ಪ್ರೇರೇಪಿಸಿದರು. ಇಂತಹ ಪ್ರಕ್ಷುಬ್ಧ ಸಮಯದಲ್ಲಿಯೇ 3 ಜೈಲಿಗೆ ಹೋಗಿ ಬಂದರು. ಜೈಲಿನ ಸಹಕೈದಿಗಳೊಂದಿಗಿನ ಮಾತುಕತೆಯಲ್ಲಿ ಆಕೆಗೆ ಕೆಲವು ಸತ್ಯಗಳು ಗೋಚರಿಸಿದವು. ಅವುಗಳೆಂದರೆ, ಮಹಿಳೆಯರು ಕಾನೂನು ಮತ್ತು ಹಕ್ಕುಗಳ ಬಗ್ಗೆ ಅಜ್ಞಾನಿಗಳಾಗಿರುವುದು, ತಮ್ಮನ್ನು ತಾವು ಕಾಪಾಡಿಕೊಳ್ಳುವ ಸಂಪನ್ಮೂಲಗಳಿಲ್ಲದಿರುವುದು ಮತ್ತು ಅಧಿಕಾರಿಗಳು ಈ ಕಾರಣಗಳ ಲಾಭವನ್ನು ಪಡೆದುಕೊಳ್ಳುವುದು. ಹಾಗಾಗಿ ದುರ್ಗಾಬಾಯಿ ಜೈಲಿನಿಂದ ಬಿಡುಗಡೆಗೊಂಡ ಕೂಡಲೇ ಕಾನೂನು ಅಭ್ಯಸಿಸಲು ನಿರ್ಧರಿಸಿದರು. ಅಲ್ಲದೆ ತಮ್ಮ ಅಧ್ಯಯನವನ್ನು ಮುಂದುವರೆಸಿ ಆಂಧ್ರ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿ, ರಾಜ್ಯಶಾಸ್ತ್ರದಲ್ಲಿ ಬಿಎ ಪದವಿ ಮತ್ತು ಎಂಎ ಪದವಿ ಪಡೆದರು ಮತ್ತು ಮದ್ರಾಸ್ ಹೈಕೋರ್ಟ್ನಲ್ಲಿ ವಕೀಲರಾಗಿ ಅಭ್ಯಾಸ ಮಾಡಲು ಪ್ರಾರಂಭಿಸಿದರು. ದುರ್ಗಾಬಾಯಿ ಸಾಧನೆ ಸೇವೆಗಳು ಬಹಳ ಉನ್ನತ ಮಟ್ಟದ್ದು. ಅಂಧರ ಪರಿಹಾರ ಸಂಘದ ಅಧ್ಯಕ್ಷರಾಗಿ ಅವರಿಗಾಗಿ ಶಾಲೆ, ಹಾಸ್ಟೆಲ್ ಮತ್ತು ಇಂಜಿನಿಯರಿಂಗ್ ಕಾರ್ಯಾಗಾರವನ್ನು ತೆರೆದರು. ಭಾರತದ ಸಂವಿಧಾನ ಸಭೆಯ ಅಧ್ಯಕ್ಷರ ಸಮಿತಿಯಲ್ಲಿ ಏಕೈಕ ಮಹಿಳೆ ಇವರು. ಯೋಜನಾ ಆಯೋಗದ ಸದಸ್ಯರಾಗಿ ಸಮಾಜ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸಿ ಅದರ ಮೊದಲ ಅಧ್ಯಕ್ಷರಾಗಿ ಅಂಗವಿಕಲ ಮಹಿಳೆಯರು, ಮಕ್ಕಳು ಮತ್ತು ಅಂಗವಿಕಲರಿಗಾಗಿ ಶಿಕ್ಷಣ, ತರಬೇತಿ ಮತ್ತು ಪುನರ್ವಸತಿ ಕಾರ್ಯಗಳನ್ನು ಕೈಗೊಂಡು ಸ್ವಯಂ ಸೇವಾ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಪ್ರತಿ ವರ್ಷವೂ 1,000 ಜನರಿಗೆ ಶಿಕ್ಷಣ, ಆರೋಗ್ಯ

0: ಜೊತೆಗೆ ಇದೆಲ್ಲಕ್ಕೂ ಕಳಶಪ್ರಾಯವಾಗಿ ಭಾರತ ಸರ್ಕಾರದಿಂದ ಪದ್ಮವಿಭೂಷಣ ಪ್ರಶಸ್ತಿ ಪಡೆದುಕೊಂಡ ದುರ್ಗಾಬಾಯಿ ಅವರು ಸದಾ ಶ್ರಮಿಸುವ, ಬಡವರಿಗಾಗಿ ಬದುಕನ್ನೇ ಮುಡಿಪಿಡುವ ಜೀವನ ಪಾಠವನ್ನು ಹೇಳಿ ಆತ್ಮಕಥೆಯನ್ನು ಬರೆದು ತಮ್ಮ 72ನೇ ವಯಸ್ಸಿನಲ್ಲಿ ನಿಧನರಾದರು.
1: ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ ಕೇಳಿದಿರಿ. ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ 6:15:15.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
2: Empower your ambitions with quality education.
3: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
4: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
5: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಫೀಸು, ಆ ಬುಕ್ಸು?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳುಗರೆ, ಒಂದು ಪ್ರಕಟಣೆ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್, ವಸಂತಮಹಲ್, ಮೈಸೂರು ಇವರ ಒಂದು ಪ್ರಕಟಣೆ ಕೇಳಲಿದ್ದೀರಿ. 2026-27 ಸಾಲಿನ DELED ದಾಖಲಾತಿ ಪ್ರಕ್ರಿಯೆಯು ಪ್ರಾರಂಭಗೊಂಡಿದ್ದು, ದ್ವಿತೀಯ PUC ಪರೀಕ್ಷಾ ಫಲಿತಾಂಶದಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು 50%, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು 45% ಅಂಕಗಳನ್ನು ಪಡೆದಿರಬೇಕು. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಆಸಕ್ತ ಅಭ್ಯರ್ಥಿಗಳು ಈಗ ಹೇಳಲಿರುವ ಮೊಬೈಲ್ ಸಂಖ್ಯೆ 8050-00-3324. ಮತ್ತೊಮ್ಮೆ 8050-00-3324 ಹಾಗೂ ಮತ್ತೊಂದು ಸಂಖ್ಯೆ 8105-99-4644. ಮತ್ತೊಮ್ಮೆ ಮೊಬೈಲ್ ಸಂಖ್ಯೆಯನ್ನು ಗಮನಿಸಿ, 8105-99-4644. ಇಲ್ಲಿ ಸಂಪರ್ಕಿಸಲು ಈ ಪ್ರಕಟಣೆಯ ಮೂಲಕ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.

ಕೇಳುಗರೆ, ನಾಳೆ ಸಂಜೆ 6:50 ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕಾಳು ಮೆಣಸಿನ ಬೇಸಾಯ ಕುರಿತು ಸಂವಾದವನ್ನು ಆಲಿಸುವಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಶಂಭುವನಹಳ್ಳಿಯ ಶಂಕರಸ್ವಾಮಿ ಮತ್ತು ಅವರ ಮಗ ಎಸ್ ಮಂಜುನಾಥ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಆನಂತರ ರಾತ್ರಿ 8:00 ಪತ್ತೆದಾರ ನಾಟಕ ಹಗೆ ಮೂಡಿಬರಲಿದೆ. ರಚನೆ ಸಿರಿ ಮೈಸೂರು, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ 6:35:20
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: Shape a successful career with world-class education.
4: At JSS AHER, deemed to be university accredited A++ by NAC, admissions are open for BSc in biotechnology, microbiology, environmental science and food nutrition and dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
0: Kelugure. ಇಂದು 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಕೃಷಿ ಮಾರಾಟ ಮಂಡಳಿಯ ಕಾರ್ಯಚಟುವಟಿಕೆ ಕುರಿತು ಮಂಡಳಿಯ ಪ್ರಧಾನ ವ್ಯವಸ್ಥಾಪಕರಾದ ಎಸ್ವಿ ಭಾಗ್ಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನವನ್ನು ಆಲಿಸಲಿದ್ದೀರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇಂದು ರಾತ್ರಿ 8:00 ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡದ ವಚನಗಳು ಈ ಕುರಿತು ಅನುವಾದಕರಾದ ಡಾ ಎಚ್ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾ ಗಲೀನಾ ಅವರೊಂದಿಗೆ ಚರ್ಚೆ ಮೂಡಿಬರಲಿದೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಡಾ ಶಭಾನಾ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ಆನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ, ಈಗ ಸಮಯ 6:37. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು. ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ ಸಚಿವ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜರುಗಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ, ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗಿಯಾಗಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಬಗ್ಗೆ ಸಮಾಲೋಚನೆ ನಡೆಸಿದರು. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಭೋಜನ ಸವಿಯುತ್ತಾ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ತಕ್ಷಣದ ಆದ್ಯತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಪ್ರಕ್ರಿಯೆ ಮುಗಿದ ಬಳಿಕ ಇತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ನಾಳೆ ಶಾಸಕಾಂಗ ಸಭೆ ನಿಗದಿಯಾಗಿದ್ದು, ಪಕ್ಷದ ಎಲ್ಲಾ ಶಾಸಕರು ನಗರದಲ್ಲಿ ಇರುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಎಂದು ಮಾಜಿ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಸಂಸ್ಥೆಯೊಂದಕ್ಕೆ ಮಾಹಿತಿ ನೀಡಿರುವ ಅವರು, ಮುಂದಿನ 2 ದಿನಗಳಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಈ ನಿರ್ಧಾರವನ್ನು ಅಧಿಕೃತಗೊಳಿಸಲು ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ ಹಾಗೂ ಅವರ ಪಕ್ಷ ನಿಷ್ಠೆಯನ್ನು ಎಚ್ಕೆ ಪಾಟೀಲ್ ಶ್ಲಾಘಿಸಿದ್ದಾರೆ. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನವೋದ್ಯಮ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು, ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಇಂದು UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ತಿಳಿಸಿದ್ದಾರೆ. 21ನೇ ಶತಮಾನದಲ್ಲಿ ಜ್ಞಾನ, ನಾವೀನ್ಯತೆ, ಸಂಶೋಧನೆ ಹಾಗೂ ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದ್ದು, ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಯುವ ಇಂಜಿನಿಯರ್ಗಳು, ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ರಾಷ್ಟೀಯ ಮಿಷನ್ಗಳು ಹೊಸ ಹಾದಿಗಳನ್ನು ತೆರೆದಿದ್ದು, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಅವರು ತಿಳಿಸಿದ್ದಾರೆ.
1: The nation has placed a strong emphasis on initiatives such as Digital India, Make in India, Startup India, Skill India, and today semiconductor manufacturing and also the green energy, and this Atmanirbhar Bharat is going to dictate the terms for the entire world in the future. That means we are not going to dictate terms negatively, but we are going to dictate terms in the most positive way, so the entire humanity will be benefited out of the development of India.
0: ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದಂತಹ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದಂತಹ ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಎಂಸಿ ಸುಧಾಕರ್ ಸೇರಿದಂತೆ ಹಲವರು ಗಣ್ಯರು ಭಾಗಿಯಾಗಿದ್ದರು. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳ ಒಳಗೆ ಪ್ರಕಟಿಸಬೇಕೆಂದು ಸುಪ್ರೀಂಕೋರ್ಟ್ ದೇಶದ ಎಲ್ಲಾ ಹೈಕೋರ್ಟ್ಗಳಿಗೆ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಆಗುವ ವಿಳಂಬದಿಂದ ಅರ್ಜಿದಾರರಿಗೆ ಸಮಸ್ಯೆಯಾಗಲಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ಪೀಠ ಅಭಿಪ್ರಾಯಪಟ್ಟಿದೆ. ಖಾಸಗಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ತ್ವರಿತವಾದ ತೀರ್ಪುಗಳ ಅಗತ್ಯ ಇರುತ್ತದೆ. ಜಾಮೀನು ಅರ್ಜಿಗಳನ್ನು ಕುರಿತಾದ ತೀರ್ಪುಗಳನ್ನು ಅದೇ ದಿನ ಪ್ರಕಟಿಸಬೇಕು. ಒಂದೊಮ್ಮೆ ಕಾಯ್ದಿರಿಸಿದರೆ ಅವುಗಳನ್ನು ಮಾರನೇ ದಿನ ಪ್ರಕಟಿಸಬೇಕು ಎಂದು ತಿಳಿಸಿದೆ. ಜಾಮೀನು ಅಥವಾ ಶಿಕ್ಷೆಯ ರದ್ದತಿ ಆದೇಶವನ್ನು ಪ್ರಕಟಿಸಿದ ತಕ್ಷಣ ಜೈಲು ಅಧಿಕಾರಿಗಳಿಗೆ ತಿಳಿಸಬೇಕು ಮತ್ತು ವಿಚಾರಣೆ ಎದುರಿಸುತ್ತಿರುವಂತಹ ಅಪರಾಧಿಯನ್ನು ಅದೇ ದಿನ ಅಥವಾ ಮರುದಿನ ಬಿಡುಗಡೆ ಮಾಡಬೇಕು ಎನ್ನುವುದು ಸೇರಿದಂತೆ ಹಲವು ನಿರ್ದೇಶನಗಳನ್ನು ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಟ್ಕಳದ ಶಿರಾಳಿ ಬಳಿ ಕಪ್ಪೆ ಚಿಪ್ಪು ತೆಗೆಯುವಾಗ ಉಂಟಾದ ದುರಂತದಲ್ಲಿ ಮೃತಪಟ್ಟ 11 ಸಂತ್ರಸ್ತ ಕುಟುಂಬದವರನ್ನು ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಭೇಟಿಯಾಗಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾಜಿ ಸಚಿವ ಶಿವಾನಂದ ನಾಯಕ ಸೇರಿದಂತೆ ಹಲವರು ಇದ್ದರು. ನಂತರ ಮೂರ್ಣಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದಲ್ಲಿ ವಿವಿಧ ಸಾರ್ವಜನಿಕ ಸ್ಥಳಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಸ್ ನಿಲ್ದಾಣದ ಸ್ವಚ್ಛತೆ, ಕುಡಿಯುವ ನೀರಿನ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಶೌಚಾಲಯಗಳನ್ನು ಪರಿಶೀಲಿಸಿದ ಉಪಲೋಕಾಯುಕ್ತರು ಶೌಚಾಲಯದಲ್ಲಿ ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 3 ರೂಪಾಯಿ ಶುಲ್ಕ ನಿಗದಿಯಾಗಿದ್ದರೂ 10 ರೂಪಾಯಿ ವಸೂಲಿ ಮಾಡುವುದು ಸರಿಯಲ್ಲ, ಸಾರ್ವಜನಿಕರಿಂದ ಹೆಚ್ಚುವರಿ ಹಣ ಪಡೆದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಬಳಿಕ ಸಾರ್ವಜನಿಕರ ಜೊತೆಗೆ ಸಂವಾದ ನಡೆಸಿ ಉಪಲೋಕಾಯುಕ್ತರು ಬಸ್ ನಿಲ್ದಾಣದ ಸೌಲಭ್ಯಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಾರ್ವಜನಿಕರ ಸಮಸ್ಯೆ ಪರಿಹರಿಸಲು ಪ್ರಾಮಾಣಿಕವಾಗಿ ಕ್ರಮವನ್ನು ನಿರ್ವಹಿಸಬೇಕು ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಎಲ್ಲ ರಾಜಕೀಯ ಪಕ್ಷಗಳು ಸಹಕಾರ ನೀಡುವಂತೆ ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆಗೆ ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕತೆಯಿಂದ ಕೂಡಿದ್ದು ಇದರ ಉದ್ದೇಶ ಅರ್ಹ ಮತದಾರರನ್ನು ಮತಪಟ್ಟಿಗೆ ಸೇರಿಸುವುದು ಮತ್ತು ಅನರ್ಹರನ್ನು ನಿಯಮದ ಅನುಸಾರ ಕೈಬಿಡುವುದಾಗಿದೆ ಎಂದು ಹೇಳಿದ್ದಾರೆ. ಯಾವುದೇ ತರಹದ ಸುಳ್ಳು ಮಾಹಿತಿ ಹಾಗೂ ಅಪಪ್ರಚಾರಗಳಿಗೆ ಕಿವಿಗೊಡಬಾರದು ಎಂದು ತಿಳಿಸಿದ್ದಾರೆ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತಂತೆ ಪಾರದರ್ಶಕ ಮತದಾರರ ಪಟ್ಟಿ ತಯಾರಿಕೆಗೆ ಬಿಎಲ್ಒಗಳ ಪಾತ್ರ ಪ್ರಮುಖವಾಗಿದೆ ಎಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ತಿಳಿಸಿದ್ದಾರೆ. ಕಾವೇರಿ ಎರಡನೇ ಹಂತದ 600 ಮಿಲಿಮೀಟರ್ ವ್ಯಾಸದ ಮುಖ್ಯ ಕುಡಿಯುವ ನೀರಿನ ಕೊಳವೆಯಲ್ಲಿ ಉಂಟಾಗಿರುವ ಭಾರೀ ಸೋರಿಕೆಯನ್ನು ತಡೆಗಟ್ಟಲು ಬೆಂಗಳೂರು ಜಲಮಂಡಳಿಯು ತುರ್ತು ದುರಸ್ತಿ ಕಾಮಗಾರಿ ಕೈಗೆತ್ತಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ದುರಸ್ತಿ ಕಾಮಗಾರಿ ಮುಗಿಯುವವರೆಗೆ ಮೈಸೂರು ರಸ್ತೆ ಸೇವಾ ವ್ಯಾಪ್ತಿಯ ಹಲವು ಪ್ರದೇಶಗಳಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಸೌತ್ ಎಂಡ್ ವೃತ್ತದ ಮುಖಾಂತರ ಮೈಸೂರು ರಸ್ತೆ ಸೇವಾ ಪ್ರದೇಶಗಳಿಗೆ ಪ್ರತಿನಿತ್ಯ 14 MLD ನೀರು ಸರಬರಾಜು ಮಾಡುವ ಪೈಪ್ಲೈನ್ ರಸ್ತೆಯ ಮುಖ್ಯ ಕೊಳವೆಯಲ್ಲಿ ರಂಧ್ರ ಉಂಟಾಗಿ ಹೆಚ್ಚಿನ ಒತ್ತಡದಲ್ಲಿ ನೀರು ಚಿಮ್ಮುತ್ತಿದೆ. ಸಾರ್ವಜನಿಕರ ಹಿತದೃಷ್ಟಿ ಮತ್ತು ಅಮೂಲ್ಯವಾದ ನೀರಿನ ಸದ್ಬಳಕೆಯ ಉದ್ದೇಶದಿಂದ ಸುರಾನಾ ಕಾಲೇಜು ಬಳಿ ಇರುವ 24 ಅಂಗುಲದ ಕವಾಟವನ್ನು 8 ಗಂಟೆಗಳ ಕಾಲ ಬಂದ್ ಮಾಡಿ ದುರಸ್ತಿ ಕಾಮಗಾರಿ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 5 ದಿನಗಳಲ್ಲಿ ರಾಜ್ಯಾದ್ಯಂತ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದಿನಿಂದ ಜೂನ್ 2ರವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದು ಮಳೆಯಾಗಲಿದೆ. ಕೋಲಾರ, ಹಾಸನ, ರಾಮನಗರ ಸೇರಿದಂತೆ ಹಲವೆಡೆ ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರು ನಗರದಲ್ಲಿ ರಾತ್ರಿ ವೇಳೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ ಹವಾಮಾನ ಇಲಾಖೆ ಮುನ್ಸೂಚನೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಮಾರಾಟ ಮಂಡಳಿಯ ಕಾರ್ಯಚಟುವಟಿಕೆ ಕುರಿತು ಮಂಡಳಿಯ ಪ್ರಧಾನ ವ್ಯವಸ್ಥಾಪಕರಾದ ಎಸ್ ವಿ ಭಾಗ್ಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನವನ್ನು ನೀವು ಆಲಿಸಲಿದ್ದೀರಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು ಮೂಡಿಬರಲಿದೆ, ಆನಂತರ ಕಾರ್ಯಕ್ರಮ ಕೇಳುವಿರಿ.
1: Choose excellence and explore diverse courses.
2: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university. SS Nagara, Banni Mantapa, Mysuru. Call 9980841859.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
8: ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಕಾರ್ಯಚಟುವಟಿಕೆಗಳನ್ನು ಕುರಿತು ಮಂಡಳಿಯ ಪ್ರಧಾನ ವ್ಯವಸ್ಥಾಪಕರಾದ ಎಸ್ ವಿ ಭಾಗ್ಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್ಕೆ ಶಿವಮೂರ್ತಿ.
9: ಭಾಗ್ಯಲಕ್ಷ್ಮಿ ಅವರೇ, ನಮಸ್ಕಾರ.
10: ನಮಸ್ಕಾರ ಸರ್.
9: ತಾವು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ನಿಮ್ಮ ಬಗ್ಗೆ ಹೇಳಿ ಭಾಗ್ಯಲಕ್ಷ್ಮಿ ಅವರೇ.
10: ಸರ್, ನಾನು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಮೈಸೂರು ವಿಭಾಗದಲ್ಲಿ ಮೈಸೂರು ಕಚೇರಿಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಪ್ರಧಾನ ವ್ಯವಸ್ಥಾಪಕರಾಗಿ. ಸರ್,
9: ಓಕೆ, ನಿಮ್ಮ ಹುಟ್ಟೂರು ಯಾವುದು ಮೇಡಮ್?
10: ಸರ್, ನನ್ನ ಹುಟ್ಟೂರು ಬಂದು ಆ್ಯಕ್ಚುಲಿ ಚಿಂತಾಮಣಿ ತಾಲೂಕು ಸರ್. ನಾನು ಮದುವೆ ಆಗಿ ಕೊಟ್ಟಿರೋದೆಲ್ಲನೂ ಬೆಂಗಳೂರಲ್ಲಿ.
9: ನಿಮಗೆ ವ್ಯವಸಾಯದ ಹಿನ್ನೆಲೆ ಇದೆಯಾ?
10: ತಂದೆ ವ್ಯವಸಾಯ ಮಾಡೋರೆ, ಪ್ಲಸ್ ಅವ್ರದ್ದು ಗೌರ್ಮೆಂಟ್ ಜಾಬ್ ಇತ್ತು. ನಮ್ಮ ತಾತ ಅವರೆಲ್ಲ ವ್ಯವಸಾಯಸ್ತರ ಸರ್. ಈಗಲೂ ನಮ್ಮ ತಾಯಿ ನಮ್ಮದು ಎಕರೆ ಜಮೀನುಗಳಲ್ಲಿ ಕೆಲಸ ನಿರ್ವಹಿಸ್ತಿದ್ದಾರೆ ಸರ್. ನಮ್ಮ ತಾಯಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ, ನಾವು ಅವಾಗ ಅವಾಗ ಹೋಗ್ತಿರ್ತೀವಿ.
9: ಏನು ಬೆಳೀತಾರೆ ತಾಯಿ?
10: ಸರ್, ಮಾವಿನಕಾಯಿ ಎಲ್ಲ ಹಾಕ್ತೀವಿ, ಪ್ಲಸ್ ರಾಗಿ. ನಮ್ದು ಭತ್ತಕ್ಕೆ ಅನುಗುಣವಾಗಿರೋ ಮಣ್ಣು ಇರೋದ್ರಿಂದ ಭತ್ತನೂ ಅವಾಗವಾಗ ಬೆಳಿತೀವಿ ಸರ್. ಪ್ಲಸ್ ಕಡಲೆ ಎಲ್ಲ ಬೆಳಿತೀವಿ, ಕಡಲೆಕಾಯಿ.
9: ಈ ಇಲಾಖೆಗೆ ಹೇಗೆ ಬಂದ್ರಿ
10: ಸರ್? ಇಲಾಖೆ ಆಕ್ಚುಲಿ ನಾವು ಬ್ಯಾಕ್ಗ್ರೌಂಡ್ ಬಂದು ಅಗ್ರಿಕಲ್ಚರ್ ಏನಲ್ಲ, ನಮ್ದು ಟೆಕ್ನಿಕಲ್ ಬ್ಯಾಕ್ಗ್ರೌಂಡು ಸರ್. ಅವರು ಟೆಕ್ನಿಕಲ್ ಬೇಕು ಅಂತ ಹೇಳಿ ಕಾಲ್ಫರ್ ಮಾಡಿದ್ರು, ಥ್ರೂ ಪೇಪರ್ ಥ್ರೂ ನೋಟಿಫಿಕೇಶನ್ ಎಲ್ಲ ಬಂದಿತ್ತು. ಸೊ ಹಾಗಾಗಿ ನಮ್ಮ ಒಬ್ಬ ಸ್ನೇಹಿತರ ಮೂಲಕ ನಮಗೆ ಗೊತ್ತಾಗಿ ಹಾಗೆ ಅಪ್ಲೈ ಮಾಡಿದ್ವಿ. ನಮ್ದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಅಲ್ಲದೆ ಇರೋದ್ರಿಂದ ಕಾನ್ಫಿಡೆನ್ಸ್ ಇರಲಿಲ್ಲ, ನಾವು ಹಂಗೆ ಕಷ್ಟಪಟ್ಟು ಇದು ಮಾಡಿ
9: ಸೇರಿದ ಮೇಲೆ ಕೃಷಿ ಮಾರಾಟ ಅದರ ಬಗ್ಗೆ ಕಲ್ತಿದ್ವಿ.
10: ಹಾ ಸರ್, ಕಲ್ತಿದ್ದೀವಿ.
9: ಎಷ್ಟು ವರ್ಷ ಆಗಿದೆ ಮೇಡಮ್ ತಾವು ಸೇರಿ ಇಲಾಖೆನ?
10: 15 ವರ್ಷ ಆಗಿದೆ ಸರ್. 2010 ಅಪಾಯಿಂಟ್ಮೆಂಟ್ ಸರ್.
9: ಏನಕ್ಕೆ ಸೇರಿದ್ರಿ ಇಲಾಖೆನ?
10: ಸರ್, ನಾವು ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಜಾಯಿನ್ ಆಗಿತ್ತು. ಆ ನಂತರ ಒಂದು 6 ವರ್ಷ ಆದ್ಮೇಲೆ ಉಪ ಪ್ರಧಾನ ವ್ಯವಸ್ಥಾಪಕರಾಗಿ ನಾವು ಮುಂಬಡ್ತಿ ಹೊಂದಿ, ನಂತರ ಕೆಲವೊಂದು ಬಾರಿ ಎಲ್ಲ ಬೆಳಗಾಮು, ಬೆಂಗಳೂರು ಹೀಗೆ ಹಲವಾರು ಕಡೆ ಎಲ್ಲೆಲ್ಲ ಕಾರ್ಯನಿರ್ವಹಿಸಿ ಆ ನಂತರ ಇಲ್ಲಿ ಬಂದು ಒಂದು 3 ಇಯರ್ಸ್ ಆಗಿದೆ ಸರ್.
9: ಎಲ್ಲೆಲ್ಲೆಲ್ಲ ಕೆಲಸ ಮಾಡಿದ್ದೀರಿ? ಏನೇನು ಕೆಲಸ ಮಾಡಿದ್ರಿ ಮೇಡಮ್?
10: ಸರ್, ಬೆಂಗಳೂರಲ್ಲಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಮಾಡಿದ್ದೀನಿ ಸರ್. ಅಲ್ಲಿ ಟೆಕ್ನಿಕಲ್ ರಿಲೇಟೆಡು ಮಾಡಿದ್ದೀನಿ, ನಮ್ಮ ವೆಬ್ಸೈಟ್ ನಿರ್ವಹಣೆ ಮಾಡಿದ್ದೀವಿ, ಆಮೇಲೆ ಈ ಕೃಷಿ ಉತ್ಪನ್ನಗಳ ಮಾರಾಟ ಮತ್ತು ಧಾರಣೆಗಳ ಅದು ಕುರಿತಂತೆ ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಸರ್. ಬೆಂಗಳೂರು ಬಿಟ್ಟರೆ ಬೆಳಗಾಮಲ್ಲಿ ನಾನು ಕೆಲಸ ಮಾಡಿದ್ದೀನಿ ಸರ್. ಹಾಗೆ ನಮ್ಮ ವಿಭಾಗೀಯ ಕಚೇರಿಗಳಲ್ಲಿ ಬೆಂಗಳೂರಲ್ಲೂ ಮಾಡಿದ್ದೀನಿ, ಬೆಳಗಾಂಲ್ಲೂ 2.5 ಇಯರ್ಸ್ ಮಾಡಿದ್ದೀನಿ ಸರ್. ಅಲ್ಲೂ ನಮ್ಮ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಯನಿರ್ವಹಣೆಗಳನ್ನು ಮಾಡಿದ್ದೀವಿ ಸರ್. ಎಲ್ಲ ಪ್ರಚಾರ ನಿರ್ವಹಣೆ, ಅಲ್ಲೂ ತರಬೇತಿ ಕಾರ್ಯಕ್ರಮಗಳು, ಈಗ MSP ನಿರ್ವಹಣೆ, ಹಾಗೆ ಕೆಲವೊಂದೆಲ್ಲ ಯೋಜನೆಗಳ ಅನುಷ್ಠಾನಗೊಳಿಸಿದ ಆ ರೀತಿಯೆಲ್ಲ ಕಾರ್ಯನಿರ್ವಹಣೆ.
9: ಹೇಳಿ ಮೇಡಮ್, ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಅಂದ್ರೆ ಏನು?
10: ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ನಮ್ಮ ನಿಯಮ ಏನು ಅಂತಂದ್ರೆ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾರಾಟ ನಿಯಂತ್ರಣ ಮತ್ತು ಅಭಿವೃದ್ಧಿ ಶಾಸನ 1966 ಅನ್ವಯ ಕಲಂ 100 1/9/1972 ಸ್ಥಾಪನೆ ಆಯಿತು ಸರ್. ಅದರ ಪ್ರಕಾರ ನಾವು ಕಾರ್ಯಚಟುವಟಿಕೆಗಳನ್ನು ಅಂದಿನಿಂದನೂ ಕೂಡ ಇಲ್ಲಿವರೆಗೂ ನಾವು ಕಾರ್ಯನಿರ್ವಹಿಸ್ತಾ ಬಂದಿದ್ದೀವಿ. ಸೊ ಅದರಂತೆ ನಮ್ಮದು ಉದ್ದೇಶ ಏನು ಅಂತಂದರೆ, ಈ ಕೃಷಿ ಉತ್ಪನ್ನಗಳ ಮಾರಾಟ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಪೂರಕವಾದ ಮತ್ತು ಪ್ರೋತ್ಸಾಹಿತ ಚಟುವಟಿಕೆಗಳನ್ನು ಕೈಗೊಳ್ಳೋದು, ನಂತರ ರಾಜ್ಯ ಸರ್ಕಾರದ ಮತ್ತು ಸಮಿತಿಗಳ ಮಧ್ಯೆ ಸೇತುವೆಯಾಗಿ ಕಾರ್ಯನಿರ್ವಹಿಸುವುದು, ಮತ್ತು ಸಮಿತಿಗಳ ಕಾರ್ಯದರ್ಶಿಗಳಿಗೆ ಹಾಗೂ ಇತರೆ ಪೇಟೆ ಕಾರ್ಯಕರ್ತರಿಗೆ, ರೈತರಿಗೆ ಹೀಗೆ ನಾವು ತರಬೇತಿ ವಿಸ್ತರಣೆ ಮತ್ತು ಸಂಶೋಧನೆ ವರ್ಗೀಕರಣ ಪ್ರಯೋಗಾಲಯ ಈ ರೀತಿ ಕಾರ್ಯಗಳನ್ನು ನಿರ್ವಹಿಸೋದು ಸರ್. ಇದು ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ. ಆ ಉದ್ದೇಶಕ್ಕೆ ನಾವು ಕಾರ್ಯಚಟುವಟಿಕೆಗಳು ಹೇಳಬೇಕು ಅಂದರೆ, ಈಗ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಬಗ್ಗೆ ಮುಖ್ಯವಾಗಿ ನಮ್ಮ ಮಾರಾಟದ ಕುರಿತು ರೈತರಿಗೆ ಮತ್ತು ಇತರೆ ಪೇಟೆ ಕಾರ್ಯಕರ್ತರಿಗೆ ಮಾಹಿತಿ ಒದಗಿಸೋದು, ಮತ್ತು ನಾವು ಸ್ಥಳದಲ್ಲೇ ಹೋಗಿ ವಿಸ್ತರಣೆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಡ್ತಿದ್ದೀವಿ ಸರ್. FPO ಹಾಗೂ ಇತರೆ ಸಂಘ ಸಂಸ್ಥೆಗಳಿಗೆ ಮತ್ತು ರೈತ ಸಂಘಗಳಿಗೆ ಎಲ್ಲರಿಗೂ ನಾವು ಪ್ರಚಾರ ಮಾಡ್ತಿದ್ದೀವಿ ಸರ್. ಆಮೇಲೆ ನಮ್ಮಲ್ಲಿ ಕೃಷಿ ಉತ್ಪನ್ನಗಳ ವರ್ಗೀಕರಣ ಪ್ರಮಾಣೀಕರಣ ಕೂಡ ಇದೆ ಸರ್. ಸೊ ಅದರ ಮೂಲಕ ನಾವು ಕೃಷಿ ಉತ್ಪನ್ನ ಮತ್ತು ತೋಟಗಾರಿಕೆ ಉತ್ಪನ್ನಗಳಿಗೆ ಪ್ರಮಾಣ ಪತ್ರಗಳನ್ನು ಕೊಡ್ತಿರ್ತೀವಿ. ನೆಕ್ಸ್ಟ್ ಏನು ಅಂತಂದರೆ, ಈ ಕೃಷಿ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಹಾಗೂ ಕೃಷಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಸಾಹಿತ್ಯನ ಪ್ರಕಟಿಸಿ ಸರ್, ಮುದ್ರಣಾಲಯ ಒಂದಿದೆ ಹುಬ್ಬಳ್ಳಿನಲ್ಲಿ, ಅದರ ಮೂಲಕ ನಾವು ಕೃಷಿ ಪೇಟೆಯ ಒಂದು ಮಾಸಪತ್ರಿಕೆಯನ್ನು ಪ್ರಕಟಿಸ್ತಿದ್ದೀವಿ. ನಂತರದಲ್ಲಿ ಕೃಷಿ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಅನುಮೋದನೆಗಳಿಗೆ ಮತ್ತು ಇತರೆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಈ ನಮ್ಮ ಮಾರುಕಟ್ಟೆ ಸಮಿತಿಗಳಿಗೆ ಸಲಹೆಗಳನ್ನು ನೀಡ್ತಿರ್ತೀವಿ ಸರ್. ನಂತರದಲ್ಲಿ ನಮ್ಮದು ಇನ್ನೊಂದು ಮುಖ್ಯ ಸ್ಕೀಮ್ ಏನಿರುತ್ತೆ ಅಂದರೆ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ವಿವಿಧ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳಿಗೆ ನಾವು ಆವರ್ತ ನಿಧಿನ ಸ್ಥಾಪನೆ ಮಾಡಿ ಆ ನಿಧಿ ಮೂಲಕ ನಾವು ರೈತರಿಗೆ ಮತ್ತು ಇತರೆ ಪೇಟೆಕರಿಗೆ ಅನುಕೂಲವಾಗುವಂತೆ ನಿರ್ವಹಣೆ ಮಾಡ್ತಿದ್ದೀವಿ ಸರ್. ಕೆಲವೊಂದು ಕಲ್ಯಾಣ ಯೋಜನೆಗಳನ್ನು ರೈತರಿಗೆ ಮತ್ತು ಇತರೆ ಪೇಟೆ ಕಾರ್ಯಕರ್ತರಿಗೆ ಅನುಷ್ಠಾನಗೊಳಿಸುವ ಮೂಲಕ ಅವರಿಗೆ ಅನುಕೂಲ ಮಾಡಿಕೊಡ್ತಿದ್ದೀವಿ ಸರ್. ಇನ್ನೊಂದು ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಭೂಸ್ವಾಧೀನಕ್ಕಾಗಿ ಅಥವಾ ಪ್ರಾಂಗಣದ ಅಭಿವೃದ್ಧಿಗಾಗಿ ಹಣಕಾಸಿನ ನೆರವು ಕೂಡ ಮಂಡಳಿ ವತಿಯಿಂದ ಮಾಡಿಕೊಡಲಾಗುತ್ತಿದೆ. ಈ ಕಾರ್ಯನಿರ್ವಹಣೆಗಳಿಗಾಗಿ ನಾವು ಅನೇಕ ಘಟಕ ಕಾರ್ಯಾಲಯಗಳನ್ನು ನಿರ್ಮಿಸಿಕೊಂಡು ಇದರ ಮೂಲಕ ನಾವು ಕಾರ್ಯನಿರ್ವಹಿಸ್ತಿದ್ದೀವಿ. ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಒಂದಿದೆ ಸರ್, ಅದರ ಮುಖಾಂತರ ನಾವು ಎಲ್ಲ ಕಾರ್ಯನಿರ್ವಹಿತ ಮಾಡ್ತಿದ್ದೀವಿ. ನೆಕ್ಸ್ಟು ಮೈಸೂರು ಮತ್ತು ಹುಬ್ಬಳ್ಳಿನಲ್ಲಿ 2 ತರಬೇತಿ ಸಂಸ್ಥೆಗಳಿದೆ ಸರ್. ಮೈಸೂರಲ್ಲಿ ಕರ್ನಾಟಕ ಮಾರಾಟ

0: ಮಹಾವಿದ್ಯಾಲಯ ಅಂತ ಇದೆ, ಮಾರಾಟ ಅಧ್ಯಯನ ಸಂಸ್ಥೆ ಅಂತ ಮೈಸೂರಲ್ಲಿದೆ ಸರ್. ಹುಬ್ಬಳ್ಳಿನಲ್ಲಿ ಕರ್ನಾಟಕ ಮಾರಾಟ ತರಬೇತಿ ಮಹಾವಿದ್ಯಾಲಯ ಅಂತಲೂ ಇದೆ. ಸೊ ಇದರ ಮೂಲಕ ನಾವು ತರಬೇತಿ ಕಾರ್ಯಕ್ರಮಗಳನ್ನು ನಮ್ಮ ಇಲಾಖೆ ಮತ್ತು ಇತರ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ತರಬೇತಿಗಳನ್ನು ನಡೆಸ್ಕೊಡ್ತಿದ್ದೀವಿ ಸರ್. ನೆಕ್ಸ್ಟು ಕೃಷಿಪೇಟೆ ಅನ್ನೋ ಮಾಸಪತ್ರಿಕೆ ಇದೆ, ಇದರ ಮುದ್ರಣಾಲಯ ಹುಬ್ಬಳ್ಳಿ ವತಿಯಿಂದ ಜರುಗಿಸ್ತಿದ್ದೀವಿ ಸರ್. ಇದಕ್ಕೆ ಸಂಬಂಧಪಟ್ಟಂತೆ ಮಾರುಕಟ್ಟೆ ಸಮಿತಿಗಳಿಗೆ, ಇಲಾಖೆಗಳಿಗೆ, ಇತರ ಇಲಾಖೆಗಳಿಗೆ, ಸಂಘ ಸಂಸ್ಥೆಗಳಿಗೆ ಕೂಡ ನಾವು ಪ್ರಿಂಟಿಂಗ್ ಕಾರ್ಯನ ನಿರ್ವಹಿಸ್ತಿದ್ದೀವಿ. ನೆಕ್ಸ್ಟು ನಮ್ಮಲ್ಲಿ ಇನ್ನೊಂದು ಕೃಷಿ ಉತ್ಪನ್ನ ವರ್ಗೀಕರಣ ಮತ್ತು ಪ್ರಮಾಣೀಕರಣ ಸಂಸ್ಥೆ ಇದೆ ಸರ್ ರಾಯಚೂರಲ್ಲಿ, ಅಲ್ಲೊಂದು ಘಟಕ ಸ್ಥಾಪನೆ ಮಾಡಿದ್ದೀವಿ. ಸೊ ಇದರ ಮುಖಾಂತರನೂ ಕಾರ್ಯಗತಗೊಳಿಸ್ತಿದ್ದೀವಿ ಸರ್. ಮತ್ತು ನಮ್ಮಲ್ಲಿ 4 ವಿಭಾಗೀಯ ಕಾರ್ಯಾಲಯಗಳಿದೆ ಸರ್ ಈ ವಿಸ್ತರಣೆ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅಂತ. ಸೊ ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ ವತಿಯಿಂದ ಈ ವಿಸ್ತರಣೆ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೀವಿ. ಸೊ ನಮ್ಮ ಜಿಲ್ಲೆಗೆ ಅಂದರೆ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ 8 ಜಿಲ್ಲೆಗಳಲ್ಲಿ 41 ಮುಖ್ಯ ಮಾರುಕಟ್ಟೆಗಳು ಇದೆ ಸರ್. ಆ ಮುಖ್ಯ ಮಾರುಕಟ್ಟೆಗಳಲ್ದಿರನೆ ಈ ರೈತರಿಗೆ ಅನುಕೂಲ ಆಗೋ ಥರ 101 ಉಪ ಮಾರುಕಟ್ಟೆಗಳನ್ನ ಸ್ಥಾಪನೆ ಮಾಡಲಾಗಿದೆ ನಮ್ಮ ಆ್ಯಕ್ಟ್ ಅನ್ವಯ. ನೆಕ್ಸ್ಟ್ ಏನು ಅಂತಂದರೆ ನಮ್ಮ ಮಾರಾಟ ಮಂಡಳಿ ರಚನೆ ಯಾವ ರೀತಿ ಇದು ಕಾರ್ಯನಿರ್ವಹಿಸ್ತಿದೆ, ಬರೀ ನಾವೊಬ್ಬರೇನಾ, ಅದು ಅಲ್ಲದೆ ಬೇರೆ ಯಾವ ರೀತಿ ಇದೆ ನಮ್ಮ ಮಂಡಳಿ ರಚನೆ ಅನ್ನೋದನ್ನು ಹೇಳ್ತಿದ್ದೀನಿ. ಒಂದು ಮುಖ್ಯವಾಗಿರೋದು ಫಸ್ಟ್ ನಮ್ಮ ಅಧ್ಯಕ್ಷರು ಸರ್. ಅಧ್ಯಕ್ಷರು ಯಾವ ರೀತಿ ಅಂತಂದರೆ ಮಾನ್ಯ ಕೃಷಿ ಮಾರುಕಟ್ಟೆ ಸಚಿವರು ಯಾರಾಗಿರ್ತಾರೋ ಅವರು ನಮಗೆ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಸರ್. ಮೊದಲಿಗೆ ಇಲ್ಲಿ ಚುನಾಯಿತ ಸದಸ್ಯರು ಪ್ರತಿ ಜಿಲ್ಲೆಗಳಿಂದ, ಆಯಾ ಜಿಲ್ಲೆಗಳಿಂದ ಅಧ್ಯಕ್ಷರಿಂದ ನೇಮಕಗೊಂಡಿರುವ ಸದಸ್ಯರು ಸರ್ ಪ್ರತಿ ಜಿಲ್ಲೆಗೆ. ಈ ರೀತಿ 30 ಜಿಲ್ಲೆಗೆ ಸಂಬಂಧಿಸಿದಂತೆ ಜಿಲ್ಲಾ ಪ್ರತಿನಿಧಿಗಳನ್ನ ಅವರು ಆಯ್ಕೆ ಮಾಡಿ ಕಳಿಸಿರೋನ ನಮ್ಮ ಮಂಡಳಿಯ ಸದಸ್ಯರಾಗಿರುತ್ತಾರೆ ಸರ್. ನೆಕ್ಸ್ಟು ಈ ಮಂಡಳಿಯ ಸದಸ್ಯರಲ್ಲಿ 30 ಜನರಲ್ಲಿ ಒಬ್ಬರನ್ನ ಉಪಾಧ್ಯಕ್ಷರನ್ನಂತ ನೇಮಕ ಮಾಡಿಕೊಡ್ತೀವಿ ಸರ್. ನೆಕ್ಸ್ಟು ಪದನಿಮಿತ್ತ ಸದಸ್ಯರಂತ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಹಕಾರ ಇಲಾಖೆಯವರು ಪದನಿಮಿತ್ತ ಸದಸ್ಯರಾಗಿರ್ತಾರೆ. ಸರ್ಕಾರದ ಕಾರ್ಯದರ್ಶಿ ಕೃಷಿ ಇಲಾಖೆ ಸರ್, ಅವರು ಪದನಿಮಿತ್ತ ಸದಸ್ಯರಾಗಿರ್ತಾರೆ. ನಮ್ಮ ನಿರ್ದೇಶಕರು ಅಂದರೆ ನಮಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಸರ್, ಸೊ ಅವರು ಸಮೇತ ಕೃಷಿ ಮಾರಾಟ ಇಲಾಖೆಯ ಪದನಿಮಿತ್ತ ಸದಸ್ಯರಾಗಿರ್ತಾರೆ ಸರ್. ಇದು ನಮ್ಮ ಮಂಡಳಿಯ ರಚನೆ. ಈಗಾಗಲೇ ನಾನು ಹೇಳಿದಂತೆ ಈ ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಕಾರ್ಯನಿರ್ವಹಿಸುವ ಪೇಟೆ ಕಾರ್ಯಕರ್ತರಿಗೆ ಹಾಗೂ ರೈತರಿಗೆ ನಾವು ಕಲ್ಯಾಣ ಯೋಜನೆಗಳನ್ನ ಜಾರಿಗೊಳಿಸ್ತಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ರೈತರಿಗೆ ಎಸ್ಪೆಷಲಿ ರೈತ ಸಂಜೀವಿನಿ ಅಪಘಾತ ವಿಮಾ ಯೋಜನೆ ಸರ್, ಇದು ಮುಖ್ಯ ಯೋಜನೆ ಆಗಿರುತ್ತೆ ನಮ್ಮಲ್ಲಿ. ನಮ್ಮ ಮೈಸೂರು ವಿಭಾಗ ಸಂಬಂಧಪಟ್ಟಂತೆ ಹಲವು ವಿಭಾಗಗಳಿಗೆ ಇಡೀ ಕರ್ನಾಟಕದಲ್ಲಿ ಈ ಯೋಜನೆ ಜಾರಿಯಲ್ಲಿರುತ್ತೆ ಸರ್. ಈ ಯೋಜನೆ ಉದ್ದೇಶ ಏನು ಅಂತಂದರೆ ಈ ಕೃಷಿ ಹಾಗೂ ಕೃಷಿ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿರುವಾಗ ಅಪಘಾತ ಅಥವಾ ಸಾವು ಸಂಭವಿಸಿದಲ್ಲಿ ಈ ಯೋಜನೆ ಅವರಿಗೆ ಅನುಷ್ಠಾನ ಆಗಿರುತ್ತೆ ಸರ್. ಅಂಥ ಸಂದರ್ಭದಲ್ಲಿ ಒಂದು ವೇಳೆ ಅಂಗವಿಕಲತೆ ಉಂಟಾದರೆ ಆ ವ್ಯಕ್ತಿಗೆ, ಸಾವು ಉಂಟಾದರೆ ಅವರ ಕುಟುಂಬ ಸದಸ್ಯರಿಗೆ ನಾವು ಈ ಪರಿಹಾರನ ಕೊಡ್ತಿದ್ದೀವಿ ಇದ್ರ ಮುಖಾಂತರ. ಸೊ ಇದರಲ್ಲಿ ಅವರು ಅಗತ್ಯವಾಗಿರೋ ದಾಖಲೆಗಳನ್ನ 100 ದಿನಗಳ ಒಳಗಾಗಿ, ಸಾವು ಸಂಭವಿಸಿದ 100 ದಿನಗಳ ಅಥವಾ ಅಂಗವಿಕಲತೆ ಸಂಭವಿಸಿದ 100 ದಿನಗಳ ಒಳಗಾಗಿ ಸಮಿತಿಗಳಿಗೆ, ಆಯಾ ಸಂಬಂಧಪಟ್ಟ ಸಮಿತಿಗಳಿಗೆ ಅವ್ರ ಅರ್ಜಿ ಸಲ್ಲಿಸಬೇಕು. ಸಂಬಂಧಪಟ್ಟ ದಾಖಲೆಗಳನ್ನ ಅವ್ರು ಹೇಳಿದ ರೀತಿಯಲ್ಲಿ ಸಲ್ಲಿಸಬೇಕಾಗುತ್ತೆ. ಆನಂತರ ನಮ್ಮ ಮಂಡಳಿ ವತಿಯಿಂದ ಪರಿಹಾರವನ್ನು ನೀಡಲಾಗುತ್ತಿದೆ ಸರ್. ಅದೇನು ಅಂತಂದರೆ ಸಾವು ಉಂಟಾದರೆ 1 ಲಕ್ಷ ರೂಪಾಯಿಗಳು, ನೆಕ್ಸ್ಟು 2 ಕೈ ಮತ್ತು 2 ಕಾಲುಗಳನ್ನು ಕಳೆದುಕೊಂಡ್ರೆ 50,000, 2 ಕಣ್ಣುಗಳನ್ನು ಕಳೆದುಕೊಂಡಾಗ 50,000 ಸರ್, 1 ಕೈ ಅಥವಾ 1 ಕಾಲನ್ನು ಕಳೆದುಕೊಂಡ್ರೆ 30,000, 1 ಕಣ್ಣು ಕಳೆದುಕೊಂಡ್ರೆ 30,000, ಕೈ ಮತ್ತು ಕಾಲುಗಳ ಬೆರಳು ಕಳೆದುಕೊಂಡಾಗ ಪ್ರತಿ ಬೆರಳಿಗೆ 10,000 ಮತ್ತು ಸೊಂಟ ಮುರಿದಾಗ 50,000 ಸರ್. ಸೊ ಈ ರೀತಿ ನಾವು ಪರಿಹಾರವನ್ನು ಮಂಡಳಿ ವತಿಯಿಂದ ನೀಡಲಾಗುತ್ತಿದೆ ಸರ್.
1: ಇದು ರೈತರಿಗೆ ಮಾತ್ರ ಅಲ್ವೇ?
0: ಹೌದು ಸರ್, ಈ ಯೋಜನೆ ರೈತರಿಗೆ ಮಾತ್ರ.
1: ಅಂದ್ರೆ ಅವರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಅವರ ಉತ್ಪನ್ನಗಳನ್ನ
0: ಮಾರಾಟ ಮಾಡ್ತಿರ್ಬೇಕು
1: ಮಾಡ್ತಿರ್ಬೇಕು.
0: ಆಮೇಲೆ ಸಣ್ಣ ಇಳುವರಿದಾರರಿಗೆ ಇದೆ ಸ್ಪೆಷಲಿ ಸರ್ ಈ ಯೋಜನೆ ಜಾರಿಯಲ್ಲಿರುತ್ತೆ.
1: ಅವರೇನು ಇದಕ್ಕಾಗಿ ಕಂತು ಅಂತ ಏನು ಕಟ್ಟೋ ಅಗತ್ಯ
0: ಏನು ಇಲ್ಲ ಸರ್. ನಾವೇನು ರೈತರಿಂದ ಯಾವುದೇ 1 ರೂಪಾಯಿನು ನಾವು ಸ್ವೀಕರಿಸೋದು ಇಲ್ಲ ಸರ್. ಈ ಯೋಜನೆಗೆ ಸಂಬಂಧಪಟ್ಟಂತೆ ರೈತರಿಗೆ ಅವರು ಬಂದು ಅರ್ಜಿ ಸಲ್ಲಿಸಿದ್ರೆ ಸಾಕು ಸರ್. ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಅವ್ರಿಗೆ ಯಾವ್ದು ಹತ್ರ ಇರುತ್ತೋ ಆ ಸಮಿತಿಗಳಲ್ಲಿ ಅವರು ಅರ್ಜಿ ಸಲ್ಲಿಸಬೇಕು, ಅವರು ಸಂಬಂಧಪಟ್ಟ ದಾಖಲಾತಿಗಳನ್ನು ನೀಡಬೇಕು.
1: ಯಾವ ಒಂದು ರೀತಿಯಲ್ಲಿ ಸಾವುಂಟಾದ್ರೆ ನೀವು ಈ ಯೋಜನೆ ಅಡಿನಲ್ಲಿ ಕೊಡಲ್ದಲ್ಲೇ ಇರೋದನ್ನ ಹೇಳಿ.
0: ಕೊಡದೇ ಇರೋದನ್ನ ಸರ್, ಆತ್ಮಹತ್ಯೆ ಮಾಡ್ಕೊಂಡಾಗ, ಆಮೇಲೆ ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಮೂಲಕ ಸಾವು ಉಂಟಾದ್ರೆ, ಆಮೇಲೆ ನೈಸರ್ಗಿಕ ಸಾವು ಸರ್, ನ್ಯಾಚುರಲ್ ಡಿಸಾಸ್ಟರ್ಸ್ ಏನೇನಿರುತ್ತಲ್ಲ, ಬೆಂಕಿ ಅದು ಆ ರೀತಿಯಾಗಿ ಬಿರುಗಾಳಿಗೆ ಸಿಡಿಲು ಬಂದು ತೀರ್ಕೊಂಡ್ರೆ, ಆಮೇಲೆ ಪ್ರವಾಹ ಮತ್ತು ವಿದ್ಯುತ್ ಅಪಘಾತಕ್ಕೆ ಮತಿ ಭ್ರಮಣೆಯಿಂದ ಏನಾದರೂ ಸಾವು ಉಂಟಾದ್ರೆ, ಮತ್ತೆ ಗಲಭೆ ಮತ್ತು ದೊಂಬಿಗಳಲ್ಲಿ ಏನಾದರೂ ಗಲಾಟೆಗಳಲ್ಲಿ ಅವರು ಪಾಲ್ಗೊಂಡು ಅಲ್ಲಿ ಏನಾದರೂ ಸಾವು ಉಂಟಾದರೆ ಅಂಥ ಸಂದರ್ಭಗಳಲ್ಲಿ, ಮತ್ತು ನಮ್ಮ ಶೆಡ್ಯೂಲ್ನಲ್ಲಿ ಉತ್ಪನ್ನಗಳನ್ನು ಹೊರತುಪಡಿಸಿ ನಮ್ಮಲ್ಲಿ ಶೆಡ್ಯೂಲ್ನಲ್ಲಿ 92 ಉತ್ಪನ್ನಗಳು ನೋಟಿಫೈಡ್ ಆಗಿದೆ ಸರ್. ಆ ಉತ್ಪನ್ನ ಬಿಟ್ಟು ಬೇರೆ ಯಾವುದಾದ್ರೂ ಮಾರಾಟಕ್ಕೆ ಹೋದ ಸಂದರ್ಭದಲ್ಲಿ ನಾವು ಅದನ್ನು ಕೊಡಲಿಕ್ಕೆ ಅವಕಾಶ ಇರೋದಿಲ್ಲ ಸರ್, ಈ ಪರಿಹಾರ ಅವರಿಗೆ ಅನ್ವಯ ಆಗೋದಿಲ್ಲ.
1: ಅಂದರೆ ನಿಮ್ಮ ಏನು ಶೆಡ್ಯೂಲಲ್ಲಿ ಇರುವಂತಹ ಉತ್ಪನ್ನಗಳನ್ನು ಮಾರಾಟಕ್ಕೆ ಸಾಗಿಸುವಂತಹ ಸಂದರ್ಭದಲ್ಲಿ ಅಥವಾ ಮಾರಿ ವಾಪಸ್ ಮನೆಗೆ ಹೋಗುವಂತಹ
0: ಸಂದರ್ಭದಲ್ಲಿ ಅಪಘಾತ ಆದರೆ, ಅಪಘಾತ ಆಗಿ ಏನಾದರೂ ಸಾವು ಉಂಟಾಗಿ ಅಂಗವಿಕಲತೆ ಉಂಟಾದರೆ ಅಂಥ ಸಂದರ್ಭಗಳಲ್ಲಿ ನಾವು ಪರಿಹಾರನ ಕೊಡಲಿಕ್ಕೆ ಅವಕಾಶ ಇರುತ್ತೆ.
1: ಏನೇನನ್ನು ಸಲ್ಲಿಸಬೇಕಾಗುತ್ತೆ ಅವರು ಅರ್ಜಿಯ ಜೊತೆಗೆ
0: ಸರ್? ಅರ್ಜಿ ಜೊತೆಗೆ ಅವರು ಭಾವಚಿತ್ರದೊಂದಿಗೆ ಅರ್ಜಿ ಸಲ್ಲಿಸಬೇಕು ಸರ್. ಅಪಘಾತ ಉಂಟಾದ ದಿನಾಂಕ ಎಲ್ಲ ನಮೂದು ಮಾಡಿ ಅವರಿಗೆ ಸಲ್ಲಿಸಬೇಕಾಗತ್ತೆ ಸರ್. ಒಂದು ವೇಳೆ ಅವರು ಸಾವು ಉಂಟಾಗಿದ್ರೆ ನಮ್ಮ ಪೊಲೀಸ್ ಪ್ರಕರಣದಲ್ಲಿ ಯಾವುದು ದಾಖಲೆ ಆಗಿರಬೇಕು, 174 CRPC ಎಲ್ಲ ಕೊಡಬೇಕಾಗತ್ತೆ. ಅವರು ಗುರುತಿನ ಚೀಟಿ, ಆಧಾರ್ ಮತ್ತು ಮತದಾರರ ಗುರುತಿ ಚೀಟಿ ಕೊಡಬೇಕಾಗತ್ತೆ. ಮತ್ತು ಈಗ ಒಂದು ವೇಳೆ ಬೇರೆ ಇಲಾಖೆಗಳಲ್ಲಿ, ಈಗ ಕೃಷಿ ಇಲಾಖೆ ಆಗಿರಲಿ, ವಿದ್ಯುತ್ಗೆ ಸಂಬಂಧಪಟ್ಟ ವಿದ್ಯುತ್ ಸರಬರಾಜು ಇಲಾಖೆ ಆಗಿರಲಿ ಅಥವಾ ಅರಣ್ಯ ಇಲಾಖೆ, ಈ ಇಲಾಖೆಗಳಲ್ಲಿ ಯಾವುದಾದ್ರೂ ಒಂದು NOC ತಗೊಂಡ್ಬರಬೇಕು ಸರ್. ಅಂದರೆ ನಾವು ಆ ಇಲಾಖೆಗಳಲ್ಲಿ ಅರ್ಜಿ ಸಲ್ಲಿಸಿರೋದಿಲ್ಲ, ಸೊ ನಮ್ಗೆ ಇಲ್ಲೇ ಪರಿಹಾರ ಕೊಡಬೇಕು ಅಂತ ಒಂದು NOC ತಗೋಬೇಕಾಗುತ್ತೆ. ನೆಕ್ಸ್ಟು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರಿಂದ ದೃಢೀಕರಣ FIR ಆಗಬೇಕಾಗಿರುತ್ತೆ. ನೆಕ್ಸ್ಟ್ ಒಂದು ವೇಳೆ ತೀರ್ಕೊಂಡಿದ್ರೆ ಅವರು ಶವ ತನಿಖೆ ಮಾಡಿದ ಆಸ್ಪತ್ರೆಯಿಂದ ಮುಖ್ಯ ಯಾರು ಡಾಕ್ಟರ್ ಇರ್ತಾರಲ್ಲ ಅವರಿಂದ ದೃಢೀಕರಣ ಸಲ್ಲಿಸಬೇಕಾಗಿರುತ್ತೆ ಸರ್. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹಲವು ದಾಖಲಾತಿಗಳನ್ನ ಇನ್ನೂ ಸಲ್ಲಿಸಬೇಕಾಗಿರುತ್ತೆ. ನೆಕ್ಸ್ಟು ಇನ್ನೊಂದು ಯೋಜನೆ ಇದೆ ಸರ್, ಕಾಯಕ ನಿಧಿ ಅಂತ. ಕಾಯಕ ನಿಧಿ ಅಂತಂದರೆ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ಲೈಸೆನ್ಸ್ ಪಡೆದು ಕಾರ್ಯನಿರ್ವಹಿಸುತ್ತಿರುವ ಶ್ರಮಿಕರು ಸರ್. ಶ್ರಮಿಕರು ಅಂದರೆ ಹಮಾಲರು, ತೂಕದವರು, ಚಕ್ಕಡಿಯವರು ಅಂತ ಇರ್ತಾರೆ ಸರ್. ನಮ್ಮ ಆ್ಯಕ್ಟ್ ನಿಯಮದ ಅನ್ವಯ ಲೈಸೆನ್ಸ್ ಕೊಡ್ತೀವಿ ಸರ್, ಪ್ರತಿ ವರ್ಷ ಅದು ರಿನಿವಲ್ ಆಗ್ತಿರುತ್ತೆ. ಅವರಿಗೆ ನಾವು ಶವ ಸಂಸ್ಕಾರಕ್ಕೆ ಮತ್ತು ವೈದ್ಯೋಪಚಾರಕ್ಕೆ ಅಂತ ಹೇಳಿ ನಾವು ಪರಿಹಾರನ ನಮ್ಮ ಮಂಡಳಿ ವತಿಯಿಂದ ನೀಡಲಾಗುತ್ತಿದೆ ಸರ್. ಅದಿನ್ನೂ ಇವಾಗಲೂ ಅದೇ ರೀತಿ ಇದೆ. ಸೊ ಈಗ ಶವ ಸಂಸ್ಕಾರಕ್ಕೆ ಅಂತ ಹೇಳಿ ಅವರ ವಾರಸುದಾರರಿಗೆ, ಕುಟುಂಬದ ವಾರಸುದಾರಿಗೆ 25,000 ರೂಪಾಯಿಗಳನ್ನು ನೀಡುವ ಅವಕಾಶ ಇರುತ್ತೆ ಸರ್. ಅದು ಮಂಡಳಿ ವತಿಯಿಂದನೇ ಮುಂಚೆ ಎಲ್ಲನೂ ಕೊಡ್ತಿದ್ವಿ, ಈಗ ಅದು ಸಮಿತಿಯಿಂದಲೇ ಅದನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್. ನೆಕ್ಸ್ಟು ಶ್ರಮಿಕರಿಗೆ ವೈದ್ಯಕೀಯ ವೆಚ್ಚ ಮರುಪಾವತಿ ಸರ್. ಈಗ ಅವರು ಸಬ್ಮಿಟ್ ಮಾಡಿರ್ತಾರೆ, ನಾವು ಹೆಂಗೆ ಎಂಪ್ಲಾಯೀಸ್ ಗೌರ್ಮೆಂಟ್ ಎಂಪ್ಲಾಯೀಸ್ ಸಬ್ಮಿಟ್ ಮಾಡ್ತೀವೋ ಅವರು ಹಾಗೆ ನಮ್ಮಲ್ಲಿ ಸಬ್ಮಿಟ್ ಮಾಡ್ತಾರೆ ಸರ್. ಅದಕ್ಕೆ ನಾವು ಬಿಲ್ಲು ಪಾವತಿ 1,00,000 ಅವಕಾಶ ಇರುತ್ತೆ ಸರ್. ಇದು ಒಂದು ಯೋಜನೆ ಸರ್. ಇದು ಯಾವ ರೀತಿ ಅಂದರೆ ಎಲ್ಲದಕ್ಕೂ ಬರುತ್ತಾ ಅನ್ನೋದಿಲ್ಲ ಸರ್. ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ವಿಮಾ ಯೋಜನೆ ಬಾರದೇ ಇರುವ ಕಾಯಿಲೆಗಳಿಗೆ ಮಾತ್ರ ನಾವು ಕೊಡ್ತೀವಿ ಸರ್. ಈ ಕಿಡ್ನಿದು ಅದು ಇದು ಅದಕ್ಕೆಲ್ಲನೂ ಕೊಡಲಿಕ್ಕೆ ಅವಕಾಶ ಇಲ್ಲ ಸರ್. ಅದೆಲ್ಲನೂ ನಾವು ಮೆನ್ಷನ್ ಮಾಡಿನೇ ಅವ್ರಿಗೆ ಅರ್ಜಿ ಕೊಟ್ಟಿರ್ತೇವೆ, ಅದರ ಪ್ರಕಾರ ಅವರು ಸಲ್ಲಿಸಬೇಕಾಗಿರುತ್ತೆ ಸರ್. ಇದು ನಮ್ಮ ಲೈಸೆನ್ಸ್ ಪಡೆದ ಶ್ರಮಿಕರಿಗೆ. ಸೊ ಹಾಗೇನೆ ಶ್ರಮಿಕರಿಗೆ ಇನ್ನೊಂದು ಯೋಜನೆ ಇದೆ ಸರ್. ಈಗ ಗ್ರೂಪ್ ಟರ್ಮ್ ಇನ್ಶೂರೆನ್ಸ್ ಅಂತ ಮಾಡ್ತಿದ್ವಿ, ಈಗ ಶ್ರಮಿಕರ ಕಲ್ಯಾಣ ನಿಧಿ ಅಂತ ಮಾಡಿದ್ದೀವಿ ಸರ್. ಇದರಲ್ಲಿ ಅವ್ರ ಲೈಸೆನ್ಸ್ ಪಡೆದಿರಬೇಕು, ಆಮೇಲೆ ಅವರು ತೀರ್ಕೊಂಡಾಗ 500,000 ಪರಿಹಾರ ಧನವನ್ನು ನೀಡಲಾಗುತ್ತೆ ಸರ್, ಅವರ ಕುಟುಂಬ ಸದಸ್ಯರಿಗೆ. ಇದಕ್ಕೆ ನಾವು ಪ್ರೀಮಿಯಂ ಮೊತ್ತನ ಕಟ್ಟಿಸ್ಕೋತೀವಿ ಸರ್. ಈ ಯೋಜನೆಗೆ ಪ್ರೀಮಿಯಂ ಮೊತ್ತ 1 ವರ್ಷಕ್ಕೆ ಯಾವಾಗ ಯೋಜನೆ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ 1 ವರ್ಷ ಸರ್. ಅವರಿಗೆ ನಾವು ಪ್ರೀಮಿಯಂ ಮೊತ್ತನ ಪಡೆದು ಅವರಿಗೆ ತೀರ್ಕೊಂಡಾಗ 500,000 ರೂಪಾಯಿಗಳನ್ನ ಅವರ ಕುಟುಂಬಕ್ಕೆ ನೀಡುವ ಅವಕಾಶ ಇದೆ ಸರ್ ಯೋಜನೆಯಲ್ಲಿ. ಈ 3 ಯೋಜನೆಗಳಾದಮೇಲೆ ನೆಕ್ಸ್ಟು ನಮ್ಮ ರೈತರಿಗೆ ಹಾಗೂ ಇತರೆ ಪೇಟೆ ಕಾರ್ಯಕರ್ತರಿಗೆ ಅಥವಾ ಭಾಗಿದಾರರಿಗೆ ಮತ್ತು ಇತರ ಇಲಾಖೆಗಳಿಗೆ ನಮ್ಮ ಮಾರುಕಟ್ಟೆ ಸಮಿತಿಗಳಿಂದ ಯಾವುದು ವಹಿವಾಟಾಗುತ್ತಲ್ಲ, ಎಲ್ಲ ಕೃಷಿ ಉತ್ಪನ್ನಗಳ ಹಾಗೂ ತೋಟಗಾರಿಕೆ ಉತ್ಪನ್ನಗಳ ಮಾರುಕಟ್ಟೆ ಧಾರಣೆ, ನಮಗೆ ಇಂಪಾರ್ಟೆಂಟಾಗಿ ಪ್ರೈಸ್ ಇನ್ಫಾರ್ಮೇಷನ್ನು ಬೇಕಾಗಿರುತ್ತೆ. ಆ ಮಾರುಕಟ್ಟೆ ಧಾರಣೆ ಮತ್ತು ಆವಕ ಧಾರಣೆಗಳನ್ನು ಬಿತ್ತರಣೆ ಮಾಡ್ತಿದ್ದೀವಿ ಸರ್. ಈಗ ಕೂತ್ಕೊಂಡು ಕೇಳಿದ್ರೆ ಅಲ್ಲೇ ಇಲಾಖೆಗೆ ಹೋಗಬೇಕು ತೊಗೊಬರಬೇಕು ಅನ್ನೋದೇನೂ ಇಲ್ಲ. ಈಗ ಆನ್ಲೈನ್ ಮೂಲಕವೇ ಅವರು ಎಲ್ಲಿ ಮೊಬೈಲಲ್ಲೂ ಸಮೇತ ನಮ್ಮ ಮಾರುಕಟ್ಟೆ ಧಾರಣೆಗಳ ಲೈವ್ ಆಗಿ ನೋಡಬಹುದಾಗಿರುತ್ತೆ. ಅದರಿಂದ ನಾವು ಒಂದು ವೆಬ್ಸೈಟ್ನ ಮೇಂಟೈನ್ ಮಾಡ್ತಿದ್ದೀವಿ ಸರ್. ಅದು ಈಗ ಕ್ರಮ.com.in. ಸೊ ಇದರ ಮೂಲಕ ನಮ್ಮ ಆನ್ಲೈನಲ್ಲಿ ನಮ್ಮ ವೆಬ್ಸೈಟಲ್ಲಿ ಪ್ರತಿ ನಿಮಿಷಕ್ಕೊಮ್ಮೆ ಲೈವ್ ಡೇಟಾ ಸಿಗ್ತಿರುತ್ತೆ.
1: ಇನ್ನೊಮ್ಮೆ ಹೇಳಿ ವೆಬ್ಸೈಟ್ ವಿಳಾಸ.
0: ಸರ್, www.karnataka.gov.in ಸರ್.
1: ಇದು karnataka.gov.in ಸರ್. ಇದು ನಿಮ್ಮ ವೆಬ್ಸೈಟ್?
0: ಇದು ಆನ್ಲೈನ್ ಧಾರಣೆಗಳನ್ನ ಮಾತ್ರ ನೋಡುವಂತ ವೆಬ್ಸೈಟ್ ಸರ್. ನಾರ್ಮಲ್ ಇನ್ನೊಂದು ವೆಬ್ಸೈಟ್ ಇದೆ, ಅದರಲ್ಲೆಲ್ಲಾನು ಯೋಜನೆಗಳನ್ನ ವಿತರಣೆ

0: ಮಾಡ್ತಿದ್ದೀವಿ. ಇದು ಅಪ್ಲಿಕೇಶನ್ನು, ಇದ್ರದ್ದು ಲಿಂಕ್ ನಮ್ಮ ವೆಬ್ಸೈಟಲ್ಲಿ ಸಮೇತ ಸಿಗುತ್ತೆ. ಸೊ ನಮ್ಮ ವೆಬ್ಸೈಟು ಅಂದರೆ ಕೃಷಿ ಮಾರಾಟ ವಾಹಿನಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅಂತ ನಮ್ಮದು ಕೃಷಿ ಮಾರಾಟ ಇಲಾಖೆಯ ವೆಬ್ಸೈಟ್ ಸರದು. ಅದರಲ್ಲೂ ನಮ್ಮ ಮಾರುಕಟ್ಟೆ ಧಾರಣೆಗಳ ಮಾಹಿತಿ, ಯೋಜನೆಗಳದು, ನಮ್ಮ ಇತರೆ ಸಂಬಂಧಪಟ್ಟ ಮಾಹಿತಿಗಳು ಕೂಡ ಲಭ್ಯ ಇರುತ್ತೆ ಸರ್.
1: ನಿಮ್ಮದೇ ಒಂದು ಕೃಷಿ ಮಾರಾಟ ವಾಹಿನಿ ವೆಬ್ಸೈಟ್?
0: ಹೌದು ಸರ್. ಅದರದ್ದು ಇದು ಅಪ್ಲಿಕೇಶನ್ ಸರ್, ಪ್ರೈಸ್ ಇನ್ಫಾರ್ಮೇಶನ್ಗೆ ಮಾತ್ರ ಇದು ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ ಕೂಡ ಅದಕ್ಕೆ ಲಿಂಕ್ ಆಗಿರುತ್ತೆ. ಯಾರಿಗೆ ಮಾಹಿತಿ ಬೇಕು ಅಂತಂದರೆ ಆ ಮಾಹಿತಿನ ವೆಬ್ಸೈಟ್ ಮೂಲಕ ಪಡೆದುಕೊಳ್ಬೋದು ಸರ್. ಇದು ರೈತರಿಗೆ ಮತ್ತು ಇತರೆ ವರ್ತಕರು ಮತ್ತು ಇತರೆ
1: ಕಾರ್ಯಕರ್ತರು
0: ಮತ್ತು ಇತರ ಇಲಾಖೆಗಳಿಗೆ ಅವರಿಗೆ ಇದು ಆನ್ಲೈನ್ ಮೂಲಕ ಫ್ರೀಯಾಗಿ ಸಿಗೋ ಸೌಲಭ್ಯನ ಮಾಡಿಕೊಟ್ಟಿದ್ದೀವಿ ಸರ್.
1: ನಿಮ್ದೆಲ್ಲ ಮುಂಚೆ SMS ಕೂಡ ಬರೋದಲ್ಲ?
0: ಹೌದು ಸರ್, ಈಗಲೂ ಇದೆ ಸರ್, ಈಗ ಮತ್ತೆ ಚಾಲನೆ ಮಾಡಿದ್ದೀವಿ. ಆ SMS ನೋಂದಣಿ ಕೂಡ ನಮ್ಮಲ್ಲಿ ಉಚಿತ ದೂರವಾಣಿ ಸಂಖ್ಯೆ ಇದೆ ಸರ್, 1800-425-1552 ಸರ್.
1: ಇನ್ನೊಂದು ಸರಿ ಹೇಳಿ ಕನ್ನಡದಲ್ಲಿ
0: ಸರ್. 1800-400-1552 ಸರ್, ಇದು ಸಹಾಯವಾಣಿ ಅಂತ ಉಚಿತ ದೂರವಾಣಿ. ಇದಕ್ಕೆ ನೀವು ಪ್ರತಿದಿನ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಇದು ಕಾರ್ಯನಿರ್ವಹಿಸುತ್ತೆ ಸರ್.
1: ಇಲ್ಲಿಗೆ 8 ಗಂಟೆಯಿಂದ ಸಂಜೆ 8 ಗಂಟೆ.
0: ಹೌದು ಸರ್, ಹೌದು ಸರ್.
1: 12 ಗಂಟೆಗಳ ಕಾಲ
0: ಇದಕ್ಕೆ ಕಾರ್ಯನಿರ್ವಹಿಸಲಾಗುತ್ತಿದೆ. ಇಲ್ಲಿ ಏನೇನು ಅಂದರೆ ಮಾರುಕಟ್ಟೆ ಧಾನ್ಯಗಳ ಮಾಹಿತಿ, ನಮ್ಮ ಯೋಜನೆಗಳ ಬಗ್ಗೆ, ಇತರೆ ಮಾರಾಟದ ಕುರಿತು ಮಾಹಿತಿಯನ್ನು ನೀಡಲಾಗುತ್ತಿದೆ ಸರ್. ಯಾರು ಬೇಕಾದರೂ ಉಚಿತವಾಗಿ ಕರೆ ಮಾಡ್ಬೋದು, ಮಾಹಿತಿನ ಪಡಿಬೋದು ಸರ್.
1: ಓಕೆ ಓಕೆ. ಅಲ್ಲಿ ಆಪರೇಟರ್ ಅದನ್ನು,
0: ಹಾಂ ಸರ್, ಆ ಆಪರೇಟರ್ಲ ನಮ್ಮ ವತಿಯಿಂದ ಅಲ್ಲಿ 2 ಶಿಫ್ಟಲ್ಲಿ ರನ್ ಆಗ್ತಿರುತ್ತೆ ಸರ್. 2 ಶಿಫ್ಟಲ್ಲಿ ಬೇರೆ ಬೇರೆ ಆಪರೇಟರ್ಸ್
1: ಏನು ಮಾಹಿತಿ ಕೇಳಿದ್ರು ಕೊಡ್ತಾರೆ.
0: ಹಾಂ ಸರ್, ಖಂಡಿತ ಕೃಷಿ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಗಳನ್ನು ಈ ಸಹಾಯವಾಣಿ ಮೂಲಕ ನೀಡಲಾಗುತ್ತದೆ.
1: 1800-425-1552
0: ಸರ್.
1: ಇದು ಕೃಷಿ ಮಾರಾಟ ಸಹಾಯವಾಣಿ.
0: ಹೌದು ಸರ್, ಕೃಷಿ ಮಾರಾಟ. ಹೌದು ಸರ್,
1: ಅದನ್ನು ನೀವೇ ಮೇಂಟೈನ್ ಮಾಡ್ತಿದ್ದೀವಿ?
0: ನಾವೇ ನಮ್ಮ ಮಂಡಳಿ ವತಿಯಿಂದ ಮೇಂಟೈನ್ ಮಾಡ್ತಿದ್ದೀವಿ. 2009 ಇದು ಜಾರಿಗೆ.
1: ಓಕೆ, ಮತ್ತೆ ಮುಂದಿನ ಯೋಜನೆಗಳು, ಚಟುವಟಿಕೆಗಳು
0: ಸರ್? ಮುಂದೆ ಅಂತಂದ್ರೆ SMS ಮೂಲಕನೂ ಸಮೇತ, ಈಗ ಎಲ್ಲರಿಗೂ ದೂರವಾಣಿ ಮಾಡಕ್ ಆಗಲ್ಲ, ನಮ್ಗೆ SMS ಬೇಕು. ನಾವಾಗ ಯಾವಾಗ ಬೇಕಾದ್ರೂ ನಾವು ಅದನ್ನ ಮೊಬೈಲ್ ಮೂಲಕ ನಾವು ವೀಕ್ಷಣೆ ಮಾಡಬೇಕು ಅನ್ನೋ ರೈತರಿಗೂ ಮತ್ತೆ ಇತರೆ ಯಾರಿಗಾದರೂ ಸರಿ ಪಬ್ಲಿಕ್ ಸಮೇತನೂ ನಾವು ಈ ಉಚಿತ ದೂರವಾಣಿ ಮೂಲಕ, ಅಥವಾ ಈಗ ನಾವೆಲ್ಲರೂ ವಿಸ್ತರಣೆ ಕಾರ್ಯಕ್ರಮಗಳಿಗೂ, ತರಬೇತಿ ಕಾರ್ಯಕ್ರಮಗಳು ಜರುಗಿಸಿದಾಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಸಂಬಂಧಿಸಿದಂತೆ 10 ಉತ್ಪನ್ನಗಳು 10 ಮಾರುಕಟ್ಟೆ ಸಮಿತಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್. ಪ್ರತಿ SMS ಅವರಿಗೆ 10 ಮಾರ್ಕೆಟ್ ಬೇಕಾದರೆ 10 ಮಾರುಕಟ್ಟೆ, ಇಲ್ಲ ನಮಗೊಂದೇ ಸಾಕು ಅಂತಂದರೆ 1 ಮಾರುಕಟ್ಟೆ ಸಮಿತಿಯ ವಿವರಗಳನ್ನು, ಅವ್ರಿಗೆ ಯಾವ ಉತ್ಪನ್ನ ಬೇಕೋ ಅದನ್ನು ಆಯ್ಕೆ ಮಾಡಿಕೊಂಡು.
1: ಅಂದರೆ 1 ಮಾರುಕಟ್ಟೆಯಿಂದ 1 ಉತ್ಪನ್ನ ಮಾತ್ರ?
0: ಇಲ್ಲ, 1 ಮಾರುಕಟ್ಟೆನಲ್ಲಿ ನಿಮಗೆ 10 ಉತ್ಪನ್ನಗಳನ್ನ ಮಾಡೋ ಚಾಯ್ಸ್ ಇರುತ್ತೆ. 10 ಮಾರುಕಟ್ಟೆ 10 ಉತ್ಪನ್ನಗಳು ಚಾಯ್ಸ್ ಇರುತ್ತೆ ಸರ್. ಆ ರೀತಿ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಮ್ಮ ವೆಬ್ಸೈಟಲ್ಲಿ ಅದು SMS ನೋಂದಣಿ ಅಂತಲೇ ಇದೆ ಸರ್. ಅವರೇ ಬೇಕಾದರೂ ಇಂಡಿವಿಜುವಲ್ ಆಗಿ ಮಾಡ್ಬೋದು, ಅಥವಾ ನಮ್ಮ ಉಚಿತ ದೂರವಾಣಿಗೆ ಕರೆ ಮಾಡಿದ್ರು ಅವರು ಮಾಡಿಕೊಡ್ತಾರೆ ಸರ್.
1: ಅಂದ್ರೆ ಈಗ ಯಾರಿಗೆ ಅಗತ್ಯ ಇದೆ
0: ಅವರು ನೇರವಾಗಿ ಮಾಡಬಹುದು. ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ, ಇಲ್ಲ ನಮಗೆ ಗೊತ್ತಾಗೋದಿಲ್ಲ, ನಮಗೆ ನಾವು ಮಾಡಿಕೊಡ್ಬೇಕು, ರಿಜಿಸ್ಟರ್ ಮಾಡಿಕೊಡ್ಬೇಕು ಅನ್ನೋ ಸಂದರ್ಭದಲ್ಲಿ ಸಮೇತ ನಮ್ಮ ಉಚಿತ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದ್ರೆ ಅಲ್ಲಿ ಅವರಿಂದ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ.
1: ಇದು ಕರ್ನಾಟಕ ರಾಜ್ಯದಲ್ಲಿರುವಂತಹ ಮಾರುಕಟ್ಟೆ ಸಮಿತಿಗಳ ಧಾರಣೆ ಮಾತ್ರ?
0: ಹೌದು ಸರ್, ಕರ್ನಾಟಕ ರಾಜ್ಯದ ಸಂಬಂಧಪಟ್ಟಂತೆ ಧಾರಣೆಗಳ ಮಾಹಿತಿಯನ್ನು SMS ಮೂಲಕ ರೈತರಿಗೂ ಹಾಗೂ ಇತರೆ ಪೇಟೆ ಕಾರ್ಯಕರ್ತರಿಗೂ.
1: ಬೇರೆ ರಾಜ್ಯಗಳದ್ದು ಮಾಹಿತಿ ಇದರಲ್ಲಿ ಸಿಗೋದಿಲ್ಲ
0: ಸರ್? ಬೇರೆ ರಾಜ್ಯಗಳ ಮಾಹಿತಿ ನಾವು ಹಾಗೆ ಕೊಡ್ತೀವಿ. ಅಂದ್ರೆ ಉಚಿತ ದೂರವಾಣಿ ಸಂಖ್ಯೆಗೆ ಫೋನ್ ಮಾಡಿದ್ರೆ, ಈಗ ನಮ್ಮಲ್ಲಿ ಅಗ್ಮಾರ್ಕ್ ನೆಟ್ ಅಂತ ಕೇಂದ್ರ ಸರ್ಕಾರದಿಂದ ನಿರ್ವಹಣೆ ಮಾಡ್ತಿದ್ದಾರೆ ಸರ್, ಅಲ್ಲಿ ನಮಗೆ ಅದು ಉಚಿತವಾಗಿ ಸಿಗುತ್ತೆ. ಅಲ್ಲೂ ಸಮೇತ ಅವರಿಗೆ ಕೇಂದ್ರ ಸರ್ಕಾರದಿಂದ ನಿರ್ವಹಣೆ ಮಾಡ್ತಿದ್ದಾರೆ. ಸೊ ಅಲ್ಲೂ ನಾವು ಓಪನ್ ಮಾಡಿ ಅವ್ರಿಗೆ ಅವಶ್ಯಕತೆ ಇದ್ರೆ, ಇವಾಗ ತಮಿಳ್ನಾಡಲ್ಲಿ ಏನಿದೆ ಆನಿಯನ್ ರೇಟು, ಈರುಳ್ಳಿ ರೇಟ್ ಏನಿದೆ, ಸೊ ಅದು ನಮಗೆ ಬೇಕು ಅಂತ ಯಾರಾದರೂ ಕೇಳಿದ್ರೆ ಅವ್ರಿಗೂ ಸಮೇತ ಅದನ್ನ ವೆಬ್ಸೈಟ್ ಓಪನ್ ಮಾಡಿ ನಾವು ಕೊಡೋ ವ್ಯವಸ್ಥೆ ಮಾಡ್ತೀವಿ ಸರ್. ಬಟ್ SMS ಎಲ್ಲ ಅದಕ್ಕೆ ನಮಗೆ ಪ್ರಾವಿಷನ್ ಇಲ್ಲ.
1: ಹೆಲ್ಪ್ಲೈನಿಗೆ
0: ಮಾಹಿತಿ ಕೊಡ್ತೀವಿ ಸರ್, ಖಂಡಿತ.
1: ದೇಶದ ಯಾವುದೇ ಮೂಲೆಯಲ್ಲಿರೋ APMC ರೇಟ್ ಕೇಳಿದ್ರು
0: ಖಂಡಿತ ಸರ್. ಅದು ಅಗ್ಮಾರ್ಕ್ ನೆಟ್ ಅನ್ನೋ ವೆಬ್ಸೈಟ್ ಇದೆ, ಅದರಲ್ಲಿ ನಾವು ಪ್ರತಿ ಸರಿ ನಮ್ಮ ವೆಬ್ಸೈಟ್ ಕೂಡ ಅದಕ್ಕೆ ಕನೆಕ್ಟಿವಿಟಿ ಇದೆ. ಅಲ್ಲಿಗೆ ನಮ್ಮ ಕರ್ನಾಟಕದ್ದು ಅಲ್ಲಿಗೆ ಹೋದ್ರೂ ಸಿಗುತ್ತೆ ಸರ್, ಬೇರೆ ರಾಜ್ಯಕ್ಕೂ ನಮ್ಮ ಕರ್ನಾಟಕದಕ್ಕೂ.
1: ಬಹಳ ಚೆನ್ನಾಗಿದೆ ವ್ಯವಸ್ಥೆ ಅಲ್ವಾ?
0: ಖಂಡಿತವಾಗ್ಲೂ ಸರ್, ರೈತರಿಗೋಸ್ಕರ ನಾವು
1: ಮಾಡ್ಲೇಬೇಕು. ಬೆಂಗಳೂರಲ್ಲಿ ನೀವು ಇದನ್ನ ನೋಡ್ಕೊತಾ ಇದ್ರಿ ಅಂತ ಹೇಳಿದ್ರಲ್ವಾ?
0: ಹೌದು ಸರ್.
1: ಎಷ್ಟು ಫೋನ್ ಕಾಲ್ಗಳು ಬರಬಹುದು ನಿಮ್ಗೆ ಇದಕ್ಕೆ ಅಂದಾಜು 12 ಗಂಟೆನಲ್ಲಿ?
0: ಸರ್, 12 ಗಂಟೆನಲ್ಲಿ ಮೋರ್ ದನ್ 100 ಬರುತ್ತೆ ಸರ್.
1: ಹೌದಾ?
0: ಮೋರ್ ದನ್ 100 ಸ್ಟಾರ್ಟಿಂಗ್ ಅಲ್ಲಂತೂ 200

0: ಪಕ್ಕ ಮಾಹಿತಿ ಅವರಿಗೆ ದೊರೆಯುತ್ತೆ.
1: ಹೌದು ಸರ್, ಇದು ಲೈವ್ ಇನ್ಫಾರ್ಮೇಶನ್ ಸರ್. ಈಗ ಫಾರ್ ಎಕ್ಸಾಂಪಲ್ ಕೆಆರ್ ಪೇಟನಲ್ಲಿ ಏನು ರೇಟ್ ನಡೀತಾ ಇದೆ, ನಮಗೆ ಏನೇನು ಯಾವ್ಯಾವ ಉತ್ಪನ್ನಗಳು ಅಲ್ಲಿಗೆ ಬರ್ತಾ ಇದೆ, ಅದ್ರ ರೇಟ್ ಎಷ್ಟಿದೆ, ಇವತ್ತಿಂದೇ ಬೇಕು ನಮಗೆ ಅಂತ ಕೇಳ್ತಾರೆ ಸರ್.
0: ಅದರ ನೀವು ಕನಿಷ್ಠ ಹೇಳ್ತಿರೋ, ಗರಿಷ್ಠ
1: ಕನಿಷ್ಠ ಗರಿಷ್ಠ ಸರಾಸರಿ ಮೂರು ಇದೆ ಸರ್.
0: ಮೂರು ಹೇಳ್ತೀರ?
1: ಮೂರು ಹೇಳ್ತೀವಿ. ಸಾಮಾನ್ಯವಾಗಿ ಮಾದರಿ ಬೆಲೆನ ಕನ್ಸಿಡರ್ ಮಾಡ್ತಾರೆ, ಮ್ಯಾಕ್ಸಿಮಮ್ ರೇಟು, ಮಿನಿಮಮ್ ರೇಟು, ಮತ್ತೆ ಮಾಡೆಲ್ ರೇಟ್ ಅಂತ ಡಿಸ್ಪ್ಲೇ ಆಗ್ತಿರುತ್ತೆ ಸರ್. ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ ಸರ್.
0: ಒಳ್ಳೆಯದು. ಮತ್ತೆ ಬೇರೆ ಇನ್ಯಾವ ಯೋಜನೆ ಇದೆ ಮೇಡಮ್?
1: ಸರ್, ನಮ್ಮಲ್ಲಿ ಈಗಾಗಲೇ ನಾನು ಹೇಳಿದಂತೆ ಕೃಷಿ ಪೇಟೆ ಮಾಸಪತ್ರಿಕೆ, ಈ ನಮ್ಮ ಕೃಷಿ ಮಾರುಕಟ್ಟೆ ಬಾಗಿದಾರರು ಮತ್ತೆ ಇತರಿಗೆ ಅನುಕೂಲವಾಗುವಂತೆ ಒಂದು ಮಾಸಪತ್ರಿಕೆ ಪ್ರತಿ ತಿಂಗಳು ಇದು ಪ್ರಕಟಣೆ ಆಗ್ತಿರುತ್ತೆ. ಇದು ಲೈವ್ ನಮ್ಮ ವೆಬ್ಸೈಟ್ ಅಲ್ಲೂ ಲಭ್ಯ ಇರುತ್ತೆ ಸರ್. ಕರ್ನಾಟಕ ಈಗ ಹೇಳಿದ್ನಲ್ಲ, ಕೃಷಿ ಮಾರಾಟ ವಾಹಿನಿ .karnataka.gov.in ಅನ್ನೋ ವೆಬ್ಸೈಟ್ ಅಲ್ಲಿ ಅದು ರನ್ ಆಗ್ತಿರುತ್ತೆ ಸರ್. ಬೇಕಂತಂದ್ರೆ PDF ಮೂಲಕ ಡೌನ್ಲೋಡ್ ಮಾಡ್ಕೊಂಡು ಓದೋ ಅಭ್ಯಾಸನು ಇಟ್ಕೋಬಹುದು.
0: ಪ್ರಿಂಟ್ ಮಾಡಿ ಮುಂಚೆ ಕಳಿಸ್ತಿದ್ರಲ್ಲ, ಅದು ಮಾಡ್ತಾ ಇಲ್ವಾ ಈಗ
1: ಸರ್? ಈಗ ಕೋವಿಡ್ ನಂತರ ಏನಾಯ್ತು ಅಂತಂದ್ರೆ ಪ್ರಿಂಟ್ ಮಾಡೋದು ಸ್ವಲ್ಪ ನಿಲ್ಸಿದ್ವಿ. ಈಗ ಮತ್ತೆ ರೀಸ್ಟಾರ್ಟ್ ಮಾಡ್ಲಿಕ್ಕೆ ಆರ್ಡರ್ಸ್ ಬಂದಿದೆ ಸರ್, ಚಾಲನೆ ಮಾಡ್ತಿದ್ವಿ ಸರ್.
0: ಓಕೆ, ಅಂದ್ರೆ ರೈತರುಗಳಿಗೆ
1: ಅನುಕೂಲ ಆಗತ್ತೆ.
0: ಚಂದಾದಾರಿಕೆನೂ ಇರ್ಬೇಕಲ್ಲ
1: ಸರ್? ಚಂದಾದಾರಿಕೆ ಇದೆ ಸರ್. ಪ್ರತಿ ಬುಕ್ಗೆ 12 rupees ಅಂತ ನಾವು ಕಲೆಕ್ಟ್ ಮಾಡ್ತೀವಿ. ಅದು ಬಿಟ್ಟು ಸಾಮಾನ್ಯವಾಗಿ ವರ್ತಕರಿಗೆ ಅಥವಾ ವಾರ್ಷಿಕ ಚಂದ ಅಂತಾನು ಇದೆ, ಅದು 1200 rupees ಇಂದ ಕೆಲವೊಂದು ದಶವಾರ್ಷಿಕ ಯೋಜನೆ ಅಂತಾನು ಇದೆ, ಅದು 1400. ಈ ರೀತಿಯಾಗಿ ನಾವು ಚಂದಾನ ಕಲೆಕ್ಟ್ ಮಾಡಿಕೊಂಡು ಆ ಇದರಿಂದಾನೇ ನಾವು ಅವರಿಗೆ ಬುಕ್ಸ್ನ ಈ ತರ ಪಬ್ಲಿಷ್ ಮಾಡಿಕೊಂಡು ಮಾಡ್ತಿದ್ದೀವಿ ಸರ್.
0: ಒಳ್ಳೆ ಮ್ಯಾಗಝೈನ್ ಕೃಷಿ ಪೇಟೆ.
1: ಹೌದು ಸರ್, ಅಲ್ಲಿ ಕೃಷಿ ಮತ್ತೆ ಕೃಷಿ ಮಾರಾಟಕ್ಕೆ ಸಂಬಂಧಿಸಿದಂತ ಸಾಹಿತ್ಯನ ಪ್ರಕಟಣೆ ಮಾಡ್ತಿದ್ದೀವಿ ಸರ್. ಅಲ್ಲಿ ಅನೇಕ ಲೇಖನಗಳು ಪ್ರಕಟಣೆ ಆಗ್ತಿದೆ ಸರ್. ಈಗ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಇದ್ರ ಬಗ್ಗೆ ಹೆಚ್ಚುವರಿಯಾಗಿ ಗಮನ ಕೊಟ್ಟು ನಮ್ಮಲ್ಲೇ ಇರುವಂತಹ ಕೃಷಿ ಮತ್ತೆ ಕೃಷಿ ಮಾರಾಟಕ್ಕೆ ಹೆಚ್ಚು ಆಸಕ್ತಿ ಇರೋರಿಂದಾನೇ ನಮ್ಮ ಲೇಖನಗಳನ್ನ ಬರೆಸ್ತಿದ್ದೀವಿ ಸರ್. ಅನೇಕ ಮಾಹಿತಿಗಳನ್ನ ಮತ್ತೆ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಪ್ರಕಟಣೆ ಮಾಡ್ತಿದ್ದೀವಿ ಸರ್.
0: ಓಕೆ, ಈಗ ಇನ್ನು ಮುಂದೆ ಮಾಡ್ತೀರಿ?
1: ಖಂಡಿತವಾಗ್ಲಿ ಸರ್, ಖಂಡಿತವಾಗ್ಲೂ ಮಾಡ್ತಿದ್ದೀವಿ ಸರ್. ಇದು ನಮ್ಮ ಮಂಡಳಿಗೆ ಸಂಬಂಧಿಸಿದಂತೆ ಹಾಗೂ ಮಾರುಕಟ್ಟೆ ಸಮಿತಿಗಳಿಗೆ ಸಂಬಂಧಿಸಿದಂತೆ ಮಾಹಿತಿನ
0: ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬಹಳ ಪ್ರಧಾನವಾದ ಕೆಲಸ ಮಾಡ್ತಾ ಇರೋದು ಅಂದ್ರೆ ರೈತರಿಗೆ ಮತ್ತೆ ಪೇಟೆ ಕಾರ್ಯಕರ್ತರಿಗೆ ತರಬೇತಿ ಮತ್ತೆ ಶಿಕ್ಷಣ.
1: ಹೌದು ಸರ್.
0: ಈ ತರಬೇತಿನ ಎಲ್ಲಿ ನಡೆಸ್ತೀರಿ, ಹೇಗೆ ನಡೆಸ್ತೀರಿ, ನಿಮ್ಮ ಸಂಸ್ಥೆನಲ್ಲೇ ನಡೆಸೋದಾದ್ರೆ ಅಲ್ಲಿ ಏನು ಸೌಕರ್ಯ ಇದೆ, ತರಬೇತಿ ಕೊಡೋರು ಯಾರು, ಅದ್ರ ಬಗ್ಗೆ ಒಂಚೂರು ವಿವರವಾಗಿ ಹೇಳಿ.
1: ನಾವು ಶಿಕ್ಷಣ ಮತ್ತು ತರಬೇತಿ ಅದನ್ನು ನಮ್ಮಲ್ಲಿ 2 ಟ್ರೈನಿಂಗ್ ಕಾಲೇಜಸ್ ಅಂತ ಇದೆ ಸರ್, ತರಬೇತಿ ಸಂಸ್ಥೆಗಳನ್ನೆಲ್ಲ. ಒಂದು ಮೈಸೂರಲ್ಲಿದೆ ಸರ್, ನಮ್ಮ ದಕ್ಷಿಣ ಭಾಗಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಮತ್ತು ಬೆಂಗಳೂರು ವಿಭಾಗೀಯ ಕಾರ್ಯಾಲಯಗಳಿಗೆ, ಮೈಸೂರು ಡಿವಿಷನ್ ಮತ್ತು ಬೆಂಗಳೂರು ವಿಭಾಗೀಯ ಕಾರ್ಯಾಲಯಗಳಿಗೆ ಯಾವ್ಯಾವುದು ನಮ್ಮ ಮಾರುಕಟ್ಟೆ ಸಮಿತಿಗಳಾಗಿರ್ಬೋದು ಮತ್ತು ಜಿಲ್ಲಾ ಕೇಂದ್ರಗಳಾಗಿರ್ಬೋದು, ಇಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಇಲ್ಲಿ ನಾವು ತರಬೇತಿನ ಕೊಡೋ ವ್ಯವಸ್ಥೆನ ಪ್ರತಿ ಅವರು ನಾವು ಯಾವ ರೀತಿ ಕ್ಯಾಲೆಂಡರ್ ಆಫ್ ಪ್ರೋಗ್ರಾಮ್ಸ್ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿಯಾಗಿ ನಾವು ತರಬೇತಿಗಳನ್ನ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ.
0: ಈಗ ಮಂಡಳಿನೇ ನೇರವಾಗಿ ಕೊಡುತ್ತಾ ಅಥವಾ ನೀವೇ ಹೇಳಿದ ಹಾಗೆ ನಿಮ್ದು ಏನು ತರಬೇತಿ ಶಾಲೆ ಇದೆಯಲ್ಲ?
1: ಹ್ಞೂ ಸರ್,
0: ತರಬೇತಿ ಶಾಲೆನಲ್ಲಿ ಕೊಡ್ತೀರಾ?
1: ತರಬೇತಿ ಶಾಲೆನಲ್ಲಿ ಕೊಡುವ ವ್ಯವಸ್ಥೆ ಇದೆ ಸರ್, ಈಗ ತರಬೇತಿ ನಡೀತಿದೆ ಸರ್. ಸರ್, ನಮ್ಮ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ ಕಾರ್ಯದರ್ಶಿಗಳಿಗೆ ಮತ್ತು ಅಲ್ಲಿ ಇಂಜಿನಿಯರ್ಸ್ಗೆ ಈ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಒಂದು ತಾಂತ್ರಿಕ ಮತ್ತು ಆಡಳಿತಾತ್ಮಕ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.
0: ನೀವು ರೈತರ ತರಬೇತಿನೂ ಮಾಡ್ತೀರಾ?
1: ಹೌದು ಸರ್, ರೈತರ ತರಬೇತಿ ನಮ್ಮ ಡಿವಿಷನ್ ವತಿಯಿಂದ FPOಗಳಿಗೆ ಇತರ ಸಂಘ ಸಂಸ್ಥೆಗಳಿಗೆ ಅಲ್ಲಿಗೆ ಹೋಗಿ ನಾವು ಹಾಗೂ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳಿಂದ ಕೂಡ ಅವ್ರಿಗೆ ಏನಾದ್ರು ಮಾಹಿತಿ ಬೇಕಾದರೆ ಅವರೂ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗಿ ಅಲ್ಲೇ ಅವರ ಸ್ಥಳದಲ್ಲೇ ನಾವು ಕೊಡೋ ವ್ಯವಸ್ಥೆಯನ್ನು ನಮ್ಮ ಡಿವಿಷನ್ ವತಿಯಿಂದ ಮಾಡ್ತಿದ್ದೀವಿ ಸರ್, ಅದು ವಿಸ್ತರಣೆ ಕಾರ್ಯಕ್ರಮಗಳ ಮೂಲಕ.
0: ಓಕೆ, ಅಂದ್ರೆ ನಿಮ್ಮ ತರಬೇತಿ ಕೇಂದ್ರದಲ್ಲೂ ಮಾಡ್ತೀರಿ?
1: ಹೌದು ಸರ್, ಕೇಂದ್ರದಲ್ಲೂ ಮಾಡ್ತೀವಿ.
0: ಹಳ್ಳಿಗಳಿಗೂ ಹೋಗಿ
1: ವಿಸ್ತರಣೆ ಕಾರ್ಯಕ್ರಮಗಳನ್ನ ಸಮೇತ ಮಾಡ್ತಿದ್ದೀವಿ.
0: ಓಕೆ, ಈಗ ಬಹಳ ಪ್ರಧಾನವಾಗಿ ತಾವು ನಿಮ್ಮ ಲ್ಯಾಬೊರೇಟರಿ ಬಗ್ಗೆ ಮಾತಾಡ್ತಾ ಇದ್ರಿ, ಗ್ರೇಡಿಂಗ್ ಅಂಡ್ ಸ್ಟ್ಯಾಂಡರ್ಡೈಸೇಷನ್ ಅಂತ. ನಾವೇನು FAQ ಕ್ವಾಲಿಟಿ ಅಂತ ಹೇಳ್ತೀವಲ್ಲ, ವಿಶೇಷವಾಗಿ ನಿಮ್ಮ ಈ ಆಕ್ಷನ್ ಅಥವಾ ಈ ಟೆಂಡರಿಂಗ್ಗೆ ಅನುಕೂಲ ಆಗಲಿ ನೀವು ಈ ಲ್ಯಾಬ್ಗಳನ್ನ ಶುರು ಮಾಡಿದ್ದು ಅಲ್ವಾ? ಇನಾಮ್ ಅಂತ ಏನಿದೆಯಲ್ಲ, ಅಂತಾರಾಷ್ಟ್ರೀಯ ಮಟ್ಟ ಅಥವಾ ರಾಷ್ಟ್ರೀಯ ಮಟ್ಟಕ್ಕೆ ಕೃಷಿ ಉತ್ಪನ್ನಗಳ ಒಂದು ಮಾರಾಟ ಹೋಗ್ಬೇಕು ಅಂತ ತಾವು ಎಲೆಕ್ಟ್ರಾನಿಕ್ ವೇದಿಕೆಯನ್ನ ಸೃಷ್ಟಿ ಮಾಡಿದ್ದು
1: ಅಲ್ವೇ.
0: ಈ ಗ್ರೇಡಿಂಗ್ ಮತ್ತೆ ಸ್ಟ್ಯಾಂಡರ್ಡೈಸೇಷನ್ ನಾವೇನ್ ಹೇಳ್ತೀವಿ, ವರ್ಗೀಕರಣ ಪ್ರಮಾಣೀಕರಣ, ಇದರ ಒಂದು ಪ್ರಾಮುಖ್ಯತೆ ಯಾವ ರೀತಿ ಮಾಡ್ತಾ ಇದ್ದೀರಿ? ಬಹುಶಃ ನಿಮ್ಮಲ್ಲೇ ಒಂದು ಲ್ಯಾಬ್ ಇರಬೇಕು
1: ಸರ್,
0: ಏನ್ ಮಾಡ್ತೀರಿ ಅಲ್ಲಿ ಹೇಳಿ ಭಾಗ್ಯಲಕ್ಷ್ಮಿ ಅವರೇ.
1: ಸರ್, ಈಗ ಕೃಷಿ ಉತ್ಪನ್ನಗಳು ಮತ್ತೆ ತೋಟಗಾರಿಕಾ ಉತ್ಪನ್ನಗಳನ್ನ ರೈತರು

0: ಹಾಗೆ ತಗೊಂಡ್ ಬಂದ್ಬಿಟ್ಟಿರ್ತಾರೆ ಸರ್. ಅದಕ್ಕೆ ಒಳ್ಳೆ ಬೆಲೆ ಸಿಗ್ಬೇಕು ಅಂತಂದ್ರೆ ಗ್ರೇಡಿಂಗ್ ಆಗ್ಬೇಕು, ಮತ್ತೆ ಕ್ಲೀನಿಂಗು ಅಸೈಯಿಂಗ್ ಎಲ್ಲ ಆಗ್ಬೇಕಾಗಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಮ್ಮ ಲ್ಯಾಬ್ರೇಟರಿ ಮೂಲಕ ಅವರಿಗೆ ಅದನ್ನ ವ್ಯವಸ್ಥೆ ಮಾಡಿಕೊಂಡು ಎಫ್ ಎ ಕ್ಯೂ ಕ್ವಾಲಿಟಿ ಇದೆಯಾ ಅಥವಾ ಬೇರೆ ಯಾವ ಕ್ವಾಲಿಟಿಗೆ ಇದಕ್ಕೆ ಸಂಬಂಧ ಪಡುತ್ತೆ, ಆವಾಗ ಅವರಿಗೆ ಪ್ರೈಸ್ ಉತ್ತಮವಾದ ಬೆಲೆ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆ ವ್ಯವಸ್ಥೆನ ನಮ್ಮ ಕೃಷಿ ಉತ್ಪನ್ನ ವರ್ಗೀಕರಣ ಸಂಸ್ಥೆ ರಾಯಚೂರು ಅಂತ ಇದೆ ಸರ್, ಮೈಸೂರಲ್ಲೂ ಲ್ಯಾಬ್ರೇಟರಿ ಇದೆ. ಬಟ್ ಯಾರು ರೈತರು ಅವರಾಗೆ ಅವರು ಮುಂದೆ ಬಂದು ನಮ್ಮ ಗ್ರೇಡಿಂಗ್ ನಾವು ಮಾಡ್ಕೋತೀವಿ ಅಸೈಯಿಂಗ್ ಮಾಡಿಸ್ತೀವಿ ಅಂತ ಹೇಳೋರು ಕಡಿಮೆ ಇದ್ದಾರೆ ಸರ್. ಅದು ನಾವು ಅಂದುಕೊಂಡಿದ್ದ ಮಟ್ಟಿಗೆ ಸಕ್ಸಸ್ ಇನ್ನೂ ಆಗಿಲ್ಲ ಸರ್. ಅವರು ರೈತರು ಕೆಲವೊಂದು ಪ್ರಮಾಣದಲ್ಲಿ ತಾವಾಗೆ ಬಂದು ನಾವು ಮಾಡ್ಕೋತೀವಿ ನಮ್ಗೆ ಒಳ್ಳೆ ಬೆಲೆ ಬೇಕು ಅಂತ ಕೇಳೋರು ಇದ್ದಾರೆ ಸರ್. ಅಂಥವರಿಗೆ ನಾವು ಈ ಲ್ಯಾಬ್ರೇಟರಿ ಮುಖಾಂತರ ಮಾಡಿಕೊಡ್ಲಿಕ್ಕೆ ಇದು ಮಾಡ್ತೀವಿ ಸರ್. ಅಸೈಯಿಂಗ್ ಅಂತ ಹೇಳಿ ನಾವು 60+ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಥರ್ಡ್ ಪಾರ್ಟಿಯಿಂದ ನಾವು ಅಸೈಯಿಂಗ್ ಅಂಡ್ ಗ್ರೇಡಿಂಗ್ ಮಾಡ್ತಿದ್ದೀವಿ ಸರ್. ಅಲ್ಲಿ ಆಗ್ತಿದೆ, ಬಟ್ ನಾವು ಅಂದ್ಕೊಂಡಿದ್ದ ಮಟ್ಟಿಗೆ ರೈತರು ಬಂದು ನಾವು ಮಾಡಿಸ್ಕೋತೀವಿ ಅನ್ನೋರು ಕಡಿಮೆ ಇದ್ದಾರೆ ಸರ್.
1: ಈ ಟೆಂಡರಿಂಗ್ ಈ ಮಾರ್ಕೆಟಿಂಗ್ ಎಲ್ಲ ಯಾವ ರೀತಿ ನಡೀತಾ ಇದೆ ಮೇಡಮ್?
0: ಸರ್, ಅದು ಎಲೆಕ್ಟ್ರಾನಿಕ್ ಟೆಂಡರು. ನಾವು ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಹೇಳಿ ರೆಮ್ಸ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೀವಿ ಸರ್. ಅದನ್ನು ಈಗಾಗಲೇ ಎಲ್ಲ ಮಾರುಕಟ್ಟೆಗಳಲ್ಲಿ ಈ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅದೆಲ್ಲ ಬಿಟ್ಟು ಹೊರತುಪಡಿಸಿ ಅದು ಓಪನ್ ಆ್ಯಕ್ಷನ್ ಆಗುತ್ತೆ. ಮಿಕ್ಕಿದ್ದ ಎಲ್ಲ ಮಾರುಕಟ್ಟೆ ಸಮಿತಿಗಳಲ್ಲಿ ನಮ್ಮದು ರೆಮ್ಸ್ ಒಂದು ಇಂಟಿಗ್ರೇಟೆಡ್ ವೆಬ್ಸೈಟ್ ಇದೆ ಸರ್. ಅಂದರೆ ಅವ್ರಿಗೆ ಆನ್ಲೈನ್ ಮೂಲಕ ಟೆಂಡರ್ ಸಿಸ್ಟಮ್ ಇದೆ ಸರ್. ಅಲ್ಲಿ ಲಾಟ್ ವೈಸ್ ಟೆಂಡರ್ ಹಾಕಲಿಕ್ಕೆ ಎಲ್ಲ ವರ್ತಕರಿಗೂ ಅವಕಾಶ ಮಾಡಿಕೊಟ್ಟಿದ್ವಿ. ಆ ಪ್ಲಾಟ್ಫಾರ್ಮಲ್ಲಿ ಅವ್ರು ಲಾಟ್ ವೈಸ್ ಇನ್ಫಾರ್ಮೇಷನ್ ಇಂಥ ಪ್ರೈಸಿಗೆ ಇಂಥ ಕೋಟ್ ಅಂತ ಮಾಡಿ ಮಾಡ್ತಾರೆ ಸರ್. ಅದು ಫೈನಲ್ ಬೇಟ್ ಆಗಿ ಅನೌನ್ಸ್ಮೆಂಟ್ ಕೂಡ ಎಲೆಕ್ಟ್ರಾನಿಕ್ ಟೆಂಡರ್ ಮೂಲಕನೇ ಆಗುತ್ತೆ.
1: ಅಲ್ಲಿ ಈ ಗುಣಮಟ್ಟವನ್ನು ನೋಡೋದಕ್ಕೆ ತಾನೇ ನೀವು ಲ್ಯಾಬೊರೇಟರಿಗಳನ್ನು?
0: ಹೌದು ಹೌದು, ಅಲ್ಲಿ ಅಸೈಯಿಂಗ್ ಅಂತ ಗ್ರೇಡಿಂಗ್ ಲ್ಯಾಬೊರೇಟರೀಸ್ ಅಂತಲೂ ಪ್ರತಿಯೊಂದು ಎ ಪಿ ಎಂ ಸಿಗಳಲ್ಲೂ ಸಮೇತ ಇದೆ ಸರ್.
1: ಓಕೆ, ಅಂದ್ರೆ ಈಗ ಅವರು ಗುಣಮಟ್ಟನ ಅಲ್ಲಿ ಹಾಕ್ತಾರೆ.
0: ಹೌದು ಸರ್.
1: ಆ ಗುಣಮಟ್ಟಕ್ಕೆ ಅವರು ಎಲ್ಲೇ ಕೂತಿದ್ರು, ಇಡೀ ಭಾರತ
0: ಎಲ್ಲೇ ಕೂತಿದ್ರು ಆನ್ಲೈನ್ ಮೂಲಕ ಅವರೇ ಹಾಕುವಂತ ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ.
1: ಓಕೆ, ಅವರು ಅದಕ್ಕೆ ಟೆಂಡರ್ ಹಾಕ್ತಾರೆ.
0: ಹೌದು,
1: ಯಾರು ಅತ್ಯಧಿಕವಾಗಿ ಹಣ ನಮೂದೆ ಮಾಡಿರ್ತಾರೆ ಅವ್ರಿಗೆ
0: ಅದು ರೈತರು ಒಪ್ಪಿಕೊಂಡ್ಬೇಕು ಸರ್. ಒಪ್ಕೊಂಡಿದೀವಿ ಅಂತ ಹೇಳಿ ಅವರು ಓಕೆ ಅಂತ ಆದ್ಮೇಲೆ ಅವರು ಅದನ್ನ ಆ ಉತ್ಪನ್ನನ ಯಾರು ಕೋಟ್ ಮಾಡಿರ್ತಾರಲ್ಲ ಆ ಲಾಟು ಅವರಿಗೆ ಹೋಗುತ್ತೆ.
1: ಚೆನ್ನಾಗಿ ನಡೀತಾ ಇದೆಯಾ ಮೇಡಮ್ ಈಗ?
0: ಖಂಡಿತವಾಗ್ಲೂ ನಡೀತಿದೆ ಸರ್, ಅದೇನು ತೊಂದರೆ ಏನಿಲ್ಲ, ಅದು ನಡೀತಾ ಇದೆ.
1: ಓಕೆ, ಈಗ ತಾವು ಇನ್ನೂ ಒಂದು ವಿಚಾರನ ಹೇಳಿದ್ದೀರಿ, ಕನಿಷ್ಠ ಬೆಂಬಲ ಬೆಲೆ ಅಂತ, ಅಂದ್ರೆ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್. ಇದು ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯಾದಂತಹ ಯೋಜನೆ.
0: ಹೌದು ಸರ್.
1: ಹಂಗಾಮಿನ ಪೂರ್ವದಲ್ಲೇ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ರೆ ರೈತನಿಗೆ ಒಂದು ನಂಬಿಕೆ ಇರುತ್ತೆ ಅಂತ, ಅಂದ್ರೆ ನಾನು ಈ ಬೆಳೆ ಬೆಳಿಬಹುದು, ಕನಿಷ್ಠ ನನಗೆ ಇಷ್ಟು ಸಿಗುತ್ತೆ ಅಂತ. ಅದರಲ್ಲಿ ತಮ್ಮ ಪಾತ್ರ ಏನು ಮೇಡಮ್?
0: ಸರ್, ನಮ್ಮದು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಪಾತ್ರ ಏನು ಅಂತಂದ್ರೆ, ಈ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳು ನಮ್ಮ ಮಾರಾಟ ಎಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ನಾವು ನಿಗದಿಪಡಿಸಿರೋ MSP ಪ್ರೈಸಸ್ಗಿನ್ನ ಕೆಳಮಟ್ಟದಲ್ಲಿ ಪ್ರೈಸಸ್ ಒಂದು ವೇಳೆ ಬೀಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಈಗ ಜಾಸ್ತಿ ಆವಕ ಆಗುತ್ತೆ, ಆವಾಗ ಪ್ರೈಸಸ್ ನಾರ್ಮಲಿ ಕಡಿಮೆ ಆಗುತ್ತೆ ಸರ್. ಅಂಥ ಸಂದರ್ಭಗಳಲ್ಲಿ ಒಂದು ಕಮಿಟಿ ಮೂಲಕ, ರಾಜ್ಯ ಸರ್ಕಾರ ನೇಮಿಸಿರುವ ಕಮಿಟಿ ಮೂಲಕ ಇದು ಪ್ರೈಸ್ ಡಿಸಿಷನ್ ಆಗುತ್ತೆ ಸರ್. ಇಂಥ ಇಂಥ ಸ್ಥಳಗಳಲ್ಲಿ ನಾವು MSP ಯೋಜನೆನ ಅನುಷ್ಠಾನಗೊಳಿಸ್ಬೇಕು ಅಂತ ಡಿಸಿಷನ್ ಆಗುತ್ತೆ. ಸೊ ಅದರ ಮೂಲಕ ನಾವು ಈ ಯೋಜನೆನ ಅನುಷ್ಠಾನ ಮಾಡ್ತೀವಿ ಸರ್. ಈ ಯೋಜನೆನ ಅನುಷ್ಠಾನ ಮಾಡಬೇಕು ಅಂತಂದ್ರೆ ನಾವು ಒಂದು ಆವರ್ತನಿಧಿ ಅನ್ನೋದನ್ನ ಸ್ಥಾಪನೆ ಮಾಡಿದ್ದೀವಿ ನಮ್ಮ ಮಂಡಳಿ ವತಿಯಿಂದ. ಆ ಆವರ್ತನಿಧಿಗೆ ಸರ್ಕಾರದ ಅನುದಾನ ಪ್ಲಸ್ ನಮ್ಮ ಮಾರುಕಟ್ಟೆ ಸಮಿತಿಗಳಿಂದ ನಾವು ವಂತಿಕೆ ರೂಪದಲ್ಲಿ ಇಷ್ಟು ಅಂತ ಕಲೆಕ್ಟ್ ಮಾಡ್ತೀವಿ. ಆ ವಂತಿಕೆಯಿಂದ ಬಂದಂತಹ ಹಣ ಮತ್ತೆ ಸರ್ಕಾರದಿಂದ ಕೊಡುವಂತಹ ಅನುದಾನದಿಂದ ಈ ಆವರ್ತನಿಧಿನ ನಾವು ರಿವಾಲ್ವಿಂಗ್ ಫಂಡ್ ಅಂತ ರಿವಾಲ್ವ್ ಆಗ್ತಾನೆ ಇರುತ್ತೆ. ನಾವು ಯಾರು ಅದನ್ನ ಮಾರಾಟಕ್ಕೆ ಏಜೆನ್ಸಿಗಳಾಗಿ ನಿರ್ಮಿಸಿರ್ತೀವೋ ಅವರಿಗೆ ನಾವು ರಿಲೀಸ್ ಮಾಡೋದು, ಆ ಫಂಡ್ನ ನಿರ್ವಹಣೆ ಮಾಡೋ ಕೆಲಸ ಅಂತೂ ನಮ್ಮ ಮಂಡಳಿ ವತಿಯಿಂದ ಜರುಗುತ್ತಿದೆ ಸರ್.
1: ಓಕೆ, ಅಂದ್ರೆ ಆವರ್ತನಿಧಿಯನ್ನ ನಿರ್ವಹಣೆ ಮಾಡ್ತೀರಿ.
0: ಹೌದು,
1: ಮಾರುಕಟ್ಟೆಯಲ್ಲಿ ಬೆಲೆ ಬಿದ್ದಾಗ ಏನು ಮಾರುಕಟ್ಟೆನಲ್ಲಿ ಮಧ್ಯ ಪ್ರವೇಶ ಮಾಡಿ ಖರೀದಿ ಮಾಡ್ತಿರಲ್ಲ, ಅದಕ್ಕೆ ಈ ನಿಧಿಯನ್ನ
0: ಬಳಕೆ ಮಾಡಲಾಗುತ್ತೆ.
1: ಅದನ್ನ ತಾವು ಖರೀದಿ ಮಾಡೋದು MSP ಮೂಲಕ?
0: ಹೌದು, ಖಂಡಿತ
1: ಅಲ್ವೇ.
0: MSP ಮತ್ತೆ PSSS, PDPS, ಹೀಗೆ ಕೆಲವೊಂದು ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಈಗ ಬೇಗ ನಶಿಸಿ ಹೋಗುವಂಥದ್ದು, ಅವ್ರದ್ದು ಲೈಫ್ ಕಡಿಮೆ ಇರೋ ಮಾವು, ಅದನ್ನು ನಾವು PDPS ಅನ್ನೋ ಯೋಜನೆ ಮುಖಾಂತರನೇ ಖರೀದಿ ಮಾಡ್ತಿದ್ದೀವಿ. ಅದಕ್ಕೆ ಯಾವ್ಯಾವುದು ಅನುಷ್ಠಾನಗೊಳಿಸಬೇಕಾಗಿರುವಂಥ ಕಾರ್ಯಗಳನ್ನೆಲ್ಲ ಮಂಡಳಿ ವತಿಯಿಂದ ಸರ್ಕಾರದ ಮೂಲಕ ನಾವು
1: ಜಾರಿಗೊಳಿಸ್ತೀವಿ.
0: ಮಧ್ಯವರ್ತಿಗಳನ್ನ ಏಜೆನ್ಸಿಗಳನ್ನ ಸರ್ಕಾರ ಮಾಡೋ ಕಮಿಟಿನಲ್ಲಿ ಡಿಸಿಷನ್ ಆಗುತ್ತೆ ಸರ್. ಈಗ ಆಯಿಲ್ ಅಂಡ್ ಕೆಒಎಫ್ ಮೂಲಕ ಮಾಡ್ತೀವಿ, ಆಮೇಲೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇಂದಾನು ಒಂದು ಏಜೆನ್ಸಿ, ಹೀಗೆ ಮಾರ್ಕೆಟಿಂಗ್ ಫೆಡರೇಷನ್ ಅನ್ನೋದು ಕೂಡ ಒಂದು ಏಜೆನ್ಸಿ. ಹೀಗೆ ಹಲವಾರು ಏಜೆನ್ಸಿಗಳ ಮೂಲಕ ಇದನ್ನ ಆವರ್ತನಿದಿನ MSP ಮತ್ತೆ ಇತರೆ PDPS ಇತರ ಯೋಜನೆಗಳ ಮೂಲಕ ಇತರ ಅನುಷ್ಠಾನಗೊಳಿಸಲಾಗುತ್ತದೆ.
1: ಸಂಶೋಧನೆ ಅಂತ ಹೇಳ್ತಿರಲ್ಲ, ಏನ್ ಸಂಶೋಧನೆ ಮಾಡ್ತೀರಿ, ಮಾರ್ಕೆಟ್ ರಿಸರ್ಚ್ ಏನು?
0: ಸರ್, ಈಗ ಎಸ್ಪೆಷಲಿ ಸಂಶೋಧನೆ ಅಂದರೆ ನಮ್ಮ ಮಾರುಕಟ್ಟೆ ಧಾರಣೆಗಳು ವಿತರಣೆ ಮಾಡೋದೇ ನಮ್ಮ ಒಂದು ಗುರಿ. ಅಲ್ಲಿ ಮಾರುಕಟ್ಟೆ ವ್ಯವಸ್ಥೆ, ಮೂಲಭೂತ ಸೌಕರ್ಯ ಕೊಡೋದು, ಗೋಡನ್ಸು, ಈ ರೀತಿಯಾಗಿ ಅನೇಕ ರೀತಿಯಾಗಿ ನಾವು ಅವಕಾಶ ಕೊಟ್ಟಿರ್ತೀವಿ ಸರ್. ಮೇನ್ ನಮಗೆ ಪ್ರೈಸ್, ಆ ಪ್ರೈಸ್ನ ಪ್ರಿಡಿಕ್ಷನ್ ಮಾಡೋದು, ಆಮೇಲೆ ಪ್ರೈಸ್ ಟ್ರೆಂಡ್ ಏನಿದೆ, ಪ್ರೈಸ್ ಫೋರ್ಕ್ಯಾಸ್ಟ್ ಯಾವ ರೀತಿ ಇದೆ ಸರ್, ಮುಂದಿನ ದಿನಗಳಲ್ಲಿ ಏನಿದೆ ಅದನ್ನು ನಾವು, ಈಗ ವಾರದ ರೇಟ್ ಎಷ್ಟಿದೆ, ಇವತ್ತಿನ ದಿನ ಎಷ್ಟಿದೆ, ಆ ರೀತಿ ಸಂಶೋಧನೆಗಳು. ಮತ್ತು ಈಗ ಟೊಮೊಟೊ, ಆನಿಯನ್ನು, ಈರುಳ್ಳಿ, ಶುಂಠಿ, ಈ ರೀತಿ ಕೆಲವೊಂದು ಕೃಷಿ ಉತ್ಪನ್ನಗಳನ್ನ ತಗೊಂಡು ಅದ್ರ ಮೇಲೆ ರಿಸರ್ಚ್ ಮಾಡಿ ಅದ್ರದ್ದು ಎಷ್ಟಿದೆ, ಈ ರೀತಿ ಇದೆ, ಹಿಂಗಿದೆ ಅಂತ ಮಾಹಿತಿ ಕೊಡೋದು. ಅದನ್ನ ಮಾಹಿತಿನ ನಮ್ಮ ವೆಬ್ಸೈಟ್ ಮೂಲಕ ಅಥವಾ ರಿಪೋರ್ಟ್ಸ್ ಮೂಲಕ ವಿತರಣೆ ಮಾಡಿದ್ರೆ ರೈತರಿಗೂ ಮತ್ತು ಇತರ ಇಲಾಖೆಗಳಿಗೂ ಮತ್ತು ಇತರ ಸಂಬಂಧಪಟ್ಟವರಿಗೆ ಅದು ಅನುಕೂಲ ಆಗುತ್ತೆ. ಸೊ ನಮ್ಮ ಇಲಾಖೆಗೆ ವರದಿಗಳನ್ನ ಕೊಟ್ಟರೆ ಅದರಿಂದ ಕೆಲವೊಂದು ಡಿಸಿಷನ್ಸ್ ತಗೊಳಕ್ಕೆ ಮೇಲಾಧಿಕಾರಿಗಳಿಗೆ ಹೆಲ್ಪ್ ಆಗುತ್ತೆ.
1: ಭಾಗ್ಯಲಕ್ಷ್ಮಿ ಅವರೇ, ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ರೈತರು ಸಂಪರ್ಕ ಮಾಡಬೇಕು ಅಂತಾದರೆ ತಮ್ಮ ಸಂಪರ್ಕಕ್ಕಾಗಿ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೇ?
0: ಖಂಡಿತ ಸರ್, ನನ್ನ ಮೊಬೈಲ್ ನಂಬರು 8-2-1-7-7-7-4x7 ಕೊನೆಯದಾಗಿ 1-8-6.
1: ಇನ್ನೊಮ್ಮೆ ಹೇಳ್ತೀರಾ?
0: 8-2-1-7-7-7-7-1-8-6.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ.
0: 8-2-1-7-7-7-7-1-8-6.
1: ಒಳ್ಳೆಯದು ಭಾಗ್ಯಲಕ್ಷ್ಮಿ ಅವರೇ, ಇದುವರೆಗೂ ಕೂಡ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಕಾರ್ಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದಿರಿ. ವಂದನೆಗಳು, ನಮಸ್ಕಾರ.
0: ವಂದನೆಗಳು ಸರ್, ಥ್ಯಾಂಕ್ ಯು.
2: ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಕಾರ್ಯಚಟುವಟಿಕೆಗಳನ್ನು ಕುರಿತು ಇದುವರೆಗೂ ಮಂಡಳಿಯ ಪ್ರಧಾನ ವ್ಯವಸ್ಥಾಪಕರಾದ SV ಭಾಗ್ಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಸಂದರ್ಶಕರು NK ಶಿವಮೂರ್ತಿ. ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಸಂಕಲನ GN ಮಂಜುನಾಥ್. ಪರಿಕಲ್ಪನೆ ಹಾಗೂ ನಿರ್ಮಾಣ NK ಶಿವಮೂರ್ತಿ.
3: ನಮ್ಮ ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
4: ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ?
5: ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
6: ಬಿಲ್ ಮಾಡ್ತಿದ್ದಾರೆ.
3: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
7: RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
8: ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ?
7: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
9: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
10: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
9: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
10: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
11: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-2233.
12: ಫಾರ್ ಸೆಂಚುರೀಸ್ ಸಂತೂರ್.
13: ಕೇಳುಗರೆ, ಈಗ ಒಂದು ಕೃಷಿ ಗೀತೆಯನ್ನ ಕೇಳೋಣ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ

0: ಆತ್ಮೀಯ ರೈತ ಬಾಂಧವರೇ, ಇದೇ ಬುಧವಾರ ಜೂನ್ 3ನೇ ತಾರೀಕು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಕಾರ್ಯಕ್ರಮ. ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಹಾಗೂ ಡಾಕ್ಟರ್ ಮಂಜಪ್ಪ ಅವರು. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಗಮನಿಸಿ, ಇದೇ ಬುಧವಾರ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ರೈತ ಬಾಂಧವರೇ, ಇನ್ನು ನಾಳೆಯ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಳು ಮೆಣಸಿನ ಬೇಸಾಯ ಕುರಿತು ಸಂವಾದ ಕೇಳುವಿರಿ. ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಶಂಭುವನಹಳ್ಳಿಯ ಶಂಕರಸ್ವಾಮಿ ಮತ್ತು ಅವರ ಮಗ ಎಸ್ ಮಂಜುನಾಥ್. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಎನ್ ಕೇಶವಮೂರ್ತಿ. ಇಲ್ಲಿಗೆ ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳನ್ನು ಹೇಳ್ತಾ ನಾಳೆಯ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜನಸಂಖ್ಯಾ ಸಂರಕ್ಷಣೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 1,74,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ದೇಶದ ಜನಸಂಖ್ಯಾ ಸಂರಚನೆಯನ್ನು ರಕ್ಷಿಸಿಕೊಳ್ಳುವಲ್ಲಿ ಗಡಿ ಭದ್ರತೆ ಮತ್ತು ಅಕ್ರಮ ವಲಸೆ ನಿವಾರಿಸುವುದು ಅತಿ ಮುಖ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗುಜರಾತ್ನ ಭುಜ್ನಲ್ಲಿ ಭಾರತ ಪಾಕಿಸ್ತಾನ ಗಡಿ ಉದ್ದಕ್ಕೂ ನಿರ್ಮಿಸಲಾದಂತಹ G7 ಮತ್ತು G13 ಗಡಿ ಔಟ್ಪೋಸ್ಟ್ಗಳನ್ನು ಇಂದು ಉದ್ಘಾಟಿಸಿದ ನಂತರ ಮಾತನಾಡಿದರು. ಗಡಿ ನಿರ್ವಹಣೆಯಲ್ಲಿ ಹೊಸದಾಗಿ 4 ಹಂತದ ರಕ್ಷಣಾ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ನುಸುಳುವಿಕೆಗೆ ಅವಕಾಶ ಇರದ, ಸೋರಿಕೆ ರಹಿತ ಭದ್ರತಾ ಜಾಲ ರೂಪಿಸಲು ಅತ್ಯಾಧುನಿಕ ಬೇಲಿ, ಡ್ರೋನ್ ಮತ್ತು ರೆಡಾರ್ಗಳನ್ನು ಬಳಸಲಾಗುತ್ತಿದೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಗಡಿ ವಿಚಾರ ಪ್ರಸ್ತಾಪಿಸಿದ ಗೃಹ ಸಚಿವ ಅಮಿತ್ ಶಾ, ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ದೀರ್ಘಾವಧಿಯಿಂದ ನೆನೆಗೆ ಬುದ್ದಿಗೆ ಬಿದ್ದಿದ್ದಂತಹ ಅಂಶಗಳು ಕೊನೆಗೊಂಡಿವೆ. ಅಲ್ಲಿನ ರಾಜ್ಯ ಸರ್ಕಾರ ಗಡಿ ಬೇಲಿ ಹಾಕಲು 1 ವಾರದೊಳಗೆ ಅಗತ್ಯವಿರುವಂತಹ ಭೂಮಿಯನ್ನು ಒದಗಿಸಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಗೃಹ ಖಾತೆ ರಾಜ್ಯ ಸಚಿವರಾದಂತಹ ಹರ್ಷ ಸಾಂಗ್ವಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕದ ದಾವಣಗೆರೆಯಲ್ಲಿಂದು UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು, ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿರ್ಮಲಾನಾಥನಂದ ಸ್ವಾಮೀಜಿ, ಸಂಸದರು ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಇಂಧನ ಬೆಲೆ ಏರಿಕೆ ನಡುವೆ ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಸಾಗಲಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಾರ್ಷಿಕ ವರದಿಯಲ್ಲಿ ತಿಳಿಸಲಾಗಿದೆ. March 2026ಕ್ಕೆ ಮುಕ್ತಾಯಗೊಂಡ ಅವಧಿಯಲ್ಲಿ ಆರ್ಬಿಐನ ತಪಶೀಲು ಪತ್ರ ಶೇಕಡ 20.6% ಹೆಚ್ಚಳ ದಾಖಲಿಸಿದೆ. ದೇಶೀಯ ಬಂಡವಾಳ ಹೂಡಿಕೆ, ಚಿನ್ನ ಮತ್ತು ವಿದೇಶಿ ಬಂಡವಾಳ ಹೂಡಿಕೆಗಳಲ್ಲಿ ಉಂಟಾದ ಏರಿಕೆಯಿಂದಾಗಿ ಸ್ವತ್ತು ಪ್ರಮಾಣ ಹೆಚ್ಚಳ ಕಂಡಿದೆ. ಖಾತೆಗಳ ಮರುಮೌಲ್ಯಮಾಪನ, ನೋಟುಗಳ ವಿತರಣೆ, ಠೇವಣಿ ಹಾಗೂ ಇತರ ಅಂಶಗಳಿಂದ ಹೊಣೆಗಾರಿಕೆ ವಿಭಾಗ ಹೆಚ್ಚಳ ದಾಖಲಿಸಿದೆ. ಕಳೆದ ವರ್ಷ March 31ಕ್ಕೆ 879.58 ಮೆಟ್ರಿಕ್ ಟನ್ಗಳಷ್ಟಿದ್ದಂತಹ ಚಿನ್ನ ಸಂಗ್ರಹ ಪ್ರಸ್ತುತ 880.52 ಮೆಟ್ರಿಕ್ ಟನ್ಗಳಷ್ಟಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಕುರಿತಾದ ಸ್ಮರಣ ಸಂಚು ಬಿಡುಗಡೆಗೊಳಿಸಿದ ಸಚಿವರು, ಭಾರತ ಇದುವರೆಗೆ ಮಾಡಿದ ಎಲ್ಲಾ ಯುದ್ದಗಳಿಗಿಂತ ಈ ಕಾರ್ಯಾಚರಣೆ ವಿಭಿನ್ನವಾಗಿದ್ದು 4 ದಿನಗಳ ಒಳಗೆ ಪಾಕಿಸ್ತಾನವನ್ನು ಕದನ ವಿರಾಮಕ್ಕಾಗಿ ಯಾಚಿಸುವಂತೆ ಮಾಡಿತು ಎಂದು ವಿವರಿಸಿದ್ದಾರೆ. ಸ್ಮರಣ ಸಂಚಿಕೆಯಲ್ಲಿ ವೀರ ಯೋಧರ ವೈಯಕ್ತಿಕ ಅನುಭವಗಳನ್ನು ಹಾಗೂ ನಾಯಕತ್ವ, ಧೈರ್ಯ, ಒತ್ತಡಗಳ ನಡುವೆ ಬದ್ಧತೆಯ ಪ್ರದರ್ಶನ ಮೊದಲಾದ ಒಳನೋಟಗಳನ್ನು ಒಳಗೊಂಡಿದೆ. ದೇಶದ ಸಾರ್ವಭೌಮತ್ವ ಹಾಗೂ ಸುರಕ್ಷತೆಗಾಗಿ ಇದು ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಎಲ್ಲ ತೈಲ ಶುದ್ದೀಕರಣ ಘಟಕಗಳು ಗರಿಷ್ಠ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಅನಿಲ ದಾಸ್ತಾನು ಸಾಕಷ್ಟು ಇದೆ ಎಂದು ಸರ್ಕಾರ ತಿಳಿಸಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿದಿನ 90,000 ಮೆಟ್ರಿಕ್ ಟನ್ಗಳಷ್ಟು ಎಲ್ಪಿಜಿ ಉತ್ಪಾದಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಮಾತನಾಡಿ, 2,70,000 ಮೆಟ್ರಿಕ್ ಟನ್ ಕಚ್ಚಾ ತೈಲ ಹೊತ್ತು ತರುತ್ತಿರುವಂತಹ ನಿಸೋಸ್ ಕೆರೋಸ್ ಎನ್ನುವ ವ್ಯಾಪಾರಿ ಹಡಗು ಹರ್ಮುಜ್ ಜಲಸಂಧಿಯನ್ನು ದಾಟಿದ್ದು June 3ರಂದು ವಿಶಾಖಪಟ್ಟಣಂಗೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ 2ನೇ ದಿನದ ಸಂದರ್ಭದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 976,000 ರೈತನ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 ಮಿಲಿಯನ್ ಟನ್ಗಳಷ್ಟಾಗುವ ನಿರೀಕ್ಷೆ ಇದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಔಂಗ್ ಹೆಂಗ್ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆ ನಡೆಸಿದವು. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜಿಸುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ವಿವರವನ್ನು ನೀಡಿದರು. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು, ಉಗಾಂಡದಲ್ಲಿರುವಂತಹ ಭಾರತೀಯ ಐ ಕಮಿಷನರ್ ಸಿಡಿಸಿಎ ಕಚೇರಿಗೆ ಇಂದು ಅವುಗಳನ್ನು ಹಸ್ತಾಂತರಿಸಲಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಭಾರತ 2,680 ಹೆಚ್ಚು ಪ್ರಕರಣಗಳನ್ನು ರಾಷ್ಟೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಿದೆ. ಪರಿಶೀಲನೆಯ ನಂತರ ಆ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವೈಮಾನಿಕ ಹಾರಾಟಗಳಿಗೆ ಅನುಕೂಲವಾಗುವ ಮುಂದಿನ ತಲೆಮಾರಿನ ಹವಾಮಾನ ಮತ್ತು ಮಂಜು ಮಾಹಿತಿ ವ್ಯವಸ್ಥೆ ಸ್ಕೈಕಾಸ್ಟ್ ಅನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಉದ್ಘಾಟಿಸಿದರು. ಮಿಷನ್ ಮೌಸಮ್ ಉಪಕ್ರಮದಡಿ ಈ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಹವಾಮಾನ ಬದಲಾವಣೆಗಳ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ಚಳಿಗಾಲದಲ್ಲಿ ತೀವ್ರ ಮಂಜು ಕವಿದ ವಾತಾವರಣದ ಸಂದರ್ಭದಲ್ಲಿ ಹಾರಾಟ ನಿರ್ವಹಿಸಲು ಈ ಮಾಹಿತಿ ನೆರವಾಗುತ್ತದೆ. ಈ ಹೊಸ ವ್ಯವಸ್ಥೆಯಿಂದ ವಿಮಾನ ಹಾರಾಟ ವಿಳಂಬ, ಬದಲಿ ಮಾರ್ಗ ಸೇರಿದಂತೆ ಪ್ರಯಾಣಿಕರಿಗೆ ಉಂಟಾಗುವ ಅನಾನುಕೂಲಗಳನ್ನು ತಡೆಗಟ್ಟಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಈ ನೂತನ ವ್ಯವಸ್ಥೆ ಗಾಳಿ, ತೇವಾಂಶ, ಮಂಜು ವಿನ್ಯಾಸ ಕುರಿತಂತೆ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೈಜ ವೇಳೆ ಮಾಹಿತಿಯನ್ನು ನೀಡುತ್ತದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ IL T20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಎರಡೂ ತಂಡಗಳಿಗೆ ಈ ಪಂದ್ಯ ನಿರ್ಣಾಯಕವೆನಿಸಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶಕ್ಕಾಗಿ ಗುಜರಾತ್ ಟೈಟನ್ಸ್ ಮೊದಲನೆಯ ಕ್ವಾಲಿಫೈನಲ್ನಲ್ಲಿ ರಾಜಸ್ಥಾನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯ ಮೂಲಕ ಫೈನಲ್ಗೇರುವ ತವಕದಲ್ಲಿದೆ. ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಐಪಿಎಲ್ 2026ರ ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಜನಸಂಖ್ಯಾ ಸಂರಚನೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ, ವಿಶ್ವದ ಅಭಿವೃದ್ಧಿಗೆ ಭಾರತ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 1,74,000 ಕ್ವಿಂಟಾಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ 7:45. ಈಗ ಆಕಾಶವಾಣಿಗೆ 90 ವರ್ಷ ತುಂಬಿದ ಹೊತ್ತಲ್ಲಿ ಮೈಸೂರು ಆಕಾಶವಾಣಿ ಮಂಡ್ಯದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಕಾರ್ಯಕ್ರಮದಲ್ಲಿ ಕನ್ನಡ ಕಾವ್ಯ ಜಗತ್ತು ಈ ಕುರಿತು ಪ್ರೊಫೆಸರ್ ಲೀಲಾ ಅಪ್ಪಾಜಿ ಅವರು ಮಾಡಿದ್ದ ಭಾಷಣದ ಧ್ವನಿ ಮುದ್ರಣದ ಪ್ರಸಾರ ಕೇಳಲಿದ್ದೀರಿ.
2: ಕಾವ್ಯ ಅನ್ನೋದು ಏನಿದೆ, ಅದು ಗ್ರಹಿಕೆಗಳು, ನಾವೇನನ್ನು ಗ್ರಹಿಸ್ತಾ ಇದ್ದೀವಿ ಆ ಗ್ರಹಿಕೆಗೆ ಕೊಟ್ಟಂಥ ಒಂದು ಭಾಷೆ ಮೈಕಟ್ ಮಾತ್ರ ಅಲ್ಲ, ಅಲ್ಲಿ ಒಂದು ಕಾಣಿಸುವ ಲೋಕ ಇರುತ್ತೆ. ನಾವು ಕಂಡ ಲೋಕ ಅಲ್ಲ, ಅವರು ಕಾಣಿಸುವ ಲೋಕ ಒಂದಿರತ್ತೆ. ಆ ಕಾಣಿಸುವ ಲೋಕವನ್ನು ಕಾಣಬೇಕಿದ್ರೆ ಆ ಕವಿಗಳಿಗೊಂದು ಸಂವೇದನೆ ಇರುತ್ತೆ. ಆ ಸಂವೇದನೆ ಎಲ್ಲರ ಸಂವೇದನೆಯಾಗಲ್ಲ, ಆ ಸಂವೇದನೆ ವಿಶಿಷ್ಟವಾದ ಸಂವೇದನೆ ಆಗಿರುತ್ತೆ. ಆ ಸಂವೇದನೆ ಅಂತ ಅನ್ನೋವಾಗ್ಲೇ ಇಲ್ಲಿ ಇರುವಂಥದ್ದೇನು, ಕಾಣುವಂಥದ್ದೇನು, ಆ ಇರುವಂಥದ್ದನ್ನು ಕಂಡು ಕಂಡು ಕಟ್ಟಿಕೊಡುವಂಥದ್ದೇನು, ಈ ಮೂರನ್ನು ನಾವು ಗಮನಿಸಬೇಕಾಗ್ತದೆ. ಇರುವಂಥದ್ದೇನು, ಕಾಣುವಂಥದ್ದೇನು, ನಮ್ಮೆಲ್ಲರಿಗೂ ಕಾಣುತ್ತದೋ, ಕಾಣುವಂಥದ್ದನ್ನು ಅವನು ವಿಶಿಷ್ಟವಾಗಿ ಕಂಡು ಕಟ್ಟಿಕೊಡುವಂಥದ್ದೇನಿರುತ್ತಲ್ಲ ಅದು ಬಹಳ ಮುಖ್ಯ ಆಗ್ತದೆ. ಈ ಹೊತ್ತು ಜಗತ್ತು ಬದಲಾಗ್ತಾ ಇದೆ, ಕಾಲ ಬದಲಾಗ್ತಾ ಇದ್ದ ಹಾಗೇ ನಮ್ಮ ಅಭಿವ್ಯಕ್ತಿನೂ ಬದಲಾಗುತ್ತೆ, ನಮ್ಮ ಒಂದು ಅಭಿಪ್ರಾಯಗಳು ಬದಲಾಗ್ತವೆ, ಹಾಗೆಯೇ ನಮ್ಮ ಅಭಿರುಚಿಯೂ ಬದಲಾಗುತ್ತೆ. ಬದಲಾದ ಜಗತ್ತಿನಲ್ಲಿಯೂ ಕೂಡ ಕಾವ್ಯಗೋಷ್ಠಿ ಇನ್ನೂ ಜನಪ್ರಿಯ ಆಗ್ತಾ ಇದೆ. ಸೇರುವವರ ಸಂಖ್ಯೆ ಎಷ್ಟಾದರೂ ಇರಲಿ, ಯಾಕಂದರೆ ಲಕ್ಷ್ಮೀನಾರಾಯಣ ಭಟ್ರು ಹೇಳಿದ್ದಾರೆ, ನಾನೊಬ್ಬ ಕವಿ, ನನಗೆ ಬೇಕು 5-6 ಕಿವಿ ಅಂತ. ಹಾಗಾಗಿ ಸೇರುವವರ ಸಂಖ್ಯೆ ಎಷ್ಟಾದರೂ ಇರಲಿ, ಕೆಲವು ಕವಿತೆಗಳು ಬೆಂಕಿ ಕಾರಿದರೆ ಕೆಲವು ರಕ್ತ ಕಾರಿದವು, ಕೆಲವು ತಾಯಿಯಂತೆ ಅವನ್ನೆತ್ತಿಕೊಂಡು ಸಂತೈಸಿದವು, ಕೊನೆಗೆ ಬಂದಿದ್ದು ಪ್ರೇಮಿಯಂತಹ ಕವಿತೆ, ನೆಲ ನೀರು ಆಕಾಶದಂತಹ ಕವಿತೆ. ಅದು ಕಡಲಿನ ಹಾಗೆ ಮೊರೆಯುತ್ತಿತ್ತು, ನೆಲದ ಹಾಗೆ ಪರಿಮಳಿಸುತ್ತಿತ್ತು, ಅದು ಎಲ್ಲವನ್ನು ತಬ್ಬಿಕೊಂಡು ಮೈ ಮರೆಯಿತು ಮತ್ತು ಮೈ ಮರೆಸಿತು. ನಾನು ಭಾವಿಸ್ತಾ ಇದ್ದೀನಿ, ನನ್ನ ಆಶಯ ಇಷ್ಟೇ, ಇವತ್ತು ಈ ನೆಲ ನೀರಿನಂತಹ ಕವಿತೆಗಳು ನಮ್ಮ ಈ ಕವಿಗಳಿಂದ ಈ ಹೊತ್ತು ಬರುತ್ತೆ ಅಂತ ಹೇಳಿ. ಏಕೆ ರಾಮಾನುಜನ್ ಒಂದು ಕಡೆ ಕೇಳ್ತಾರೆ, ಕವಿತೆ ಬರೆಯುವುದು ಕಷ್ಟವೇ ಅಂತ. ಅಲ್ಲ, ಬರೆಯದಿರುವುದೇ ಕಷ್ಟ ಅಂತ ಹೇಳ್ತಾರೆ, ಕವಿಯಾದವನಿಗೆ ಬರೆಯದಿರುವುದೇ ಕಷ್ಟ ಅಂತ. ಆದರೆ ಶಿವರುದ್ರಪ್ಪನವರಿಗೆ ಕವಿತೆಗೂ ಕಷ್ಟ ಇದೆ, ಕವಿಗಲ್ಲ, ಅದು ನಾನಂತರ ನೋಡ್ತೀನಿ, ಕವಿತೆಗೂ ಕಷ್ಟ ಇದೆ ಅಂತ ಹೇಳ್ತಾರೆ. ಯಾಕೆಂದರೆ ಕೆಲವು ಕವಿತೆಗಳು ಕರೆದ ಕೂಡಲೇ ಬಂದು ಬಿಡುತ್ತವೆ ಚಿಕ್ಕ ಮಕ್ಕಳ ಹಾಗೆ ಅಂತ. ಆದರೆ ಕೆಲವು ಕವಿತೆಗಳು ಹೊಸಲು ದಾಟಿ ಹೊರಕ್ಕೆ ಬರುವುದಿಲ್ಲ, ಹೊಸದಾಗಿ ಮದುವೆಯಾದ ಹೆಣ್ಣು ಮಗಳ ಹಾಗೆ ಅದಕ್ಕೆ ಮೈ ತುಂಬ ನಾಚಿಕೆ ಅಂತಾರೆ. ಇನ್ನು ಕೆಲವು ಕವಿತೆಗಳು ಮುಂಜಾನೆ ಗಿಡದ ತುಂಬ ಸಮೃದ್ಧವಾಗಿ ಅರಳುವ ಹೂವಿನಂತೆ ಕಂಡ್ರೆ, ಇನ್ನು ಕೆಲವು ಕವಿತೆಗಳು ಎಷ್ಟು ಪುಂಗಿಯುವುದಿದ್ರೂ ಕೂಡ ಹುತ್ತ ಬಿಟ್ಟು ಹೊರಬರದ ಹಾವಿನಂತೆ ಇರ್ತವಂತೆ. ಕೆಲವು ಕವಿತೆಗಳು ಕಾರ್ತಿಕದಲ್ಲಿ ಮನೆ ತುಂಬ ಕಿಲಕಿಲ ನಗುವ ಹಣತೆಗಳಾದರೆ, ಕೆಲವು ಯಾವ ದುರ್ಬೀನಿಗೂ ಸಿಗದೇ ಇರುವಂಥ ಅಪರೂಪದ ನಕ್ಷತ್ರಗಳಾಗಿರ್ತವಂತೆ. ನಾವೆಲ್ಲರೂ ಚಿಕ್ಕನಿಂದ ವಿಸ್ಮಯವನ್ನು ಕಂಡಂಥವರೇನೆ, ಆದರೆ ಬರ್ತಾ ಬರ್ತಾ ಬೆಳೀತಾ ಬೆಳೀತಾ ಆ ವಿಸ್ಮಯ ದಿನ ನೋಡಿ ನೋಡಿ ನೋಡಿ ನಮಗೆ ಪರಿಚಿತ ಆಗಿಬಿಟ್ಟು ಅದನ್ನು ಮರ್ತೇ ಬಿಡ್ತೀವಿ. ಮರ್ತವ್ರು ಏನು ಮಾಡ್ತೀವಿ, ಬೇರೆ ಕಡೆ ವಿಸ್ಮಯಗಳನ್ನು ಹುಡುಕೋಕೆ ಹೋಗ್ತೀವಿ, ಇರೋದನ್ನು ಬಿಟ್ಟು ಇಲ್ಲದೆ ಇರೋದನ್ನು ಹುಡುಕ್ತೀವಿ. ಆದರೆ ಕವಿ ಮನಸ್ಸಿರುತ್ತಲ್ಲ, ಅದಕ್ಕೆ ಬೀಳುವ ಮಳೆಯೂ ವಿಸ್ಮಯ, ಹರಿಯುವ ನೀರೂ ವಿಸ್ಮಯ, ಆ ಹರಿದ ನೀರು ಮತ್ತೆ ಮೋಡವಾಗೋದು ವಿಸ್ಮಯ, ಇವೆಲ್ಲವೂ ವಿಸ್ಮಯವನ್ನು ನೋಡ್ತಾನೆ, ನೋಡಿ ಮತ್ತೆ ಕಟ್ಕೊಡುವ ಪ್ರಯತ್ನವನ್ನು ಮಾಡ್ತಾನೆ. ಆ ವಿಸ್ಮಯ ಇಲ್ಲದೇ ಇದ್ದರೆ ಕವಿ ಆಗೋದಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ನಮ್ಗೆ ಆ ಬೇರೆಗೆ ಇಲ್ಲದೇ ಇದ್ದರೆ ಕವಿ ಆಗೋಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನಾವು ಗಮನಿಸ್ಬೇಕು. ಅದನ್ನೇ ಶಿವರುದ್ರಪ್ಪ ಮಲ್ಲಿಗೆಯನ್ನು ಕಂಡಾಗ ಹೇಳ್ತಾರೆ, ನೋಡು ಇದೋ ಇಲ್ಲರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ, ಇಷ್ಟು ಹಚ್ಚನೆ ಹಸುರ ಗಿಡದಿಂದೆಂತು ಮೂಡಿತು ಬೆಳ್ಳಗೆ. ಅದು ಹಸುರು ಗಿಡ, ಇದು ಹುಟ್ಟಿದ್ದು ಬೆಳ್ಳಗೆ. ನಾವೆಲ್ಲರೂ ನೋಡಿರ್ತೀವಿ ಮಲ್ಲಿಗೆ ಕಿತ್ತು ಮುಡ್ಕೊಂಡಿದ್ದೆ, ಅಲ್ಲ ದೇವರ ಮುಡಿಗೆ ಏರಿಸಿದ್ದೆ ಏರಿಸಿದ್ದು, ಆದರೆ ಇದು ಯಾಕೆ ಹೀಗೆ ಹುಟ್ಟು

0: ವಿಸ್ಮಯ ಮಾತ್ರ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಕವಿ ಅದನ್ನು ಅಷ್ಟಕ್ಕೆ ನಿಲ್ಲಿಸೋದಿಲ್ಲ. ಕವಿ ಅಲ್ಲೊಂದು ಹೇಳ್ತಾರೆ, ಇದು ಹೇಗಿದೆ ಅಂತಂದರೆ, ಕವಿಯ ಮನದಿಂದ ಉದಿಸಿ ಮೆಲ್ಲನೆ ಅರಣಿ ಬರುವಲು ಕಲ್ಪನೆ, ಕವಿಯ ಮನಸ್ಸಿನಿಂದ ಕಲ್ಪನೆ ಉದಿಸಿ ಬರುವ ರೀತಿಯಲ್ಲಿ ಈ ಹಸಿರು ಗಿಡದಿಂದ ಮಲ್ಲಿಗೆ ಬಂದಿದೆ ಎನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಕವಿತೆ ನೀನೇಕೆ ಪದಗಳಲ್ಲೇ ಅವಿತೆ ಅಂತ ಅಂದ್ಬಿಟ್ಟು ಪದಗಳಲ್ಲೇ ಹಿಡ್ಕೊಂಬಂದು ಜೋಡಿಸ್ಬಿಟ್ರೆ ಅದು ಕವಿತೆ ಆಗೋಕ್ಕೆ ಸಾಧ್ಯ ಆಗಲ್ಲ. ನಿಮಗೆಲ್ಲರಿಗೂ ಹೋಗಿತ್ತು, ಕವಿತೆ ಬರೆಯೋದಕ್ಕೆ ಸಿದ್ಧ ಸೂತ್ರಗಳಿಲ್ಲ ಅಂಥೇಳಿ, ನಿಯಮಗಳಿಲ್ಲ ಅಂಥೇಳಿ. ಅಕಸ್ಮಾತ್ ನಿಯಮಗಳಿದ್ರೂ ಕೂಡ ಆ ನಿಯಮ ಮೀರಿ ಬರೆದ್ರೇ ಅದು ನಿಜವಾದ ಕವಿತೆ ಆಗೋಕ್ಕೆ ಸಾಧ್ಯ. ನಿಯಮದಡಿಯಲ್ಲಿ ಚೌಕಟ್ಟಿನಡಿಯಲ್ಲಿ ಬರೆಯೋದಿದ್ದರೆ, ಯೂನಿಫಾರ್ಮ್ ಹಾಕ್ಕೊಂಡು ಕವಿತೆ ಬರೆಯೋದಿದ್ದರೆ ಹೇಗೆ ಕವಿತೆ ಆಗೋಕ್ಕೆ ಸಾಧ್ಯ ಅಂತ. ಅಲ್ಲಿಗೆ ಪಾಂಡಿತ್ಯ ಇದ್ದರೆ ಸಾಲೋದಿಲ್ಲ, ಒಂದು ಸಂವೇದನಾಶೀಲತೆಯೂ ಇರಬೇಕಾಗತ್ತೆ, ನಮ್ಮ ಜೀವನಾನುಭವ ಜೊತೆಗೆ ಬೆರೆತ್ಕೊಳ್ಬೇಕಾಗತ್ತೆ, ಎಲ್ಲಕ್ಕಿಂತ ಮುಖ್ಯವಾಗಿ ಕಾಯುವ ಸಂಯಮವೂ ಬೇಕಾಗುತ್ತೆ. ಒಂದು ಕವಿತೆ ಹುಟ್ಟಿದ ಮೇಲೆ ಹೆಚ್ಚು ಕಾಲ ಜನರ ನಡುವೆ ಇರಬೇಕು, ಜನರ ನಾಲಿಗೆಯಲ್ಲಿ ಜನರ ಮನಸ್ಸಿನಲ್ಲಿ ಉಳಿಯಬೇಕು ಅಂತಂದರೆ, ಜನಕ್ಕೆ ಹತ್ತಿರವಾಗುವ, ಜನಕ್ಕೆ ಪ್ರೀತಿಯುಳ್ಳಂತಹ, ಜನ ಮಾನಸಕ್ಕೆ ಅಗತ್ಯವಾದಂತಹ ಚಿಂತನೆಗಳನ್ನು ಬಿತ್ತುವಂತಹ ಕವಿತೆ ಇದ್ದರೆ ಆಗ ಕವಿತೆಗೆ ಹೆಚ್ಚು ಕಾಲ ಬಾಳಕೆ ಬರುತ್ತೆ. ಈಗ ಸಿದ್ಧಲಿಂಗಯ್ಯವರ ಕವಿತೆಯನ್ನು ಸ್ವಾಮಿಯವರು ಹಾಡಿದರು, ಆ ಕವಿತೆಯೊಳಗಡೆ ಕವಿತೆ ತಾನು ಅನ್ಬೇಕಿದ್ರೆ ಅದು ಏನೇನಾಗಿ ಕವಿತೆ ಆಗಿದೆ ಎನ್ನುವಂಥದ್ದನ್ನು ಪಟ್ಟಿಯನ್ನು ಕೊಡ್ತಾ ಹೋದ್ರಲ್ಲ, ಅದೇ ಆ ಕವಿಯ ಸಾಮರ್ಥ್ಯ, ಆ ಕವಿತೆ ಏನಾಯಿತು ಅನ್ನೋದಕ್ಕೆ ಸಾಮರ್ಥ್ಯ. ಮಾತುವೇ ಕವಿತೆ ಆಗುತ್ತೆ ನಿಜ, ಬರಿದೆ ಆಡುವ ಮಾತು, ಮಾತು ಅದಕ್ಷಲ್ ಅರ್ಥ ಬೇರೆ ಇರುತ್ತೆ. ಒಬ್ಬೊಬ್ಬ ಹೇಗೆ ಹೋಗ್ತಾನೋ ಆ ಗ್ರಹಿಕೆ ತಕ್ಕಂತೆ ಅರ್ಥಗಳ ವಿನ್ಯಾಸಗಳು, ಅರ್ಥಗಳ ಆಳಗಳು ಬದಲಾಗ್ತಾ ಹೋಗ್ತವೆ. ಅದಕ್ಕೆ ಬೇಂದ್ರೆ ಹೇಳ್ತಾರೆ, ಬರೀ ಕಿವಿ ಚಾಚಬೇಡ ಅಂಥೇಳಿ. ನೀನು ಕವಿತೆಯನ್ನು ಕೇಳಿಸ್ಕೊಂಡು ಅರ್ಥ ಮಾಡ್ಕೋತೀನಿ ಅಂತ ಬರೀ ಕಿವಿ ಕೊಟ್ಟರೆ ಕವಿತೆ ನಿಂಗೆ ಬರಲ್ಲ ಅಂತ ಬೇಂದ್ರೆ ಕಿವಿನೇ ಹೆಂಡು ಬಿಡ್ತಾರೆ. ಹಾಗಿದ್ರೆ ಕವಿತೆ ಹೇಗೆ ಅರ್ಥ ಮಾಡ್ಕೋಬೇಕು, ಕವಿ ಹೇಗೆ ಆ ಅನುಭವವನ್ನು ಕವಿತೆಯಾಗಿ ಹೊರಗೆ ತರ್ತಾನೆ ಅನ್ನೋದಿದ್ರೆ, ಮುಳುಗು, ಒಳಗೆ ಮುಳುಗು, ಒಳಗೆ ಮುಳುಗಿ ನಿನಗೆ ಆಗ ಗೊತ್ತಾಗತ್ತೆ ರಸ ತಿಳಿದ ಮೇಲೆ ಗಸಿ ಕೆಳಗೈತೆ ಅನ್ನೋದು. ರಸ ತಿಳಿದ್ರೆ ಗಸಿ ಕೆಳಗೈತೆ ಅನ್ನೋದು ನಿನಗೆ ಅರ್ಥ ಆಗತ್ತೆ. ಅದಕ್ಕೂ ಕೆಳಗೆ ಹೋದರೆ ಆವಾಗ ಬೆರಗಿನಾಗೆ ಬೆರೆತರೆ, ತಿರ್ಗಾ ತಿರ್ಗಾ ತಿರುಗಿದರೆ ನಿನಗೆ ಈ ಸ್ವಾರ್ಥ ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತೇಳಿ. ಈ ಅರ್ಥ ಕಂಡ್ಕೊಳ್ಬೇಕಿದ್ರೆ ಮೇಲ್ನೋಟದ ಮೇಲ್ಪದರದ ಗ್ರಹಿಕೆಯಿಂದ ಸಾಧ್ಯ ಆಗೋದಿಲ್ಲ. ಮುಳುಗಬೇಕು, ತಿರ್ಗಾ ತಿರ್ಗಾ ಮುಳುಗಬೇಕು, ಬೆರೆತಬೇಕು. ಬೆರೆಯುವಾಗ ನಿನಗೆ ಬೆರಗಿರಬೇಕು. ಬೆರಗಿಲ್ಲದೆ ಇದ್ದರೆ, ನಿನಗೆ ಯಾವ ಆಸಕ್ತಿಯೂ ಇಲ್ಲದೆ ಇದ್ದರೆ ಹೇಗೆ ನಿನಗೆ ಕವಿತೆ ಅರ್ಥ ಆಗುತ್ತೆ, ಕವಿ ಹೇಗೆ ಅರ್ಥ ಆಗ್ತಾನೆ? ಹಾಗಾಗಿ ನೀವು ಒಳಗೆ ಮುಳುಗಬೇಕು. ಒಳಗೆ ಬಂದಂಥ ಭಾವ ಹೇಗೆ ಹಾಲನ್ನು ಕಾಯಿಸಿ ಕಾಯಿಸಿ ಕೆನೆಗಟ್ಟಿಸಿದಂತೆ, ಹಾಗೆ ಕವಿಯ ಒಳಗೆಯೂ ಭಾವ ಈ ಒಂದು ತಪಿಸಿ ತಪಿಸಿ ಕೊನೆಗೆ ಆ ತಪದಿಂದಾಗಿಯೇ ಅದೊಂದು ಕವಿತೆಯಾಗಿ ಹೊರಗೆ ಬರೋದಕ್ಕೆ. ಹೊಳಿಲಿಕ್ಕೆ ಹತ್ತದ ಅದೇನಂತ ತಿಳಿವಲ್ದು, ನನಗೇನೋ ತಿಳಿಲಿಕ್ಕೆ ಹತ್ತದ ಅದೇನಂತ ಹೊಳೆಯವಲ್ದು. ಸಮಸ್ಯೆ ನೋಡಿ, ಏನು ಹೊಳಿಲಿಕ್ಕೂ ಹತ್ತಿದೆ ತಿಳಿಲಿಕ್ಕೂ ಹತ್ತಿದೆ, ಅದರದ್ದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದು ಭಾವದ ಬಸಿರು ಸಹಜವಾಗಿ ಹೊಂಬಿದರೆ ಮಾತ್ರ ಕವಿತೆಯ ಪ್ರಸಾದ. ಇಲ್ಲದಿದ್ದರೆ ಪದನ ಜೋಡಿಸ್ಕೊಂಡು ಜೋಡಿಸ್ಕೊಂಡಿಟ್ರೆ ಯಾವ ಅಭಿವ್ಯಕ್ತಿನೂ ಬರೋಕ್ಕೆ ಸಾಧ್ಯ ಆಗಲ್ಲ. ಆ ಭಾವ ಬರಲಿ ಬರಲಿ ಅಂಥೇಳಿ ಕವಿನೂ ಕಾಯ್ತಾನೆ. ಅದನ್ನೇ ಲಕ್ಷ್ಮೀನಾರಾಯಣರ ಭಟ್ರು ಹೇಳೋದು, ಬನ್ನಿ ಭಾವಗಳೇ ನನ್ನೆದೆಗೆ ಬನ್ನಿ, ಬತ್ತಿದೆದೆಯಲ್ಲಿ ಬೆಳೆಯಿರಿ, ಹಸಿರನ್ನು ಪ್ರೀತಿಯ ಮಳೆ ಸುರಿಸಿ ಅಂಥೇಳಿ. ವಸಂತ ಬನ್ನಾಡಿ ಎನ್ನುವ ಕವಿ ಕವಿಯ ಕಷ್ಟವನ್ನೇ ಇತ್ತವರು ಕೇಳಿದ್ರಿ, ಆದರೆ ಕವಿತೆಯ ಕಷ್ಟವೂ ಒಂದಿದೆ ಅನ್ನೋದನ್ನು ವಸಂತ ಬನ್ನಾಡಿ ಹೀಗೆ ಹೇಳ್ತಾರೆ. ಕವಿತೆ ಬಗ್ಗೆ ಜನರಿಗೆ ಏನೇನೋ ಕಲ್ಪನೆಗಳಿವೆ. ಕವಿತೆ ಜಗತ್ತಿಗೆ ಅನಿವಾರ್ಯ ಎಂದೇನೂ ತಿಳಿದುಕೊಂಡಿಲ್ಲ ಅವರು. ಈ ಜನ ಇದು ಅವರೇನು ಅನಿವಾರ್ಯ ಅಂತ ತಿಳ್ಕೊಂಡಿಲ್ಲ. ಕವಿತೆ ಬರೆಯುವುದು ಅತ್ಯಂತ ಸುಲಭ ಅನ್ನೋದು ಆ ಜನರ ದೃಢ ನಂಬಿಕೆ. ಆದರೂ ಕವಿತೆ ಕಂಡರೆ ಅವ್ರಿಗೇನೋ ಹೆದರಿಕೆ, ಹಿಂಜರಿಕೆ. ಕುವೆಂಪುವನ್ನೇ ಗಮನಿಸಿ ಸಾಕು, ಅವರನ್ನು ಎದುರಾಕೊಳ್ಳೋಕ್ಕೆ ಹೋದಂಥವರಿಗೆ ಅವರು ಮಾತಿನ ಮೂಲಕ ಅಲ್ಲ ಕವಿತೆಯ ಮೂಲಕವೇ ಉತ್ತರ ಕೊಟ್ಟಂಗಿದೆ. ಅದಕ್ಕೊಂದು ಘಟನೆ ನಿಮ್ಮ ನೆನಪಿಗೆ ಬರಬಹುದು. ಮಂತ್ರಿಯೊಬ್ಬನನ್ನು ಅವರು ಏನೋ ಬರೆದ್ರು ಅನ್ನೋದಕ್ಕೆ ಸಂದರ್ಭದಲ್ಲಿ ಕುವೆಂಪು ಅವರನ್ನು ನೀವು ಎದುರಾಕೊಂಡ್ರೆ ಅವರು ಇನ್ನೊಂದು ಇಂಥದ್ದು ಅತ್ತೇ ಕವಿತೆ ಬರೀತಾರೆ ಅಂತ. ಬದಲಾಗುತ್ತಿರುತ್ತದೆ ನಿಜ ಜಗತ್ತು ಬೆಳಕಿನ ವೇಗದಲ್ಲಿ, ನಿಜ ಜಗತ್ತು ಬೆಳಕಿನ ವೇಗದಲ್ಲಿ ಬದಲಾಗ್ತಾ ಇದೆ. ಅದರ ನಡುವಿದ್ದೇ ಕವಿತೆ ವ್ಯವಹರಿಸಬೇಕಾಗಿದೆ. ನದಿಯಾಗುವ ಹಕ್ಕಿಯಾಗುವ ಕನಸು ಕವಿಗಲ್ಲ, ಕವಿತೆಗೂ ಇದೆ. ಯಾಕಂದರೆ ಹಕ್ಕಿ ತನ್ನಿಷ್ಟಕ್ಕೆ ಹಾರುತ್ತದೆ, ನದಿ ತನ್ನಿಷ್ಟಕ್ಕೆ ಹರಿಯುತ್ತದೆ. ಹಾಗೆ ಕವಿತೆ ಹೊರಗೆ ಬಂದ ಮೇಲೆ ಕವಿ ಕಂಡ ಅನುಭವಕ್ಕಿಂತ ವಿಶಿಷ್ಟವಾದ ಅನುಭವದ ಹಕ್ಕಿಗಳಾಗಿ ಹಾರ ಬಯಸಿರುತ್ತೆ. ಕವಿ ಕಂಡ ನದಿಗಿಂತ ವಿಶಿಷ್ಟವಾದ ನದಿಯಾಗಿ ಅದು ಹರಿಯ ಬಯಸಿರುತ್ತೆ. ರೆಕ್ಕೆ ಬಲಿತ ಹಕ್ಕಿ ಹಾರಬೇಕು ನಿಜ. ಕಾವ್ಯದ ಹಕ್ಕಿಯೂ ಕೂಡ ತನ್ನ ರೆಕ್ಕೆಯನ್ನು ವಿಶಾಲವಾದ ಸಹೃದಯರ ಬಾನಂಗಳದಲ್ಲಿ ಅದು ಹಾರಿಸ್ಕೊಂಡು ಹಾರ್ತಾ ಇರಬೇಕು. ಕುವೆಂಪು ಅದಕ್ಕೆ ಹೇಳ್ತಾರೆ, ಕಬ್ಬಿಗರು ಅನ್ನೋ ಕವಿತೆಯಲ್ಲಿ, ಕವಿಗಳೇನು ಅಂತಿಂತವರಲ್ಲ, ಸವಿನಿಡಿಯ ಸಿರಿಗುಡಿಯ ಕಟ್ಟುವರು ನಾವು, ಹೊಂಗನಸುಗಳ ಮುಡಿಯ ಮುಟ್ಟುವರು ನಾವು, ಸಿಡಿಲು ಕೆಮ್ಮಿಂಚುಗಳ ಬನಬಾನುಗಳ ಒಡಹುಟ್ಟುಗಳು ನಾವು, ನಮ್ಮ ಇಂದಿನ ಕನಸು ನಿಮ್ಮ ನಾಳೆಯ ಮನಸ್ಸು. ಕವಿ ಹೇಳುವ ಮಾತನ್ನು ಗಮನಿಸಿ, ನಮ್ಮ ಇಂದಿನ ಕನಸು ನೆನ್ನೆದಲ್ಲ ಇದು, ನಮ್ಮ ಇಂದಿನ ಕನಸು ನಿಮ್ಮ ನಾಳೆಯ ಮನಸ್ಸು. ನಮ್ಮುಸಿರಳಿದೆ ಕಿಚ್ಚು, ನಾವು ಇಳಿಯ ನೆಚ್ಚು, ಬದುಕು ಸೋಲಾದರೂ ಕಾಡು ಪಾಲಾದರೂ ಹಾಡು ಬಿಟ್ಟುಳಿದವನ ಪಾಡು ಬೇಡ ಅಂತ. ಎಲ್ಲ ಕವಿಗಳಿಗೂ ಇದೊಂದು ಪ್ರಶ್ನೆ, ಕವಿತೆ ಬಿಟ್ಟುಳಿದವರ ಬದುಕು ಬೇಡ ಅಂತ. ಇಷ್ಟಾಗಿ ಚನ್ನವೀರ ಕಣಿವೆ ಕೇಳ್ತಾರೆ, ಜಾಲಿಸಲಿ ಬಾಳ ಕೊಳೆ ಮಡಿಯಾಗಿರಲಿ ಬದುಕು ಅಂಥೇಳಿ. ಕವಿತೆಯಿಂದ ಆಗಬೇಕಾದ ಕೆಲಸ ಇದ್ದೇನೆ, ಬಾಳ ಕೊಳೆಯನ್ನು ತೆಗೆದು ಬದುಕನ್ನು ಮಡಿಯಾಗಿರುವಂತೆ ಮಾಡಬೇಕಂಥೇಳಿ. ನರಸಿಂಹಸ್ವಾಮಿನೂ ಅದನ್ನೇ ಕೇಳ್ತಾರೆ, ಭೇದವರಿಯದು ನೀಲಿಯ ಗಗನ, ಒಂದೇ ಮಣ್ಣಿಂದ ಎಲ್ಲರ ಜನನ, ಒಂದೇ ದಿಕ್ಕಿನಲ್ಲಿ ಎಲ್ಲರ ಪಯಣ ಅಂತ. ಎಲ್ಲರಿಗೆ ಒಳಿತನು ಬಯಸಲಿ ಕವನ, ಅದು ಅಬ್ಬರದಿಂದನಾದರೂ ಕವಿತೆ ಹೊರಗೆ ಬಂದಿರಲಿ, ಮೃದು ಮಾತಿನಿಂದನಾದರೂ ಹೇಳಿರಲಿ, ಒಟ್ಟಲ್ಲಿ ಅದರ ಆಶಯ ಏನಿರಬೇಕು, ಎಲ್ಲರಿಗೂ ಒಳಿತನೇ ಬಯಸಲಿ ಅಂತೇಳಿ. ಅದನ್ನೇ ಎಮ್ ಆರ್ ಕಮಲ ಅವರು ಒಂದು ತುಂಬ ಸುಪ್ರಸಿದ್ಧವಾದ ಅವರ ಭಾವಗೀತೆ ಸಲ್ಲಿವು ಕೇಳಿದಿರಿ, ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ, ಕಪ್ಪು ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು ದೂರದಲ್ಲಿ ತೀರವಿದೆ ಎಂದು ತೋರಲು ಆ ಬೆಳಕು ಬೇಕು ಅಂತೇಳಿ. ನನ್ನ ಪ್ರಕಾರ ಕವಿತೆ ಕೂಡ ಅಮ್ಮನ ಹಾಗೆ ನಮ್ಮನ್ನು ಸಂತೈಸುತ್ತೆ. ಅದನ್ನು ಆಗಲೇ ನಾನು ಸವಿತಾ ನಾಗಭೂಷಣರ ಕವಿತೆಯಲ್ಲಿ ಹೇಳಿದ್ದು, ಅಮ್ಮನಂತೆ ಬಂದು ಸಂತೈಸಿತು ತಬ್ಬಿಕೊಂಡು ಅಂತ. ಆದರೆ ಮಳೆ ಹೇಗೆ ಬರಬೇಕು ಅನ್ನೋದಕ್ಕೆ ಸವಿತಾ ನಾಗಭೂಷಣ ನಾಲ್ಕು ಮಾತು ಹೇಳ್ತಾರೆ. ಅದನ್ನು ಕೇಳಿ, ಮಳೆ ಬರಲಿ ಆದರೆ ಹಸಿರು ಹೊಲ ಗದ್ದೆಗಳನ್ನು ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ ಅಂತ. ನೀವು ಅಪ್ಲೈ ಮಾಡ್ಕೋಬೇಕು, ಯಾತ್ಯಾತಕ್ಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ಅಪ್ಲೈ ಮಾಡ್ಕೋಬೇಕು. ಮಳೆ ಬರಲಿ ಆದರೆ ಹುಲ್ಲಿನ ಚಾವಣಿಗಳನ್ನು ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕದಿರಲಿ, ನೊಂದ ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ, ಧೋ ಎಂದು ಸುರಿದು ಹೊರಟಾಗ ನೆಲಮುಗಿಲು ನಗಲಿ ಏಳು ಬಣ್ಣಗಳಲ್ಲಿ. ಹೀಗೆ ಮಳೆ ಬರಬೇಕು. ಆದರೆ ಮಳೆ ಬಂದರೆ ಬೇಂದ್ರೆ ಬಿಡ್ತಾರ? ಬೇಂದ್ರೆ ಬಿಡೋಕೆ ಸಾಧ್ಯನಾ? ಗುಡ್ಡ ಗುಡ್ಡ ಸ್ಥಾವರಲಿಂಗ ಅವಕ ಅಭ್ಯಂಗ ಎರಿತಾವನ್ನು ಹಾಗೆ ಕುಡ್ಯಾವ ಮೋಡ ಸುತ್ತೆಲ್ಲ ನೋಡ ಅನ್ನುವ ಬೇಂದ್ರೆ ಹೊರಗೆ ಬರ್ತಾರೆ. ಹೊರಗೆ ಬರ್ತಾರೆ ಒಳಗೆ ಬರ್ತಾರೆ ಅನ್ನುವಾಗ ನನಗೆ ಒಂದು ಮಾತು ನೆನಪಿಗೆ ಬರುತ್ತೆ. ಒಬ್ಬ ಶಿಷ್ಯ ಇದ್ದ ಆಶ್ರಮದಲ್ಲಿ, ಅವನು ಮಳೆ ಬರೋದನ್ನು ನೋಡಿ ಹೇಳ್ತಾನೆ, ಮಳೆ ಬರ್ತಾ ಇದೆ ಒಳಗೆ ಬನ್ನಿ ಅಂತ. ಅಷ್ಟರಲ್ಲಿ ಆಶ್ರಮದೊಳಗಿದ್ದಂಥ ಒಬ್ಬ ಸಂತ ಬಂದು ಅಂಗಳಕ್ಕೆ ಬಂದು ನಿಂತ್ಕೊಂಡು ಹೇಳ್ತಾನೆ, ಮಳೆ ಬರ್ತಾ ಇದೆ ಎಲ್ಲರೂ ಹೊರಗೆ ಬನ್ನಿ ಅಂತ. ನೀವು ಯಾವುದನ್ನು ತೊಗೋಬೇಕು ಅದು ನಿಮ್ಮ ಗ್ರಹಕ್ಕೆ ಬಿಟ್ಟಿದೆ. ಒಳಗೆ ಬನ್ನಿ ಅನ್ನೋದು ಯಾವ ಅರ್ಥದಲ್ಲಿ, ಹೊರಗೆ ಬನ್ನಿ ಅನ್ನೋದು ಯಾವುದರ್ಥದಲ್ಲಿ? ಬೇಂದ್ರೆ ಕೂಡ ಅದು ಹೇಳ್ತಾರೆ, ಮಳೆ ಬರುವ ಕಾಲಕ್ಕೆ ಒಳಗೆ ಹಾಕ ಕೂತೇವು, ಇಳಿಯೊಡನೆ ಜಳಕ ಮಾಡೋಣ ನಾವು, ಮೋಡಗಳ ಆಟ ನೋಡೋಣ ಅಂಥೇಳಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಕುವೆಂಪು ಬಿಡೋದುಂಟೆ, ನೀರು ನೀರು ನೀರು ಕಾರು ತೆಗೆದು ಕಾರು, ನೋಡುತ್ತಿರುವ ಕವಿನಯನಂ ನಂದದಿಂದೆ ಆನಂದದಿಂದೆ ನೀರು ಅಂತಾರೆ. ನಮ್ಮೂರಿನ ಕವಿ ರಾಜೇಂದ್ರ ಪ್ರಸಾದ್ ಅವನ ಮಾತಿನಿಂದನೇ ಇವತ್ತಿನ ನನ್ನ ಮಾತನ್ನು ಮುಗಿಸ್ತೀನಿ. ಮಳೆಯಲ್ಲಿ ಮಿಂದಾಗಲೆಲ್ಲ ಕವಿ ಅರ್ಧ ಮಗು ಅರ್ಧ ದೇವರಾಗಿ ಬಿಡುತ್ತಾನೆ. ಎಂಥ ಉಪಮೆ! ಮಳೆಯಲ್ಲಿ ಮಿಂದಾಗಲೆಲ್ಲ ಕವಿ ಅವನು ಎಷ್ಟೇ ದೊಡ್ಡವನಾಗಿರ್ಬೋದು, ಎಷ್ಟೇ ಹೆಸರುವಾಸಿಯಾಗಿರ್ಬೋದು, ಅರ್ಧ ಮಗು ಅರ್ಧ ದೇವರಾಗಿ ಬಿಡುತ್ತಾನೆ. ತೊಟ್ಟಿಲನ್ನೋ ತೇರನ್ನೋ ಏರುವುದು ಬಾಕಿ, ಉತ್ಸವವೋ ಉಲ್ಲಾಸವೋ ತೀರದ ಬೇಬಾಕಿ. ನಾವೆಲ್ಲರೂ ಈ ಹೊತ್ತು ಇಲ್ಲಿ ಸೇರಿದ್ದೇವೆ ಮುಂಗಾರು ಮಳೆ ಇಳಿಯ ಕಾವ್ಯಧಾರೆಯಲ್ಲಿ. ಆ ತೊಟ್ಟಿಲಲ್ಲಿ ತೂಕೊಳ್ಳೋಣ, ಇಲ್ಲಿದ್ರೆ ತೇರನ್ನಾದರೂ ಏರೋಣ, ಕಾವ್ಯಧಾರೆಯ ಸುಖವನ್ನು ಸವಿಯೋಣ ಅಂಥೇಳಿ ನಾನೊಂದು ಕವಿತೆಯನ್ನು, ಯಾಕಂದರೆ ಕವಿಯೆಲ್ಲ ನಾನು ಹೇಳಿದ್ರು, ನಾನೊಂದು ಕವಿತೆಯನ್ನು ಹೇಳಿ ಈ ಮಾತನ್ನು ಮುಗಿಸ್ತೇನೆ. ಇದರ ಹೆಸರು ಅಜ್ಜನ ಗಡಿಯಾರ ಅಂಥೇಳಿ.
1: ಅಚ್ಚ ಕಾಸಿಗೆ ಕಾಸು ಕೂಡಿಸಿ ಕಷ್ಟದ ಕಾಲದಲ್ಲೇ ಕೊಂಡಿದ್ದ, ಕೀ ಕೊಟ್ಟರೆ ಕಾಲ ತೋರಿಸುವ ದೊಡ್ಡ ಪೆಂಡುಲಂ ಗಡಿಯಾರ, ಕೀ ತಿರುಗಿಸುವಾಸೆ ಮೊಮ್ಮಗನಿಗೆ, ಅಜ್ಜನಿಗೋ ಆತಂಕ ಚಡಪಡಿಕೆ. ಅಳತೆ ಮೀರಿ ಸ್ಪ್ರಿಂಗಾಳಾದರೆ ಸಮಯ ತಿಳಿಯುವ ಬಗೆ ಹೇಗೆ, ಮಾತಿಗಾಸರೆಯ ಮೊಮ್ಮಗನ ಆಸೆ. ಅಜ್ಜನಿಗೆ ಆಸರೆ ಯಾರು? ಮಾತಿಗೆ ಮೊಮ್ಮಗನ. ಮಾತಿಗಾಸರೆಯ ಮೊಮ್ಮಗನ ಆಸೆ, ಕೀರಿ ಕೈ ಇತ್ತ ಮನದಲ್ಲಿಟ್ಟ ಲೆಕ್ಕ, ಮೊಮ್ಮಗನಿಗೆ ತಿರುಗಿಸಿದ ಸಂಭ್ರಮ, ಲೆಕ್ಕ ತಪ್ಪಲಿಲ್ಲ ಅಜ್ಜನ ಸಮಾಧಾನ. ಗಂಟೆ ಗಂಟೆಗೆ ದಂಡಣಿಸಿ ಟಿಕ್ ಟಿಕ್ ಎಂದು ದಶಕ ಕಾಲ ಎಚ್ಚರಿಸಿದ ಗಡಿಯಾರವೆಂದು ಸ್ಪ್ರಿಂಗೂ ಸರಿ ಇದ್ದು ನಿದ್ರಿಸಿದೆ, ಗಡಿಯಾರವೆಂದು ಸ್ಪ್ರಿಂಗೂ ಸರಿ ಇದ್ದು ನಿದ್ರಿಸಿದೆ. ಲೆಕ್ಕವಿಟ್ಟು ಕೀಲಿ ತಿರುಗಿಸುತ್ತಿದ್ದ ಅಜ್ಜ ಲೆಕ್ಕ ಮುಗಿಸಿ ಆಕಾಶಕಾಯವಾದ, ತಿರುಗಿಸುವಾಸೆಯ ಬೊಮ್ಮಗನೀಗ ತಂದಿದ್ದಾನೆ ಸದ್ದಿರದ ಗಡಿಯಾರ. ಮಾತನ್ನೇ ಮರೆತ ಮನೆಯಲ್ಲೀಗ ಸದ್ದೇ ಇರದೆ ಸರಿಯುತ್ತಿದೆ ಕಾಲ. ನಮಸ್ಕಾರ.
2: ಇದುವರೆಗೆ ಆಕಾಶವಾಣಿಗೆ 90 ವರ್ಷ ತುಂಬಿದ ಹೊತ್ತಲ್ಲಿ ಮೈಸೂರು ಆಕಾಶವಾಣಿ ಮಂಡ್ಯದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಕಾರ್ಯಕ್ರಮದಲ್ಲಿ ಕನ್ನಡ ಕಾವ್ಯ ಜಗತ್ತು ಈ ಕುರಿತು ಪ್ರೊಫೆಸರ್ ಲೀಲಾ ಅಪ್ಪಾಜಿ ಅವರು ಮಾಡಿದ್ದ ಭಾಷಣದ ಧ್ವನಿಮುದ್ರಣದ ಪ್ರಸಾರವಾಯಿತು. ವೇಳೆ 8 ಗಂಟೆ.
3: ಆಕಾಶವಾಣಿ ಮೈಸೂರು. ಕನ್ನಡ ಭಾರತಿ ತಿಂಗಳ ಸಾಹಿತ್ಯ ಸಂಚಿಕೆ. ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡದ ವಚನಗಳು, ಈ ಕುರಿತು ಅನುವಾದಕರಾದ ಡಾಕ್ಟರ್ HS ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ ಅವರೊಡನೆ ಚರ್ಚೆ. ಇವರೊಂದಿಗೆ ಭಾಗವಹಿಸಿದ್ದಾರೆ ಡಾಕ್ಟರ್ ಶಭಾನಾ.
4: ಕೇಳುಗರೆ, ಕನ್ನಡ ಭಾರತಿ ತಿಂಗಳ ಸಾಹಿತ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಕನ್ನಡ ಸಾಹಿತ್ಯ ಎಷ್ಟು ವಿಸ್ತಾರವಾಗಿ ಬೆಳೀತಾ ಇದೆ ಅನ್ನುವಂತಹದ್ದು ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯನೇ. ಬೇರೆ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಅನುವಾದಗೊಂಡು ಬರ್ತಿರುವಂತಹ ಕೃತಿಗಳು ಅಥವಾ ನಮ್ಮ ಭಾಷೆಯಿಂದ ಈಗಾಗಲೇ ಅನುವಾದಗೊಂಡಿರುವಂತಹ ಕೃತಿಗಳು ಇವೆಲ್ಲವನ್ನ ಆಧಾರವಾಗಿಕೊಂಡು ಇವತ್ತು ಬೆಳೀತಾ ಇರುವಂತಹ ರೀತಿಯನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಕನ್ನಡ ಭಾಷೆಯನ್ನ ಮಾತನಾಡ್ತಿರುವಂತಹ ಅದನ್ನ ಬಳಸ್ತಾ ಇರುವಂತಹ ನಾವುಗಳು ಧನ್ಯ ಅಂತಾನೆ ಅನ್ಸುತ್ತೆ. ಕನ್ನಡ ಸಾಹಿತ್ಯದಲ್ಲಿ 12ನೇ ಶತಮಾನ ಸಾಕಷ್ಟು ದೊಡ್ಡ ಕ್ರಾಂತಿಯನ್ನೇ ತಂದಿಡ್ತು. ಅದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ವಚನಗಳ ಮೂಲಕ ಮಾನವೀಯ ನೋಟದಲ್ಲಿ ಹೇಗೆ ನೋಡಬೇಕು ಇಡೀ ಸಮಾಜವನ್ನು ಅನ್ನುವಂತಹದ್ದು ಬಸವ ತತ್ವ ಆಗಿರಲಿ ಅಥವಾ ವಚನ ಸಾಹಿತ್ಯ ಆಗಿರಲಿ ನಮಗೆಲ್ಲರಿಗೂ ಅದು ಬೋಧಿಸ್ತು ಅನ್ನುವಂಥದ್ದು ತಮಗೆ ತಿಳಿದಿರುವಂತಹ ವಿಷಯನೇ. ಏಕೆ ರಾಮಾನುಜಂ ಅವರು ಸ್ಪೀಕಿಂಗ್ ಆಫ್ ಶಿವ ಅನ್ನುವಂತಹ ಕೃತಿಯನ್ನು ತಂದು ಕನ್ನಡದಲ್ಲಿ ಇರುವಂತಹ ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ್ಮ ಇವರೆಲ್ಲರ ವಚನಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದಿರುವಂತಹ ವಿಷಯನೇ. ಇವತ್ತು ನಮ್ಮೊಟ್ಟಿಗೆ ಪ್ರಸಿದ್ಧ ಅನುವಾದಕರು ಹಾಗೆ ನಿವೃತ್ತ ಕನ್ನಡ ಅಧ್ಯಾಪಕರಾಗಿರುವಂತಹ ಪ್ರೊಫೆಸರ್ HS ಹರಿಶಂಕರ್ ಅವರು ಹಾಗೆ ಡಾಕ್ಟರ್ ಗಲೀನಾ ಅನ್ನುವಂತಹರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದರೆ, ಪ್ರೊಫೆಸರ್ HS ಹರಿಶಂಕರ್ ಅವರ ಸಹಕಾರದ ಮೂಲಕ ಡಾಕ್ಟರ್ ಗಲೀನಾ ಅವರು ಕನ್ನಡದ ವಚನಗಳನ್ನು ರಷ್ಯನ್ ಭಾಷೆಗೆ ಅನುವಾದ ಮಾಡಿದ್ದಾರೆ ಅನ್ನುವಂತಹದ್ದು ಬಹಳ ವಿಶೇಷ. ಬನ್ನಿ ಅವ್ರ ಜೊತೆಗೆ ಮಾತನಾಡೋಣ. ಡಾಕ್ಟರ್ ಗಲೀನಾ ಅವರೇ, ಪ್ರೊಫೆಸರ್ HS ಹರಿಶಂಕರ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
5: ನಮಸ್ಕಾರ.
6: ಎಲ್ಲರಿಗೂ ನಮಸ್ಕಾರ.
4: ಪ್ರೊಫೆಸರ್ HS ಹರಿಶಂಕರ್ ಸರ್, ಹೇಳಿ, ಹೇಗೆ ಡಾಕ್ಟರ್ ಗಲೀನಾ ಅವರಿಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯಿತು? ಅವರು ಮೂಲತಃ ರಷ್ಯಾದಲ್ಲಿ ಇರುವಂತಹವರು, ಅವ್ರು ಹೇಗೆ ಇಲ್ಲಿಗೆ ಪ್ರಯಾಣ ಮಾಡಿ ಬಂದರು, ಅವರಿಗೆ ವಚನಗಳು ಹೇಗೆ ಪ್ರಭಾವಿಸ್ತು, ಯಾಕೆ ಅವರಿಗೆ ಅನುವಾದ ಮಾಡಬೇಕು ಅಂತ ಅನ್ನಿಸ್ತು, ಅದೆಲ್ಲದಕ್ಕೂ ನೀವು ಬೆನ್ನೆಲುಬಾಗಿ ನಿಂತ್ರಿ, ನಮ್ಮ ವಚನಗಳು ರಷ್ಯನ್ ಭಾಷೆಗೆ ಅನುವಾದಗೊಂಡು ಅಲ್ಲಿ ಪುಸ್ತಕ ಕೂಡ ಪ್ರಕಟ ಆಗಿದೆ, ಈ ಪಯಣ ಹೇಗಿತ್ತು?
5: ಬಹಳ ಸಂತೋಷದ ಹಾಗೂ ಬಹಳ ಅತ್ಯಮೂಲ್ಯವಾದಂತಹ ಪ್ರಶ್ನೆಯನ್ನು ಕೇಳಿದ್ದೀರಿ. ನಿಮಗೆ ಮೊದಲಿಗೆ ಧನ್ಯವಾದ. ಡಾಕ್ಟರ್ ಗಲೀನಾ ಅವರು ರಷ್ಯಾದವರು, ಮಾಸ್ಕೋದಲ್ಲಿದ್ದಾರೆ ಈಗ. ಅಲ್ಲಿಂದ ಅವರಿಗೆ ಭಾರತದ ICSR ಸಂಸ್ಥೆಯಿಂದ ಅವರಿಗೆ ಫೆಲೋಶಿಪ್ ಸಿಕ್ತು. ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಬಂದರು. ಆಂಥ್ರೋಪಾಲಜಿ ವಿಭಾಗದಲ್ಲಿ, ಮಾನವಶಾಸ್ತ್ರ ವಿಭಾಗದಲ್ಲಿ ಅವರಿಗೆ ಒಂದು ವಿದ್ಯಾರ್ಥಿ ವೇತನ ಸಿಕ್ತು. ಹಾಗೆ ಬಂದಾಗ ಅವರು ಆರಿಸಿಕೊಂಡಂತಹ ವಿಷಯ ಭಾರತದ ಅತ್ಯಂತ ಪ್ರಾಚೀನ ವೈದ್ಯಕೀಯ ಶಾಸ್ತ್ರವಾದಂತಹ ಆಯುರ್ವೇದ, ಮತ್ತು ಅಷ್ಟೇ ಪ್ರಾಚೀನವಾದಂತಹ ಟಿಬೆಟ್ಟಿನ ಒಂದು ವೈದ್ಯ ಶಾಸ್ತ್ರ, ಇವೆರಡರ ಮಧ್ಯೆ ಇರುವಂತಹ ಸಾಮ್ಯಗಳು, ಇವುಗಳ ಮಧ್ಯೆ ಇರುವಂತಹ ವೈಷಮ್ಯಗಳು, ಇವುಗಳನ್ನು ತುಲನಾತ್ಮಕವಾಗಿ ಪರಿಚಯ ಮಾಡಿಕೊಳ್ಬೇಕು, ಓದಬೇಕು, ಅಭ್ಯಾಸ ಮಾಡಬೇಕು. ಆ ಮೂಲಕ ಭಾರತೀಯರಿಗೆ ಟಿಬೆಟಿಯನ್ ಔಷಧ ಏನೇನಿದೆ, ಹರ್ಬ್ಸ್ಗಳೇನೇನಿದೆ, ಮೂಲಿಕೆಗಳೇನಿವೆ, ಅವುಗಳನ್ನೆಲ್ಲ ಪರಿಚಯ ಮಾಡಿಕೊಡ್ಬೇಕು. ಅದೇ ರೀತಿ ಇತರರಿಗೆ, ಟಿಬೆಟಿಯನ್ರಿಗಾಗ್ಬೋದು ಅಥವಾ ಇಂಗ್ಲೀಷರಿಗಾಗ್ಬೋದು, ರಷ್ಯನ್ರಿಗಾಗ್ಬೋದು ಅಥವಾ ಬೇರೆ ದೇಶದವ್ರಿಗಾಗ್ಬೋದು, ಹೇಗೆ ನಮ್ಮ ಭಾರತೀಯ ಆಯುರ್ವೇದ ಪದ್ಧತಿ ಇದೆ, ಅಲ್ಲಿ ಏನೇನು ಸಿಗುತ್ತೆ ಗಿಡಮೂಲಿಕೆಗಳು, ಅಲ್ಲಿ ಏನೇನು ಔಷಧಿಗಳನ್ನು ತಯಾರು ಮಾಡ್ತಾರೆ, ಇವರ ಎರಡುಗಳ ನಡುವೆ ಇರುವಂಥ

0: ಸಾಮ್ಯವನ್ನು ಕುರಿತು ಅವರು ಅಧ್ಯಯನ ಮಾಡಿದ್ದಾರೆ. ಈಗ 2-3 ತಿಂಗಳ ಕೆಳಗೆ ಅವರಿಗೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ. ಡಾಕ್ಟರ್ ಗಲೀನಾ ಅವರು 5 ವರ್ಷದಿಂದ ಮೈಸೂರಿನಲ್ಲೇ ಇದ್ದಾರೆ. ಮೈಸೂರಿಗರೇ ಆಗಿದ್ದಾರೆ ಒಂದು ವಿಧದಲ್ಲಿ. ಅವರ ಭೇಟಿ ನನಗೆ ಅಚಾನಕ್ಕಾಗಾಯಿತು, ಆದರೆ ಇತ್ತೀಚೆಗೆ, ಅದು 1 ವರ್ಷದ ಕೆಳಗೆ. ಆ 1 ವರ್ಷದ ಕೆಳಗೆ ಅಚಾನಕ್ ಭೇಟಿಯಾದಾಗ ಅವ್ರನ್ನ ನಾನು ಪ್ರಶ್ನೆ ಮಾಡಿದೆ, ನೀವು 4 ವರ್ಷದಿಂದ ಇಲ್ಲೇ ಮೈಸೂರಿನಲ್ಲಿದ್ದೀರಾ, ಕನ್ನಡವನ್ನು ಕಲ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದೆ. ಆಗ ಅವರು ಹೇಳಿದರು, ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ನನಗೆ, ನಾನು ಭಾರತೀಯ ಸಂಸ್ಥಾನ ಇದೆಯಲ್ಲ ಅಲ್ಲಿ ಡಿಪ್ಲೊಮೋ ಇನ್ ಕನ್ನಡ ಮಾಡಿದೆ, ಆದರೆ ಅಷ್ಟು ಸರಿಯಾಗಿ ಅಲ್ಲಿ ನನಗೆ ಕನ್ನಡದ ಬಗ್ಗೆ ಹೆಚ್ಚು ಪರಿಶ್ರಮ ಆಗಲಿಲ್ಲ, ದಯವಿಟ್ಟು ನೀವೇನಾದರೂ ಕನ್ನಡವನ್ನು ಹೇಳ್ಕೊಡ್ತೀರಾ, ಮುಂದುವರಿಸ್ಬೇಕು ಅಂತ ನನಗೆ ಆಸೆ ಇದೆ ಅಂತಂದರು. ಆಗಲಿ ಅಂತ ಹೇಳಿಬಿಟ್ಟು ಅವರನ್ನು ಕನ್ನಡ ಕಲಿಸೋದಕ್ಕೆ ಆರಂಭ ಮಾಡಿದೆ. ಅವರಿಗೆ ವ್ಯಾಕರಣ ಕಲಿಸಿದೆ ಆರಂಭದಲ್ಲಿ. ಆಮೇಲೆ ನಮ್ಮ ಕನ್ನಡ ಸಾಹಿತ್ಯದ ಕೆಲವು ಪ್ರಮುಖ ಘಟ್ಟಗಳೇನಿದೆ, ಪಂಪನಿಂದ ಹಿಡಿದು ಕುವೆಂಪುವರೆಗೆ ಏನು ಘಟ್ಟಗಳಿದೆ, ಅಲ್ಲಿಗಿರುವಂತಹ ಪ್ರಮುಖ ಕವಿಗಳ ಬಗ್ಗೆ 4-4 ಮಾತುಗಳನ್ನು ಹೇಳಿದೆ, ಅವ್ರನ್ನ ಪರಿಚಯ ಮಾಡಿಕೊಟ್ಟೆ. ಪಂಪನ ಪದ್ಯವನ್ನು ಹೇಳಿಬಿಟ್ಟು ಹೇಗೆ ಪಂಪ ಅದನ್ನು ಬರೆದಿದ್ದಾನೆ, ಹೇಗೆ ಹಳೆಗನ್ನಡದಲ್ಲಿದ್ದರೂ ಕೂಡ ಆಧುನಿಕ ಜಗತ್ತಿಗೂ ಕೂಡ ಇಂದಿಗೂ ಅದು ಪ್ರಸ್ತುತವಾಗಿದೆ, ಈ ಥರದ್ದೆಲ್ಲ ಹೇಳಿದೆ ನಾನು ಅವ್ರಿಗೆ. ಭಾಳ ಸಂತೋಷ ಆಯಿತು. ಯಾವಾಗ ನಾವು 12ನೇ ಶತಮಾನದ ಬಸವಣ್ಣನವರ ವಚನಗಳನ್ನಾಗಲಿ, ಅಕ್ಕ ಮಹಾದೇವಿಯ ವಚನಗಳನ್ನಾಗಲಿ, ಅಲ್ಲಮ್ಮ ಪ್ರಭುಗಳ ವಚನಗಳಾಗಲಿ, ಅವುಗಳನ್ನು ಹೇಳಿದಾಗ ಅವರಿಗೆ ಭಾಳ ಆಸಕ್ತಿ ಉಂಟಾಯಿತು. ಸರ್, ಇದನ್ನು ನಾವು ಯಾಕೆ ರಷ್ಯನ್ ಭಾಷೆಗೆ ಅನುವಾದ ಮಾಡಬಾರ್ದು ಅನ್ನಿಸ್ತು. ನನಗೂ ಕೂಡ ರಷ್ಯನ್ ಭಾಷೆ ಚೆನ್ನಾಗಿ ಬರ್ತಾ ಇದ್ದದ್ದರಿಂದ, ನಾನು 2 ವರ್ಷ ಕಾಲ ರಷ್ಯಾದಲ್ಲಿ ಇದ್ದದ್ದರಿಂದ ಆಗಬಹುದು ಇದನ್ನು ಮಾಡೋಣ ಅಂತ ಹೇಳಿ ದಿನ ಕೂತ್ಕೊಂಡು ನಾವಿಬ್ಬರೂ ಅದನ್ನು, ನಾನು ಹೇಳೋದು, ಅವರು ಅದನ್ನು ಅರ್ಥ ಮಾಡಿಕೊಳ್ಳೋದು, ಹೀಗೆ ನಡೆದು ಕೊನೆಗೆ ಒಂದು 70 ವಚನಗಳನ್ನು ನಾವು ರಷ್ಯನ್ ಭಾಷೆಗೆ ಅನುವಾದ ಮಾಡಿದ್ವಿ. ಆಮೇಲೆ ಆ 70 ವಚನಗಳಲ್ಲಿ 50ನ್ನು ಆರಿಸಿಕೊಂಡು ಆ 50 ವಚನಗಳಿಗೂ ಕೂಡ ಗಲೀನಾ ಅವರು ಅದಕ್ಕೆ ಕಾಮೆಂಟ್ರಿ ಬರೆದರು. ಬಹಳ ಚೆನ್ನಾಗಿ ಅದ್ಭುತವಾದಂತಹ ಕಾಮೆಂಟ್ರಿ ಅದು. ಅದನ್ನು ಮಾಸ್ಕೋದ ಒಂದು ಪ್ರಕಾಶನ ಸಂಸ್ಥೆ ಪ್ರಕಟ ಮಾಡಿದೆ. ಅದು 2-3 ದಿವಸದ ಕೆಳಗೆ ಮಾಸ್ಕೋದ ಅಂಗಡಿಗಳಲ್ಲಿ ಅದು ಮಾರಾಟಕ್ಕೆ ಬಂದಿದೆ ಅನ್ನೋದು ಸುದ್ದಿ ಕೇಳಿ ನಮಗೆ ಸಂತೋಷ ಆಯಿತು. ಇಷ್ಟು ಗಲೀನಾ ಅವರ ಪರಿಚಯದ ಬಗ್ಗೆ ನಾನು ಹೇಳಬಹುದಾದದ್ದು.
1: ನೀವು ಕೂಡ ರಷ್ಯಾ ಭಾಷೆಯಿಂದ ಸಾಕಷ್ಟು ಕೃತಿಗಳನ್ನು ಕನ್ನಡಕ್ಕೆ ತಂದಿದ್ದೀರಾ ಸರ್. ಕನ್ನಡದ ಕೃತಿಗಳನ್ನು ಕೂಡ ಬೇರೆ ಬೇರೆ ಭಾಷೆಗೆ ಅನುವಾದ ಮಾಡಿದ್ದೀರಾ. ಹಾಗಾಗಿ ಇದೊಂಥರ ಅಪರೂಪದ ಒಂದು ನಂಟು ಅಂತ ಅನಿಸುತ್ತೆ. ಅಚಾನಕ್ಕಾಗಿ ಪರಿಚಯ ಆಗಿ ರಷ್ಯಾ ಭಾಷೆ ನಿಮಗೂ ಕೂಡ ತಿಳಿದಿದ್ದ ಕಾರಣಕ್ಕಾಗಿ ಇದು ಸಾಧ್ಯ ಆಯ್ತೇನೋ ಅಂತ ಅನಿಸುತ್ತೆ.
0: ಖಂಡಿತ ಖಂಡಿತ, ನಿಜ, ನೀವು ಹೇಳಿದ್ದು ನಿಜ.
1: ಸರ್, ಇವರಿಗೆ ವಚನನೇ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು, ವಚನ ಅನುವಾದ ಮಾಡುವ ಹಾಗೆ ಅಂತ ಅಂದ್ಕೊಂಡು?
0: ಅಲ್ಲಿ ಏನು ವಿಶೇಷ ಕಾರಣ ಇಲ್ಲ. ವಚನಗಳನ್ನು ಹೇಳ್ತಾ ಇದ್ದಾಗ, ಅದನ್ನು ಅಧ್ಯಯನ ಮಾಡಿದಾಗ ಅವ್ರಿಗೆ ಅನ್ನಿಸ್ತು ಈ ವಚನಗಳು ಎಷ್ಟೊಂದು ಇದರಲ್ಲಿ ಮೌಲ್ಯಯುತವಾದ. ಆಮೇಲೆ ಇನ್ನೊಂದೇನು ಅಂತಂದರೆ ಇದು ಸಾರ್ವಕಾಲಿಕವಾದ, ಬರೀ ಭಾರತಕ್ಕೆ ಅಥವಾ ಬರೀ ಕರ್ನಾಟಕ ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ. ಕಳಬೇಡ ಕೊಲಬೇಡ, ಹುಸಿಯನ್ನು ಉಡಿಯಲು ಬೇಡ, ಇದು ಎಲ್ರಿಗೂ ಅನ್ವಯ ಆಗುವಂತ,
1: ಇವತ್ತಿಗೂ ಮುಂದೆಯೂ ಕೂಡ
0: ಎಲ್ಲರಿಗೂ ಅನ್ವಯ, ಜಗತ್ತಿಗೆ ಅನ್ವಯ ಆಗುವಂತ. ಆಮೇಲೆ ಸಂಪ್ರದಾಯದಲ್ಲಿರುವಂಥದ್ದು, ಅದರಲ್ಲಿರುವಂತಹ ಹುಳುಕುಗಳನ್ನು ಅವರು ಎತ್ತಿ ತೋರಿಸಿದರು, ಅದು ಅವ್ರಿಗೆ ಇಷ್ಟ ಆಯಿತು. ಈಗ ಉದಾಹರಣೆಗೆ, ಕಲ್ಲ ನಾಗರ ಕಂಡರೆ ಹಾಲೆರೆಯ ಎಂಬರೆಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರೆಯ, ಇದು ಸಹಜವಾದದ್ದು. ಯಾರಿಗೇ ಆಗಲಿ ಕಲ್ಲು ದೇವ್ರಿಗೆ ಕೊಂಡ್ರೆ ಅದೇನು ಮಾಡಲ್ಲ ನಮಗೆ ಅನ್ನುವಂತಹ ಹೆದರಿಕೆ ಇರೋದಿಲ್ಲ, ಹೋಗಿ ಪೂಜೆ ಮಾಡ್ತೀವಿ. ನಿಜವಾದ ಹಾವು ಇದ್ರಿ ಕಂಡ್ರೆ ಖಂಡಿತವಾಗಿ ಅದನ್ನು ಹೊಡೀರಿ ಅಂತ ಹೇಳ್ತೀವಿ. ಈ ಥರ ಇಂಥದ್ದೆಲ್ಲ ಅವರಿಗೆ ಭಾಳ ಇಷ್ಟ ಆಯಿತು. ನಾವು ಏನು ಅನುವಾದ ಮಾಡಿದ್ದೀವಿ ಅದಕ್ಕಿಂತ ಹಿಂದೆ ಅನೇಕ ಪುಸ್ತಕಗಳು, ಕಥೆಗಳು ರಷ್ಯನ್ ಭಾಷೆಗೆ ಕನ್ನಡದಿಂದ ಹೋಗಿದೆ. ಉದಾಹರಣೆಗೆ ಆಲನಹಳ್ಳಿ ಕೃಷ್ಣ ಅವರ ಕಾಡು ಬಂದಿದೆ, ಆಮೇಲೆ ಅಶ್ವತ್ಥರ ಕಥೆಗಳು ಹೋಗಿದೆ, ತರಾಸು ಅವರ ಕಥೆಗಳು ಹೋಗಿದೆ, ಬಸವರಾಜ ಕಟ್ಟಿಮನಿಯವರ ಕಥೆಗಳು. ಆದರೆ ಒಂದು ಏನು ಅದರಲ್ಲಿ ಅಂತಂದರೆ, ಅಲ್ಲಿಯ ಅನುವಾದಕರು ಏನು ಮಾಡಿದ್ದಾರೆ ರಷ್ಯನ್ ಭಾಷೆಗೆ, ಅವರಿಗೆ ಕನ್ನಡದ ಗಂಧ ಇಲ್ಲ, ಆಮೇಲೆ ಮೂಲ ಕನ್ನಡ ಅಲ್ಲಿಲ್ಲ,
1: ಮತ್ತೆ ಎಲ್ಲರೂ ಅನುವಾದ ಮಾಡುವಂತವರು ಮೂಲ ಭಾಷೆನ ತಿಳ್ಕೊಂಡು ಮಾಡ್ಲಿಕ್ಕಿಲ್ಲ,
0: ಮಾಡಕ್ಕಾಗಲ್ಲ. ಆಮೇಲೆ ಕನ್ನಡದಲ್ಲಿ ಇರುವಂತಹ ಸೊಗಡು ಏನಿದೆ ಅದು ಬಂದಿಲ್ಲ. ಆದ್ರೆ ಇಲ್ಲಿ ಹಾಗಾಗಿಲ್ಲ, ಯಾಕೆಂದ್ರೆ ನಮ್ಮಿಬ್ರಿಗೂ ರಷ್ಯನ್ ಭಾಷೆ ಬರುತ್ತೆ, ಇಬ್ರಿಗೂ ಕನ್ನಡ ಭಾಷೆ ಬರುತ್ತೆ, ಇಬ್ಬರಿಗೂ ಇಂಗ್ಲಿಷ್ ಭಾಷೆ ಬರುತ್ತೆ. ಹಾಗಾಗಿ ಅದು ಬಹಳ ಸೊಗಸಾಗಿ,
1: ಅದು ತೊಡಕು ಎಲ್ಲೂ ಆಗ್ಲೇ ಇಲ್ಲ. ಆಗ್ಲಿ, ಗಲೀನಾ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್ ಗಲೀನಾ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಹೇಳಿ ಗಲೀನಾ ಅವರೇ, ನೀವು ಮೈಸೂರಿಗೆ ಹೇಗ್ ಬಂದ್ರಿ, ಮತ್ತೆ ಹೇಗೆ ಡಾಕ್ಟರ್ HS ಹರಿಶಂಕರ್ ಅವರ ಪರಿಚಯ ಆಯ್ತು ನಿಮ್ಗೆ, ಮತ್ತೆ ಅವರಿಂದ ಹೇಗೆ ಪ್ರಭಾವಕ್ಕೆ ಒಳಗಾದ್ರಿ ನೀವು?
2: ನಾನು ರಾಶಿಯಿಂದ ಬಂದಿದೆ. ನಾನು ಮೈಸೂರಿಗೆ 6 ವರ್ಷಗಳು ಇದ್ದೇನೆ. ನಾನು ಮೈಸೂರಿಗೆ ವಿಶ್ವವಿದ್ಯ ನಿಲಯದ ಮಾನವಶಾಸ್ತ್ರ ವಿಭಾಗದಲ್ಲಿ PhD ಪದವಿಗಾಗಿ ಕೆಲಸ ಮಾಡಿದೆ. ಟಾಪಿಕ್ ಆಂಥ್ರೋಪಾಲಜಿಕಲ್ ಸ್ಟಡಿ ಆಫ್ ಮೆಡಿಕಲ್ ನಾಲೆಜ್ ಟ್ರಾನ್ಸ್ಮಿಷನ್ ಇನ್ ಆಯುರ್ವೇದ ಆ್ಯಂಡ್ ಸೋವರಿಕ್ಪ. ನಾನು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ನಲ್ಲಿ ಡಿಪ್ಲೊಮಾ ಕೋರ್ಸ್ ಇನ್ ಕನ್ನಡ ಮುಗಿಸಿದೆ. ಬಟ್ ನನ್ನ ಜ್ಞಾನ ತುಂಬ
1: ಸೀಮಿತವಾಗಿದೆ.
2: ಸೊ ನಂತರ ನಾನು ನನ್ನ ಗುರು ಪ್ರೊಫೆಸರ್ ಹರಿಶಂಕರ್ ಭೇಟಿಯಾದ. ಸೊ ಅವರು ನನಗೆ ಭಾಷೆಯ ಮಾಲಾಗಲನ್ನು ಕಲಿಸಿದರು. ಸೊ ಆಮೇಲೆ ಅವರು ಬಸವಣ್ಣ ಅಕ್ಕಮಹಾದೇವಿ ಅಲಾಮ ಪ್ರಾಪ್ ವಾಚನ ಸ್ಪಾತಗೆ ಶೋ ಮಾಡಿದೆ. ಅಂಡ್ ವಾಚನಗಳಲ್ಲಿರುವ ಶಿವ ಭಕ್ತಿ ಮನವಿಯ ಗುಣಗಳನ್ನು ಕಂದಾಗ ಈ ವಾಚನಗಳನ್ನು ನಾವು ರಷ್ಯನ್ ಭಾಷೆಗೆ ಅನುವಾದ ಮಾಡಬೇಕು ಎಂಬ ಭಾವನೆ ಬಂತು. ಹಾಗಾಗಿ ಕೆಲವು ವಾಚನಗಳನ್ನು ರಷ್ಯನ್ ಭಾಷೆಗೆ ಅನುವಾದ ಮಾಡಿದವೆ. ಈಗ 70 ವಾಚನಗಳನ್ನು ನಾವು ರಷ್ಯ ಅನುವಾದ ಮಾಡಿದೆವು. ನನಗೆ ಬಸವನ ವಾಚನ ತುಂಬ ಇಷ್ಟ. ಬಸವಣ್ಣನವರ ವಾಚನಗಳ ನಾನು ಮಾರುವುದೆ. ಮನುಷ್ಯನು ಯಾವಾಗಲೂ ಪ್ರಪಂಚಿಕ ನುಖದಲ್ಲಿಯೇ ನಿರತನಾಗಿರುತ್ತಾನೆ, ಆದರೆ ಇದೊಂದೇ ಗುರಿ ಆಗಬಾರದು. ಸೊ ವಾಚನಗಳು ಓಲಿಯದನ್ನು ನಮಗೆ ಕೆಲಸುತ್ತವೆ. ಅವು ನಮ್ಮ ವರಾಚ್ಯ ಸಂಸ್ಕೃತಿಯ ರಹಸ್ಯ ನಿಜಗಳಾಗಿದ್ವೆ.
1: ಕೇಳುಗರೆ, ನೀವು ಗಲೀನಾ ಅವರ ಮಾತುಗಳನ್ನ ಆಲಿಸ್ತಾ ಇದ್ದೀರಾ. ನನ್ನ ಮುಂದೆ ಗಲೀನಾ ಅವರು ಕೂತಿದ್ದಾರೆ. ಸಹಜವಾಗಿ ಒಂದಷ್ಟು ಪದಗಳನ್ನ ಅವರು ಹೇಳ್ತಾ ಇದ್ದಾರೆ. ಅವ್ರ ಮುಂದೆ ಒಂದು ಪುಸ್ತಕ ಇದೆ, ಅವರದೇ ಹಸ್ತಾಕ್ಷರದಲ್ಲಿರುವಂತಹ ಕನ್ನಡ ಭಾಷೆ. ಅವರು ಎಷ್ಟು ಮುದ್ದಾಗಿ ಮಾತಾಡ್ತಿದ್ದಾರೋ ಅಷ್ಟೇ ಮುದ್ದಾದ ಅಕ್ಷರವನ್ನ ಅವರು ಕೆಲವೊಂದು ಅಂಶಗಳನ್ನ ಬರ್ತ್ಕೊಂಡು ಬಂದಿದ್ದಾರೆ. ಅದನ್ನ ನೋಡಿದಾಗ ನಿಜಕ್ಕೂ ನಮ್ಮ ಕನ್ನಡ ಭಾಷೆಗೆ ಅಳಿವಿಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಕನ್ನಡ ಭಾಷೆ ರಷ್ಯಾದ ಒಬ್ಬ ಮಹಿಳೆಗೆ ಇಷ್ಟೊಂದು ಪ್ರಭಾವಿಸಿದೆ ಅಂತಂದ್ರೆ, ಇನ್ನು ಬಾಲ್ಯದಿಂದಲೂ ಮಾತನಾಡ್ತಿರುವಂತಹ ಕನ್ನಡ ಭಾಷೆನ ನಾವು ಎಷ್ಟು ಪ್ರೀತಿಸ್ಬೇಕಲ್ವಾ ಅಂತ ಅನ್ಕೊಂಡು ಎಲ್ರಿಗೂ ಅನ್ಸೆ ಅನ್ಸುತ್ತೆ. ಹೇಳಿ ಗಲೀನಾ ಅವರೇ, ಮುಂದೆ ನೀವು ಬೇರೆ ವಚನಗಳನ್ನ ಅನುವಾದ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ?
2: ಹೌದು, ಐ ಹೋಪ್ ನಾವು ಬೇರೆ ವಚನ ಅನುವಾದ ಮಡುವನು ಮಡುವ.
1: ಈಗಾಗ್ಲೇ ನೀವು ರಷ್ಯಾಗ ಹೊರಟಿದ್ದೀರಾ, ನಾಳಿದ್ದು ಇನ್ನೇನು ಭಾರತದಿಂದ ತೆರಳ್ತಾ ಇದ್ದೀರಾ, ಮತ್ತೆ ಭಾರತಕ್ಕೆ ಬಂದು ಪ್ರೊಫೆಸರ್ HS ಹರಿಶಂಕರ್ ಅವರ ಜೊತೆಗೆ ಕೂತು ಒಂದಷ್ಟು ಬರಿಬೇಕು ಅಥವಾ ಒಂದಷ್ಟು ಅನುವಾದ ಮಾಡಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡೇ ಇರ್ತೀರಾ ನೀವು? ಹಂಗಾಗಿ ಮಾಡ್ತೀರಾ ಹಾಗಿದ್ರೆ, ಮತ್ತೆ ಬರ್ತೀರಾ ಭಾರತಕ್ಕೆ?
2: ಹೌದು, ಎಂಡ್ ಆಫ್ ಜುಲೈ ನಾನು ಭಾರತದಲ್ಲಿ ಬರ್ತೀನಿ. ಆಮೇಲೆ ನಾವು ಇದು ಕೆಲಸ ಮುಂದುವರಿಸ್ತೇವೆ. ನಾನು ಕೆಸಿ ಶಿವಪ್ಪ ಮತ್ ಮಾಡ್ತೀನಿ.
1: ಮುದುರಾಮ ಕಾವ್ಯದಿಂದಲೇ ಪ್ರಸಿದ್ಧ ಆಗಿರೋ ಕೆಸಿ ಶಿವಪ್ಪ ಅವರ ವಚನಗಳನ್ನ ನೀವು ಅನುವಾದ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಕನ್ನಡ ಭಾಷೆ ಅಂತಂದ್ರೆ ನಿಮ್ಗೇನ್ ಅನ್ಸುತ್ತೆ ಗಲೀನಾ ಅವರೇ, ಯಾಕಾಗಿ ಕನ್ನಡ ಕಲಿಬೇಕು ಅಂತ ಅನ್ನಿಸ್ತು? ಯಾಕಂದ್ರೆ ಸಾಕಷ್ಟು ಮಂದಿ ಪಿ ಎಚ್ ಡಿ ಮಾಡಲಿಕ್ಕೆ ಬೇರೆ ದೇಶಗಳಿಂದ ನಮ್ಮ ಭಾರತಕ್ಕೆ ಬರ್ತಾರೆ, ವಿಶೇಷವಾಗಿ ಮೈಸೂರಿಗೆ ಪ್ರಯಾಣಿಸಿ ಬರ್ತಾರೆ. ಆದರೆ ಎಲ್ಲರೂ ಕೂಡ ಕನ್ನಡವನ್ನು ಕಲೀಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನಾನು ನೋಡಿದ್ದೇನೆ ತುಂಬ ಜನ ಏನು ಮಾಡ್ತಾರೆ, ತಮ್ಮ ತಮ್ಮ ಕೆಲಸ ಮುಗಿ

0: ಅರ್ಥ ಆಗೋದಿಲ್ಲ ಅವರಿಗೆ.
1: ಹೌದು. ಸೊ ನಾನು ಕಲ್ಚರ್, ಲ್ಯಾಂಗ್ವೇಜ್, ಲೈಫ್, ಐ ವಾಂಟ್ ಟು ನೋ ಹೌ ದೇ ಲಿವ್, ವಾಟ್ ದೇ ಆರ್ ಥಿಂಕಿಂಗ್ ಅಬೌಟ್. ವಿದೌಟ್ ಲ್ಯಾಂಗ್ವೇಜ್ ಇಟ್ಸ್ ನಾಟ್ ಪಾಸಿಬಲ್.
0: ಹೌದು.
1: My son also was born here. Yes. And he speaks Kannada. I have to understand what he's speaking also.
0: Oh, ಎಷ್ಟು ವರ್ಷ ಅವನಿ?
1: ಅವನು 4 ವರ್ಷ. ಅವನು ಮೈಸೂರಲ್ಲಿ
0: ಇದ್ದಾನೆ, ಹುಟ್ಟಿದ್ದು ಎಲ್ಲ ಮೈಸೂರಲ್ಲೇ.
1: ಕನ್ನಡ ಮೊದಲನೆಯ ಭಾಷೆ.
0: ರಷ್ಯಾದ ಹುಡುಗನಿಗೆ ಮೊದಲ ಮಾತೃಭಾಷೆನೆ ಕನ್ನಡ. ಎಷ್ಟು ಸೊಗಸಾಗಿದೆ ಕೇಳಲಿಕ್ಕೆ ಅಲ್ವಾ ಸರ್?
2: ಈಗ ರಷ್ಯನ್ ಕಲಿತಾ ಇದ್ದಾನೆ ಮಗು, ಆದ್ರೆ ಕನ್ನಡನೇ
0: ಮಾತೃಭಾಷೆ.
1: ಹೌದು. ಅವನ ಕನ್ನಡ ತುಂಬಾ ಲೋಕಲ್ ಕನ್ನಡ, ಮೈಸೂರಿನ ಕನ್ನಡ. ಅವನು ಡೇ ಕೇರ್ ಅಲ್ಲಿ ಸ್ಕೂಲ್ಗೆ ಹೋಗ್ತಿದ್ದಾನೆ. ಸೊ ಲೋಕಲ್ ಪೀಪಲ್ ಓನ್ಲಿ ಮಾತಾಡ್ತಾನೆ,
0: ಸಾಮಾನ್ಯ ಜನರ ಜೊತೆಗೆ ಅವನು ಬೆರೀತಾನೆ, ಮಾತಾಡ್ತಾನೆ. ಸೊ ಹಂಗಾಗಿ ಅವನಿಗೆ ನಿಮ್ಗಿಂತ ಫ್ಲೂಯೆಂಟ್ ಆಗಿದೆ ಅವನ ಭಾಷೆ.
2: ಅವನು ಹುಟ್ಟಿದ ಮಾತೇ
0: ಕನ್ನಡ. ಈಗ ಅವನು ಕಲಿತಾ ಇದ್ದಾನೆ ರಷ್ಯಾ ಭಾಷೆನ. ಗಲೀನ್ ಅವರೇ, ಬಹಳ ಸಂತೋಷ. ನೀವು ಇಷ್ಟು ಪ್ರೀತಿ ಇಟ್ಟು ಕನ್ನಡದ ಮೇಲೆ ಅದನ್ನ ಕಲಿತಾ ಇದ್ದೀರಾ, ಅನುವಾದ ಮಾಡ್ತಾ ಇದ್ದೀರಾ. ನಿಮ್ಗೆ ಇಷ್ಟವಾಗಿರುವಂತಹ ಒಂದು ವಚನವನ್ನ ಓದ್ತೀರಾ?
1: ಸರಿ, ಒಂದು ವಚನ. ಉಳ್ಳವರು ಶಿವಾಲಯವ ಮಾಡುವರು, ನಾನೆನ್ನ ಮಾಡುವ ಬಡಾವಣೆಯ, ಎನ್ನ ಕಾಲೆ ಕಂಬ ದೇಹಲ ದೇಗುಲ, ಶಿರ ಹೊನ್ನ ಕಲಸವಯ, ಕುಡಲ ಸಂಗಮ ದೇವ ಕೇಲಯ, ಸ್ಥಾವರಕ್ಕೆ ಅಲ್ಲಿವಂತು, ಜನಗಾಮಕ್ಕೆ ಅಲ್ಲಿವಿಲ್ಲ.
0: ಇದು ಬಸವಣ್ಣ ಅವರ ಬಹಳ ಪ್ರಸಿದ್ಧ ವಚನ. ನೀವು ಹೇಳಿ ಸರ್, ಅನುವಾದದ ಒಂದು ವಿಷಯವನ್ನು ತೆಗೆದುಕೊಂಡ್ರೆ ಸಾಕಷ್ಟು ಸವಾಲುಗಳು ಎದುರಾಗುತ್ತೆ. ಸ್ವತಃ ಒಬ್ಬ ಅನುವಾದಕನಿಗೆ ನಾನು ಯಾವ ಯಾವ ಪದಗಳನ್ನು ಹೇಗೆ ಬಳಸಬೇಕು, ಅದನ್ನು ಹೇಗೆ ಅಂತ ಅಂದ್ಕೊಂಡು, ವಚನಗಳನ್ನು ಅನುವಾದ ಮಾಡುವಂತಹ ಸಮಯದಲ್ಲಿ ಏನೇನು ಸವಾಲುಗಳು ಎದುರಾಯಿತು ನಿಮಗೆ? ಅದು ಪದಶಃ ಅರ್ಥವನ್ನು ತಿಳಿಸೋದಲ್ಲಾಗಿರಲಿ, ಅಥವಾ ಅದನ್ನು ಹೇಗೆ ಆ ಭಾವಕ್ಕೆ ಅಡ್ಡಿಯಾಗದ ಹಾಗೆ ನೀವು ರಷ್ಯನ್ ಭಾಷೆಗೆ, ಯಾಕಂದ್ರೆ ನಿಮಗೂ ರಷ್ಯಾ ಭಾಷೆ ತಿಳಿದಿರೋದ್ರಿಂದ ನೀವು ಎಲ್ಲೂ ಕೂಡ ಕಿಂಚಿತ್ತು ದೋಷ ಆಗಬಾರ್ದು ಅನ್ನುವಂತಹ ಒಂದು ಎಚ್ಚರಿಕೆಯಿಂದಲೇ ಅವ್ರಿಗೆ ಹೇಳ್ಕೊಟ್ಟಿರ್ತೀರಾ. ಸೊ ಹಂಗಾಗಿ ನೀವು ಯಾವೆಲ್ಲ ಸವಾಲುಗಳನ್ನು ಎದುರಿಸಿದ್ರಿ ಸರ್?
2: ಬಹಳ ಸೊಗಸಾದ ಪ್ರಶ್ನೆ. ಯಾಕೆಂದ್ರೆ ಅನುವಾದ ಅನ್ನುವಂಥದ್ದು ಬಹಳ ಕಷ್ಟವಾದ ಕೆಲಸ.
0: ಹೌದು.
2: ವಾಸ್ತವವಾಗಿ ಹೇಳಬೇಕು ಅಂತಂದ್ರೆ ಅನುವಾದ ಅನ್ನುವಂಥದ್ದು ಪರಕಾಯ ಪ್ರವೇಶ.
0: ಹೌದು.
2: ಮೂಲ ಕವಿ ಏನು ಹೇಳ್ತಾನೆ ಅದನ್ನೇ ಹೇಳಬೇಕು ನಾವು. ಆದರೆ ಸಂಸ್ಕೃತಿಗಳು ಬೇರೆ ಆದಾಗ ಆಗ ಕಷ್ಟ ಆಗುತ್ತೆ ತುಂಬ. ಅಂಥ ಅನುವಾದಗಳು ಬಹಳ ಕಷ್ಟ, ಅವು ಯಶಸ್ವಿಯಾಗುವಂಥದ್ದು ಬಹಳ ಕಡಿಮೆ. ಆದರೆ ಅದರ ಮೂಲ ಅರ್ಥವನ್ನು ನಾವು ಸಾಕಷ್ಟು ಅನುವಾದ ಕ್ಷೇತ್ರದಲ್ಲಿ ಕೊಡೋದಕ್ಕೆ ಸಾಧ್ಯ ಇದೆ. ಒಂದು ಅವರಿಗೆ ಹೇಳಿದೆ, ಯಾವುದೋ ಒಂದು ವಚನ ಕುರಿತು ಅದನ್ನು ವಿಶ್ಲೇಷಣೆ ಮಾಡಿದ ಮೇಲೆ, ಅದಕ್ಕೆ ಅರ್ಥ ಹೇಳಿದ ಮೇಲೆ ಆಮೇಲೆ ಹೇಳಿದೆ, ಕೆಲವೊಂದು ಅಂಶಗಳನ್ನು ಇನ್ನೊಂದು ಭಾಷೆಗೆ, ಭಾರತ ಸಂಸ್ಕೃತಿ ಅಲ್ಲದ ಇತರ ಭಾಷೆಗೆ ಅನುವಾದ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಒಂದು ವಚನ ತಗೊಳ್ಳಿ, ಬಸವಣ್ಣವ್ರ ವಚನ, ಅವರ ಅಂಕಿತ ನಾಮ ತಗೊಳ್ಳಿ, ಕೂಡಲ ಸಂಗಮ ದೈವ. ಆ ಕೂಡಲ ಸಂಗಮ ದೈವ ಅನ್ನುವಂಥ ಅಂಕಿತವನ್ನು ನೀವು ಇತರ ಭಾಷೆಗೆ, ಯಾವುದೇ ಭಾಷೆ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು, ತೆಲುಗು ಆಗ್ಬೋದು, ಯುರೋಪಿಯನ್ ಭಾಷೆಗಳಾಗ್ಬೋದು, ಯಾವುದೇ ಭಾಷೆಗಳಲ್ಲಿ ನೀವು ಅದನ್ನು ಅನುವಾದ ಮಾಡಿದರೆ ಆ ಮೂಲ ಗೊತ್ತಾಗೋದಿಲ್ಲ.
0: ಆ
2: ಕೂಡಲ ಸಂಗಮ ದೇವ, ಕೂಡಲ ಸಂಗಮ ಅನ್ನುವಂಥದ್ದೇ ಒಂದು ಅದರ ಹಿಂದೆ ದೊಡ್ಡ ಕ್ಯಾನ್ವಾಸ್ ಇದೆ.
0: ಹೌದು.
2: ಎ ಕೆ ರಾಮಾನುಜಂ ಬಹಳ ಪ್ರಸಿದ್ಧರು, ಅವರು ತುಂಬ ದಕ್ಷರು, ಇಂಗ್ಲೀಷ್ ಭಾಷೆಯಲ್ಲಿ ಪರಿಣಿತರು, ತಮಿಳು ಅವರ ಮನೆಮಾತು, ಕನ್ನಡ ಅಷ್ಟೇ ಚೆನ್ನಾಗಿ ಬಲ್ಲವರು, ತಮಿಳು ಕನ್ನಡ ಎರಡೂ ಅಂಗೈನಲ್ಲಿ ಹೇಳುವಂಥವ್ರು, ಅಷ್ಟು ಬೆರಳ ತುದಿಲಿ ಇದೆ ಅಂತ. ಆದರೆ ಅವರು ಸ್ಪೀಕಿಂಗ್ ಆಫ್ ಶಿವ ಕೃತಿಯಲ್ಲಿ ಅವರು ಏನು ಮಾಡ್ತಾರೆ, ಕೂಡಲ ಸಂಗಮ ದೈವ ಅನ್ನುವಂಥದ್ದನ್ನು ಹಾಗೆ ಇಟ್ಕೋಬೇಕಾಗಿತ್ತು. ಆದರೆ ಅಮೆರಿಕನ್ಸ್ಗೆ ಅರ್ಥವಾಗಲಿ ಅನ್ನೋ ದೃಷ್ಟಿಯಿಂದ ಓ ಲಾರ್ಡ್ ಆಫ್ ಮೀಟಿಂಗ್ ರಿವರ್ಸ್ ಅಂತ ಅಲ್ಲಿ ಪದಕ್ಕೆ ಪದ ಇಟ್ಟಾಯಿತು ಅಷ್ಟೇ ಹೊರತು, ಆ ಕೂಡಲ ಸಂಗಮ ಅನ್ನುವಂಥ ಭಾವ ಇದೆಯಲ್ಲ ಅದು ಅಲ್ಲಿ ವ್ಯಕ್ತ ಆಗಲಿಲ್ಲ. ಲಾರ್ಡ್ ಆಫ್ ಮೀಟಿಂಗ್ ಲಿವರ್ಸ್ ಅಂದರೆ ಯಾವುದೋ ಎರಡು ನದಿ ಅಲ್ಲ, ಅದು ಅಷ್ಟೇ ಅಲ್ಲ, ಅದು ಅದಕ್ಕಿಂತ ಭಾವ

0: ಕೋಶಲ್ಲಿ ಅಭಿವ್ಯಕ್ತಿ ತೆರ್ಕೊಳ್ಳಿಲ್ಲ,
1: ಹೌದು.
0: ಬರೀ ಅನುವಾದ ಆಯಿತು. ಚೆನ್ನಾಗಿ ಅನುವಾದ ಮಾಡ್ತಾರೆ ಅವರ, ಅದ್ಭುತ, ಅದರಲ್ಲಿ ಏನೂ ಅನುಮಾನ ಇಲ್ಲ. ಆದರೆ ಇದನ್ನು ಕೂಡಲ ಸಂಗಮ ಅನ್ನುವಂಥದ್ದನ್ನು ಹಾಗೇ ಇಟ್ಕೋಬೇಕಾಗಿತ್ತು ಅಂತ ನನ್ನ ಆಯಿತು. ನಾವೇನು ಮಾಡಿದ್ವಿ, ಇಲ್ಲಿ ರಷ್ಯನ್ ಅನುವಾದ ಮಾಡಬೇಕಾದ್ರೆ ನಾನು ಅವರಿಗೆ ಹೇಳಿದೆ, ಮೂಲದ ಅಂಕಿತವನ್ನು ಹಾಗೇ ಇಟ್ಕೋಬೇಕು ನಾವು. ಕೂಡಲ ಸಂಗಮ ಅಂತ ಇದ್ದರೆ ಕೂಡಲ ಸಂಗಮ ಅಂತಲೇ ಇಟ್ಕೋಬೇಕು. ಅದನ್ನು ರಷ್ಯನ್ನಲ್ಲಿ ಹೇಳ್ಬೋದಾಗಿತ್ತು, ಓಲಾಡ್ ಆಫ್ ಮೀಟಿಂಗ್ಸ್ ರಿವರ್ಸ್ ಅಂತ ಹೇಳಿದ ಹಾಗೆ ರಷ್ಯನ್ನಲ್ಲಿ ಹೇಳ್ಬೋದಾಗಿತ್ತು. ನಾವು ಬೇಡ, ಚನ್ನಮಲ್ಲಿಕಾರ್ಜುನ ಅಕ್ಕಮಹಾದೇವಿದು, ಗುಹೇಶ್ವರ ಅಲ್ಲಮಪ್ರಭುದು, ಈ ಅಂಕಿತಗಳನ್ನು ಹಾಗೆ ಇಟ್ಕೋಬೇಕು. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ನಮಗೆ ವಿಶಿಷ್ಟವಾದಂಥ ಶಬ್ದಕೋಶ ಬರುತ್ತೆ ವಚನಗಳಲ್ಲಿ, ಲಿಂಗ ಅಂತ ಅನ್ನೋದು, ಇಷ್ಟಲಿಂಗ, ಅನಾವರಣ, ಹೀಗೆ ಅನೇಕ ಪಾರಿಭಾಷಿಕ ಶಬ್ದಗಳು, ಅವುಗಳನ್ನು ಸೂನೆ ಸಂವಾದ ಮಾಡಿ ಒಂದು ಪದಕ್ಕೆ ಇನ್ನೊಂದು ಪದ ಇಟ್ಟು ಹೇಳಿದರೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಗಲೀನಾ ಅವರು, ಅಂತಹ ಪದಗಳನ್ನು ಬಂದಾಗ ಅವುಗಳನ್ನು ರಷ್ಯನ್ ಭಾಷೆಗೆ ಅನುವಾದ ಮಾಡಿ ಕೆಳಗಡೆ ಫುಟ್ನೋಟ್ಸ್ನಲ್ಲಿ ಮೂಲದಲ್ಲಿ ಈ ಥರ ಪದ ಇದೆ, ಇದಕ್ಕೆ ಈ ತರಹ ಇದೆ, ಹೀಗೆ ಆ ಮೂಲದ ಭಾವಕ್ಕೆ ಎಳ್ಳಷ್ಟೂ ತೊಂದರೆ ಆಗದ ಹಾಗೆ, ಎಳ್ಳಷ್ಟೂ ಕೊರತೆ ಆಗದ ಹಾಗೆ, ತಪ್ಪು ಆಗದ ಹಾಗೆ ಅದನ್ನು ಮಾಡಿದ್ದೀವಿ.
1: ಸರ್, ಅದರ ಹೆಸರು ಏನು ಸರ್?
0: ದಿಹಾನಿಯೇ ಲಿಂಗಿ ಅಂತ, ಲಿಂಗದ ಅರಿವು. ಹಾಗಾಗಿ ಭಾಷಾಂತರ ಇದ್ದದ್ರಲ್ಲಿ ಚೆನ್ನಾಗಿದೆ ಅಂತ. ಆದರೆ ಒಂದು ಮಾತನ್ನು ನಾವು ಯಾವಾಗಲೂ ಗಮನದಲ್ಲಿಟ್ಕೋಬೇಕು, ನಮ್ಮ ಭಾಷಾಂತರದ ಒಂದು ಸೂತ್ರ ಏನಪ್ಪ ಅಂತಂದರೆ, ಯಾವುದೇ ಒಂದು ಭಾಷಾಂತರ ಅದೇ ಅಧಿಕೃತ ಅಲ್ಲ. ನೋ ಟ್ರಾನ್ಸ್ಲೇಷನ್ ಈಸ್ ಪರ್ಫೆಕ್ಟ್, ನೋ ಟ್ರಾನ್ಸ್ಲೇಷನ್ ಈಸ್ ಫೈನಲ್. ಹೀಗೆ ಆಗ್ತಾ ಇರಬೇಕು, ಮತ್ತೆ ಮತ್ತೆ ಅವನ್ನು ಮಾಡ್ತಾ ಇರಬೇಕು. ಆಮೇಲೆ ಇನ್ನೊಂದು ಎಚ್ಚರ ವಹಿಸಬೇಕು, ಈಗ ರಷ್ಯನ್ನಿಂದ ಅನೇಕ ಕೃತಿಗಳು ಕನ್ನಡಕ್ಕೆ ಬಂದಿದ್ದಾವೆ. ಟಾಲ್ಸ್ಟಾಯ್ ಬಂದಿದ್ದಾನೆ, ದಸ್ತಾಯೆವ್ಸ್ಕಿ ಬಂದಿದ್ದಾನೆ, ಚೆಕಾಫ್ ಬಂದಿದ್ದಾನೆ, ಗೋಗಲ್ ಬಂದಿದ್ದಾನೆ, ಆಮೇಲೆ ಗೋರ್ಕಿ ಬಂದಿದೆ, ಇದೆಲ್ಲ ಇಂಗ್ಲೀಷ್ ಮೂಲದಿಂದ ಬಂದಿದ್ದಾವೆ. ರಷ್ಯನ್ನಿಂದ ಇಂಗ್ಲೀಷ್ಗೆ ಅನುವಾದ ಆಗಿ ಇಂಗ್ಲೀಷ್ನಿಂದ
1: ಕನ್ನಡಕ್ಕೆ ಬಂದಿರೋದು,
0: ರಷ್ಯನ್ನಿಂದ ಇಂಗ್ಲೀಷ್ಗೆ ಅನುವಾದ ಆದಾಗ ಅನೇಕ ನ್ಯೂಯನ್ಸಸ್ ಅಂತ ಹೇಳ್ತೀವಲ್ಲ, ಅದು ಬಿಟ್ಕೊಳ್ಬೇಕು. ಅದು ಫರ್ದರ್ ಏನಾಗುತ್ತೆ, ಇಂಗ್ಲೀಷ್ನಿಂದ ಮಾಡಬೇಕಾದ್ರೆ ಅನೇಕ ಜನ ನಮ್ಮ ಅನುವಾದಕರು, ಭಾಳ ದೊಡ್ಡ ದೊಡ್ಡ ವಿಮರ್ಶಕರು ಅನುವಾದ ಮಾಡಿದ್ದಾರೆ, ತಮ್ಮ ಸ್ವಂತಕ್ಕೆ ಸೇರಿಸ್ಬಿಡ್ತಾರೆ,
1: ಹೌದು ಹೌದು,
0: ತಮ್ಮ ಭಾಷಾ ಪಾಂಡಿತ್ಯ ತೋರಿಸ್ತಾರೆ. ಭಾಷಾ ಪಾಂಡಿತ್ಯ ತೋರಿಸ್ಬಾರ್ದು, ಮೂಲ ಹೇಗಿದೆ ಹಾಗೆ ಹೇಳಬೇಕು, ಮೂಲದ ಯಥಾವತ್ತೆ, ಯಾಕೆಂದರೆ ನಮ್ದಲ್ಲ ಅದು,
1: ಹೌದು.
0: ಅದರಿಂದ ನಾವು ಅದಕ್ಕೆ ನಿಷ್ಠರಾಗಿರಬೇಕು. ಅದಕ್ಕೆ ಹೇಳಿದ್ನಲ್ಲ, ಪರಕಾಯ ಪ್ರವೇಶ ಬಹಳ ಮುಖ್ಯ.
1: ಹೌದು ಹೌದು ಸರ್. ಮತ್ತೊಂದು, ಇದು ನೀವು ಜೊತೆ ಸೇರಿ ಮಾಡಿರುವಂತಹ ಈ ಕೆಲಸವನ್ನು ಗಮನಿಸ್ತಿರಬೇಕಾದ್ರೆ ಸಹಜವಾಗಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ನಾವೆಲ್ಲ ಕನ್ನಡ ಸಾಹಿತ್ಯವನ್ನು ಓದುವಾಗ ಕಾಲಘಟ್ಟದ ಆಧಾರದ ಮೇಲೆ ಏನು ಪೂರ್ವದ ಹಳಗನ್ನಡ, ಮಧ್ಯಕಾಲೀನ ಮತ್ತು ಆಧುನಿಕ ಅಂತ ಅಂದ್ಕೊಂಡು ವಿಭಾಗ ಮಾಡಿ ನಾವು ನೋಡ್ತಾ ಹೋಗ್ತೇವೆ. 12ನೇ ಶತಮಾನದ ವಚನ ಕಾಲಘಟ್ಟ ಅಥವಾ ಮಧ್ಯಕಾಲೀನ ಈ ಸಾಹಿತ್ಯವನ್ನು ನಾವು ಆ ಕಾಲಘಟ್ಟವನ್ನು ಇಟ್ಕೊಂಡೇ ಆ ಸಾಹಿತ್ಯವನ್ನು ಓದುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೇವೆ. ಇದನ್ನು ನೀವು ಇನ್ನೊಂದು ಭಾಷೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ ಅಂತನ್ನುವಾಗ ಅವರು ಅದಕ್ಕೆ ಪೀಠಿಕೆಯಾಗಿ ಹೇಗೆ ಓದ್ಕೊಳ್ಬೇಕು ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ ಸರ್. ಅದನ್ನು ಹೇಗೆ ನೀವು ಕೃತಿಯಲ್ಲಿ ಕಟ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀರಾ ಏನಾದರೂ ಪೀಠಿಕೆ?
0: ಅದನ್ನು ನಾವು ಪೀಠಿಕೆಯಲ್ಲಿ ಹೇಳಿದ್ದೀವಿ. ಪೀಠಿಕೆಯಲ್ಲಿ 12ನೇ ಶತಮಾನ ಎಂದ್ರೇನು, ಅದರ ವೈಶಿಷ್ಟ್ಯ ಏನು, ಅದು ಹೇಗೆ ಭಾಷೆ ಬೆಳೀತು, ಹಳೆಗನ್ನಡ ಭಾಷೆಯಿಂದ ಹೇಗೆ ಅದು ಭಿನ್ನ ಆಗಿದೆ, ಹಳೆಗನ್ನಡ ಭಾಷೆ ಜನಸಾಮಾನ್ಯರಿಗೆ ಅರ್ಥವಾಗದಲ್ಲೇ ಇರುವಂಥ ಭಾಷೆ, ವಚನಕಾರರು ಇದನ್ನು ಗಮನದಲ್ಲಿ ಇಟ್ಕೊಂಡ್ರು,
1: ಇಟ್ಕೊಂಡು ಜನಸಾಮಾನ್ಯರಿಗೆ
0: ಮುಟ್ಟಬೇಕು ಅನ್ನುವ ದೃಷ್ಟಿಯಿಂದ ಮಾಡಿದರು. ಹಾಗೆ ಮಾಡಿದಾಗ ಸಹಜವಾಗಿ ನಮ್ಮ ಭಾಷೆ ಬಂತು, ಜನರಾಡೋ ಭಾಷೆ ಬಂತು, ವಚನಗಳು ಆ ಥರ ಇದ್ದಾವೆ.
1: ಗಲೀನಾ ಅವರೇ, ವಚನಗಳನ್ನು ನೀವು ಅನುವಾದ ಮಾಡಿದ್ದೀರಾ ರಷ್ಯನ್ಗೆ. ಈಗಾಗಲೇ ಉಳ್ಳವರು ಶಿವಾಲಯ ಮಾಡುವರು ಅಂತ ಅಂದ್ಕೊಂಡು ಬಹಳ ಪ್ರಸಿದ್ಧವಾದಂತಹ ವಚನವನ್ನು ಹೇಳಿದ್ರಿ. ನನಗೆ ಬಹಳ ಕುತೂಹಲ ಆಗ್ತಾ ಇದೆ, ಪ್ರಾಯಶಃ ಕೇಳುಗರಿಗೂ ಕುತೂಹಲ ಹುಟ್ಟಿರುತ್ತೆ. ಹಾಗಾಗಿ ನೀವು ರಷ್ಯನ್ ಭಾಷೆಯಲ್ಲಿ ಇರುವಂತಹ ಅದೇ ವಚನವನ್ನು ಅನುವಾದ ಮಾಡಿರುವಂತಹ ವಚನವನ್ನು ಹೇಳಲಿಕ್ಕಾಗತ್ತಾ?
2: ಹೇಳ್ತೀನಿ. ಬಗಚಿ ಮೋಗು ಸ್ತ್ರೋಜ್ ಹರಾಮ ನುಷ್ಟ ಮಗು ಯಾ ಬೇದ್ನೆ ಚಲವ್ಯಾಕ್ ಮೈ ನೋಗಿ ಕಲ್ಲೋನ್ನ ಮಯೋ ಚೇಲ ಹ್ರಾಮ್ ಗಲವಾಮಯ ಝಲತೋಯ್ ಕೂಪಲ್ О, Кудала Сангама, ты свидетель. Неподвижное будет разрушено, но движение будет вечно.
1: ಬಹಳ ಸಂತೋಷ ಡಾಕ್ಟರ್ ಗಲೀನ ಅವರೇ. ಮತ್ತೊಂದು ಪ್ರಶ್ನೆ, ನಿಮಗೆ ಮೈಸೂರು ಅಂದ್ರೆ ಏನ್ ಅನ್ಸುತ್ತೆ? ಪಿ ಹೆಚ್ ಡಿ ಅಧ್ಯಯನವನ್ನ ಮಾಡುವಾಗ ಜನಸಾಮಾನ್ಯರ ಜೊತೆಗೆಲ್ಲ ಭೇಟಿಯಾಗಿ ಬಂದಿದ್ದೀರಾ, ಆ ಕಾರಣಕ್ಕೆ ಕನ್ನಡವನ್ನ ಕಲ್ತಿದ್ದೀರಾ, ಜನರ ಜೊತೆ ಬೆರ್ತಿದ್ದೀರಾ, ಇಷ್ಟು ವರ್ಷ ಮೈಸೂರಲ್ಲಿ ಇದ್ದೀರಾ, ಇನ್ನೇನು ಎರಡು ದಿನ ಬಿಟ್ಟು ಮೈಸೂರಿಂದ ತೆರಳ್ತಾ ಇದ್ದೀರಾ, ಕಡೆಯದಾಗಿ ನಿಮ್ಮನ್ನ ಮೈಸೂರು ಹೇಗೆ ಪೊರೀತು, ನಿಮ್ಗೇನ್ ಅನ್ಸುತ್ತೆ ಮೈಸೂರು ಅಂತಂದ್ರೆ?
2: ನನ್ಗೆ ಮೈಸೂರು ತುಂಬಾ ಇಷ್ಟ. ಮೈಸೂರು ಒಂದು ಅದ್ಭುತ ನಗರ, ತುಂಬಾ ಸುಂದರವಾಗಿದೆ. ಇಲ್ಲಿ ತುಂಬಾ ಒಳ್ಳೆಯ ಜನರು ಇದ್ದಾರೆ. ನನಗೆ ಮಾಸ್ಕೋ ತುಂಬಾ ಇಷ್ಟ. ಎರಡನೆಯ ನಗರ ಮೈಸೂರು ಓನ್ಲಿ. ಹಿಂದೆ ಇಷ್ಟ ಆದರೆ ಮೈಸೂರು ತುಂಬಾ ಇಷ್ಟ.
0: ನನಗೆ ಒಂದೆರಡು ಮಾತು ಗಲೀನಾ ಅವ್ರ ಬಗ್ಗೆ ಹೇಳಬೇಕು ಅನ್ಸುತ್ತೆ.
1: ಖಂಡಿತ ಹೇಳಿ ಸರ್.
0: ಗಲೀನಾ ಅವರು, ಅವರಿಗೆ ಕನ್ನಡ ಕಲಿಯಬೇಕು ಅಂತ ಹೇಳಿಬಿಟ್ಟು ಇಷ್ಟ ಅಂತ ಬರೀ ಮಾತು ಹೇಳಿಬಿಟ್ರೆ ಅದು ಸರಿ ಹೋಗಲ್ಲ. ಅದರಲ್ಲಿ ಆಸಕ್ತಿ ಇದೆ ಅನ್ನುವಂಥದ್ದು ಮುಖ್ಯ. ಇಷ್ಟಕ್ಕೂ ಆಸಕ್ತಿಗೂ ವ್ಯತ್ಯಾಸ ಇದೆ. ಇಷ್ಟ ಎಲ್ಲರಿಗೂ ಏನೋ ಆಗುತ್ತೆ, ಆದರೆ ಆಸಕ್ತಿ ಇರುವಂಥದ್ದು, ಆ ಆಸಕ್ತಿ ಎಷ್ಟರ ಮಟ್ಟಿಗಿದೆ ಅಂತಂದರೆ, ನಾನು ನನ್ನ ಹತ್ತಿರ ಪಾಠಕ್ಕೆ ಬರ್ತಾ ಇದ್ದಾಗ ನಾನು ಏನೇ ಪ್ರಶ್ನೆಗಳನ್ನು ಕೊಟ್ಟು ಇದಕ್ಕೆ ನಾಳೆ ದಿವಸ ಉತ್ತರ ಕಂಡುಹಿಡ್ಕೊಂಡು ಬನ್ನಿ, ಅಥವಾ ನಾನು ಹೇಳಿದ್ದನ್ನು ನಿಮ್ಗೆ ಅರ್ಥವಾಗಿದೆಯಲ್ಲೋ ಅದನ್ನು ಬರ್ಕೊಂಡು ಬನ್ನಿ ಅಂತ ಹೇಳಿದರೆ ಶ್ರದ್ಧೆಯಿಂದ ಅದನ್ನು ಮಾಡ್ಕೊಂಬರೋರು. ಆ ಶ್ರದ್ಧೆ ಇದೆಯಲ್ಲ, ಆ ಶ್ರದ್ಧೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ
1: ಬೇಕು
0: ಬೇಕು. ಶ್ರದ್ಧೆ ಇಲ್ಲದೆ ಹೋದರೆ ಕಲಿಯೋದಕ್ಕೆ ಆಗೋದೇ ಇಲ್ಲ. ಇನ್ನೂ ಕಲಿಬೇಕು, ಅವರು ಮತ್ತೆ ಬರ್ತಾರೆ. ಇನ್ನಷ್ಟು ಹೆಚ್ಚು ವ್ಯಾಕರಣನೂ ಕಲಿತಾರೆ, ಈ ಕಡೆ ಅನುವಾದನೂ ಮಾಡ್ತಾರೆ.
1: ಒಬ್ಬ ಗುರುವಾಗಿ ನೀವು ಶಿಷ್ಯರು ಹೀಗಿರ್ಬೇಕು ಅಥವಾ ಒಬ್ಬ ವಿದ್ಯಾರ್ಥಿ ಹೀಗಿರ್ಬೇಕು ಅಂತ ಹೇಳ್ತೀರಾ. ಸ್ವತಃ ಗಲೀನಾ ಅವರೇ ಹೇಳಿದ್ರು ನನ್ನ ಗುರು ನೀವು ಅಂತ ಅನ್ಕೊಂಡು ನಿಮ್ಮನ್ನ, ಅವ್ರಿಲ್ದೇ ಇದ್ದಿದ್ರೆ ಕಷ್ಟ ಆಗ್ತಿತ್ತು ನನಗೆ ಮಾಡ್ಲಿಕ್ಕೆ ಅಂತ ಹೇಳಿದ್ರು ಸರ್. ನಿವೃತ್ತಿಯ ನಂತರವೂ ಕೂಡ ನೀವು ಒಬ್ಬ ವಿದ್ಯಾರ್ಥಿನ ಕರೆದು ಅವ್ರಿಗೆ ರಷ್ಯನ್ ಭಾಷೆ ಗೊತ್ತಿದೆ, ಯಾವುದೇ ರೀತಿಯ ಫೀಸ್ ಅನ್ನ ತೆಗೆದುಕೊಳ್ಳದೆ ನಾನು ನಿಮ್ಗೆ ಕನ್ನಡವನ್ನ ಹೇಳ್ಕೊಡ್ತೀನಿ ಅಂತ ಅನ್ಕೊಂಡು ಸ್ವತಃ ಒಬ್ಬ ಗುರು ಹೋಗಿ ಅವರನ್ನ ಕರ್ತ್ಕೊಂಡು ಬಂದು ಅತ್ಯಂತ ಶ್ರದ್ಧೆ ತಾಳ್ಮೆಯಿಂದ ಹೇಳ್ಕೊಡುವಂತಹ ಗುರುಗಳು ಬಹಳ ಮುಖ್ಯ ಅಂತ ಅನ್ಕೊಂಡು ನನಗಾದ್ರೂ ಅನ್ಸುತ್ತೆ. ಯಾಕಂತಂದ್ರೆ ಒಬ್ಬ ರಷ್ಯಾ ಮಹಿಳೆ ಬಂದು ವಚನಗಳನ್ನ ಅರ್ಥ ಮಾಡಿಕೊಂಡು ಅನುವಾದ ಮಾಡುವಂತಹದ್ದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಷ್ಟು ಸುಲಭ ಅಲ್ಲ. ಕನ್ನಡ ಸಾಹಿತ್ಯ ಬಹಳ ವಿಶಾಲವಾಗಿ ಬೆಳೀತಾ ಇದೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ಗಲೀನಾ ಅವರು ರಷ್ಯಾ ಭಾಷೆಗೆ ತಂದಿರುವಂತಹ ಈ ಕೃತಿ ಬಹಳ ಮುಖ್ಯ ಅಂತ ಅನ್ಸುತ್ತೆ. ನೀವಿಬ್ರು ಸೇರಿ ಮಾಡಿರುವಂತಹ ಈ ಕೆಲಸ ಬಹಳ ಮಹತ್ವದ್ದು ಅಂತ. ನಿಮ್ಮಿಂದ ಮತ್ತಷ್ಟು ಕೃತಿಗಳು ರಷ್ಯನ್ ಭಾಷೆಗೆ ಹೋಗ್ಲಿ. ಇಷ್ಟೊತ್ತು ನೀವು ನಿಮ್ಮ ಅನುಭವಗಳನ್ನ ಹಂಚ್ಕೊಂಡ್ರಿ ಡಾಕ್ಟರ್ ಗಲೀನಾ ಅವರೇ. ನಮ್ಮ ಮೈಸೂರಿಗೆ ಬಂದು ಬರೀ ನೀವು ನಿಮ್ಮ ಪದವಿಯನ್ನ ಅಷ್ಟೇ ಪಡೆದುಕೊಂಡು ಹೋಗ್ತಾ ಇಲ್ಲ, ನಮ್ಮ ಕನ್ನಡ ಭಾಷೆಗೂ ಕೂಡ ನಿಮ್ಮ ಕೊಡುಗೆಯನ್ನ ಕೊಟ್ಟು ಹೋಗ್ತಾ ಇದ್ದೀರಾ ಅನ್ನುವಂತಹದ್ದು ಬಹಳ ವಿಶೇಷ, ಮತ್ತೆ ನಮ್ಗೆಲ್ಲ ಅದು ಸಂಭ್ರಮದ ಸಂಗತಿ. ನಿಮ್ಗೆ ಆಕಾಶವಾಣಿ ಪರವಾಗಿ ಹೃತ್ಪೂರ್ವಕವಾದ ಪ್ರೀತಿಯ ಧನ್ಯವಾದಗಳನ್ನ ಸಲ್ಲಿಸ್ತೇವೆ.
2: ಧನ್ಯವಾದ.
0: ನಮಸ್ಕಾರ
1: ಸರ್. ನಿಮ್ಮಿಂದಾಗಿಯೇ, ನಿಮ್ಮಂತ ಅಧ್ಯಾಪಕರಿಂದಾಗಿಯೇ ನಮ್ಮ ಕನ್ನಡ ಬೆಳೀತಾ ಇದೆ ಸರ್. ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆ. ನಮಸ್ಕಾರ.
0: ನಮಸ್ಕಾರ.
3: ಇದುವರೆಗೆ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡದ ವಚನಗಳು, ಈ ಕುರಿತು ಅನುವಾದಕರಾದ ಡಾಕ್ಟರ್ HS ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ ಅವರೊಡನೆ ಚರ್ಚೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಶಭಾನಾ. ಇದು ಇಂದಿನ ಕನ್ನಡ ಭಾರತಿ ತಿಂಗಳ ಸಾಹಿತ್ಯ ಸಂಚಿಕೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ಆಕಾಶವಾಣಿ ಮೈಸೂರು FM 100.6. ಸಮಯ 8:30. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಭಾರತದ ಸನ್ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಲಿರುವ ದಾವಣಗೆರೆಯ BDT ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭದ ಬಾನುಲಿ ವರದಿ ಕೇಳುವಿರಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಕೇಳುಗರೆ, ಪ್ರಕಟಿತ ಕಾರ್ಯಕ್ರಮದ ಬದಲಾಗಿ ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸೋಣ. ಈಗ ಪ್ರಸಾರವಾಗಬೇಕಿದ್ದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿ ಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಲಿರುವ ದಾವಣಗೆರೆಯ ಬಿ ಡಿ ಟಿ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭದ ಬಾನುಲಿ ವರದಿ ಇಂದು ರಾತ್ರಿ 10:30 ಪ್ರಸಾರವಾಗಲಿದೆ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಆ ಅಬ್ ಲೌಟ್ ಚಲೆ ಎನ್ನುವ ಚಿತ್ರದ ಒಂದು ಗೀತೆ.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಕೇಳೋಣ. ನೇಹಾ ಕಕ್ಕರ್ ಹಾಗೂ ಗುರು ರಂಧಾವಾ ಅವರ ಯುಗಳ ಧ್ವನಿಯಲ್ಲಿರುವ ಬಧಾಯಿ ಹೋ ಚಿತ್ರದಿಂದ ಮೆಲೋಡಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ತನಿಷ್ಕ್ ಬಾಗ್ಚಿ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿಯಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಎನ್ನ ನೀವು ಕೇಳಲಿದ್ದೀರಿ. ಇವರಿಗೆ ಪಕ್ಕವಾದ್ಯದಲ್ಲಿ, ಪಿಟೀಲಿನಲ್ಲಿ ಮೈಸೂರು ಆರ್ ದಯಾಕರ್ ಹಾಗೂ ಮೃದಂಗದಲ್ಲಿ ಎಂ ಗುರುರಾಜ್ ಅವರು ಸಹಕರಿಸಲಿದ್ದಾರೆ. ಈಗ ಕೇಳೋಣ ರಾಗ ಮೋಹನ ಆದಿತಾಳದಲ್ಲಿ ನಿಬದ್ಧವಾಗಿರುವ ತ್ಯಾಗರಾಜರ ಕೃತಿ ನನ್ನು ಪಾಲಿಂಪ.

ಇದುವರೆಗೆ ಪ್ರಸಾರವಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಂಜನಿ ಎನ್ ಅವರ ಹಾಡುಗಾರಿಕೆಯನ್ನ ಕೇಳಿದಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ಪಿಟೀಲಿನಲ್ಲಿ ಮೈಸೂರು ಆರ್ ದಯಾಕರ್ ಹಾಗೂ ಮೃದಂಗದಲ್ಲಿ ಎಂ ಗುರುರಾಜ್ ಅವರು ಸಹಕರಿಸಿದರು. ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಕೇಳುಗರೆ, ನಾಳೆ ಬೆಳಗ್ಗೆ 10 ಗಂಟೆಗೆ ಪ್ರಸಾರವಾಗಲಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಎಸ್ ಗೋಪಾಲಕೃಷ್ಣನ್ ಅವರ ಕೊಳಲು ವಾದನವನ್ನು ನೀವು ಆಲಿಸಬಹುದು.

0: ವೇಳೆ ಸರಿಯಾಗಿ 10 ಗಂಟೆ.
1: ಆಕಾಶವಾಣಿ
2: ತತ್ವ ಸಂಚಾರ. ಜನಪದ ತತ್ವಪದ ಗಾಯಕರ ಹಾಡು ಪಾಡು.
1: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.
2: ಕೇಳುಗರಿಗೆಲ್ಲ ತತ್ವ ಸಂಚಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಂಜನಗೂಡು ತಾಲೂಕು ಹುಲ್ಲಳ್ಳಿ ಹೋಬಳಿ ಹಲ್ಲರೆ ಗ್ರಾಮದ ಶಿವಬುದ್ಧಿ ಹಾಗೂ ಸಂಗಡಿಗರು ತತ್ವ ಪದಗಳನ್ನು ಹಾಡುವುದರ ಜೊತೆಗೆ ಆ ತತ್ವದಲ್ಲಿ ಅಡಗಿರುವಂತಹ ಅರ್ಥಗಳನ್ನು ಕೂಡ ತಮಗಾಗಿ ಈ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದಾರೆ. ಶಿವಬುದ್ಧಿ ಅವರ ಜೊತೆಯಲ್ಲಿ ಬಸವಣ್ಣ, ಆನಂದ, ನಾಗರಾಜು ಅವರು ದನಿಯನ್ನು ಗೂಡಿಸಿದರೆ ವೀರಭದ್ರ ಸ್ವಾಮಿಯವರು ತಬಲವನ್ನು ನುಡಿಸಲಿದ್ದಾರೆ. ಶಿವಬುದ್ಧಿಯವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
3: ನಮಸ್ಕಾರ ಸರ್.
2: ಶಿವಬುದ್ಧಿ ಅವರೇ, ಈ ತತ್ವ ಪದಗಳನ್ನು ಹಾಡುವಂಥದ್ದು ತಮಗೆ ಹೇಗೆ ಬಂತು?
3: ಈ ತತ್ವ ಮತ್ತು ಈ ಜಾನಪದ ಕಲೆ ನಮ್ಮ ಕೂರಿನಲ್ಲಿ ಸುಮಾರು 400 ವರ್ಷಗಳಿಂದ ಬಂದಿರತಕ್ಕಂಥದ್ದು. ಯಕ್ಷಗಾನ ಹಾಗೆಯೇ ತತ್ವ ಪದ ಆಡ್ತಕ್ಕಂಥದ್ದು, ಹಾಗೆಯೇ ಈ ಜನಪದ ಕಲೆಗಾರಿಕೆಯನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ಸುಮಾರು 400 ವರ್ಷಗಳ ಇತಿಹಾಸದಿಂದ ಬಂದಿದೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್.
2: ಈ ತತ್ವ ಪದಗಳನ್ನು ಹಾಡೋದ್ರ ಜೊತೆಗೆ ತಾವು ಹಾರ್ಮೋನಿಯಂ ವಾದನವನ್ನು ಕೂಡ ನಡೆಸ್ಕೊಡ್ತೀರಿ. ಇಂಥ ತತ್ವಗಳನ್ನೇ ಹಾಡಬೇಕು, ಈ ತತ್ವಗಳಲ್ಲಿ ಒಳ್ಳೆ ಅರ್ಥ ಅಡಗಿದೆ, ಜನರನ್ನು ತಿದ್ದುವಲ್ಲಿ ತತ್ವಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ದನ್ನು ತಮಗೆ ಹೇಳಿಕೊಟ್ಟವರು ಯಾರು?
3: ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಾತ್ವಿಕ ವಿವೇಚನೆಗಳ ಬಗ್ಗೆ ಭಾಳ ಚಿಂತನೆ ಮಾಡ್ತಾ ಇದ್ದೆ. ನಾನು ತಾತ್ವಿಕ ಚಿಂತನೆಗಳೇನಿದೆ ನನಗೆ ತುಂಬ ಆಕರ್ಷಕವಾದಂಥ ವಿಚಾರ ಅದು. ಹಾಗೆಯೇ ನಾನು ಓದ್ತಾ ಇರಬೇಕಾದ್ರೆ ವಚನಗಳು ನನ್ನಲ್ಲಿ ಹೆಚ್ಚು ಒಂದು ಪ್ರಭಾವಿತ ಶಕ್ತಿಯನ್ನು ಈ ತಾತ್ವಿಕ ಚಿಂತನೆಗೆ ಹಚ್ಚಿದಂಥದ್ದು. ಹಾಗೆಯೇ ಹಿಂದಿನ ಹಳೆ ಕಾವ್ಯಗಳು ಜೊತೆಗೆ ನಿಜಗುಣ ಶಿವಯೋಗಿಯ ಕೃತಿಗಳೇನಿದೆ ಹೆಚ್ಚು ಕಮ್ಮಿ ನಮ್ಮ ಕರ್ನಾಟಕ ಅಥವಾ ಭಾರತದಾದ್ಯಂತ ನಾವು ನೋಡೋದಾದರೆ ನಿಜಗುಣ ಶಿವಯೋಗಿಯವರ ರಚನೆಯನ್ನು ಆ ರೀತಿಯಾದ ಶೈಲಿಯ ರಚನೆಗಳು ಅವರೊಬ್ಬರದೇ ಅಂತ ನನಗನ್ನಿಸ್ತು. ಅದು ಅಂಥ ರಚನೆಗಳಿದೆ ನಿಜಗುಣ ಶಿವಯೋಗಿಗಳ ಆ ವಚನಗಳಲ್ಲಿ, ಆ ಕೃತಿಗಳಲ್ಲಿ ಅಂಥ ತಾತ್ವಿಕ ತರ್ಕಬದ್ಧತೆ ಹಾಗೆಯೇ ಒಂದು ಮನೋಜ್ಞವಾಗಿ ರೂಪಕವನ್ನು ಅವರು ಹಾಡಲ್ಲಿ ಕಟ್ಕೊಡ್ತಾರಲ್ಲ, ಆ ತಾತ್ವಿಕ ರೂಪಕವನ್ನು ತುಂಬ ಅತ್ಯದ್ಭುತವಾದಂಥದ್ದು. ಹಾಗಾಗಿ ನನಗೆ ನಿಜಗುಣ ಶಿವಗಳು ಭಾಳ ತಾತ್ವಿಕ ವಿಚಾರದಲ್ಲಿ ಇಷ್ಟ ಆಗೋದ್ರ ಜೊತೆಗೆ ನಿಜಗುಣ ಶಿವಯೋಗಿಗಳಿಗಿಂತ ತುಂಬ ಸರಳವಾಗಿ ತತ್ವವನ್ನು ನಮಗೆ ಕಟ್ಕೊಡ್ತಕ್ಕಂಥವರು ಸರ್ಪಭೂಷಣ ಶಿವಯೋಗಿಗಳು. ಕೆಲವು ರೂಪಕಗಳನ್ನು ಮಾಡಿಕೊಳ್ತಾರೆ ಅವರು. ಈಗ ಶ್ರೀಶೈಲಕ್ಕೆ ಹೋಗಿದ್ದರು, ಆ ಶ್ರೀಶೈಲದ ದರ್ಶನವನ್ನು ಮಾಡಿಕೊಂಡು ಬರ್ತಾರೆ. ಆ ಶ್ರೀಶೈಲ ಅಲ್ಲ್ಯಾಕೆ ಹೋಗಬೇಕು, ನಮ್ಮೊಳಗೆ ಇದೆಯಲ್ಲ ಅಂತ ಹೇಳಿ ಇಡೀ ಶ್ರೀಶೈಲವನ್ನು ತಮ್ಮ ಅಂತರಂಗದಲ್ಲೇ ಕಟ್ಟಿಕೊಂಡು ಚಿತ್ರಣ ಮಾಡಿಕೊಡ್ತಾರಲ್ಲ, ಈ ಒಂದು ಅದ್ಭುತವಾದಂಥ ಉಪಮೆ ಇದೆಯಲ್ಲ, ಇದು ಎಂಥವರನ್ನು ಕೂಡ ಬೆರಗುಗೊಳಿಸ್ತಕ್ಕಂಥ ವಿಚಾರ ಇದು. ಹಾಗಾಗಿ ಈ ಸರ್ಪಭೂಷಣ ಶಿವಿಗಳ ಹಾಡುಗಳು ಕೂಡ ನಾವು ತಾತ್ವಿಕವಾಗಿ ತುಂಬ ವಿವೇಚನೆ ಮಾಡ್ತಕ್ಕಂಥ ಕೃತಿಗಳಾಗಿದೆ ಸರ್.
2: ಎಳೆಯದರಲ್ಲೇ ತಾವು ತಾತ್ವಿಕ ವಿವೇಚನೆಯನ್ನು ಮಾಡುವಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿದ್ರಿ. ಆ ಎಳೆಯತನಕ್ಕೆ ಈ ಎಲ್ಲ ತಾತ್ವಿಕವಾದಂತಹ ಅಂತಹ ಗಹನವಾದಂಥ ವಿಚಾರಗಳು ತಮಗೆ ಚಿಂತನೆಯನ್ನು ನಡೆಸಬೇಕು, ಇದರ ಬಗ್ಗೆ ನಾನು ಆಲೋಚನೆಯನ್ನು ಮಾಡಬೇಕು ಅಂತ ಅನಿಸೋದಕ್ಕೆ ಯಾರಾದರೂ ಪ್ರೇರಣೆ ಅಥವಾ ಯಾವುದಾದ್ರೂ ಪುಸ್ತಕದ ಪ್ರೇರಣೆ ತಮಗೆ ಆಯಿತಾ?
3: ನನಗೆ ಸರ್ವಜ್ಞ ಕವಿಯ ಒಂದು ಪದ್ಯ ಬರುತ್ತದೆ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರಿಂದೊಂದೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ. ಹಾಗಾಗಿ ಇದಕ್ಕೆ ಹಲವಾರು ನನಗೆ ಮಾರ್ಗದರ್ಶಕರು, ಒಬ್ಬರು ಇಬ್ಬರು ಅಂತ ಹೇಳೋಂಗಿಲ್ಲ. ಕೇಳ್ತಕ್ಕಂಥದ್ದು ಈಗ ನಿಮ್ಮಲ್ಲಿ ಕೇಳಿದ್ರೆ ಮತ್ತು ಇನ್ನೊಂದರಲ್ಲಿ ಕೇಳಿದ್ರೆ, ಏನು ಅಕ್ಕ ಮಹಾದೇವಿ ತಾಯಿ ತಮ್ಮ ವಚನದಲ್ಲಿ ಹೇಳ್ತಾರಲ್ಲ, ಎಲ್ಲವೆಲ್ಲವೋ ಕಾನನಗಳಿರ ಪಕ್ಷಿಗಳಿರ ಅಂತ ಎಲ್ಲವನ್ನು ಕೂಡ ಹೇಗೆ ಕೇಳ್ಕೊಳ್ತಾರೋ, ಹಾಗೆಯೇ ಈ ತಾತ್ವಿಕ ಚಿಂತನೆಗಳಿಗೆ ಹಲವಾರು ಮಾರ್ಗದರ್ಶನ ಇದ್ದರೂ ಕೂಡ ಈ ತಾತ್ವಿಕ ಪುಸ್ತಕಗಳನ್ನು ನಾನು ಜಾಸ್ತಿ ಓದಿದೆ ಸರ್. ತಾತ್ವಿಕ ವಿಚಾರಗಳ ಬಗ್ಗೆ ಎಷ್ಟು ಪುಸ್ತಕ ಅಂದರೆ ಹೇಳಲಿಕ್ಕೆ ಅಸಾಧ್ಯ, ಅಷ್ಟು ಪುಸ್ತಕಗಳನ್ನು ಓದೋದ್ರ ಜೊತೆಗೆ ಸರ್ಪಭೂಷಣ ಶಿವಗಳು, ನಿಜಗುಣ ಶಿವಯೋಗಿಗಳು, ಹಾಗೆ ಶರಣರ ವಚನಗಳು, ಹಾಗೆಯೇ ಓಸೋ ರಜನೀಶ್ ಅವರು ತಾತ್ವಿಕ ವಿಚಾರಗಳ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕಗಳು, ಹಾಗೆ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ, ಇಂಥ ತುಂಬ ತಾತ್ವಿಕ ವಿವೇಚನೆಯನ್ನು ಉಳ್ಳಂಥ ಪುಸ್ತಕಗಳನ್ನು ಓದೋದ್ರ ಜೊತೆಗೆ ಕೆಲವು ದೊಡ್ಡವರ ಸಹವಾಸಗಳು ಕೂಡ ನನಗೆ ಚಿಂತನೆಗಳನ್ನು ಹಚ್ಚಲಿಕ್ಕೆ ಅವರ ಸಹವಾಸಗಳು ಆಗಿದೆ. ಹಾಗೆಯೇ ನಾವು ಮತ್ತು ನಮ್ಮ ಬಸವಣ್ಣ ನಾವು ಕೂಡ ತಾತ್ವಿಕವಾಗಿ ಚಿಂತನೆ ಮಾಡೋಂಥವ್ರು, ಇಬ್ಬರು ಶಿವಕಥಾ ಸಂಕೀರ್ತನೆಯನ್ನು ಮಾಡ್ತಕ್ಕಂಥವ್ರು ಕೂಡ ಆಗಿದ್ದೇವೆ. ಹಾಗಾಗಿ ನಮ್ಮಲ್ಲಿ ಸಂವಾದಗಳು ವಾದಗಳು ಆರೋಗ್ಯಯುತವಾಗಿ ಚರ್ಚಾಪೂರ್ಣವಾಗಿ ಈ ಬಗ್ಗೆ ಎಲ್ಲ ನಮ್ಮ ಟೀಮಲ್ಲಿ ಆವಾಗ ಆಗ್ತಾ ಇರ್ತದೆ ಸರ್. ಹಾಗಾಗಿ ಜೊತೆಗೆ ನಮ್ಮ ಟೀಮಲ್ಲಿ ನಮ್ಮ ವೀರಭದ್ರ ಸ್ವಾಮಿ ಇರ್ಬೋದು, ನಾಗರಾಜು, ಆನಂದ ಮತ್ತು ಇನ್ನೊಂದಷ್ಟು ಜನ ಭಜನೆ ಟೀಮಲ್ಲಿದ್ದಾರೆ. ಎಲ್ಲರೂ ಕೂಡ ನಾವು ನಮ್ಮ ಮಠದಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಈ ಭಜನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಮೇಳೈಸ್ತೇವೆ, ಹಾಗೇ ಇವೆಲ್ಲ ಚರ್ಚೆ ಆಗ್ತವೆ ಸರ್. ಹಾಗಾಗಿ ನನಗೆ ಜೊತೆಗೆಲ್ಲಿ ಪ್ರೇರಣೆ ನಮ್ಮ ಚಿಕ್ಕಪ್ಪ ಇದ್ದರು ಚನ್ನಬಸಪ್ಪ ಅಂತೇಳಿ, ಅವಿದ್ಯಾವಂತರು. ಅವಿದ್ಯಾವಂತರಾದರೂ ಕೂಡ ಕಾವ್ಯ ವಾಚನಕ್ಕೆ ವ್ಯಾಖ್ಯಾನ ಮಾಡ್ತಾಯಿದ್ರು, ಅವರ ನಿಟ್ಟಿನಲ್ಲಿ ಹೋದಂಥದ್ದು. ಹಾಗೇನೆ ಇನ್ನೊಬ್ಬರು ನಮ್ಮ ಚಿಕ್ಕಪ್ಪ ಎಚ್ ಪಿ ಸಿದ್ದಪ್ಪ ಅಂತೇಳಿ, ಅವರು ಯಕ್ಷಗಾನದಲ್ಲಿ ಪರಿಣತರು. ಶಿವಾರ್ಚಕ ನಾಗಲಿಂಗಪ್ಪನವರು, ಎಸ್ ಸಿ ತಮ್ಮಣ್ಣಾಚಾರ್ ಅವರು, ಇವರು ನಮ್ಮ ಪೂರ್ವದ ಯಕ್ಷಗಾನದ ಕುಂಡಿ. ಇವರ ಒಂದು ಮಾರ್ಗದರ್ಶನಗಳು ನಮಗೆ ತುಂಬ ಅವಶ್ಯಕವಾಗಿ ನಮಗೆ ಪ್ರಭಾವ ಬೀರುತ್ತೆ ಸರ್.
2: ಮೊದಲಿಗೆ ಒಂದು ತತ್ವವನ್ನು ಕೇಳೋಣ. ಸಾಕಷ್ಟು ತಾತ್ವಿಕವಾದಂತಹ ವಿಚಾರಗಳನ್ನು ನಾವು ಕೂಡ ತಿಳ್ಕೊಳ್ಬೇಕಾಗಿದೆ. ಮೊದಲಿಗೆ ಯಾರ ತತ್ವವನ್ನು ಹಾಡ್ತೀರಿ
3: ಸರ್? ನಿಜಗುಣ ಶಿವಯೋಗಿಗಳ ರಚನೆ. ನೋಡಲಾಗದೆ ದೇವ ನೋಡಲಾಗದೆ ಅಂತ ಹೇಳಿ ತಮ್ಮ ಒಂದು ಆತ್ಮ ನಿವೇದನೆಯನ್ನು ಭಗವಂತನಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ನೀನು ನನ್ನನ್ನು ಏಕೆ ಈ ಜಗತ್ತಿನಲ್ಲಿ ಹೀಗಿಟ್ಟೆ? ಎಲ್ಲ ನಾವು ಜಗತ್ತಿನ ಎಲ್ಲ ದಾರ್ಶನಿಕರು, ಸಂತರು, ಮಹಂತರನ್ನು ನೋಡಿದಾಗ ಅವರೆಲ್ಲರೂ ಅಷ್ಟೇ, ಈ ಹೊರಗಿನ ಪ್ರಪಂಚಕ್ಕಿಂತ ಭಿನ್ನವಾಗಿ ತಮ್ಮ ಒಳಗಡೆ ನೋಡ್ಕೊಳ್ತಕ್ಕಂಥವ್ರು. ತಮ್ಮ ಒಳಗಿನ ಅಂತರಂಗದ ಪರಿಶುದ್ಧತೆ ಏನಿದೆ ಅದನ್ನು ಶುದ್ಧ ಮಾಡಿಕೊಂಡು ಆ ಪರಿಶುದ್ಧ ಬೆಳಕಿನಲ್ಲಿ ಜಗತ್ತು ನೋಡಿದಾಗ ಜಗತ್ತೆಲ್ಲ ಆನಂದಮಯವಾಗಿ ಕಾಣ್ತಾ ಇತ್ತು. ಅದಕ್ಕೆ ನಮ್ಮ ಕುವೆಂಪು ಅವರು ಹೇಳ್ತಾರಲ್ಲ, ಆನಂದಮಯ ಈ ಜಗ ಹೃದಯ. ಜಗತ್ತು ಆನಂದವಾಗಿದೆ, ನಮ್ಮಲ್ಲಿ ಆನಂದ ಇಲ್ಲ ಅಂದರೆ ಜಗತ್ತಲ್ಲಿ ಆನಂದ ಇಲ್ಲ. ಹಾಗೆ ನಿಜಗುಣರು ತಮ್ಮ ಅಂತರಂಗದಲ್ಲಿ ಅನುಭವಿಸಿ ಪರಮಾತ್ಮನನ್ನು ನೋಡಲಾಗದೆ ದೇವ ನೋಡಲಾಗದೆ ನನ್ನನ್ನು ಅಂತ ನಿವೇದನೆ ಮಾಡ್ಕೊಳ್ತಕ್ಕಂಥ ಒಂದು ತಾತ್ವಿಕ ಕೃತಿಯನ್ನು ಈಗ ಪ್ರಸ್ತುತಪಡಿಸಲಿಕ್ಕೆ ಸಂತೋಷ ಆಗ್ತಾ ಇದೆ ಸರ್.

ಕೇಳುಗರೆ, ವಚನಕಾರರಾಗಿರಬಹುದು, ಸಾಧುಸಂತರಾಗಿರಬಹುದು, ಅಥವಾ ತತ್ವಗಳನ್ನು ಕಟ್ಟಿದಂತಹ ಆ ಸಂತ ಶ್ರೇಷ್ಠರಾಗಿರಬಹುದು, ವೈವಿಧ್ಯಮಯವಾದಂತಹ ದಿಕ್ಕಿನಲ್ಲಿ ದೇವರನ್ನು ಕಾಣುವ ನೆಲೆಯನ್ನು ಅವರು ಕಂಡುಕೊಳ್ತಾ ಹೋಗ್ತಾರೆ. ದೇವರು ಬೇರೆಲ್ಲೋ ಇದ್ದಾನೆ, ಅವನನ್ನು ಒಲಿಸ್ಕೊಳ್ಳೋದಕ್ಕೋಸ್ಕರ ನಾವು ಆಚರಣೆಗಳನ್ನು ಮಾಡಬೇಕು, ಅವನು ಎಲ್ಲೋ ಇರುವಂತಹ ದೇವರನ್ನು ಕೂಗಿ ಕರೀಬೇಕು ಅನ್ನುವಂತಹ ನೆಲೆಯಲ್ಲಿ ಕೆಲವರು ಆಲೋಚನೆಯನ್ನು ಮಾಡಿದ್ರೆ ದೇವರು ಬೇರೆ ಎಲ್ಲೂ ಇಲ್ಲ, ನಮ್ಮೊಳಗೇ ಇದ್ದಾನೆ. ಆತನನ್ನು ಕಾಣುವಂತಹ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದರೆ ಖಂಡಿತ ಆತನನ್ನು ಕಾಣಬಹುದು. ಆ ದೇವರು ಬೇರೆ ಯಾವುದೂ ಅಲ್ಲ, ಅದು ಅರಿವು ಅನ್ನುವಂಥದ್ದು, ಎಲ್ಲವನ್ನ ತಿಳಿಯುವಂಥದ್ದು

0: ಅಂದರೆ ಈ ತತ್ವಗಳನ್ನು ಕಲಿಬೇಕು, ಇದನ್ನು ಕೇಳಬೇಕು ಅನ್ನುವಂತಹ ವ್ಯವಧಾನ ಯಾರಿಗೂ ಕೂಡ ಇಲ್ಲ. ತಮ್ಮ ಆ ಪರಿಸರದಲ್ಲಿ ಈ ತತ್ವಗಳನ್ನು ಕೇಳುವಂತಹ ಪರಿಪಾಠ ಹೇಗಿದೆ?
1: ಈ ತಾತ್ವಿಕ ವಿಚಾರಗಳು ಎಲ್ಲರನ್ನೂ ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಕಾಶವಾಣಿಯ ಹಾಡುಗಳನ್ನು ಒಂದು ರೇಡಿಯೋ ಮುಖಾಂತರ ಯಾಕೆ ತಗೊಳ್ತದೋ ಅದಕ್ಕೆ ತಗೊಳ್ಳೋ ಶಕ್ತಿ ಇದೆ, ಯಾವುದೊಂದು ಡಬಾಯಿಟ್ರ್ ತಗೊಳ್ಳಲ್ಲ. ಹಾಗೆಯೇ ಈ ತಾತ್ವಿಕ ವಿಚಾರಗಳನ್ನು ಕೂಡ ತಾತ್ವಿಕವಾದಂಥ ಹೃದಯವಂತಿಕೆ ಬೇಕು. ಅಂಥವರಿದ್ದಾಗ ಇದು ಯಾವಾಗಲೂ ಇದ್ದೇ ಇರುತ್ತೆ. ತತ್ವ ಅಂತಕ್ಕಂಥದ್ದು ನಾಶ ಆಗ್ತಕ್ಕಂಥದ್ದಲ್ಲ, ಅಳಿಯುವಂಥದ್ದಲ್ಲ, ಸದಾ ಉಳಿಯುವಂಥದ್ದು. ನಮ್ಮ ಪರಿಸರದೊಳಗೆ ನಾವು ಅದನ್ನು ಬೆಳೆಸಬೇಕು. ಯಾಕಂದರೆ ಕೆಲವರು ಗೊತ್ತಿರಲ್ಲ, ಈ ಹಾಡಿನ ಭಾವ ಮತ್ತು ಅದರ ಚೆಂದ ಮತ್ತು ಅದರ ನಾವೀನ್ಯತೆ ಮತ್ತು ಅದರೊಳಗೆ ಹುದುಗಿರ್ತಕ್ಕಂಥ ಒಂದು ತಾತ್ವಿಕ ವಿಚಾರಗಳು ಏನದ ಅದನ್ನು ಮನದಟ್ಟುವಂತೆ, ಮನ ಮುಟ್ಟುವಂತೆ ನಾವು ಅವ್ರಿಗೆ ಹಾಡಿದರೆ, ಹಾಗೆ ಅವ್ರಿಗೆ ತಿಳಿಸಿದ್ರೆ ಎಲ್ಲರೂ ಕೂಡ ಆ ತತ್ವ ಪದವನ್ನು ಕೇಳಲಿಕ್ಕೆ, ತಾತ್ವಿಕ ವಿಚಾರವನ್ನು ಉಣ್ಲಿಕ್ಕೆ ಬರ್ತಾರೆ. ನೋಡ್ರಿ, ಇಲ್ಲಿ ನಿಜಗುಂಡ್ರೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ನೋಡಲಾಗದೆ ದೇವ ನೋಡಲಾಗದೆ, ಕೂಡೆ ನಿನ್ನ ದಿಟ್ಟಿ ಮೂರು ನಾಡಲೇಸ ಮಾಡಲೆನ್ನ. ಭಗವಂತ, ನಿನಗೆ ನೇತ್ರ ಮೂರದ, ಮೂರು ನೇತ್ರ ಇದೆ, ಒಂದು ಜ್ಞಾನ ಚಕ್ಷು ಕೂಡ ಇದೆ. ನೀನು ನಿನ್ನ ಮೂರು ದಿಟ್ಟಿಗಳಿಂದ, ಮೂರು ನೋಟಗಳಿಂದ ಮೂರು ಜಗತ್ತನ್ನು ನೋಡಿದೀಯ, ಸ್ವರ್ಗ, ಮರ್ತ್ಯ, ಪಾತಾಳ. ಈ ಜಗವನ್ನು ನೀನು ನೋಡಿದೆ, ಭಾಳ ಸುಂದರವಾಯ್ತು ಅದು ಜಗತ್ತು, ಎಷ್ಟು ಸುಂದರವಾಯಿತು. ಆದರೆ ನೀನು ನನ್ನನ್ನು ಯಾಕಪ್ಪ ನೋಡಲ್ಲ? ನನ್ನನ್ನು ನೋಡಿ ನನ್ನನ್ನು ಪಾವನಾಗ ಯಾಕೆ ಮಾಡಬಾರ್ದು ನೀನು ಅಂತೇಳಿ ಭಗವಂತನೇ ಬೇಡ್ಕೋತಾರೆ. ಈ ಅರ್ಥ ಕೇಳುಗರಿಗೆ ಗೊತ್ತಾಗ್ಬಿಟ್ರೆ ಮತ್ತು ಕಲಿತಕ್ಕಂಥ ಮಕ್ಕಳಿಗೆ ಗೊತ್ತಾಗ್ಬಿಟ್ರೆ ತಾವಾಗಿದ್ದ ತಾವು ಆಕರ್ಷಿತರಾಗ್ತಾರೆ. ದೀಪಕ್ಕೆ ಪತಂಗಗಳು ಆಕರ್ಷಣೆ ಆಗ್ತವಲ್ಲ ಹಾಗೆ, ಅರ್ಥ ಗೊತ್ತಿಲ್ಲ ಅಂದಾಗ ಬರೋದಿಲ್ಲ ಅಷ್ಟೇ. ಹಾಗೆಯೇ ನೋಡಿ, ಮಿಸುಕಲೀಯದೆನ್ನ ಮೋಹ ವಿಸರವೆಂಬ ವನವನರುಹಿ. ನನ್ನ ದೇಹದೊಳಗೆ ವಿಷಯ ಮತ್ತು ಅಷ್ಟಮದ ಅರಿಷಡ್ವರ್ಗ ಇದೆಲ್ಲ ಈ ಶರೀರವೆಂಬ ಕಾನನದೊಳಗೆ ತುಂಬೋಗಿದೆ, ಬಹಳ ಮೋಹದಿಂದ ಕೂಡಿದ್ದೀನಿ. ಭಸಿತವೆನಿಸಿ ರುದ್ರ ನಿನ್ನ, ನೀನು ಕಾಮನನ್ನ ಸುಟ್ಟು ಭಸ್ಮ ಮಾಡಿದೆ ಮತ್ತು ಹಚ್ಕೊಂಡೆ. ಭಸ್ಮ ಈ ಭೂತತ್ವವನ್ನು ನೀಗಿದಂಥ ಒಂದು ಸಂಕೇತ ಆಗದ ಭಸ್ಮ ಅಂತ. ನಿನ್ನ ನೊಸಲ ಹಣೆಗಣ್ಣೇನಿದೆ, ನೊಸಲ ಅಗ್ನಿ ನೇತ್ರದಿಂದೆ ಎನ್ನ ನೋಡಲಾಗದೆ, ನನ್ನನ್ನು ನಿನ್ನ ಆ ನೊಸಲ ಅಗ್ನಿ ನೇತ್ರದಿಂದ ನೋಡ್ಬಿಡು. ನನ್ನ ಈ ಶರೀರ ಅಂದರೆ ಕಾಯಕಾನನದೊಳಗೆ ಹುದುಗಿರುವ ಎಲ್ಲ ಕೆಟ್ಟ ಕ್ರಿಯೆಗಳು ನಾಶ ಆಗಲಿ. ನಾನು ಶುದ್ಧ ಭವಿತವ್ಯತೆಯ ಒಂದು ಭವ್ಯತೆಯ ಮೇಲೆ ನಾನು ನಿಂತ್ಕೊಳ್ತೇನೆ. ನನಗೆ ಒಂದು ಜ್ಞಾನದ ಮೇಲೆ ನಿಂತ್ಕೊಳ್ತೇನೆ, ಒಂದು ಅರಿವಿನ ಮೇಲೆ ನಿಂತ್ಕೊಳ್ತೇನೆ. ಅಂಥ ಅರಿವನ್ನು ನಿನ್ನ ನೊಸಲ ಅಗ್ನಿ ನೇತ್ರದಿಂದ ನೋಡಿದಾಗ ನನ್ನ ಅಜ್ಞಾನ ನಾಶವಾಗಿ ನನಗೆ ಸುಜ್ಞಾನ ಬರ್ತದೆ. ಅದಕ್ಕೆ ನೀನು ಒಮ್ಮೆ ಭಗವಂತ ನನ್ನನ್ನು ನೋಡ್ಬಿಡೆಯ, ನೀನು ನನ್ನ ಯಾಕೆ ಕಾಡಿಸ್ತೀಯ, ನಾನು ನೋಡಿಬಿಡು, ನೋಡಲಾಗದೆ ದೇವ ನೋಡಲಾಗದೆ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ.
0: ದೇವರನ್ನು ನಿವೇದನೆ ಮಾಡಿಕೊಳ್ಳುವಂತಹ ಒಂದು ಕ್ರಿಯೆ ಅದು. ತನ್ನಲ್ಲಿರುವಂತಹ ಕಾಮ, ಕ್ರೋಧ, ಮದ, ಮಾತ್ಸರ್ಯ ಇವನ್ನೆಲ್ಲವನ್ನು ದೂರ ಮಾಡ್ಕೋಬೇಕಾದ್ರೆ ಕಾಮನಂದಕ್ಕೊಂದಂತಹ ಶಿವನನ್ನು ಬೇಡ್ಕೊಳ್ಳುವಂಥದ್ದು, ನೊಸಲಗಣ್ಣನ್ನು ಬಿಡುವಂಥದ್ದು ಏನು ಅಂತಂದರೆ ನನ್ನಲ್ಲಿರುವಂತಹ ಆಮಿಷಗಳನ್ನೆಲ್ಲವನ್ನು ನಾಶ ಮಾಡಿ ಶುದ್ಧ ಶೀಲ ಮನುಷ್ಯನನ್ನಾಗಿ ಮಾಡಬೇಕು ಅನ್ನುವಂತಹ ತವಕ ಆ ಗೀತೆಯಲ್ಲಿ ನಮಗೆ ಎದ್ದು ಕಾಣಿಸುತ್ತೆ. ಮತ್ತೆ ಮುಂದಿನ ತತ್ವವನ್ನು ಯಾವುದು ಹಾಡ್ತೀರಿ?
1: ಮುಂದಿನ ತತ್ವ ಅವರದೇ ನಿಜಗುಣ ಶಿವಯೋಗಿಗಳ ರಚನೆ. ಎನ್ನನೇ ಪಾಲಿಸು ಪುಣ್ಯಮಯ ಗಾತ್ರ, ಭಾಳ ಅದ್ಭುತವಾದಂಥ ಪದಪುಂಜಗಳನ್ನು ಜೋಡಿಸಿ ಇಣದಿರ್ತಕ್ಕಂಥ ಹಾಡಿದು. ಬಸವಣ್ಣನವರು ವಚನದಾಗ ಹೇಳ್ತಾರಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಕೂದಕುದೆನಬೇಕು, ಇಂತಿ ನುಡಿಯೊಳಗಾಗಿ ನಡೆಯದಿದ್ದವರ ನೊಲ್ಲ ಕೂಡಲ ಸಂಗಮ ದೇವ. ನುಡಿ ಇದೆಯಲ್ಲ, ಇದು ಅದ್ಭುತವಾದಂಥದ್ದು. ಈ ನುಡಿಯನ್ನು ಆ ಪೋಣಿಸ್ತಕ್ಕಂಥದ್ದು ಇದೆಯಲ್ಲ ಅದ್ಭುತವಾಗಿ, ನಿಜಗುಣನ ರಚನೆಗಳಲ್ಲೇ ಅಂಥ ಒಂದು ಅರ್ಥ. ಆ ಶಬ್ದಗಳನ್ನು ಜೋಡಣೆ ಮಾಡಬೇಕು ಅಂತಂದರೆ ಇಡೀ ಭಾರತದ ಮಟ್ಟಿಗೆ ಕೃತಿಗಳಲ್ಲಿ ಇವರಷ್ಟು ಶಬ್ದಗಳನ್ನು ಜೋಡಣೆ ಮಾಡಿದಂಥ ಸಂತರನ ಯೋಗಿಗಳನ್ನು ಕಂಡಿದ್ದೆ ಅಪರೂಪ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಇದೊಂದು ಲೈನ್ ನೋಡಿ. ಎನ್ನನ್ನೇ ಪಾಲಿಸು ಪುಣ್ಯಮಯ ಗಾತ್ರ, ಸನ್ನುತ ಸುಗುಣಮಣಿ ಗಣಸೂತ್ರ.

0: ನಿಜಗುಣ ಶಿವಯೋಗಿಗಳ ಎರಡು ತತ್ವಗಳನ್ನು ಕೇಳುವುದರ ಜೊತೆಗೆ ಆ ತತ್ವದ ಒಳಗಿರುವಂತಹ ಅರ್ಥದ ಆಂತರ್ಯವನ್ನು ಶಿವಬುದ್ಧಿಯವರು ವಿವರಪಡಿಸಿದ್ದಾರೆ. ಇಲ್ಲಿಗೆ ಇಂದಿನ ತತ್ವಸಂಚಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಂಜನಗೂಡು ತಾಲೂಕು ಹುಲ್ಲಹಳ್ಳಿ ಹೋಬಳಿ ಹಲ್ಲರೆ ಗ್ರಾಮದ ಶಿವಬುದ್ಧಿ ಅವರು. ಇವರ ಜೊತೆಯಲ್ಲಿ ದನಿಯನ್ನು ಗುಡಿಸಿದ ಕಲಾವಿದರು ಬಸವಣ್ಣ, ಆನಂದ ಹಾಗೂ ನಾಗರಾಜು, ತಬಲಾ ಸಹಕಾರ ನೀಡಿದ್ದವರು ವೀರಭದ್ರಸ್ವಾಮಿ. ಮತ್ತೆ ಮುಂದಿನ ತತ್ವಸಂಚಾರದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಜನಪದ ತತ್ವಪದ ಗಾಯಕರ ಹಾಡು ಪಾಡು.
1: ತತ್ವಸಂಚಾರ
2: ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್, ನೆರವು ಜಿಎನ್ ಮಂಜುನಾಥ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 10:30 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ
1: ಈಗ ಕೇಳಿ ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿದ ವಿಶ್ವವಿದ್ಯಾಲಯ ಬಿಡಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ 75 ವರ್ಷದ ಅಮೃತ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ.

meter is, and guess who this historic flood.

instrumental.

ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಯಲ್ಲಿರುವ ಭಾಗೀರಥಿ ಚಿತ್ರದ ಗೀತೆ. ಎಸ್ ನಂಜುಕವಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಜಿ ಕೆ ವೆಂಕಟೇಶ್.

ಇನ್ನು ಮುಂದೆ ಕೇಳಿ ಎಲ್ಆರ್ ಈಶ್ವರಿ ಅವರ ಧ್ವನಿಯಲ್ಲಿರುವ ಬೆಟ್ಟದ ಭೈರವ ಚಿತ್ರದ ಒಂದು ಹಾಡನ್ನು, ಹೀಮಾ ನಾಗಯ್ಯ ಅವರ ಸಾಹಿತ್ಯ, ಪಿಎಲ್ ಶ್ರೀರಾಮುಲು ಅವರ ರಾಗ ಸಂಯೋಜನೆ.

ಕೊನೆಯದಾಗಿ ಕೇಳಿ ಬೇವು ಬೆಲ್ಲ ಚಿತ್ರದ ಒಂದು ಗೀತೆನ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಎಸ್ ಕೆ ಕರೀಂ ಖಾನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪಿ ಎಸ್ ದಿವಾಕರ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11:00. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನಾ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೇ ಜಗತ್ತು ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ, ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ ಭಾವಗೀತೆಗಳು. 7:15 7:30 7:45 ಹಾಗೂ 8:45 ಚಿತ್ರಗೀತೆಗಳನ್ನು ಕೇಳುವಿರಿ. ಬೆಳಗ್ಗೆ 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ.

ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ ಎಸ್. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಕೆಎಸ್ ಗೋಪಾಲಕೃಷ್ಣನ್ ಅವರ ಕೊಳಲು ವಾದನ. 10:30, ಮಧ್ಯಾಹ್ನ 2:40 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ನಮ್ಮೂರ್ ಹೆಸರು, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಮೊದಲಿಗೆ ದಾನಚಿಂತಾಮಣಿ ಅತ್ತಿಮಬ್ಬೆ ಕುರಿತು ಮಾತನಾಡುತ್ತಾರೆ ಶಾಂತಲಾ ಎಸ್ ಮುಕ್ಕುಂದಿ ಮಠ. ಆನಂತರ ಭಾವಗೀತೆಗಳು. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಜನಪದ ಸಂಗೀತ. ನಾಗಮಂಗಲ ತಾಲೂಕು ನರಗನಹಳ್ಳಿಯ ಮಾಯಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 1:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಅರಕಲುಗೂಡು ವಿ ಮಧುಸೂದನ್ ಹಾಗೂ ರವಿಶಂಕರ್ ಜಿಆರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ತನುಶ್ರೀ ಆರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಜನಪದ ಸಂಗೀತ. ಚಾಮರಾಜನಗರದ ದೊಡ್ಡಗವಿ ಬಸಪ್ಪ ಮತ್ತು ಸಂಗಡಿಗರಿಂದ. 3:30 ಮಕ್ಕಳ ಮಂಟಪ, ಮಕ್ಕಳ ಸಾಹಿತ್ಯ ರಂಗ. ಮಕ್ಕಳ ಪತ್ರಗಳನ್ನಾಧರಿಸಿದ ಸಾಹಿತ್ಯ ಕಾರ್ಯಕ್ರಮ, ಪ್ರಸ್ತುತಿ ಬಿಜಿ ಕವಿತಾ ಹಾಗೂ ಚಿನ್ಮಯಿ ಕೆಎಸ್. 4:00 ನಾಟಕ ಚೋಳರ ಕಾಲದ ರಾಜದಂಡ, ರಚನೆ ಅಪರಂಜಿ ಶಿವು, ನಿರ್ಮಾಣ ಉಮೇಶ್ ಎಸ್ಎಸ್. 4:30 ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ರಾಷ್ಟ್ರಕವಿ ಕುವೆಂಪು ಅವರೊಂದಿಗೆ ಪ್ರೊಫೆಸರ್ ದೇ ಜವರೇಗೌಡ ಅವರು ನಡೆಸಿದ್ದ ಸಂವಾದ. ಆನಂತರ ಕುವೆಂಪು ಅವರಿಂದ ಕವನ ವಾಚನ. ಸಂಜೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೇ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:50 ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕಾಳು ಮೆಣಸಿನ ಬೇಸಾಯ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಶಂಭುವನಹಳ್ಳಿಯ ಶಂಕರಸ್ವಾಮಿ ಮತ್ತು ಅವರ ಮಗ ಎಸ್ ಮಂಜುನಾಥ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ರಾತ್ರಿ 8:00 ಪತ್ತೇದಾರಿ ನಾಟಕ ಹಗೆ, ರಚನೆ ಸಿರಿ ಮೈಸೂರು, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಯುವವಾಣಿ. ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಸ್ಮಿತಾ ಮೊಕಾಶಿ ಅವರ ಖ್ಯಾಲ್ ಗಾಯನವನ್ನು ಆಲಿಸುವಿರಿ. ಇದು ಆಕಾಶವಾಣಿ ಇಂದೋರ್ ಕೇಂದ್ರದ ಕೊಡುಗೆ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 11:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.